ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಸಮಯ ಇಲ್ಲ ಅಂತ ಹೇಳಿ ಇರುವಂತಹ ಸಂಬಂಧಗಳನ್ನ ಮರೆತ ಹೋದ್ರೆ ಸಮಯ ಸಿಕ್ಕಾಗ ಯಾವ ಸಂಬಂಧವೂ ಕೂಡ ಇರೋದೇ ಇಲ್ಲ. ಅದರಿಂದ ಇರುವಂತಹ ಸಂಬಂಧಗಳಿಗೆ ಬೆಲೆಯನ್ನ ಕೊಟ್ಟು ಬದುಕೋದೇ ನಿಜವಾದ ಜೀವನ ಎಂಬ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಸ್ನೇಹಿತರೆ? ಇಂತಹ ಒಂದು ಒಳ್ಳೆಯ ಮಾತಿನೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮಗಳನ್ನ ಶುರು ಮಾಡೋಣ. ಇವತ್ತು ಆಗಸ್ಟ್ 12, 2026 ಬುಧವಾರ, ಪರಭವ ಸಂವತ್ಸರ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ಅಮಾವಾಸ್ಯೆ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ.
1: ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಇಂದಿನ ಅರುಣೋದಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾಲಿಗ್ರಫಿ ಡೇ ಕುರಿತಾದಂತಹ ವಿಚಾರವನ್ನ ಆರ್ಜೆ ಶ್ವೇತ ಅವರು ತಿಳಿಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕುಸುಮ ಇವರು ವಚನ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ.
0: ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ.
1: ನಂತರ ದಿನೇಶ್ ಹೊಸನಗರ್ ಇವರು ಒಗಟುಗಳ ಕುರಿತು ಮಾಹಿತಿಯನ್ನ ಹೇಳಲಿದ್ದಾರೆ.
0: ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಎಲಿಫೆಂಟ್ ಡೇ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಅರ್ಪಿತಾ ಅವರು ನೀಡಲಿದ್ದಾರೆ.
0: ಬೆಳಿಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಮೂಡಿಬರುತ್ತದೆ. ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಕುರಿತಾದಂತಹ ಮಾಹಿತಿ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ. 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಇಂದು ರುಕ್ಮಿಣಿ ನಾಯಕ್ ಇವರು ಕಿಶೋರ್ ದೀಪಕ್ ಪುಸ್ತಕದ ಪರಿಚಯವನ್ನ ಮಾಡಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕತೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. 11:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತರಕಾರಿ ಸಾಂಬಾರ್ ಬಗ್ಗೆ ಮಾಹಿತಿಯನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ತಿಳಿಸಿಕೊಡಲಿದ್ದಾರೆ.
0: 11:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. 14:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ. ವಿಜಯ ಹೆಚ್ಎಸ್ ಇವರು ನಡೆಸಿಕೊಡುವ ಸುಲಭವಾಗಿ ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ.
0: 14:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇಂದಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಜರ್ಮನ್ ಸಿಲ್ವರ್ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಅರ್ಪಿತ್ ಅವರು ತಿಳಿಸಿಕೊಡಲಿದ್ದಾರೆ.
0: ಸಂಜೆ 7:00ಗೆ ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು,
1: ಇಂದಿನ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮದಲ್ಲಿ ಮಶ್ರೂಮ್ ಕುರಿತಾದಂತಹ ಮಾಹಿತಿಯನ್ನ ಆರ್ಜೆ ಶ್ರೀಧರ್ ಅವರು ತಿಳಿಸಿಕೊಡಲಿದ್ದಾರೆ.
0: ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು.
1: ರಾತ್ರಿ 8:20ಕ್ಕೆ
0: ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ 6:00ಗಂಟೆಯವರೆಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ಬೆಳಗ್ಗೆ ಒಂದು ಅತ್ಯಂತ ಸುಂದರವಾದ ಹಾಗೂ ಆಳವಾದ ಯೋಚನೆಯೊಂದಿಗೆ ನಮ್ಮ ದಿನವನ್ನ ಶುರು ಮಾಡೋಣ. ಹೆಜ್ಜೆ ಹೆಜ್ಜೆಯಲ್ಲೂ ಅಜ್ಞಾನವನ್ನು ಕಳೆಯುತ್ತಾ ಹೋಗುವುದೇ ಶಿಕ್ಷಣ. ಶಿಕ್ಷಣ ಅಂತಂದ್ರೆ ಬರೀ ಕೈಯಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಹಿಡಿಯೋದೋ ಅಥವಾ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸೋದಲ್ಲ. ಅದರಾಚೆಗೂ ಕೂಡ ಒಂದು ದೊಡ್ಡ ಜಗತ್ತಿದೆ. ಅಜ್ಞಾನದ ಕತ್ತಲಲ್ಲಿ ಮುಳುಗಿದ್ದ ನಮ್ಮ ಮನಸ್ಸಿಗೆ ಅರಿವಿನ ದೀಪ ಹಚ್ಚುವುದೇ ನಿಜವಾದ ಶಿಕ್ಷಣ. ಬಾಲ್ಯದಲ್ಲಿ ಅಕ್ಷರ ಕಲಿಯೋದ್ರಿಂದ ಶುರುವಾಗುವ ಈ ಪ್ರಯಾಣ ಜೀವನದ ಕೊನೆಯವರೆಗೂ ನಿಲ್ಲಬಾರದು. ನಾವು ಪ್ರತಿದಿನ ಎದುರಿಸುವ ಸವಾಲುಗಳು, ನಮ್ಮ ತಪ್ಪುಗಳಿಂದ ನಾವು ಕಲಿಯುವ ಪಾಠಗಳು, ಹಿರಿಯರ ಅನುಭವದ ಮಾತುಗಳು, ಪ್ರಕೃತಿ ನಮಗೆ ಬಿಟ್ಟುಕೊಡುವ ಅಚ್ಚರಿಗಳು, ಇವೆಲ್ಲವೂ ನಮ್ಮೊಳಗಿನ ಅಜ್ಞಾನವನ್ನು ಕಳೆಯುವ ಒಂದೊಂದು ಪಾಠಶಾಲೆಗಳೇ ಅಲ್ವಾ? ಯಾವಾಗ ನಮ್ಮಲ್ಲಿರುವ ಅಹಂಕಾರ, ತಪ್ಪು ತಿಳುವಳಿಕೆ, ಮೂಢನಂಬಿಕೆ ಕಡಿಮೆಯಾಗುತ್ತೋ ಆಗ ಮಾತ್ರ ನಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಂದು ಅನುಭವವೂ ನಮಗೆ ಗುರುವೇ. ಸೊ ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ನಿಮ್ಮ ದಿನದ ಮೊದಲ ಹೆಜ್ಜೆ ಹೇಗಿರ್ಬೇಕು ಗೊತ್ತಾ? ಇವತ್ತು ನಾನು ಹೊಸದಾಗಿ ಏನನ್ನಾದರೂ ಕಲಿಯುತ್ತೇನೆ, ನನ್ನೊಳಗಿನ ಯಾವುದೋ ಒಂದು ಅಜ್ಞಾನದ ಪರದೆಯನ್ನು ಕಳಚಿಕೊಳ್ಳುತ್ತೇನೆ ಎಂಬ ಸಕಾರಾತ್ಮಕ ಯೋಚನೆಯೊಂದಿಗೆ ಮುನ್ನಡೆಯೋಣ. ಹಾಗಾದ್ರೆ ಮುಂಜಾನೆಯ ಈ ತಂಗಾಳಿಯೊಂದಿಗೆ ಜ್ಞಾನದ ಬೆಳಕನ್ನು ನಮ್ಮದಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಜೀವನದಲ್ಲಿ ನಾವು ಹಲವು ಬಾರಿ ಬೇರೆಯವರ ಜೊತೆಗೆ ನಮ್ಮನ್ನ ಹೋಲಿಸಿಕೊಳ್ತೇವೆ ಅಲ್ವಾ? ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ವಿಶಿಷ್ಟತೆ ಇರುತ್ತೆ. ಈ ವಿಷಯವನ್ನ ನಾನು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕಥೆ ಏನಪ್ಪ ಅಂತಂದ್ರೆ, ಒಂದು ಪುಟ್ಟ ತೋಟವಿರುತ್ತೆ. ಅಲ್ಲಿ ಹೂಗಳೆಲ್ಲವೂ ತಮ್ಮದೇ ಆದ ಸೌಂದರ್ಯವನ್ನ ಹೊಂದಿರ್ತವೆ. ಅಲ್ಲಿ ಒಂದು ಸುಂದರವಾದ ಕೆಂಪು ಗುಲಾಬಿ ಇತ್ತು. ಅದು ತನ್ನ ಸುಗಂಧದಿಂದ ಮತ್ತು ಅಂದದಿಂದ ಎಲ್ಲರ ಗಮನವನ್ನ ಸೆಳಿತಿತ್ತು. ಗುಲಾಬಿಯ ಪಕ್ಕದಲ್ಲೇ ಬೆಳ್ಳಗಿನ ಮಲ್ಲಿಗೆ ಇತ್ತು. ಅದಕ್ಕೆ ಗುಲಾಬಿ ಅಷ್ಟು ಜನಪ್ರಿಯವಾಗಿರುವುದು ಇಷ್ಟವಾಗ್ತಾ ಇರಲಿಲ್ಲ. ಮಲ್ಲಿಗೆ ಗುಲಾಬಿಯನ್ನ ನೋಡಿ, ನಾನು ಅಷ್ಟು ಕೆಂಪಾಗಿಲ್ಲ, ನನ್ನಲ್ಲಿ ಸುಗಂಧ ಇಲ್ಲ ಅಂತ ಬೇಸರ ಮಾಡಿಕೊಂಡ್ತು. ಇದನ್ನ ಗಮನಿಸಿದ ಆ ತೋಟದ ಮಾಲಿ ಮಲ್ಲಿಗೆ ಹತ್ತಿರ ಬಂದು, ನೀನು ಯಾಕೆ ಬೇಸರ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ. ಆಗ ಮಲ್ಲಿಗೆ ತನ್ನ ದುಃಖವನ್ನ ಹೇಳ್ಕೊಂತು. ಆಗ ಮಾಲಿ ನಸು ನಕ್ಕಿ ಹೇಳಿದ, ನೋಡು ಮಲ್ಲಿಗೆ, ಗುಲಾಬಿ ತನ್ನ ಅಂದಕ್ಕೆ ಪ್ರಸಿದ್ಧವಾದರೆ ನೀನು ನಿನ್ನ ಶುಭ್ರ ಬಿಳುಪು ಮತ್ತು ಪವಿತ್ರತೆಯಿಂದ ಜನಪ್ರಿಯವಾಗಿದೀಯ. ಗುಲಾಬಿಯ ಸುಗಂಧವೇ ಬೇರೆ, ನಿನ್ನ ಸುವಾಸನೆಯೇ ಬೇರೆ. ಗುಲಾಬಿ ತನ್ನಂತೆ, ನೀನು ನಿನ್ನಂತೆ. ನಿಮ್ಮಿಬ್ಬರಿಗೂ ನಿಮ್ಮದೇ ಆದ ವೈಶಿಷ್ಟ್ಯವಿರುತ್ತೆ. ಯಾರನ್ನೂ ಯಾರೊಂದಿಗೂ ಹೋಲಿಸಲು ಸಾಧ್ಯವಿಲ್ಲ. ಮಾಲಿಯ ಮಾತುಗಳನ್ನು ಕೇಳಿ ಮಲ್ಲಿಗೆಗೆ ತಾನು ಎಷ್ಟು ವಿಶಿಷ್ಟ ಅಂತ ಅರ್ಥವಾಯಿತು. ನಂತರ ಅದು ಸಂತೋಷದಿಂದ ಅರಳಿತು. ಸೋ ಸ್ನೇಹಿತರೆ, ನಮ್ಮ ಜೀವನವೂ ಅಷ್ಟೆ. ನಾವು ಬೇರೆಯವರ ಯಶಸ್ಸಾಗ್ಲಿ, ಸೌಂದರ್ಯವಾಗ್ಲಿ ಅಥವಾ ಸಾಧನೆಗಳನ್ನ ನೋಡಿ ನಮ್ಮನ್ನ ನಾವು ಕಡಿಮೆ ಅಂದಾಜು ಮಾಡ್ಕೊಳ್ಳೋದು ಸರಿಯಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಪ್ರತಿಭೆ ಇರುತ್ತೆ, ಶಕ್ತಿ ಇರುತ್ತೆ ಮತ್ತು ಸೌಂದರ್ಯ ಇರುತ್ತೆ. ನೀವು ನಿಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಅನ್ಸ್ಕೊಳ್ಳಿ. ಆದ್ದರಿಂದ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನ ಬಿಟ್ಟು ನಿಮ್ಮ ಸಾಮರ್ಥ್ಯಗಳನ್ನ ಗುರುತಿಸಿ ನಿಮ್ಮ ವಿಶಿಷ್ಟ ವ್ಯಕ್ತಿತ್ವವನ್ನ ಸ್ವೀಕರಿಸಿ. ನೆನಪಿರಲಿ, ನಮಗೆ ನಾವೇ ಸಾಟಿ. ಏನಂತೀರಾ? ಸೊ ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾವು ಈಗ ಯಾವ ಯುಗದಲ್ಲಿದ್ದೀವಿ ಗೊತ್ತಾ? ಎಲ್ಲವೂ ಡಿಜಿಟಲ್. ಬೆರಳ ತುದಿಯಲ್ಲೇ ವಾಟ್ಸ್ಆಪ್ ಚಾಟ್ಸ್, ಇಮೇಲ್ಸ್ಗಳು, ಫಾಸ್ಟ್ ಟೈಪಿಂಗ್, ಹ್ಯಾಪಿ ಬರ್ತ್ಡೇ, ಗುಡ್ ಮಾರ್ನಿಂಗ್, ಟೇಕ್ ಕೇರ್ ಅಂತ ಆನ್ಲೈನ್ ನಲ್ಲಿ ಮುಗಿಸ್ಬಿಡ್ತೀವಿ. ಆದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಒಂದ್ ಕಾಲ ಇತ್ತು, ಪ್ರೀತಿಯಿಂದ ಕೈಯಿಂದಲೇ ಪತ್ರ ಬರೆದು ಅಕ್ಷರಗಳನ್ನ ಎಷ್ಟು ಅಂದವಾಗಿ ಮುತ್ತಿನಂತಹ ಸಾಲುಗಳಲ್ಲಿ ತೀಡ್ತಾ ಇದ್ರು ಅಂತ. ಆ ಅಕ್ಷರಗಳಲ್ಲೇ ಒಂದು ಜೀವವಿತ್ತು, ಒಂದು ಪ್ರೀತಿ ಇತ್ತು. ಹೌದು, ಅದೇ ಅಕ್ಷರಗಳ ಸುಂದರ ಕಲೆ ಕ್ಯಾಲಿಗ್ರಫಿ. ಇವತ್ತು ಅದೇ ಕಲೆಗೆ ಮೀಸಲಾದ ಸ್ಪೆಷಲ್ ಡೇ ವಿಶ್ವ ಕ್ಯಾಲಿಗ್ರಫಿ ದಿನ. ಎಸ್, 2017 ಮೆನುಸ್ಕ್ರಿಪ್ಟ್ ಪೆನ್ ಕಂಪನಿ ಮತ್ತು ಜಾಗತಿಕ ಕಲಾವಿದರು ಸೇರಿ ಈ ಸುಂದರ ದಿನಕ್ಕೆ ಚಾಲನೆ ನೀಡಿದ್ರು ಸ್ನೇಹಿತರೆ. ಯಾಕೆ ಗೊತ್ತಾ? ಈ ಡಿಜಿಟಲ್ ಸ್ಪೀಡ್ನಲ್ಲಿ ಮನುಷ್ಯ ತನ್ನ ಕೈ ಬರಹದ ಕರಕುಶಲತೆಯನ್ನು ಮರೆತು ಹೋಗ್ಬಾರ್ದು ಅಂತ. ಅಕ್ಷರಗಳು ಬರೀ ಬರವಣಿಗೆಯಲ್ಲ, ಅದೊಂದು ಅದ್ಭುತವಾದ ಆರ್ಟ್. ನಿಮ್ಮ ಭಾವನೆಗಳನ್ನು ಪೆನ್ ಮುಖಾಂತರ ಕಾಗದದ ಮೇಲೆ ಇಳಿಸುವಾಗ ಸಿಗೋ ಮಜಾನೇ ಬೇರೆ. ಹಾಗಾದ್ರೆ ಇವತ್ತಿನ ನಮ್ಮ ರೇಡಿಯೋ ಚಾಲೆಂಜ್ ಏನ್ ಗೊತ್ತಾ? ಇವತ್ತೇ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ಒಂದು ಪೇಪರ್ ಮತ್ತು ಒಂದು ಫೌಂಟೇನ್ ಪೆನ್ ಎತ್ಕೊಳ್ಳಿ. ನಿಮ್ಮ ಅಮ್ಮನಿಗೆ, ನಿಮ್ಮ ಬೆಸ್ಟ್ ಫ್ರೆಂಡಿಗೆ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ಗೆ, ಅಥವಾ ಯಾರೇ ನಿಮ್ಮ ಸ್ವಂತದವರಿಗೆ ಕೈ ಬರಹದಲ್ಲಿ ಒಂದು ಸುಂದರವಾದ ಸಾಲನ್ನು ಬರೆದು ಗಿಫ್ಟ್ ಮಾಡಿ. ಆ ಪೆನ್ ಕಾಗದದ ಮೇಲೆ ಜಾರುವಾಗ ಸಿಗೋ ಖುಷಿ ಅನ್ಬೀಟಬಲ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈಗ ರೇಡಿಯೋ ಸೌಂಡ್ ಜಾಸ್ತಿ ಮಾಡಿ ಇಂಪಾದ ಹಾಡುಗಳ ಜೊತೆ ನಿಮ್ಮ ದಿನವನ್ನು ಕಲರ್ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ. ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 12. ಇವತ್ತಿನ ದಿನ ನಮ್ಮೆಲ್ಲರ ಪಾಲಿಗೆ ತುಂಬಾನೇ ಸ್ಪೆಷಲ್. ಹೌದು, ಇವತ್ತು ವಿಶ್ವ ಯುವ ಜನತಾ ದಿನ, ಅಂದ್ರೆ ಇಂಟರ್ನ್ಯಾಷನಲ್ ಯೂತ್ ಡೇ. ಸೊ ನಮ್ಮ ದೇಶದ, ನಮ್ಮ ನಾಡಿನ ಅತಿ ದೊಡ್ಡ ಶಕ್ತಿ ಮತ್ತು ಆಸ್ತಿ ಯಾರು ಗೊತ್ತಾ? ಅದು ನಮ್ಮ ಯುವ ಜನತೆ. ಯುವಕರು ಅಂತಂದ್ರೆ ಬರೀ ವಯಸ್ಸಲ್ಲ ಸ್ನೇಹಿತರೆ, ಅದೊಂದು ಅಚಲ ನಂಬಿಕೆ, ಹೊಸ ಆಲೋಚನೆಗಳು ಮತ್ತು ಬದಲಾವಣೆಯನ್ನು ತರುವ ಸಖತ್ ಜೋಶ್ ಅಂತಾನೆ ಹೇಳಬಹುದು. ದೇಶದ ಬೆನ್ನೆಲುಬು ಯುವಕರು ಅಂತ ಸುಮ್ಮನೆ ಹೇಳಿಲ್ಲ. ನಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಕೊಂಡು ಸಮಾಜಕ್ಕೆ ಹೊಸ ದಿಕ್ಕು ತೋರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗೆ ಇವತ್ತಿನ ಈ ಒಂದು ದಿನ ಯಾಕೆ ಆಚರಿಸಿದ್ರು, ಯಾವಾಗ್ಲಿಂದ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳೋದಾದ್ರೆ, ವಿಶ್ವ ಯುವ ಜನತಾ ದಿನವನ್ನು ಮೊದಲ ಬಾರಿಗೆ 1999 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದ ಮೂಲಕ ಅಧಿಕೃತವಾಗಿ ಘೋಷಿಸಲಾಯಿತು. ಅವತ್ತಿನಿಂದ ಪ್ರತಿ ವರ್ಷ ಆಗಸ್ಟ್ 12 ಜಾಗತಿಕ ಮಟ್ಟದಲ್ಲಿ ಯುವಕರ ಸಾಧನೆಗಳನ್ನು ಗುರುತಿಸಿ ಆಚರಿಸಲಾಗ್ತಾ ಇದೆ. ಜಾಗತಿಕ ಮಟ್ಟದ ನಿರ್ಧಾರಗಳಲ್ಲಿ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಯುವಕರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಮತ್ತು ಯುವ ಸಮುದಾಯ ಎದುರಿಸುತ್ತಿರುವ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದು. ಹಾಗೆ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಮಾತುಗಳು ನೆನಪಾಗ್ತಾ ಇದೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯಾವರ ನಿಬೋಧತ, ಅಂದ್ರೆ ಏಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟೋವರೆಗೆ ನಿಲ್ಲದಿರಿ. ಇಂದಿನ ಯುವಕರು ಕೇವಲ ಭವಿಷ್ಯದ ನಾಯಕರಲ್ಲ, ಬದಲಾಗಿ ವರ್ತಮಾನದ ಪರಿವರ್ತನೆಯ ರೋವಾರಿಗಳು ಅಂತ ಹೇಳಿದ್ದಾರೆ. ಎಸ್. ಸೊ ಸ್ನೇಹಿತರೆ, ಇವತ್ತು ಕೇವಲ ಆಚರಣೆಯ ದಿನವಷ್ಟೇ ಅಲ್ಲ, ನಮ್ಮಲ್ಲಿರುವ ಆ ಸೃಜನಶೀಲತೆಯನ್ನು, ಪ್ರತಿಭೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಳ್ಳುವ ಪ್ರತಿಜ್ಞೆ ಮಾಡುವ ದಿನ. ಸೋಲು ಗೆಲುವು ಏನೇ ಇರಲಿ, ಪ್ರಯತ್ನಿಸೋದು ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ನಿಮ್ಮ ಎನರ್ಜಿ ಅನ್ಸ್ಟಾಪಬಲ್ ಆಗಿರ್ಲಿ. ಎಲ್ಲರಿಗೂ ಇಂಟರ್ನ್ಯಾಷನಲ್ ಯೂತ್ ಡೇಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686960279.
2: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebrations.
3: Shri Mahalakshmi Sweets Nandige.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದಿಂದ ಆಯ್ದ ಭಾಗ. ಭಾಗ ಒಂದು, ಅಧ್ಯಾಯ 19. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚೋ ಐಡಿಯಾಸ್, ಬೆಂಗಳೂರು. ಅಸತ್ಯವೆಂಬ ವ್ರಣ. 40 ವರ್ಷಗಳ ಕೆಳಗೆ ಇಂಗ್ಲೆಂಡಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಇರುವುದಕ್ಕಿಂತ ಬಹಳ ಕಡಿಮೆಯಾಗಿತ್ತು. ತಾವು ಮದುವೆಯಾದವರಾಗಿದ್ದರೂ ಬ್ರಹ್ಮಚಾರಿಗಳೆಂದು ನಟಿಸುವುದು ಅವರ ಟಿವಿಯಾಗಿತ್ತು. ಇಂಗ್ಲೆಂಡಿನಲ್ಲಿ ಸ್ಕೂಲಿಗೆ ಹೋಗುವ ಮತ್ತು ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳೆಲ್ಲ ಬ್ರಹ್ಮಚಾರಿಗಳೇ. ವೈವಾಹಿಕ ಜೀವನಕ್ಕೂ ವ್ಯಾಸಂಗಕ್ಕೂ ಹೊಂದಾಣಿಕೆ ಇಲ್ಲವೆಂಬುದು ಅವರ ಮತ. ಪ್ರಾಚೀನ ಕಾಲದಲ್ಲಿ ನಮ್ಮಲ್ಲಿ ಆ ಸಂಪ್ರದಾಯವಿದ್ದಿತು. ಆಗ ವಿದ್ಯಾರ್ಥಿಗೆ ಬ್ರಹ್ಮಚಾರಿ ಅಂದರೆ ಪೂರ್ಣ ಸಂಯಮಿ ಎಂಬುದೇ ಸಾಮಾನ್ಯವಾದ ಹೆಸರಾಗಿತ್ತು. ಆದರೆ ಈಗ ನಮ್ಮಲ್ಲಿ ಮಕ್ಕಳಿಗೆ ವಿವಾಹ ಮಾಡುತ್ತೇವೆ. ಇಂಗ್ಲೆಂಡಿನಲ್ಲಿ ಕನಸಿನಲ್ಲಿಯೂ ಈ ಪದ್ಧತಿ ಇಲ್ಲ. ಆದುದರಿಂದ ಇಂಗ್ಲೆಂಡಿನಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ತಾವು ವಿವಾಹಿತರೆಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿತ್ತು. ಅವರು ಹೀಗೆ ಮರೆಮಾಚಲು ಮತ್ತೊಂದು ಕಾರಣವೂ ಇತ್ತು. ಅವರಿಗೆ ಮದುವೆಯಾಗಿರುವುದು ಇಂಗ್ಲಿಷರಿಗೆ ಗೊತ್ತಾದರೆ ಈ ಯುವಕರು ತಾವು ಇಳಿದುಕೊಂಡಿದ್ದ ಮನೆಯ ಹೆಣ್ಣು ಮಕ್ಕಳುಗಳೊಂದಿಗೆ ಚಕ್ಕಂದವಾಡಲು ಅಥವಾ ಅವರ ಜೊತೆ ತಿರುಗಾಟಕ್ಕೆ ಹೋಗಲು ಅಸಾಧ್ಯವಾಗುತ್ತಿತ್ತು. ಆಮೋದ ಪ್ರಮೋದಗಳೇನೋ ಬಹುಮಟ್ಟಿಗೆ ನಿರ್ದೋಷವಾಗಿರುತ್ತಿದ್ದವು. ಹುಡುಗಿಯರ ತಂದೆ ತಾಯಿಯರೇ ಅದನ್ನು ಪ್ರೋತ್ಸಾಹಿಸುತ್ತಲೂ ಇದ್ದರು. ಇಂಗ್ಲೆಂಡಿನಲ್ಲಿ ಪ್ರತಿಯೊಬ್ಬ ಯುವಕನೂ ತನ್ನ ಜೀವನದ ಸಂಗಾತಿಯನ್ನು ತಾನೇ ಆರಿಸಿಕೊಳ್ಳಬೇಕಾಗಿರುವುದರಿಂದ ಹೆಣ್ಣು ಗಂಡುಗಳ ಈ ಬಗೆಯ ಗೆಳೆತನದ ಮಿಲನ ಅಲ್ಲಿ ಅವಶ್ಯಕವೂ ಇರಬಹುದು. ಭಾರತದ ಯುವಕರು ಇಂಗ್ಲೆಂಡಿಗೆ ಬಂದ ಕೂಡಲೇ ಬ್ರಿಟಿಷ್ ಯುವಕರಿಗೆ ಸ್ವಾಭಾವಿಕವಾಗಿರುವ ಇಂತಹ ಸಂಪರ್ಕಗಳಲ್ಲಿ ತೊಡಗಿದರೆ ಅದರ ಪರಿಣಾಮ ದೊಡ್ಡ ಆಘಾತವಾಗುತ್ತದೆ. ಅದು ಅನುಭವಕ್ಕೂ ಬಂದಿದೆ. ನಮ್ಮ ಯುವಕರು ಈ ಮೋಹಪಾಶಕ್ಕೆ ಸಿಕ್ಕಿಬಿದ್ದು ಇಂಗ್ಲಿಷ್ ಯುವಕರಿಗೆ ಅದು ನಿರ್ದೋಷವಾಗಿದ್ದರೂ ತಮಗೆ ಅನಿಷ್ಟವಾದ ಅಸತ್ಯ ಜೀವನವನ್ನು ನಡೆಸುತ್ತಿದ್ದುದನ್ನು ನಾನು ನೋಡಿದೆ. ಈ ಸಾಂಕ್ರಾಮಿಕ ನನಗೂ ಹರಡಿತು. ನನಗೆ ಮದುವೆಯಾಗಿ ಒಂದು ಮಗುವಿದ್ದರೂ ಸಹ ನಾನು ಬ್ರಹ್ಮಚಾರಿ ಎಂದು ಹೇಳಿಕೊಳ್ಳಲು ಹಿಂದೆಗೆಯಲಿಲ್ಲ. ಆದರೆ ಹೀಗೆ ಮರೆಮಾಚಿದುದರಿಂದ ನನಗೆ ಸುಖವೇನೂ ಉಂಟಾಗಲಿಲ್ಲ. ನನ್ನ ಮುಖಹೇಡಿತನವು, ಮೌನ ಸ್ವಭಾವವು ನನ್ನನ್ನು ಹೆಚ್ಚು ಅಪಾಯಗಳಿಂದ ರಕ್ಷಿಸಿದವು. ನಾನು ಸರಿಯಾಗಿ ಮಾತಾಡದಿದ್ದರೆ ನನ್ನೊಂದಿಗೆ ಸಂಭಾಷಣೆ ನಡೆಸಲು ಅಥವಾ ನನ್ನ ಜೊತೆಗೆ ತಿರುಗಾಡಲು ಯೋಗ್ಯನೆಂದು ಯಾವ ಹುಡುಗಿಯೂ ಭಾವಿಸಲಾರಳು. ನನ್ನ ಹೇಡಿತನ ನನ್ನ ಸಂಕೋಚ ಸ್ವಭಾವಕ್ಕೆ ಸಮಾನವಾಗಿತ್ತು. ನಾನು ಉಳಿದುಕೊಂಡಿದ್ದ ವೆಂಟನಾರ್ ಭಾಗದ ಕುಟುಂಬಗಳಲ್ಲಿ ಯಜಮಾನಿಯ ಮಗಳು ಅತಿಥಿಯನ್ನು ಸಂಚಾರಕ್ಕೆ ಕರೆದುಕೊಂಡು ಹೋಗುವುದು ವಾಡಿಕೆಯಾಗಿತ್ತು. ಒಂದು ದಿನ ನನ್ನ ಯಜಮಾನಿಯ ಮಗಳು ನನ್ನನ್ನು ವೆಂಟನಾರ್ ಸುತ್ತಲಿನ ಸುಂದರವಾದ ಗುಡ್ಡಗಳಿಗೆ ಕರೆದುಕೊಂಡು ಹೊರಟಳು. ನನ್ನ ನಡಿಗೆ ನಿಧಾನವಲ್ಲವಾದರೂ ಆಕೆ ಇನ್ನೂ ವೇಗವಾಗಿ ನಡೆಯುತ್ತಾ ದಾರಿಯುದ್ದಕ್ಕೂ ಮಾತನಾಡುತ್ತಾ ನನ್ನನ್ನು ಎಳೆದುಕೊಂಡು ಹೋದಳು. ನಾನು ಅವಳ ಮಾತುಗಳಿಗೆ ಒಂದೊಂದು ಸಲ ಮೆತ್ತಗೆ ಹೌದು ಎಂಬುದಾಗಿ ಅಥವಾ ಇಲ್ಲ ಎಂಬುದಾಗಿ ಉತ್ತರ ಕೊಡುತ್ತಿದ್ದೆ. ನಾನು ಅತಿ ಹೆಚ್ಚಾಗಿ ಮಾತನಾಡುತ್ತಿದ್ದುದು ಎಂದರೆ ಹೌದು ಎಷ್ಟು ಸೊಗಸಾಗಿದೆ ಎಂದು. ಆಕೆ ಹಕ್ಕಿಯಂತೆ ಹಾರಿ ಹೋಗುತ್ತಿದ್ದಳು. ನಾನಾದರೂ ಯಾವಾಗ ಮನೆಯನ್ನು ಹಿಂದಕ್ಕೆ ಸೇರುತ್ತೇನೋ ಎಂದು ಚಿಂತಿಸುತ್ತಾ ನಡೆಯುತ್ತಿದ್ದೆ. ನಾವು ಗುಡ್ಡದ ತುದಿಯನ್ನು ಮುಟ್ಟಿದೆವು. ಅಲ್ಲಿಂದ ಕೆಳಗಿಳಿಯುವುದು ಹೇಗೆ? ಎತ್ತರವಾದ ಬೂಟುಗಳನ್ನು ಧರಿಸಿದ್ದರೂ ಆ 25 ವರ್ಷದ ತರುಣಿ ಗುಡ್ಡದಿಂದ ಕೆಳಗಡೆಗೆ ಅಂಬಿನ ವೇಗದಿಂದ ಹೊರಟಳು. ನಾನು ಕೆಳಗಿಳಿಯಲು ಇನ್ನೂ ಒದ್ದಾಡುತ್ತಿದ್ದೆ. ನನಗೆ ನಾಚಿಕೆಯಾಗಿತ್ತು. ಅವಳು ಗುಡ್ಡದ ಬುಡದಲ್ಲಿ ನಗುತ್ತಾ ನಿಂತುಕೊಂಡು ನನಗೆ ಧೈರ್ಯ ಕೊಡುತ್ತಿದ್ದಳು. ಮೇಲಕ್ಕೆ ಬಂದು ಕೈ ಹಿಡಿದುಕೊಂಡು ನಿಮ್ಮನ್ನು ಕೆಳಕ್ಕೆ ಇಳಿಸಲೇ ಎನ್ನುತ್ತಿದ್ದಳು. ನಾನು ಹೇಗೆ ಅಂತಹ ಹೇಡಿಯಾದೆನು? ಹಾಗೂ ಹೀಗೂ ಇಳಿದೆ, ಮಧ್ಯ ಮಧ್ಯೆ ತೆವಳುತ್ತಲೂ. ಅಂತೂ ಕೊನೆಗೆ ನೆಲವನ್ನು ಮುಟ್ಟಿದೆ. ಅವಳು ಶಹಬ್ಬಾಷ್ ಎಂದು ಗಟ್ಟಿಯಾಗಿ ನಕ್ಕು ನನ್ನ ಲಜ್ಜೆಯನ್ನು ಇನ್ನೂ ಅಧಿಕಗೊಳಿಸಿದಳು. ಅವಳಿಗೆ ಆ ಅಧಿಕಾರವಿತ್ತು. ಆದರೆ ನಾನು ಹಾಗೆ ಎಲ್ಲೆಡೆಗಳಲ್ಲಿಯೂ ಕಳಂಕವಿಲ್ಲದೆ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗಲಿಲ್ಲ. ನಾನು ಅಸತ್ಯ ರೂಪದ ವ್ರಣದಿಂದ ಪಾರಾಗಬೇಕೆಂಬುದು ದೇವರ ಇಷ್ಟವಾಗಿತ್ತು. ವೆಂಟನಾರ್ ಹಾಗೆಯೇ ಇದ್ದ ಬ್ರೈಟನ್ ಎಂಬ ಮತ್ತೊಂದು ಒಳ್ಳೆಯ ವಾಯುಗುಣವಿದ್ದ ಸಮುದ್ರ ತೀರ ಪ್ರದೇಶಕ್ಕೆ ನಾನು ಹೋದೆ. ಇದು ನಾನು ವೆಂಟನಾರ್ಗೆ ಹೋಗುವುದಕ್ಕಿಂತ ಮುಂಚಿತವಾಗಿ. ಅಲ್ಲಿನ ಹೋಟೆಲಿನಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಸ್ಥಿತಿಯಲ್ಲಿದ್ದ ಒಬ್ಬ ವೃದ್ಧ ವಿಧವೆಯ ಪರಿಚಯ ನನಗೆ ಆಯಿತು. ಅದು ನಾನು ಇಂಗ್ಲೆಂಡಿಗೆ ಹೋದ ಮೊದಲ ವರ್ಷ. ಹೋಟೆಲಿನಲ್ಲಿ ದೊರೆಯುವ ಆಹಾರ ಪದಾರ್ಥಗಳ ಪಟ್ಟಿ ಫ್ರೆಂಚ್ ಭಾಷೆಯಲ್ಲಿತ್ತು. ಅದು ನನಗೆ ಅರ್ಥವಾಗಲಿಲ್ಲ. ವೃದ್ಧ ಸ್ತ್ರೀ ಕುಳಿತಿದ್ದ ಮೇಜಿನ ಮುಂದೆಯೇ ನಾನು ಕುಳಿತಿದ್ದೆ. ನಾನು ಹೊಸಬ. ಸ್ವಲ್ಪ ಗಾಬರಿಗೊಂಡಿದ್ದೆನೆಂಬುದು ಆಕೆಗೆ ಗೊತ್ತಾಗಿ ಕೂಡಲೇ ಆಕೆ ನನ್ನ ಸಹಾಯಕ್ಕೆ ಬಂದಳು. ಕನಿಕರದಿಂದ, ನೀವು ಇಲ್ಲಿಗೆ ಹೊಸಬರಾಗಿ ಕಾಣುತ್ತೀರಿ, ನೀವು ಏಕೆ ಇನ್ನೂ ಯಾವ ತಿಂಡಿಯನ್ನೂ ತರಿಸಿಲ್ಲ ಎಂದು ಕೇಳಿದಳು. ನಾನು ತಿಂಡಿಯ ಪಟ್ಟಿಯನ್ನು ನಿಧಾನವಾಗಿ ಓದಿಕೊಳ್ಳುತ್ತಾ ಯಾವ ಯಾವ ತಿಂಡಿಯಲ್ಲಿ ಯಾವ ಯಾವ ಪದಾರ್ಥ ಸೇರಿದೆ ಎಂಬುದನ್ನು ಸೇವಕನಿಂದ ವಿಚಾರಿಸುವ ಪ್ರಯತ್ನದಲ್ಲಿದ್ದಾಗಲೇ ಆ ಸದ್ಗೃಹಿಣಿ ಮೇಲಿನಂತೆ ನನ್ನನ್ನು ವಿಚಾರಿಸಿದಳು. ನಾನು ಆಕೆಗೆ ಧನ್ಯವಾದವನ್ನು ಅರ್ಪಿಸಿ, ನಾನು ಶಾಖಾಹಾರಿ, ಫ್ರೆಂಚ್ ಭಾಷೆ ನನಗೆ ಅರ್ಥವಾಗಲಿಲ್ಲ, ಯಾವ ತಿಂಡಿ ನನಗೆ ಸರಿ ಎಂಬುದನ್ನು ಕುರಿತು ವಿಚಾರಿಸುವುದರಲ್ಲಿದ್ದೆ ಎಂದೆನು. ಭಾಗ 1 ಅಧ್ಯಾಯ 19 ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
0: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
0: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7-7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ.

0: ಪರಂಪರೆಯನ್ನಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನವರ ಒಂದು ವಚನ, ಮತ್ತೊಂದು ಕಾಣದಂತೆ, ಮತ್ತೊಂದ ಕೇಳದಂತೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸಯ್ಯ ಕೂಡಲ ಸಂಗಮ ದೇವ. ಇದರ ಅರ್ಥ, ನಿಮ್ಮ ಶರಣರ ಸೇವೆಯಲ್ಲದೆ ಬೇರೆ ಯಾವ ಯೋಚನೆಗಳು ನಮಗೆ ಬರದೇ ಇರುವ ಹಾಗೆ ನೋಡ್ಕೋ. ಲಿಂಗ ಜಂಗಮರ ಜಗತ್ತಲ್ಲದೆ ಬೇರೇನು ನಮಗೆ ಕಾಣದಂತೆ ಕೇಳದಂತೆ ಭಕ್ತಿ ಪರವಶನನ್ನಾಗಿ ಮಾಡು ಅಂತ ಹೇಳಿ ಇಲ್ಲಿ ಕೂಡಲ ಸಂಗಮನಲ್ಲಿ ಕೇಳಿಕೊಳ್ಳುವಂತ ಒಂದು ಪರಿ ಅಂದ್ರೆ, ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು ಯಾವುದೇ ಕೆಟ್ಟ ಯೋಚನೆಯನ್ನ ಮಾಡದೆ, ಕೆಟ್ಟ ಕೆಲಸವನ್ನ ಮಾಡದೆ ಒಳ್ಳೆಯ ಕಾಯಕವನ್ನ ಮಾಡ್ತಾ ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದ ಮೂಲಕ ಜಗಜ್ಯೋತಿ ಬಸವೇಶ್ವರರ ಒಂದಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ ಜೊತೆಗೆ ಇವತ್ತು ಶಿವಮೊಗ್ಗದ ಕೃಷಿ ನಗರದಲ್ಲಿ ವಾಸವಿರುವಂತ ಶ್ರೀಮತಿ ಕುಸುಮ ಅವರು ನಮ್ ಜೊತೆಗಿದ್ದಾರೆ. ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವನ್ನ ಹೊಂದಿರುವಂತಹ ಶ್ರೀಮತಿ ಕುಸುಮ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ವಿಚಾರಧಾರೆಯನ್ನ ಹೇಳ್ಬೋದಾ?
3: ನಮಸ್ತೆ ಪವಿತ್ರ, ಶುಭ ಮುಂಜಾನೆ. ಮಾನಸಿಕ ಆರೋಗ್ಯ ನೀಡುವಂತಹ ವಚನ ವಿಹಾರ ಕಾರ್ಯಕ್ರಮದಲ್ಲಿಂದು ಬಸವಣ್ಣನವರ ಒಂದೆರಡು ವಚನಗಳನ್ನು ಗಮನಿಸೋಣ. ಬಸವಣ್ಣನವರು 12ನೇ ಶತಮಾನದ ಶರಣರು, ಕ್ರಾಂತಿಕಾರಿ ಚಿಂತಕರು ಮತ್ತು ಸಾಮಾಜಿಕ ಕಳಕಳಿ ಉಳ್ಳವರು. ಜಾತಿ ಲಿಂಗ ಭೇದವಿಲ್ಲದೆ ಸಮಾಜವನ್ನು ಪ್ರತಿಪಾದಿಸಿದವರು. ಕಾಯಕವೇ ಕೈಲಾಸ ಎಂದು ತೋರಿಸಿಕೊಟ್ಟವರು. ಪ್ರಾಮಾಣಿಕ ಪರಿಶ್ರಮವೇ ನಿಜ ಜೀವನ ಎಂದು ತಿಳಿಸಿ ಮಾರ್ಗ ತೋರಿದರು. ಯಾವುದರ ಮೇಲೂ ಮೋಹ ಆಸೆ ಸಲ್ಲದು ಎಂದು ತಿಳಿಸುವಂತಹ ಅವರ ಅನೇಕ ವಚನಗಳಲ್ಲಿ ಇಲ್ಲಿ ಒಂದೆರಡು ವಚನಗಳನ್ನು ತಿಳಿಯೋಣ. ಮಾಡಿ ನೀಡಿ ಲಿಂಗವ ಪೂಜಿಸಿ ಎಂಬುವರು ನೀವೆಲ್ಲ ಕೇಳಿರಣ್ಣ. ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ದನವ ಇರಿಸದಿರ ಇರಿಸಿದಡೆ ಭವ ಬಪ್ಪದು ತಪ್ಪದು. ಕೂಡಲ ಸಂಗನ ಶರಣರಿಗೆ ಸವಸಲೇಬೇಕು ಎನ್ನುವಂಥ ಈ ವಚನದಲ್ಲಿ ಬಸವಣ್ಣನವರು ಹಣವನ್ನು ಸಂಪತ್ತನ್ನು ಸಂಗ್ರಹಿಸಿದರೆ, ಅದರ ಮೋಹಕ್ಕೆ ಬಿದ್ದರೆ, ಅದರ ಮಾಯೆಗೆ ಒಳಗಾದರೆ, ಅದನ್ನು ಕೂಡಿಟ್ಟರೆ ಮುಂದೆ ತೊಂದರೆ ತಪ್ಪಿದ್ದಲ್ಲ ಎಂಬ ಸಂದೇಶವನ್ನು ಈ ವಚನದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಬಸವಣ್ಣನವರ ಅನೇಕ ಉದಾಹರಣೆಗಳೊಂದಿಗೆ ಕೂಡ ಈ ವಚನದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಣವನ್ನು ಖರ್ಚು ಮಾಡಿ ಲಿಂಗವನ್ನು ಪೂಜಿಸುತ್ತೇವೆ ಅಂಥೇಳಿ ಸಾಮಾನ್ಯ ಜನರೆಲ್ಲ ಬೀಗುತ್ತಾರೆ. ತೋರಿಕೆಗಾಗಿ ಚಂಚಲ ಮನಸ್ಸನ್ನಿಟ್ಟುಕೊಂಡು ಪೂಜಿಸುತ್ತಿರುವಂತೆ ಮಾಡುವರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ಮನಸ್ಸು ಎಲ್ಲೋ ಇರುತ್ತೆ. ಅದಕ್ಕೆ ಬಸವಣ್ಣನವರು ಹೀಗೆ ಉದಾಹರಿಸುತ್ತಾರೆ. ಕನಿಷ್ಠ ಹಣವನ್ನು ನೀಡಿ ಖರೀದಿ ಮಾಡಿದ ಚಪ್ಪಲಿಯನ್ನು ಹಾಗದ ಕೆರಹ ಹೊರಗೆ ಕಳೆದು ಅಂತ ಹೇಳಿದ್ದಾರೆ. ಈ ಸಾಲಿನಲ್ಲಿ ಅರ್ಥ ಈ ರೀತಿ ಇದೆ. ಕನಿಷ್ಠ ಹಣವನ್ನು ನೀಡಿ ಖರೀದಿ ಮಾಡಿದ ಚಪ್ಪಲಿಯನ್ನು ದೇವಸ್ಥಾನಕ್ಕೆ ಬರುವಾಗ ಹೊರಗಡೆ ಬಿಟ್ಟು ಒಳಗೆ ದೇವರ ದರ್ಶನಕ್ಕೆಂದು ಬಂದಿರುತ್ತಾರೆ. ಒಳಗೆ ಬಂದು ನಮಸ್ಕರಿಸುವಾಗಲೂ ಕೂಡ ಹೊರಗಡೆ ಬಿಟ್ಟಂತಹ ತನ್ನ ಚಪ್ಪಲಿಯ ಬಗ್ಗೆಯೇ ಚಿಂತೆಯಾಗಿರುತ್ತೆ. ಏಕೆಂದರೆ ಆ ಚಪ್ಪಲಿಯನ್ನು ಯಾರಾದರೂ ಕದ್ದು ಒಯ್ದುಬಿಟ್ರೆ, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಅಂಥೇಳಿ ಅವರ ಮನಸ್ಸೆಲ್ಲ ಅಲ್ಲೇ ಇರುತ್ತೆ, ಚಪ್ಪಲಿ ಕಡೆಗೆ ಇರುತ್ತೆ. ಹಾಗಾಗಿ ಅವರು ಈ ರೀತಿ ಹೇಳಿದ್ದಾರೆ. ಹೊರಗೆ ಹೋದರೆ ಎಂಬ ಅನುಭವದ ಮನಸ್ಸಿನಲ್ಲೇ, ಅನುಮಾನದ ಮನಸ್ಸಿನಲ್ಲೇ ದೇವರನ್ನ ಮುಂದೆ ನಿಂತ್ಕೊಂಡು ದೇವರನ್ನ ಧ್ಯಾನ ಮಾಡ್ತಾ ಇದ್ದೇನೆ ಅನ್ನೋ ರೀತಿ ನಿಂತಿರ್ತೀವಿ ಅಂಥೇಳಿ ಬಸವಣ್ಣನವರು ಈ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ದೇವರ ಮೇಲಿನ ಭಕ್ತಿಗಿಂತ, ಧ್ಯಾನಕ್ಕಿಂತ ಹೊರಗಿರುವ ತನ್ನ ಚಪ್ಪಲಿಗಳ ಬಗ್ಗೆಯೇ ಹೆಚ್ಚು ಚಿಂತೆಯಾಗಿರುತ್ತದೆ. ಹೀಗೆ ನಾವು ಆಸ್ತಿ ಹಣ ಸಂಪತ್ತು ಕೂಡಿಟ್ಟರೆ, ಸಂಗ್ರಹ ಮಾಡಿದರೆ ಅದರ ಬಗ್ಗೆಯೇ ಚಿಂತೆ ಇರುತ್ತೆ ಹೊರತು ಬೇರೆ ಯಾವುದೇ ಒಂದು ಪ್ರಾಮಾಣಿಕವಾಗಿರುವಂತಹ ಒಂದು ದೇವರ ಅಥವಾ ಶಿವನ ಧ್ಯಾನ ಮಾಡಲು ಮನಸ್ಸೇ ಇರುವುದಿಲ್ಲ. ಜೊತೆಗೆ ತನ್ನ ಆರೋಗ್ಯದ ಬಗ್ಗೆಯೂ ಕಾಳಜಿ ಇರುವುದಿಲ್ಲ. ಮತ್ತೆ ಅಣ್ಣನವರು ಹೇಳ್ತಾ ಹೋಗ್ತಾರೆ, ದನವನ್ನಿರಿಸಿದಿರ ಇರಿಸಿದರೆ ಭವ ಬಪ್ಪದು ತಪ್ಪದು. ಸಂಪತ್ತು

0: ಆಸ್ತಿಯ ಮೇಲೆ ಅತಿಯಾದ ಮೋಹ ಇಡಬಾರದು. ಅಂತಹ ಮೋಹ ಆಸೆಗಳು ಮನಸ್ಸಿನಲ್ಲಿದ್ದರೆ ಪುನರ್ಜನ್ಮದ ಚಕ್ರ ತಪ್ಪಿದ್ದಲ್ಲ, ಮುಕ್ತಿ ಸಿಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಭಕ್ತ ನಿಜವಾದ ಶಿವಶರಣ ಆಗಿದ್ದರೆ ಈ ಲೌಕಿಕ ಆಸೆಗಳನ್ನು, ಮೋಹವನ್ನು, ಹಣ ಅಂತಸ್ತು ಎನ್ನುವ ಈ ಮಾಯೆಯನ್ನು ತೊರೆದು ಅಶಕ್ತರಿಗೆ, ಅಸಹಾಯಕರಿಗೆ, ನಿಜ ಭಕ್ತರ ಸೇವೆಗೆ, ಉತ್ತಮ ಸಮಾಜ ಸೇವೆಗೆ, ಉತ್ತಮ ಒಳ್ಳೆಯ ಕಾರ್ಯಗಳಿಗೆ ಈ ಒಂದು ಸಂಪತ್ತನ್ನು, ಆಸ್ತಿಯನ್ನು ಅರ್ಪಣೆ ಮಾಡಬೇಕು, ಸೇವಾ ಸಲ್ಲಿಸಬೇಕು ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ನಾನು ಮಾಡ್ತಾ ಇದ್ದೀನಿ ಅಂಥೇಳಿ ಅಂದ್ಕೊಂಡು ಮಾಡೋದು ಒಂದು ತೋರಿಕೆಗಾಗಿ ಮಾಡುವಂಥದ್ದಲ್ಲ. ಅವರ ಒಂದು ವಚನದಲ್ಲಿ ನಾವು ಕೇಳಿದ್ದೇವೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ನಾನು ಮಾಡಿದೆ ಅಂಥೇಳಿ ಮನಸ್ಸಿನಲ್ಲಿ ಹೇಳ್ತಾ ಇರ್ತಾರೆ. ಆ ರೀತಿ ಹೇಳಿ ಮಾಡುವುದಲ್ಲ, ಆಡಂಬರದ ಪೂಜೆಗಿಂತ ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕವಾದಂತಹ ಕೆಲಸಗಳು, ಕಾಯಕ ಭಕ್ತಿಯನ್ನು ಶ್ರೇಷ್ಠ ಅಂಥೇಳಿ ತಿಳ್ಕೊಂಡು ಮಾಡಬೇಕು. ನಾನು ಲಿಂಗಕ್ಕೆ ಪೂಜೆ ಮಾಡಿದೆ, ನಾನು ಅವರಿಗೆ ಸಹಾಯ ಮಾಡಿದೆ, ಇವರಿಗೆ ಸಹಾಯ ಮಾಡಿದೆ, ಅಸಹಾಯಕರಿಗೆ ನಾನು ತನ್ನ ಒಂದು ಇದನ್ನು ಅರ್ಪಣೆ ಸೇವೆ ಮಾಡಿದೆ ಅಂಥೇಳಿ ಹೇಳೋದೇ ನನ್ನ ಒಂದು ಕಾಯಕ ಆಗಿರಬಾರ್ದು. ಮಾಡಿದ ನೆನ್ನದಿರು ಲಿಂಗಕ್ಕೆ, ನೀಡಿದ ನೆನ್ನದಿರು ಜಂಗಮಕ್ಕೆ ಅಂಥೇಳಿ ಹೇಳ್ತಾರೆ. ಆ ಒಂದು ಸಾಲುಗಳಲ್ಲೂ ಕೂಡ ಇದೇ ಅರ್ಥವನ್ನು ಬಸವಣ್ಣನವರು ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾಮಾಣಿಕ ಕಾಯಕ ಭಕ್ತಿಯನ್ನು ಶ್ರೇಷ್ಠವೆಂದು ತಿಳಿದು ಆ ಕಾಯಕದಲ್ಲೇ ದೇವರನ್ನು ಕಾಣಬೇಕು ಮತ್ತು ದೇವರ ಮುಂದೆ ನಿಂತುಕೊಂಡು ಮನಸ್ಸೆಲ್ಲೋ ಇಟ್ಕೊಂಡು ನಾವು ಈ ರೀತಿ ಒಂದು ಮಾಡುವಂತಹ ಭಕ್ತಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಬಚ್ಚಿಟ್ಟಿದ್ದ ಯಾವತ್ತೂ ಕೂಡ ಅದನ್ನು ನಾವು ಕಾಯೋದ್ರಲ್ಲೇ ನಮ್ಮ ಜೀವನ ಆಯಸ್ಸನ್ನು ಕಳೆದೋಗಿರ್ತೀವಿ. ಹಾಗಾಗಿ ಈ ಮಾತು ಕೂಡ ಎಷ್ಟೋ ಸತ್ಯ ಅಂತ ಹೇಳ್ಬೋದಲ್ವಾ. ಹಾಗಾಗಿ ಬಸವಣ್ಣನವರು ಈ ಬಾಯ ವರ್ತನೆ ಮುಖ್ಯ ಅಲ್ಲ, ಭಾವ ಮುಖ್ಯ ಅಂಥೇಳಿ ಹೇಳ್ತಾ ಈ ವಚನದಲ್ಲಿ ತಿಳಿಸಿದ್ದಾರೆ.
1: ಜಗಜ್ಯೋತಿ ಬಸವೇಶ್ವರರು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟವರು. ಹಾಗೆ ನಾವು ಯಾವುದೇ ಒಂದು ವಸ್ತು ಸಂಪತ್ತು ಇವುಗಳ ಮೇಲೆ ಮೋಹವನ್ನ ಇಟ್ಕೊಂಡ್ರೆ ನಮ್ಗೆ ಯಾವಾಗ್ಲೂ ಕೂಡ ಆ ವಸ್ತುವಿನ ಮೇಲೆ ಹೆಚ್ಚು ಗಮನ ಇರುತ್ತೆ. ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಯಾವುದೇ ವಸ್ತುವಿನ ಮೇಲೆ, ಹಣದ ಮೇಲೆ, ಸಂಪತ್ತಿನ ಮೇಲೆ ಮೋಹವನ್ನ ಇಟ್ಕೊಳ್ಬಾರ್ದು. ಹೀಗಿಟ್ಕೊಂಡಾಗ ನಾವು ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ ಎಂಬ ವಿಚಾರವನ್ನ ಬಸವಣ್ಣನವರ ವಚನದ ಮೂಲಕ ಶ್ರೀಮತಿ ಕುಸುಮ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
1: Shri Mahalakshmi Sweets Nandige.
2: ಮತ್ತೊಮ್ಮೆ ಎಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಅವರು ಕಾಯಕಕ್ಕೆ ಇಷ್ಟು ಮಹತ್ವವನ್ನ ಕೊಟ್ಟಿದ್ರು, ಹಾಗೆ ತಾವು ಮಾಡುವಂತಹ ಕೆಲಸದಲ್ಲಿ ಇಷ್ಟು ಪ್ರಾಮಾಣಿಕ ವಾಗಿರಬೇಕು, ಯಾವುದೇ ಕೆಲಸ ಆದ್ರೂ ಕೂಡ ಇದರ ಜೊತೆಗೆ ಹಣದ ಮೇಲೆ, ಸಂಪತ್ತಿನ ಮೇಲೆ ವ್ಯಾಮೋಹವನ್ನ ಇಟ್ಕೊಳ್ಬಾರ್ದು, ಹೀಗಿಟ್ಕೊಂಡಾಗ ನಾವು ಯಾವ ಕೆಲಸವನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
3: ಬಸವಣ್ಣನವರು ಬಾಯ ವರ್ತನೆ ಮುಖ್ಯವಲ್ಲ, ಭಾವ ಮುಖ್ಯ ಅಂತ ಹೇಳುವಾಗ ಒಂದು ಅವರ ವಚನ ನೆನಪಾಗುತ್ತೆ. ಈತ ತಲೆವಾಗಿದರೇನು ಗುರು ಭಕ್ತನಾಗಬಲ್ಲದೆ, ಇಕ್ಕುಳ ಕೈ ಮುಗಿದರೇನು ವೃತ್ಯಾಚಾರಿಯಾಗಬಲ್ಲದೆ, ಗಿಳಿಯೋದಿದರೇನು ಲಿಂಗವೇದಿಯಾಗಬಲ್ಲದೆ, ಕೂಡಲ ಸಂಗನ ಶರಣರ ಬಂದ ಬರವನಿಂದ ನಿಲವ ಅನಂಗ ಸಂಗಿಗಳೆತ್ತಬಲ್ಲರು, ಅನಂಗ ಸಂಗಿಗಳೆತ್ತಬಲ್ಲರು ಅಂಥೇಳಿ ಈ ಒಂದು ವಚನದಲ್ಲಿ ಒಂದು ಈ ರೀತಿ ಯಾವ ರೀತಿ ವರ್ತನೆ ಇರಬೇಕು, ಯಾವ ರೀತಿ ಭಾವ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ. ಏತ ಅಂದರೆ ನೀರನ್ನು ರೈತರು ವ್ಯವಸಾಯ ಮಾಡಲಿಕ್ಕೆ ಅಂಥೇಳಿ ಬಳಸುವಂಥ ಒಂದು ಉಪಕರಣ. ಹಿಂದೆಲ್ಲ ನೀರನ್ನು ಎತ್ತುವಾಗ ಈ ಒಂದು ಸಾಧನ ಉಪಯೋಗಿಸ್ತಾ ಇದ್ರು. ಏತ ನೀರನ್ನು ಹಾಯಿಸಲು ಬಳಸ್ತಾನಲ್ವ ರೈತ, ಆ ನೀರನ್ನು ತುಂಬಿಕೊಂಡು ಮೇಲಕ್ಕೆ ಬರುವಾಗ ಮುನ್ನ ಅದು ಬಾವಿಗೆ ಎದುರುಮುಖವಾಗಿ ಬಾಗಿ ಹೋಗುತ್ತೆ. ಶ್ರೇಷ್ಠ ಅದನ್ನು ಬಾವಿಯೊಳಗಿಂದ ನೀರು ಎತ್ತುವಾಗ ಅದು ತನ್ನ ಅದರ ಏತದ ಮುಖ ಬಾವಿಗೆ ಎದುರಾಗಿ ಹೋಗ್ತಾ ಇರುತ್ತೆ. ಶ್ರೇಷ್ಠ ಗುರು ಭಕ್ತನು ಸಹ ಗುರುವಿನ ಪಾದ ಕಮಲಗಳನ್ನು ಸ್ಪರ್ಶಿಸಿ ಕೃತಾರ್ಥನಾಗುವುದಕ್ಕಾಗಿ ಅನನ್ಯ ಭಕ್ತಿಯಿಂದ ತಲೆ ಬಾಗ್ತಾನಲ್ವಾ. ಯಾವುದೇ ಒಂದು ಗುರುಗಳು ಬಂದಾಗ ಅಥವಾ ದೊಡ್ಡವರು ಬಂದಾಗ ನಾವು ಬಗ್ಗಿ ನಮಸ್ಕಾರ ಮಾಡಬೇಕಾದ್ರೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕಾದ್ರೆ ಹಿಂಗೆ ಬಗ್ಗಿ ತಲೆಬಾಗಿ ನಮಸ್ಕಾರ ಮಾಡ್ತೇವೆ. ಆದರೆ ಏತವೂ ಕೂಡ ಅವನಂತೆಯೇ ಬಾವಿಗೆ ನೀರನ್ನು ಎತ್ತುವಾಗ ಹೋಗಬೇಕಾದ್ರೆ ಅದನ್ನು ಬಾಗುವುದೆಂದು ಭಾವಿಸಿ ಅದನ್ನು ಗುರುಭಕ್ತನೆಂದು ಕರೆಯಲು ಸಾಧ್ಯವೇ ಅಂತ ಕೇಳ್ತಾರೆ. ಏತವಾಗಲಿ ಬಾವಿಯಾಗಲಿ ಜಡ ವಸ್ತು, ಅದು ನಮಸ್ಕರಿಸುವಂತೆ ತೋರುವ ಏತ ಗುರುಭಕ್ತನಾಗಲಿ, ನಮಸ್ಕರಿಸುವಂತೆ ತೋರುವ ಏತ ಗುರುಭಕ್ತನಾಗಲಿ, ನಮಸ್ಕರಿಸಲ್ಪಡುವಂತೆ ಕಾಣುವ ಭಾವಿಯು ಗುರುವಾಗಲಿ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಇವು ಎರಡು ಜಡ ವಸ್ತುಗಳು, ಹಾಗಾಗಿ ಆ ರೀತಿ ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾರೆ. ವೀರಶೈವ ಧರ್ಮದಲ್ಲಿ ಬೋಧಿಸಿರುವ

0: ಆಚಾರಗಳು ಇದ್ದಾವೆ, ಶಿವಾಚಾರ, ಲಿಂಗಾಚಾರ, ಸದಾಚಾರ, ಭೃತ್ಯಾಚಾರ, ಗಣಾಚಾರ ಅಂಥೇಳಿ ಐದು ಆಚಾರಗಳಿದ್ದಾವೆ. ಈ ಐದು ಆಚಾರಗಳಲ್ಲಿ ಭೃತ್ಯಾಚಾರವು ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ ಅಂತ. ಅದರಲ್ಲೂ ಈ ಶ್ರೀ ಬಸವಣ್ಣನವರ ವಚನಗಳಲ್ಲಂತೂ ಇದು ವಿಶೇಷವಾಗಿ ವ್ಯಕ್ತಪಡುತ್ತೆ. ಅವರ ವಚನಗಳಲ್ಲಿ ಈ ಒಂದು ಆಚಾರ ಭೃತ್ಯಾಚಾರ ಅನ್ನೋದು ವ್ಯಕ್ತಗೊಂಡಿದೆ ಅಂದರೆ ಅದು ಅವರ ಜೀವನದಲ್ಲಿ ಪ್ರತಿಷ್ಠಿತವಾಗಿತ್ತೆಂದು ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಆಡಿರುವ ನುಡಿಗಳು ಅವರ ಹೃದಯದ ಪಡಿಯಚ್ಚುಗಳು. ಅವರಲ್ಲಿ ವಂಚನೆ ಇಲ್ಲ, ಕಪಟವಿಲ್ಲ, ತಮ್ಮ ಘನತೆಗೆ ಕುಂದಾಗುವುದೆಂದು ಶಂಕಿಸಿ ಮೆರಗು ನೀಡುವ ಕೆಲಸಕ್ಕೆ ಮಾರು ಹೋದವರಲ್ಲ ಬಸವಣ್ಣನವರು. ಅವರು ತಮ್ಮ ಅನೇಕ ವಚನಗಳಲ್ಲಿ ಈ ಒಂದು ಆಚಾರವನ್ನು ಗಮನಿಸ್ಬೋದು. ಒಡೆಯರು ಜೋಗೈಸುವ ಚಮ್ಮ ಉಗೆಯ ಮಾಡಯ್ಯ, ಬ್ರಹ್ಮ ಪದವಿಯನೊಲ್ಲೆ, ವಿಷ್ಣು ಪದವಿಯನೊಲ್ಲೆ, ರುದ್ರ ಪದವಿಯನೊಲ್ಲೆ, ಮತ್ತಾವ ಪದವಿಯನೊಲ್ಲೆ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇನೇ ಕರುಣಿಸಯ್ಯ ಅಂತ ಹೇಳ್ತಾರೆ ಈ ವಚನದಲ್ಲಿ. ಇನ್ನು ಮೇಲಾಗಲೊಲ್ಲೆನು ಕೀಳಾಗಲೊಲ್ಲದೆ ನಿಮ್ಮ ಪಾದ ಶರಣರ ಪಾದಕ್ಕೆ ಕೀಳಾಗಿರಿಸು ಕೂಡಲ ಸಂಗಮ ದೇವ ಅನ್ನೋ ಅಂಥ ವಚನದಲ್ಲಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿಯಾಗಿ ಅಂಥೇಳಿ ಎನ್ನುವಂತಹ ಈ ಎಲ್ಲ ವಚನಗಳಲ್ಲಿ ಬಸವಣ್ಣನವರ ಭೃತ್ಯಾಚಾರ ಭಾವನೆಯನ್ನು ಸ್ಪಷ್ಟವಾಗಿ ಬಿತ್ತರಿಸುತ್ತದನ್ನು ನಾವು ಗಮನಿಸ್ಬೋದು. ನಿಜವಾದ ಸೇವಕ ವಿನಯದಿಂದ ತನ್ನ ಯಜಮಾನನನ್ನು ಗೌರವಿಸಿ ಅವನ ಸೇವೆಯನ್ನು ಮಾಡುವಂತೆ, ಮಾನವ ತಾನೊಬ್ಬ ಸೇವಕನೆಂದೇ ಭಾವಿಸಿ ಇತರ ಮಾನವನನ್ನು ನಯ ವಿನಯಗಳಿಂದ ಕಂಡು ಗೌರವಿಸುವುದೇ ಭೃತ್ಯಾಚಾರ. ನಾವು ಯಾರನ್ನಾದರೂ ಕಂಡ ಕೂಡಲೇ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಮಗೆ ಆ ಕಡೆಯಿಂದನೂ ಕೂಡ ಅಷ್ಟೇ ಅದೇ ಥರದ ಒಂದು ಗೌರವ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದಲೇ ಶಿವಶರಣರು ಶಿವೋಹಂ ಎಂದೆನಿಸಿದರಯ್ಯ, ಸೋಹಂ ಎಂದೆನಿಸದಿರಯ್ಯ, ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ತಾನು ಇತರರಿಗಿಂತ ಕಿರಿಯನೆಂಬ ಭಾವನೆಯನ್ನು ಬೆಳೆಸಿಕೊಂಡು ಇತ್ತ ಬಾರಯ್ಯ ಎಂದು ಭಕ್ತರೆಲ್ಲರೂ ಕೂರ್ತು ಹತ್ತೆ ಕರೆಯುತ್ತಿರೆ, ಮತ್ತೆ ಕೆಲಕ್ಕೆ ಹೋಗಿ ಶರಣೆಂದು ಹಸ್ತ ಬಾಯನೆ ಮುಚ್ಚಿ ವಿನಯದ ನಾಲ್ಕು ಕಿರಿಯ ನುಡಿಗಳನ್ನಾಡಿ ಸೌಜನ್ಯ ಮೂರ್ತಿಯಾಗುವನು ಭೃತ್ಯಾಚಾರಿ. ಈ ಭೃತ್ಯಾಚಾರಿಯನ್ನ ಒಂದು ಅಂಶಗಳು ಹೇಗೆ ಅವರ ವಚನಗಳಲ್ಲಿ ಪ್ರಸ್ತುತವಾಗಿದ್ದಾವೆ ಅಂತೇಳಿ ಅನ್ನೋದಕ್ಕೆ ಈ ರೀತಿಯಾದಂತಹ ಒಂದು ಪದ ಸಂಗುಚ್ಛವನ್ನು ಹೇಳ್ಬೋದಾಗಿದೆ. ಈ ಇಕ್ಕುಳದ ಕೈ ಎತ್ತಿ ಈಗ ನಾವು ಮಡಚಿದಾಗ ಏನಾಗುತ್ತೆ, ಅದು ಇಕ್ಕುಳ ಅಂತ, ಅದು ಎರಡೂ ಬಾಯಿ ನಾವು ಪ್ರೆಸ್ ಮಾಡಿದ್ರೆ ಒತ್ತಿದರೆ ಅದರ ಮೇಲಿನ ಭಾಗ ಮುಚ್ಚಿಕೊಳ್ಳುತ್ತೆ, ಇದು ಎಲ್ರಿಗೂ ಗೊತ್ತಿದೆ. ಹೀಗೆಂದು ಭೃತ್ಯಾಚಾರಿಯು ತನ್ನ ಕೈಗಳನ್ನು ಜೋಡಿಸುವುದರ ಮೂಲಕ ವಿನಯವನ್ನು ಪ್ರಕಟಗೊಳಿಸುವುದೆಂದರೆ ಇಕ್ಕುಳವು ಅವನಂತೆಯೇ ಕೈ ಜೋಡಿಸುವುದೆಂದು ಅದನ್ನು ಭೃತ್ಯಾಚಾರಿ ಎಂದು ಕರೆಯಲು ಸಾಧ್ಯವೇ ಅಂಥೇಳಿ ಹೇಳಿದ್ದಾರೆ. ಇಕ್ಕುಳ ಕೈ ಮುಗಿದರೇನು ಭೃತ್ಯಾಚಾರಿಯಾಗಬಲ್ಲದೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಗಳನ್ನು ಹೇಳಿದ್ದಾರೆ.
1: ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳುವ ಮೂಲಕ ಶ್ರೀಮತಿ ಕುಸುಮ ಅವರು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಂದ್ರೆ ಭಕ್ತಿ ಎಂಬುದು ಹೇಗಿರಬೇಕು ಎಂಬುದರ ಕುರಿತಾಗಿ ಬಸವಣ್ಣನವರು ಹೇಳಿರುವ ವಿಚಾರಧಾರೆಯನ್ನು ತಿಳ್ಕೊಂಡ್ವಿ. ನಂತರದಲ್ಲಿ ಸಹ ಬಸವಣ್ಣನವರ ಇನ್ನಷ್ಟು ವಿಚಾರವನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಎಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದವರೇ ಆದಂತಹ ಶ್ರೀಮತಿ ಕುಸುಮ ಅವರು ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ವಿಚಾರಧಾರೆಯನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ.
1: ಪ್ರತಿಯೊಬ್ಬ ಮಾನವನಲ್ಲಿಯೂ ಎರಡು ರೀತಿಯ ವ್ಯಕ್ತಿತ್ವಗಳಿರುತ್ತೆ, ಒಂದು ಆಂತರಿಕ ಮತ್ತೊಂದು ಬಾಹ್ಯ ಅಂತ ಹೇಳ್ಬೋದು. ಬಾಹ್ಯ ವ್ಯಕ್ತಿತ್ವ ಅಂತ ಹೇಳಿ ಹೇಳ್ಬೋದು. ಬಸವಣ್ಣನವರು ನೀಡಿರುವಂತಹ ಈ ಉದಾಹರಣೆ ಉಪಮೆಗಳು ಇಂದಿನ ಲೌಕಿಕ ಜೀವನವನ್ನು ಬಹು ಸುಂದರವಾಗಿ ಪ್ರತಿಬಿಂಬಿಸುತ್ತವೆ ಅಂತಲೇ ಹೇಳ್ಬೋದು. ಏತ ತಲೆಬಾಗುವುದಾಗಲಿ, ಇಕ್ಕುಳ ಕೈ ಮುಗಿಯುವುದಾಗಲಿ, ಯಾವಾಗ ಕ್ರಮವಾಗಿ ಬಾವಿಯಿಂದ ನೀರನ್ನು ತುಂಬಿಕೊಳ್ಳಲು ಹೋಗುವಾಗ ಹಾಗೂ ಹಿಡಿಯ ಮೇಲೆ ಬಲಪ್ರಯೋಗವಾದಾಗ. ಅಂತೆಯೇ ಇಂದಿನ ಬಹುಪಾಲು ಭಕ್ತರು ತಲೆಬಾಗುವುದು ಗುರುಗಳಿಂದ ಏನಾದರೂ ಗಿಟ್ಟಿಸಿಕೊಳ್ಳುವಾಗ. ಅಂತೆಯೇ ಇಂದಿನ ಮಾನವ ಇತರ ಮಾನವನ ಮುಂದೆ, ಅಂದರೆ ಸಾಮಾನ್ಯ ಜನರಿಗೆ ಬಸವಣ್ಣನವರು ಹೀಗೆ ಹೇಳ್ತಾ ಇದ್ದಾರೆ, ನಾವು ಯಾರ ಹತ್ರನಾದರೂ ನಾವು ವಿನಯವಾಗಿ ತುಂಬ ಅತಿ ವಿನಯತೆಯಿಂದ ವರ್ತನೆ ಮಾಡೋದು ಯಾವಾಗ ಅಂದರೆ, ನಮಗೇನಾದರೂ ಕಷ್ಟ ಸಂಕಷ್ಟಗಳು ಬಂದಾಗ, ಅವರಿಂದ ಏನಾದರೂ ಸಹಾಯ ಪಡಿಬೇಕು ಅಂದಾಗ, ಕೆಲಸ ಆಗಬೇಕು ಅಂದಾಗ ನಾವು ಅತೀ ವಿನಯತೆಯಿಂದ ವರ್ತನೆ ಮಾಡೋದನ್ನು ಸಾಮಾನ್ಯ ಒಂದು ಕಾಣ್ತೇವೆ ಅಲ್ವಾ. ಹಾಗಾಗಿ ಆ ರೀತಿ ಅಪೇಕ್ಷೆ ಪಡುವಾಗ, ಇನ್ನೊಬ್ಬರ ಹತ್ರ ಕೆಲಸ ಆಗಬೇಕು ಮಾತ್ರ ಅಂದಾಗ ಈ ರೀತಿ ವರ್ತನೆ ಮಾಡ್ತೀವಿ. ಬಲಪ್ರಯೋಗ ಮಾಡಿದಾಗ ಇಕ್ಕಳ ಅದು ನಾವು ಬಲಪ್ರಯೋಗ ಮಾಡಿದಾಗ ಕೈ ಮುಗದಂತೆ ಅದು ಮಡಚ್ಕೊಳ್ಳುತ್ತೆ. ಹಾಗೆ ಈ ಒಂದು ಉಪಮೇಯಗಳನ್ನು ಕೊಟ್ಬಿಟ್ಟು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಗಿಳಿ ಓದಿದರೇನು ಲಿಂಗವೇದಿ ಆಗಬಲ್ಲದೆ ಅಂತ ಹೇಳ್ತಾರೆ. ಈ ಗಿಳಿ ನಾವು ಪಾಠ ಕಲಿಸ್ತೀವಿ, ಅದಕ್ಕೆ ಮಾತು ಕಲಿಸ್ತೀವಿ, ಅದು ನಾವು ಏನು ಹೇಳ್ಕೊಟ್ಟಿರ್ತೀವೋ ಅದನ್ನು ಪಟಪಟ ಅಂಥೇಳಿ ಬಡ ಬಡ ಅಂತೇಳಿ ಹೇಳೋದು ಬಿಟ್ಟರೆ ಕಂಠಪಾಠ ಮಾಡಿಸಿರ್ತೀವಲ್ವಾ, ಅದರ ಅರ್ಥ ಏನು ಗಿಳಿಗೆ ಆಗಿರೋದಿಲ್ಲ. ನಾವೇನು ಹೇಳ್ಕೊಟ್ಟಿರ್ತೀವೋ ಅದನ್ನಷ್ಟೇ ಹೇಳ್ತಾ ಇರ್ತದೆ ಅದು. ಅಷ್ಟು ಮಾತ್ರಕ್ಕೆ ಅದು ಲಿಂಗವೇದಿ ಆಗುವುದಾದ್ರೆ ಹೇಗೆ? ಇಲ್ಲಿ ಲಿಂಗ ಅಂದರೆ ದೇವರು, ಶಿವ ಅಂಥೇಳಿ ಅರ್ಥ ಬಸವಣ್ಣನವ್ರು ಕೊಟ್ಟಿದ್ದಾರೆ. ಆದ್ದರಿಂದ ಲಿಂಗ ವೇದಿ ಆಗುವುದಾದರೂ ಹೇಗೆ? ದೇವರು ಹಾಗೂ ಧರ್ಮದ ಬಗ್ಗೆ ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಂಡು ನಾವು ಸಾಧನೆ ಮಾಡಿಕೊಂಡು ಕಂಡುಕೊಂಡಂತಹ ಒಬ್ಬ ವಿವೇಕಿ ಲಿಂಗವೇದಿಯಾಗಬಲ್ಲನಲ್ಲದೆ ಕಂಠಪಾಠ ಮಾಡಿ ಬಡಬಡಿಸುವಂತಹ ಗಿಳಿ ಲಿಂಗವೇದಿ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಕೂಡಲ ಸಂಗನ ಶರಣರ ಬಂದ ಬರವ ನಿಂದ ನಿಲವ ಅನಂಗ ಸಂಗಿಗಳೆತ್ತ ಬಲ್ಲರು ಅಂತ ಹೇಳ್ತಾರೆ. ತಲೆ ಬಾಗುವುದಾಗಲಿ, ಕೈ ಜೋಡಿಸುವುದಾಗಲಿ, ನಾವು ಬಾಯಿ ಮಾತಿನಲ್ಲಿ ದೇವರನ್ನು ಬೇಡ್ಕೊಳ್ಳೋದು, ಮಂತ್ರ ಪಡಿಸಿದ್ರು ಅಷ್ಟರಿಂದನೇ ಸಾಲದು. ನಾವು ಆಳವಾಗಿ ಬಾಹ್ಯ ಆಚರಣೆಗಳಿಗಿಂತ ನಮ್ಮ ಮನಸ್ಸಿನ ಆಳವಾದ ಭಕ್ತಿ, ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ನಾವು ಒಂದು ಪ್ರಾರ್ಥನೆ ಮಾಡೋದಾಗಲಿ ಮಾಡಿದರೆ ಮಾತ್ರ ನಿಜ ಒಂದು ಆಚರಣೆ ಅಂತ ಹೇಳ್ತಾರೆ. ತಲೆ ಬಾಗುವುದಾಗಲಿ, ಕೈ ಜೋಡಿಸುವುದಾಗಲಿ ಮುಂತಾದ ಬಾಹ್ಯ ಆಚರಣೆಗಳಿಂದ ಯಾರೂ ಭಕ್ತ ಆಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ವ್ಯಕ್ತಿತ್ವದ ಸ್ವರೂಪವಾದ ನಡೆ ನುಡಿ ಒಂದಾದ ನಿಲುವು ಆಂತರಿಕವಾಗಿ ಹೊರಹೊಮ್ಮಬೇಕಾಗುತ್ತದೆ. ಅಂಥವರೇ ನಿಜವಾದ ಭಕ್ತರು, ಶರಣರು, ಪ್ರಮತರೆನಿಸಿಕೊಳ್ಳುವರು ಅಂಥೇಳಿ ಬಸವಣ್ಣನವರು ಹೇಳಿದ್ದಾರೆ. ಅಣ್ಣನವರು ಆಂತರಿಕ ಶುದ್ಧತೆ ಹಾಗೂ ನಿಜವಾದ ಭಕ್ತಿಯ ಮಹತ್ವವನ್ನು ಒತ್ತಿ ಒತ್ತಿ ಹೇಳಿದ್ದಾರೆ. ದೇವರು

0: ದೇವಾಲಯದ ಶುದ್ಧತೆಯನ್ನು ನೋಡುತ್ತಾನೆ ಹೊರತು ಹೊರಗಿನ ಆಡಂಬರದ ಪೂಜೆಗಳನ್ನೆಲ್ಲ ಅಂತ ಹೇಳಿ ತಿಳಿಸುವ ಒಂದು ಉಪಮೇಯಗಳ ಮೂಲಕ ಅಣ್ಣನವರು ತಿಳಿಸಿದ್ದಾರೆ. ಈ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಿದಂತಹ ಪವಿತ್ರ ಅವರಿಗೆ ಅನಂತ ಧನ್ಯವಾದಗಳು.
1: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಜಗಜ್ಯೋತಿ ಬಸವೇಶ್ವರರ ವಿಶ್ವೇಶ್ವರರ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕೃಷಿ ನಗರದಲ್ಲಿರುವಂತಹ ಶ್ರೀಮತಿ ಕುಸುಮ ಅವರು ಭಾಗವಹಿಸಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು,
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ, ಬನ್ನಿ ಕೇಳೋಣ.
7: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ದರ್ಶಕರು, ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ, ಮಂದಿ ಮುಂದಾಳು, ಜನ ಬಾಂಧವ್ಯ ಪೋಷಕನು, ಸೌಂದರ್ಯಕರರಿವರು ಮಂಕುತಿಮ್ಮ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ಯೋಜಕ ಅಂದರೆ ಯೋಜಿಸುವವನು, ರಾಜ್ಯ ಸಂಧಾನಿ ಸಂಧಾನ ಮಾಡುವಂಥವನು, ವಿಜ್ಞಾನಿ ಉದ್ಯೋಗದಾನಿ, ವಿಜ್ಞಾನಿ ಉದ್ಯೋಗದಾನಿ ಅಂದರೆ ಉದ್ಯೋಗ ಕೊಡುವಂಥವನು, ದೊರಕಿಸಿ ಕೊಡುವಂಥವನು. ಮಂದಿ ಮುಂದಾಳು ಅಂದರೆ ಜನನಾಯಕ, ಜನ ಬಾಂಧವ್ಯ ಪೋಷಕನು, ಜನರಲ್ಲಿ ಬಾಂಧವ್ಯವನ್ನು ಪೋಷಣೆ ಮಾಡುವಂತಹವನು. ಸೌಂದರ್ಯಕರರಿವರು, ಸೌಂದರ್ಯಕರು ಇವರು ಅನ್ನೋದನ್ನ ಸೌಂದರ್ಯಕರರಿವರು ಅಂತ ಜೋಡಿಸಿ ಹೇಳುವಾಗ ಆಗಾಗತ್ತೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ್ಯ ಸಂಧಾನಿ, ವಿಜ್ಞಾನಿ ಉದ್ಯೋಗದಾನಿ, ಮಂದಿ ಮುಂದಾಳು, ಜನ ಬಾಂಧವ್ಯ ಪೋಷಕನು, ಸೌಂದರ್ಯಕರರಿವರು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜಕಾರಣಿ, ವಿಜ್ಞಾನಿ, ಉದ್ಯೋಗಪತಿ, ಜನನಾಯಕ, ಸಮಾಜ ಸೇವಕ,

0: ಪೋಷಕರು ಇವರೆಲ್ಲರೂ ಪ್ರಪಂಚದ ಸೌಂದರ್ಯನ ನಮ್ಮ ಎದುರಿಗೆ ತರುವಂತಹವರು. ಹೌದಲ್ವಾ? ಜಗತ್ತು ಸುಂದರವಾಗಿರುವಂತಹದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈ ಸುಂದರತೆ ಬಂದದ್ ಎಲ್ಲಿಂದ, ಯಾರಿಂದ? ಪ್ರಪಂಚದಲ್ಲಿ ವ್ಯಕ್ತಿ ಮುಖ್ಯನಾ ಸಮಾಜ ಮುಖ್ಯನಾ? ಈ ಪ್ರಶ್ನೆ ಅವೆರಡು ಬೇರೆ ಆದವು ಅನ್ನೋ ಹಾಗೆ ಬಿಂಬಿಸುತ್ತಾ ಇದೆ ತಾನೆ. ಆದ್ರೆ ಲೋಕಾನುಭವ ಇರುವಂತವ್ರಿಗೆ ಆ ಭೇದ ಭಾವ ಆಧಾರವಿಲ್ಲದ್ದು ಅನ್ನೋದು ಅರ್ಥ ಆಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಪರಿವಾರದ, ಕುಲದ, ಉದ್ಯೋಗದ, ರಾಜ್ಯ ವ್ಯವಸ್ಥೆಯ ಪ್ರಭಾವ ಬಿದ್ದು ಅವನನ್ನ ಬದಲಿಸತ್ತೆ. ಹಾಗೆ ವ್ಯಕ್ತಿ ಸಹ ತನಗಿರೋ ಅವಕಾಶಗಳಲ್ಲಿ, ತನ್ನ ಕರ್ತವ್ಯದ ಪರಿಧಿಯಲ್ಲಿ ಅವುಗಳ ಮೇಲೆ ಪ್ರಭಾವನ ಬೀರ್ತಾನೆ ಬರ್ತಾನೆ. ಹೀಗೆ ವೃಷ್ಟಿ ಸಮಷ್ಟಿಗಳ ಅನ್ಯೋನ್ಯ ಪರಿಣಾಮವೇ ಪ್ರಪಂಚದ ಸುಂದರತೆ. ಮನುಷ್ಯ ಹರಿಯೋ ನದಿನ ನೋಡ್ತಾನೆ. ಮಳೆಗಾಲದಲ್ಲಿ ತುಂಬಿ ಹರಿತಾ ಇದ್ದ ನದಿ ಬೇಸಿಗೆಲಿ ಒಣಗೋಗಿತ್ತು. ತನಗೆ ಮತ್ತೆ ತನ್ನ ಮರ ಗಿಡಗಳಿಗೆ ಕೊರತೆ ಆಗಬಾರ್ದು ನೀರಿಲ್ಲದೆ ಇರೋ ಸಮಯದಲ್ಲಿ, ಅಂದರೆ ಮಳೆ ಬಾರದೇ ಇರೋ ಸಮಯದಲ್ಲಿ ಅಂತ ನೀರಿಗೆ ಅಡ್ಡಲಾಗಿ ಕಟ್ಟೆ ಕಟ್ತಾನೆ. ಕಾಡನ್ನ ಕಡಿದು ವಸತಿನ ನಿರ್ಮಿಸ್ಕೊಳ್ತಾನೆ. ತನಗೆ ಬೇಕಾದ ಆಹಾರನ ಬೆಳೆಯೋದಕ್ಕೆ ಕೃಷಿನ ಮಾಡ್ತಾನೆ. ಇನ್ನಷ್ಟು ಉತ್ಪಾದನೆ ಮಾಡಬೇಕು ಅಂತ ಯಂತ್ರಗಳನ್ನು ಬಳಸ್ತಾನೆ. ಆರಾಮದಲ್ಲಿ ಬದುಕಬೇಕು ಅಂತ ಆಕರ್ಷಕ ಕಟ್ಟಡಗಳನ್ನು ಕಟ್ತಾನೆ. ಒಂಟಿಯಾಗಿರೋದು ಸುಖ ಕೊಡೋದಿಲ್ಲ ಅಂಥೇಳಿ ಸಮಾಜನ ಕಟ್ಕೊಳ್ತಾನೆ. ಅದಕ್ಕೊಂದು ರಾಜಕೀಯ ವ್ಯವಸ್ಥೆ ಮಾಡ್ತಾನೆ. ತನ್ನ ಅವಶ್ಯಕತೆಗೆ ಬೇಕಾದ ಹಾಗೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದಕ್ಕೆ, ಸಂಶೋಧನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಜನರಿಗೆ ಬೇಕಾದ ವಸ್ತುಗಳನ್ನು ಪೂರೈಸೋದಕ್ಕೆ ಉದ್ಯೋಗ ತೆಗಿತಾನೆ. ಜನರಿಗೆ ಕೆಲಸ ಕೊಡ್ತಾನೆ. ಬದುಕು ಶಾಶ್ವತ ಅಲ್ಲ ಅಂತ ತಿಳಿದಾಗ ತನ್ನನ್ನು ಮೀರಿದ ಶಾಶ್ವತ ಸತ್ಯದ ಕಡೆಗೆ ಮುಖ ಮಾಡಿ ಧರ್ಮಪರನಾಗ್ತಾನೆ. ಅದಕ್ಕೊಂದು ಪರಿಸರ ನಿರ್ಮಿಸೋದಕ್ಕೆ ದೇವಸ್ಥಾನ ಕಟ್ತಾನೆ. ಹೀಗೆ ಒಂದರಿಂದ ಮತ್ತೊಂದು ಬೆಳೀತಾ ಬಂದು ಪ್ರಪಂಚದ ಲಕ್ಷಣನೇ ಬೇರೆ ಆಯಿತು. ಈ ಎಲ್ಲ ತರಹದ ಜನರು ಜಗತ್ತಿನ ಸೌಂದರ್ಯನ ಹೆಚ್ಚಿಸೋದಕ್ಕೆ ಕಾರಣರಾಗ್ತಾರೆ. ಅವರನ್ನೆಲ್ಲ ನಾವು ನೆನಪಿಸ್ಕೊಳ್ಳೇಬೇಕು. ನಾವು ಇವತ್ತು ಸಂತೋಷವಾಗಿದ್ದರೆ ಇದು ಅವರೆಲ್ಲರ ಪರಿಶ್ರಮದ, ಬುದ್ಧಿಯ, ಪರೋಪಕಾರ ಮನೋಭಾವದ ಫಲವೇ ಅಲ್ವಾ? ಹೀಗಾಗಿ ಸುಂದರ ದೇವಾಲಯ ಕಟ್ಟಿದ ಜಕಣಾಚಾರ್ಯ, ಅಣೆಕಟ್ಟು ಕಟ್ಟಿದ ವಿಶ್ವೇಶ್ವರಯ್ಯ, ಟಾಟಾರಂತಹ ಉದ್ಯೋಗಪತಿಗಳು, ಹೋಮಿ ಬಾಬಾ ಸಾರಾಭಾಯಿಯಂತಹ ವಿಜ್ಞಾನಿಗಳು, ಗಾಂಧೀಜಿಯಂತಹ ನಾಯಕರು, ವಿವೇಕಾನಂದರಂತಹ ದಾರ್ಶನಿಕರು, ಮದರ್ ತೆರೇಸಾರಂತಹ ಸಮಾಜ ಸೇವಕರು, ಹೀಗೆ ಬೇಕಾದಷ್ಟು ಕಲಾವಿದರು, ಸಂಗೀತಗಾರರು, ಕ್ರೀಡಾಪಟುಗಳು, ಕೃಷಿಕರು, ಆಡಳಿತ ತಜ್ಞರು, ಇವರೆಲ್ಲ ಸೇರಿ ನಮ್ಮ ಇವತ್ತಿನ ಜಗತ್ತಿನ ಸುಂದರತೆಗೆ ಕಾರಣರಾಗಿದ್ದಾರೆ. ಆ ಪರಮಾತ್ಮ ಏನೋ ತನ್ನ ಶಕ್ತಿಯಿಂದ ಈ ಜಗತ್ತನ್ನು ಸೃಷ್ಟಿಸಿಬಿಟ್ಟ. ಆದರೆ ಅದರಲ್ಲಿ ತನ್ನ ಕಲ್ಪನೆಗೆ ತಕ್ಕ ಹಾಗಿನ ಮಾರ್ಪಾಡುಗಳನ್ನು ಮಾಡಿಕೊಂಡು ಸಂತೋಷ ಪಡೋ ಕ್ಷಮತೆಯನ್ನ ಮನುಷ್ಯನಿಗೆ ಕೊಡ್ತಾನೆ ಆ ಪರಮಾತ್ಮ. ಆ ಕ್ಷಮತೆಯನ್ನು ಉಪಯೋಗಿಸ್ಕೊಂಡೇ ಈ ಜಗತ್ತಲ್ಲಿ ಇಷ್ಟೆಲ್ಲ ಸೌಂದರ್ಯನ ಈ ಮನುಷ್ಯ ಸೃಷ್ಟಿ ಮಾಡ್ತಾನೆ. ತನ್ನ ಜ್ಞಾನ ವಿಜ್ಞಾನದಿಂದ ಎಲ್ಲವನ್ನು ಸೃಷ್ಟಿಸಿದ. ಶಿಲ್ಪಗಳು, ದೇಗುಲಗಳು, ಹೀಗೆ ಒಂದೊಂದು ಪ್ರಯೋಜನಕ್ಕೆ ಒಂದೊಂದು ಯಂತ್ರ, ಆ ಯಂತ್ರದಿಂದ ತಯಾರಿಸಲ್ಪಡೋ ಜನೋಪಯೋಗಿ ಪದಾರ್ಥಗಳು, ಹೀಗೆ ಸುಂದರ ವಸ್ತುಗಳ ಮಾನವ ಸೃಷ್ಟಿಯ ಪಟ್ಟಿ ಬೆಳೆಯುತ್ತಾನೆ ಹೋಗುತ್ತೆ. ಇವನ್ ಕಟ್ಕೊಂಡ ಸಮಾಜ, ಈ ಸಮಾಜದ ಆಡಳಿತಕ್ಕೆ ಬೇಕಾದ ವ್ಯವಸ್ಥೆ, ಅದನ್ನು ಪರಿಪಾಲಿಸೋ ಸಜ್ಜನರು, ಜೀವನ ಕ್ರಮನ ವೈಜ್ಞಾನಿಕವಾಗಿ ವೇದೋಪನಿಷತ್ತಿನ ರೂಪದಲ್ಲಿ ರೂಪಿಸಿದ ಮತ್ತು ನಿರೂಪಿಸಿದ ಜ್ಞಾನಿಗಳು, ಋಷಿಮುನಿಗಳು, ಸುವ್ಯವಸ್ಥಿತ ಸಮಾಜದ ನಿರ್ಮಾಣಕ್ಕೆ ಕಾರಣರಾದ ಸುಧಾರಕರು ಮುಂತಾದವರೆಲ್ಲ ಈ ಜಗತ್ತನ್ನು ಸುಂದರವಾಗಿಸೋದಕ್ಕೆ ಶ್ರಮ ಪಟ್ಟವರೇನೆ. ಹಾಗಾಗಿ ಇವರನ್ನೆಲ್ಲ ಸೌಂದರ್ಯಕರು ಅಂತ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇರೋದು. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತ ನೋಡಿದ್ರೆ, ಬಹಳ ಜನ ಸಜ್ಜನರು ಸಾವಿರಾರು ವರ್ಷಗಳ ಶ್ರಮದಿಂದ, ತಪಸ್ಸಿನಿಂದ, ಶುದ್ಧಾಂತಕರಣದಿಂದ, ನಿಸ್ವಾರ್ಥದಿಂದ ನಿರ್ಮಿಸಿದ ಸೌಂದರ್ಯವನ್ನೆಲ್ಲ ಇವತ್ತಿನ ನಾಯಕರು ಹಾಳುಗೆಡುತ್ತಾ ಇದ್ದಾರೆ. ಸಮಾಜ ಸೇವಕರು ಅಂತ ತಮ್ಮನ್ನು ತಾವು ಕರೆದುಕೊಳ್ಳುವಂತಹ ಒಂದಷ್ಟು ಜನ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ಉಪಯೋಗಿಸಿಕೊಂಡು ತಮ್ಮ ಖಜಾನೆಯನ್ನು ತುಂಬಿಕೊಳ್ಳುವಂತಹ ಉದ್ಯೋಗಪತಿಗಳು, ಭ್ರಷ್ಟ ಅಧಿಕಾರಿಗಳು ಹಾಳು ಮಾಡ್ತಾ ಬಂದಿದ್ದಾರೆ ಸುಂದರ ಪರಿಸರನ, ಸುಂದರವಾದ ಈ ಜಗತ್ತನ್ನ. ಇವರ ಸಂಖ್ಯೆ ಸ್ವಲ್ಪನೇ ಇದ್ದಿರಬಹುದು, ಆದರೆ ಅವ್ರು ಮಾಡುವಂತಹ ದಾಂಧಲೆಗಳು ಬಹಳ ಘೋರವೇ ಅಲ್ವಾ? ಆದರೆ ಅವರ ದುಷ್ಟತನಕ್ಕಿಂತ ಸಜ್ಜನರ ನಿಷ್ಕ್ರಿಯತೆಯೇ ಎಲ್ಲ ರೀತಿಯ ಪತನಕ್ಕೂ ಕಾರಣ ಅಂದರೆ ತಪ್ಪಾಗಲಾರದು. ಸಜ್ಜನರು ಸುಮ್ಮನಿರಬಾರ್ದು. ವಿಳಂಬವಾಗಿ ಆದರೂ ನಾವೆಲ್ಲ ಎಚ್ಚೆತ್ಕೊಂಡ್ರೆ ಮತ್ತೆ ಜಗತ್ತು ಸುಂದರವಾಗಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಗೆ ಒಗಟುಗಳನ್ನ ತಗೊಂಡ್ ಬರ್ತೇನೆ. ಅದ್ ಜೊತೆ ಜೊತೆಗೆ ಕೆಲವು ಮಹಾನೀಯರು ಒಗಟಿನ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಅದರಲ್ಲಿ ಡಾಕ್ಟರ್ ದೇ ಜವರೇಗೌಡರು, ಇವರು ಹಿರಿಯ ವಿದ್ವಾಂಸರು ಮತ್ತೆ ಜಾನಪದ ಸಾಹಿತ್ಯದ ಮೇಲೆ ತುಂಬಾ ದೊಡ್ಡ ಕೆಲಸವನ್ನ ಮಾಡಿದಂತವರು. ಅವರು ಒಗಟಿನ ಬಗ್ಗೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ಬಾಲನ ಬಾಯಿಯಲ್ಲಿ ಬ್ರಹ್ಮಾಂಡ ಅಡಗಿರುವಂತೆ, ಒಗಟು ಮತ್ತು ಜಾನಪದ ಸಾಹಿತ್ಯದ ಸಣ್ಣ ಚಮತ್ಕಾರಗಳೇ ಇಡೀ ಲೋಕದ ಜ್ಞಾನ ಮತ್ತು ಜೀವಪರ ಸಂಸ್ಕೃತಿ ಅಡಗಿರುತ್ತದೆ ಅಂತ ಅವ್ರು ಹೇಳ್ತಾರೆ. ಇಲ್ಲಾಗ್ಲೇ ಬಾಲನ ಬಾಯಿಯಲ್ಲಿ ಅಂತಂದ್ರೆ, ಈ ಕೃಷ್ಣ ತನ್ನ ಬಾಯಿನಲ್ಲೇ ಇಡೀ ಜಗತ್ತನ್ನು ಹೇಗೆ ತೋರಿಸಿದನೋ, ಹಾಗೆ ಈ ಚಿಕ್ಕ ಚಿಕ್ಕ ಒಗಟುಗಳೇ ನಮಗೆ ದೊಡ್ಡ ಪ್ರಪಂಚವನ್ನು ತೋರಿಸುವಷ್ಟು ನಮ್ಮ ಕನ್ನಡ ಸಾಹಿತ್ಯದ ಸಮೃದ್ಧಿಯನ್ನು ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಇಡೀ ಲೋಕದ ಜ್ಞಾನ ಹಾಗೂ ಜೀವಪರ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಅದರಲ್ಲೇ ಎಲ್ಲವೂ ಅಡಗಿದೆ. ಅದು ಸುಮ್ಮನೆ ಎಲ್ಲೋ ಹುಟ್ಕೊಂಡಿದ್ದಲ್ಲ, ತಮ್ಮ ಜೀವನದ ಅನುಭವ ಮತ್ತೆ ಜೀವನದ ಕೆಲವು ಕ್ಷಣಗಳನ್ನು ಇಟ್ಕೊಂಡು ಈ ತರ ಒಗಟುಗಳು ಹುಟ್ಕೊಂಡಿದೆ. ಈಗಾಗಲೇ ನಿನ್ನೆ ಹೇಳಿದ ಒಂದು ಒಗಟು, ಮಕ್ಕಳ ಕೈಯಲ್ಲಿರುತ್ತೆ, ದಾರದಿಂದ ಬೀಳುತ್ತೆ, ಬಿದ್ದಲ್ಲೇ ಸುತ್ತುತ್ತೆ, ಆದರೂ ಜೀವನ ಪಾಠ ಹೇಳುತ್ತೆ. ಇದ್ರ ಉತ್ತರ ಬುಗುರಿ. ಇಲ್ಲಿ ಹೆಚ್ಚಾಗಿ ಮಕ್ಕಳ ಕೈಲೇ ಇರುತ್ತೆ ಇರುವಂತದ್ದು ಬುಗುರಿ. ಮತ್ತೆ ಚಾಟಿ ಅಂತ ದಾರದ ಸುತ್ತು ಬಿಟ್ಟರೆ ಮಾತ್ರ ತಿರುಗುತ್ತೆ, ಎಲ್ಲಿ ಬಿಡ್ತೀವೋ ಅಲ್ಲೇ ತಿರುಗ್ತಾ ಇರುತ್ತೆ. ಹಾಗೆ ಆ ವೃತ್ತಾಂತವನ್ನ ಜೀವನದ ಪಾಠ ಅಂತಾನೆ ಕರೀತಾರೆ. ಜೀವನ ಕೊರತೆ, ಈ ಜೀವನ ಬಣ್ಣದ ಬುಗುರಿ ಅಂತಾನು ಸಹ ಹೇಳಿದಿನ್ ಕೇಳಿದ್ದೇವಲ್ವಾ. ಹಾಗೆ ಜೀವನ ಪಾಠವನ್ನ ಆ ಬುಗುರಿಯ ಸೂತ್ರದಲ್ಲಿ ಅಡಗಿದೆ ಅನ್ನೋದನ್ನ ಸಹ ಹೇಳ್ತಾರೆ. ಇದು ಇದನ್ನ ಒಗಟು ಎಷ್ಟು ಚಂದವಾಗಿ ಅವರು ಹೇಳ್ತಾ ಹೋಗಿದ್ದಾರೆ ನೋಡಿ. ಇಲ್ಲಿ ಮಕ್ಕಳು ಮತ್ತೆ ಚಾಟ್ ಈ ದಾರ ಮತ್ತೆ ತಿರುಗುವ ಬುಗುರಿ, ಈ ಮೂರರ ಸಂಬಂಧಗಳ ಜೊತೆಗೆ ನಮ್ಮ ಜೀವನ ಸಿದ್ಧಾಂತವೂ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿದೆ. ಈಗ ಅದೇ ತರದ ಮತ್ತೊಂದು ಒಗಟು ಹೀಗಿದೆ, ಮರದ ತುಂಡಲ್ಲಿ ಬೀಜದ ಮರಿಗಳು. ಮನೆ ಮನೆ ದಾಟ್ತವೆ, ಕೊನೆಗೆ ಗುಂಡಿ ಬಂದು ಬೀಳ್ತವೆ. ಹಾಗಾದ್ರೆ ನಾವ್ ಯಾರು ಹೇಳಿ ಅಂತ. ಇದು ಸಹ ಒಂದು ಆಟದ ಒಗಟೆ ಆಗಿದೆ. ನೀವು ಸರಿಯಾಗಿ ಗಮನಿಸಿದ್ರೆ ಇದರಲ್ಲಿ ತುಂಬಾ ಈಸಿಯಾಗಿ ನಾವು ಅದನ್ನ ಗಮನಿಸುವ, ಆದ್ರೆ ಈ ಆಟ ಆಡಿದ್ದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಆಟದ ಹೆಸರು ಚೆನ್ನೆ ಮಣೆ ಅಂತ. ಚೆನ್ನೆ ಮಣೆನಲ್ಲಿ ಒಂದು ದೊಡ್ಡ ಮಣೆ ಇರುತ್ತೆ, ಅದಕ್ಕೆ ನಾವು ಬೀಜ ತಗೊಂಡು ಬಳಸ್ತೀವಿ. ಚಿಕ್ಕ ಚಿಕ್ಕ ಚಿಕ್ಕ ಮನೆ ಇರುತ್ತೆ, ಚಿಕ್ಕ ಚಿಕ್ಕ ಮನೆಗಳಲ್ಲಿ ಬೀಜ ಹಾಕ್ತಾ ಹಾಕ್ತಾ ಅದು ಆ ಕಡೆ ದಾಟ್ತಾ ಆಡ್ತಾ ಕೊನೆಗೆ ಎಲ್ಲವೂ ಸೇರಿ ಒಂದು ದೊಡ್ಡ ಮನೆ ಇರುತ್ತೆ, ಗುಂಡಿ. ಆ ಗುಂಡಿಗೆ ಬಂದು ಬೀಳ್ತವೆ. ಇದು ಚೆನ್ನೆ ಮನೆ ಆಟದ ವ್ಯವಸ್ಥೆ. ಇದನ್ನ ಅವ್ರು ತುಂಬಾ ಚೆನ್ನಾಗಿ ನೀಟಾಗಿ ಈ ಇದರಲ್ಲಿ ಒಗಟಿನಲ್ಲಿ ಹೇಳಿದ್ದಾರೆ. ಒಗಟು ಅಂದ್ರೆ ಹಾಗೆ ಅಲ್ವಾ ನೋಡಿ. ಇಲ್ಲೂ ಸಹ ನಾವು ಕೆಲವಷ್ಟು ಜೀವನ ಸಿದ್ಧಾಂತವನ್ನು ಕಳಿಸ್ಕೊಳ್ತೇವೆ. ಎಲ್ಲಿಂದ ಹುಟ್ಟುತ್ತೇವೋ ಮತ್ತೆ ಅಲ್ಲಿಗೆ ವಾಪಸ್ ಹೋಗ್ತೇವೆ, ಅಷ್ಟೋ ತನಕ ನಮ್ದೊಂದಿಷ್ಟು ಮೆರೆದಾಟ ಇರ್ತದೆ. ಆ ದೊಡ್ಡ ಓಣಿಯಿಂದನೇ ಎಲ್ಲ ಕಾಯಿಗಳು ತಗೊಂಡು ಎಲ್ಲ ಮನೆಗೆ ಹಾಕ್ತಾ ಹೋಗ್ತೇವೆ. ಆ ಮನೆಯಿಂದ ಮನೆಗೆ ದಾಡ್ಸ್ಕೊಂತ ಅದು ಕೈನಲ್ಲಿ ಸೇರ್ತಾ ಕರು ಆಗದೆ ಕೊಂತಾಗಿ ಹೀಗೆ ಏನೇನು ಬದಲಾವಣೆ ಆಗ್ತಾ ಆಗ್ತಾ ಆಗ್ತಾ ಮತ್ತೆ ಕೊನೆಗೆ ಹೋಗಿ ಆ ಗುಂಡಿಗೆ ಬೀಳ್ತವೆ. ನಮ್ಮ ಕಡೆ ಗುಂಡಿ ಬಿಡ್ಬೋದು ಅಥವಾ ಎದುರುಗಡೆ ಇದ್ದರು ಗುಂಡಿ ಬಿಡ್ಬೋದು, ಯಾರದಾರು ಒಂದು ಗುಂಡಿ ಸೇರ್ತ ಆ ಮಧ್ಯದಲ್ಲಿ ಒಂದಷ್ಟು ದಿವಸ ಅಲ್ಲಿ ಆಟ ಆಡಿದೆ ಅಷ್ಟೇ. ಅದು ಆಟ ಆಡ್ಬೇಕಾದ್ರೆ 4, 6, 2, 1 ಹಿಂಗೆ ತನ್ನ ಜೊತೆಗಿರ್ತಾರೆ, ಕೊನೆಗೆ ಬಿಟ್ಟು ಹೋಗ್ತಾರೆ, ಒಂಟಿ ಆಗಿರುತ್ತೆ, ಮತ್ತೆ ಸೇರುತ್ತೆ, ದೊಡ್ಡ ಗುಂಪಾಗುತ್ತೆ, ಎಲ್ಲವೂ ಮುರ್ಕೊಂಡು ಹೋಗುತ್ತೆ. ಈ ತರ ನಮ್ಮ ಬದುಕಿನಲ್ಲೂ ಸಹ ಅಷ್ಟೇ, ಈ ತರ ಒಂಟಿಯಾಗಿ ಕೆಲವು ಸಮಯದಲ್ಲಿ, ಕೆಲವು ಸರಿ ಗುಂಪಾಗಿ, ಮತ್ತೆ ಕೆಲವು ಎಲ್ಲ ಸಂಬಂಧಗಳು ಕಟ್ಕೊಂಡು ಎಲ್ಲ ಸಂಬಂಧ ಕಳೆದು ಹೋಗ್ತಾ ಹೀಗೆ ಸಂಬಂಧ ಕಟ್ಟುವ ಹುಟ್ಟುವಾಗ ಒಟ್ಟಿಯಾಗಿ ಬಂದು ಮತ್ತೆ ಮಧ್ಯೆ ಸಂಬಂಧ ಕಟ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಎಲ್ಲರನ್ನು ಬಿಟ್ಟು ಹೋಗುವಂಥದ್ದು. ಈ ಒಂದು ಪ್ರಕ್ರಿಯೆನು ಸಹ ನಮ್ಮ ಈ ಚನ್ನೆಮಣೆ ಆಟದಲ್ಲಿ ತುಂಬ ಚೆನ್ನಾಗಿ ಗಮನಿಸ್ಬೋದು. ಚನ್ನೆಮಣೆ ಆಡ್ತಾ ಆಡ್ತಾ ಈ ಕೈ ಬೆರಳಿನ ತುದಿಗಳಿಗೆ ಬಹಳ ವ್ಯಾಯಾಮ ಆಗುತ್ತಂತೆ. ಅದು ತುದಿಗಳು ಹೆಚ್ಚು ವ್ಯಾಯಾಮ ಆದರೆ ನಾವು ಆರೋಗ್ಯವಾಗಿರ್ತೀವಿ ಅಂತ. ಹಾಗೆ ಚನ್ನೆಮಣೆ ಆಟದಲ್ಲೂ ಸಹ ಒಂದು ಆರೋಗ್ಯದ ಗುಟ್ಟು ಇದೆ. ಈ ತರ ಒಗಟುಗಳ ಜೊತೆಗೆ ಇಂತಹ ಒಂದಿಷ್ಟು ವಿಷಯಗಳು ಸಹ ಅದರಲ್ಲಿ ಅಡಕವಾಗಿದೆ ಅನ್ನೋದು ನಾವು ಗಮನಿಸ್ಕೋ. ಹಾಗೆ ನಿಮಗೆ ಇನ್ನೊಂದು ಒಗಟನ್ನ ಹೇಳ್ತೇನೆ. ಒಂದೇ ತಾಯಿ ಮಕ್ಕಳಿಬ್ಬರು, ಒಂದೇ ತಾಯಿಯ ಮಕ್ಕಳಿಬ್ಬರು, ಅಣ್ಣ ಮುಟ್ಟಿದ್ರೆ ತಮ್ಮ ಹಾರ್ತಾನೆ, ಅಣ್ಣ ಮುಟ್ಟಿದ್ರೆ ತಮ್ಮ ಹಾರ್ತಾನೆ, ಅಣ್ಣನ ಮೇಲೆ ತಮ್ಮ ಕುಣಿತಾನೆ, ಮತ್ತೆ ಅಣ್ಣನ ಮೇಲೆ ತಮ್ಮ ಕುಣಿತಾನೆ, ಅಣ್ಣ ಹೊಡೆದ್ರೆ ದೂರ ಹೋಗ್ಬಿಡ್ತಾನೆ, ಅಣ್ಣ ಹೊಡೆದ್ರೆ ದೂರ ಹೋಗ್ಬಿಡ್ತಾನೆ, ಆದ್ರೆ ಒಬ್ಬರನ್ನ ಬಿಟ್ಟು ಮತ್ತೊಬ್ರು ಇರಲ್ಲ, ಆದ್ರೂ ಒಬ್ಬರನ್ನ ಬಿಟ್ಟು ಮತ್ತೊಬ್ರು ಇರಲ್ಲ. ಇದು ಸಹ ಒಂದು ಆಟದ ಒಗಟೆ ಆಗಿದೆ. ಈ ಒಗಟಿಗೆ ನೀವು ಉತ್ತರಿಸ್ತೀರಿ ಅಂತ ಅನ್ಕೊಳ್ತೀವಿ. ನೀವು ಸಹ ಸಾಕಷ್ಟು ಒಗಟುಗಳನ್ನ ಕೇಳಿರ್ತೀವಿ, ಜಾಣರಾಗಿರ್ತೀವಿ, ಇಂತಹ ಒಗಟುಗಳ ಬಗ್ಗೆ ನಿಮ್ಗೆ ಹೆಚ್ಚು ಜ್ಞಾನ ಸಹ ಇರುತ್ತೆ. ಹಾಗಾಗಿ ಇಂಥ ಒಗಟುಗಳನ್ನ ನೀವು ಹೆಚ್ಚೆಚ್ಚು ಅನುಭವಿಸ್ತೀರಿ ಅಂತ ಹೇಳ್ತಾ ಉತ್ತರದ ನಿರೀಕ್ಷೆಯಲ್ಲೇ ನಾನು ಇರ್ತೇನೆ. ನಿಮ್ಮ ಉತ್ತರವನ್ನ ನೀವು ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.
4: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ಪೊನ್ನಜ್ಜಿ, ನಿನ್ನೆ ವಾಲಿ ರಾವಣನನ್ನ ಸೋಲ್ಸ್ಬಿಟ್ಟ ಅಂತ ಕತೆ ಹೇಳ್ದೆ.
7: ಆದ್ರೆ ರಾಮ ಹೇಗ್ ಅವ್ರ ಜೊತೆ ಯುದ್ಧ ಮಾಡ್ದ ಅಂತ?
8: ರಾಮ ದೇವ್ರು, ಅವನಿಗೇನ್ ಕಷ್ಟ?
9: ಅದಕ್ಕೆ ಯುದ್ಧ ಮಾಡಿ ಗೆದ್ದ.
10: ಹೌದಾ ಪೊನ್ನಜ್ಜಿ?
11: ಹ್ಞೂ ಮಕ್ಳೇ, ರಾಮ ಹೇಗೆ ವಾಲಿಯನ್ನ ಕೊಂದ ಅನ್ನೋ ಕಥೆಯನ್ನ ಇವತ್ತು ಹೇಳ.
12: ಸರಿ,
11: ಹಾಗಾದ್ರೆ ವಾಲಿ ಸುಗ್ರೀವನ ಅವಳಿಯ ಅಣ್ಣ, ಕಿಷ್ಕಿಂಧೆಯ ರಾಜ, ಮಹಾಬಲಶಾಲಿ. ಆದರೆ ಮೂಗಿನ ತುದಿಯಲ್ಲೇ ಕೋಪ ಅವನಿಗೆ. ಕಿಷ್ಕಿಂಧೆಯ ಪಕ್ಕದಲ್ಲಿ ದುಂದುಬಿ ಅನ್ನೋ ಒಬ್ಬ ರಾಕ್ಷಸ ಇದ್ದ. ಅವನು ಮಹಾಧೂರ್ತನಾಗಿದ್ದ. ಅವನ ರಾಕ್ಷಸ ಗುಣ ಅವನನ್ನು ಎಲ್ಲಿ ಬಿಡುತ್ತೆ? ಆತ ಕಿಷ್ಕಿಂಧೆಯ ವಾನರರ ಮೇಲೆ ಆಗಾಗ ಆಕ್ರಮಣ ಮಾಡಿ ಅವರಿಗೆ ಕಿರುಕುಳ ನೀಡಿ ತಾನು ಆನಂದ ಪಡ್ತಾ ಇದ್ದ. ಅವ ಬಂದಾಗಲೆಲ್ಲ ವಾಲಿ ಅವನನ್ನು ಹೊಡೆದು ಓಡಿಸ್ತಾ ಇದ್ದ. ದುಂದುಬಿ ತಾನು ಹೀಗೆ ಬಂದರೆ ವಾಲಿ ತನ್ನನ್ನು ಬಡ್ದು ಹಾಕ್ತಾನೆ ಅಂತ ತಿಳ್ಕೊಂಡು ಒಂದು ದೊಡ್ಡ ಪರ್ವತದ ಆಕಾರದಷ್ಟು ದೊಡ್ಡ ಎತ್ತಿನ ರೂಪವನ್ನು ಧರಿಸಿ ವಾಲಿಯನ್ನು ಹುಡ್ಕೊಂಡು ಬಂದು ಯುದ್ಧಕ್ಕೆ ಕರೀತಾನೆ. ವಾಲಿಗೆ ದಿನನಿತ್ಯದ ಈ ದುಂದುಬಿಯ ಕಾಟದಿಂದ ಬಹಳ ಬೇಜಾರಾಗ್ಬಿಟ್ಟಿತ್ತು. ಆತ ರೋಸಿ ಹೋಗಿದ್ದ. ಕೋಪಾವಿಷ್ಟನಾದ ಆತ ಆ ದಿನ ಏನಾದರೂ ಮಾಡಿ ದುಂದುಬಿಯನ್ನು ಮುಗಿಸ್ಬಿಡ್ಬೇಕು ಅಂತ ವೀರಾವೇಶದಿಂದ ಹೊರಟ. ಆದರೆ ದುಂದುಬಿಯ ದೈತ್ಯ ಶಕ್ತಿಯನ್ನು ನೋಡಿದ್ದಂತಹ ವಾನರರು ಮತ್ತು ಸುಗ್ರೀವ ಯುದ್ಧಕ್ಕೆ ಹೋಗಬಾರ್ದು ಅಂತ ನಾನಾ ವಿಧದಲ್ಲಿ ಬೇಡ್ಕೊಳ್ತಾರೆ. ಆದರೆ ಛಲವಾದಿ ವಾಲಿ ಯಾರ ಮಾತನ್ನೂ ಕೇಳದೆ ದುಂದುಬಿಯ ಮೇಲೆ ಯುದ್ಧವನ್ನು ಸಾರ್ತಾನೆ. ಇಬ್ಬರ ನಡುವೆ ಘನಘೋರವಾದಂತಹ ಭೀಕರ ಕದನ ಏರ್ಪಡುತ್ತೆ. ಕೊನೆಗೆ ವಾಲಿ ದುಂದುಬಿಯ ಬೆಟ್ಟದಂತಹ ಶರೀರವನ್ನು ಕತ್ತರಿಸಿ ದೂರಕ್ಕೆ ಎಸಿತಾನೆ. ಅದು ದೂರದಲ್ಲಿ ಇರುವಂತಹ ಋಷ್ಯಮೂಕ ಪರ್ವತಕ್ಕೆ ಹೋಗಿ ಬಿದ್ದುಬಿಡುತ್ತೆ. ಆ ಪರ್ವತದಲ್ಲಿ ಮಾತಂಗ ಅನ್ನೋ ಒಬ್ಬ ಋಷಿ ತಪಸ್ಸನ್ನು ಮಾಡ್ತಾ ಇದ್ದ. ತನ್ನ ಆಶ್ರಮದಲ್ಲಿ ಬಿದ್ದಂತಹ ರಕ್ತ ಸಿಕ್ತ ತಲೆಯ ಬಿಭತ್ಸ ದಶ ಅವನಿಗೆ ಆದಾಗ ಮಾತಂಗ ಋಷಿಗೆ ತುಂಬ ಕೋಪ ಬರುತ್ತೆ. ಆ ಸಿಟ್ಟಿನಲ್ಲಿ ಆತ ಈ ತಲೆಯನ್ನು ಕತ್ತರಿಸಿದವನು ಈ ಋಷ್ಯಮುಖ ಪರ್ವತಕ್ಕೆ ಕಾಲಿಟ್ಟರೆ ರಕ್ತವಾಂತಿ ಮಾಡಿಕೊಂಡು ಸತ್ತೋಗ್ಲಿ ಅಂತ ಶಪಿಸಿಬಿಡ್ತಾನೆ. ಹಾಗಾಗಿ ಮುಂದೆ ವಾಲಿ ಋಷ್ಯಮುಖ ಪರ್ವತಕ್ಕೆ ಕಾಲಿಡದ ಹಾಗೆ ಆಗುತ್ತೆ.
7: ಓಹೋ, ಅದಕ್ಕೆ ವಾಲಿ ಋಷ್ಯಮುಖ ಪರ್ವತಕ್ಕೆ ಕಾಲಿಡ್ತಿರ್ಲಿಲ್ವಾ?
9: ಇದು ಸುಗ್ರೀವಂಗೆ ತಲೆ ಮರೆಸ್ಕೊಳ್ಳೋಕೆ ಒಳ್ಳೇದಾಯ್ತು ಅಲ್ವಾ?
11: ಹೌದು, ವಾಲಿಗೆ ಶಾಪ ಆಗಿತ್ತು, ಸುಗ್ರೀವನಿಗೆ ವರವಾಯಿತು. ಇತ್ತ ದುಂದುಬಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ಮಾಯಾವಿ ಅಂತ. ಆತ ಅಣ್ಣನ ಸಾವಿನ ಸೇಡನ್ನು ತಾನು ತೀರಿಸ್ಕೋಬೇಕು ಅಂತ ವಾಲಿ ಜೊತೆಗೆ ಯುದ್ಧಕ್ಕೆ ಇಳಿತಾನೆ. ಸುಗ್ರೀವ ಅವನ ದೈತ್ಯ ಶಕ್ತಿಯನ್ನು ನೋಡಿ ಹೆದರ್ಬಿಟ್ಟು ಅಣ್ಣನ ಹತ್ರ ಹೋಗಿ ಯುದ್ಧಕ್ಕೆ ಹೋಗಬೇಡ ಅಂತ ತಡಿತಾನೆ. ಆದರೆ ವಾಲಿ ಸುಗ್ರೀವನನ್ನು ಸಮಾಧಾನ ಮಾಡಿ ಅವನನ್ನು ಕರ್ಕೊಂಡು ಯುದ್ಧಕ್ಕೆ ಹೊರಡ್ತಾನೆ. ಅವರಿಬ್ಬರೂ ಮಾಯಾವಿ ದೈತ್ಯನನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಆಗ ಮಾಯಾವಿ ಗುಹೆ ಒಂದರೊಳಗೆ ಓಡಿ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಆಗ ವಾಲಿ ಸುಗ್ರೀವನನ್ನು ಗುಹೆಯ ದ್ವಾರದಲ್ಲಿ ನಿಲ್ಲಿಸಿ, ನೀನಿಲ್ಲಿ ಕಾಯ್ತಾ ಇರು, ನಾನು ಆ ದಾನವನ ಜೊತೆ ಹೋರಾಡ್ತೀನಿ ಅಂತ ಹೇಳಿಬಿಟ್ಟು ಗುಹೆಯನ್ನು ಹೊಕ್ತಾನೆ. ಸುಗ್ರೀವ ದ್ವಾರದಲ್ಲಿ ವಾಲಿಗಾಗಿ ಕಾಯ್ತಾನೆ. ಗಂಟೆಗಳು, ದಿನಗಳು, ವಾರಗಳು ಕಳೆದು ಹೋಗುತ್ತೆ. ವಾಲಿ ಮಾತ್ರ ಹೊರಗೆ ಬರೋದೇ ಇಲ್ಲ. ಆ ತಿಂಗಳ ಕೊನೆಯಲ್ಲಿ ಗುಹೆಯ ಒಳಗಿಂದ ಒಂದು ಭಯಂಕರವಾದ ಕೂಗು ಕೇಳಿಬರುತ್ತೆ. ಅದರ ಜೊತೆ ಜೊತೆಗೆ ರಕ್ತದ ಕಾಲುವೆ ಗುಹೆಯ ದ್ವಾರದಿಂದ ಹರಿದು ಬರುತ್ತೆ. ಸುಗ್ರೀವ ಧೃತಿಗಟ್ಟರೂ ಕೂಡ ಅಣ್ಣನಿಗಾಗಿ ಹೊರಗೆ ಕಾಯ್ತಾ ಕೂತ್ಕೋತಾನೆ. ಆದರೆ ವಾಲಿಯ ಸುಳಿವೇ ಇಲ್ವಾಗುತ್ತೆ. ಕೊನೆಗೆ ಸುಗ್ರೀವ ಅಣ್ಣ ವಾಲಿ ಯುದ್ಧದಲ್ಲಿ ಸತ್ತೋಗಿರಬೇಕು ಅಂತ ಅಂದ್ಕೊಳ್ತಾನೆ. ಮಾಯಾವಿ ಮತ್ತೆ ಬಂದುಬಿಟ್ರೆ ತನ್ಗತಿ ಏನು ಅಂತ ಹೆದರಿ ಒಂದು ದೊಡ್ಡ ಕಲ್ಲನ್ನು ಗುಹೆಯ ದ್ವಾರಕ್ಕೆ ಮುಚ್ಚಿ ಆತ ಕಿಷ್ಕಿಂಧೆಗೆ ವಾಪಸ್ಸಾಗ್ತಾನೆ. ಮತ್ತೆ ಎಲ್ಲ ವಿಷಯವನ್ನು ಉಳಿದವರಿಗೆ ತಿಳಿಯಪಡಿಸ್ತಾನೆ. ವಾನರರು ಸುಗ್ರೀವನನ್ನೇ ರಾಜನನ್ನಾಗಿ ಮಾಡ್ತಾರೆ. ಮತ್ತೆ ಅಂಗದ ಅಂದರೆ ವಾಲಿಯ ಮಗ ಅಂಗದನನ್ನು ಯುವರಾಜನನ್ನಾಗಿ ಮಾಡ್ತಾರೆ. ಕೆಲ ದಿವಸಗಳಲ್ಲಿ ಸುಗ್ರೀವ ಎಲ್ಲವನ್ನ ಮರೆತು ರಾಜ್ಯವನ್ನು ಆಳೋಕೆ ಶುರು ಮಾಡ್ತಾನೆ. ಒಂದಿನ ಸುಗ್ರೀವ ಸಭೆಯಲ್ಲಿ ಇರಬೇಕಾದ್ರೆ ವಾಲಿ ಎಲ್ಲಿಂದಲೋ ಒಳನುಗ್ಗೆ ಅಬ್ಬರಿಸ್ತಾನೆ. ಅಣ್ಣನನ್ನು ನೋಡಿ ಸುಗ್ರೀವನಿಗೆ ಬಹಳ ಸಂತೋಷವಾಗುತ್ತೆ. ಆತ ಅಣ್ಣ ಅಂತ ಕೂಗ್ತಾ ಓಡಿ ಬಂದು ಅವನನ್ನು ಅಪ್ಪಿಕೊಳ್ತಾನೆ. ಆದರೆ ವಾಲಿ ಸುಗ್ರೀವ ತಾನು ಗುಹೆಯಿಂದ ಹೊರಗೆ ಬರಬಾರ್ದು ಅಂತ ದ್ವಾರಕ್ಕೆ ಕಲ್ಲನ್ನು ಇಟ್ಟಿದ್ದಾನೆ ಅಂತ ತಿಳಿದು ಅವನನ್ನು ಹೊಡೆಯೋಕೆ ಶುರು ಮಾಡ್ದ. ಸುಗ್ರೀವ, ಅಣ್ಣ ನೀನೇ ಕಿಷ್ಕಿಂಧೆಯ ರಾಜ, ಹಾಗೂ ನಾನು ಎಂದಿಗೂ ಮೋಸ ಮಾಡಿಲ್ಲ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ರೂ ಕೇಳದೆ ಅವನನ್ನು ಮನಸ್ಸಿಗೆ ಬಂದ ಹಾಗೆ ಹೊಡೆಯೋಕೆ ಶುರು ಮಾಡ್ದ. ಆಗ ಸುಗ್ರೀವ ಅಣ್ಣ ತನ್ನನ್ನು ಕೊಂದೇ ಬಿಡ್ತಾನೆ ಅಂತ ತಿಳ್ಕೊಂಡು ಋಷ್ಯಮುಖ ಪರ್ವತಕ್ಕೆ ಓಡಿ ಬಂದು ಅಲ್ಲಿ ಆಶ್ರಯವನ್ನು ಪಡಿತಾನೆ. ವಾಲಿ ಮಾತಂಗ ಋಷಿಯ ಶಾಪದಿಂದಾಗಿ ಆ ಪರ್ವತಕ್ಕೆ ಹೋಗೋ ಹಾಗೆ ಇರಲಿಲ್ಲ. ಇಷ್ಟಾದರೂ ವಾಲಿಯ ಕೋಪ ಇಳಿಯೋದೇ ಇಲ್ಲ. ಆತ ಸುಗ್ರೀವನ ಹೆಂಡತಿ ರುಮೆಯನ್ನು ತನ್ನ ಹತ್ರ ಇಟ್ಕೊಳ್ತಾನೆ. ಇದರಿಂದ ಮಂತ್ರಿಗಳಾದ ಹನುಮಂತ ಮತ್ತು ಜಾಂಬವಂತರಿಗೆ ಬೇಸರವಾಗುತ್ತೆ. ಅವರಿಬ್ಬರೂ ಋಷ್ಯಮುಖ ಪರ್ವತಕ್ಕೆ ಬಂದು ಸುಗ್ರೀವನ ಜೊತೆ ಇರೋಕೆ ಶುರು ಮಾಡ್ತಾರೆ.
12: ಪಾಪ, ಸುಗ್ರೀವ ಅಷ್ಟು ಹೇಳಿದ್ರು ವಾಲಿ ನಂಬೋದೇ ಇಲ್ವಲ್ಲ?
11: ಹೌದು, ವಾಲಿ ಮುಂಗೋಪಿ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಹಾಗೆ ಮಾಡ್ದ. ಇತ್ತ ಶ್ರೀರಾಮನ ಹೆಂಡತಿ ಸೀತೆಯನ್ನು ಲಂಕಾದೇಶ ರಾವಣ ಅಪಹರಿಸಿಬಿಟ್ಟ. ಸೀತೆಯನ್ನು ಅರಸ್ತಾ ಅರಸ್ತಾ ರಾಮ ಲಕ್ಷ್ಮಣರು ಕಿಷ್ಕಿಂಧೆಗೆ ಬರ್ತಾರೆ. ಅಲ್ಲಿ ಅವರಿಗೆ ಹನುಮಂತನ ಮೂಲಕ ಸುಗ್ರೀವನ ಗೆಳೆತನವಾಗತ್ತೆ. ಆಗ ಸುಗ್ರೀವ ತನ್ನ ಮತ್ತು ತನ್ನ ಅಣ್ಣನ ವೃತ್ತಾಂತವನ್ನು ಶ್ರೀರಾಮನ ಹತ್ರ ಹೇಳ್ಕೊಳ್ತಾನೆ. ತನ್ನಣ್ಣ ವಾಲಿಯ ದುರ್ವ್ಯವಹಾರದಿಂದ ತನ್ನನ್ನು ರಕ್ಷಣೆ ಮಾಡಬೇಕು ಅಂತ ಬೇಡ್ಕೊಳ್ತಾನೆ. ಅದಕ್ಕೆ ರಾಮ ಒಪ್ಕೊಳ್ತಾನೆ. ಆದರೆ ವಾಲಿಯನ್ನು ಎದುರಿನಿಂದ ಗೆಲ್ಲೋಕ್ಕೆ ಸಾಧ್ಯ ಇರಲಿಲ್ವಲ್ಲ. ಯುದ್ಧದಲ್ಲಿ ವಾಲಿಗೆ ತನ್ನ ಪ್ರತಿಸ್ಪರ್ಧಿಯ ಅರ್ಧಶಕ್ತಿ ದೊರಕುವಂತಹ ವರ ಇತ್ತು. ಹಾಗಾಗಿ ಶ್ರೀರಾಮ ಮರೆಯಲ್ಲಿ ನಿಂತು ವಾಲಿಯ ಸಂಹಾರ ಮಾಡೋದು ಅಂತ ನಿರ್ಧಾರ ಮಾಡಲಾಗತ್ತೆ. ಕೂಡಲೇ ಶ್ರೀರಾಮನ ಸಲಹೆ ಮೇರೆಗೆ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ವಾಲಿ ಧುಮು ಧುಮು ಗುಟ್ಟುತ್ತಾ ಸಮರಕ್ಕೆ ಬರ್ತಾನೆ. ಅಣ್ಣ ತಮ್ಮಂದಿರ ನಡುವೆ ಹಣಾಹಣಿ ಯುದ್ಧವೇ ಏರ್ಪಡುತ್ತೆ. ವಾಲಿಯ ಬಾಹುಬಲದೆದುರು ಸುಗ್ರೀವ ನಿಲ್ಲೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ರಾಮ ಈಗ ಬಾಣ ಬಿಡ್ಬೋದು, ಆಗ ಬಾಣ ಬಿಡ್ಬೋದು ಅಂತ ಸುಗ್ರೀವ ಕಾಯ್ತಾ ಇದ್ದ. ಆದರೆ ರಾಮ ಬಾಣ ಹೂಡೋದೇ ಇಲ್ಲ. ಅಷ್ಟರಲ್ಲಿ ವಾಲಿ ಸುಗ್ರೀವನನ್ನು ಹಿಗ್ಗಾಮುಗ್ಗಿ ತದುಕಿ ಹೈರಾಣಾಗಿ ಮಾಡಿಬಿಟ್ಟ. ಸುಗ್ರೀವ ಹೇಗೋ ತಪ್ಪಿಸ್ಕೊಂಡು ಎದ್ದನೋ ಬಿದ್ದನೋ ಅಂತ ಋಷ್ಯಮುಖ ಪರ್ವತಕ್ಕೆ ಓಡಿ ಬರ್ತಾನೆ. ಬಂದವನೇ, ಶ್ರೀರಾಮಪ್ರಭು, ಅದ್ಯಾಕೆ ಹೀಗೆ ಮಾಡಿಬಿಟ್ರಿ? ಬಾಣವನ್ನೇ ಯಾಕೆ ಹೂಡಲಿಲ್ಲ ಅಂತ ನೋವಿನಿಂದ ಮುಲುಗ್ತಾ ಕೇಳ್ತಾನೆ. ಆಗ ಶ್ರೀರಾಮ, ಸುಗ್ರೀವ, ನಾನು ಅನೇಕ ಬಾರಿ ಬಾಣವನ್ನು ಹೂಡಿದೆ, ಆದರೆ ನನಗೆ ನಿನ್ನ ಮತ್ತು ವಾಲಿಯ ಮಧ್ಯೆ ವ್ಯತ್ಯಾಸನೇ ತಿಳಿಯಲಿಲ್ಲ ಅಂತ ಅಸಹಾಯಕನಾಗಿ ಹೇಳಿದಾಗ ಅವರು ಒಂದು ಉಪಾಯವನ್ನು ಯೋಚನೆ ಮಾಡ್ತಾರೆ. ಸುಗ್ರೀವ ಗುರುತಿಗಾಗಿ ಒಂದು ಕೆಂಪು ಹೂವಿನ ಹಾರವನ್ನು ಧರಿಸಿ ಅಣ್ಣನನ್ನು ಪುನಃ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆಗ ವಾಲಿ, ಸುಗ್ರೀವ, ನಿನ್ನ ವಧೆಗಳು ನಿನಗೆ ನೆನಪಿಲ್ಲವೇ ಅಂತ ಕೂಗ್ತಾ ಓಡಿ ಬರ್ತಾನೆ. ಈ ಬಾರಿ ಶ್ರೀರಾಮ ಬಾಣ ಹೂಡಿ ವಾಲಿಯನ್ನು ವಧಿಸ್ತಾನೆ. ಮರಣ ಹೊಂದುವ ಮುನ್ನ ವಾಲಿ, ಶ್ರೀರಾಮ ಮೋಸದಿಂದ ನನ್ನನ್ನು ಕೊಂದೆಯಲ್ಲ, ಇದು ನಿನಗೆ ಭೂಷಣವೇ ಅಂತ ಕೇಳ್ತಾನೆ. ಶ್ರೀರಾಮ ನಿಧಾನವಾಗಿ ವಾಲಿಗೆ ಅವನ ತಪ್ಪನ್ನು ಮನವರಿಕೆ ಮಾಡಿಕೊಡ್ತಾನೆ. ಆಮೇಲೆ ವಾಲಿ ತನ್ನ ತಪ್ಪನ್ನು ಒಪ್ಕೊಂಡು ಸುಗ್ರೀವನ ಹತ್ರ ಕ್ಷಮೆಯನ್ನು ಯಾಚಿಸ್ತಾನೆ. ಹೀಗೆ ವಾಲಿ ಶ್ರೀರಾಮನಿಂದ ಮೋಕ್ಷವನ್ನು ಪಡಿತಾನೆ. ಆಮೇಲೆ ಸುಗ್ರೀವ ಕಿಷ್ಕಿಂಧೆಯ ರಾಜನಾಗಿ ಸೀತೆಯನ್ನು ಹುಡುಕ್ಸೋಕ್ಕೆ ಶ್ರೀರಾಮನಿಗೆ ಸಹಾಯ ಮಾಡ್ತಾನೆ.
8: ಛೇ, ಹೀಗಾಯ್ತಲ್ಲ, ವಾಲಿ ತಮ್ಮನ ಮಾತನ್ನು ನಂಬಬೇಕಾಗಿತ್ತು.
12: ಇಬ್ರು ಚೆನ್ನಾಗಿರ್ಬೋದಿತ್ತು,
10: ಸುಖ ಸುಮ್ಮನೆ ಪ್ರಾಣ ಕಳ್ಕೊಂಡ.
11: ಜೀವನದಲ್ಲಿ ಯಾವತ್ತಿಗೂ ದುಡುಕಬಾರ್ದು. ಎಂತಹ ಪರಿಸ್ಥಿತಿ ಎದುರಾದರೂ ತಕ್ಷಣಕ್ಕೆ ನಿರ್ಧಾರವನ್ನು ತಕ್ಕೊಳ್ಳದೆ ಯೋಚನೆ ಮಾಡಿ ಪರಾಮರಿಸಿ ನಿರ್ಧಾರವನ್ನು ತಕ್ಕೊಳ್ಬೇಕು. ವಾಲಿ ಉದಾತ್ತ ವ್ಯಕ್ತಿತ್ವದವನಾದರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಸಿಟ್ಟಿನಿಂದ ತನ್ನ ಜೀವನವನ್ನೇ ನಾಶ ಮಾಡಿಕೊಂಡ.
2: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಸ್ತ್ರೀ ಅಂದರೆ ಅಷ್ಟೇ ಸಾಕೆ,
2: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
14: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
15: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
14: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
15: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
14: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
15: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
14: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: 35 beautiful years. Shri Mahalakshmi Sweets, 35 years countless celebration.
1: Shri Mahalakshmi Sweets Nandige.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಬೆಂಗಳೂರು ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಶಿವಮೊಗ್ಗ ರಾಷ್ಟ್ರೋತ್ಥಾನ ಬಳಗ ವತಿಯಿಂದ ಆಗಸ್ಟ್ 13 ಗುರುವಾರ ಸಂಜೆ 6 ನಗರದ ಕರ್ನಾಟಕ ಸಂಘ ಭವನದಲ್ಲಿ 2 ಪುಸ್ತಕಗಳ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೋತ್ಥಾನ ಬಳಗದ ಸಂಚಾಲಕರಾದ ಎಂ ಸುರೇಶ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಷ್ಟ್ರೋತ್ಥಾನ ಪರಿಷತ್ತಿನ ರೋವಾರಿ ಹಾಗೂ ಆರ್ಎಸ್ಎಸ್ನ ಜ್ಯೇಷ್ಠ ಪ್ರಚಾರಕರಾದ ಮೈ ಚ ಜಯದೇವ ಅವರ ಜೀವನ ಚರಿತ್ರೆ, ಅವಿಕ್ರಾಂಶ ಧ್ಯೇಯ ಜೀವಿ ಮತ್ತು ಎಸ್ಆರ್ ರಾಮಸ್ವಾಮಿ ಅವರ ಇತಿಹಾಸದ ಮೆರುಗು ಎಂಬ ಎರಡೂ ಪುಸ್ತಕಗಳು ಬಿಡುಗಡೆಯಾಗಲಿವೆ ಎಂದರು. ಮುಖ್ಯ ವಕ್ತಾರರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕದ ಜ್ಯೇಷ್ಠ ಪ್ರಚಾರಕರಾದ ಸುರಾಮಣ್ಣ ಮತ್ತು ಬೆಂಗಳೂರಿನ ನೃಪತುಂಗ ವಿಶ್ವವಿದ್ಯಾಲಯ ಸಂಸ್ಥಾಪಕ ಕುಲಪತಿ ಶ್ರೀನಿವಾಸ ಬಳ್ಳಿ ಅವರು ಭಾಗವಹಿಸಲಿದ್ದಾರೆ ಎಂದರು. ರಾಷ್ಟ್ರೋತ್ಥಾನ ಬಳಗ ಅಧ್ಯಕ್ಷರು ಡಾಕ್ಟರ್ ಸುಧೀಂದ್ರ ಅವರು ಅಧ್ಯಕ್ಷತೆ ವಹಿಸಲಿದ್ದು, ರಾಷ್ಟ್ರೋತ್ಥಾನ ಪರಿಷತ್ ಪ್ರಧಾನ ಕಾರ್ಯದರ್ಶಿ ನ ದಿನೇಶ್ ಹೆಗಡೆ ಉಪಸ್ಥಿತರಿರಲಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಾಹಿತ್ಯಾಸಕ್ತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ಕೋರಿದರು. ಗೋಷ್ಠಿಯಲ್ಲಿ ಮಂಜುನಾಥ್ ಕಸಟ್ಟಿ, ನಿತಿನ್ ಹಳ್ಳಿ ಇದ್ದರು. ಮುಂದಿನ ವಿವರ. ನಗರದ ಕೋಟೆ ರಸ್ತೆ ಕೋರ್ಪಲ್ಲಯ ಛತ್ರ ಆವರಣದ ತುಂಗಾ ಕ್ಷೇತ್ರ ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭೀಮನ ಅಮಾವಾಸ್ಯೆ ನಿಮಿತ್ತ ಶ್ರೀ ಸ್ವಾಮಿಗೆ ಆಗಸ್ಟ್ 12 ಬುಧವಾರ ಅಂದರೆ ಇಂದು ಬೆಳಗ್ಗೆ 7:30 ಗಂಗಾ ಪೂಜೆ, 11 ಋತ್ವಿಜರಿಂದ ಏಕಾದಶ ಕಲಶ ಪ್ರತಿಷ್ಠಾಪನೆ ಮತ್ತು ಶತರುದ್ರಾಭಿಷೇಕ ಇರುತ್ತದೆ. ಬೆಳಗ್ಗೆ 11 ಪಲ್ಲಕ್ಕಿ ಉತ್ಸವ ಜರುಗಲಿದ್ದು ಶ್ರೀ ಸ್ವಾಮಿಗೆ ಅಷ್ಟೋತ್ತರ ಹಾಗೂ ಮಹಾಮಂಗಳಾರತಿ ಇರುತ್ತದೆ. ತದನಂತರ ಪ್ರಸಾದ ವಿನಿಯೋಗವಿರುತ್ತದೆ. ಮಧ್ಯಾಹ್ನ 12 ಕೋಣಂದೂರು ಶ್ರೀಶೈಲ ಶಾಖಮಠದ ಪೂಜ್ಯ ಶ್ರೀ ಶ್ರೀಪತಿ ಪಾಂಡಿತ್ಯರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ಜರುಗಲಿದೆ. ಶ್ರೀ ಗುರು ಕರಿಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ವಿ ಮಹದೇಶ್ವರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಎಸ್ಕೆ ಮರಿಯಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಹಾಲಿಂಗಯ್ಯ ಶಾಸ್ತ್ರಿ ಅವರು ಪಾಲ್ಗೊಳ್ಳಲಿದ್ದಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ ಅಧ್ಯಕ್ಷ ಎಚ್ವಿ ಮಹೇಶ್ವರಪ್ಪ, ಕಾರ್ಯದರ್ಶಿ ಕೆಎಂ ಮಹೇಶ್ವರಪ್ಪ ಮತ್ತು ಎಲ್ಲಾ ಟ್ರಸ್ಟಿಗಳು ಕೋರಿದ್ದಾರೆ. ವಿವರಗಳಿಗೆ 9448255975 ಹಾಗೂ 9663611439 ಈ ನಂಬರ್ಗಳಿಗೆ ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90

ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಅನ್ನಭಾಗ್ಯ ಯೋಜನೆಯಡಿ 2026 ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಗಳ ಅನ್ನಭಾಗ್ಯ ಪಡಿತರವನ್ನು ಆಗಸ್ಟ್ ಮಾಹೆಯಲ್ಲಿ ಒಂದೇ ಬಾರಿಗೆ ಒಟ್ಟಾಗಿ ವಿತರಣೆ ಮಾಡಲು ಸರ್ಕಾರವು ಆದೇಶಿಸಿದೆ. ಅಂತ್ಯೋದಯ ಅನ್ನ ಯೋಜನೆಯಡಿ ಪಡಿತರ ಚೀಟಿಗೆ 2 ತಿಂಗಳ ಒಟ್ಟು 70 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು. ಆದ್ಯತಾ ಪಡಿತರ ಚೀಟಿಗೆ 2 ತಿಂಗಳ ಒಟ್ಟು 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು. ಪಡಿತರ ಚೀಟಿದಾರರು ಆಹಾರ ಧಾನ್ಯವನ್ನು ಪಡೆಯುವಾಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಗಳ ಹಂಚಿಕೆಗಳಿಗೆ ಒಂದು ಬಾರಿ ಕಡ್ಡಾಯವಾಗಿ ಬಯೋ ನೀಡಿ ಪಡಿತರ ಪಡೆಯುವುದು. ಪ್ರತಿದಿನ ಬೆಳಗ್ಗೆ 6 ರಿಂದ ರಾತ್ರಿ 10ರವರೆಗೆ ಪಡಿತರ ವಿತರಣೆಗೆ ಸರ್ವರ್ ಲಭ್ಯಗೊಳಿಸುವುದರಿಂದ ಆಗಸ್ಟ್ 31ರೊಳಗೆ ನ್ಯಾಯ ಬೆಲೆ ಅಂಗಡಿಗೆ ತೆರಳಿ 2 ಬಾರಿ ಬಯೋ ನೀಡಿ ಪಡಿತರ ಪಡೆಯುವುದು. ಪಡಿತರ ವಿತರಣೆ ಸಂಬಂಧ ಯಾವುದೇ ದೂರುಗಳಿದ್ದಲ್ಲಿ ಕೇಂದ್ರ ಸಹಾಯವಾಣಿ 1967 ಈ ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಆಹಾರ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ನಗರ ಉಪವಿಭಾಗ 2ರ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರ ಕಚೇರಿಯಲ್ಲಿ ಆಗಸ್ಟ್ 13ರ ಗುರುವಾರ ಬೆಳಗ್ಗೆ 11ರಿಂದ 1ರವರೆಗೆ ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸಲಾಗುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. 2026-27 ಸಾಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಮತ್ತು ವಿವಿ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಪಿಜಿ ಕೇಂದ್ರಗಳಲ್ಲಿರುವ ಎಲ್ಲಾ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಇದೇ ಆಗಸ್ಟ್ 13 ಮತ್ತು 14ರಂದು ಪ್ರವೇಶಾತಿ ಕೌನ್ಸಿಲಿಂಗ್ ನಡೆಯಲಿದೆ. ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿರುವ ಆಯಾ ವಿಭಾಗಗಳಲ್ಲಿಯೇ ಕೇಂದ್ರೀಕೃತ ಕೌನ್ಸಿಲಿಂಗ್ ಮೂಲಕ ವಿಶ್ವವಿದ್ಯಾಲಯ ಮತ್ತು ಎಲ್ಲಾ ಕಾಲೇಜುಗಳ ಪ್ರವೇಶಾತಿ ನಡೆಯಲಿದೆ. ಈಗಾಗಲೇ ವಿಷಯವಾರು ಕ್ರೋಢೀಕೃತ ಮೆರಿಟ್ ಪಟ್ಟಿಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆಯಾ ವಿಭಾಗಗಳಲ್ಲಿ ಬೆಳಗ್ಗೆ 9:30ಕ್ಕೆ ಹಾಜರಾಗಿರಲು ತಿಳಿಸಲಾಗಿದೆ. ಆಗಸ್ಟ್ 13ರಂದು ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ನಡೆಯಲಿದ್ದು ಆಗಸ್ಟ್ 14ರಂದು ಮೆರಿಟ್ ಕಮ್ ಪೇಮೆಂಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದು ವಿವಿಯ ಶೈಕ್ಷಣಿಕ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೇಂದ್ರ ಕಚೇರಿ ವತಿಯಿಂದ ಆಗಸ್ಟ್ 19ರಂದು ಬೆಳಗ್ಗೆ 11:30 ಅಂಬೇಡ್ಕರ್ ಭವನದಲ್ಲಿ ರೈತ ಸಂಘದ ಸಂಸ್ಥಾಪಕ ಎಚ್.ಎಸ್. ರುದ್ರಪ್ಪ ಅವರ ಸವಿ ನೆನಪಿನ ಕಾರ್ಯಕ್ರಮದ ಅಂಗವಾಗಿ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ವಿಚಾರ ಸಂಕಿರಣದಲ್ಲಿ ಪ್ರಮುಖವಾಗಿ ಮಲೆನಾಡಿನ ಸಮಸ್ಯೆಗಳಾದ ಅಣುಸ್ಥಾವರ, ಬಗರ್ಹುಕುಂ ಸಮಸ್ಯೆ, ಈ ರೀತಿಯ ಸಮಸ್ಯೆಗಳ ಬಗ್ಗೆ ತಜ್ಞರಿಂದ ಉಪನ್ಯಾಸ ನೀಡಿ ಜಾಗೃತಗೊಳಿಸುವುದು ವಿಚಾರ ಸಂಕಿರಣದ ಉದ್ದೇಶವಾಗಿದೆ ಎಂದರು. ಈ ವಿಚಾರ ಸಂಕಿರಣವನ್ನು ಬೆಕ್ಕಿನ ಕಲ್ಮಠ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಉದ್ಘಾಟಿಸುವರು. ಪರಿಸರ ತಜ್ಞ ಪ್ರೊಫೆಸರ್ ಬಿಎಂ ಕುಮಾರಸ್ವಾಮಿ ಅಣು ವಿದ್ಯುತ್ ಸ್ಥಾವರದ ನಾಳಿನ ಅಪಾಯಗಳ ಕುರಿತು ಮಾತನಾಡಿದರೆ, ಮತ್ತೋರ್ವ ಪರಿಸರ ತಜ್ಞ ಸಾಗರ ಅಖಿಲೇಶ್ ಚಿಪ್ಲಿ ಶರಾವತಿ ಹಿನ್ನೀರಿಗೆ ಹೊಸ ಯೋಜನೆ ವಿದ್ಯುತ್ ಉತ್ಪಾದನೆ ನಂತರ ನಡೆಯುವ ಅಪಾಯಗಳ ಕುರಿತು ಉಪನ್ಯಾಸ ನೀಡುವರು. ಹಾಗೆಯೇ ಲೇಖಕ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿ ಬಗರ್ಹುಕುಂ ಹಾಗೂ ರಾಜ್ಯದಲ್ಲಿ ಬರ ಕುರಿತು ಬೆಳಕು ಚೆಲ್ಲುವರು ಎಂದರು. ಇದಕ್ಕೂ ಮೊದಲು ಬೆಳಗ್ಗೆ 10:30 ಪ್ರವಾಸಿ ಮಂದಿರದ ವೃತ್ತದಿಂದ ಅಂಬೇಡ್ಕರ್ ಭವನದವರೆಗೆ ಎಚ್.ಎಸ್. ರುದ್ರಪ್ಪನವರ ಭಾವಚಿತ್ರದ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಎಂದರು. ಮುಂದಿನ ವಿವರ. ಅನವರತ ಫೌಂಡೇಶನ್ನಿಂದ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕ ವಿದ್ಯಾರ್ಥಿ ವೇತನ ನೀಡುವ ಸಲುವಾಗಿ ವಿವೇಕ ವಿದ್ಯಾನಿಧಿ ಸ್ಥಾಪಿಸಲಾಗಿದ್ದು, ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಫೌಂಡೇಶನ್ನ ಗೌರವಾಧ್ಯಕ್ಷ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಲೆನಾಡಿನ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ರಾಜಧಾನಿಯಾದ ಶಿವಮೊಗ್ಗ ನಗರದ ಯುವಜನತೆಯ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ನಿಟ್ಟಿನಲ್ಲಿ ಅನಾವರತ ಫೌಂಡೇಶನ್ ನಿರಂತರವಾಗಿ ಶ್ರಮಿಸುತ್ತಿದೆ. ಸಂಸ್ಥೆಯ ಸಮಾಜಮುಖಿ ಕಳಕಳಿಯ ಭಾಗವಾಗಿ ಸಮಾಜದ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ಅರ್ಹ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ

ಗಳಿಗೆ ಶೈಕ್ಷಣಿಕ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದರು. ಈ ಯೋಜನೆಯಡಿಯಲ್ಲಿ ಪಾರದರ್ಶಕವಾಗಿ ಆಯ್ಕೆಯಾಗುವ ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಪ್ರೋತ್ಸಾಹ ಧನವಾಗಿ ನೀಡಲಾಗುವುದು ಎಂದರು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಇಲ್ಲಿಯವರೆಗೆ 50 ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದ್ದು ಇದನ್ನು 200 ವಿದ್ಯಾರ್ಥಿಗಳಿಗೆ ಕೊಡಬೇಕೆಂದು ತೀರ್ಮಾನಿಸಲಾಗಿದೆ ಎಂದರು. ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಭಾವಚಿತ್ರ, ಶಾಲಾ ಅಥವಾ ಕಾಲೇಜಿನ ಮಾಹಿತಿಗಳು, ಪ್ರಸ್ತುತ ಓದುತ್ತಿರುವ ಶಾಲೆ ಅಥವಾ ಕಾಲೇಜಿನ ಅಡ್ಮಿಷನ್ ಪ್ರವೇಶ ಪತ್ರ ಅಥವಾ ಪ್ರಮಾಣ ಪತ್ರ, ವೈಯಕ್ತಿಕ ಬ್ಯಾಂಕ್ ಅಕೌಂಟ್, ಹೆಸರು ಮತ್ತು ಅಕೌಂಟ್ ವಿವರಗಳು, ಶುಲ್ಕ ಕಟ್ಟಲಾಗಿರುವ ರಶೀದಿ ಪತ್ರ, ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್, ಸ್ಕಾಲರ್ಶಿಪ್ ಅರ್ಜಿಗಳನ್ನು ನೆಹರು ರಸ್ತೆಯ ಶಾಸಕರ ಕಚೇರಿ ಕರ್ತವ್ಯ ಭವನದಲ್ಲಿ ಮಾತ್ರ ನೀಡಲಾಗುವುದು. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 5/9/2026 ಆಗಿದೆ ಎಂದರು. ಆರ್ಥಿಕ ಹಿಂದುಳಿದ ಅರ್ಹ ಕುಟುಂಬಗಳ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಅವಕಾಶವನ್ನು ಬಳಸಿಕೊಳ್ಳಲು ಕೋರಿದರು. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0 96 2 7 9.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818182.

0: 4585083 ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಲೋ ಕೇಳುಗರೇ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ, ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಹಾಗೆ ಇವತ್ತು ಪರಿಸರ ಪರಿಚಯ ಅನ್ನುವಾಗ ನಮ್ಮ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ ಪಕ್ಷಿ, ಹಣ್ಣು ತರಕಾರಿ, ಹೂವು ಎಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಹಾಗೇನೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದಿನ ಇದೆ. ಹಾಗೆ ಮತ್ತೊಬ್ರು ವಿಶೇಷವಾದ ಅತಿಥಿ ಕೂಡ ಬಂದಿದ್ದಾರೆ. ಅವ್ರು ಯಾರು ಗೊತ್ತಾ?

ಓಕೆ, ಶಬ್ದ ಕೇಳಿಸ್ತಲ್ಲ. ಹೌದು, ಈ ಒಂದು ಘರ್ಜನೆಯನ್ನ ಕೇಳಿದ್ರೆ ಎಂಥವ್ರಿಗೂ ಕೂಡ ಒಂದ್ ರೀತಿ ಖುಷಿ ಆಗತ್ತೆ. ಹಾಗೆ ಮಕ್ಕಳ ನೆಚ್ಚಿನ ಕಾಡು ಪ್ರಾಣಿ ಅಂತ ಹೇಳಿದ್ರೆ ಅದು ಎಲ್ರೂ ಹೇಳುವಂತ ಉತ್ತರನೇ ಆನೆ ಅಂತ. ಹೌದು, ಆಗಸ್ಟ್ 12 ಜಗತ್ತಿನ ದಿಗ್ಗಜ ಪ್ರಾಣಿ, ನಮ್ಮ ಕಾಡಿನ ಹೆಮ್ಮೆಯ ದೈತ್ಯನಿಗೆ ಮೀಸಲಾಗಿರುವಂತಹ ದಿನ ಇವತ್ತು, ವಿಶ್ವ ಆನೆ ದಿನ. ಸ್ನೇಹಿತರೆ, ಆನೆ ಅಂದ್ರೆ ಬರೀ ಪ್ರಾಣಿಯಲ್ಲ, ಅದೊಂದು ಅಂದ, ನಮ್ಮ ಕಾಡಿನ ಬೆನ್ನೆಲುಬು ಕೂಡ. ಹೌದು, ಆನೆಗಳು ಹೆಜ್ಜೆ ಇಡೋ ಜಾಗದಲ್ಲಿ ಹೊಸ ಗಿಡಗಳು ಹುಟ್ಟುತ್ತೆ. ಅಂದ್ರೆ ಪರಿಸರವನ್ನ ಉಳಿಸೋದ್ರಲ್ಲಿ ಇವುಗಳ ಪಾತ್ರ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ವಾ? ಅದಕ್ಕೆ ಇವುಗಳನ್ನ ಎಕೋಸಿಸ್ಟಮ್ ಇಂಜಿನಿಯರ್ ಅಂತ ಕೂಡ ಕರೀತಾರೆ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಕಾಡಿನ ನಾಶ, ದಂತಕ್ಕಾಗಿ ನಡೆಯುವಂತಹ ಕ್ರೂರ ಬೇಟೆ, ಹಾಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋ ಮಾನವ ಆನೆ ಸಂಘರ್ಷದಿಂದಾಗಿ ಈ ಮೂಕ ಪ್ರಾಣಿಗಳು ಕಣ್ಣೀರ್ ಹಾಕ್ತಾ ಇದೆ. ನಾವು ನಮ್ಮ ಅಭಿವೃದ್ಧಿಯ ಹೆಸರಿನಲ್ಲಿ ಇವುಗಳ ಮನೆಯನ್ನೇ ಕಸಿದುಕೊಳ್ತಾ ಇದೀವಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಆನೆಗಳನ್ನ ಬರೀ ಪುಸ್ತಕದ ಚಿತ್ರಗಳಲ್ಲಿ ಮಾತ್ರ ನೋಡುವಂತಹ ಪರಿಸ್ಥಿತಿ ಬಂದ್ರೂ ಬರಬಹುದು. ಅದಕ್ಕಾಗಿನೇ ಈ ವಿಶ್ವ ಆನೆ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನ ಮಾಡಬೇಕಾಗಿದೆ. ಆನೆಗಳ ಆವಾಸ ಸ್ಥಾನವನ್ನ ಉಳಿಸಬೇಕು, ವನ್ಯಜೀವಿಗಳ ಮೇಲೆ ಕರುಣೆಯನ್ನ ತೋರ್ಬೇಕಾಗಿದೆ ಅಲ್ವಾ? ಕಾಡಿದ್ರೆ ನಾಡು, ಕಾಡಿನ ರಾಜನಿದ್ರೆ ನಮ್ಮ ಪರಿಸರ ಕೂಡ ಸೇಫ್ ಆಗಿರುತ್ತಲ್ವಾ? ಕೇಳುಗರೆ, ಇವತ್ತು ಆನೆಗಳ ಬಗ್ಗೆ ಮಾತಾಡ್ಲಿಕ್ಕೆ ಸಾಕಷ್ಟು ವಿಷಯ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಆನೆನ ನಾವು ಪ್ರೀತಿಸ್ತೀವಿ, ಜೊತೆಗೆ ಪೂಜಿಸ್ತೀವಿ ಕೂಡ. ಹೌದು, ಗಣಪತಿಯ ಪ್ರತೀಕ ಅಂತ ಹೇಳಿ ನಾವು ಆನೆಗಳನ್ನ ಪೂಜಿಸ್ತೀವಿ. ಇನ್ನು ಏಷ್ಯನ್ ಹಾಗೆ ಆಫ್ರಿಕಾ ಆನೆಗಳಿಗೆ ಉಂಟಾಗಿರುವಂತಹ ಸಂಕಷ್ಟಗಳನ್ನ ಎತ್ತಿ ತೋರಿಸೋಕೆ, ಅದರ ಬಗ್ಗೆ ಅರಿವು ಮೂಡಿಸೋಕೆ ಆನೆಗಳ ದಿನಾಚರಣೆಯನ್ನ ಪ್ರಾರಂಭಿಸಲಾಯಿತು. ಇಂದಿಗೂ ಆನೆ ದಿನಾಚರಣೆಯನ್ನ ಅರಣ್ಯ ಇಲಾಖೆ ಸರ್ಕಾರ ಸಂಭ್ರಮದಿಂದ ಆಚರಿಸ್ತಾ ಇದೆ. ಈ ದಿನದಂದು ಜನರಿಗೆ ಆನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಕೂಡ ಹೆಚ್ಚಾಗಿನೇ ಮಾಡ್ತಾ ಹೋಗ್ತಾ ಇದೆ. ಇನ್ನು ಜಗತ್ತಿನಲ್ಲಿ ಹೆಚ್ಚು ಬಲಿಷ್ಠ ಪ್ರಾಣಿ ಅಂದ್ರೆ ಅದು ಆನೆ ಕೂಡ. ಹೌದು, ಗಜರಾಜನಷ್ಟು ಬಲಿಷ್ಠವಾದ ಶಕ್ತಿಶಾಲಿ ಪ್ರಾಣಿ ವನ್ಯಜೀವಿಗಳಲ್ಲಿ ಒಂದಾಗಿದೆ. ದೊಡ್ಡದಾದಂತಹ ಕಿವಿ, ಉದ್ದನೆಯ ಸೊಂಡಿಲು, ಬೃಹದಾಕಾರದ ದೇಹ, ಈ ಎಲ್ಲದರಿಂದಲೂ ಸದಾ ವಿಭಿನ್ನವಾಗಿ ನಿಲ್ಲುವಂತಹ ಪ್ರಾಣಿ ಅಂದ್ರೆ ಅದು ಆನೆ. ಆನೆಯು ಪ್ರತಿಯೊಬ್ಬ ಮನುಷ್ಯನಿಗೆ ಅಚ್ಚುಮೆಚ್ಚು. ಆನೆ ಎಷ್ಟು ಮುದ್ದೋ ಅಷ್ಟೇ ಭಯವನ್ನು

ಕೂಡ ಹುಟ್ಟಿಸಬಲ್ಲಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅಲ್ವಾ? ಖಂಡಿತವಾಗ್ಲೂ ಕೇಳುಗರೆ, ಗಜರಾಜ ಎಂದಾಗ ಜನರಿಗೆ ಎಷ್ಟು ಭಯನೋ ಅಷ್ಟೇ ಪ್ರೀತಿ ಕೂಡ ಇದೆ. ಗಜರಾಜನನ್ನ ನಮ್ಮ ದೇಶದಲ್ಲಿ ಪೂಜಿಸಲಾಗುತ್ತೆ. ಅಂತಹ ಗಜರಾಜನಿಗೆ ಈ ದಿನವನ್ನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಆಗಸ್ಟ್ 12ರಂದು ಆಚರಿಸಲಾಗುತ್ತೆ. ಹಾಗಿದ್ರೆ ವಿಶ್ವ ಆನೆಗಳ ದಿನಾಚರಣೆ ಮೊದಲು ಪ್ರಾರಂಭ ಆಗಿದ್ದು ಯಾವಾಗ, ಹಾಗೆ ಆನೆಗಳ ವಿಶೇಷತೆ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ, ಜೊತೆಗೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆನೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ಆನೆಯನ್ನ ಗಜರಾಜ ಅಂತ ಕರೀತಾರೆ, ಕರಿಮುಖ ಅಂತ ಕರೀತಾರೆ, ಎಷ್ಟೊಂದು ಹೆಸರುಗಳಲ್ಲಿ ಪ್ರೀತಿಯಿಂದ ಕರೀತಾರಲ್ವಾ. ಹೌದು, ಅದರಲ್ಲೂ ಏಷ್ಯನ್ ಹಾಗೆ ಆಫ್ರಿಕನ್ ಆನೆಗಳಿಗೆ ಉಂಟಾಗಿರುವಂತಹ ಸಂಕಷ್ಟವನ್ನ ಎತ್ತಿ ತೋರಿಸುವುದಕ್ಕಾಗಿ, ಅದರ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿನೇ ಈ ಒಂದು ವಿಶ್ವ ಆನೆಗಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಮೊದಲ ಬಾರಿ ಯಾವಾಗ ಅರ್ಪಿತಾ ಈ ಆನೆಗಳ ದಿನವನ್ನ ಆಚರಣೆ ಮಾಡಿದ್ದು ಅಂತ ನೀವು ಕೇಳೋದಾದ್ರೆ, ಅದು 2012 ಆಗಸ್ಟ್ 12ರಂದು ಈ ದಿನವನ್ನ ಆರಂಭಿಸಿದ್ರು. ಸರ್ಕಾರ ಸಂಭ್ರಮದಿಂದ ಈ ದಿನವನ್ನ ಆಚರಿಸುತ್ತೆ, ಆನೆಗಳ ಬಗ್ಗೆ ಜನರಲ್ಲಿ ಅರಿವನ್ನು ಕೂಡ ಮೂಡಿಸುತ್ತೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಕೆನಡಾದ ಚಿತ್ರ ನಿರ್ದೇಶಕರಾದ ಪ್ಯಾಟ್ರಿಷಿಯಾ ಸೀಮ್ಸ್ ಮತ್ತು ಮೈಕೆಲ್ ಕ್ಲಾರ್ಕ್, ಹಾಗೂ ಥೈಲ್ಯಾಂಡಿನ ಆನೆ ಉಳಿಯುವಿಕೆ ಪ್ರಧಾನ ಕಾರ್ಯದರ್ಶಿಯಾದ ಶಿವಫೋನ್ ದರ್ದಾರ್ನಂದ. ಇವರು ಆನೆಯ ಕುರಿತಾಗಿ ಮೊದಲ ವಿಶ್ವ ಆನೆಯ ದಿನಾಚರಣೆಯನ್ನ ಹಾಲಿವುಡ್ ನಟ ವಿಲಿಯಂ ಶಟ್ನೀರ್ ರಿಟರ್ನ್ಸ್ ಟು ಫಾರೆಸ್ಟ್ ಅನ್ನೋ ಸಾಕ್ಷ್ಯ ಚಿತ್ರವನ್ನ ನಿರ್ಮಿಸಿದ್ರು. ವಿಶ್ವದ ವಿವಿಧ ದೇಶಗಳಲ್ಲಿರುವ 65 ವನ್ಯಜೀವಿ ಸಂಸ್ಥೆಗಳು ಹಾಗೂ ಲಕ್ಷಾಂತರ ಮಂದಿ ವನ್ಯಜೀವಿ ತಜ್ಞರು ಈ ವಿಶ್ವ ಆನೆ ದಿನಾಚರಣೆಗೆ ಬೆಂಬಲವನ್ನ ಕೂಡ ಸೂಚಿಸಿದ್ರು. ಕೇಳುಗರೆ, ಆನೆಗಳ ಸಹಜ ಜೀವನ ನಡೆಸೋಕೆ ಮನುಷ್ಯರು ಅನುವು ಮಾಡಿಕೊಡ್ಬೇಕಾಗಿದೆ ಅಲ್ವಾ. ಈ ಪ್ರಾಣಿಗಳಿಗೆ ಅಗತ್ಯವಿರುವಂತಹ ಪ್ರದೇಶ ಸುರಕ್ಷತೆಯನ್ನ ಒದಗಿಸಿಕೊಡಬೇಕು, ಅವುಗಳನ್ನ ಬೇಟೆಯಾಡೋದನ್ನ ನಿಲ್ಲಿಸಬೇಕು ಅನ್ನೋದನ್ನ ಸಾರೋದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಇನ್ನು ಈ ಆನೆಗಳ ಪದ್ಧತಿ ಇದೆಯಲ್ಲ, ಅದೊಂದು ರೀತಿ ವಿಭಿನ್ನವಾಗಿರುವಂತದ್ದು. ಕೇಳುಗರೆ, ಖಂಡಿತ ಆನೆಗಳು ಸಹ ಮನುಷ್ಯರಂತೆ ಕುಟುಂಬ ಜೀವವನ್ನ ನಡೆಸುತ್ತೆ. ಸಾಮಾನ್ಯವಾಗಿ ಆನೆಗಳು ತಮ್ಮದೇ ಆದ ಸಾಮಾಜಿಕ ನಿಯಮದಡಿ ಬದುಕುತ್ತೆ. ಹೆಣ್ಣು ಆನೆಗಳು ತಮ್ಮ ಜೀವನವನ್ನ ಸಂಪೂರ್ಣವಾಗಿ ಕುಟುಂಬ ವ್ಯವಸ್ಥೆಯಲ್ಲಿಯೇ ಕಳೆಯುತ್ತೆ. ಸಾಮಾನ್ಯವಾಗಿ ಆನೆಗಳ ಕುಟುಂಬಗಳು 5-15 ಆನೆಗಳನ್ನ ಒಳಗೊಂಡಿರುತ್ತೆ. ಅನೇಕ ಎಳೆಯ ಮರಿ ಆನೆಗಳನ್ನು ಈ ಆನೆಗಳ ಗುಂಪುಗಳು ಹೊಂದಿರುತ್ತೆ. ಜೊತೆಗೆ ಹೆಣ್ಣಾನೆಗಳು ತಮ್ಮ ಗುಂಪಿನಿಂದ ಹೊರಗೆ ಬಂದು ತಮ್ಮದೇ ಕುಟುಂಬವನ್ನ ಕಟ್ಕೊಳ್ಳುತ್ತೆ. ಹಾಗೆ ಆನೆಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಅದೇನರ್ಪಿತ ಅಂತ ನೀವು ಕೇಳುದಾದ್ರೆ, ಆನೆಗಳು ಪ್ರಮುಖವಾಗಿ 2 ತಳಿಗಳಾಗಿವೆ. ಅದರಲ್ಲಿ ಒಂದು ಆಫ್ರಿಕನ್ ಆನೆಯಾಗಿದ್ದು ಮತ್ತೊಂದು ಏಷ್ಯನ್ ಆನೆ. ಹೀಗೆ 2 ತಳಿಗಳಿದ್ರೂ ಕೂಡ ಈ ಆನೆಗಳಲ್ಲಿ ಬಹಳಷ್ಟು ಸಾಮಾನ್ಯತೆ ಇದೆ. ಆನೆ ಭೂಮಿಯ ಮೇಲಿನ ದೈತ್ಯ ಪ್ರಾಣಿ, ಜೊತೆಗೆ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ಆನೆ ಗರ್ಭಾವಸ್ಥೆ ಕಾಲ ಎಲ್ಲದಕ್ಕಿಂತ ಅತ್ಯಂತ ದೀರ್ಘವಾಗಿರುತ್ತೆ. ಆನೆಯ ಗರ್ಭಾವಸ್ಥೆ ಕಾಲ ಎಷ್ಟಿರ್ಬೋದು ಅಂತ ಯಾರಾದ್ರೂ ಹೇಳಬಹುದಾ, ಯೋಚನೆ ಮಾಡಬಹುದಾ? ಇದು ತುಂಬಾ ವಿಶೇಷವಾಗಿದೆ. ಈಗ ಮನುಷ್ಯರಲ್ಲಿ ಗರ್ಭಾವಸ್ಥೆ ಸುಮಾರು 9 ತಿಂಗಳು ಅಂತ ನಾವು ಹೇಳೋದಾದ್ರೆ, ಈ ಆನೆಗಳಲ್ಲಿ ಸರಿ ಸುಮಾರು 22 ತಿಂಗಳು, ಹತ್ತತ್ರ 2 ವರ್ಷದವರೆಗೂ ಕೂಡ ಗರ್ಭಾವಸ್ಥೆಯನ್ನ ಹೊಂದಿರುತ್ತೆ ಈ ಆನೆಗಳು. ಆಗ ತಾನೇ ಜನಿಸಿದಂತ ಆನೆ ಮರಿ ಬರೋಬ್ಬರಿ 100-120 ಕೆಜಿ ತನಕ ತೂಗುತ್ತೆ. ಅಬ್ಬಬ್ಬಾ, ಒಂದ್ ಕ್ಷಣ ಯೋಚನೆ ಮಾಡಿ. ಈಗ ಮನುಷ್ಯರು ಜನ್ಮ ನೀಡುವಂತಹ ಮಗು ಏನಿರುತ್ತೆ, ಒಂದು 4-5 ಕೆಜಿ, 3 ಕೆಜಿ ಈ ರೀತಿ ಇದ್ರೆ ಹೆಚ್ಚು. ಆದ್ರೆ ಆನೆಗಳಿಗೆ ಜನಿಸುವಂತಹ ಮರಿಗಳು ಬರೋಬ್ಬರಿ 100-120 ಕೆಜಿ ತನಕ ತೂಗುತ್ತೆ. ಆನೆಗಳು ದೀರ್ಘಾಯುಷಿಯಾಗಿದ್ದು ಸುಮಾರು 70 ವರ್ಷಗಳ ಕಾಲ ಆನೆ ಬದುಕುತ್ತೆ. ದಂತಗಳಿಗಾಗಿ ಹಾಗೆ ಬೇರೆ ಕಾರಣಕ್ಕಾಗಿ ಆನೆಗಳನ್ನ ಹತ್ಯೆ ಮಾಡ್ತಾ ಇರೋದ್ರಿಂದ ಆನೆಯ ಸರಾಸರಿಯ ವಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಜಗತ್ತಿನೆಲ್ಲೆಡೆ ಆನೆಗಳನ್ನ ಸಂರಕ್ಷಿತ ಜೀವಿ ಅಂತ ಪರಿಗಣಿಸಿ ಕಾಪಾಡಿಕೊಳ್ಳಲಾಗ್ತಾ ಇದೆ. ಹಾಗಿದ್ರೆ ಕೇಳುಗರೆ, ಈ ಆನೆಗಳ ಬಗ್ಗೆ ಮತ್ತೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebration.
1: Shri Mahalakshmi Sweets Nandige.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಜರಾಜ ಆನೆಯ ಬಗ್ಗೆ ಮಾತನಾಡ್ತಾ ಇದ್ದೆ. ಯಾಕಪ್ಪ ಅಂದ್ರೆ ಇವತ್ತು ವಿಶ್ವ ಆನೆ ದಿನ. ಹೌದು, ಆನೆಗಳ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೆ. ಹಾಗೆ ಕೇಳುಗರೆ, ಈಗ ಆನೆಗಳ ಅಂಕಿ ಅಂಶಗಳ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ, ಆನೆಗಳ ಹತ್ಯೆಯನ್ನ ತಡೆಯೋಕೆ 1992 ಎಲಿಫೆಂಟ್ ಪ್ರಾಜೆಕ್ಟ್ ಯೋಜನೆಯನ್ನ ಆರಂಭಿಸಲಾಯಿತು. ಈ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಕ್ಕೆ 2010 ಕೇಂದ್ರ ಸರ್ಕಾರ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿತು. ವಿಶ್ವದಲ್ಲಿ ಆನೆಗಳ ಸಂಖ್ಯೆ 8 ಲಕ್ಷಗಳಿದ್ದು ಆಫ್ರಿಕಾ ಖಂಡದಲ್ಲಿ 7 ಲಕ್ಷ ಆನೆಗಳಿವೆ. ಇನ್ನು ಏಷ್ಯಾದಲ್ಲಿ 1 ಲಕ್ಷ ಆನೆಗಳಿವೆ. ಹಾಗೆ ಭಾರತದಲ್ಲಿ 28,000 ಆನೆಗಳಿವೆ ಅಂತ ಹೇಳಿ ಒಂದು ಅಂದಾಜಿಸಲಾಗಿದೆ. ಈ ಆನೆಗಳೇನ್ ಗೊತ್ತಾ, ಪರಾನುಭೂತಿ, ಸ್ವಯಂ ಅರಿವು ಹಾಗೆ ಸಾಮಾಜಿಕ ಬುದ್ಧಿವಂತಿಕೆಯಂತಹ ಮಾನವ ಲಕ್ಷಣಗಳನ್ನ ಪ್ರದರ್ಶಿಸುವ ಸಾಮರ್ಥ್ಯವಿರುವ ಅತ್ಯಂತ ಬುದ್ಧಿವಂತ ಪ್ರಾಣಿಗಳಲ್ಲಿ ಒಂದು. ಹೌದು, ಈ ಆನೆಗಳನ್ನ ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಗರೆ, ಈ ಆನೆಗಳನ್ನ ಸಂರಕ್ಷಿಸುವುದಕ್ಕಾಗಿನೇ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ಕಾಡುಗಳನ್ನ ಹಾಗೆ ಆನೆ ಜನಸಂಖ್ಯೆಯಲ್ಲಿ ಭಾರತ 60% ಇದ್ದು ಬುದ್ಧಿವಂತಿಕೆ ಹಾಗೆ ನೆನಪಿನ ಶಕ್ತಿ ಕೂಡ ಇದೆ ಕೇಳುಗರೆ. ಏನಪ್ಪಾ ಅಂದ್ರೆ, ಆನೆಗೆ ಹೋದ ಬಾಳೆ ನೆನಪು ಅನ್ನೋ ಒಂದು ಗಾದೆ ಇದೆ, ನೀವು ಕೇಳಿರ್ಬೋದು. ಆನೆಗಳ ಜ್ಞಾಪಕ ಶಕ್ತಿ ಅಸಾಧಾರಣವಾದದ್ದು. ಇವು ಹಾದಿ ಬೀದಿಗಳನ್ನ, ತಾವು ಸಾಗಿದ ಮಾರ್ಗಗಳನ್ನ ಹಾಗೆ ಹಲವು ವರ್ಷಗಳ ಹಿಂದೆ ಭೇಟಿ ಮಾಡಿದಂತ ಆನೆಗಳನ್ನ ಅಥವಾ ಮನುಷ್ಯರನ್ನ ಜೀವಿತಾವಧಿಯಲ್ಲಿ ಎಂದಿಗೂ ಕೂಡ ಮರೆಯುವುದಿಲ್ಲ. ಈಗ ಅಕಸ್ಮಾತ್ ಆನೆ ಇವತ್ತು ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡ್ತು ಅಥವಾ ಆನೆ ಒಂದು ಜಾಗಕ್ಕೆ ಹೋಗಿ ಬಂತು ಅಂತಂದ್ರೆ, ಅದು ಎಷ್ಟೇ ವರ್ಷ ಆದ್ರೂ ಕೂಡ ಆನೆಯ ತಲೆಯ ಮೆಮೊರಿಯಲ್ಲಿ ಯಾವಾಗ್ಲೂ ಕೂಡ ರೆಕಾರ್ಡ್ ಆಗಿರುತ್ತೆ ಗೊತ್ತಾ. ಅಷ್ಟು ನೆನಪಿನ ಶಕ್ತಿಯನ್ನ ಹೊಂದಿರುವಂತಹ ಜೀವಿ ಆನೆ. ಆನೆಗಳು ಅತ್ಯಂತ ಬಲವಾದ ಕುಟುಂಬದ ಬಾಂಧವ್ಯವನ್ನ ಹೊಂದಿದೆ. ನಾನಾಗ್ಲೇ ಹೇಳಿದೆ, ಗುಂಪುಗಳಲ್ಲಿ ಹೆಚ್ಚಾಗಿ ಜೀವಿಸುವಂತಹ ಜೀವಿ ಇದಾಗಿದ್ದು, ಆನೆಗಳು ಕೂಡ ಮನುಷ್ಯರಂತೆನೆ ಸಂತೋಷವಾಗಿ, ದುಃಖದಿಂದ, ಕೋಪ ಮಾಡಿಕೊಂಡು ಹಾಗೆ ಸಹಾನುಭೂತಿಯಂತಹ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ. ತಮ್ಮ ಗುಂಪಿನ ಯಾವುದಾದ್ರೂ ಆನೆ ಮೃತಪಟ್ಟರೆ ಆನೆಗಳು ಕೂಡ ಕಣ್ಣೀರ್ ಹಾಕತ್ತೆ. ಮೃತದೇಹದ ಸುತ್ತ ಮೌನವಾಗಿ ಶೋಕವನ್ನ ಕೂಡ ವ್ಯಕ್ತಪಡಿಸುತ್ತೆ. ವಿಶಿಷ್ಟ ಸ್ವಭಾವವನ್ನ ಕೂಡ ಹೊಂದಿದೆ ಇವು. ತಮ್ಮವರ ಅಗಲಿಕೆಯನ್ನ ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಮನುಷ್ಯರಂತಾನೆ ಭಾವನಾತ್ಮಕ ಜೀವಿಗಳಾಗಿದೆ ಕೇಳುಗರೆ. ಹಾಗೆ ಆನೆಗಳ ಸೊಂಡಿಲು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಾಂಸಖಂಡಗಳನ್ನ ಒಳಗೊಂಡಿರುತ್ತೆ. ಇದು ಅತ್ಯಂತ ಸೂಕ್ಷ್ಮವಾಗಿದ್ದು, ಒಂದು ಸಣ್ಣ ಗಿಡದ ಎಲೆಯನ್ನ ಕಿತ್ತುಕೊಳ್ಳೋದ್ರಿಂದ ಹಿಡಿದು ದೊಡ್ಡ ಮರದ ದಿಮ್ಮಿಯನ್ನ ಎತ್ತುವವರೆಗೂ ಕೂಡ ಕೆಲಸ ಮಾಡುತ್ತೆ. ಹಾಗೆ ಆನೆಗಳು ಫೇಮಸ್ ಆಗಿರೋದು ಅದರ ದಂತದಿಂದನೇ, ಬಿಳಿಯ ಚೂಪಾದ ದಂತಗಳು. ಆನೆಗಳ ಮೇಲಿನ 2 ದಂತಗಳು ವಾಸ್ತವವಾಗಿ ಅವುಗಳ ದವಡೆ ಹಲ್ಲುಗಳೇ ಆಗಿದೆ. ಇವು ಆಹಾರ ಹುಡುಕೋಕೆ, ಮರಗಳ ತೊಗಟೆಯನ್ನ ಕೆರೆಯಲು ಹಾಗೆ ರಕ್ಷಣೆಗಾಗಿ ಬಳಕೆ ಆಗತ್ತೆ. ಆದ್ರೆ ದುರಾಸೆಯ ಮಾನವರು ದಂತಗಳಿಗಾಗಿ ಆನೆಗಳನ್ನ ಕೂಡ ಬೇಟೆಯಾಡ್ತಾ ಇದ್ದಾರೆ. ಹಾಗೆ ಆನೆಗಳ ಚರ್ಮ ಇದೆಯಲ್ಲ ರೀ, ಅದು ಒಂದ್ ರೀತಿ ವಿಶೇಷವಾದ 1 ಇಂಚಿನಷ್ಟು ದಪ್ಪವಿರುತ್ತೆ. ಆದ್ರೂ ಇವುಗಳಿಗೆ ನೊಣ, ಸೊಳ್ಳೆ ಹಾಗೆ ಬಿಸಿಲಿನ ತಾಪಮಾನದಿಂದ ರಕ್ಷಣೆ ಪಡೆಯೋಕೆ ಅಥವಾ ಮಣ್ಣು ಅಥವಾ ಕೆಸರನ್ನ ಮೈ ಮೇಲೆಸ್ಕೊಳ್ಳುವ ಅಭ್ಯಾಸ ಇರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನ ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕ ರಾಜ್ಯ ಕೂಡ ಇದೆ. ಹೌದು, ನಮ್ಮ ಕರ್ನಾಟಕ ರಾಜ್ಯದ ಬಂಡೀಪುರ ಇರ್ಬೋದು, ನಾಗರಹೊಳೆ, ಬಿಳಿಗಿರಿ ರಂಗನ ಬೆಟ್ಟ ಹಾಗೆ ಭದ್ರಾ ಅಭಯಾರಣ್ಯಗಳು ಆನೆಗಳಿಗೆ ಅತ್ಯಂತ ಸುರಕ್ಷಿತ ತಾಣವಾಗಿದೆ. ನಮ್ಮ ಮೈಸೂರು ದಸರಾ ಮಹೋತ್ಸವದಲ್ಲಿ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗುವ ಅರ್ಜುನ ಈಗ ಪ್ರಸ್ತುತ ಇಲ್ಲ. ಇನ್ನು ಅಭಿಮನ್ಯು ಸೇರಿದಂತೆ ಎಲ್ಲಾ ಆನೆಗಳು ಇಡೀ ದೇಶದ ಗಮನವನ್ನ ಸೆಳೆದಿದೆ. ಕೇಳುಗರೆ, ಆನೆಗಳು ದಿನಕ್ಕೆ ಸುಮಾರು 16 ಗಂಟೆಗಳ ಕಾಲ ತಿನ್ನೋದ್ರಲ್ಲೇ ಕಳೆಯುತ್ತೆ. ಇವುಗಳಿಗೆ ದಿನಕ್ಕೆ ಸುಮಾರು 150-200 kg ಆಹಾರ ಹಾಗೆ 100 ಲೀಟರ್ ನೀರು ಕೂಡ ಬೇಕಾಗುತ್ತೆ. ಆನೆಗಳು ತುಂಬಾ ದೊಡ್ಡದಾಗಿದ್ರು ಇವುಗಳಿಗೆ ಜಿಗಿಯೋಕೆ ಬರೋದಿಲ್ಲ. ಜಗತ್ತಿನಲ್ಲಿ ಜಿಗಿಯಲು ಸಾಧ್ಯವಿಲ್ಲದ ಏಕೈಕ ಸಸ್ತನಿ ಅಂದ್ರೆ ಅದು ಆನೆ ಮಾತ್ರ. ಆನೆಗಳು ಮಲಗುವುದು ಬಹಳ ಕಡಿಮೆ, ದಿನಕ್ಕೆ ಕೇವಲ 2-4 ಗಂಟೆಗಳ ಕಾಲ ಮಾತ್ರ ಮಲಗುತ್ತೆ. ಅದು ಹೆಚ್ಚಾಗಿ ನಿಂತುಕೊಂಡೇ ಅಥವಾ ಮಲಗೇನೆ ನಿದ್ರಿಸುತ್ತೆ. ಹಾಗಿದ್ರೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆನೆಗಳ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್

0: ಯೋಚನೆ ಮಾಡಿದ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ಇವತ್ತು ಜಗತ್ತೇ ಒಂದು ರೀತಿ ಹೊಸ ಹುಮ್ಮಸ್ಸಿನಲ್ಲಿದೆ. ಯಾಕೊತ್ತಾ, ಇವತ್ತು ಅಂತಾರಾಷ್ಟ್ರೀಯ ಯುವ ದಿನ, ಇಂಟರ್ನ್ಯಾಷನಲ್ ಯೂತ್ ಡೇ ಅನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಯುವಕರು ಅಂತಂದ್ರೆ ಒಂದು ಶಕ್ತಿ ಅಂತಾನೆ ಹೇಳ್ಬೋದು, ಒಂದು ಆಶಾ ಕಿರಣ ಅಂತಾನೆ ಹೇಳ್ಬೋದು. ಹಾಗೆ ಬದುಕಿನ ಕನಸುಗಳನ್ನ ಕಣ್ಣಲ್ಲಿ ಹೊತ್ತು ಓಡುವ ತರುಣ ತರುಣಿ ಮನಸ್ಸುಗಳು ಅಂತಾನೆ ಹೇಳ್ಬೋದು. ಓಕೆ, ಇವತ್ತು ಈ ದಿನದ ವಿಶೇಷತೆ ಏನಪ್ಪ ಅಂತಂದ್ರೆ, ಬರೀ ಯುವಕರ ಶಕ್ತಿಯನ್ನ ಸಂಭ್ರಮಿಸೋದಷ್ಟೇ ಅಲ್ಲ, ಹೊಸ ಐಡಿಯಾಗಳನ್ನ ಹುಟ್ಟು ಹಾಕುವ, ಸಮಾಜವನ್ನು ಬದಲಿಸುವ ಶಕ್ತಿ ನಮ್ಮ ಯುವಕರಲ್ಲಿದೆ ಅಂತ ಅನ್ಕೊಳ್ತಾ, ಎಸ್, ಈ ಯುವ ದಿನದ ಸಂದರ್ಭದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅಂತ ನನಗನ್ಸ್ತಾ ಇದೆ. ಸೊ ಹಾಗಾಗಿ ಈ ಟೀನೇಜ್ ದಿನಗಳು, ಆ ಕಾಲೇಜ್ ಕಾಂಪೌಂಡ್ನ ಗೋಡೆಗಳ ಮೇಲೆ ಬರೆದ ಹೆಸರುಗಳು, ಕ್ಯಾಂಟೀನ್ನಲ್ಲಿ ಕೂತ್ಕೊಂಡು ಮಾಡಿದ ಹರಟೆ, ಸೊ ಆ ಮೊದಲ ಪ್ರೀತಿ, ಆ ಪರೀಕ್ಷೆಯ ಟೆನ್ಷನ್, ಅಬ್ಬಾಬಾ, ಎಷ್ಟೆಲ್ಲ ಬೇಕಲ್ವಾ. ಸೊ ಈ ಒಂದು ಕಾಲೇಜ್ ಟೀನೇಜ್ ನಲ್ಲಿ ನೀವು ಹಾಡಿರುವಂತಹ ಅಥವಾ ನಿಮಗೆ ಇಷ್ಟವಾಗಿರುವಂತಹ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಾಲೇಜ್ ಅಥವಾ ಟೀನೇಜಲ್ಲಿ ನೀವು ಹಾಡಿದಂತ ಹಾಡುಗಳನ್ನ ಹಾಡ್ಬೋದು ಅಂತ ಹೇಳ್ತಾ, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಅದಕ್ಕೂ ಮುಂಚೆ ನಮ್ಮ ಎಲ್ಲ ಯೂತ್ಸ್ ಅವರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಎಂಜಾಯ್ ಯುವರ್ ಡೇ ಅಂತ ಹೇಳ್ತಾ, ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರು.
2: ನಾಷ್ಟ ಆಯ್ತು ರೀ?
1: ನಾಷ್ಟ ಆಯ್ತು. ನಿಮ್ದಾಯ್ತು?
2: ನಮ್ದು ಆಯ್ತು ರೀ.
1: ಓಕೆ,
2: ಉಪ್ಪಿಟ್ಟು ಉಪ್ಪಿಟ್ಟು
1: ಉಪ್ಪಿಟ್ಟು ಮಾಡಿದ್ರಿ. ಓಕೆ, ಇವತ್ತು ಕಾಲೇಜ್ ಈ ಕನ್ನಡ ಅಥವಾ ಹಿಂದಿ ಗೀತೆಯನ್ನ ಹಾಡ್ಬೋದು, ಕಾಲೇಜ್ ನಲ್ಲಿ ತೆಗ್ದಿರುವಂತಹ ಟೀನೇಜ್ ಹಾಡುಗಳನ್ನ ಹಾಡ್ಬೋದು.
2: ಹೌದು ಮೇಡಮ್, ಹಳೆ ಹಾಡು ಅಂದ್ರೆ ನಾವು ಹಿಂದಕ್ಕೆ ರೇಡಿಯೋ ಒಳಗೆ ಕೇಳ್ತಿದ್ದೇವಿ, ಅದನ್ನೇ ಕೂಡ ಎಲ್ಲಿಯಾದ್ರೂ ಹಾಡ್ತಿದ್ದೀವಿ. ಈಗ ಹೇಳ್ತೀನಿ ಕೇಳ್ರಿ ಆ ಹಾಡನ್ನ.
1: ಹಾಡಿ ಹಾಡಿ.
2: ಬಾಳ ಒಳ್ಳೆ ನಮ್ಮಿಸ್ತು, ಏನ್ ಹೇಳಿದ್ರು ಯಾಸ್ಯಸ್ಸು, ನಗುತ್ತಾ ನಗುತ್ತಾ ಮಾತಾಡ್ತಾರೆ, ಸ್ಕೂಲ್ಗೆಲ್ಲ ಫೇಮಸ್ ಅಂತ ಹೇಳ್ತಿದ್ದೇವು. ಈಗ ನಿಮ್ಗೆಲ್ಲ ನಾ ಹೇಳಿದ್ದು, ನಮ್ಮ ಬಾಳ ಒಳ್ಳೆ ನಮ್ಮಿಸ್ತು ನೀವೇ.
1: ಓಹೋ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಓಕೆ ಮೇಡಮ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಮುಂದಿನವ್ರು ಏನ್ ಹೇಳ್ತಾರಂತ ಕೇಳ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ಓಕೆ
1: ಓಕೆ. ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮಿಸು ಅಂತ ಹೇಳಿ, ಬಹಳ ಒಳ್ಳೆಯವರು ಅಂತಾನು ಅಂದ್ರು. ಓಕೆ, ಸೌಮ್ಯ ಅವರು ಅವರ ಒಂದು ಏನು ಬಾಲ್ಯದ ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ಶ್ವೇತಾ.
1: ಓಕೆ, ಶುಭ ಮೇಡಮ್, ಆಯ್ತಾ ತಿಂಡಿ?
3: ಓ, ತಿಂಡಿ ಆಯ್ತು.
1: ಓಕೆ ಓಕೆ, ಇವತ್ತಿನ
3: ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೆ, ಮನೆ ಹತ್ರ
1: ಹೋಗ್ಬೇಕಾಗಿತ್ತು. ಶುಭ ಅವರೇ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಹಾ, ಗೊತ್ತಾಯ್ತು. ಟೀನೇಜ್ ಹಾಡುಗಳು ಅಂದ್ರಲ್ಲ,
1: ಖಂಡಿತ
3: ಹಿಂದಿ ಆಗ್ಲಿ ಕನ್ನಡ ಆಗ್ಲಿ
1: ಯಾವ್ದಾದ್ರೂ ಹಾಡ್ಬೋದು. ಹೌದು,
3: ಆಗ್ಲಿ ನಮ್ ಟೀನೇಜ್ ಅಲ್ಲಿ ಇದ್ದಿದ್ದು ಈ ದುನಿಯಾ ಮೈನೆ ಪ್ಯಾಕ್ ಅವೆಲ್ಲ ಸ್ಟಾರ್ಟ್ ಆಗಿತ್ತು ಅವಾಗ.
1: ಹಾಡಿ ಹಾಡಿ, ಅದು ಕಾಲೇಜ್ ನಲ್ಲಿ ಇರ್ಬೇಕು, ಕಾಲೇಜ್ ಅಲ್ಲಿ ತೆಗ್ದಿರುವಂತಹ ವಾತಾವರಣದ ಹಾಡಾಗಿರ್ಬೇಕು. ಓಕೆನಾ?
3: ಹೌದಾ?
1: ಹೌದೌದು,
3: ಕಾಲೇಜ್. ಓಕೆ, ಹಿಂಗಿದೆ ದುನಿಯಾದೆಲ್ಲ. ಅವರು ಕಾಲೇಜ್ ಟೀನೇಜಲ್ಲಿ ಇದ್ದಕ್ಕರ ಪ್ರೀತಿ ಪ್ರೇಮ ಮಾಡ್ತಾ ಇದ್ದಾಗ ಹೇಳ್ತಾರೆ. ನಸಾನಿಕಾ ದಿಲ್ ಕೋ ಗಯಾ.

0: आई मुझे काल सर डोंड किलाई नजानी कहा दिल को गया नजानी कहा दिल को गया हालत क्या है कैसी तुझे पता मैं करवट बदल बदल के रात बीतो मैं हालत क्या है कैसी तुझे बताओ मैं करवट बदल बदल के रात बिताओ मैं मुझ जरा पूछ क्या हाल है हाल मेरा में हाल है मुझ जरा पूछ क्या हाल है हाल मेरा में हाल है मोर सब चल पाई को सताई कोई जरा डोंद किलाए नसाने का दिल को गया नसाने का दिल को गया
1: थैंक यू शुभा अवरे करे ಮಾಡಿದಕ್ಕೆ ಧನ್ಯವಾದಗಳು
0: ಧನ್ಯವಾದಗಳು
1: ಓಕೆ ಶುಭ ಅವರು ದಿಲ್ ಚಿತ್ರದಿಂದ ಹಾಡಿದ್ದಾಯ್ತು ಮುಜೆ ನೀಂದನ ಒಂದು ಏನು ಅಮೀರ್ ಖಾನ್ ಅವರು ಹಾಗೆ ಮಾಧುರಿ ದೀಕ್ಷಿತ್ ಅವರು ನಡೆಸಿರುವಂತಹ ದಿಲ್ ಚಿತ್ರದ ಒಂದು ಗೀತೆಯನ್ನು ಶುಭ ಅವರು ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ ಹಲೋ
2: ನಮಸ್ಕಾರ ಮೇಡಮ್ ಗುಡ್ ಮಾರ್ನಿಂಗ್ ನಾನು ಬ್ರಹ್ಮಾನಂದ ಕನ್ನಡ ವಿದ್ಯಾನಗರ ಶಿವಮೊಗ್ಗ
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್ ಆಯ್ತಾ ತಿಂಡಿ
2: ಆಯ್ತು ಮೇಡಮ್ ಇವತ್ತು ಬ್ರೆಡ್ ಉಪ್ಪಿಟ್ಟು ಬ್ರೆಡ್ ಉಪ್ಮಾ ನಿಮ್ದು
1: ಓ ಸೂಪರ್ ಸೂಪರ್ ನಮ್ದು ಇವತ್ತು ದೋಸೆ
2: ಹೌದಾ ಮೇಡಮ್ ದೋಸೆ ದೋಸೆ ತಿನ್ನಲು ಆಸೆ ಎಷ್ಟು ಹಾಕಿದರೂ ಬೇಡೆಂಬ ಮನದಾಸೆ
1: ಅಲ್ವಾ ಸೂಪರ್
2: ಹೌದು ಮೇಡಮ್
1: ಓಕೆ ಇವತ್ತು ಯೂತ್ ದಿನ
2: ಹೌದು ಮೇಡಮ್ ಇವತ್ತು ಆಕ್ಚುಲಿ ವಿಶ್ವ ಯುವಕರ ದಿನ
1: ಹೌದು
2: ಯುವಕರೇ ಮುಂದಿನ ಪ್ರಜೆಗಳು ಯುವಕರೇ ದೇಶದ ಶಕ್ತಿ ನಾವು ಯಾವಾಗ್ಲೂ ಯುವಕರನ್ನ ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಅವ್ರಿಗೆ ಮಾರ್ಗದರ್ಶನ ನೀಡಬೇಕು ಅದೇ ಪ್ರತಿ ಒಬ್ಬ ಹಿರಿಯರ ಕರ್ತವ್ಯ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಎಲ್ಲ ಯುವಕರಿಗೆ ಇವತ್ತು ಅಂತಾರಾಷ್ಟ್ರೀಯ ಯುವಕ ದಿನದ ಶುಭಾಶಯ ಕೊಡ್ತಾ ಇದ್ದೀನಿ ಮೇಡಮ್ ಈ ಒಂದು ಸಂದರ್ಭದಲ್ಲಿ ನಾನು ತಟ್ಟಂತ ನೆನಪು ಬಂದಿದ್ದು ನಂಗೆ ಕಯಾಮತ್ ಸೆ ಕಯಾಮತ್ ತಕ್ ಅಮೀರ್ ಖಾನ್ ಅವರು ಕಾಲೇಜಲ್ಲಿ ಫೇರ್ವೆಲ್ ಇರುತ್ತೆ ಅಲ್ಲಿ ಹಾಡನ್ನ ಹಾಡ್ತಾರೆ ಅದನ್ನ ಒಂದೆರಡು ಲೈನ್ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ
1: ಮೇಡಮ್
2: पापा कहते हैं बैड नाम करेगा बेटा हमारा ऐसा काम करेगा मगर ये तो कोई न जाने कि मेरी मंजिल है कहाँ पापा के

0: ಮೇಡಮ್, ಪ್ರತಿಯೊಬ್ರು ಅಪ್ಪ ಅಮ್ಮಂಗ್ ಕೂಡ ಮತ್ತೆ ಪ್ರತಿಯೊಬ್ಬ ಯುವಕರಿಗೆ ಕೂಡ ಜೀವನದಲ್ಲಿ ಒಂದ್ ಕನಸಿರುತ್ತೆ, ಏನಾದ್ರೂ ಸಾಧನೆ ಮಾಡ್ಬೇಕು ಬೆಳಿಬೇಕು ಅಂತ. ಯಾರ್ಯಾರು ಕನಸು ಕಾಣ್ತಾರೆ ಅವರೆಲ್ಲ ಕನಸು ನನಸಾಗ್ಲಿ ಅಂತ ಆರೈಸ್ತೀನಿ ಮೇಡಮ್.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಬ್ರಹ್ಮಾನಂದ ಸರ್ ಕರೆ
0: ಮಾಡಿದ್ದಕ್ಕೆ.
1: ಎಸ್, ತುಂಬಾ ಚೆನ್ನಾಗಿ ವಿಶಸ್ ನ ಕೊರಿದ್ರು ನಮ್ಮ ಯೂತ್ಸ್ ಅವರಿಗೆ. ಸೊ ಬ್ರಹ್ಮಾನಂದ ಸರ್ ಅವರು ಕೂಡ ಒಂದೊಳ್ಳೆ ಗೀತೆಯನ್ನ ಕೂಡ ಹಾಡಿದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ರೆಡಿ ಇದಾರೆ, ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಶುಭೋದಯ. ಉಮಾ ಮೇಡಮ್, ತಿಂಡಿ ಆಯ್ತು ನಿಮ್ದು?
2: ಇಲ್ಲಪ್ಪ, ಇನ್ನು.
1: ಸೂಪರ್ ಸೂಪರ್. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಕಾಲೇಜಿಂದ ತಗೊಂಡಿರೋದು, ಪ್ರೇಮಲೋಕ ತಗೊಂಡಿದೀನಿ.
1: ಹಾಡಿಪ.
2: ಗೆಳೆಯರೇ, ನನ್ನ ಗೆಳತಿಯರೇ, ಗೆಳೆಯರೇ, ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ, ಅರಳಿತು ಹೋ ಮೆಲ್ಲಗೆ, ಹೋಗೋಣ ಕಾಲೇಜಿಗೆ, ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ, ನನ್ನ ಗೆಳತಿಯರೇ, ಭಯವಿಲ್ಲದಂತ ವಯಸ್ಸಿದು ಬಾಲಾಜಿ ಬರೆಯಬಹುದು, ಕೆಮ್ಮು ಬರದಂತಿದು ವಯಸ್ಸಿದು ಕೆಮಿಸ್ಟ್ರಿ ಕಲಿಯಬಹುದು.
1: ಇಲ್ಲ ಮೇಡಮ್, ಬರಲ್ಲ. ಓಕೆ, ಹಾಡಿದ್ರಿ ಹಾಡಿದ್ರಿ.
2: ನಿಮ್ಮಂತಾರ ಹಾಡಬಹುದು ಅದ.
1: ಓಹೋ, ಹಂಗೇನಿಲ್ಲ. ಓಕೆ,
2: ಹೇಳ್ತಾರಲ್ಲಮ್ಮ ನೀವು, ಹಾಗಾಗಿ ನೀವು ಹಾಡಬಹುದು ಮುಂದೆ.
1: ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಉಮಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಉಮಾ ಅವರು ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು, ಪ್ರೇಮ ಲೋಕ ಚಿತ್ರದಿಂದ ಒಂದೊಳ್ಳೆ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು.
3: ಹೌದು ಮೇಡಮ್.
1: ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ರೊಟ್ಟಿ ಹಾಕ್ಲಕ್ಕೆ ಪಲ್ಯ ಮೇಡಮ್.
1: ಓಕೆ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ?
3: ಹ್ಞೂ ಗೊತ್ತಾಯ್ತು ಮೇಡಮ್. ನಾನೊಂದು ಕನ್ನಡ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.
3: ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ ನೂರು ಆಸೆಗೆ ಬೇಲಿ ಹಾಕಬಹುದು, ಹೃದಯ ಆಡುವ ಉಸಿ

0: ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ. ಇಷ್ಟ ಆಗಿದೆ ಮೇಡಮ್.
1: ಸೂಪರ್ ಸೂಪರ್. ನೋಡಿದ್ರಾ ಚಿತ್ರವನ್ನ?
0: ಇಲ್ಲ ಮೇಡಮ್, ಹಾಡು ಕೇಳಿದ್ದೆ.
1: ಓಕೆ ಸೂಪರ್ ಮಾತ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ ಪ್ರೇಮ ಅವರು, ನಿನಗಾಗಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯಿತು. ಕೆ ಎಸ್ ಚಿತ್ರ ಅವರು ಈ ಹಾಡನ್ನು ಹಾಡಿದರು. ಸೊ ನಮ್ಮ ಪ್ರೇಮ ಅವರು ಕೂಡ ಇವತ್ತಿನ ಕಾನ್ಸೆಪ್ಟಿಗೆ ತಕ್ಕ ಹಾಗೆ ಒಂದು ಕಾಲೇಜ್ ಸ್ಟೋರಿಯ ಒಂದು ಹಾಡನ್ನು ಹಾಡಿದ್ದಾಯಿತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಬೀನಾ ಮೇಡಮ್. ಆಯ್ತಾ ತಿಂಡಿ?
2: ಆಯ್ತಪ್ಪ. ವಸಂತಪುರ ಬೆಂಗಳೂರು ಮಾಡ್ತಾ ಇರೋದು.
1: ಓಕೆ, ಬೆಂಗಳೂರಿಂದ ಮಾಡ್ತಾ ಇದ್ದೀರಿ?
2: ಹೌದು.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಲ್ಲಪ್ಪ?
2: ಹಾ ಗೊತ್ತಾಯ್ತಪ್ಪ. ಯುವಕರ ದಿನದ ಶುಭಾಶಯಗಳು, ಯುವಕರ ದಿನ ದಿನಾಚರಣೆಯ.
1: ಓಕೆ,
2: ನಾವು ಚಿಕ್ಕವರಿದ್ದಾಗ ಒಟ್ಟಿನಲ್ಲಿ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾಗ ಬಂದಂತ ಫಿಲಮ್ಸ್ ಅಂದ್ರೆ ಒಲವು ಗೆಲುವು, ಆಮೇಲೆ ಸಿಂಗಾಪುರ್ ನಲ್ಲಿ ರಾಜಾ ಕುಳ್ಳ, ಪ್ರೀತಿ ಮಾಡೋ ತಮಾಷೆ, ಇವೆಲ್ಲ ಬರ್ತಾ ಇತ್ತು ಅವಾಗ. ಅವಾಗ ನಾವು ಈಗ ಒಂದು ಹಾಡ್ತಾ ಇದ್ವಿ ಒಲವು ಗೆಲುವು ಫಿಲಮ್ದು, ಅಂದ್ರೆ ನಾವೆಲ್ಲ ಗ್ರೂಪ್ ಆಗಿ ಕುತ್ಕೊಂಡ್ಬಿಟ್ಟು ಒಂದ್ ಕಡೆ ಹಾಡ್ತಾ ಇದ್ದೀವಿ.
1: ಒಂದು ಫ್ಲಾಶ್ ಬ್ಯಾಕ್ ಹೋಗ್ತಿದ್ದೀರಾ ಈಗ? ಹೋಗ್ಬನ್ನಿ ಹೋಗ್ಬನ್ನಿ ಹಾಡಿ.
2: ನನ್ನೆದೆ ಕೋಗಿಲ್ಲೆಯ ಒಲವಿನ ಪಲ್ಲವಿಯ, ಎದೆಯಲ್ಲಿ ವಿನೂತನ ಜೀವ,

0: ಮನೆಯಲ್ಲಿ ವಿನೂತನ ಜೀವ ಭಾವ ನೀ ತಂದೆ, ತಾಳು ತಾಳು ನಲ್ಲ ನೀನು, ತಾಳು ತಾಳು ನಲ್ಲ ನಾನು, ಬರುವೆನು ನಿನ್ನೊಡನೆ, ಕಾಡುವೆ ಹೀಗೇಕೆ ನನ್ನನು ಸುಮ್ಮನೆ, ತಾಳು ತಾಳು ನಲ್ಲ ನಾನು, ಬರುವೆನು ನಿನ್ನೊಡನೆ, ಕಾಡುವೆ ಹೀಗೇಕೆ ನನ್ನನು ಸುಮ್ಮನೆ, ಕಾಣದ ಆನಂದ ಕಾಣುತ್ತ ನಿನ್ನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ, ಹೇ ಹೇ ಹೇ ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ಹೃದಯಲಿ ವಿನೂತನ ಜೀವ ಭಾವ ನೀ ತಂದೆ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು ಬೀನಾ ಅವರು.
2: ಮತ್ತೋಯ್ತು,
1: ಆಗ್ಲಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಓಕೆ, ಬೀನಾ ಮೇಡಮ್ ಅವರು ಒಲವು ಗೆಲುವು ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಓಕೆ, ಕರೆ ಕಟ್ಟಾಯಿತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಕಾನ್ಸೆಪ್ಟ್ ಇಷ್ಟೇ. ನಿಮ್ಮ ಅಂದಿನ ಕಾಲೇಜ್ ದಿನಗಳಲ್ಲಿ, ಅಂದರೆ ನೀವು ಟೀನೇಜಸ್ಸಲ್ಲಿದ್ದಾಗ ಕೇಳಿದಂತಹ ಕಾಲೇಜಿನ ಹಾಡುಗಳು ಯಾವುದು ಅಂತ ನೀವು ಹಾಡ್ಬೋದು, ಅದು ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಕೂಡ ಆಗಿರ್ಬೋದು. ಓಕೆನಾ? ಎಸ್. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ, ನಮಸ್ತೆ.
1: ನಾರಾಯಣಪ್ಪ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆತ್ರಿ, ನಿಮ್ದೆಲ್ಲ ತಿಂಡಿ ಆಯ್ತಾ?
1: ಹಾ ಸರ್, ಆಯ್ತು. ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
3: ಗೊತ್ತಾಗಿದೆ, ಹಾಡುಗಳು ಹುಡುಕದೆ ಕಷ್ಟ ಇವತ್ತು, ಹಂಗಾಗಿದೆ.
1: ಹೌದು ಹೌದು.
3: ಒಂದು ಹಳೆ ಹಾಡು, ಒಂದು ಎರಡ್ ಸಾಲ ಹೇಳ್ಬಿಡ್ತೀನಮ್ಮ.
1: ಹಾಡಿ ಹಾಡಿ.
3: ನಮ್ಮೂರ ಸಂತೀಲಿ ಪೇಟೆಯ ಬೀದಿಲಿ ಹಿಂದಿಂದೆ ಬಂದೋನು ನೀಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾತಾನೆ, ಹೋ ಹೋ ಹೋ ಹೋ ಹೋ, ನಿನ್ ಕೆನ್ನೆಗೆ ಹೊಡೆದರೆ ಸುಮ್ಮನೆ ಬೇಡವೆನೆ ಸುಳ್ಳೇಕೆ ಆಡ್ತೀ. ನಮ್ಮೂರ ಸಂತೀಲಿ ಪೇಟೆಯ ಬೀದಿಲಿ ಹಿಂದಿಂದೆ ಬಂದೋನು ನೀಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ. ಥ್ಯಾಂಕ್ ಯು ಅಮ್ಮ, ಮುಂದೆ ಬರಲ್ಲ.
1: ಸೂಪರ್ ಸೂಪರ್. ನೋಡಿದ್ರ ಈ ಚಿತ್ರವನ್ನ?
3: ಓ, ಗಾಳಿ ಮಾತು ನೋಡಿ, ತುಂಬಾ ನೋಡಿ.
1: ಸೂಪರ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.
3: ಓಕೆ ಓಕೆ, ಥ್ಯಾಂಕ್ ಯು.
1: ಓಕೆ, ನಾರಾಯಣಪ್ಪ ಸರ್ ಅವರು ಗಾಳಿ ಮಾತು ಚಿತ್ರದಿಂದ ಈ ಒಂದು ಸುಂದರವಾದ ಕಾಲೇಜ್ ಗೀತೆಯನ್ನ ಹಾಡಿದಾಯ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಈ ಒಂದು ಹಾಡು ಯಾವಾಗ್ಲೂ, ಅಂದ್ರೆ ನಾನು ನೋಡಿರೋ ಪ್ರಕಾರ, ಸ್ಟೇಜ್ ಮೇಲೆ ಈ ಹಾಡು ಕಂಪಲ್ಸರಿ ಇರ್ತಾ ಇರ್ತಿತ್ತು ನನ್ನ ಒಂದು ಕಾಲದಲ್ಲಿ. ನಾನು ಕೂಡ ಕೆಲವೊಂದು ಸ್ಟೆಪ್ಗಳನ್ನ ಹಾಕಿದ್ದು ನೆನಪಾಗ್ತಾ ಇದಾವೆ, ಕೆಲವೊಂದು ಹಾಡುಗಳನ್ನ ನಮ್ಮ ಕೇಳುಗರು ಹಾಡ್ತಾ ಇರ್ಬೇಕಾರೆ. ಓಕೆ, ಎಸ್. ಹಲೋ, ಓಕೆ, ಕರೆ ಕಟ್ಟಾಯಿತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ತೆ ಮೇಡಮ್.
1: ನಮಸ್ತೆ ಶಾಂತಿನಿ ಮೇಡಮ್, ಆಯ್ತಾ ತಿಂಡಿ?
4: ತಿಂಡಿ ಇವಾಗ ತಿನ್ಬೇಕು.
1: ಹಾ, ಸೂಪರ್. ಓಕೆ, ಇವತ್ತಿನ ಕಾನ್ಸೆಪ್ಟ್
4: ಅಡುಗೆ, ತಿಂಡಿ ಮಾಡಿಲ್ಲ.
1: ಹಾ ಹಾ, ಕರೆಕ್ಟ್. ಓಕೆ ಶಾಂತಿನಿ ಮೇಡಮ್, ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ
4: ಮೇಡಮ್?
1: ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
4: ಹಾ, ಈಗ ಒಟ್ನಲ್ಲಿ ಕಾಲೇಜು ದಿನಗಳದ ಗೀತೆಗಳು ಅಲ್ವಾ?
1: ಹೌದು ಹೌದು,
4: ಚಿತ್ರದಲ್ಲಾಗಿರ್ಬೋದು, ನಿಮಗೆ ನೆನ್ಪು, ನಮ್ಮ ಒಟ್ನಲ್ಲಿ ನಮಗೆ ನೆನ್ಪಿರೋ ಅಂತ ಕಾಲೇಜು ದಿನದ.
1: ಹೌದು ಹೌದು.
4: ಓಕೆ ಮೇಡಮ್, ಇದು ಚಿತ್ರ ಯಾವ್ದು, ಪ್ರೇಮ ಗಂಗೆ ಅಂತ ಅಲ್ಲ, ಪ್ರೇಮ ಪರ್ವ ಅಂತ ಬಂದಿತ್ತು.
1: ಕರೆಕ್ಟ್,
4: ಅಲ್ಲಿ ಹಾಡು ಆ ಸ್ಟೇಜ್ ಮೇಲೆ ಹೇಳ್ತಕ್ಕಂಥದ್ದು. ಕಾಲೇಜಿನ ಒಂದು ಸೋಷಿಯಲ್ ಡೇ ಅಂತ ಇರ್ತಿತ್ತಲ್ಲ ಆ ಸಮಯದಲ್ಲಿ. ಓಕೆ. ಆಲಿಸಿರಿ ಸೋದರರೇ, ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ, ಈ ನಿಮ್ಮ ತಂಗಿಯ ಪ್ರೀತಿಯ ಮನವಿ, ಹಿರಿಯರಿಗೆ ತಲೆಬಾಗಿ ಗುರುಗಳಿಗೆ ಶರಣಾಗಿ, ಕಲಿತ ವಿದ್ಯೆಯೇ ಭೂಷಣ ವಿನಯ ಕೀರ್ತಿಗೆ ಕಾರಣ. ಆಲಿಸಿರಿ ಸೋದರರೇ, ಈ ನಿಮ್ಮ ತಂಗಿಯ ಪ್ರೀತಿಯ ಮನವೇ. ಓಕೆ ಮೇಡಮ್, ನೀವು ಹೇಳಿದ ತಕ್ಷಣ ನೆನ್ಪಾಗಿದ್ ಯಾವ್ದು ಗೊತ್ತಾ ನಂಗೆ? ಹದಿನಾರರ ಹರೆ ಬಂದಾಗ ಆ ಚಿತ್ರಗಳನ್ನೆಲ್ಲ ನೋಡಿರ್ತೀವಲ್ಲ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು,
4: ಇದನ್ನೇ ಹೇಳ್ಬೇಕು ಅಂತ ಆರಿಸ್ಕೊಂಡೆ.
1: ಓಕೆ ಮಾ, ಓಕೆ, ಥ್ಯಾಂಕ್ ಯು,
4: ಥ್ಯಾಂಕ್ ಯು ವೆರಿ ಮಚ್.
1: ಓಕೆ, ಶಾಂತಿನಿ ಅವರು ಪ್ರೇಮ ಪರ್ವ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಮುರಳಿ ಅವರು ಹಾಗೆ ಭವ್ಯ ಅವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಕ್ಕಿಂತ ಕೇಳೋಕ್ಕಿಂತ ಮುಂಚೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
5: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
7: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಬಿಂದಾಸ್ ಆಗಿ ಹಾಡ್ತಾ ಇದ್ದಾರೆ ನಮ್ಮ ಕೇಳುಗರು. ಯಾಕಂತಂದ್ರೆ ಕಾಲೇಜು ನೆನಪುಗಳನ್ನ ಮೆಲುಕು ಹಾಕುವಂತಹ ಸಂದರ್ಭ ಇವಾಗ ಬಂದಿದೆ. ಸೊ ಅವರವರ ಟೀನೇಜಲ್ಲಿ ಅವರು ಯಾವ ಗೀತೆಯನ್ನು ಕೇಳ್ತಾ ಇದ್ರು, ಅವ್ರು ಯಾವ ಒಂದು ಝೂಮಲ್ಲಿದ್ರು ಅಂತ ಈಗ ಗೊತ್ತಾಗ್ತಾ ಇದೆ. ನಮ್ಮ ಕೇಳುಗರು ಅವರವರ ಹಾಡನ್ನು ಹಾಡ್ತಾ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ನೀವು ಟೀನೇಜ್ ಹಾಡುಗಳನ್ನು ಹಾಡ್ಬೋದು ಅಂತ ಹೇಳ್ತಾ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
4: ಹಲೋ ಅರ್ಪಿತ್ ಮೇಡಮ್, ನಮಸ್ತೆ.
1: ನಮಸ್ತೆ, ನನ್ನ ಹೆಸರು ಶ್ವೇತಾ ಮೇಡಮ್. ಮಸ್ತ್ ಮರ್ತೋಗ್ಬಿಟ್ರ ನನ್ನ ಹೆಸರು
4: ಸ್ಮೈಲಿಂಗ್ ಶ್ವೇತಾ ಮೇಡಮ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸರೋಜಾ ಮೇಡಮ್, ಆಯ್ತಾ ತಿಂಡಿ?
4: ಆಯ್ತು ಮೇಡಮ್.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ
4: ಮೇಡಮ್? ಯಾವ್ದು ಆಡ್ಸಿರ್ಲಿಲ್ಲ, ಒಂದ್ ಹಿಂದಿ ಹಾಡು ಹೇಳೋಣ ಅನ್ಕೊಂಡಿದ್ದೀನಿ.
1: ಹೌದಾ? ಹಾಡಿ ಹಾಡಿ.
4: ಇದು ಸರಸ್ವತಿ ಚಂದ್ರ ಫಿಲಮ್.
1: ಹಾ,

0: ಅವಕಾಶಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಓಕೆ, ಸರೋಜಾ ಮೇಡಮ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದ ಒಂದು ಗೀತೆ, ಬಹುಶಃ ಇದು ಮೊದಲ ಗೀತೆ ಅಂದರೆ ಇದು ಕಾಲೇಜ್ ಗೀತೆ ಅಲ್ಲ ಅಂತ ಅಂದ್ಕೊಳ್ತೇನೆ. ಇದು ಸರಸ್ವತಿ ಚಂದ್ರ ಅಂತ ಹೇಳಿ ಒಂದು ಚಿತ್ರದ ಗೀತೆಯನ್ನು ಹಾಡಿದರು ನಮ್ಮ ಸರೋಜಾ ಮೇಡಮ್ ಅವರು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ನಿಮ್ದು ಆಯ್ತಾ ಮೇಡಮ್?
1: ಆಯ್ತು.
2: ಹಾ ಮೇಡಮ್,
1: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಸರ್?
2: ಖಂಡಿತ ಗೊತ್ತಾಯ್ತು ಮೇಡಮ್. ನಾನು ಇದು ಜೂಡ್ ಚಿತ್ರದ ಒಂದು ಸಂಗೀತ ಸಾಹಿತ್ಯ ಅಂಶಲೇಖ ಲತಾ ಅಂಶಲೇಖ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋ ಗೀತೆನ ತಗೊಂಡಿದ್ದೀನಿ ಮೇಡಮ್.
1: ಓಕೆ.
2: ಕಾಲೇಜಿಗೂ ಥ್ಯಾಂಕ್ಸ್, ಟೀನೇಜಿಗೂ ಥ್ಯಾಂಕ್ಸ್, ಹಾಟ್ಲಿ ಕಂಗ್ರಾಸ್ ತಾಯ ಪುಟಗಳಿಗೆ, ಫ್ರೆಂಡ್ಶಿಪ್ಪಿಗೂ ಥ್ಯಾಂಕ್ಸ್, ಚಾಲೆಂಜಸ್ಗೂ ಥ್ಯಾಂಕ್ಸ್.

0: ಸ್ಪೆಷಲ್ ಗಾಡ್ಸ್ ಎಳೆಯ ಮನಗಳಿಗೆ, ಶ್ರೀಗಂಧ ಕಣ್ಣಿಂದ ಕರಗಿ ಕರ್ಪೂರ ಕಿಡಿಯಲಿ ಕರಗಿ, ಶ್ರೀಗಂಧ ಕರ್ಪೂರದಂತೆ ಅಭಿಮಾನ ಪ್ರೀತಿಲಿ ಕರಗಿ, ಕಳೆದುಕೊಂಡೆನ ಒಂಟಿತನ, ಕಾಲೇಜಿಗೂ ಥ್ಯಾಂಕ್ಸ್ ಟೀನೇಜಿಗೂ ಥ್ಯಾಂಕ್ಸ್, ಹಾಟ್ಲಿ ಕಂಗ್ರಾಟ್ಸ್ ತಾಯ ಪುಟಗಳಿಗೆ, ಫ್ರೆಂಡ್ಶಿಪ್ಪಿಗೂ ಥ್ಯಾಂಕ್ಸ್, ಚಾಲೆಂಜಸ್ಗೂ ಥ್ಯಾಂಕ್ಸ್, ಸ್ಪೆಷಲ್ ರಿಗಾರ್ಡ್ಸ್ ಎಳೆಯ ಮನಗಳಿಗೆ. ತುಂಟು ಹುಡುಗಿ ಎಂಬ ಗುಟ್ಟು ಎಳಿದ ಬುದ್ಧಿವಂತಿಕೆ ನಿನಗೆ 101 ಥ್ಯಾಂಕ್ಸ್, ಈ ಒಳ್ಳೆ ಹುಡುಗ ಎಂದು ವಾದ ಮಾಡಿದ ಅಂತರಂಗವೇ ನಿನಗೆ 102 ಥ್ಯಾಂಕ್ಸ್, ಉಷೆಯಲ್ಲಿ ನಿಶೆಯಲ್ಲಿ ಕರಗಿ ಶ್ರುತಿಯಲ್ಲಿ ಚಿರಾಟ ಕರಗಿ, ಉದಯ ಪಂಚಮಗಳ ಹಾಗೆ ಅನುಮಾನ ಪ್ರೀತಿಲಿ ಕರಗಿ, ಉಳಿಸಿಕೊಂಡೆನ ಈ ಗೆಳೆತನ, ಕಾಲೇಜಿಗೂ ಥ್ಯಾಂಕ್ಸ್ ಟೀನೇಜಿಗೂ ಥ್ಯಾಂಕ್ಸ್, ಹಾಟ್ಲಿ ಕಂಗ್ರಾಟ್ಸ್ ಪ್ರಾಯ ಪುಟಗಳಿಗೆ, ಫ್ರೆಂಡ್ಶಿಪ್ಪಿಗೂ ಥ್ಯಾಂಕ್ಸ್, ಚಾಲೆಂಜಸ್ಗೂ ಥ್ಯಾಂಕ್ಸ್. ಆಯ್ತು ಮೇಡಮ್,
1: ಥ್ಯಾಂಕ್ ಯು ಸುಬ್ರಹ್ಮಣ್ಯ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಓಕೆ, ಹಾ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಜೂಟ್ ಚಿತ್ರದಿಂದ ಈ ಒಂದು ಕಾಲೇಜಿನ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ. ತಿಂಡಿ ಆಯ್ತು ಮಹೇಶ್ ಅವರೇ, ನಿಮ್ದಾಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ, ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ, ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ, ಅಹ ಮಕ್ಮಾ ಟೋಪಿ ಓಹ ತೊಗಲೆ ಚಡ್ಡಿ, ಅಹ ಮಕ್ಮಾ ಟೋಪಿ ಓಹ ತೊಗಲೆ ಚಡ್ಡಿ, ನೋಡು ಕೈಯಲ್ಲಿ ಬಣ್ಣದ ಸಕ್ಕರೆ ಕಡ್ಡಿ, ಮನ್ಮಥ ರೂಪ ಅಯ್ಯೋ ಪಾಪ ಬಾರಿ ಜಾಣ ಎಮ್ಮೆ ಕೋಣ, ಮನ್ಮಥ ರೂಪ ಅಯ್ಯೋ ಪಾಪ ಬಾರಿ ಜಾಣ ಎಮ್ಮೆ ಕೋಣ, ಹೊಡಿತಿದ್ದ ಹಳ್ಳಿಲಿ ಎತ್ತಿನ ಗಾಡಿ, ಗಾಡಿ ಬಲಿತ ಮೇಲೆ ಬರೆದ ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಬಿ ಸಿ ಡಿ, ಕಾಸಿಗೊಂದು ಬೀಡಿ ಎ ಬಿ ಸಿ ಡಿ ಕಾಸಿಗೊಂದು ಬೀಡಿ, ಇವ ಹೊಲಕ್ಕೆಲ್ಲ ಹಾಕುತ್ತಿದ್ದ ಗೊಬ್ಬರ, ಇಂದು ಕಲಿಯೋಕೆ ಬಂದವನೆ ಆಲ್ಜಿಬ್ರ.
1: ಸೂಪರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮಹೇಶ್ ಅವರು, ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ನಮ್ಮ ವಿಜಯಲಕ್ಷ್ಮಿಯವರು ಹಾಗೆ ರಾಮಕೃಷ್ಣ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ನಮಸ್ತೆ.
3: ನಮಸ್ತೆ.
1: ನಮಸ್ತೆ ವಿಶ್ವನಾಥ್ ಸರ್, ತಿಂಡಿ ಆಯ್ತಾ? ನಾನು ಶ್ವೇತಾ.
3: ಶ್ವೇತಾ ಮೇಡಮ್.
1: ಹಾ, ಓಕೆ ಸರ್, ಇವತ್ತಿನ ಕಾನ್ಸೆಪ್ಟ್ ಗೊತ್ತಲ್ಲ?
3: ಇಲ್ಲ ಹೇಳಿ ಮೇಡಮ್.
1: ಇವತ್ತು ನಿಮ್ಮ ಕಾಲೇಜ್ ದಿನಗಳಲ್ಲಿ ನೀವು ಹಾಡಿದಂತಹ ಅಥವಾ ನೀವು ನೋಡಿದಂತಹ ಕನ್ನಡ ಅಥವಾ ಹಿಂದಿ ಚಿತ್ರದ ಗೀತೆಯನ್ನ ಹಾಡಬಹುದು.
3: ಚಂದ ಆಕಾಶಕ್ಕೆ ಗಾಳಿ ನೀರು ಈ ಭೂಮಿಗೆ, ಈ ಜೀವವು ನಿನಗಾಗಿಯೇ ಎಂದೆಂದಿಗೂ ಜೊತೆಯಾಗಿಯೇ, ನಗುತ್ತಾ ಬರುವೆ ನನ್ನ ಸಂಗಾತಿಯೇ. ಸೂರ್ಯ ಚಂದ್ರ ಆಕಾಶಕ್ಕೆ ಗಾಳಿ ನೀರು ಈ ಭೂಮಿಗೆ.
1: ಓಕೆ, ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಓಕೆ ವಿಶ್ವನಾಥ್ ಅವರು, ನೀ ಬರೆದ ಕಾದಂಬರಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಅವರು ಮೋಸ್ಟ್ಲಿ ಅವರು ಯಂಗ್ಸ್ಟರ್ಸ್ನಲ್ಲಿ ಕೇಳಿದಂತಹ ಗೀತೆ ಅಂತ ಅಂದ್ಕೊಳ್ತೀನಿ. ಈಗ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಬನ್ನಿ. ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ? ಹಲೋ.
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನವಾಜ್ ಅವರೇ.
4: ಆರಾಮದಿರಿ ಮೇಡಮ್?
1: ಸೂಪರ್ ಆಗಿದ್ದೀವಿ, ನೀವು?
4: ನಾವು ಸೂಪರ್ ಆಗಿದ್ದೇವ್ರಿ ಮೇಡಮ್. ಕಾರ್ಯಕ್ರಮ ಕೇಳಕತ್ತಿದ್ದೇವ್ರಿ, ಚಲೋ ಮೂಡಿ ಬರಕತ್ತೀರಿ ಕಾರ್ಯಕ್ರಮ.

0: ನಾಷ್ಟಾ ಏನ್ ಬಂದ್ರಿ ಇವತ್ತ?
1: ದೋಸೆ.
0: ದೋಸೆ ರೀ?
1: ನಿಮ್ ಮನೇಲಿ?
0: ನಮ್ ಮನೇಲಿ ಚಪಾತಿ ರೀ ಮೇಡಮ್, ಇವತ್ತ ಚಪಾತಿ ಬದನೆಕಾಯಿ ಪಲ್ಯ
1: ರೀ. ಸೂಪರ್ ಸೂಪರ್. ಇವತ್ತ ಯಾವ ಗೀತೆಯನ್ನ ಹಾಡ್ತಿದ್ದೀರಾ?
0: ನಾ ಇವತ್ತ ಹಿಂದಿ ಹಾಡ್ತಿ ನೋಡ್ರಿ ಮೇಡಮ್, ಸುಮ್ಮ ಒಂದ್ ಎರಡ್ ನೋಡಿರಿ. ನಮ್ದು ಅಮೀರ್ ಖಾನ್ ಅವ್ರು ನಡ್ಸಿದ್ರ ಚಿತ್ರದ ಹೆಸರು ಗುರ್ತಾಗಲ್ದ್ರಿ ಅದು. ಪಪ್ಪಾ ಕಹತೇ ಹೈ ಬಡ ನಾಮ ಕರೇಗಾ, ಬೇಟಾ ಹಮಾರಾ ಐಸಾ ಕಾಮ ಕರೇಗಾ, ಮಗರ ತೋ ಕೋಯೀ ನಾ ಜಾನೇ ಮೇರಿ ಮಂಜಿಲ್ ಹೈ ಕಹಾಂ. ಪಪ್ಪಾ ಕಹತೇ ಹೈ ಬಡ ನಾಮ ಕರೇಗಾ, ಬೇಟಾ ಹಮಾರಾ ಐಸಾ ಕಾಮ ಕರೇಗಾ. ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ನಮಸ್ತೆ.
1: ನಮಸ್ತೆ. ಓಕೆ, ನವಾಜ್ ಅವರು ಕರೆ ಮಾಡಿ ಖಯಾಮತ್ ಸೇ ಖಯಾಮತ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹೆಲೋ ಹೆಲೋ. ಅರೆ ರೇ, ಕರೆ ಕಟ್ ಆಯ್ತು. ಸೋಕೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9686096279 ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹೆಲೋ ಹಲೋ. ಓಕೆ ಹಲೋ.
2: ಹಾಯ್ ಶ್ವೇತಾ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಕುಸುಮಾರೆ. ಆಯ್ತಾ ತಿಂಡಿ?
2: ತಿಂಡಿ ತಿಂಡಿ ಆಯ್ತು. ಬಿಸಿಬೇಳೆ ಬಾತು.
1: ಹಾ,
2: ನಿಮ್ದು ಗೊತ್ತಾಗ್ಲಿಲ್ಲ.
1: ನಮ್ದು ದೋಸೆ. ಈಗ ಕೆಲವರು ಕಾಲೇಜಿಗೆ ಹೋಗಿರೋದಿಲ್ಲ, ಬಟ್ ಆ ಸಮಯದಲ್ಲಿ ಕೇಳಿದಂತಹ ಹಾಡನ್ನು ಕೂಡ ಹಾಡಬಹುದು. ಆವಾಗ ನೀವು ನಿಮ್ಮ ಒಂದು ಟೀನೇಜ್ ಅಲ್ಲಿ ನೋಡಿರೋದಂತಹ ಚಿತ್ರದ ಹಾಡನ್ನು ಹಾಡಬಹುದು.
2: ಇದು ಡಯಸ್ ಮೇಲೆ ಹಾಡಿರುವಂತದ್ದು, ವಿಜಯವಾಣಿ ಅಂತ ಪಿಕ್ಚರ್ ಇತ್ತು.
1: ಓಕೆ ಓಕೆ.
2: ಮಧುಮಾಸ ಚಂದ್ರಮಾ ನೈದಿಲೆಗೆ ಸಂಭ್ರಮ, ಮಧು

0: മധുമാസ ചൈതിലെ
1: ಥ್ಯಾಂಕ್ ಯು ಕುಸುಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೋದ್ರ ಫ್ಲಾಶ್ ಬ್ಯಾಕಿಗೆ ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮ್ಮ ಕುಸುಮ ಅವರು ಅವರ ಒಂದು ಇಷ್ಟದ ಹಾಡು ಅಂದರೆ ಅವರು ಯಂಗ್ಸ್ಟರ್ಸಲ್ಲಿರುವಾಗ ಕೇಳಿದಂತಹ ವಿಜಯವಾಣಿ ಚಿತ್ರದ ಹಾಡನ್ನು ಹಾಡಿದ್ದಾಯಿತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಅವರೇ.
2: ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಯುವದಿನ ಆನೆ ದಿನದ ಶುಭಾಶಯಗಳು.
1: ಶುಭಾಶಯಗಳು ನಿಮಗೂ ಕೂಡ. ಓಕೆ ಮೀನಾ ಅವರು, ಕಾಲೇಜ್ ಡೇಸಿಗೆ ಹೋಗಕ್ಕೆ ರೆಡಿನಾ?
2: ರೆಡಿ ಆಗಿದ್ದೀವಿ.
1: ಹಾಡಿ ಹಾಡಿ.
2: ಯಾಕೋ ಇವತ್ತು ಕಾಲೇಜ್ ಡೇ ನೆನಪು ಮಾಡ್ಕೊಂಡು ಬಿಟ್ಟಿದ್ದೀರಾ?
1: ಹೌದು, ಇವತ್ತು ಯೂತ್ ದಿನ.
2: ಯೂತ್ ದಿನ,
1: ಹೌದು. ಅದ್ರ ಬಗ್ಗೆ ಸ್ವಲ್ಪ ಸಾಕಷ್ಟು ಮಾಹಿತಿನ ನಮ್ಮ ಸಂಜೆ ಕಾರ್ಯಕ್ರಮದಲ್ಲಿ ಮಾಡ್ತಾರೆ, ಬಟ್ ಈಗ ನಾನು ಹಾಡಿಸ್ತಾ ಇದ್ದೀನಿ ಎಲ್ಲರಿಗೂ.
2: ಮೆಂಟಲಿ ಯಾವಾಗಲೂ ಯೂತ್ ಆಗೇ ಇರಬೇಕು
1: ಅಲ್ವಾ?
2: ಹೌದು.
1: ಸೂಪರ್. ಓಕೆ ಮಾ, ಹಾಡಿ ಹಾಡಿ.
2: ದಿಲ್ ಫಿಲ್ಮ್ ಇದು. ಕಂಬೆ ಜೈಸಿ ಖಡಿ ಹೈ ಲಡ್ಕಿ ಹೈಯಾ ಚಡಿ ಹೈ ಶೋಲಾ ಹೈಯೇ ಫುಲ್ ಚಡಿ ಹೈ ಬಚೇ ಕಿ ಲಡಿ ಕಿ ಹೈ ಆಂಕೋ ಮೇ ಗುಸ್ಸಾ ಹೈ ಮಬೋ ಪೆ ಗಾಲಿ ಹೈ ದಿಕ್ಕು ಜರೋ ದಿಕ್ಕು ಜರೋ ಯಾರೋ ಖುದ್ ಕೋ ಸಮಝೋ ಕ್ಯಾ ಖುದ್ ಕೋ ಸಮಝತಿ ಹೈ ಕ್ಯಾ ಗೊರಾ ಗೊರಾ ಏ ಬದನ್ ಬಿಜಲಿ ಸೇ ಬಡಾ 440 ವೋಲ್ಟ್ ಹೈ

0: इसे तुमको टकराओ, इसे तुम ना टकराओ, जान के जान गवाओ ना, नू नू नू। कंधे जैसी खड़ी है लड़की है या छड़ी है।
1: सुपर सुपर, थैंक यू करे मरदी के, धन्यवाद।
2: धन्यवाद।
1: ಓಕೆ, ಈಗ ಸೂಪರ್ ಆಗಿ ಹಾಡಿದ್ರು ನಮ್ಮ ಮೀನಾ ಅವರು ದಿಲ್ ಚಿತ್ರದಿಂದ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
3: ಹಲೋ,
1: ನಮಸ್ತೆ. ನಮಸ್ತೆ
3: ರೇಖಾ ಅವರೇ, ಶಿವಮೊಗ್ಗದಿಂದ.
1: ಗೊತ್ತಾಯ್ತು ರೇಖಾ ಅವರೇ, ತಿಂಡಿ ಆಯ್ತಾ?
3: ಹಾ ಮೇಡಮ್, ಚಪಾತಿ, ನಿಮ್ದು ದೋಸೆ ಆಯ್ತು.
1: ಎಸ್ ಎಸ್,
3: ತುಂಬಾ ದಿನ ಆಯ್ತು ಮೇಡಮ್, ಎಷ್ಟು ಟ್ರೈ ಮಾಡ್ತೀನಿ ನೀವು ಬಂದಾಗೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿ, ಸಿಗೋದೇ ಇಲ್ಲ. ಸಿಕ್ಕಾಗ ಖುಷಿಗೆ ಬಂದಿರೋ ಲೈನ್ಸ್ ಮರ್ತೋಗ್ಬಿಡುತ್ತೆ.
1: ಓಹೋ,
3: ಹಿಂದಿನ ಯೂತ್ ದಿನದ ಶುಭಾಶಯಗಳು.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಗೂ ಕೂಡ ಯೂತ್, ನಿಮ್ಮ ಒಂದು ಫ್ಲಾಶ್ ಬ್ಯಾಕ್ ನ ಹಾಡುಗಳನ್ನ ಹಾಡ್ಬೋದು ಇವತ್ತು.
3: ಹಾ ಮೇಡಮ್, ಏನೋ ಪ್ರಯತ್ನ ಪಡ್ತೀನಿ ಮೇಡಮ್.
1: ಹಾಡಿ ಹಾಡಿ.

0: ತೋಟಗಾರನು ಮೇಡಮ್ ಇಷ್ಟೇ ಸಾಕು ಅನ್ಸುತ್ತೆ. ಆಗ
1: ನೀವ್ ಯಂಗ್ಸ್ಟರ್ಸ್ ಅಲ್ಲಿ ಕೇಳಿದಂತ ಹಾಡಿದು ಅಂತ ಅನ್ಕೊಳ್ತೀನಿ.
0: ಅಯ್ಯೋ ಮೇಡಮ್ ನಾವೇ ಮಾಲಾಶ್ರೀ ಅಂತ ಅನ್ಕೊಂಡ್ಬಿಟ್ಟಿದ್ವಿ.
1: ಸೂಪರ್, ಇನ್ನು ಸೂಪರ್ ಅದು.
0: ಅಯ್ಯೋ ನೋಡ್ಬೇಕು ಮೇಡಮ್ ಅವ್ತರನೇ ಜಡೆ ಅವ್ತರನೇ ಮುಂದ್ಗಡೆ ಹೇರ್ ಕಟ್ ನೋಡ್ಬೇಕು. ನಾವೇ ಸುಂದರಿಯರು ಅನ್ಬೇಕು, ಹಾಗೆ
1: ಹಂಗೆ ಇರ್ಬೇಕು ಅಲ್ವಾ? ನಾವು ಯಾರಿಗೂ ಏನ್ ಕಮ್ಮಿ ಇಲ್ಲ.
0: ಹೌದು ಮೇಡಮ್,
1: ಖಂಡಿತ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
0: ಓಕೆ ಬಾಯ್ ಮ್ಯಾಮ್.
1: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಅಂದ್ರೆ ಅವ್ರ ಯಂಗ್ಸ್ಟರ್ಸ್ ಅಲ್ಲಿ ಇರುವಾಗಂತಹ ಹಾಡನ್ನ ಹಾಡಿದ್ರು. ಯಾವುದು, ರಾಮಾಚಾರ್ಯ ಚಿತ್ರದಿಂದ ಹಾಡನ್ನ ಹಾಡಿದ್ದಾಯ್ತು ರೇಖಾ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ನಮಸ್ತೆ.
1: ನಮಸ್ತೆ,
2: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
1: ಓಕೆ ಮಧು ಸರ್, ಹೇಗಿದ್ದೀರಾ?
2: ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತಿಂಡಿ ಎಲ್ಲ ಆಯ್ತಾ?
1: ತಿಂಡಿ ಆಯ್ತು.
2: ಕಾರ್ಯಕ್ರಮ ತುಂಬಾ ಸೊಗಸಾಗಿ ಬರ್ತಾ ಇದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
2: ಇವತ್ತಿನ ಕಾರ್ಯಕ್ರಮದಲ್ಲಿ
1: ಕಾಲೇಜ್ ಅಂದ್ರೆ ನೀವು ಕಾಲೇಜ್ ಡೇಸ್ ಅಲ್ಲಿ ಹಾಡಿರುವಂತಹ ಅಥವಾ ಕೇಳಿದಂತಹ ಹಿಂದಿ ಅಥವಾ ಕನ್ನಡ ಚಿತ್ರದ ಗೀತೆಯನ್ನ ಹಾಡಬಹುದು.
2: ಪ್ರೇಮ ಕೈದಿ ಚಿತ್ರದಿಂದ.
1: ಓಕೆ,
2: 2002 ರಲ್ಲಿ ತೆರೆಕಂಡ ಚಿತ್ರ. ಸಂಗೀತ ಪ್ರಶಾಂತ್ ರಾಜ್, ಸಾಹಿತ್ಯ ನಾಗಣ್ಣ ಅವ್ರದು. ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಆ ಗೀತೆಯನ್ನ ಹಾಡ್ತೀನಿ, ಸಂಪೂರ್ಣವಾಗಿ ಹಾಡಕ್ ಬರಲ್ಲ, ಲೈಟ್ ಆಗಿ ಹಾಡ್ತೀನಿ. ನಿನ್ನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ, ನಿನ್ನಂದ್ರೆ ನನಗಿಷ್ಟ, ನಿನ್ನ ನಗು ಅಂದ್ರೆ ನನಗಿಷ್ಟ.
1: ಧನ್ಯವಾದಗಳು. ಓಕೆ, ಅರಕಲಗೂಡು ಊರಿನಿಂದ ನಮ್ಮ ಮಧು ಸರ್ ಅವರು ಪ್ರೇಮ ಕೈದಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಎಸ್ ಹಲೋ, ಹಲೋ. ಅರೆ, ಕರೆ ಕಟ್ಟಾಯ್ತು. ಓಕೆ, ಸ್ನೇಹಿತರೆ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 9860996729 ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗಬೇಡಿ, ಸ್ಟೇ ಇನ್ ಟ್ಯೂನ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಒಳಗೆ

0: next. You have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
1: Shri Mahalakshmi Sweets Nandige.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಿಂದಾಸ್ ಆಗಿ ಹಾಡ್ತಾ ಇರ್ತಾರೆ ನಮ್ಮ ಕೇಳುಗರು. ಹಾಗೆ ಇವತ್ತು ನೀವು ಕೂಡ ಕಾಲೇಜಿನ ನಿಮ್ಮ ಒಂದು ಕಾಲೇಜ್ ಡೇಸ್ ಅಲ್ಲಿ ಟೀನೇಜ್ ಹಾಡುಗಳನ್ನ ಕೇಳಿರ್ತೀರಾ ಅಥವಾ ನೋಡಿರ್ತೀರಾ, ಕನ್ನಡ ಆಗಿರ್ಬೋದು ಅಥವಾ ಹಿಂದಿ ಆಗಿರ್ಬೋದು, ಆ ಗೀತೆಯನ್ನ ನೀವು ಹಾಡ್ಬೋದು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
6: ಹಲೋ, ನಮಸ್ತೆ ಮೇಡಮ್. ವಿಶ್ವಾಸ್ ಅಂತ, ವಿದ್ಯಾನಂದ ಮೇಡಮ್.
5: ನಮಸ್ತೆ ವಿಶ್ವಾಸ್ ಅವ್ರ. ಆಯ್ತಾ ತಿಂಡಿ?
6: ಆಯ್ತು ಮೇಡಮ್ ತಿಂಡಿ. ಆಮೇಲೆ ಇವತ್ತು ವಿಮಾನ ಅಮಾವಾಸ್ಯೆ ಮೇಡಮ್.
5: ಹೌದು,
6: ಹಾಗಾಗಿ ನೀವು ಇವತ್ತು ಫುಲ್ ಸುರಕ್ಷಿತವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
5: ಥ್ಯಾಂಕ್ ಯು, ಥ್ಯಾಂಕ್ ಯು.
6: ಯಾಕಂದ್ರೆ ಅಮಾವಾಸ್ಯ ಅಲ್ಲ ಮೇಡಮ್, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿರುತ್ತೆ ಮೇಡಮ್. ಆಮೇಲೆ ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದೀರಿ.
5: ಥ್ಯಾಂಕ್ ಯು, ಥ್ಯಾಂಕ್ ಯು.
6: ತುಂಬಾ ದೂರದಿಂದ ನಮ್ಗೆ ಫೋನ್ ಮಾಡ್ತಿದ್ರೆ, ಹಂಗಾಗಿ ನಮ್ ಕಾಲ್ ಸಿಗಲ್ಲ ಅಂತ ನಿರಾಶೆಯಿಂದ ಹಿಂತಿರುಗ್ತೀವಿ ಮೇಡಮ್.
5: ಅರೆರೆ,
6: ಈಗ ಅಲ್ಲ, ಈಗ ಪೊಲೀಸ್ ಕಳ್ಳ ಇರ್ಲೇಬೇಕು. ಹೊಸ ಹೊಸ ಹಾಡುಗಾರ ಬಂದಾಗ ನಾವ್ ಹಿಂದೆ ಸರಿಲೇಬೇಕು. ನಾನು ಆಗ್ತಿರೋದು ಮೇಡಮ್ ನಿನ್ನಾಗಿ ಫಿಲಂ ಮೇಡಮ್, ಆ ಟೈಮಲ್ಲಿ ಫುಲ್ ಕೇಜ್ ಇತ್ತು ಫಿಲಮ್. ಹಾಗಾಗಿ ಅವ್ರ ಒಂದ್ ಹಾಡು ಇಷ್ಟ ತಗೊಂಡು ಈಗ ಪ್ರಸ್ತುತ ಪಡಿಸ್ತೀನಿ. ಮತ್ತೆ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್. ಈ ಹಾಡ್ನ ನಾನು ಮೇಡಮ್ ನಮ್ಮ ಖುಷಿ ಗೆಳೆಯ ಸತೀಶ್ ಸರ್ಗೆ, ಮತ್ತೆ ಹಾಡು ಸರಿ ಹಾಡಿಲ್ಲ ಹಂಗೆ ಸಿದ್ದು ಶಾಂತ ಮೇಡಮ್, ಶ್ರೀರಾಮ್ಪುರಿಂದ ಅವರು ಬೈದು ಆಳ್ತಾರೆ ಹಿಂಗಾಡು ಹಿಂಗಾಡು ಅಂತ ನಂಗೆ ಕೊಡ್ತಾ ಇರ್ತಾರೆ, ಅವರಿಬ್ರಿ ನಾನು ಡೆಡಿಕೇಟ್
5: ಮಾಡ್ತೇವೆ.
6: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ, ಮೇಘಗಳಾಗಿ ಮೇಘಗಳೆಲ್ಲ ರಾಗೋ ತೂಗಿ, ರಾಗೋ ಕರಗಿ ಮಳೆ ಹನಿಯಾಗಿ, ಹನಿ ಹನಿ ಎಲ್ಲ ಭೂಮಿಯ ತಾಗಿ, ತಾಕಿದ ಹನಿಗಳು ಚಿಟಪಡ ತೂಗಿ, ಚಿಟಪಡ ಸದ್ದಿಗೆ ಉತ್ತರವಾಗಿ, ಋತುಗಳು ಉರುಳಿ ಚೈತ್ರಗಳಾಗಿ, ಓ ನವಿಲೆ ಎಲ್ಲ ನಿನಗಾಗಿ, ನೆಲವೇ ನಾಚುವಂತ ನೆಲವೆ ನಿನಗಾಗಿ, ಓ ನವಿಲೆ ಎಲ್ಲ ನಿನಗಾಗಿ, ಕಣ್ಣು ಕೋರೈಸಿ ಕಣ್ಣಿಗಾಗಿ, ಚಿಗುರು ಎಲೆಗಳು ಬಾಗಿ ಗಿಡವಾಗಿ, ಇಬ್ಬನಿಯ ಕೂಗಿ ಜೊತೆಯಾಗಿ, ಹೂವಾಗಿ ಹೂಗಳೆಲ್ಲ ಮಾಗಿ ತೆರೆದೂಗಿ, ಚಿತ್ತಾರವಾಗಿ ಸಂಗಾತಿ ಹಾಡಾಗಿ, ಹಾಡಿಗೆ ಗುಂಡಿಗೆ ಲಯವಾಗಿ ಮೈ ಮರೆಯಲು.
5: ಓಕೆ ವಿಶ್ವಾಸ್ ಅವರು, ಇವತ್ತು ನಿನಗಾಗಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಸತೀಶ್ ಅವರು ಹಾಗೆ

0: ಶಾಂತ ಅವರಿಗೆ ಈ ಹಾಡನ್ನ ಡೆಡಿಕೇಟ್ ಮಾಡಿದ್ರು. ಹಾಗೆ ನಿನಗಾಗಿ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಇರುವಂತಹ ಹಾಡನ್ನ ಕೂಡ ಹಾಡಿದ್ದಾಯ್ತು ವಿಶ್ವಾಸ್ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
1: ಹಾಯ್ ಶ್ವೇತಾ.
0: ಹಾಯ್ ಮೋನಿಕಾ ಅವರೇ. ಆಯ್ತು ನಿಮ್ದಾಯ್ತಾ?
1: ಆಯ್ತು. ತಾಲಿಪಟ್ಟು, ಶೇಂಗಾ ಚಟ್ನಿ.
0: ಓ ಸೂಪರ್. ನಮ್ದು ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ.
1: ಓಕೆ
0: ಮೋನಿಕಾ ಅವ್ರು, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
1: ಕಾಲೇಜಲ್ಲಿ ಒಳ್ಳೆ ಹಾಡು ಕಲ್ತ್ಕೊಂಡು ಯಾರಾದ್ರೂ ಗೆಳೆಯ ಸಿಕ್ಕಿದ್ರೆ ಹಾಡ್ಬೇಕು ಅಂತ ಇದ್ದೆ. ಯಾರು ಸಿಗ್ಲಿಲ್ಲ, ಬೇಗ ಮದುವೆ ಆಗೋಯ್ತು. ಗೆಳೆಯ ಸಿಕ್ಬಿಟ್ರು, ಗೆಳೆಯ ಸಿಗ್ಲಿಲ್ಲ, ಅದಕ್ಕೆ ಈಗಲೇ ಹಾಡ್ತೀನಿ ಹಾಡು.
0: ಸರಿ ಸರಿ ಹಾಡಿ.

ನಾನು ಹೋವಂತರು ದಯವನಿ.

0: ಗೆಳತಿ ಹೇಳ್ಬಿಟ್ಟಿದೀನಿ ಈಗ.
1: ಅದೇ ಕೇಳ್ಬೇಕು ಅಂತಿದ್ದೆ, ಈಗ ಯಾರಿಗೆ ಹಾಡಿದ್ದು ಅಂತ.
0: ಇನ್ನೇ ಮಾಡದಪ್ಪ, ಸಿಕ್ಲಿಲ್ವಲ್ಲ ಅಕ್ಕಿಗೆ, ಯಾರು ಸಿಕ್ಕಿದಾರೆ? ಶ್ವೇತಾ ಸಿಕ್ಬಿಟ್ಟಿದಾರೆ ಗೆಳತಿಯಾಗಿ. ನೋಡಿ ಆ ಅವಕಾಶ ಅಲ್ಲಿ ಅವ್ರಿಗೆ ಹಾಡಕ್ ಸಿಗ್ಲಿಲ್ಲ, ನಿಮ್ ಜೊತೆ ಹಾಡಕ್ ಸಿಕ್ತಲ್ವ ಅದಕ್ಕೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಮೋನಿಕಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯುಪ್ಪ, ನಮಸ್ತೆ.
1: ಓಕೆ, ಅವರು ಟೀನೇಜ್ ಅಲ್ಲಿ, ನಮ್ಮ ಮೋನಿಕಾ ಅವರು ಟೀನೇಜ್ ಅಲ್ಲಿ ಇರ್ತಾ ಗೆಳೆಯ ಸಿಗ್ಲಿಲ್ಲ. ಸೊ ಆ ಕಾರಣಕ್ಕೆ ಇವತ್ತಿನ ನಿಮ್ ಜೊತೆ ನಾನು ಹಾಡ್ತಾ ಇದ್ದೀನಿ. ಸೊ ಆ ಹಾಡನ್ನ ನಿಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ, ನಾನಿರುವುದೇ ನಿನಗಾಗಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು ನಮ್ಮ ಮೋನಿಕಾ ಅವರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ಹಲೋ. ಎಸ್, ಕರೆ ಕಟ್ ಆಯ್ತು. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ನಮಸ್ತೆ ಸತೀಶ್ ಅವರೇ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ಉಪ್ಪಿಟ್ಟು ಇವತ್ತು.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಹಾ, ಗೊತ್ತಾಯ್ತು ಮೇಡಮ್.
1: ಹಾಡಿ ಸರ್, ಹಾಡಿ
2: ಮೇಡಮ್. ನಮ್ ಟೈಮಲ್ಲಿ ಇದು ಆಸಿಕ್ಕಿ ಒಂದು ಫಿಲಂ ಬಹಳ ಜೋರ್ ಆಗಿತ್ತು ಮೇಡಮ್, ಆ ಟೈಮಲ್ಲಿ ಆಸಿ ಮೇಡಮ್.
1: ಹಾ, ಹಾಡಿಪ.
2: ಧೀರೆ ಧೀರೆ ಸೇ ಮೇರೆ ಜಿಂದಗಿ ಮೇ ಆನಾ, ಧೀರೆ ಧೀರೆ

0: नहीं, बन गया हूँ मैं तेरा दीवाना, धीरे धीरे से दिल को चुराना, धीरे धीरे से मेरे जिंदगी में आना, धीरे धीरे से दिल को चुराना।
1: ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ನಿಮಗೂ ಥ್ಯಾಂಕ್ಸ್.
1: ಓಕೆ, ಸತೀಶ್ ಅವರು ಕರೆ ಮಾಡಿ ಆಶಿಕಿ, ಬಹುಶಃ ಇದು 1990 ಕಾಣುತ್ತೆ ಈ ಒಂದು ಆಶಿಕಿ ಚಿತ್ರ ರಿಲೀಸ್ ಆಗಿರುವಂತಹ ಒಂದು ಚಿತ್ರ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಿತ್ರದಿಂದ ಸತೀಶ್ ಅವರು ಕರೆ ಮಾಡಿ ಹಾಡನ್ನು ಹಾಡಿದ್ದಾಯ್ತು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ಚಿತ್ರಾನ್ನ ಮಾಡಿದ್ವಿ. ತುಂಬಾ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಸರಿ ಬಿಂದಾಸ್ ಆಗಿ ಬರ್ತಾ ಇದೆ.
1: ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್.
2: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್, ನಮ್ಮ ಕೇಳಿದ ಮಿತ್ರರಿಗೂ ಮತ್ತು ಬಂದ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ ಶಾಂತಾ ಮೇಡಮ್, ಇವತ್ತು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು. ನಾಯಿನ ಮರೆಯಲಾರ ಪಿಕ್ಚರ್ ತುಂಬಾ ಇಟ್ಟ ಫಿಲ್ಮ್ ಅವಾಗೆಲ್ಲ.
1: ಓಕೆ ಓಕೆ,
2: ನಮ್ಮ ಟೀನೇಜ್ ಅಲ್ಲಿ
1: ಹಾ
2: ಅದೊಂದು ಹಾಡಿ
1: ಹಾಡಿ
2: ಫಿಲ್ಮ್ ಫ್ರೆಂಡ್ಸ್ ಎಲ್ಲರಿಗಾಗಿ.
1: ಓಕೆ ಓಕೆ.

0: ಓಕೆ, ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮಾ, ಓಕೆ. ಎಸ್ ಶಾಂತ ಅವರು, ನಾನಿನ್ನ ಮರೆಯಲಾರೆ ಚಿತ್ರದಿಂದ ನಮ್ಮ ಕೇಳುಗರ ಅಂದ್ರೆ ಏನು ಎಫ್ ಎಂ ಫ್ರೆಂಡ್ಸಿಗೆ ಅವರು ಡೆಡಿಕೇಟ್ ಮಾಡಿದ್ರು ಅಂತಾನೆ ಹೇಳಿದ್ರು. ಎಸ್, ಹಾಗೆ ನಮ್ಮ ಮಧು ಅವರು ಸತೀಶ್ ಅವರು ಹಾಡಿದಂತಹ ಆಶಿಕಿ ಚಿತ್ರ ತುಂಬಾ ಚೆನ್ನಾಗಿ ಹಾಡಿದ್ರು, ಸೊಗಸಾಗಿ ಹಾಡಿದ್ರು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ. ಅರೆರೆ, ಕರೆ ಕಟ್ ಆಯ್ತು. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಅನಂತರಾಜು ಸರ್, ಆಯ್ತಾ ತಿಂಡಿ?
1: ಆಯ್ತು ಮೇಡಮ್, ಇವತ್ತು ಅವಲಕ್ಕಿ ಮೇಡಮ್.
0: ಅವಲಕ್ಕಿ, ಓಕೆ. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಏನ್ ಮೇಡಮ್, ಇನ್ನೊಂದ್ಸರಿ ಹೇಳಿ.
0: ಇವತ್ತು ಕಾಲೇಜ್ ಡೇಸ್ ಅಲ್ಲಿ ನೀವು ನೋಡಿದಂತಹ ಅಥವಾ ಕೇಳಿದಂತಹ ಕನ್ನಡ ಅಥವಾ ಹಿಂದಿ ಚಿತ್ರದ ಗೀತೆಗಳನ್ನ ಹಾಡಬಹುದು.
1: ಹಾಡಿ
0: ಹಾಡಿ.
1: ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರು ನಮ್ಮ ಅನಂತರಾಜ್ ಸರ್ ಅವರು. ಪ್ರೇಮಲೋಕ ಚಿತ್ರದಿಂದ ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
2: ಹಲೋ. ನಮಸ್ತೆ ಮೇಡಮ್.
0: ನಮಸ್ತೆ ನಾಗರತ್ನ ಮೇಡಮ್, ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್.
0: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಹಾಡಿಮ್ಮ ಹಾಡಿ.
2: ಇದು ಪ್ರೇಮಕ್ಕೂ ಪರ್ಮಿಟ್ ಚಿತ್ರ ಹಳೆದು

0: ನನ್ನ ಬಳಿ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್ ಬೊಮ್ಮನಕಟ್ಟೆಯಿಂದ ನಮ್ಮ ನಾರತ್ನ ಮೇಡಮ್ ಅವರು ಕರೆ ಮಾಡಿ ಪ್ರೇಮಕ್ಕೂ ಪರ್ಮಿಟ್ ಚಿತ್ರದಿಂದ ಒಂದು ಗೀತೆಯನ್ನು ಹಾಡಿದಾಯಿತು ಅಂತ ಹೇಳ್ಬೋದು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮ ಬಿಂದಾಸಾಗಿ ಹಾಡಿದ ನಮ್ಮ ಎಲ್ಲ ಕೇಳುಗರು ತುಂಬ ಸೊಗಸಾಗಿ ಅವರ ಒಂದು ಕಾಲೇಜಿನ ಟೀನೇಜ್ ಹಾಡುಗಳನ್ನು ಹಾಡಿದರು. ತುಂಬ ಖುಷಿ ಆಗ್ತಾ ಇದೆ. ಸೊ ಕೇವಲ ಹಾಡುಗಳಷ್ಟೇ ಅಲ್ಲ ಸ್ನೇಹಿತರೆ, ನೀವು ಇವತ್ತು ತುಂಬ ಕಾಲೇಜ್ ಲೈಫಿನ ಮಿಸ್ ಮಾಡ್ಕೊಂಡ್ರಿ ಅಂತಲೇ ಅಂದ್ಕೊಳ್ತೀನಿ. ಅಂದರೆ ಆ ಒಂದು ಡೇಸಲ್ಲಿ ಕೇಳಿದಂತಹ ಹಾಡುಗಳನ್ನು ಮತ್ತೆ ಮೆಲುಕು ಹಾಕೊಳ್ತಾ ಇವತ್ತು ಹಾಡುಗಳನ್ನು ಹಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ, ಕೊನೆಯದಾಗಿ ಅಂತಾರಾಷ್ಟ್ರೀಯ ಯುವ ದಿನದ ಈ ಸುಂದರ ಸಂದರ್ಭದಲ್ಲಿ ಕೊನೆಯದಾಗಿ ನಂಗೊಂದು ಮಾತನ್ನ ತಿಳಿಸ್ಬೇಕು ಅಂತ ನಾನು ಅನ್ಕೊಳ್ತೇನೆ. ಯುವಕರು ಅಂತಂದರೆ ಬರೀ ನಂಬರ್ಸ್ ಅಥವಾ ವಯಸ್ಸಿನ ಅಂಕಿ ಅಲ್ಲ ಅಂತಲೇ ಹೇಳ್ಬೋದು. ಅದೊಂದು ಜೀವಂತಿಕೆ, ಎಲ್ಲೂ ನಿಲ್ಲದ ಉತ್ಸಾಹ, ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರೋ ಅಚಲ ಛಲ ಅಂತಲೇ ಹೇಳ್ಬೋದು ಅಲ್ವಾ. ಸೊ ನಿಮ್ಮ ಕಣ್ಣಲ್ಲಿರೋ ಕನಸುಗಳು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ಅವುಗಳ ಬೆನ್ನೇರಿ ಓಡುವ ಧೈರ್ಯವನ್ನು ಮಾತ್ರ ಯಾವತ್ತೂ ಕಳ್ಕೊಬೇಡಿ. ನಮ್ಮ ಯೂತ್ಸ್ಗಳಿಗೆ ನಾನು ತಿಳಿಸ್ತಿರುವಂತಹ ಒಂದು ಸಂದೇಶ, ಸೋಲು ಗೆಲುವುಗಳು ಬಂದು ಹೋಗ್ತಾ ಇರುತ್ತೆ, ಆದರೆ ನಿಮ್ಮಲ್ಲಿರೋ ಆ ನಂಬಿಕೆ ಮಾತ್ರ ಯಾವಾಗಲೂ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ನೀವೊಂದು ಹಾಡು ಹೇಳಿ ಅಂತಂದರು, ಹಾಡನ್ನು ನಾನು ಹೇಳೋಕ್ಕಿಂತ ಹೇಳೋದಿಲ್ಲ, ಬಟ್ ನನಗೆ ಇಷ್ಟವಾದಂತಹ ನನ್ನ ಒಂದು ಕಾಲೇಜ್ ಡೇಸಲ್ಲಿ ನಾನು ಸುಮಾರು ಸತಿ ಕೇಳ್ತಾ ಇದ್ದೆ. ಎಲ್ಲಿ ಹೋದರೂ, ಗಣಪತಿ ಹಬ್ಬದಲ್ಲೂ ಆಯಿತು, ಯಾವುದೇ ಒಂದು ಹಬ್ಬದಲ್ಲೂ ಏನೋ ಸ್ಟೇಜಲ್ಲಾದರೂ ಆಯಿತು, ಈ ಒಂದು ಹಾಡನ್ನು ಹಾಕ್ತಾಯಿದ್ರು. ತುಂಬ ಮಸ್ತಾಗಿ ಡ್ಯಾನ್ಸು ಕೂಡ ಮಾಡ್ತಾಯಿದ್ರು. ಈ ಹಾಡು ನಿಮಗೆ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ

0: ಹಾಯ್ ವಾಣಿ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನ ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕತೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತೆ ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನ ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನ ಸ್ಟಾರ್ಟ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686962279.
4: ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಈ ಕಥೆಗೆ ಯಾವುದೇ ರೀತಿಯ ಶೀರ್ಷಿಕೆ ಇಲ್ಲ, ಆದ್ರೆ ಕಥೆಯನ್ನ ಪ್ರಾರಂಭಿಸೋಣ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಸ್ಮಶಾನ, ಸಂಜೆ 4 ಚಿತೆಗೆ ಕೊಳ್ಳಿ ಇಡೋ ಸಮಯ. 83 ರಾಮಪ್ಪ ಅವರು ನಿನ್ನೆ ತೀರಿ ಹೋಗಿದ್ರು. ರಿಟೈರ್ಡ್ ಹೆಡ್ ಮಾಸ್ಟರ್, ಊರಿಗೆಲ್ಲ ರಾಮಪ್ಪ ಮೇಸ್ಟ್ರು ಅಂತಲೇ ಫೇಮಸ್. 38 ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಿ ಸಾವಿರಾರು ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡಿದವರು. ಆದ್ರೆ ಇವತ್ತು ಅವರ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದು ಕೇವಲ 6 ಮಗಳು ಸುಮಾ, ಅಳಿಯ ಮೋಹನ್, ಇಬ್ಬರು ಮೊಮ್ಮಕ್ಕಳು, ಪಕ್ಕದ ಮನೆ ಶಂಕರ್ ಮತ್ತೆ ಪೇಪರ್ ಹಾಕು ಹುಡುಗ ರವಿ. ಮಗ ವಿನಯ್, ಅವನು ಅಮೆರಿಕದಲ್ಲಿ ಡ್ಯಾಡ್ ಐ ಕೆನಾಟ್ ಕಮ್, ಪ್ರಾಜೆಕ್ಟ್ ಡೆಡ್ ಲೈನ್, ಐ ವಿಲ್ ಅಟೆಂಡ್ ವಯಾ ಝೂಮ್ ಅಂತ ಮೇಲ್ ಮಾಡಿದ್ದ. ಸುಮಾ ಅಳಿತಾ ಹೇಳಿದಳು, ಅಪ್ಪ ನಿಮ್ಮ ಮಗ ವಿಡಿಯೋ ಕಾಲ್ನಲ್ಲಿ ನೋಡ್ತಾನೆ, ಬೇಜಾರ್ ಮಾಡ್ಕೋಬೇಡಿ. ಚಿತೆಗೆ ಕೊಳ್ಳಿ ಇಡೋಕೆ ಪುರೋಹಿತರು ಹೇಳಿದ್ರು, ಮಗ ಇಲ್ಲಾಂದ್ರೆ ಮಗಳು ಕೊಳ್ಳಿ ಇಡಬಹುದು. ಸುಮಾ ಕೊಳ್ಳಿಯನ್ನ ಕೈಯಲ್ಲಿ ಹಿಡಿದ್ಲು, ಕೈ ನಡುಗುತ್ತಿತ್ತು. ಆಗಲೇ ಸ್ಮಶಾನದ ಗೇಟ್ ಹತ್ರ ಗದ್ದಲ ಕೇಳಿಸಿತು. ಸುಮಾರು 200 ಸ್ಮಶಾನದ ಒಳಗೆ ಓಡಿ ಬಂದ್ರು. ಎಲ್ಲರ ಕೈಯಲ್ಲಿ ಹೂವು, ಹಾರ. ಮುಂದೆ ಬಂದವರು 45 ವ್ಯಕ್ತಿ, ಪೊಲೀಸ್ ಯೂನಿಫಾರ್ಮ್ನಲ್ಲಿ ACP ರುದ್ರ. ನಿಲ್ಲಿ, ಕೊಳ್ಳಿ ಇಡಬೇಡಿ, ರುದ್ರ ಕೂಗಿದ. ಎಲ್ಲರೂ ಶಾಕ್. ಸುಮಾ ಕೇಳಿದ್ಲು, ಯಾರ್ ನೀವು? ರುದ್ರ ರಾಮಪ್ಪ ಮೇಷ್ಟ್ರು ಕಾಲಿಗೆ ನಮಸ್ಕಾರ ಮಾಡಿದ, ಕಣ್ಣಲ್ಲಿ ನೀರು. ಮೇಡಮ್, ನಾನು ರುದ್ರ, 2005 ಬ್ಯಾಚ್, ನಿಮ್ಮ ಅಪ್ಪನ ಸ್ಟೂಡೆಂಟ್. ಇವರು ಇಲ್ಲಾಂದ್ರೆ ನಾನಿವತ್ತು ACP ಆಗ್ತಿರ್ಲಿಲ್ಲ, ರೌಡಿ ಆಗ್ತಿದ್ದೆ. ಹಿಂದೆ ಇದ್ದವರೆಲ್ಲ ಒಬ್ಬೊಬ್ಬರೇ ಮುಂದೆ ಬಂದ್ರು. ಡಾಕ್ಟರ್ ಸುಧಾ, ನಾನು 10th ಫೇಲ್ ಆಗಿದ್ದೆ. ಮೇಷ್ಟ್ರು ದಿನ ಸಂಜೆ ಫ್ರೀ ಟ್ಯೂಷನ್ ಮಾಡಿ ಪಾಸ್ ಮಾಡಿಸಿದ್ರು. ಇವತ್ತು ನಾನು ಸರ್ಜನ್. IAS ಅಧಿಕಾರಿ ಮಂಜುನಾಥ್, ನನ್ನ ತಂದೆ ಕುಡುಕ, ಸ್ಕೂಲ್ ಫೀಸ್ ಕಟ್ಟಿರ್ಲಿಲ್ಲ, ಮೇಷ್ಟ್ರು ತಮ್ಮ ಸಂಬಳದಿಂದ ಕಟ್ಟಿದ್ರು. ಮುಂದೆ ದೇಶ ಸೇವೆ ಮಾಡು ಅಂದ್ರು. ಲಾಯರ್, ಎಂಜಿನಿಯರ್, ಟೀಚರ್, ಬಸ್ ಡ್ರೈವರ್, ಆಟೋ ಡ್ರೈವರ್, ಪ್ರಗತಿಪರ ರೈತ, ಎಲ್ಲರೂ ಒಂದೇ ಮಾತು, ಮೇಷ್ಟ್ರು ನಮಗೆ ದಾರಿ ತೋರಿಸಿದ್ರು. ರುದ್ರ ಹೇಳ್ದ, ಮೇಡಮ್ ನನಗೆ 2:30 ವಾಟ್ಸಪ್ ಗ್ರೂಪ್ನಲ್ಲಿ ಗೊತ್ತಾಯ್ತು ರಾಮಪ್ಪ ಮೇಷ್ಟ್ರು ಇನ್ನಿಲ್ಲ ಅಂತ. 1:30 200 ಸೇರಿದ್ವಿ, ಇವರೆಲ್ಲ ಮೇಷ್ಟ್ರು ಮಕ್ಕಳು. ಸುಮಾದಂಗಾದ್ಲು, ಅಪ್ಪ ಯಾವತ್ತೂ ಹೇಳಲಿಲ್ಲ. ಹೇಳೋಲ್ಲ ಮೇಡಮ್, ಮೇಷ್ಟ್ರು ಯಾವತ್ತೂ ನಾನು ಮಾಡಿದೆ ಅಂತ ಹೇಳಲಿಲ್ಲ, ಸುಮ್ಮನೆ ಮಾಡ್ತಾ ಹೋದ್ರು, ಪುರೋಹಿತರು ಕೇಳಿದ್ರು. ಈಗ ಕೊಳ್ಳಿ ಯಾರಿಡೋದು? ರುದ್ರ ಮುಂದೆ ಬಂದ. ನಾವು 200 ಇಡ್ತೀವಿ, ಎಲ್ಲರೂ ಇಡ್ತೀವಿ, ಮೇಷ್ಟ್ರು, 200 ಮಕ್ಕಳ ಅಪ್ಪ, ಒಬ್ಬ ಮಗ ಬರಲಿದ್ದಿದ್ರೆ ಏನು? ನಾವಿದ್ದೀವಿ. ಮೊದಲಿಗೆ 200 ದೀಪ ಹಚ್ಚಿದ್ರು, ಇಡೀ ಸ್ಮಶಾನ ಬೆಳಕಾಯ್ತು. ರಾಮಪ್ಪ ಮೇಷ್ಟ್ರಿಗೆ ಜೈ ಅಂತ ಘೋಷಣೆ ಮುಳುಗಿತು. ನಂತರ ಮಗಳು ಸುಮಾ ಕೊಳ್ಳಿ ಇಡಲು ಸಜ್ಜಾದ್ಲು. ಅದೇ ಸಮಯಕ್ಕೆ ಸುಮಾಳ ಫೋನ್ ರಿಂಗ್ ಆಯ್ತು. ಝೂಮ್ ಕಾಲ್, ವಿನಯ್. ಸುಮಾ, ಇಸ್ ಇಟ್ ರೆಡಿ? ಐ ಹ್ಯಾವ್ ಅ ಮೀಟಿಂಗ್ ಇನ್ 10. ಸುಮಾ ಫೋನ್ ಲೌಡ್ ಸ್ಪೀಕರ್ ಹಾಕಿದ್ಲು. ವಿನಯ್ ಸ್ಕ್ರೀನ್ನಲ್ಲಿ 200 ನೋಡ್ದ, ಎಲ್ಲರೂ ಅವನನ್ನೇ ನೋಡ್ತಾ ಇದ್ರು. ರುದ್ರ ಫೋನ್ ತೆಗೆದುಕೊಂಡು, ವಿನಯ್ ಸರ್, ನಾನು ACP ರುದ್ರ, ನಿಮ್ಮ ಅಪ್ಪನ ಸ್ಟೂಡೆಂಟ್. ಹೋ ಹಾಯ್, ನೈಸ್ ಟು ಮೀಟ್ ಯು ಸರ್. ಒಂದು ಮಾತು ಕೇಳ್ಬೋದಾ? ನಿಮ್ಮ ಅಪ್ಪ 38 ಸಾವಿರಾರು ಮಕ್ಕಳಿಗೆ ಅಪ್ಪ ಆಗಿದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ತನ್ನ ಸ್ವಂತ ಮಗನ ಮುಖ ನೋಡ್ಲಿಲ್ಲ, ಯಾಕೆ ಸರ್? ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಂಡು ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹುಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
1: Shri Mahalakshmi Sweets, Nandige.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಒಂದು ಅದ್ಭುತವಾಗಿರೋ ಕಥೆಯನ್ನ ಹೇಳ್ತಾ ಇದ್ದೆ. ಒಬ್ಬ ಶಿಕ್ಷಕ ಏನೆಲ್ಲ ಮಾಡಬಹುದು, ಎಷ್ಟು ಜನರನ್ನ ಬೆಳೆಸಬಹುದು, ಎಷ್ಟು ಜನರ ಒಂದು ಯಶಸ್ಸಿಗೆ ಕಾರಣರಾಗಬಹುದು ಅನ್ನುವಂತಹ ಒಂದು ಅದ್ಭುತವಾದ ಸಾರಾಂಶವನ್ನ ತಿಳಿಸುವಂತಹ ಕಥೆ. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸರ್, ಒಂದು ಮಾತು ಕೇಳ್ಬೋದಾ? ನಿಮ್ಮ ಅಪ್ಪ 38 ವರ್ಷ ಸಾವಿರಾರು ಮಕ್ಕಳಿಗೆ ಅಪ್ಪ ಆಗಿದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ತನ್ನ ಸ್ವಂತ ಮಗನ ಮುಖ ನೋಡ್ಲಿಲ್ಲ. ಯಾಕೆ ಸರ್? ವಿನಯ್ ಸೈಲೆಂಟ್. ಐ ಆಮ್ ಬಿಸಿ. ಬಿಸಿ? ಸರ್, ನಿಮ್ಮ ಅಪ್ಪ ನಿಮಗೆ ಬಿಸಿ ಅಂತ ಯಾವತ್ತಾದ್ರೂ ಹೇಳಿದ್ರಾ? ಜ್ವರ ಬಂದಾಗ ರಾತ್ರಿ ಎದ್ದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ವಾ? ಸ್ಕೂಲ್ ಫೀಸ್ಗೆ ಓವರ್ ಟೈಮ್ ಮಾಡ್ಲಿಲ್ವಾ? ವಿನಯ್ ತಲೆ ತಗ್ಗಿಸಿದ. ಸುಮಾ ಪರ್ಸ್ನಿಂದ ಮಡಿಸಿದ ಪತ್ರ ತೆಗೆದು ರುದ್ರನಿಗೆ ಕೊಟ್ಲು. ಸರ್, ನಿಮ್ಮ ಅಪ್ಪ ನಿನ್ನೆ ತೀರ್ಕೊಳ್ಳುವ ಮುಂಚೆ ಒಂದು ಪತ್ರ ಬರೆದಿದ್ದಾರೆ, ನನ್ನ ಮಗ ವಿನಯ್ಗೆ ಕೊಡಿ ಅಂತ. ಓದ್ತೀನಿ ಕೇಳಿ. ರುದ್ರ ಜೋರಾಗಿ ಓದಿದ. ಮಗನೇ ವಿನಯ್, ನೀನು ಬರಲ್ಲ ಅಂತ ಗೊತ್ತು, ಬೇಜಾರಿಲ್ಲ ಕಣು. ನೀನು ಅಮೆರಿಕದಲ್ಲಿ ದೊಡ್ಡವನಾಗಿದ್ದೀಯಾ ಅಷ್ಟೇ ಸಾಕು. ಆದ್ರೆ ಒಂದು ಸತ್ಯ ಹೇಳ್ತೀನಿ, ನಾನು ಸತ್ತ ಮೇಲೆ ಅಳಬೇಡ, ಯಾಕಂದ್ರೆ ನಾನು ಸತ್ತಿಲ್ಲ. ಈ ಊರಿನ ಪ್ರತಿ ಡಾಕ್ಟರ್ ನನ್ನ ಕೈ, ಪ್ರತಿ ಇಂಜಿನಿಯರ್ ನನ್ನ ಮೆದುಳು, ಪ್ರತಿ ಪೊಲೀಸ್ ನನ್ನ ಧೈರ್ಯ. ನಾನು 200 ಮಕ್ಕಳಲ್ಲಿ ಬದುಕಿದ್ದೇನೆ. ನೀನು ಒಬ್ಬನೇ ನನ್ನ ಮಗ ಅಲ್ಲ ಕಣು, ನನಗೆ 201 ಮಕ್ಕಳು. ಆದ್ರೆ ನೀನು ಒಂದು ಕೆಲಸ ಮಾಡು, ನೀನು ಭಾರತಕ್ಕೆ ಬಂದಾಗ ಒಬ್ಬ ಅನಾಥ ಮಗನನ್ನ ದತ್ತು ತೆಗೆದುಕೊಂಡು ಓದಿಸು. ಆಗ ನಾನು 202 ಮಕ್ಕಳ ಅಪ್ಪ ಆಗ್ತೀನಿ. ಇದು ನನ್ನ ಕೊನೆಯ ಆಸೆ. ಇಂತಿ ಅಪ್ಪ ರಾಮಪ್ಪ. ವಿಡಿಯೋ ಕಾಲ್ನಲ್ಲಿ ವಿನಯ್ ಕುಸಿದು ಬಿದ್ದು ಅತ್ತ, ಅಪ್ಪ ಐ ಆಮ್ ಸಾರಿ ಅಪ್ಪ. 200 ಜನ ಸೈಲೆಂಟ್. ಸ್ಮಶಾನದಲ್ಲಿ ಕೇವಲ ಅಳು ಕೇಳಿಸುತ್ತಿತ್ತು. ರುದ್ರ ಹೇಳ್ದ, ಸರ್ ಲೇಟ್ ಆಗಿಲ್ಲ, ಈಗಲೇ ಫ್ಲೈಟ್ ಹತ್ತಿ ಬನ್ನಿ. ಅಪ್ಪನ ಜೊತೆಗೆ ಸುಮಾ ಕೊಳ್ಳಿ ಇಡ್ತಾರೆ, ಅಪ್ಪನ ಕನಸು ಸಾಕಾರ ಮಾಡೋಣ. 202 ಮಗುವಿನ ಭವಿಷ್ಯಕ್ಕೆ ಸುಮಾ ಅಪ್ಪನ ಚಿತೆಗೆ ಕೊಳ್ಳಿ ಇಟ್ಲು. ಮಾರನೆಯ ದಿನ ವಿನಯ್ ಬೆಂಗಳೂರು ಏರ್ಪೋರ್ಟ್ಗೆ ಬಂದ. ನೀರ ಸ್ಮಶಾನಕ್ಕೆ, ಅಪ್ಪನ ಅಸ್ಥಿ ಕಲೆಕ್ಟ್ ಮಾಡುವ ಸಮಯ. ವಿನಯ್ ಅಸ್ಥಿ ಕಲಶ ಹಿಡಿದು 200 ಜನರ ಮುಂದೆ ನಿಂತ. ನಾನು ವಿನಯ್, ರಾಮಪ್ಪ ಮೇಷ್ಟ್ರು ಸತ್ತ ಮಗ. ಇವತ್ತು ನಾನು ಸತ್ತು ಹೋಗಿ ಮತ್ತೆ ಹುಟ್ಟಿದ್ದೀನಿ. ಅಪ್ಪ, ನಿಮ್ಮ 202 ಮಗುವನ್ನ ನಾನು ಹುಡುಕಿ ಓದಿಸ್ತೀನಿ, ಪ್ರಾಮಿಸ್. ನಂತರ ವಿನಯ್ ಮುಂದೆ ಬಂದು ಹೇಳ್ದ, ರಾಮಪ್ಪ ಮೇಷ್ಟ್ರು ಎಜುಕೇಷನ್ ಟ್ರಸ್ಟ್ ಶುರು ಮಾಡ್ತೀನಿ, 1 ಕೋಟಿ ಹಾಕ್ತೀನಿ, ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್. ಅಪ್ಪನಿಗೆ ಮಾತು ನೀಡಿದ್ದೆ, ಒಂದು ಅನಾಥ ಮಗುವನ್ನ ಓದಿಸುತ್ತೇನೆ ಅಂತ. ಆದ್ರೆ ಈಗ 1,000 ಬಡ ಮಕ್ಕಳನ್ನ ಓದಿಸುತ್ತಿದ್ದೇನೆ. 200 ಜನ ಚಪ್ಪಾಳೆ ತಟ್ಟಿದ್ರು. ಆಕಾಶಕ್ಕೆ ನೋಡಿ ಹೇಳಿದ್ರು, ಮೇಷ್ಟ್ರೆ ನೋಡಿದ್ರಾ, ನಿಮ್ಮ ಮಗ ವಾಪಸ್ ಬಂದ. ಅಂದಿನಿಂದ ಪ್ರತಿ ವರ್ಷ ರಾಮಪ್ಪ ಮೇಷ್ಟ್ರ ಪುಣ್ಯತಿಥಿಗೆ 200 ಜನ ಸೇರ್ತಾರೆ. ಸ್ಮಶಾನದಲ್ಲಿ ಅಲ್ಲ, ಅವರು ಕಟ್ಟಿದ ಶಾಲೆಯಲ್ಲಿ. ಇಡೀ ಜಿಲ್ಲೆಯ ಮಕ್ಕಳಿಗೆ ಪುಸ್ತಕ, ಬಟ್ಟೆ, ಶೂ, ಅಗತ್ಯ ವಸ್ತುಗಳನ್ನು ಹಂಚ್ತಾರೆ. ಸಮಾಧಿ ಮೇಲೆ ಬರೆದಿದೆ, ಇಲ್ಲಿ ಮಲಗಿರುವವರು ಒಬ್ಬ ಟೀಚರ್ ಅಲ್ಲ, 1,201 ಮಕ್ಕಳ ಅಪ್ಪ. ಅವರ ಕೊನೆಯ ಪಾಠ, ಸಾಯುವ ಮುಂಚೆ ಬದುಕಿ, ಸತ್ತ ಮೇಲೆ ಬದುಕಿಸಿ. ಅಂತ್ಯ ಸಂಸ್ಕಾರಕ್ಕೆ ಯಾರು ಬಂದ್ರು ಅನ್ನೋದು ಮುಖ್ಯ ಅಲ್ಲ, ಬದುಕಿದ್ದಾಗ ಎಷ್ಟು ಜನರಿಗೆ ಬದುಕಿಗೆ ಸಂಸ್ಕಾರ ಕೊಟ್ಟೆ ಅನ್ನೋದು ಮುಖ್ಯ. ಮಗ ಬರ್ಲಿಲ್ಲ ಅಂತ ಅಪ್ಪ ಸಾಯಲ್ಲ, ಮಗ ಮನುಷ್ಯ ಆಗ್ಲಿಲ್ಲ ಅಂತ ಅಪ್ಪ ಸಾಯ್ತಾನೆ. ಕಡೆಗಾಲದಲ್ಲಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಮಕ್ಕಳ ಆದ್ಯ ಕರ್ತವ್ಯ, ಕೊನೆಗೆ ಅವರಿಗೆ ಮುಕ್ತಿಗಾಣಿಸೋದು ಪ್ರತಿ ಮಕ್ಕಳ ಕರ್ತವ್ಯ. ತಂದೆಯ ಪ್ರೀತಿ ವಿವರಿಸಲಾಗದ್ದು, ಅದರ ಬೆಲೆ ವಿಶ್ವದ ಯಾವುದೇ ಕರೆನ್ಸಿಯಿಂದಲೂ ತೀರಿಸಲಾಗದು. ಎಷ್ಟು ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ತುಂಬಾನೇ ಚೆನ್ನಾಗಿರುವಂತಹ ಒಂದೊಳ್ಳೆ ನೀತಿ ಇರುವಂತಹ ಕಥೆ ಇದಾಗಿತ್ತು. ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9689627906 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
6: ಅಂದರೆ ಅಷ್ಟೇ ಸಾಕೆ,
7: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು August 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ RJ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
6: ಅಂದರೆ ಅಷ್ಟೇ ಸಾಕೆ.
8: ಜುಬಿದಾಗಿ ಜಿಗಜು

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಹಲೋ,
1: ಯಾರು?
0: ನಾನು.
1: ನಾನು ಅಂದ್ರೆ?
0: ಸಚಿ.
1: ಯಾವ ಸಚಿ?
0: ಸಚಿನ್ ತೆಂಡೂಲ್ಕರ್.
1: ಸಚಿನ್ ತೆಂಡೂಲ್ಕರ್.

0: ಹಲೋ,
1: ನೀವು ಪ್ರಯತ್ನಿಸುತ್ತಿರುವ ದೂರವಾಣಿ ಸಂಖ್ಯೆ ಸದ್ಯಕ್ಕೆ ದುರಸ್ತಿಯಲ್ಲಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ದಿ ನಂಬರ್ ವಿಚ್ ಯು ಹ್ಯಾವ್ ಡಯಲ್ಡ್ ಇಸ್ ಅಂಡರ್ ರಿಪೇರ್. ಪ್ಲೀಸ್ ಟ್ರೈ ಲೇಟರ್.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years countless celebration.
4: Shri Mahalakshmi Sweets Nandige.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: I don't buy my book. Who has the lowest rung of the strata? It's a woman. Yes. If the foundation of a building begins to pull up, it is first the lowest strata.
6: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common

ಜೈ ಭೀಮ್. ನಾನು ಅರುಣ್. ಎಲ್ಲರಿಗೂ ಅಂಬೇಡ್ಕರ್ ಓದಿಗೆ ಸ್ವಾಗತ. ಇಂದು ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಬುದ್ಧನ ಮಾನವೀಯತೆ ಭಾಗದ ರೋಗಿಗಳ ಕುರಿತಂತೆ ಬುದ್ಧನ ಕಾಳಜಿ ಎನ್ನುವ ಭಾಗವನ್ನು ಓದುತ್ತಿರುವೆ. ಅನುವಾದ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ. ರೋಗಿಗಳ ಕುರಿತಂತೆ ಬುದ್ಧನ ಕಾಳಜಿ. ಒಂದು, ಬುದ್ಧನ ಶಿಷ್ಯನೊಬ್ಬನು ಅತಿಸಾರದಿಂದ ಬಳಲುತ್ತಿದ್ದ. ತೀವ್ರವಾಗಿ ಆಯಾಸಗೊಂಡಿದ್ದ ಅವನು ತಾನು ಮಾಡಿದ ಹೇಸಿಗೆಯ ನಡುವೆಯೇ ಮಲಗಿಕೊಂಡಿದ್ದ. ಭಿಕ್ಷುಗಳ ಬಿಡಾರದ ಪರಿವೀಕ್ಷಣೆಗೆ ಆನಂದನೊಡನೆ ಹೋಗಿದ್ದ ತಥಾಗತನು ಆ ಬಿಕ್ಕುವಿದ್ದ ಕೊಠಡಿಗೆ ಬಂದ. ಮಲದ ರಾಶಿಯ ನಡುವೆ ಮಲಗಿದ್ದ ಅವನನ್ನು ನೋಡಿದ ತಥಾಗತನು ಅವನ ಬಳಿಗೆ ಹೋಗಿ, ಸಹೋದರ, ನಿನಗೇನಾಗಿದೆ ಎಂದು ಕೇಳಿದನು. ನಾನು ಅತಿಸಾರದಿಂದ ಬಳಲುತ್ತಿದ್ದೇನೆ ಎಂದು ಆ ಬಿಕ್ಕು ಹೇಳಿದನು. ಆಗ ಬುದ್ಧನು, ಯಾರಾದರೂ ನಿನ್ನನ್ನು ನೋಡಿಕೊಳ್ಳುತ್ತಿದ್ದಾರೆಯೇ ಎಂದು ಕೇಳಿದನು. ಇಲ್ಲ ಭಗವ. ಯಾಕೆ ಸಹೋದರ, ಉಳಿದ ಸಹೋದರರು ನಿನ್ನ ಸೇವೆಯನ್ನೇಕೆ ಮಾಡುತ್ತಿಲ್ಲ? ಭಗವಾನ್, ನನ್ನಿಂದ ಅವರಿಗೇನೂ ಪ್ರಯೋಜನವಿಲ್ಲ, ಹಾಗಾಗಿ ಅವರು ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ತಥಾಗತನು ಪೂಜ್ಯ ಆನಂದನತ್ತ ತಿರುಗಿ, ಆನಂದ, ಹೋಗಿ ನೀರುತ್ತ, ನಾನು ಇವನಿಗೆ ಸ್ನಾನ ಮಾಡಿಸಿ ಶುಭ್ರಗೊಳಿಸುತ್ತೇನೆ ಎಂದನು. ಸರಿ ಪ್ರಭು ಎಂದು ಹೇಳಿದ ಆನಂದನು ಹೋಗಿ ನೀರು ತಂದ ನಂತರ ತಥಾಗತನು ನೀರನ್ನು ಬಿಕ್ಕುವಿನ ಮೇಲೆ ಹಾಕುತ್ತಿದ್ದಂತೆಯೇ ಆನಂದನು ಆ ಬಿಕ್ಕುವಿನ ಶರೀರವನ್ನು ತೊಳೆದನು. ಆನಂತರ ತಥಾಗತನು ಅವನ ತಲೆಯನ್ನು ಮತ್ತು ಆನಂದನನ್ನು ಅವನ ಕಾಲನ್ನು ಹಿಡಿದೆತ್ತಿ ಹಾಸಿಗೆಯ ಮೇಲೆ ಮಲಗಿಸಿದನು. ಆನಂತರ ತಥಾಗತನು ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಘದ ಸಭೆಯನ್ನು ಕರೆದು ಉಳಿದ ಸಹೋದರರನ್ನು ಕುರಿತು ಹೀಗೆ ಪ್ರಶ್ನಿಸಿದನು. ಸಹೋದರರೇ, ಬಿಡಾರದ ಕೊಠಡಿಯೊಂದರಲ್ಲಿ ಬಿಕ್ಕು ಒಬ್ಬನು ಕಾಯಿಲೆ ಬಿದ್ದಿದ್ದಾನೆ ಎಂಬುದು ನಿಮಗೆ ತಿಳಿದಿದೆಯೇ? ತಿಳಿದಿದೆ ಭಗವಾನ್. ಅವನಿಗೇನಾಗಿದೆ ಬಲ್ಲಿರಾ? ಅವನು ಅತಿಸಾರದಿಂದ ಬಳಲುತ್ತಿದ್ದಾನೆ. ಯಾರಾದರೂ ಅವನ ಸೇವೆಯನ್ನು ಮಾಡುತ್ತಿದ್ದೀರಾ? ಇಲ್ಲ ಭಗವಾನ್. ಏಕೆ? ಯಾವ ಸಹೋದರನು ಅವನನ್ನು ನೋಡಿಕೊಳ್ಳುತ್ತಿಲ್ಲ? ಕಾರಣವೇನು? ಭಗವಾನ್, ಅವನಿಂದ ನಮಗ್ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ, ಹಾಗಾಗಿ ಅವನನ್ನು ನಾವ್ಯಾರೂ ನೋಡಿಕೊಳ್ಳುತ್ತಿಲ್ಲ. ಸಹೋದರರೇ, ನಿಮ್ಮನ್ನು ನೋಡಿಕೊಳ್ಳಲು ತಂದೆಯಾಗಲಿ ತಾಯಿಯಾಗಲಿ ಇಲ್ಲ. ನಿಮ್ಮನ್ನು ನೀವೇ ಪರಸ್ಪರ ನೋಡಿಕೊಳ್ಳದೆ ಹೋದರೆ ನಿಮ್ಮನ್ನು ನೋಡಿಕೊಳ್ಳುವವರಾರು? ಸಹೋದರರೇ, ಯಾರು ನನ್ನನ್ನು ನೋಡಿಕೊಳ್ಳುತ್ತಿದ್ದಾನೋ ಅವನು ರೋಗಿಗಳನ್ನೂ ನೋಡಿಕೊಳ್ಳಲಿ. ಅವನಿಗೆ ಗುರುವಿದ್ದಲ್ಲಿ ಅವನ ಗುರುವು ಅವನನ್ನು ಬದುಕಿರುವವರೆಗೂ ನೋಡಿಕೊಳ್ಳಲಿ. ಅವನು ಗುಣ ಹೊಂದುವವರೆಗೂ ಅವನ ಹಾರೈಕೆ ಮಾಡಲಿ. ಅವನಿಗೆ ಒಬ್ಬ ಪಾಲಕ ಅಥವಾ ಪೋಷಕ ಅಥವಾ ಶಿಷ್ಯ ಅಥವಾ ಸಹಪಾಠಿ ಇದ್ದಲ್ಲಿ ಅವನೇ ಆತನ ಆರೋಗ್ಯ ನೋಡಿಕೊಳ್ಳಬೇಕು, ಗುಣ ಹೊಂದುವುದನ್ನು ನಿರೀಕ್ಷೆ ಮಾಡಬೇಕು. ಯಾರೂ ಅವನನ್ನು ನೋಡಿಕೊಳ್ಳದೆ ಹೋದರೆ ಅದನ್ನು ಒಂದು ಅಪರಾಧವೆಂದು ಪರಿಗಣಿಸಲಾಗುವುದು. ಎರಡು, ಒಮ್ಮೆ ತಥಾಗತನು ರಾಜಗೃಹದ ಬಳಿಯ ಮಹಾವನದಲ್ಲಿ ಹಳಿ ಅಳಿಲುಗಳಿಗೆ ಆಹಾರ ನೀಡುವ ಸ್ಥಳದಲ್ಲಿ ತಂಗಿದ್ದ. ಆ ಸಂದರ್ಭದಲ್ಲಿ ಪೂಜ್ಯನಾದ ಒಕ್ಕಾಲಿ ಎಂಬಾತನು ಕುಂಬಾರನೊಬ್ಬನ ಮನೆಯಲ್ಲಿ ತಂಗಿದ್ದನು. ಅವನು ಅನಾರೋಗ್ಯದಿಂದ ಹುಣ್ಣು ಮತ್ತು ಗಾಯಗಳ ನೋವಿನಿಂದ ಬಳಲುತ್ತ
ತೀವ್ರ ಸಂಕಟದಲ್ಲಿ ಹಾಸಿಗೆ ಹಿಡಿದಿದ್ದನು. ಪೂಜ್ಯ ಒಕ್ಕಾಲಿಯು ತನ್ನನ್ನು ನೋಡಿಕೊಳ್ಳುತ್ತಿದ್ದವರನ್ನು ಕರೆದು ಹೇಳಿದ, ಸ್ನೇಹಿತರೆ ಇಲ್ಲಿ ಬನ್ನಿ, ತಥಾಗತನ ಬಳಿಗೆ ಹೋಗಿ ನನ್ನ ಪರವಾಗಿ ಅವನಿಗೆ ಪ್ರಣಾಮಗಳನ್ನು ಸಲ್ಲಿಸಿರಿ. ಆನಂತರ ಅವನಿಗೆ, ಭಗವಾನ್ ಸಹೋದರ ಒಕ್ಕಾಲಿಯು ರೋಗಪೀಡಿತನಾಗಿದ್ದಾನೆ, ಹುಣ್ಣು ಮತ್ತು ಗಾಯಗಳಿಂದ ನರಳುತ್ತಿದ್ದಾನೆ, ಅವನು ತಥಾಗತನ ಪಾದಗಳಿಗೆ ನಮಸ್ಕರಿಸುತ್ತಾನೆ ಎಂದು ತಿಳಿಸಿರಿ. ಜೊತೆಗೆ ಭಗವಾನರು ಆತನ ಮೇಲಿನ ಕರುಣೆಯಿಂದ ಒಕ್ಕಾಲಿಯನ್ನು ಭೇಟಿ ಮಾಡಲು ಸಾಧ್ಯವೇ ಎಂದು ವಿಚಾರಿಸಿ ಎಂದು ಕೇಳಿಕೊಂಡನು. ಈ ವಿಚಾರವು ತಥಾಗತನಿಗೆ ತಿಳಿದಾಗ ಅವನು ಮೌನವಾಗಿ ಸಮ್ಮತಿಸಿದನು. ನಂತರ ತನ್ನ ನಿಲುವಂಗಿಯನ್ನು ಧರಿಸಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಪೂಜ್ಯ ಒಕ್ಕಾಲಿಯನ್ನು ನೋಡಲು ಹೊರಟ. ತಥಾಗತನು ಬರುವುದನ್ನು ದೂರದಿಂದ ನೋಡಿದ ಪೂಜ್ಯನಾದ ಒಕ್ಕಾಲಿಯು ಹಾಸಿಗೆಯಿಂದ ಎದ್ದು ಕುಳಿತನು. ತಥಾಗತನು ಪೂಜ್ಯ ಒಕ್ಕಾಲಿ ಇದ್ದ, ಒಕ್ಕಾಲಿ ಸಾಕು, ಹಾಸಿಗೆಯಿಂದ ಏಳಬೇಡ, ಆಸನ ಸಿದ್ಧವಿದೆ, ಅದರಲ್ಲಿ ನಾನು ಕೂರುತ್ತೇನೆ ಎನ್ನುತ್ತಾ ಸಿದ್ಧಪಡಿಸಿದ ಆಸನದಲ್ಲಿ ಕುಳಿತನು. ನಂತರ ಆತನನ್ನು ಉದ್ದೇಶಿಸಿ, ಒಕ್ಕಾಲಿ, ನೀನು ಅಧೀರನಾದೆ, ಧೈರ್ಯದಿಂದ ನೋವನ್ನು ಸಹಿಸಿಕೊಳ್ಳುತ್ತಿದ್ದೀಯೇ ಎಂದು ಭಾವಿಸಿದ್ದೇನೆ. ನಿನ್ನ ನೋವು ಹೆಚ್ಚಿಲ್ಲ ತಾನೆ? ಕಡಿಮೆಯಾಗುತ್ತಿರಬಹುದಲ್ಲವೇ? ನೋವು ಹೆಚ್ಚಾಗದೆ ಕಡಿಮೆಯಾಗುತ್ತಿರುವ ಲಕ್ಷಣಗಳು ಕಾಣುತ್ತಿವೆಯೇ ಎಂದು ಬುದ್ಧನು ಕೇಳಿದಾಗ, ಇಲ್ಲ ಭಗವಾನ್, ಸಹಿಸಲಾಗುತ್ತಿಲ್ಲ, ಅತೀವವಾದ ನೋವು ಕಾಣಿಸಿಕೊಳ್ಳುತ್ತಿದೆ, ಕಡಿಮೆಯಾಗುತ್ತಿಲ್ಲ, ಕಡಿಮೆಯಾಗುತ್ತಿರುವ ಲಕ್ಷಣಗಳೂ ಕಾಣುತ್ತಿಲ್ಲ, ಹೆಚ್ಚಾಗುತ್ತಿರುವ ಲಕ್ಷಣಗಳೇ ಕಾಣುತ್ತಿವೆ ಎಂದು ಒಕ್ಕಾಲಿ ಉತ್ತರಿಸಿದನು. ಏನಾದರೂ ಸಂದೇಹಗಳಿವೆಯೇ ಒಕ್ಕಾಲಿ? ಏನಾದರೂ ಪಶ್ಚಾತ್ತಾಪವಿದೆಯಾ? ಭಗವಾನ್, ನನಗೆ ಯಾವುದೇ ಸಂದೇಹವೂ ಇಲ್ಲ, ಪಶ್ಚಾತ್ತಾಪವೂ ಇಲ್ಲ. ಒಕ್ಕಾಲಿ, ನಿನ್ನ ನೈತಿಕತೆಯನ್ನು ಕುರಿತಂತೆ ಆಕ್ಷೇಪಾರ್ಹವಾದದ್ದು ಇದೆ ಎಂದೆನಿಸುವುದಿಲ್ಲವೇ? ಇಲ್ಲ ಭಗವಾನ್, ನೈತಿಕತೆಯನ್ನು ಕುರಿತಂತೆ ನನ್ನಲ್ಲಿ ಆಕ್ಷೇಪಾರ್ಹವಾದದ್ದು ಏನೂ ಇದ್ದಂತೆ ನನಗನ್ನಿಸುವುದಿಲ್ಲ. ಹಾಗಿದ್ದ ಪಕ್ಷದಲ್ಲಿ ನಿನ್ನನ್ನು ಯಾವುದೋ ಚಿಂತೆ ಕಾಡುತ್ತಿರಬೇಕು, ಅಥವಾ ನೀನು ಯಾವುದಾದರೂ ಒಂದು ವಿಷಯದಲ್ಲಿ ಪಶ್ಚಾತ್ತಾಪ ಪಡುತ್ತಿರಬೇಕು. ಬಹುಕಾಲದಿಂದಲೂ ತಥಾಗತನನ್ನು ಕಾಣಬೇಕೆಂಬ ಹಂಬಲ ನನ್ನದು, ಆದರೆ ತಥಾಗತನ ದರ್ಶನಕ್ಕೆ ಬರುವಷ್ಟು ಶಕ್ತಿ ನನಗಿರಲಿಲ್ಲ. ಛೇ, ಎಂತಹ ಮಾತು ಒಕ್ಕಾಲಿ! ನನ್ನ ಈ ನಶ್ವರ ದೇಹವನ್ನು ನೋಡುವುದರಿಂದ ನಿನಗೆ ಏನಾಗುತ್ತದೆ? ಧಮ್ಮವನ್ನು ನೋಡಿದವನು ನನ್ನನ್ನು ನೋಡುತ್ತಾನೆ, ನನ್ನನ್ನು ನೋಡದವನು ಧಮ್ಮವನ್ನು ನೋಡುತ್ತಾನೆ. ಖಂಡಿತವಾಗಿಯೂ ಧಮ್ಮವನ್ನು ಗ್ರಹಿಸುವುದು ನನ್ನನ್ನು ದರ್ಶನ ಮಾಡಿದಂತೆ, ನನ್ನನ್ನು ನೋಡುವವನು ಧಮ್ಮವನ್ನು ಗ್ರಹಿಸುತ್ತಾನೆ ಎಂದು ಹೇಳುವುದರ ಮೂಲಕ ಪೂಜ್ಯನಾದ ಒಕ್ಕಾಲಿಗೆ ತಥಾಗತನು ಸ್ಥೈರ್ಯ ತುಂಬಿದ. ಮೂರು. ಒಮ್ಮೆ ಗೌತಮ ಬುದ್ಧನು ಭಗ್ಗಿಗಳ ನಡುವೆ ಮೃಗವನದ ಭೇಷಕಾಲ ಎಂಬ ತೋಟದಲ್ಲಿದ್ದ ಮೊಸಳೆಗಳ ಸರೋವರದ ಬಳಿ ತಂಗಿದ್ದನು. ಒಬ್ಬ ಹಿರಿಯ ಗೃಹಸ್ಥನಾದ ನಕುಲಪಿತ ಎಂಬಾತನು ತಥಾಗತನ ಬಳಿ ಬಂದು ಅವನಿಗೆ ವಂದಿಸಿ ಒಂದೆಡೆ ಕುಳಿತುಕೊಂಡನು. ನಂತರ ಮಹಾತ್ಮನನ್ನು ಉದ್ದೇಶಿಸಿ, ಒಡೆಯ, ನಾನೀಗ ವಯಸ್ಸಿನ ಭಾರದಿಂದ ನಲುಗಿ ಹೋಗಿರುವ ವೃದ್ಧನಾಗಿದ್ದೇನೆ, ನನಗೆ ತೀರಾ ವಯಸ್ಸಾಗಿದೆ, ನಾನೀಗ ನನ್ನ ಬದುಕಿನ ಅಂತ್ಯವನ್ನು ಸಮೀಪಿಸಿದ್ದೇನೆ, ನಾನು ರೋಗಗ್ರಸ್ತನಾಗಿದ್ದೇನೆ ಮತ್ತು ಸದಾ ನೋವಿನಿಂದ ಬಳಲುತ್ತಿದ್ದೇನೆ. ಒಡೆಯ, ನನಗೆ ತಥಾಗತನ ಹಾಗೂ ಅವನ ಬಿಕ್ಕುಗಳ ದರ್ಶನವಾಗುವುದು
ತೀರಾ ಅಪರೂಪ. ತಥಾಗತನು ನನ್ನನ್ನು ಸಂತೈಸಿ ಸಂತೋಷಪಡಿಸಲಿ. ಬಹಳ ದಿನಗಳವರೆಗೆ ಅದು ನನ್ನ ಪಾಲಿಗೆ ಆಶೀರ್ವಾದವಾಗಿರುತ್ತದೆ ಎಂದು ನಕುಲಪಿತನು ಬೇಡಿಕೊಂಡನು. ಇದಕ್ಕೆ ಪ್ರತಿಕ್ರಿಯಿಸಿದ ಮಹಾತ್ಮನು, ನಿಜ ಗೃಹಸ್ಥನೇ, ನಿನ್ನ ಶರೀರವು ಕ್ಷೀಣವಾಗಿ ಜರ್ಜರಿತವಾಗಿದೆ. ಈ ಅವಸ್ಥೆಯಲ್ಲಿ ಆರೋಗ್ಯವಾಗಿರಬೇಕೆಂಬ ನಿರೀಕ್ಷೆಯು ಮೂರ್ಖತನದ್ದು. ಆದ್ದರಿಂದ ಹಿರಿಯ ಗೃಹಸ್ಥನೇ, ನನ್ನ ದೇಹ ರೋಗಗ್ರಸ್ತವಾಗಿದ್ದರೂ ನನ್ನ ಮನಸ್ಸು ಆರೋಗ್ಯಕರವಾಗಿದೆ ಎಂದು ಆಲೋಚಿಸುವ ಅಭ್ಯಾಸವನ್ನು ಬೆಳೆಸಿಕೋ. ಈ ರೀತಿಯ ಮನಸ್ಥಿತಿಯನ್ನು ನೀನು ರೂಢಿಸಿಕೋ ಎಂದು ಸಲಹೆ ನೀಡಿದನು. ಅನಂತರ ವಯೋವೃದ್ಧ ಗೃಹಸ್ಥನಾದ ನಕುಲಪಿತನು ತಥಾಗತನ ಸಲಹೆಯನ್ನು ಸ್ವಾಗತಿಸಿ ಆತನ ಮಾತುಗಳನ್ನು ಸಂತೋಷದಿಂದ ಕೇಳಿದನು. ನಂತರ ತನ್ನ ಆಸನದಿಂದ ಎದ್ದು ತಥಾಗತನಿಗೆ ನಮಸ್ಕರಿಸಿ ಅಲ್ಲಿಂದ ತೆರಳಿದನು. ಭಾಗ 4. ಒಮ್ಮೆ ತಥಾಗತನು ಕಪಿಲ ವಸ್ತುವಿನಲ್ಲಿ ಶಾಕ್ಯರ ಜೊತೆ ಅಂಜೂರ ವೃಕ್ಷಗಳ ವನದಲ್ಲಿ ತಂಗಿದ್ದನು. ಆ ಸಂದರ್ಭದಲ್ಲಿ ಹಲವಾರು ಬಿಕ್ಕುಗಳು ತಥಾಗತನಿಗಾಗಿ ನಿಲುವಂಗಿಯನ್ನು ತಯಾರಿಸುವುದರಲ್ಲಿ ಮಗ್ನರಾಗಿದ್ದರು. 3 ತಿಂಗಳು ಕಳೆದ ಮೇಲೆ, ಉಡುಪುಗಳು ಸಿದ್ಧವಾದ ಮೇಲೆ ತಥಾಗತನು ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು. ಇದೇ ವೇಳೆಗೆ ಶಾಕ್ಯ ಕುಲದ ಮಹಾನಾಮ ಎಂಬುವವನಿಗೆ, ಹಲವಾರು ಬಿಕ್ಕುಗಳು ತಥಾಗತನಿಗೆ ಉಡುಪನ್ನು ಸಿದ್ಧಪಡಿಸುತ್ತಿದ್ದಾರೆ ಎಂಬ ವಿಷಯವು ತಿಳಿಯಿತು. ಅವನು ತಥಾಗತನ ಬಳಿಗೆ ತೆರಳಿ ಅವನಿಗೆ ವಂದಿಸಿ ಪಕ್ಕದಲ್ಲಿ ಕುಳಿತನು. ನಂತರ ಅವನು, ಹಲವಾರು ಬಿಕ್ಕುಗಳು ತಥಾಗತನಿಗೆ ನಿಲುವಂಗಿಯನ್ನು ತಯಾರಿಸುತ್ತಿದ್ದಾರೆ, ಜೊತೆಗೆ ಅವರು ನಿಲುವಂಗಿ ತಯಾರಾದ ಮೇಲೆ 3 ತಿಂಗಳು ಕಳೆದ ನಂತರ ತಥಾಗತನು ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಎಂದು ಅವರು ಮಾತನಾಡಿಕೊಳ್ಳುತ್ತಿದ್ದರು. ಭಗವಾನ್, ಸಾಮಾನ್ಯನೊಬ್ಬ ಕಾಯಿಲೆ ಬಿದ್ದಾಗ, ನೋವಿನಿಂದ ಅತೀವವಾಗಿ ನರಳುತ್ತಿದ್ದಾಗ ಮತ್ತೊಬ್ಬ ವಿವೇಚನೆಯುಳ್ಳ ಸಹೋದರನು ಅವನನ್ನು ಹೇಗೆ ಸಂತೈಸಬೇಕು ಎಂಬುದನ್ನು ನಾವು ತಥಾಗತನ ಬಾಯಿಯಿಂದ ಈವರೆಗೆ ಕೇಳಿಲ್ಲ ಎಂದು ಮಹಾತ್ಮನ ಮುಂದೆ ತನ್ನ ಮನದ ಆಸೆಯನ್ನು ವ್ಯಕ್ತಪಡಿಸಿದನು. ಇದಕ್ಕೆ ಉತ್ತರಿಸಿದ ಮಹಾತ್ಮನು, ಮಹಾನಾಮ, ಕಾಯಿಲೆ ಬಿದ್ದಿರುವ ಸಹೋದರನನ್ನು ಮತ್ತೊಬ್ಬ ಸಾಮಾನ್ಯ ಸಹೋದರನು ಸಂತೈಸಬೇಕು. ಸಮಾಧಾನ ಹುಟ್ಟಿಸುವ 4 ಭರವಸೆಯ ಮಾತುಗಳನ್ನು ಆಡಬೇಕು. ಆರಾಮವಾಗಿರು, ಧರ್ಮದಿಂದ ಮತ್ತು ಬಿಕ್ಕುಗಳ ಸಂಘದಿಂದ ನೆಮ್ಮದಿಯನ್ನು ಪಡೆ. ಅದೇ ರೀತಿ ಧರ್ಮಕ್ಕೆ ಅತಿ ಪ್ರಿಯವಾದ ಸದ್ಗುಣಗಳನ್ನು ಚಾಚೂ ತಪ್ಪದೆ ಪಾಲಿಸು. ಇದರಿಂದ ಮಾನಸಿಕ ಸಮತೋಲನ ಉಳಿಯುತ್ತದೆ. ಮಹಾನಾಮ, ಈ ರೀತಿಯಲ್ಲಿ ರೋಗಿಯನ್ನು ಇಂತಹ 4 ಒಳ್ಳೆಯ ಮಾತುಗಳಿಂದ ಸಂತೈಸಿದ ನಂತರ ಅವನಿಗೆ ಈ ಕೆಳಗಿನ ಮಾತುಗಳನ್ನಾಡಬೇಕು. ಒಂದು ವೇಳೆ ರೋಗಿಯು ತನ್ನ

ತಂದೆ ತಾಯಿಯರಿಗಾಗಿ ಹಂಬಲಿಸುತ್ತಿದ್ದು ನನ್ನ ತಾಯಿ ಮತ್ತು ತಂದೆಯರ ಹಂಬಲವಾಗುತ್ತಿದೆ ಎಂದು ಹೇಳಿದರೆ, ಪ್ರಿಯನೇ, ನೀನು ಸಾಯುವುದು ಅನಿವಾರ್ಯ. ನಿನ್ನ ತಂದೆ ತಾಯಿಯರಿಗಾಗಿ ಹಂಬಲಿಸು ಅಥವಾ ಹಂಬಲಿಸದಿರು, ನೀನು ಸಾಯುವುದು ನಿಶ್ಚಿತ. ಹಾಗಾಗಿ ಹಂಬಲಿಸುವುದನ್ನು ಬಿಡು ಎಂದು ಹೇಳಬೇಕು. ಒಂದು ವೇಳೆ ರೋಗಿಯು ನಾನು ಅವರಿಗಾಗಿ ಹಂಬಲಿಸುವುದನ್ನು ಬಿಟ್ಟಿದ್ದೇನೆ ಎಂದು ಹೇಳಿದರೆ ಸಂತೈಸುತ್ತಿರುವ ಸಹೋದರನು, ಆದರೆ ಪೂಜ್ಯನೆ, ನೀನು ನಿನ್ನ ಮಕ್ಕಳಿಗಾಗಿ ಹಂಬಲಿಸುತ್ತಿದ್ದೀಯೇ? ನೀನು ಹೇಗಿದ್ದರೂ ಸಾಯಲೇಬೇಕು, ಆದ್ದರಿಂದ ಅವರಿಗಾಗಿ ಹಂಬಲಿಸುವುದನ್ನು ಬಿಡು ಎಂದು ಹೇಳಬೇಕು. ಪಂಚೇಂದ್ರಿಯಗಳ ಸುಖಗಳನ್ನು ಕುರಿತು ಸಹ ಅವನೊಂದಿಗೆ ಮಾತನಾಡಬೇಕು. ಒಂದು ಪಕ್ಷ ರೋಗಿಯು ನನಗೆ ಇಂದ್ರಿಯ ಸುಖಗಳ ಬಗ್ಗೆ ಇನ್ನೂ ಹಂಬಲ ಉಳಿದಿದೆ ಎಂದು ಹೇಳಿದರೆ, ಲೌಕಿಕ ಸುಖಗಳಿಗಿಂತ ಸ್ವರ್ಗದ ಸುಖಗಳು ಉತ್ತಮವಾಗಿರುತ್ತವೆ ಮತ್ತು ಹೆಚ್ಚಿನ ಆಯ್ಕೆಯೂ ಇರುತ್ತದೆ. ಆದ್ದರಿಂದ ಈ ಲೌಕಿಕ ಜಗತ್ತಿನ ಸುಖಗಳ ಆಸೆಯನ್ನು ತ್ಯಜಿಸಿ ನಿನ್ನ ಮನಸ್ಸನ್ನು ನಾಲ್ಕು ಮಹಾನ್ ದೈವಗಳ ಆನಂದದ ಮೇಲೆ ಕೇಂದ್ರೀಕರಿಸು ಎಂದು ಹಾರೈಕೆ ಮಾಡುವ ಸಹೋದರನು ಅವನಿಗೆ ಹೇಳಬೇಕು. ಒಂದು ವೇಳೆ ರೋಗಿಯು ನನ್ನ ಮನಸ್ಸು ಸ್ಥಿರವಾಗಿದೆ ಎಂದು ಹೇಳಿದರೆ, ಆಗ ನಿನ್ನ ಮನಸ್ಸನ್ನು ಬ್ರಹ್ಮಲೋಕದ ಮೇಲೆ ಸ್ಥಿರವಾಗಿ ಕೇಂದ್ರೀಕರಿಸು ಎಂದು ಉಪದೇಶಿಸಬೇಕು. ರೋಗಿಯು ಹಾಗೆಯೇ ಮಾಡಿದ್ದೇನೆ ಎಂದು ಹೇಳಿದರೆ, ಆತ್ಮೀಯರೇ, ಬ್ರಹ್ಮಲೋಕವೂ ನಶ್ವರ, ಬದಲಾವಣೆ ಹೊಂದುವಂಥದ್ದು, ವ್ಯಕ್ತಿತ್ವದ ಮಿತಿಗಳಿಗೆ ಒಳಪಟ್ಟಿರುವಂಥದ್ದು. ಆದ್ದರಿಂದ ನೀನು ಬ್ರಹ್ಮಲೋಕವನ್ನು ಮೀರಿ ನಿನ್ನನ್ನು ನೀನೇ ಕಳೆದುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಬೇಕು ಎಂದು ನುಡಿಯಬೇಕು. ರೋಗಿಯು ಹಾಗೆ ಮಾಡಿದ್ದೇನೆ ಎಂದು ಹೇಳಿದರೆ, ಮಹಾನಾಮ, ಆಗ ಹೀಗೆ ಅಚಲವಾದ ಸಾಮಾನ್ಯ ಮನುಷ್ಯನಿಗೂ ಆಸೆಗಳಿಂದ ಮುಕ್ತಿ ಹೊಂದಿರುವ ಭಿಕ್ಕುವಿಗೂ ಮೋಕ್ಷಕ್ಕೆ ಸಂಬಂಧಿಸಿದಂತೆ ಯಾವ ಅಂತರವೂ ಉಳಿಯುವುದಿಲ್ಲ ಎಂದು ತಥಾಗತನು ವಿವರಿಸಿದನು. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
0: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
1: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
0: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
1: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
0: ನಿಮ್ಮ ಧ್ವನಿ,
1: ನಿಮ್ಮ ಅಭಿಪ್ರಾಯ,
0: ನಿಮ್ಮ ಮಾತುಗಳು,
1: ನಿಮ್ಮ ಪ್ರಶ್ನೆಗಳು.
0: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ. ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686-960-9279.
2: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
3: ಸ್ತ್ರೀಯಂದರೆ ಅಷ್ಟೇ ಸಾಕೆ,
4: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತ

ಅಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
1: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಅಡುಗೆಗಳ ವಿಷಯಕ್ಕೆ ಅಂತ ಬಂದಾಗ ಪ್ರತಿದಿನ ಕೂಡ ಏನಪ್ಪ ಮಾಡೋದು, ಯಾವ ಸಾಂಬಾರು ಮಾಡೋದು, ಯಾವ ಚಟ್ನಿ ಮಾಡೋದು, ಯಾವ ಪಲ್ಯ ಮಾಡೋದು, ಯಾವ ರಸಂ ಮಾಡೋದು ಅನ್ನೋದು ಒಂದಿಷ್ಟು ಯೋಚನೆ ಇದ್ದೇ ಇರುತ್ತೆ ನಮ್ಮ ಗೃಹಿಣಿಯರಿಗೆ. ಹೋಟೆಲ್ನವ್ರಿಗೂ ಅಷ್ಟೇ, ಜೊತೆಗೆ ಬೀದಿ ಬದಿ ತಳ್ಳೋ ಗಾಡಿಗಳಲ್ಲಿ ಅಡುಗೆ ಮಾಡೋರಿಗೂ ಅಷ್ಟೇ ಕೆಲವೊಂದು ಯೋಚನೆ, ಚಿಂತನೆ ಇದ್ದೇ ಇರುತ್ತೆ. ನಮ್ಮ ಹೋಟೆಲ್ಗೆ ಬರುವಂಥವರು ವಿಭಿನ್ನ ರುಚಿಯನ್ನು ಕಂಡುಕೊಳ್ಬೇಕು, ಜೊತೆಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಬೇಕು, ಹೋಟೆಲ್ನ ಪ್ರಚಾರ ಬೇರೆ ಕಡೆ ಕೂಡ ಅವ್ರು ಮಾಡಬೇಕು, ಈ ಹೋಟೆಲ್ನಲ್ಲಿ ಈ ರೀತಿಯ ಸ್ಪೆಷಲ್ ಅಡುಗೆ ತಿಂಡಿ ಸಿಗತ್ತೆ ಅನ್ನೋ ಒಂದು ಯೋಚನೆ ಅವರಿಗೂ ಇರುತ್ತೆ. ಈ ಮಾತನ್ನು ನಾನು ಆಗಾಗ ಹೇಳ್ತಾ ಇರ್ತೀನಿ, ಅಡುಗೆ ಮಾಡೋದು ಒಂದು ಮ್ಯಾಜಿಕ್ ಅಂತ. ಸೊ ಈ ಮ್ಯಾಜಿಕ್ ಬರೋದು ನಮ್ಮಿಂದಲೇ ಹೊಸ ಹೊಸ ಪ್ರಯೋಗ ಮಾಡೋದ್ರಿಂದ. ಅದರಲ್ಲೂ ಗೃಹಿಣಿಯರಿಗೆ ಮ್ಯಾಜಿಕ್ ಅನ್ನೋ ಬದಲು ಚಾಲೆಂಜ್ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಮನೆಯ ಸದಸ್ಯರ ಪ್ರೀತಿಗೆ ತಕ್ಕಂತೆ ಮಾಡಬೇಕಲ್ವ. ಈ ಬಿ ಪಿ, ಶುಗರ್ ಇದ್ದಂಥವ್ರಿಗೂ ಕೂಡ ಅವರ ಆರೋಗ್ಯಕ್ಕೆ ತಕ್ಕಂತೆ ಅಡುಗೆ ಕೂಡ ಮಾಡಬೇಕಾಗತ್ತೆ. ಸೊ ಈ ದಿನ ಸ್ನೇಹಿತರೆ, ಪ್ರತಿದಿನ ಅದೇ ತರಕಾರಿ ಸಾಂಬಾರು ತಿಂದು ಬೇಸರ ಆದವರಿಗೆ ಸ್ಪೆಷಲ್ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬೆಂಗಳೂರಿನ ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿದ್ದಾರೆ. ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಶೇಂಗಾ ಸಾಂಬಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ. ಸೊ ಈ ಶೇಂಗಾ ಸಾಂಬಾರು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಈ ಶೇಂಗಾ ಸಾಂಬಾರನ್ನು ಮಾಡ್ಕೊಳ್ತಾರೆ, ಇವರಲ್ಲಿ ಇವರ ಒಂದು ಕೇಟ್ರಿಂಗಲ್ಲಿ ಇದು ಫೇಮಸ್ ಯಾವ ರೀತಿ ಆಗಿದೆ, ಯಾವ ವಿಧಾನದಲ್ಲಿ ಮಾಡ್ತಾರೆ ಅನ್ನೋದನ್ನು ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ತಿಳಿಯೋಣ. ಶೇಂಗಾ ಸಾಂಬಾರ್ ಸ್ಪೆಷಲ್ ರೆಸಿಪಿ ಬಗ್ಗೆ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸ್ಪೆಷಲ್ ಆಗಿರುವಂತಹ ಸಾಂಬಾರ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಶೇಂಗಾ ಸಾಂಬಾರ್. ಈ ಶೇಂಗಾ ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಜೊತೆಗೆ ಯಾವ ವಿಧಾನದಲ್ಲಿ ಈ ಶೇಂಗಾ ಸಾಂಬಾರನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಅವರಿಂದ ತಿಳಿತಾ ಹೋಗೋಣ.
5: ಅದರಲ್ಲಿ ವಿಶೇಷವಾಗಿ ಇವತ್ತು ಆ ಮಸಾಲೆನೇ. ಈಗ ಸಾಂಬಾರು ಜನರಲಿ ಸುಮಾರು ಥರ ಸಾಂಬಾರು ತೋರಿಸಿದ್ವಿ, ಆದರೆ ಪುಡಿ ಒಂದೇ ಥರ ಇರುತ್ತೆ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ.

0: ಇವತ್ತು ಒಂದು ವಿಶೇಷವಾದಂತಹ ಶೇಂಗಾ ಸಾಂಬಾರ್ ಅಂತ ಮಾಡ್ತೀವಿ. ಅದರಲ್ಲಿ ಸಾಂಬಾರ್ ಪುಡಿಯನ್ನ ಫ್ರೆಶ್ ಆಗಿ ಮಸಾಲೆ ಹುರ್ಕೊಂಡು ಶೇಂಗಾ ಹಾಕಿ ಹುರಿದು ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಯಾವ ತರಕಾರಿ ಹಾಕೋಬೇಕಾದ್ರೂ ಮಾಡ್ಕೋಬಹುದು. ಇವತ್ತು ನುಗ್ಗೆಕಾಯಿ ಆಲೂಗೆಡ್ಡೆ ಹಾಕಿ ಶೇಂಗಾ ಸಾಂಬಾರ್ ನಮ್ಮ RVR ಮದುವೆ ಮನೆ ಸ್ಪೆಷಲ್ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಶೇಂಗಾ ಆಲೂಗೆಡ್ಡೆ ನುಗ್ಗೆಕಾಯಿ ಹಾಕಿ ಮಾಡಿರುವಂತಹ ಶೇಂಗಾ ಸಾಂಬಾರ್. ಸ್ನೇಹಿತರೆ, ಈ ಶೇಂಗಾ ಸಾಂಬಾರ್ ಅನ್ನ ಮಾಡೋದಕ್ಕೆ ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು, ಸಾಂಬಾರ್ ಪುಡಿ. ಅದನ್ನು ವಿಶೇಷವಾಗಿ ಒಂದು ಸ್ವಲ್ಪ ಆ್ಯಡ್ ಆನ್ ಮಾಡಿ ಮಾಡಬೇಕಾಗಿರುತ್ತೆ. ಮೊದಲಿಗೆ ಒಂದು 2 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಮಸಾಲೆ ಹುರಿಯೋದಕ್ಕೆ. ಎಣ್ಣೆ ಹಾಕ್ತಿದ್ದಂಗೆ ಒಂದು 100 ಗ್ರಾಮ್ ಅಷ್ಟು ಕಡಲೆಕಾಯಿ ಬೀಜವನ್ನು ಹಾಕೊಳ್ತಾ ಇದ್ದೀನಿ. 100 ಗ್ರಾಮ್ ಕಡಲೆಕಾಯಿ ಬೀಜಕ್ಕೆ ನೋಡಿ 1 ಇಂಚಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಒಳಮುಷ್ಟಿಯಷ್ಟು ಅಥವಾ 3 ಚಮಚದಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಮೆಂತ್ಯ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು, 1/1 ಚಮಚದಷ್ಟು ಜೀರಿಗೆ. ಇದನ್ನು ಈಗ ಚೆನ್ನಾಗಿ ಹುರ್ಕೋಣ. ಇದು ಒಂದು 50% ಒಂದು 50% ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ಈಗ ಮೆಣಸಿನಕಾಯಿ ಎಲ್ಲ ಹಾಕೋಬೇಕು. ಈಗ ಸಣ್ಣ ಕಾವಲ್ ಇದನ್ನ ಹುರ್ಕೋಣ. ನೋಡಿ, ಇದೊಂದು 50% ಚೆನ್ನಾಗಿ ಇದು ಫ್ರೈ ಆಗಿದೆ ಶೇಂಗಾ ಎಲ್ಲ. ಈಗ ಬ್ಯಾಡಗಿ ಮೆಣಸಿನಕಾಯಿ ಒಂದು 10-12 ಬ್ಯಾಡಗಿ ಮೆಣಸಿನಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದು ನಿಮಗೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಹಾಗೆ ಸಾಂಬಾರು ಒಳ್ಳೆ ರುಚಿ ಕೂಡ ಆಗುತ್ತೆ. ಸ್ನೇಹಿತರೆ, ಈ ಸಾಂಬಾರ್ ಮಸಾಲೆಗೆ ಕಡಲೆಬೇಳೆ ಉದ್ದಿನ ಬೇಳೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಶೇಂಗಾನೇ ಮೇನ್ ಬೇಸ್. ಇದಕ್ಕೆ ತುಂಬ ಒಳ್ಳೆ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಪ್ರಯತ್ನ ಮಾಡಿ, 100% ಎಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ. ಹಾಗೇನೆ ಇದು ನೋಡಿ, ಒಂದು 80% ಚೆನ್ನಾಗಿ ಇದು ಫ್ರೈ ಆಗಿದೆ. ಈ ಸಮಯದಲ್ಲಿ ಒಣಕೊಬ್ಬರಿ ತುರಿ, 1/2 ಹೋಳು ಒಣಕೊಬ್ಬರಿ ತುರಿಯನ್ನು ತುರ್ಕೊಂಬಂದಿದ್ದೀನಿ. ಈಗ ಇದನ್ನು ಕೂಡ ಹಾಕ್ಕೊಳ್ತೀನಿ. ಹಾಗೇ 1/2 ಹೋಳು ಹಸಿ ಕಾಯಿ ತುರಿಯನ್ನು ತೊಗೊಂಬಂದಿದ್ದೀನಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೋಣ. ಇದ್ರ ಜೊತೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸಣ್ಣ ಕಾವಲ್ಲಿ ಫ್ರೈ ಮಾಡ್ದಂಗೆ ತುಂಬ ಒಳ್ಳೆ ಹದವಾದ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದು ಫ್ರೈ ಆಗ್ತಿದ್ದಂಗೆ 1 ಉಂಡೆ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ನೀವು ಬೆಳ್ಳುಳ್ಳಿ ಆಪ್ಷನಲ್ಲು, ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲವೋ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಇದನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಘಮಘಮತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ 1 ಉಂಡೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೋಣ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ ಇದು ಚೆನ್ನಾಗಿದೆ, ಫ್ರೈ ಆಗ್ತಾ ಬಂದಿದೆ. ಹಸಿ ಕಾಯಿ ಹಾಕಿರೋದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈ ಸಮಯದಲ್ಲಿ ಇದು ಮಸಾಲೆ ಚೆನ್ನಾಗಿ ಹದವಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಹಾಕ್ಕೊಂಡು ಸ್ಟೌನ ಆಫ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ನೀರು ಹಾಕಿ ಗಂಧದ ಥರ ಇದನ್ನು ರುಬ್ಕೊಂಡ್ಬರಬೇಕು. ಚೆನ್ನಾಗಿ ಇದನ್ನು ರುಬ್ಕೊಂಡು ಬರೋಣ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, RVR ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸಾಂಬಾರನ್ನು ಮಾಡುವುದರ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ರಸಮು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು, ಸೊಪ್ಪು ಸಾಂಬಾರು, ಕಟ್ಟಿನ ಸಾಂಬಾರು ಈ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ಇದು ತುಂಬಾ ಸ್ಪೆಷಲ್ ಆಗಿದೆ, ಶೇಂಗಾ ಸಾಂಬಾರು. ಯಾರೆಲ್ಲ ಟ್ರೈ ಮಾಡಿಲ್ವೋ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗತ್ತೆ ಅಂತಲೇ ಹೇಳ್ತಾರೆ ಶ್ರೀನಿವಾಸ್ ಸರ್ ಅವರು. ಸೊ ಇದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಆ ಸಾಮಗ್ರಿಗಳನ್ನು ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಕಡಲೆಕಾಯಿ ಬೀಜ, ಧನಿಯಾ, ಕರಿಬೇವು ಜೊತೆಗೆ ಜೀರಿಗೆ, ಬೆಳ್ಳುಳ್ಳಿ ಈ ಎಲ್ಲ ಮಿಶ್ರಣಗಳನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಾಗಿರುತ್ತೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
3: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ RVR ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಸ್ಪೆಷಲ್ ಆಗಿ ಶೇಂಗಾ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಶೇಂಗಾ ಸಾಂಬಾರನ್ನು ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸಿದರು. ಸಾಮಾನ್ಯವಾಗಿ ನಾವು ತರಕಾರಿ ಸಾಂಬಾರು, ರಸಮ್ಮು, ಜೊತೆಗೆ ಮಜ್ಜಿಗೆ ಸಾಂಬಾರು, ಹಾಗೆ ಸೊಪ್ಪಿನ ಸಾಂಬಾರು, ಸೊಪ್ಪಿನ ಕಟ್ಟು, ಹೋಳಿಗೆ ಸಾರು, ಈ ರೀತಿಯ ಸಾಂಬಾರುಗಳನ್ನು ಮಾಡ್ಕೊಂಡಿರ್ತೀವಿ. ಈ ಶೇಂಗಾವನ್ನು ಬಳಸಿ ಸಾಂಬಾರನ್ನು ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಶೇಂಗಾವನ್ನು ಹೆಚ್ಚಾಗಿ ಚಟ್ನಿ ಪುಡಿ ಮಾಡ್ಕೊಳ್ಳಿಕ್ಕೆ ಬಳಸ್ತಾರೆ, ಚಟ್ನಿ ಮಾಡ್ಕೊಳ್ಳಿಕ್ಕೆ ಬಳಸ್ತಾರೆ. ಸೊ ಈ ದಿನ RVR ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಶೇಂಗಾ ಬಳಸಿ ಸಾಂಬಾರು ಒಮ್ಮೆ ಮಾಡಿ ನೋಡಿ, ಮತ್ತೆ ಮತ್ತೆ ನೀವು ಇಷ್ಟಪಟ್ಟು ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಮಗ್ರಿಗಳೇನೋ ರೆಡಿ ಆಗಿದೆ, ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸ್ಪೆಷಲ್ಲಾಗಿ ಆಲೂಗಡ್ಡೆ, ನುಗ್ಗೆಕಾಯಿಯನ್ನು ಕೂಡ ಬಳಸ್ತಾ ಇದ್ದಾರೆ. ಇದು ಕೂಡ ಎಕ್ಸ್ಟ್ರಾ ರುಚಿ ಕೊಡುತ್ತೆ. ಸೊ ಹಾಗಾದರೆ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ, ಯಾವ ವಿಧಾನದಲ್ಲಿ ಇದನ್ನು ಮಾಡ್ತಾರೆ ಅನ್ನೋದನ್ನು ಕೇಳೋಣ.
4: ಒಳ್ಳೆ ಮಸಾಲೆ ಹುರಿದು ರುಬ್ಕೊಂಬಂದಿದ್ದೀವಿ, ಈಗ ಅದನ್ನ ಒಗ್ಗರಣೆ ಹಾಕಿ ಸಾಂಬಾರನ್ನ ರೆಡಿ ಮಾಡೋಣ. ಒಳ್ಳೆ ಘಮಘಮ ಅನ್ನತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಪ್ರಯತ್ನ ಮಾಡಿ ಈಗ ಶುರು ಮಾಡೋಣ. ಈ ಒಗ್ಗರಣೆ ಹಾಕೋದಕ್ಕೆ 1 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಸಾಸಿವೆ, 1 ಚಮಚದಷ್ಟು ಜೀರಿಗೆ, 4 ಒಗ್ಗರಣೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಗುಂಟೂರು ಮೆಣಸಿನಕಾಯಿ. ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿ ಹಚ್ಕೊಂಬಂದಿದ್ದೀನಿ, ಈರುಳ್ಳಿ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿತಿದ್ದಂಗೆನೆ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ಆಲೂಗಡ್ಡೆ ಹಚ್ಕೊಂಬಂದಿದ್ದೀನಿ. ಆಲೂಗಡ್ಡೆ ಹಾಕೋಣ, 2 ಆಲೂಗಡ್ಡೆ ಹಚ್ಕೊಂಬಂದಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನುಗ್ಗೆಕಾಯಿ 1-2 ನುಗ್ಗೆಕಾಯಿ ಹಚ್ಕೊಂಬಂದಿದ್ದೀನಿ. ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿದ್ರೆ ಈ ಸಾಂಬಾರು ಇನ್ನೂ ರುಚಿ ಹೆಚ್ಚುತ್ತೆ. ಆ ದೃಷ್ಟಿಯಿಂದ ಸ್ವಲ್ಪ 1-2 ನುಗ್ಗೆಕಾಯಿನ ಹಚ್ಕೊಂಬಂದಿದ್ದೀನಿ, ಈಗ ಅದನ್ನು ಕೂಡ ಈಗ ಸೇರಿಸ್ಕೊಳ್ತೀನಿ. ಈ ನುಗ್ಗೆಕಾಯಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲ ಚೆನ್ನಾಗಿದ್ದು ಫ್ರೈ ಮಾಡಿಕೊಂಡು ಈಗ ಇದು 20 ಭಾಗ ಚೆನ್ನಾಗಿದ್ದು ಫ್ರೈ ಆಗ್ತಿದ್ದಂಗೆ ಈಗ ಚಿಟಿಕೆ ಅರಿಶಿನವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನೋಡಿ, ಇದು 50 ಭಾಗ ಚೆನ್ನಾಗಿದ್ದು ಫ್ರೈ ಆಗ್ತಾ ಇದೆ. ಈ ಫ್ರೈ ಆಗಿರೋ ಟೈಮಲ್ಲಿ ಟೊಮೆಟೊ, ನಾನು 2 ಟೊಮೆಟೊ ಈ ಥರ ಸ್ಲೈಸ್ ಹಚ್ಕೊಂಬಂದಿದ್ದೀನಿ, ಈಗ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಬಾಡ್ತಿದ್ದಂಗೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಅದು ಚೆನ್ನಾಗಿ 1-2 ನಿಮಿಷ ಬೆಂದ ಮೇಲೆ ನಾವು ಬೇಯಿಸಿರೋ ಬೇಳೆ, ಆ ರುಬ್ಬಿರೋ ಮಸಾಲೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹುಳಿ ಹಾಕಿದ್ರೆ ಕುದೀತಾ ಇದ್ದರೆ ಆ ಘಮನೇ ಬೇರೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿದ್ದು ಫ್ರೈ ಆಗಿದೆ. ಈಗ ಈ ಸಮಯದಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ಸ್ನೇಹಿತರೆ ನೋಡಿ, ಈಗ 5-6 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀವಿ. ಆಲೂಗಡ್ಡೆ, ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಂದಿದೆ. ಈಗ ಬೆಂದ ಮೇಲೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ತೊಗೊಂಡಿದ್ದೀನಿ, ಈಗ ಇದನ್ನು ಸೇರಿಸ್ಕೋಣ ಇದಕ್ಕೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಗೆ ನಾನು ಬೇಯಿಸಿರೋ ಬೇಳೆ, ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮಷ್ಟು ತೊಗರಿ ಬೇಳೆಯನ್ನು ಬೇಯಿಸ್ಕೊಂಡು ಬಂದಿದ್ದೀನಿ, ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಹಾಗೆ ರುಬ್ಬಿರುವಂಥ ಮಸಾಲೆ, ಆವಾಗಲೇ ನಾನು ಮಸಾಲೆ ಹುರ್ಕೊಂಡಿದ್ವಲ್ಲ, ಆ ರುಬ್ಬಿರುವಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು 2 ಕುದಿ ಚೆನ್ನಾಗಿ ಕುದ್ದುಬಿಟ್ರೆ ಒಳ್ಳೆ ಘಮಘಮ ಅಂತಿರೋ ಶೇಂಗಾ ಸಾಂಬಾರು ರೆಡಿ ಆಗುತ್ತೆ. ತುಂಬ ಒಳ್ಳೆ ರುಚಿಯಾಗಿರುತ್ತೆ. 100% ಮನೇಲೊಂದ್ಸಲ ಪ್ರಯತ್ನ ಮಾಡಿ, ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದು ನೋಡಿ, 1-2 ನಿಮಿಷ ಕುದಿಸ್ಬಿಟ್ಟು ಒಳ್ಳೆ ರುಚಿ ನೋಡೋಣ. ಈಗ ಕುದೀತಾ ಇದೆ, ಒಳ್ಳೆ ಘಮಘಮ ಅಂತಿದೆ, ಚೆನ್ನಾಗಿ ಹದವಾಗಿ ಮಸಾಲೆ ಎಲ್ಲ ಕುದ್ದು ಬಂದಿದೆ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದ್ದು ಹದವಾಗಿದೆ. ಈಗ ಸ್ಟೌನ ಆಫ್ ಮಾಡೋಣ. ಚೆನ್ನಾಗಿ ಮಸಾಲೆ ಎಲ್ಲ ಹದವಾಗಿ ಕುದ್ರೋದ್ರಿಂದ ನಿಮಗೆ ಆ ಘಾಟು ಏನೂ ಇರಲ್ಲ, ತುಂಬ ಹದವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟೌ ಆಫ್ ಮಾಡಿಬಿಟ್ಟಿದ್ದೀನಿ. ಲಾಸ್ಟಿಗೆ 1-2 ಚಮಚದಷ್ಟು ಅಂದರೆ 1 ಟೇಬಲ್ಸ್ಪೂನಲ್ಲಿ 1-2 ಟೇಬಲ್ಸ್ಪೂನಷ್ಟು ತುಪ್ಪವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಬಿಡೋಣ. ಸ್ನೇಹಿತರೆ, ಒಳ್ಳೆ ಘಮಘಮ ಅಂತಿರೋ ಶೇಂಗಾ ಸಾಂಬಾರು ಹೇಗೆ ಮಾಡಿದ್ವಿ ಅಂತ, ಅದರಲ್ಲೂ ಸ್ಪೆಷಲ್ಲಾಗಿ ಆಲೂಗೆಡ್ಡೆ ನುಗ್ಗೆಕಾಯಿ ಎಲ್ಲ ಹಾಕಿ ಮಾಡಿರುವಂಥ ಶೇಂಗಾ ಸಾಂಬಾರು ತುಂಬ ಘಮಘಮ ಅಂತಿದೆ, ಹಾಗೆ ರುಚಿಯಾಗೂ ಇರುತ್ತೆ. ದಯವಿಟ್ಟು ಮನೇಲಿ ಒಂದ್ಸಲಿ ಪ್ರಯತ್ನ ಮಾಡಿ, ಈಗ ರುಚಿ ನೋಡೋಣ ಬನ್ನಿ. ಊಟ ಮಾಡ್ತಿದ್ರೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂಥ ರುಚಿ, ತುಂಬ ಚೆನ್ನಾಗಿದೆ. ಮನೇಲಿ ಪ್ರಯತ್ನ ಮಾಡಿ. ರೆಗ್ಯುಲರ್ ಸಾಂಬಾರು ಮಸಾಲೆಗಳು ಉಪಯೋಗಿಸಿ ಸಾಂಬಾರುಗಳು ಬೇರೆ ಬೇರೆ ತರಕಾರಿ ಹಾಕಿ ಮಾಡ್ತಾನೆ ಇರ್ತೀವಿ. ಈ ಥರದ್ದೊಂದು ಮಸಾಲೆ ಹಾಕಿ ಸಾಂಬಾರನ್ನು ತಯಾರು ಮಾಡಿ, 100% ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಮೇಯ್ನ್ ಫ್ಲೇವರೇ ಆ ಬಾಯಿ ತುಂಬ ಊಟ ಮಾಡ್ತಿದ್ದಂಗೆ ಆ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ ನೋಡಿ. ಆ ಶೇಂಗಾ ಫ್ಲೇವರು ತುಂಬ ಒಳ್ಳೆ ಮಜಾ ಕೊಡುತ್ತೆ. ಇದೇ ಥರ ರೆಸಿಪಿಗಳನ್ನ ನೀವು ಮನೇಲಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ.
3: ಖಂಡಿತವಾಗ್ಲೂ ಸ್ನೇಹಿತರೆ, ಈ ರೀತಿಯ ಸ್ಪೆಷಲ್ ರೆಸಿಪಿಗಳನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದಾಗೆ ಈ ತರಕಾರಿ ಸಾಂಬಾರು, ರಸಮ್ಮು, ಹೋಳಿಗೆ ಸಾಂಬಾರು, ಕಟ್ಟಿನ ಸಾಂಬಾರು, ಸೊಪ್ಪಿನ ಸಾಂಬಾರು, ತಿಳಿ ಸಾಂಬಾರು, ಈ ರೀತಿಯ ಸಾಂಬಾರುಗಳನ್ನು ಮಾಡ್ಕೊಂಡಿರ್ತೀವಿ. ಇದು ತುಂಬಾ ಸ್ಪೆಷಲ್ ಆಗಿದೆ, ಶೇಂಗಾವನ್ನು ಬಳಸಿ ಮಾಡಿರುವಂಥದ್ದು, ಜೊತೆಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅನ್ನೋದನ್ನು ಕೂಡ ತಿಳಿಸಿದರು. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನೀವು ಕೂಡ ಈ ರೀತಿಯ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ? ಹಾಗಾದರೆ ಮತ್ತೆ ಆಗ್ತಡ 9686927729 9620962799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ BRC ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ, ಸಮಾಲೋಚಕ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ MA ಅಥವಾ MSc ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ 40,000 ಹಾಗೂ ಪ್ರಮಾಣ ಭರ್ತಿಯಾಗಿ 10,000 ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನ ಉಪನಿರ್ದೇಶಕರು ಹಾಗೂ ಪದ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸುಭಾಷಿತಗಳನ್ನ ಕಲಿಸುವುದರಿಂದ ಅವರ ಮಾನಸಿಕ ಮತ್ತು ನೈತಿಕ ಬೆಳವಣಿಗೆಗೆ ಬೆಲೆ ಕಟ್ಟಲಾಗದ ಕೊಡುಗೆ ಸಿಗುತ್ತದೆ ಎಂದು ಸಂಸ್ಕೃತ ಭಾರತಿ ಶಿವಮೊಗ್ಗ ಜಿಲ್ಲಾ ಸಂಯೋಜಕರಾದ TV ನರಸಿಂಹಮೂರ್ತಿ ಹೇಳಿದರು. ಕೋಟೆ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿರುವ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಶ್ರಾವಣ ಮಾಸ ಹಾಗೂ ಸಂಸ್ಕೃತ ಮಾಸೋತ್ಸವ ಪ್ರಯುಕ್ತ ಮಕ್ಕಳಿಗಾಗಿ ನಡೆಸಿದ ಸುಭಾಷಿತ ಕಂಠಪಾಠ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸುಭಾಷಿತಗಳನ್ನು ಮಕ್ಕಳಿಗೆ ಕಲಿಸುವುದರಿಂದ ಉತ್ತಮ ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳ ಸತ್ಯ, ಧರ್ಮ, ಗುರು ಹಿರಿಯರಿಗೆ ಗೌರವ, ದಯೆ ಮತ್ತು ಪ್ರಾಮಾಣಿಕತೆಯಂತಹ ಮೌಲ್ಯಗಳು ಚಿಕ್ಕ ವಯಸ್ಸಿನಲ್ಲಿಯೇ ಮನಸ್ಸಿನ ಆಳದಲ್ಲಿ ಬೇರೂರುತ್ತವೆ. ಸುಭಾಷಿತ ಪ್ರಾಸಬದ್ಧ ಹಾಗೂ ರಾಗಯುತ ಶ್ಲೋಕಗಳನ್ನು ಕಂಠಪಾಠ ಮಾಡುವುದರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ ಎಂದು ತಿಳಿಸಿದರು. ಮುಂದಿನ ವಿವರ. ಉತ್ತಮ ಆರೋಗ್ಯಕ್ಕಾಗಿ 1-19 ಎಲ್ಲ ಮಕ್ಕಳು ಕಡ್ಡಾಯವಾಗಿ ಜಂತುಹುಳು ನಿವಾರಣೆ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು, ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ KS ನಾಗರಾಜ್ ಹೇಳಿದರು. ಮಿಲ್ಗಟ್ಟದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾತ್ರೆ ನೀಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜಂತುಹುಳುಗಳ ಸೋಂಕಿನಿಂದ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಸಾಧ್ಯವಾಗದೆ ಮಕ್ಕಳಲ್ಲಿ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಮುಂತಾದ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಆದ್ದರಿಂದ 1-19 ಎಲ್ಲ ಮಕ್ಕಳು ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ನೀಡುವ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಹಾಗೂ ಸ್ವಚ್ಛತೆಗೆ ಬಹಳ ಮಹತ್ವ ನೀಡಬೇಕು. ಊಟ ಮಾಡುವ ಮೊದಲು ಮತ್ತು ಶೌಚಾಲಯ ಬಳಸಿದ ನಂತರ ಕೈಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆಯಬೇಕು. ಮಣ್ಣಿನ ಮೂಲಕ ಜಂತುಹುಳುಗಳು ದೇಹ ಪ್ರವೇಶಿಸದಂತೆ ತಡೆಯಲು ಮನೆ, ಹೊರಗಡೆ ಅಥವಾ ಮಣ್ಣಿನಲ್ಲಿ ಆಡುವಾಗ ಕಡ್ಡಾಯವಾಗಿ ಕಾಲುಗಳಿಗೆ ಚಪ್ಪಲಿ ಧರಿಸಬೇಕು. ಹಣ್ಣು ಮತ್ತು ತರಕಾರಿಗಳನ್ನ ಬಳಸುವ ಮುನ್ನ ಚೆನ್ನಾಗಿ ತೊಳೆಯಬೇಕು ಹಾಗೂ ಕುದಿಸಿ ಆರಿಸಿದ ನೀರನ್ನೇ ಕುಡಿಯಬೇಕು ಎಂದು ಸಲಹೆ ನೀಡಿದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಹಗಲಿರುಳು ದುಡಿತ ಜೊತೆಗೆ ಸಾಲದ ಭಾರ, ಬೆಳೆದದ್ದಕ್ಕೆ ಬೆಲೆ ಬಾರದೆ ಚಳುವಳಿಯ ಮೂಲಕ ಹೋರಾಟ, ಈ 10 ಹಲವು ಜಂಜಾಟಗಳಲ್ಲಿ ಬೇರೆಯವರ ರೀತಿ ಹೆಂಡತಿಯೊಳಗೆ

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬೆಕ್ಕಿನ ಕಲ್ಮಠದ ಗುರುಬಸವ ಅಧ್ಯಯನ ಪೀಠ ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ ಟ್ರಸ್ಟ್ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಶ್ರಾವಣ ಚಿಂತನ 2026 ಕಾರ್ಯಕ್ರಮವನ್ನು ಆಗಸ್ಟ್ 13 ಸೆಪ್ಟೆಂಬರ್ 9 ಪ್ರತಿದಿನ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ನಗರದ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಸಚಿವರಾದ ಡಾಕ್ಟರ್ ಕೆಸಿ ಶಶಿಧರ್ ಹೇಳಿದರು. ವಚನಗಳಲ್ಲಿ ಜೀವನ ಕೌಶಲ್ಯಗಳು, ಮೌಲ್ವಿಕ ಚಿಂತನೆ, ಉಪನ್ಯಾಸ ಮಾಲಿಕೆ ಮತ್ತು ಮನೆ ಮನಗಳಲ್ಲಿ ಶರಣರ ಆಶಯಗಳನ್ನು ಮತ್ತು ಮೌಲಿಕ ಚಿಂತನೆಗಳನ್ನು ಮತ್ತೆ ಬೆಳೆಸುವ ಉದ್ದೇಶದಿಂದ ಕಳೆದ 49 ವರ್ಷಗಳಿಂದ ಶ್ರಾವಣ ಚಿಂತನವನ್ನ ಬೆಕ್ಕಿನ ಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಕುಟುಂಬದಲ್ಲಿ ಸಾಮರಸ್ಯ ಕೊರತೆ, ವ್ಯಸನಗಳು ಹೆಚ್ಚಾಗುತ್ತಿರುವುದರಿಂದ ಜೀವನ ಕೌಶಲ್ಯ ಮತ್ತು ಜೀವನ ಮೌಲ್ಯಗಳ ಕುರಿತು ಚಿಂತನೆ ಅಗತ್ಯವಾಗಿದೆ. ಶ್ರಾವಣ ಚಿಂತನ ವಚನಗಳಲ್ಲಿ ಜೀವನ ಕೌಶಲ್ಯಗಳ ಕುರಿತು ಮೌಲಿಕ ಚಿಂತನಾ ವೇದಿಕೆಯಾಗಲಿ ಎನ್ನುವ ಆಶಯ ಹೊತ್ತು ಮನೆ ಮನೆಗಳಲ್ಲಿ 30 ವಿಷಯ ತಜ್ಞರು ವಿಚಾರ ಮಂಡನೆ ಮಾಡಲಿದ್ದಾರೆ ಎಂದರು. ನಿತ್ಯ ಮನೆ ಸಂಗೀತ, ಅಲ್ಲಮರಂಗ, ವಚನ ರೂಪಕ, ಉಪನ್ಯಾಸ, ಸಂವಾದ ಮತ್ತು ಆಶೀರ್ವಚನ ನಡೆಯಲಿದೆ. ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸುವರು. ಆಗಸ್ಟ್ 13 ಸಂಜೆ 6:30 ಬೆಕ್ಕಿನ ಕಲ್ಮಠದಲ್ಲಿ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂವಿ ಧನಂಜಯ್ ಶ್ರಾವಣ ಚಿಂತನ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ವಿದ್ಯುತ್ ಇಲಾಖೆಯ ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಎಸ್ಜಿ ಶಶಿಧರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಚಿಂತಕ ಡಾಕ್ಟರ್ ರಾಜೇಂದ್ರ ಚೆನ್ನಿ ಪ್ರಧಾನ ಉಪನ್ಯಾಸ ನೀಡುವರು. ಡಿಡಿಪಿಐ ಎಸ್ಆರ್ ಮಂಜುನಾಥ್, ಮೆಸ್ಕಾಂ ಅಧೀಕ್ಷಕರಾದ ಎಂಆರ್ ಜಯದೇವಪ್ಪ, ಮೆಸ್ಕಾಂನ ಉಪ ಲೆಕ್ಕ ನಿಯಂತ್ರಣಾಧಿಕಾರಿಗಳಾದ ಟಿಇ ಚಂದ್ರಕಲಾ, ಕೆಪಿಟಿಸಿಎಲ್ ನಿವೃತ್ತ ಲೆಕ್ಕಾಧಿಕಾರಿ ಎಸ್ಪಿ ಮೋಹನ್ ಕುಮಾರ್ ಭಾಗವಹಿಸುವರು. ಸೆಪ್ಟೆಂಬರ್ 9 ಸಂಜೆ 6 ಗಂಟೆಗೆ ಶ್ರಾವಣ ಚಿಂತನ 2026 ಸಮಾರೋಪ ಸಮಾರಂಭ ನಡೆಯಲಿದ್ದು ಬೆಕ್ಕಿನ ಕಲ್ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸುವರು. ನೂಲಿಯ ಚಂದಯ್ಯನವರ ಗುರುಪೀಠದ ಶ್ರೀ ವೃಷಭೇಂದ್ರ ಲಿಂಗ ಸ್ವಾಮೀಜಿ ಪಾಲ್ಗೊಳ್ಳುವರು ಎಂದು ಹೇಳಿದರು. ಪ್ರಮುಖರಾದ ಎಚ್ಎಂ ಚಂದ್ರಶೇಖರಯ್ಯ, ಕೆ ಚಂದ್ರಪ್ಪ, ವಿಎಂ ಮಂಜುನಾಥ್, ಕೊಟ್ರೇಶ್, ಸುನಿಲ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಮಲೆನಾಡು ಮತ್ತು ಕರಾವಳಿ ಪ್ರದೇಶದ ರೈತರು ಯಂತ್ರಶ್ರೀ ನಾಟಿ ಕಾರ್ಯಕ್ಕೆ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೃಷಿ ವಿಭಾಗದ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಗೌಡರ್ ಹೇಳಿದರು. ಆನಂದಪುರದ ಮುಂಬಾಳು ಗ್ರಾಮದಲ್ಲಿ ಯಂತ್ರಶ್ರೀ ನಾಟಿ ಪ್ರಾತ್ಯಕ್ಷಿಕೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾಂಪ್ರದಾಯಿಕ ಭತ್ತದ ನಾಟಿ ಕಾರ್ಯ ಕೂಲಿ ದೃಷ್ಟಿಯಿಂದ ದುಬಾರಿಯಾಗುತ್ತಿದ್ದು ಇದರಿಂದ ಹೊಸ ತಲೆಮಾರು ಭತ್ತದ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ನಾಟಿ ಕಾರ್ಯ ನಡೆಸಲು ಯಂತ್ರಶ್ರೀ ಪದ್ಧತಿ ಪರಿಚಯಿಸಲಾಗುತ್ತಿದೆ ಎಂದರು. ಕೃಷಿಕರಾದ ಗುರುಪಾದಪ್ಪ ಗೌಡ, ಕೃಷಿ ಮೇಲ್ವಿಚಾರಕರಾದ ಚಂದ್ರಶೇಖರ್, ಸಂತೋಷ್, ಸೇವಾ ಪ್ರತಿನಿಧಿ ಪ್ರದೀಪ್, ಜ್ಯೋತಿ, ಸುರೇಶ್ ಮುಂತಾದವರು ಉಪಸ್ಥಿತರಿದ್ದರು. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯ

0: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
1: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. SIR ಪ್ರಕ್ರಿಯೆಯ ಮೊದಲ ಹಂತವನ್ನ August 17 ವಿಸ್ತರಿಸಲಾಗಿದ್ದು, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ 56,725 ಮತದಾರರು ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇರುವುದರಿಂದ ಆತಂಕ ತಂದಿದೆ ಎಂದು ರಾಷ್ಟ್ರಭಕ್ತರ ಬಳಗದ ಕೋಶಾಧ್ಯಕ್ಷರಾದ KE ಕಾಂತೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಮೃತಪಟ್ಟವರು, ಶಾಶ್ವತ ಸ್ಥಳಾಂತರಗೊಂಡವರು, ವಿಳಾಸದಲ್ಲಿ ಇಲ್ಲದವರು ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿದ್ದಾರೆ. ಇವರೆಲ್ಲರ ಒಟ್ಟು ಸಂಖ್ಯೆ 56,725 ಸಂಖ್ಯೆ ಇದ್ದು, ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಲ್ಲ BLO ಗಳಿಗೆ ಸಹಕಾರ ನೀಡಲಾಗಿದೆ. ನಮ್ಮ ರಾಷ್ಟ್ರಭಕ್ತರ ಬಳಗದ ಕಾರ್ಯಕರ್ತರು ಎಲ್ಲ ಬೂತ್ಗಳಿಗೆ ಭೇಟಿ ನೀಡಿ ಕೈ ಬಿಟ್ಟಿರುವ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಿದ್ದಾರೆ. ಪ್ರತಿಯೊಬ್ಬ ಮತದಾರರಿಗೂ ಮತ ಚಲಾಯಿಸುವ ಹಕ್ಕಿದೆ. ರಾಷ್ಟ್ರಭಕ್ತರ ಬಳಗದಿಂದ ನಗರದಲ್ಲಿ 3 SIR ಕಚೇರಿಯನ್ನ ತೆರೆಯಲಾಗಿತ್ತು. ಈಗ ಶುಭ ಮಂಗಳ ಸಮುದಾಯ ಭವನದಲ್ಲಿರುವ ಕಚೇರಿ August 17 ಕಾರ್ಯನಿರ್ವಹಿಸಲಿದೆ. ಅಲ್ಲಿಗೆ ಮತದಾರರು ಬಂದು ತಮ್ಮ ಪಟ್ಟಿಯನ್ನ ಪರಿಶೀಲಿಸಬಹುದಾಗಿದೆ ಎಂದರು. ಮತದಾನದಿಂದ ಯಾರು ವಂಚನೆಯಾಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಆಯುಕ್ತರಿಗೆ ಮತ್ತೊಮ್ಮೆ ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯು 2026-27 ಸಾಲಿನ ಜಿಲ್ಲಾ ವಲಯದ ಯೋಜನೆಯಡಿ ಉಚಿತ ಸುಧಾರಿತ ವೃತ್ತಿಪರ ಉಪಕರಣಗಳನ್ನು ಪಡೆಯುವುದಕ್ಕಾಗಿ ಜಿಲ್ಲೆಯ ಅರ್ಹ ಗ್ರಾಮೀಣ ಪ್ರದೇಶದ ವೃತ್ತಿನಿರತ ಕುಶಲಕರ್ಮಿಗಳಿಂದ ಹೊಲಿಗೆ ಯಂತ್ರ, ಗಾರೆ, ಪಡಗಿ ಮತ್ತು ಜನರಲ್ ಇಂಜಿನಿಯರಿಂಗ್ ವೆಲ್ಡಿಂಗ್ ವೃತ್ತಿಯ ಉಪಕರಣಗಳನ್ನು ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ. 2026-27 ಸಾಲಿನ ಜಿಲ್ಲಾ ವಲಯದ ಯೋಜನೆಯಡಿ ಗ್ರಾಮಾಂತರ ಪ್ರದೇಶದಲ್ಲಿ ವಾಸವಾಗಿರುವ ಕುಶಲಕರ್ಮಿಗಳಿಗೆ, ಇತರ ವೃತ್ತಿಪರರಿಗೆ ಮತ್ತು ಗುಡಿ ಕೈಗಾರಿಕೆಗಳಿಗೆ ಹಣಕಾಸು ಬ್ಯಾಂಕುಗಳಿಂದ ಅಥವಾ ಸಂಸ್ಥೆಗಳಿಂದ ಸಾಲ ಪಡೆಯುವ ಸಂದರ್ಭದಲ್ಲಿ ವಿಧಿಸುವ 7%ಕ್ಕಿಂತ ಹೆಚ್ಚಿನ ಬಡ್ಡಿಯ ಬಾಬ್ತು ಹಣವನ್ನು ಮಾತ್ರ ಬಡ್ಡಿ ಸಹಾಯಧನ ನೀಡಬಹುದಾಗಿರುತ್ತದೆ. ಬಡ್ಡಿಯ ದರವು 12%ಕ್ಕಿಂತ ಹೆಚ್ಚಿನ ಇದ್ದರೆ ಬಡ್ಡಿ ಸಹಾಯಧನ 5%ಕ್ಕೆ ಸೀಮಿತವಾಗುತ್ತದೆ. ಗರಿಷ್ಠ ಅವಧಿ 5 ಇದ್ದು, ಅರ್ಹ ಗ್ರಾಮೀಣ ಕೈಗಾರಿಕಾ ಘಟಕ ಕುಶಲಕರ್ಮಿ ಪಟ್ಟಿಯಲ್ಲಿ ಹಣಕಾಸು ಸಂಸ್ಥೆಗಳಿಂದ ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ತಾಲೂಕುವಾರು ಅರ್ಜಿ ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯ ವಯಸ್ಸಿನ ಮಿತಿಯು 18 ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸುವಂತಿಲ್ಲ. ಅರ್ಜಿದಾರರ ಫೋಟೋ, ಭಾವಚಿತ್ರವಿರುವ ಗುರುತಿನ ಪ್ರಮಾಣ, ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಅಲ್ಪಸಂಖ್ಯಾತರು ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಉಪನಿರ್ದೇಶಕರು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಶಿವಪ್ಪ ನಾಯ್ಕ ಕಚೇರಿ, ಸಂಕೀರ್ಣ, ನೆಹರು ರಸ್ತೆ, ಶಿವಮೊಗ್ಗ ಈ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ನಗರದ ಸಂಸ್ಕೃತ ಭಾರತಿ ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸ ಮತ್ತು ಸಂಸ್ಕೃತೋತ್ಸವ ಪ್ರಯುಕ್ತ ಚುಕ್ಕೆ ರಂಗೋಲಿ ಸ್ಪರ್ಧೆಯನ್ನ August 12 5 BB ರಸ್ತೆಯ ಸಂಸ್ಕೃತ ಭವನದಲ್ಲಿ ಆಯೋಜಿಸಲಾಗಿದೆ. 18 ಮೇಲ್ಪಟ್ಟ ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಸ್ಪರ್ಧೆಯಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿಯೇ ನೋಂದಾಯಿಸಿಕೊಳ್ಳಬಹುದು ಎಂದು ತರುಣೋದಯ ಸಂಸ್ಕೃತ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ TV ನಾರಾಯಣ ಮೂರ್ತಿ ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 PM ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8
5: ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ. ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
9: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡವೇ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
10: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
11: ಈಗ ನೀವು

0: ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
1: ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ
2: ಕೇಳು ಕೇಳು.

ವಾರ ನಿಮಗಾಗಿ ಕೇಳಿಸಲಿದ್ದೇವೆ, ಸೊಳ್ಳೆ ಪರದೆಯಲ್ಲಿ ಎಷ್ಟು ಬಗೆಯ ರಂಧ್ರಗಳನ್ನು ಮಾಡಬಹುದು. ಬಣ್ಣ ಬದಲಿಸುವ ಹೂವು, ಸಿಗರೇಟಿನ ಒಂದು ತುಂಡು, ಬೀಗಲ್ ಸಾಹಸಯಾನದ 162ನೆಯ ಸಂಚಿಕೆ ಹಾಗೂ ವಾರದ ವಿಜ್ಞಾನಿ ಜೀನ್ ಆಂಡ್ರೆ ಆಂಪಿಯರ್. ಸೊಳ್ಳೆ ಪರದೆಯಲ್ಲಿ ಎಷ್ಟು ಬಗೆಯ ರಂಧ್ರಗಳನ್ನು ಮಾಡಬಹುದು? ಸೊಳ್ಳೆ ಪರದೆ ಕಟ್ಟುವವರಿಗೆ ಇದರ ಅನುಭವ ಇರುತ್ತೆ. ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ ಕಟ್ಟುವುದು ಅನಿವಾರ್ಯವಾದಂತಹ ಕಡೆಗಳಲ್ಲಿ ಸೊಳ್ಳೆ ಪರದೆ ಕಟ್ಟಿದ ಮೇಲೆ ಜಿರಲೆ ಕಡಿದೋ, ಇಲಿ ಕಡಿದೋ ಅಥವಾ ಸವೆದೋ ಆದಂತಹ ತೂತುಗಳನ್ನು ಒಂದೊಂದನಾಗಿ ಹತ್ತಿಯಿಂದಲೋ ಹಳೆ ಪತ್ರಿಕೆ ತುಂಡುಗಳನ್ನು ತುರುಕಿಯೋ ಮುಚ್ಚುತ್ತೇವೆ ಅಥವಾ ಅಂಟಿನ ಟೇಪು ಹಾಕಿ ಮುಚ್ಚಬೇಕಾಗುತ್ತದೆ. ಒಂದಿಷ್ಟು ಪುಟ್ಟ ತೂತು ಇದ್ದರೂ ಸೊಳ್ಳೆ ಅದನ್ನು ಹುಡುಕಿ ಒಳ ನುಸುಳಬಲ್ಲುದು ಎನ್ನುವುದು ಗೊತ್ತಷ್ಟೇ. ಆದರೆ ಪರದೆಯಲ್ಲಿ ಎಂಥೆಂಥ ಆಕಾರದ ತೂತುಗಳಿರಬಹುದು ಎನ್ನುವ ಪ್ರಶ್ನೆ ಮೊನ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ವಿಜ್ಞಾನಿಗಳು ಪ್ರಕಟಿಸಿದಂತಹ ಸಂಶೋಧನೆಯನ್ನು ಕುರಿತು ಓದುವಾಗ ನೆನಪಾಯಿತು. ಹಾಗಂತ ಅವರು ಸೊಳ್ಳೆ ಪರದೆಯ ಮೇಲೆ ಸಂಶೋಧನೆ ನಡೆಸಲಿಲ್ಲ ಎನ್ನಿ. ನ್ಯಾನೋಗ್ರಾಫಿನ್ ಎನ್ನುವ ಅತಿ ವಿಶಿಷ್ಟವಾದ ವಸ್ತುವಿನ ಮೇಲೆ ಸಂಸ್ಥೆಯ ವಿಜ್ಞಾನಿ ಅನಂತ ಗೋವಿಂದರಾಜನ್ ಮತ್ತು ಸಂಗಡಿಗರು ಸಂಶೋಧನೆ ನಡೆಸಿದ್ದರು. ಸೊಳ್ಳೆಯ ಪರದೆಯಂತೆಯೇ ಅದು 6 ಮೂಲೆಯ ಜಾಲರಿಯಂತೆ ಇರುವ ನ್ಯಾನೋಕಾರ್ಬನ್ನು ಅಥವಾ ಗ್ರಾಫೈಟ್ ಹಾಳೆಯಲ್ಲಿ ಎಷ್ಟು ಬಗೆಯ ರಂಧ್ರಗಳನ್ನು ಮಾಡಬಹುದು ಎನ್ನುವುದು ಅವರ ಸಂಶೋಧನೆಯಾಗಿತ್ತು. ಜರ್ನಲ್ ಆಫ್ ಕೆಮಿಕಲ್ ಇನ್ಫಾರ್ಮೇಶನ್ ಅಂಡ್ ಮಾಡೆಲಿಂಗ್ ಪತ್ರಿಕೆಯಲ್ಲಿ ಪ್ರಕಟವಾದ ಅವರ ಸಂಶೋಧನೆ ಇಂತಹ ನ್ಯಾನೋಗ್ರಾಫೈಟ್ ಹಾಳೆಗಳಲ್ಲಿ ರಾಸಾಯನಿಕ ಅಣುಗಳನ್ನು ಕೂಡಿಸಿದರೂ ಬದಲಾಗದ ರಂಧ್ರಗಳು ಸುಮಾರು 1 ಲಕ್ಷ ಬಗೆಯವು ಎಂದು ಲೆಕ್ಕ ಹಾಕಿದ್ದಾರೆ. ಇವರಿಗೇಕೆ ಇಂಥ ಆಸಕ್ತಿ? ನ್ಯಾನೋಗ್ರಾಫೈಟ್ ಅನ್ನ ವಿಶಿಷ್ಟ ವಸ್ತು ಎಂದೇವಷ್ಟೇ, ಅದನ್ನು ವಿಶೇಷ ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಗೆ ಹಾಗೂ ರಾಸಾಯನಿಕ ಕ್ರಿಯೆಗಳನ್ನು ವೇಗವಾಗಿ ಆಗುವಂತಹ ಕೆಟಲಿಸ್ಟ್ಗಳಲ್ಲಿ ಬಳಸುತ್ತಾರೆ. ಗ್ರಾಫೈಟು ಅಪ್ಪಟ ಕಾರ್ಬನ್ ಅಣುಗಳ ಹಾಳೆ, ಆದರೆ ಅದರಿಂದಲೇ ತಯಾರಿಸಿದ ಗ್ರಾಫೀನು ಹಾಳೆಗಳಲ್ಲಿ ಅಲ್ಲಲ್ಲಿ ಸೊಳ್ಳೆ ಪರದೆಯಲ್ಲಿ ಹತ್ತಿ ತುರುಕಿದಂತೆ ಬೇರೆ ಅಣುಗಳನ್ನು ಕೂಡಿಸಿಟ್ಟರೆ ನಿರ್ದಿಷ್ಟ ಕಾರ್ಯಗಳಿಗೆ ಬಳಸಬಹುದು. ಎಲೆಕ್ಟ್ರಾನಿಕ್ ಬಳಕೆಗೆ ಲೋಹದ ಅಣುಗಳನ್ನು, ಕೆಟಲಿಸ್ಟಿನ ಬಳಕೆಗೆ ಇನ್ನೂ ಸಂಕೀರ್ಣವಾದ ಅಣುಗಳನ್ನು ಸೇರಿಸಬಹುದು. ಆದರೆ ಅಣುಗಳು ಒಂದೇ ಆಕಾರ ಇರುವುದಿಲ್ಲವಲ್ಲ, ಅವು ಒಂದೊಂದೂ ಒಂದೊಂದು ಆಕಾರ ಇರಬಹುದು. ಅವು ನೆಲೆಯಾಗಬೇಕಾದರೆ ಗ್ರಾಫೀನು ಹಾಳೆಯಲ್ಲಿ ಇರುವ ಖಾಲಿ ಜಾಗೆ ಅದಕ್ಕೆ ತಕ್ಕುದಾಗಿ ಇರಬೇಕು ಅಷ್ಟೇ. ಆದ್ದರಿಂದ ಈ ಹಾಳೆಯಲ್ಲಿ ಬೇರೆ ಅಣುಗಳು ನೆಲೆಯಾಗಲು ಅನುವಾಗುವಂತಹ ಖಾಲಿ ಜಾಗೆಗಳು ಎಷ್ಟಿರಬಹುದು, ಹೇಗೆಲ್ಲ ಇರಬಹುದು ಎಂದು ತಿಳಿಯುವುದು ಅವಶ್ಯಕವಾಗಿತ್ತು. ಅನಂತ ಗೋವಿಂದರಾಜನ್ ಅವರ ಸಂಶೋಧನೆ ಈ ನಿಟ್ಟಿನಲ್ಲಿ ಸಹಕಾರಿ. ಗ್ರಾಫೀನು ಹಾಳೆಗಳನ್ನು ನೀರು ಸೋಸುವುದಕ್ಕೆ, ಉಪ್ಪು ನೀರನ್ನು ಸಿಹಿಯಾಗಿಸುವುದಕ್ಕೆ, ಅನಿಲಗಳನ್ನು ಶುದ್ಧೀಕರಿಸುವುದಕ್ಕೆ ಬಳಸುವ ಯೋಚನೆ ಇದೆ. ಇದಕ್ಕಾಗಿ ಗ್ರಾಫೀನು ಹಾಳೆಗಳಲ್ಲಿ ಇರುವ ರಂಧ್ರಗಳು ಬಳಕೆಯಾಗುತ್ತವೆ. ಆದರೆ ಎಲ್ಲ ರಂಧ್ರಗಳೂ ಅಲ್ಲ. ಕೆಲವು ರಂಧ್ರಗಳಲ್ಲಿ ಅಲ್ಲಲ್ಲಿ ಅರೆಬರೆ ಕಾರ್ಬನ್ ಅಣುಗಳು ಚಾಚಿಕೊಂಡಿರಬಹುದು. ಕೆಲವು ಹೀಗೆ ಯಾವುದೇ ಅಡ್ಡಿ ಆತಂಕಗಳಿರದ ರಂಧ್ರಗಳಿರಬಹುದು. ಅನಂತ ಗೋವಿಂದರಾಜನ್ ಇಂತಹ ರಂಧ್ರಗಳಲ್ಲಿ ಎಷ್ಟು ಬಗೆ ಇರಬಹುದು ಎಂದು ಲೆಕ್ಕ ಹಾಕಲು ಪ್ರಯತ್ನಿಸಿದ್ದಾರೆ. ಗ್ರಾಫೀನು ಹಾಳೆಗಳಲ್ಲಿ 6 ಮೂಲೆಗಳಲ್ಲಿ ಇರುವ ಕಾರ್ಬನ್ ಅಣುಗಳಲ್ಲಿ ಕೆಲವನ್ನು ತೆಗೆದುಹಾಕಿದರೆ ರಂಧ್ರ ಆಯಿತು ಎನ್ನಬಹುದು. ಆದರೆ ಎಷ್ಟು ಅಣುಗಳನ್ನು ತೆಗೆದುಹಾಕುತ್ತೇವೆಯೋ ಅದಕ್ಕೆ ಅನುಗುಣವಾಗಿ ರಂಧ್ರಗಳ ಬಗೆಯೂ ಹೆಚ್ಚುತ್ತದೆ. ಉದಾಹರಣೆಗೆ 6 ಕಾರ್ಬನ್ ಅಣುಗಳನ್ನು ಕಿತ್ತು ಹಾಕಿದರೆ ಸುಮಾರು 12 ಬಗೆಯ ರಂಧ್ರಗಳನ್ನು ಮಾಡಬಹುದು. ಇದು ಆಕಾರದಲ್ಲಿ. ಇವುಗಳಲ್ಲಿ ಕೆಲವದರಲ್ಲಿ ಕಾರ್ಬನ್ ಸರಪಳಿಯು ಒಳಗೆ ಚಾಚಿಕೊಂಡಿರಬಹುದು. ಸೂರ್ಯನಿಂದ ತೊಲೆ ಕೆಲವೊಮ್ಮೆ ಹೊರಗೆ ಚಾಚಿಕೊಂಡಿರುತ್ತಲ್ಲ, ಆ ರೀತಿಯಲ್ಲಿ. ಅಂತಹ ರಂಧ್ರಗಳ ಹೊರತಾಗಿ ಸಂಪೂರ್ಣ ಖಾಲಿ ಇರುವ ರಂಧ್ರಗಳು ಎಷ್ಟು? ಇದು ಪ್ರಶ್ನೆ. ಇದನ್ನು ಲೆಕ್ಕ ಹಾಕುವುದು ಸುಲಭವಲ್ಲ. 6 ಅಣುಗಳನ್ನು ತೆಗೆದಾಗ ಸುಮಾರು 12 ಬಗೆಯ ರಂಧ್ರ

0: ನಿರೂಪಿಸಿದೆ. ಮೊದಲು ಎಷ್ಟು ಬಗೆಯ ರಂಧ್ರಗಳು ಸಾಧ್ಯ ಎಂಬುದನ್ನು ಗಣಿಸಿ, ಅವುಗಳಲ್ಲಿ ಎಷ್ಟು ಪೂರ್ಣವಾಗಿರಬಹುದು ಎಂಬುದನ್ನು ಅನಂತರ ಗಣಿಸುವ ಮೂಲಕ ಹೀಗೆ ಮಾಡಲಾಗಿದೆ. ಒಟ್ಟಾರೆ ಈ ರೀತಿಯಲ್ಲಿ ಬಳಕೆಗೆ ಒಗ್ಗಬಹುದಾದ ಪೂರ್ಣ ರಂಧ್ರಗಳ ಸಂಖ್ಯೆ ಹಾಗೂ ಸ್ವರೂಪವನ್ನು ಅನಂತ ಗೋವಿಂದರಾಜನ್ ತಂಡ ಲೆಕ್ಕ ಹಾಕಿದೆ. 20 ಅಣುಗಳನ್ನು ತೆಗೆದು ಹಾಕಿದಾಗ ಆಗುವ ರಂಧ್ರಗಳಲ್ಲಿ ಪರಿಪೂರ್ಣ ಅಥವಾ ಅಪ್ಪಟ ರಂಧ್ರಗಳ ಸಂಖ್ಯೆ ಕೇವಲ 100,000 ಇರಬಹುದಂತೆ. ಅಂದರೆ 1,00,000,001 ಭಾಗ. ಹೀಗೆ ಲೆಕ್ಕ ಹಾಕಿರುವುದಷ್ಟೇ ಅಲ್ಲ, ಅವು ಪ್ರತಿಯೊಂದು ಬಗೆಯೂ ಎಷ್ಟಿರಬಹುದು, ಅವುಗಳ ಸ್ವರೂಪ ಹೇಗಿರಬಹುದು, ಅವುಗಳಲ್ಲಿ ಎಲ್ಲೆಲ್ಲಿ ಹೊಸ ಅಣುಗಳನ್ನು ಹಾಕುವ ಸಾಧ್ಯತೆಗಳಿವೆ ಎನ್ನುವುದನ್ನು ಗಣಿಸಿ ಈ ಎಲ್ಲ ಸ್ವರೂಪಗಳ ಒಂದು ಸಂಗ್ರಹವನ್ನು ಅನಂತ ಗೋವಿಂದರಾಜನ್ ತಂಡ ಮಾಡಿದೆ. ಈ ಸಂಗ್ರಹವನ್ನು ಬಳಸಿಕೊಂಡು ರಾಸಾಯನ ವಿಜ್ಞಾನಿಗಳು ನಿರ್ದಿಷ್ಟ ಸಾಮರ್ಥ್ಯ ಉಳ್ಳಂತಹ ಗ್ರಾಫೀನ್ ಹಾಳೆಗಳನ್ನು ರೂಪಿಸಲು ಸುಲಭವಾಗುತ್ತದೆ ಎನ್ನುವುದು ಅವರ ಆಶಯ. ಸೊಳ್ಳೆ ಪರದೆಯಲ್ಲಿರುವ ತೂತುಗಳನ್ನು ಇದೇ ರೀತಿ ತಿಳಿಯಲು ಸಾಧ್ಯವಾಗಿದ್ದರೆ ಚೆನ್ನಿರುತ್ತಿತ್ತು ಅಂದಿರಾ? ನಿಮಗೆ ಗೊತ್ತೇ, ಕಣಜಗಳು ಸ್ವತಃ ಮಧುವನ್ನಷ್ಟೇ ಸೇವಿಸುತ್ತವೆ, ಮಾಂಸ ತಿನ್ನಲಾರವು. ಆದರೆ ಮಾಂಸವನ್ನಾಗಿದ್ದು ಮೊಟ್ಟೆಯೊಡೆದು ಬರುವ ಮರಿಗೆ ತಿನ್ನಿಸುತ್ತವೆ. ಹೀಗಿದೆ ಸಸ್ಯಾಹಾರಿ ತಾಯಿ ಮಕ್ಕಳಿಗಾಗಿ ಮಾಂಸಾಹಾರಿಯಾಗುವ ಒಂದು ಕಥೆ.
1: ಬಣ್ಣ ಬದಲಿಸುವ ಹೂವು. ನಮ್ಮ ಮನೆ ಅಂಗಳದಲ್ಲಿ ಒಂದು ಗಿಡ ಯಾವಾಗ್ಲೂ ಇರ್ತಿತ್ತು. ಯಾವ ಮನೆಗೆ ಹೋದ್ರೂ ಅದು ಇದ್ದೇ ಇರ್ತಿತ್ತು. ಬೆಳಗ್ಗೆ ಬೆಳ್ಳಗಿನ ಹೂ ಬಿಡ್ತಿತ್ತು. ಅದೇ ಹೂವು ಸಂಜೆ ಆಗ್ತಿದ್ದಂತೆ ರೋಜಾ ಬಣ್ಣಕ್ಕೆ ಮಾರ್ಪಡೋದು ನಮ್ಗೆಲ್ಲ ಅಚ್ಚರಿ ಮತ್ತೆ ಖುಷಿಯ ವಿಷಯ. ಅಮ್ಮ ಅದಕ್ಕೆ ಕಲರ್ ಪುಷ್ಪ ಎಂದೇ ಹೆಸರಿಟ್ಟಿದ್ರು. ಬೆಳೆದಿದ್ದಂತೆ ಅದಕ್ಕೆ ಕಾಟನ್ ರೋಸ್ ಎಂಬ ಹೆಸರು ಬಂತು. ಹೈಬಿಸ್ಕಸ್ ಮ್ಯೂಟಾಬಿಲಿಸ್ ಎನ್ನುವ ಹೆಸರಿದೆ ಅಂತಾನು ಆಮೇಲೆ ಗೊತ್ತಾಯ್ತು. ಇದೇಕೆ ಬಣ್ಣ ಬದಲಿಸುತ್ತೆ ಅಂತ ಈಗಲೂ ಸ್ಪಷ್ಟ ಇಲ್ಲ. ಆದರೆ ಸಂಜೆ ಆಗ್ತಿದ್ದಂತೆ ಕೀಟಗಳನ್ನ ಆಕರ್ಷಿಸೋಕೆ ಇರಬೇಕು ಎಂದು ಯಾರು ಬೇಕಿದ್ರೂ ಊಹಿಸಬಹುದು. ಆದರೆ ಅದಷ್ಟೇ ಇರ್ಲಿಕ್ಕಿಲ್ವಂತೆ. ಜಪಾನಿನ ಪುಷ್ಪವೊಂದರಲ್ಲಿ ಆಗೋ ಬಣ್ಣದ ಬದಲಾವಣೆ ಕಲರ್ ಪುಷ್ಪದಲ್ಲಿ ಆಗುವಂತೆ ಕೇವಲ ಸಮಯ ಸೂಚಿ ಅರ್ಥಾತ್ ಪ್ರಾಯದ ಸೂಚಿ ಅಲ್ಲ, ಅದು ಲಿಂಗ ಸೂಚಿ ಬದಲಾವಣೆ. ಹೂವು ಗಂಡಿನಿಂದ ಹೆಣ್ಣಾಗುತ್ತಿರುವುದರ ಸೂಚನೆ ಅಂತ ನೇಚರ್ ಸೈಂಟಿಫಿಕ್ ರಿಪೋರ್ಟ್ಸ್ ಪತ್ರಿಕೆ ಇತ್ತೀಚೆಗೆ ವರದಿ ಮಾಡಿದೆ. ಬಣ್ಣ ಬದಲಾಯಿಸುವ ಹೂವಿನ ಈ ಜಪಾನಿ ಗಿಡದ ಹೆಸರು ಕ್ಯಾಸೋನಿಸ್ ಜಪಾನಿಕಾ. ಭಾರತದಲ್ಲೂ ಇದು ಕಾಣಿಸೋದುಂಟು. ಪುಟ್ಟ ಹೂ ತಳೆಯುವ ಇದೊಂದು ಕಳೆ ಬಳ್ಳಿ. ಜಪಾನಿನಲ್ಲಿ ಇದರ ಹೂಗಳು ಬಣ್ಣ ಬದಲಿಸುತ್ತೆ. ಇದೇಕೆ ಎನ್ನೋ ಪ್ರಶ್ನೆ ಇತ್ತು. ಇದು ಒಂದು ದ್ವಿಲಿಂಗಿ, ಅಂದರೆ ಒಂದೇ ಹೂನಲ್ಲಿ ಗಂಡು ಮತ್ತು ಹೆಣ್ಣಿನ ಅಂಗಗಳೆರಡೂ ಇರ್ತವೆ. ಆದರೆ ಕೇಶರ ಪರಾಗಗಳಂತಹ ಪುರುಷ ಅಂಶಗಳು ಬೇಗನೆ ಬೆಳೆಯುತ್ತವೆ. ಅವು ನಾಶವಾದ ಮೇಲೇನೆ ಅಂಡಾಶಯ, ಅಂಡ ಮೊದಲಾದ ಹೆಣ್ಣು ಲಿಂಗದ ಅಂಶಗಳು ತೋರ್ಪಡುತ್ತವೆ. ಈ ಗಿಡದ ಹೂವು ಸಾಮಾನ್ಯವಾಗಿ ತೆಳು ರೋಜಾ ಬಣ್ಣವಿದ್ರೂ ಸಂಜೆ ಆಗ್ತಿದ್ದಾಗೆ ಕೆಂಬಣ್ಣವಾಗುತ್ತೆ. ಅದೇ ಸಮಯದಲ್ಲಿ ಹೂವಿನಲ್ಲಿ ಮಕರಂದಾನೂ ಒಟ್ಟಾಗಿ ಜೇನ್ನೊಣ, ದುಂಬಿ ಹೀಗೆ ಕೀಟಗಳನ್ನು ಆಕರ್ಷಿಸುತ್ತವೆ. ಹೀಗಾಗಿ ಮಕರಂದ ಕೂಡುವ ವೇಳೆಯ ಪ್ರದರ್ಶನವೇ ಈ ಬಣ್ಣದ ಬದಲಾವಣೆ. ಇದನ್ನು ಗಮನಿಸಿ ಕೀಟಗಳು ಅವನ್ನು ಮುತ್ತುತ್ತವೆ. ಮಕರಂದ ಹೀರಿ ಜೊತೆ ಜೊತೆಗೆ ಪರಾಗವನ್ನು ಇನ್ನೊಂದು ಹೂವಿಗೆ ಕೊಂಡೊಯ್ಯುತ್ತವೆ ಎನ್ನೋ ತರ್ಕ ಇತ್ತು. ಸಾಮಾನ್ಯವಾಗಿ ಹೀಗೆ ಬಣ್ಣ ಬದಲಾಗುವುದು ಒಮ್ಮೆ ಮಾತ್ರ. ಅಂದರೆ ನಮ್ಮ ಕಲರ್ ಪುಷ್ಪವೇ ಬೆಳಗ್ಗೆ ಬಿಳಿ ಇದ್ದದ್ದು ಸಂಜೆ ಕೆಂಪಾದ ಮೇಲೆ ಮುದುಡಿ ಉದುರಿ ಹೋಗುತ್ತೆ. ಅದರ ಬಣ್ಣ ಮರಳಿ ಬಿಳಿಯಾಗೋದೇ ಇಲ್ಲ. ಇದು ಹೀಗೆ ಬಣ್ಣ ಬದಲಿಸೋ ಎಲ್ಲ ಹೂಗಳಲ್ಲೂ ಕಾಣೋ ವಿದ್ಯಮಾನ. ಆದರೆ ಕ್ಯಾಸೋನಿಸ್ ಜಪಾನಿಕಾದಲ್ಲಿ ಹೀಗಿಲ್ವಂತೆ. ಜಪಾನಿನ ಗೀಫು ವಿಶ್ವವಿದ್ಯಾನಿಲಯದ ಸುಕಾಯ ಮತ್ತು ಸಂಗಡಿಗರು ನಡೆಸಿದ ಸಂಶೋಧನೆ ಈ ಅಚ್ಚರಿಯ ಅಂಶವನ್ನು ಬಯಲಾಗಿಸಿದೆ. ಕ್ಯಾಸೋನಿಸ್ ಜಪಾನಿಕಾದ ಬಣ್ಣ ಅದು ಗಂಡು ಅಂಗಗಳನ್ನು ಕಳೆದುಕೊಂಡು ಹೆಣ್ಣು ಅಂಗಗಳನ್ನು ತಳೆದಿರುವುದು.

0: ರ ಸೂಚಕ ಅಂತ ಇವರು ತರ್ಕಿಸಿದ್ದಾರೆ. ಈ ಹೂನಲ್ಲಿ ಬಣ್ಣ ಬದಲಾಗುವ ಪರಿಯೂ ವಿಚಿತ್ರನೇ. ಹೂವು ಆರಂಭದಲ್ಲಿ ಕೇಶರವನ್ನ ಹೊತ್ತಿರುತ್ತೆ, ಈ ಸಮಯದಲ್ಲಿ ಅದರ ಪಕಳೆಗಳೂ ಇರುತ್ತವೆ. ಆದರೆ ಕ್ರಮೇಣ ಹೂವು ಗಂಡಿನ ಅಂಗಗಳನ್ನು ಬಿಸಾಡಿ ಹೆಣ್ಣಾಗುತ್ತೆ, ಪಕಳೆಗಳು ಉದುರುತ್ತವೆ, ಕೇಶರ ಕಂದು ಬಣ್ಣವಾಗಿ ಮುದುಡುತ್ತೆ, ಪಕಳೆಗಳು ಜೋಡಿಸಿದ್ದ ಪುಷ್ಪ ಪಾತ್ರೆಯ ಬಣ್ಣ ಬದಲಾಗುತ್ತೆ. ವಾಸ್ತವವಾಗಿ ಹೂವಿನ ಬಣ್ಣ ಪೂರ್ತಿ ಪಕಳೆಯದ್ದಲ್ಲ, ಬದಲಿಗೆ ಪುಷ್ಪ ಪಾತ್ರೆಯದ್ದು. ನಾವು ಕಾಣೋ ಬಣ್ಣದ ಬದಲಾವಣೆ ಇದೆ ನೋಡಿ, ಇದಿರುತ್ತೆ. ಹೀಗಾಗಿ ಸುಖಾಯ ತಂಡ ಒಟ್ಟು 43 ಹೂಗಳ ಮೇಲೆ ಕಣ್ಣಿಟ್ಟಿತ್ತು. ಕಣ್ಣು ಅಂದ್ರೆ ಕ್ಯಾಮರಾ ಕಣ್ಣು, ಅದು ಸಾಮಾನ್ಯ ಕ್ಯಾಮರಾ ಅಲ್ಲ. ಹೂವಿನ ಚಿತ್ರಗಳನ್ನ ಸೆರೆ ಹಿಡಿಯೋದ್ರ ಜೊತೆಗೆ ಕ್ಯಾಮರಾ ಅದರ ಬಣ್ಣಗಳಲ್ಲಿನ ವಿವಿಧ ವರ್ಣ ತರಂಗಗಳನ್ನೂ ಗುರುತಿಸ್ತಾ ಇತ್ತು. ವರ್ಣಗಳನ್ನ ಅವುಗಳ ತರಂಗಾಂತರಗಳಿಂದ ಗುರುತಿಸಬಹುದು. ಬಿಳಿಯ ಬಣ್ಣದಲ್ಲಿ ಕಾಮನ ಬಿಲ್ಲಿನ ವಿವಿಧ ವರ್ಣ ತರಂಗಗಳು ಕೂಡಿರುತ್ತವೆ ಅಲ್ವಾ, ಹಾಗೆ ಕಿತ್ತಳೆಯ ತರಂಗಾಂತರವೇ ಬೇರೆ, ಅಚ್ಚ ಕೆಂಪಿನ ತರಂಗಾಂತರವೇ ಬೇರೆ. ಹೀಗೆ ವಿವಿಧ ತರಂಗಾಂತರಗಳನ್ನು ಅಳೆದು ಅವು ಹೂವಿನ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಏನಾಗುತ್ತೆ ಅಂತ ಸುಖಾಯ ತಂಡ ಗಮನಿಸ್ತು. ವಿಚಿತ್ರ ಅಂದರೆ ಆರಂಭದಲ್ಲಿ ಕಿತ್ತಳೆಯದ್ದಾಗಿದ್ದ ತರಂಗಾಂತರಗಳು ಅನಂತರ ಊದಾವಾದುವಂತೆ. ಹೂವು ಪೂರ್ಣವಾಗಿ ಹೆಣ್ಣಿನ ಅಂಗಗಳನ್ನು ತೊಟ್ಟ ನಂತರ ಅಚ್ಚ ಕೆಂಪಾದುವಂತೆ, ಅನಂತರ ಮರಳಿ ಬಣ್ಣ ಬದಲಿಸಿ ಕಿತ್ತಳೆ ಆದುವಂತೆ, ಹೀಗೆ ಬಿಳಿಯಿಂದ ಇನ್ನೊಂದು ಬಣ್ಣವಾಗಿ ಮುದುಡದೆ ಮರಳಿ ಮೊದಲಿನ ಬಣ್ಣಕ್ಕೆ ಹೂವು ಮರಳಿತು ಅಂತ ಇವರು ಗುರುತಿಸಿದ್ದಾರೆ. ಇದು ಕೂಡ ಸುಮ್ಮನೆ ಆಗುವುದಿಲ್ಲ ಅಂತ ಸುಖಾಯ ತಂಡ ಪತ್ತೆ ಮಾಡಿದೆ. ಎಲ್ಲ ಹೂಗಳು ಏಕಕಾಲದಲ್ಲಿ ಬಣ್ಣ ಬದಲಿಸುವುದಿಲ್ಲ, ಅವು ಬಣ್ಣ ಬದಲಿಸುವ ಸಮಯದಲ್ಲಿ ಇನ್ನೇನೇನೋ ಬದಲಾವಣೆಗಳಾಗುತ್ತೆ ಅಂತ ಗಮನಿಸಿದ್ದಾರೆ. ಎಲ್ಲ ಹೂಗಳು ಕಿತ್ತಳೆ ಬಣ್ಣಕ್ಕೆ ತಿರುಗುವಾಗ ಮಕರಂದದ ಸೋರಿಕೆ ಹೆಚ್ಚಂತೆ. ಹೂವು ಹೆಣ್ಣಿನ ಸ್ಥಿತಿಯಲ್ಲಿದೆಯೋ ಗಂಡಿನ ಸ್ಥಿತಿಯಲ್ಲಿದೆಯೋ ಎನ್ನುವುದಕ್ಕಿಂತ ಅದರ ಬಣ್ಣ ಕಿತ್ತಳೆಯೋ ಕೆಂಪು ಎನ್ನುವುದರ ಜೊತೆಗೆ ಮಕರಂದದ ಸೋರಿಕೆ ಕೂಡ ತಾಳೆಯಾಗುತ್ತೆ. ಅಂದರೆ ಮಕರಂದಕ್ಕೂ ಬಣ್ಣ ಬದಲಾವಣೆಗೂ ಏನೇನು ಸಂಬಂಧ ಇಲ್ಲ. ಹೋಗ್ಲಿ, ಈ ಬಣ್ಣದ ಬದಲಾವಣೆಗಳು ಹೂವಿನಲ್ಲಾಗುತ್ತಿರುವ ಅಂಗಗಳ ರಚನೆಯಿಂದಾಗುತ್ತವೆಯೋ ಎಂದರೆ ಅದೂ ಅಲ್ಲ. ಸೂಕ್ಷ್ಮ ದರ್ಶಕದಲ್ಲಿ ಈ ಬಣ್ಣಗಳಿರುವ ಜೀವಕೋಶಗಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಆಗಿರಲಿಲ್ಲ. ಅಂದರೆ ಬಣ್ಣದ ಬದಲಾವಣೆ ಕೇವಲ ಜೀವಕೋಶಗಳಲ್ಲಾಗುತ್ತಿರುವ ಚಟುವಟಿಕೆಯಿಂದ ಇರಬೇಕು. ಇದು ಕೇವಲ ತರ್ಕ ಅಲ್ಲ, ಪರೀಕ್ಷೆಗಳು ಕಿತ್ತಳೆ ಬಣ್ಣ ತೋರುವಾಗಷ್ಟೇ ಕೆರಾಟಿನೈಡ್ ಎನ್ನೋ ಬಣ್ಣದ ವಸ್ತುಗಳು ಹೆಚ್ಚಾಗುತ್ತವೆ ಎಂಬುದನ್ನು ಇವರು ಪತ್ತೆ ಮಾಡಿದ್ದಾರೆ. ಅಂದರೆ ಹೂವು ಗಂಡು ಅಥವಾ ಹೆಣ್ಣಿನ ಸ್ಥಿತಿಯನ್ನು ತೋರುವುದಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತವೆಯೇ ಹೊರತು ಮಕರಂದವನ್ನು ತಯಾರಿಸಿದಾಗ ಕೀಟಗಳನ್ನು ಆಕರ್ಷಿಸೋದಕ್ಕೆ ಅಲ್ಲ ಅನ್ನೋದು ಇವರ ತೀರ್ಮಾನ.
1: ನಿಮಗೆ ಗೊತ್ತೇ, ಶನಿಗ್ರಹ ಭೂಮಿಗಿಂತಲೂ 9 ಪಟ್ಟು ದೊಡ್ಡದು. ಆದರೆ ಅದರ ತುಂಬ ಅನಿಲವೇ ಇರುವುದರಿಂದ ಬಹಳ ಹಗುರ. ಎಷ್ಟು ಹಗುರ ಎಂದರೆ ಅದನ್ನು ಇಡಬಲ್ಲಷ್ಟು ದೊಡ್ಡ ಕೊಳವೊಂದು ನಮ್ಮ ಬಳಿ ಇದ್ದಿದ್ದರೆ ಅಥವಾ ಸಾಗರ ಇದ್ದಿದ್ದರೆ ಶನಿಗ್ರಹ ಅದರಲ್ಲಿ ಸರಾಗವಾಗಿ ತೇಲುತ್ತಿತ್ತು.
2: ಸಿಗರೇಟಿನ ಒಂದು ತುಂಡು. ಸಿಗರೇಟ್ ಸೇದುವುದೇ ಅಪಾಯಕಾರಿ ಎಂದರೆ ಸೇದುವವರು ಅದು ನಮ್ಮಿಷ್ಟ, ಖಾಸಗಿ ಅಭ್ಯಾಸ, ನೀವು ಚಹಾ ಕುಡಿಯುವುದಿಲ್ಲವೇ ಎಂದು ಸಮಜಾಯಿಷಿ ನೀಡುವುದು ಉಂಟು. ಅದೂ ನಿಜವೇ, ಅದೊಂದು ದುಶ್ಚಟವಾದರೂ ಖಾಸಗಿ ಚಟ, ಸೇದಿದವನಿಗೆ ಅಥವಾ ಅವನ ಬಳಿ ಇದ್ದವರಿಗೆ ತೊಂದರೆ ಕೊಡುವಂಥವು. ಹೀಗಾಗಿಯೇ ಧೂಮಪಾನ ಮಾಡುವವರಿಗೆಂದೇ ಪ್ರತ್ಯೇಕ ಕೋಣೆಗಳು ಮೂಲೆಗಳನ್ನು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇದು ಸಿಗರೇಟಿನಿಂದ ಇತರರ ಆರೋಗ್ಯದ ಮೇಲಾಗುವ ಪರಿಣಾಮವನ್ನು ಕಡಿಮೆ ಮಾಡಬಹುದು ಎಂಬುದು ತರ್ಕ. ಹಾಗಿರಲಿಕ್ಕಿಲ್ಲ, ಸಿಗರೇಟು ಸೇದಿ ಬಿಸಾಡಿದ ಮೇಲೂ ಅದರ ದುಷ್ಪರಿಣಾಮಗಳು ಉಳಿಯುತ್ತವೆ. ಕೇವಲ ಸೇದಿದವರನ್ನಷ್ಟೇ ಅಲ್ಲ, ಅವರಿಂದ ಬಲು ದೂರದಲ್ಲಿರುವ ಜನರನ್ನೂ ಈ ದುರಭ್ಯಾಸವೇ ಇಲ್ಲದ ಮುಗ್ಧ ಪ್ರಾಣಿಗಳನ್ನೂ ಕಾಡುತ್ತವೆ ಎನ್ನುವುದೇ ಸೈನ್ಸ್ ಆಫ್ ದಿ ಟೋಟಲ್ ಎನ್ವೈರನ್ಮೆಂಟ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಸಂಕ್ಷಿಪ್ತ ವಿಶ್ಲೇಷಣೆ. ಡೆನ್ಮಾರ್ಕಿನ ರಾಸ್ಕೀಲ್ಡ್ ವಿಶ್ವವಿದ್ಯಾನಿಲಯದ ಕ್ರಿಶ್ಚಿಯನ್ ಸೈಬರ್ಗ್ ಮತ್ತು ಸಂಗಡಿಗರು ಮಣಿಪಾಲದ ಎಂಐಟಿ ರಸಾಯನ ವಿಜ್ಞಾನಿ ಅನೀಶ್ ವಾರಿಯರ್ ಜೊತೆಗೂಡಿ ಈ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈ ವಿಶ್ಲೇಷಣೆಯ ಪ್ರಕಾರ ಸಿಗರೇಟು ಸೇದಿ ಬಿಸಾಡಿದ ತುಂಡಿನಲ್ಲಿರುವ ಶೋಧಕ ಅರ್ಥಾತ್ ಫಿಲ್ಟರು ಹೊಗೆ ಸೇವಿಸಿದವರಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಜೀವಜಾಲಕ್ಕೆ ಕುತ್ತು ತರುವಂಥದ್ದಂತೆ. ಸಿಗರೇಟಿನ ಹೊಗೆ ಹಾನಿಕಾರಕ ಎನ್ನುವುದು ಅದನ್ನು ಕೊಳ್ಳುವವರಿಗೂ ಗೊತ್ತು. ಅದರ ದಾಸರಾದವರು ಕದ್ದು ಮುಚ್ಚಿ ಸೇದಿ ತುಂಡನ್ನು ಎಲ್ಲೋ ಬಿಸಾಡಿ ಬೇರೆಯವರಿಗೆ ತೊಂದರೆ ತಪ್ಪಿಸಿದೆವು ಎಂದುಕೊಳ್ಳುತ್ತಿರಬಹುದು. ಆದರೆ ಅವರು ಎಲ್ಲೆಂದರಲ್ಲಿ ಬಿಸಾಡಿದ ಸಿಗರೇಟು ತುಂಡು ಜಗತ್ತಿನ ಅತಿದೊಡ್ಡ ಮಾಲಿನ್ಯವಾಗಿ ಪರಿಣಮಿಸುತ್ತಿದೆ ಎನ್ನುತ್ತಿದೆ ಸೈಬರ್ಗ್ ತಂಡದ ವಿಶ್ಲೇಷಣೆ. ಒಮ್ಮೆಯಷ್ಟೇ ಬಳಸಿ ಬಿಸಾಡುವ ಕಸದಲ್ಲಿ ಸಿಗರೇಟು ತುಂಡಿನದ್ದು ಮಹಾನ್ ಪಾತ್ರವಿದೆ. ಇಂತಹ ಕಸಗಳಲ್ಲಿ ಶೇಕಡ 68% ಕೇವಲ ಈ ಸಿಗರೇಟು ತುಂಡುಗಳೇ ಅಂತೆ. 70 ವರ್ಷಗಳಿಗೂ ಹಿಂದೆ ಸಿಗರೇಟ್ಗಳನ್ನು ಫಿಲ್ಟರ್ಗಳಲ್ಲಿ ಇಟ್ಟು ಸೇದುವ ಅಭ್ಯಾಸ ಇತ್ತು. ಆದರೆ ಅನಂತರ ಸಿಗರೇಟಿನ ಒಂದು ತುದಿಯಲ್ಲಿಯೇ ಹತ್ತಿಯಂತಹ ನಾರಿನ ಫಿಲ್ಟರ್ಗಳನ್ನು ಸೇರಿಸಿ ಸಿಗರೇಟನ್ನು ತಯಾರಿಸಲು ಆರಂಭಿಸಿದರು. ಆರಂಭದಲ್ಲಿ ಬಲು ದುಬಾರಿ ಸಿಗರೇಟುಗಳಲ್ಲಷ್ಟೇ ಇರುತ್ತಿದ್ದ ಈ ಫಿಲ್ಟರ್ಗಳು ಈಗ ಎಲ್ಲಾ ಸಿಗರೇಟುಗಳ ತುದಿಯಲ್ಲೂ ಇವೆ. ಸಿಗರೇಟು ಸೇದಿ ಮುಗಿಸಿದ ಮೇಲೆ ಇವನ್ನು ಬಿಸಾಡುವುದು ಅನಿವಾರ್ಯ. ಹೀಗೆ ಒಮ್ಮೆ ಮಾತ್ರ ಬಳಸಿ ಬಿಸಾಡಿದ ಈ ಕಸ ಘನತ್ಯಾಜ್ಯ ವಸ್ತುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಸ್ತುವಾಗಿದೆ. ಒಮ್ಮೆ ಮಾತ್ರ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಗಿಂತಲೂ ಇದರ ಪ್ರಮಾಣ ಮಿಗಿಲು. ಪ್ರತಿ ವರ್ಷವೂ ಏನಿಲ್ಲವೆಂದರೂ 4.5 ಲಕ್ಷ ಕೋಟಿ ತುಂಡುಗಳು ಕಸದ ಡಬ್ಬಿಯನ್ನು ಸೇರುತ್ತವೆ. ಇವು ಕೇವಲ ಕಸವಾಗಿ ಉಳಿಯುವುದಿಲ್ಲ, ಪ್ಲಾಸ್ಟಿಕ್ ತ್ಯಾಜ್ಯಗಳ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚಿಸುತ್ತಿವೆ. ಸಿಗರೇಟು ತುಂಡುಗಳು ಪುಟ್ಟದಾಗಿರಬಹುದು, ಆದರೆ ಅವು ದೊಡ್ಡ ಪ್ಲಾಸ್ಟಿಕ್ ಬಾಟಲ್ಗಳು ಹುಟ್ಟಿಸುವಂತಹ ಮೈಕ್ರೋಪ್ಲಾಸ್ಟಿಕ್ ಮಾಲಿನ್ಯವನ್ನೇ ಉಂಟು ಮಾಡುತ್ತವೆ. ಏಕೆಂದರೆ ಸಿಗರೇಟು ತುಂಡುಗಳಲ್ಲಿ ಇರುವ ಫಿಲ್ಟರ್ಗಳಲ್ಲಿ ಇರುವುದು ಪ್ಲಾಸ್ಟಿಕ್ಗೆ. 1950ರ ದಶಕದಿಂದಲೂ ಸೆಲ್ಯೂಲೋಸ್ ಅಸಿಟೇಟ್ ಎನ್ನುವ ನಾರನ್ನು ಫಿಲ್ಟರ್ಗಳಲ್ಲಿ ಬಳಸುತ್ತಿದ್ದಾರೆ. ಬಹಳ ಹಿಂದೆ ಕೇವಲ 1% ಸಿಗರೇಟುಗಳಲ್ಲಷ್ಟೇ ಇರುತ್ತಿದ್ದ ಇದು ಈಗ ಮಾರಾಟವಾಗುವ ಸಿಗರೇಟುಗಳಲ್ಲಿ ಶೇಕಡ 90%ರಷ್ಟರಲ್ಲಿ ಇವೆ ಎನ್ನುತ್ತದೆ ಈ ವಿಶ್ಲೇಷಣೆ. ಅಷ್ಟೇ ಅಲ್ಲ, ಸಿಗರೇಟು ಸೇದುವವರಿಗೆ ಅದರಲ್ಲಿರುವ ತಂಬಾಕಿನ ವಿಷಯಗಳ ಜೊತೆಗೆ ಈ ಮೈಕ್ರೋಪ್ಲಾಸ್ಟಿಕ್ನಿಂದಲೂ ಅಪಾಯವಿರುವುದು ಸ್ಪಷ್ಟವಾಗಿದೆ. ಅದರ ಜೊತೆಗೆ ಇಡೀ ಜಗತ್ತಿಗೆ ಈ ಮೈಕ್ರೋಪ್ಲಾಸ್ಟಿಕ್ನ ಹೊರೆ ಕೂಡ ಸೇರಲಿದೆ. ಮೈಕ್ರೋಪ್ಲಾಸ್ಟಿಕ್ ಎಂದರೆ ಗೊತ್ತಲ್ಲ, ಪ್ಲಾಸ್ಟಿಕ್ಕಿನ ಅತ್ಯಂತ ಸೂಕ್ಷ್ಮ ಕಣಗಳು. ಅತಿಯಾದ ಪ್ಲಾಸ್ಟಿಕ್ನ ಬಳಕೆಯಿಂದಾಗಿ ಮೈಕ್ರೋಪ್ಲಾಸ್ಟಿಕ್ನ ಕಣಗಳು ನಾವು ಉಸಿರಾಡುವ ಗಾಳಿಯಲ್ಲಿಯೂ ಹಾಗೂ ಕುಡಿಯುವ ನೀರಿನಲ್ಲಿಯೂ ಸೇರಿವೆ, ತಾಯಿಯ ಹಾಲಿನಲ್ಲಿಯೂ ಇದೆ ಎಂದು ಅಮೆರಿಕೆಯ ವರದಿಯೊಂದು ತಿಳಿಸುತ್ತದೆ. ಇಂತಹ ಮೈಕ್ರೋಪ್ಲಾಸ್ಟಿಕ್ನ ಅಂಶಕ್ಕೆ ಅತ್ಯಧಿಕ ಕಸವಾದ ಸಿಗರೇಟು ಫಿಲ್ಟರ್ಗಳು ತಮ್ಮ ಪಾಲನ್ನು ಸೇರಿಸುತ್ತಿವೆ. ಪ್ರತಿ ವರ್ಷ ಕನಿಷ್ಠ 3 ಲಕ್ಷ ಟನ್ಗಳಷ್ಟು ಮೈಕ್ರೋಪ್ಲಾಸ್ಟಿಕ್ಕು ಸಿಗರೇಟು ತುಂಡುಗಳಾಗಿ ಪರಿಸರವನ್ನು ಸೇರುತ್ತಿವೆ. ಇತ್ತೀಚೆಗೆ ವಾರಿಯರ್ ಅವರು ನಡೆಸಿದ ಸಂಶೋಧನೆ ಕರ್ನಾಟಕದ ನೇತ್ರಾವತಿ ನದಿಯ ನೀರಿನಲ್ಲಿಯೂ ಮೈಕ್ರೋಪ್ಲಾಸ್ಟಿಕ್ಗಳು ಗುರುತರ ಪ್ರಮಾಣದಲ್ಲಿ ಇದ್ದುದನ್ನು ನಿರೂಪಿಸಿತ್ತು. ಇದಷ್ಟೇ ಅಲ್ಲ, ಸಿಗರೇಟು ತುಂಡುಗಳಲ್ಲಿ ಉಳಿದಿರುವ ಹೊಗೆಯ ಅಂಶಗಳು ಇನ್ನೂ ಅಪಾಯಕಾರಿ. ಈ ಹೊಗೆಯಲ್ಲಿ 2000 ವಿವಿಧ ಬಗೆಯ ರಾಸಾಯನಿಕಗಳಿರುತ್ತವೆ. ಇವುಗಳಲ್ಲಿ ಹಲವು ದೀರ್ಘಾವಧಿ ಸೇವಿಸಿದಾಗ ಕ್ಯಾನ್ಸರ್ ಅನ್ನು ಉಂಟು ಮಾಡಬಲ್ಲವು ಎಂಬುದು ಗೊತ್ತಿರುವ ಸಂಗತಿ. ಆದರೆ ಇದು ಕೇವಲ ಸಿಗರೇಟು ಸೇದುವವರಿಗಷ್ಟೇ ಆಗುವ ಅಪಾಯ. ಸಿಗರೇಟಿನ ಹೊಗೆಯನ್ನೆಲ್ಲ ಶೋಧಿಸಿ ಈ ರಾಸಾಯನಿಕವನ್ನೆಲ್ಲ ಹಿಡಿದಿಟ್ಟುಕೊಂಡಿರುವ ತುಂಡುಗಳು ಅನಂತರ ಕಸವಾಗಿ ಪರಿಸರದಲ್ಲಿ ಬಿದ್ದಾಗ ತಮ್ಮೊಳಗಿನ ಎಲ್ಲ ವಿಷವನ್ನು ಪರಿಸರಕ್ಕೆ ಬಿಟ್ಟುಕೊಡುತ್ತವೆ. ಇದು ನದಿ ಸಮುದ್ರಗಳಲ್ಲಿ ಇರುವ ಜೀವಿಗಳಿಗೆ ಅಪಾಯ ತರಬಹುದು. ಒಂದೇ ಒಂದು ಸಿಗರೇಟಿನ ತುಂಡನ್ನು ನೀರಿಗೆ ಬಿಸಾಡಿದಿರನ್ನಿ, ಒಂದು ದಿನದ ಅವಧಿಯಲ್ಲಿ ಅದು 1000 ಲೀಟರ್ ನೀರನ್ನು ಎಷ್ಟು ವಿಷಮಯವಾಗಿಸುತ್ತದೆ ಎಂದರೆ ಆ ನೀರು ಯುರೋಪಿನ ಮಾಲಿನ್ಯ ನಿರ್ವಹಣಾ ಸಂಸ್ಥೆ ನಿಗದಿಪಡಿಸಿರುವುದಕ್ಕಿಂತಲೂ ಹೆಚ್ಚು ವಿಷವನ್ನು ಪ್ರತಿ ಮಿಲಿಲೀಟರ್ನಲ್ಲಿ ಕೂಡಿಸಿಕೊಂಡಿರುತ್ತದೆ. ಸಿಗರೇಟು ತುಂಡುಗಳಿಂದ ಕಲುಷಿತವಾದ ನೀರು ಮೀನುಗಳಿಗೆ, ನೀರಿನಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆ, ಸಸ್ಯಗಳಿಗೆ ಹಾಗೂ ಇತರ ಜೀವಿಗಳಿಗೂ ಹಾನಿಯುಂಟು ಮಾಡಿರುವ ಬಗ್ಗೆ ಪುರಾವೆಗಳಿವೆ. ಇವೆಲ್ಲದರ ಜೊತೆಗೆ ಸಿಗರೇಟು ತುಂಡು ಕಸ ನಿವಾರಿಸುವ ವೆಚ್ಚ ಅಧಿಕ ಎಂದು ಈ ತಂಡ ಲೆಕ್ಕ ಹಾಕಿದೆ. ಭಾರತದಲ್ಲಿ ಪ್ರತಿ ವರ್ಷ ಕೇವಲ ಧೂಮಪಾನಿಗಳಿಂದಾಗಿ ಉಂಟಾಗುವ ಕಸದ ವಿಲೇವಾರಿಗಾಗಿ 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡುತ್ತವಂತೆ. ಇದರಲ್ಲಿ ಆ ವ್ಯಸನದಿಂದಾಗಿ ಬಂದ ರೋಗಗಳ ಚಿಕಿತ್ಸೆಯ ಖರ್ಚು ಇಲ್ಲ. ಹಾಗೆಯೇ ಸಿಗರೇಟು ತುಂಡುಗಳಿಂದಾಗಿ ಪರಿಸರದಲ್ಲಿ ಸೇರಿದ ವಿಷದಿಂದ ನಷ್ಟ ಆಗುವ ಜೀವಿಗಳ ಲೆಕ್ಕ ಸೇರಿಲ್ಲ. ಹಾಗೆಯೇ ಸಿಗರೇಟು ತುಂಡುಗಳಿಂದ ಬಸಿದು ಮಣ್ಣು ಸೇರಿದ ನಿಕೋಟಿನಿಂದಾಗಿ ಕಡಿಮೆಯಾಗುವ ಕೃಷಿ ಇಳುವರಿಯ ಲೆಕ್ಕವೂ ಸೇರಿಲ್ಲವಂತೆ.
1: ವಾರದ ವಿಜ್ಞಾನಿ ಆಂಡ್ರೆ ಮೇರಿ ಆಂಪಿಯರ್ ವಿದ್ಯುತ್ತು ಹಾಗೂ ಕಾಂತ ಶಕ್ತಿಯ ನಡುವಣ ಸಂಬಂಧವನ್ನ ಗಣಿತ ರೂಪದಲ್ಲಿ ಅಳೆಯಲು ಹೇಳಿಕೊಟ್ಟ ವಿಜ್ಞಾನಿ. 1775ನೇ ಇಸವಿ ಜನವರಿಯಂದು ಫ್ರಾನ್ಸ್ನಲ್ಲಿ ಹುಟ್ಟಿದ. ಗಣಿತ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಇವೆಲ್ಲದರಲ್ಲಿಯೂ ಗಮನಾರ್ಹ ಕೊಡುಗೆಯನ್ನು ನೀಡಿದ್ದಾನೆ. ಗಣಿತದಲ್ಲಿ ಡಿಫರೆನ್ಷಿಯಲ್ ಸೂತ್ರಗಳಲ್ಲಿ ಈತನ ಕೊಡುಗೆ ಇದೆ. ಹಾಗೆಯೇ ರಸಾಯನ ವಿಜ್ಞಾನದಲ್ಲಿ ಫ್ಲೋರಿನ್ ಎನ್ನುವ ಅನಿಲ ಇದೆ ಎಂದು ಊಹಿಸಿದವ ಇವನೇ. ಫ್ಲೋರಿನ್ ಅನ್ನು ಅನಂತರ ಹಲವಾರು ಬಳಕೆಗಳಲ್ಲಿ ಉಪಯೋಗಿಸಲಾಯಿತು. ಇವೆಲ್ಲಕ್ಕಿಂತಲೂ ಪ್ರಮುಖವಾಗಿ ವಿದ್ಯುತ್ತಿನ ಪ್ರವಾಹ ಹಾಗೂ ಕಾಂತಶಕ್ತಿಯ ನಡುವೆ ಇರುವ ಸಂಬಂಧವನ್ನು ಮೊತ್ತ ಮೊದಲಿಗೆ ಗಣಿಸಿದವನು ಆಂಡ್ರೆ ಆಂಪಿಯರ್. ವಿದ್ಯುತ್ತಿನ ಬಲ ಹೆಚ್ಚಿದಂತೆ ಅದರ ಸುತ್ತಲೂ ಇರುವ ಕಾಂತಶಕ್ತಿಯ ಪ್ರಭಾವ ವಲಯವೂ ವಿಸ್ತರಿಸುತ್ತದೆ ಎಂದು ಈತ ನಿರೂಪಿಸಿದ. ಈ ತತ್ವದ ಆಧಾರದ ಮೇಲೆ ಹಲವಾರು ಸಾಧನಗಳು ಹಾಗೂ ವಿದ್ಯುತ್ತಿನ ಬಳಕೆ ಸಾಧ್ಯವಾಯಿತು. ಆಂಪಿಯರ್ ಎನ್ನುವ ವಿದ್ಯುತ್ತಿನ ಮಾನಕ್ಕೆ ಇವನದ್ದೇ ಹೆಸರು ದೊರಕಿದೆ.
3: ಬೀಗಲ್ ಸಾಹಸಯಾನ ಸಂಚಿಕೆ 162. ಡಿಸೆಂಬರ್ 22. ಬೆಳಗ್ಗೆ ಎದ್ದವನೇ ಒಂದು ನಡೆ ಹೋದೆ. ಆದರೆ ಆ ಪ್ರದೇಶದಲ್ಲಿ ನಡೆಯುವುದು ಸುಲಭವಲ್ಲ ಎನ್ನುವುದು ಅಲ್ಪ ಸಮಯದಲ್ಲಿಯೇ ಅರ್ಥವಾಯಿತು. ಎಲ್ಲ ಗುಡ್ಡಗಳ ಮೇಲೂ ಜರಿಗಿಡಗಳು ದಟ್ಟವಾಗಿದ್ದುವು. ಜೊತೆಗೆ ಸಿಪ್ರೆಸ್ಸಿನಂತೆಯೇ ತಳಮಟ್ಟದಲ್ಲಿ ಬೆಳೆದ ಒಂದು ಪೊದೆಗಿಡವಿತ್ತು. ಬಹಳ ಕಡಿಮೆ ನೆಲವನ್ನು ಶುಚಿಗೊಳಿಸಿ ಕೃಷಿಗೆ ಬಳಸುತ್ತಿದ್ದರು. ಹೀಗಾಗಿ ನಾನು ಸಮುದ್ರ ತೀರದಲ್ಲಿ ನಡೆಯಲು ಹೋದೆ. ಆದರೆ ಎಡಕ್ಕೆ ತಿರುಗಿದರೂ ಬಲಕ್ಕೆ ಹೋದರೂ ಅಲ್ಪ ಸಮಯದಲ್ಲಿಯೇ ಆಳವಾದ ಉಪ್ಪು ನೀರಿನ ತೊರೆಗಳು ಅಡ್ಡಗಟ್ಟುತ್ತಿದ್ದುವು. ಚಿಲಿಯಲ್ಲಿಯಂತೆಯೇ ಇಲ್ಲಿನ ಕೊಲ್ಲಿಯಲ್ಲಿ ವಾಸಿಸುವ ಜನರ ನಡುವಿನ ಸಂಪರ್ಕ ಹೆಚ್ಚು ಕಡಿಮೆ ದೋಣಿಗಳ ಮೂಲಕವೇ ಆಗುತ್ತಿತ್ತು. ನಾನು ಏರಿದ ಪ್ರತಿಯೊಂದು ಗುಡ್ಡದಲ್ಲಿಯೂ ಒಮ್ಮೆಯಲ್ಲ ಒಮ್ಮೆ ಕೋಟೆ ಕಟ್ಟಲಾಗಿತ್ತು ಎನ್ನುವುದು ಅಚ್ಚರಿಯನ್ನು ತಂದಿತು. ಗುಡ್ಡದ ತುದಿಗಳಲ್ಲಿ ಮೆಟ್ಟಿಲುಗಳನ್ನು ಅಥವಾ ಒಂದರ ಮೇಲೊಂದು ಎನ್ನುವಂತೆ ಅಂಗಳಗಳನ್ನು ಕೆತ್ತಲಾಗಿತ್ತು. ಹಲವೆಡೆ ಇವುಗಳ ಬದಿಯನ್ನು ಆಳವಾದ ಕಂದಕಗಳು ರಕ್ಷಿಸಿದ್ದುವು. ಅಲ್ಲಿನ ಪ್ರಮುಖ ಗುಡ್ಡಗಳ ನೆತ್ತಿಗಳೆಲ್ಲವೂ ಇದೇ ರೀತಿಯಲ್ಲಿ ಕೃತಕವಾದೊಂದು ಸ್ವರೂಪವನ್ನು ತೋರಿದುದನ್ನು ನಾನು ಆನಂತರ ಗಮನಿಸಿದೆ. ಇವನ್ನು ಪಾ ಎನ್ನುತ್ತಾರೆ. ಕ್ಯಾಪ್ಟನ್ ಕುಕ್ ಇವನ್ನು ಬಹಳಷ್ಟು ಬಾರಿ ಹಿಪ್ಪ ಎಂದು ಹೇಳಿದ್ದನಷ್ಟೇ. ಇವು ಎರಡೂ ಒಂದೇ. ಕುಕ್ ಹೇಳಿದ ಪದದಲ್ಲಿ ವಿಶೇಷಣವೊಂದು ಸೇರಿಕೊಂಡಿತ್ತು ಎನ್ನುವುದಷ್ಟೇ ವ್ಯತ್ಯಾಸ. ಅಲ್ಲಿದ್ದ ಕಪ್ಪೆ ಚೀಪುಗಳು ಹಾಗೂ ಗುಂಡಿಗಳು ಪಾಗಳು ಹಿಂದೆ ಬಳಕೆಯಲ್ಲಿದ್ದುವು ಎಂದು ನಿರೂಪಿಸಿದುವು. ಗೆಣಸನ್ನು ಅಲ್ಲಿ ದಾಸ್ತಾನಿಡಲಾಗುತ್ತಿತ್ತೆಂದು ನನಗೆ ಯಾರೋ ಹೇಳಿದರು. ಈ ಬೆಟ್ಟಗಳ ಮೇಲೆ ನೀರು ಇರುತ್ತಿರಲಿಲ್ಲವಾದ್ದರಿಂದ ಬಹುದೀರ್ಘವಾಗಿ ದಾಳಿ ಮಾಡಲಾಗುತ್ತಿರಲಿಲ್ಲ. ಏನಿದ್ದರೂ ಕೊಳ್ಳೆ ಹೊಡೆಯಲೆಂದೇ ಕ್ಷಿಪ್ರವಾಗಿ ದಾಳಿ ಮಾಡಬಹುದಿತ್ತಷ್ಟೆ. ಒಂದರ ಮೇಲೊಂದರಂತಿದ್ದ ಮಟ್ಟಸವಾದ ಅಂಗಳಗಳು ಇದಕ್ಕೆ ಒಳ್ಳೆಯ ಕಾಪು ನೀಡಿದ್ದುವು. ಈಗ ಸಿಡಿಮದ್ದುಗಳ ಪರಿಚಯವಾಗಿದ್ದು ಈ ಕಾಳಗಗಳ ಸ್ವರೂಪವನ್ನೇ ಬದಲಿಸಿಬಿಟ್ಟಿದೆ. ಈಗ ಗುಡ್ಡಗಳಲ್ಲಿ ಹೀಗೆ ತೆರೆದ ಜಾಗಗಳಲ್ಲಿ ಇರುವುದರಿಂದ ಪ್ರಯೋಜನವಿಲ್ಲ, ಅಪಾಯ ಇನ್ನೂ ಹೆಚ್ಚು. ಇದರಿಂದಾಗಿ ಪಾಗಳನ್ನು ಇಂದು ಸಮತಟ್ಟಾದ ಬಯಲುಗಳಲ್ಲಿ ಕಟ್ಟಲಾಗುತ್ತಿದೆ. ದಪ್ಪವಾದ ಎತ್ತರದ ಕಂಬಗಳನ್ನು ಜೋಡಿ ಜೋಡಿಯಾಗಿ ವಕ್ರವಾದ ರೇಖೆಯಲ್ಲಿ ಪ್ರತಿಯೊಂದು ಭಾಗವನ್ನು ಸುತ್ತುವರಿಯುವಂತೆ ಗೋಡೆ ಕಟ್ಟುತ್ತಾರೆ. ಇದರೊಳಗಿನ ಅಂಗಳದಲ್ಲಿ ಮಣ್ಣಿನ ದಿಬ್ಬವೊಂದನ್ನು ನಿರ್ಮಿಸಲಾಗುತ್ತದೆ. ಕಾವಲುಗಾರರು ಬಂದೂಕು ಹಿಡಿದೋ ಹಿಡಿಯದೆಯೋ ಅದರ ಹಿಂದೆ ರಕ್ಷಣೆ ಪಡೆಯುತ್ತಾರೆ. ನೆಲಮಟ್ಟದಲ್ಲಿ ಬೇಲಿಯ ಕೆಲವೆಡೆ ಕಮಾನುಗಳಿರುತ್ತವೆ. ಇವುಗಳ ಮೂಲಕ ಕಾವಲುಗಾರರು ತೆವಳಿಕೊಂಡು ಹೊರಬಂದು ಶತ್ರುವನ್ನು ಎದುರಿಸಬಹುದು. ಇದನ್ನೆಲ್ಲ ನನಗೆ ವಿವರಿಸಿದ ರೆವರೆಂಡ್ ಡಬ್ಲ್ಯೂ ವಿಲಿಯಮ್ಸ್ ಒಂದು ಪಾದಲ್ಲಿ ಬೇಲಿಯ ಒಳಗೋಡೆಯಲ್ಲಿ ಊರೆಗಳನ್ನು ಮೊನಚಾದ ಈಟಿಗಳನ್ನು ಹೊಂದಿಸಿದ್ದನ್ನು ಕಂಡಿದ್ದೆ ಎಂದು ತಿಳಿಸಿದರು. ಅದರ ಉಪಯೋಗವೇನೆಂದು ಕೇಳಿದಾಗ ತಮ್ಮವರಲ್ಲಿ ಒಬ್ಬರೋ ಇಬ್ಬರೋ ಗುಂಡು ತಗುಲಿ ಸತ್ತಾಗ ಅವರ ಅಕ್ಕಪಕ್ಕದವರು ದೇಹವನ್ನು ಕಂಡು ಹಿಂಜರಿಯದೇ ಇರಲಿ ಎಂದು ವಿವರಿಸಿದ. ನ್ಯೂಜಿಲೆಂಡಿನ ಮಂದಿ ಈ ಪಾಗಳನ್ನು ಪಕ್ಕಾ ರಕ್ಷಣೆ ಎಂದು ಪರಿಗಣಿಸುತ್ತಾರೆ. ಏಕೆಂದರೆ ದಾಳಿ ಮಾಡುವ ತಂಡಗಳು ಯಾವತ್ತೂ ಒಟ್ಟಾಗಿ ಈ ಬೇಲಿಯನ್ನು ಆಕ್ರಮಿಸಿ ಅದನ್ನು ಕತ್ತರಿಸಿ ಒಳನುಗ್ಗುವಷ್ಟು ಶಿಸ್ತಿನವೂ ಆಗಿರುವುದಿಲ್ಲ. ಬುಡಕಟ್ಟಿನ ತಂಡವೊಂದು ಕಾಳಗಕ್ಕೆ ಹೋದಾಗ ಮುಖಂಡನು ಒಂದು ಗುಂಪನ್ನು ಈ ಕಡೆಗೆ ಇನ್ನೊಂದನ್ನು ಆ ಕಡೆಗೆ ಕಳುಹಿಸಲಾರ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ಖುಷಿ ಬಂದಂತೆ ಕಾಳಗ ಮಾಡುತ್ತಾನೆ. ಮತ್ತು ಸಿಡಿಗುಂಡುಗಳಿಂದ ರಕ್ಷಿಸುವ ಈ ಕೋಟೆ ಬೇಲಿಯನ್ನು ತಲುಪುವುದೆಂದರೆ ಮರಣ ಖಚಿತವಷ್ಟೇ. ನ್ಯೂಜಿಲೆಂಡರುಗಳಷ್ಟು ಕಾಳಗ ಜೀವಿಗಳು ಬಹುಶಃ ಪ್ರಪಂಚದ ಬೇರೆ ಯಾವುದೇ ಪ್ರದೇಶದಲ್ಲಿ ಇರಲಾರರು ಎಂದು ನನಗೆ ಅನಿಸಿದೆ. ಹೊಸದೊಂದು ಹಡಗನ್ನು ಕಂಡ ತಕ್ಷಣವೇ ಕಾಣುವ ಅವರ ನಡವಳಿಕೆ ಇದನ್ನು ನಿರೂಪಿಸುತ್ತದೆ. ಕ್ಯಾಪ್ಟನ್ ಕುಕ್ ಇದನ್ನು ಚೆನ್ನಾಗಿ ವಿವರಿಸಿದ್ದ. ಅಂತಹ ಹೊಸದೊಂದು ವಸ್ತುವನ್ನು ಕಂಡ ಕೂಡಲೇ ಕಲ್ಲುಗಳ ಮಳೆಯನ್ನು ಸುರಿಸುವುದು ಹಾಗೂ ತೀರಕ್ಕೆ ಬನ್ನಿ ನೋಡೋಣ ನಿಮ್ಮನ್ನೆಲ್ಲ ತಿಂದು ಬಿಡುತ್ತೇವೆ ಎಂಬ ಧಾರ್ಷ್ಟ್ಯವನ್ನು ತೋರುವ ಅವರ ಧೈರ್ಯ ಅಸಾಮಾನ್ಯ. ಅವರ ಆಚರಣೆಗಳಲ್ಲಿಯೂ ಯುದ್ಧ ಮಾಡಿದಷ್ಟೇ ಹುರುಪು ಕಾಣುತ್ತದೆ. ಅತಿ ಪುಟ್ಟ ನಡವಳಿಕೆಯಲ್ಲಿಯೂ ಇದು ಕಾಣುತ್ತದೆ. ನ್ಯೂಜಿಲೆಂಡಿನವರೊಬ್ಬನನ್ನು ತಮಾಷೆಗಾಗಿಯೇ ಹೊಡೆದರು ಆತ ಮರಳಿ ಹೊಡೆದೇ ಹೊಡೆಯುತ್ತಾನೆ. ನಮ್ಮ ಅಧಿಕಾರಿಯೊಬ್ಬನಿಗೆ ಆ ಕ್ಷಣವೇ ಹೀಗೆ ಏಟು ಮರಳಿದ್ದನ್ನು ನಾನು ನೋಡಿದ್ದೆ. ಧಾರ್ಷ್ಟ್ಯವನ್ನು ನಾಗರಿಕತೆ ಸುಧಾರಿಸಿದ ಕಾರಣ ಇಂದಿನ ದಿನಗಳಲ್ಲಿ ಕಾಳಗಗಳು ಕಡಿಮೆ. ದಕ್ಷಿಣದ ಕೆಲವು ಬುಡಕಟ್ಟು ಜನಾಂಗಗಳು ಇದಕ್ಕೆ ಅಪವಾದ. ದಕ್ಷಿಣದಲ್ಲಿ ಇತ್ತೀಚೆಗೆ ಆದ ಒಂದು ಘಟನೆಯ ಬಗ್ಗೆ ಹೀಗೊಂದು ವರದಿಯನ್ನು ಕೇಳಿದ್ದೆ. ಮಿಷನರಿಯೊಬ್ಬ ಒಂದು ಬುಡಕಟ್ಟು ಜನಾಂಗದ ಮುಖಂಡ ಅವರನ್ನು ಯುದ್ಧಕ್ಕೆ ಅಣಿಗೊಳಿಸುತ್ತಿರುವುದನ್ನು ಕಂಡ. ಬಂದೂಕುಗಳನ್ನು ಹೊಳೆಯುವಷ್ಟು ಶುಚಿಗೊಳಿಸಲಾಗಿತ್ತು. ಶಸ್ತ್ರಗಳು ಸಿದ್ಧವಾಗಿದ್ದುವು. ಮಿಷನರಿ ಯುದ್ಧಗಳು ಎಷ್ಟು ನಿರರ್ಥಕ ಎಂದು ತಿಳಿ ಹೇಳಿದ. ಇದರಿಂದಾಗಿ ಮುಖಂಡನಿಗೆ ಗೊಂದಲವೆನಿಸಿ ತನ್ನ ನಿರ್ಧಾರದಿಂದ ವಿಚಲಿತನಾದ ನೆನೆಸಿತು. ಆದರೆ ಸ್ವಲ್ಪ ಸಮಯದಲ್ಲಿಯೇ ಯುದ್ಧ ಮಾಡಲೇಬೇಕಾದ ಅನಿವಾರ್ಯತೆಯ ಕಾರಣವನ್ನು ಅವರು ತಿಳಿಸಿದಾಗ ಏನು ಹೇಳುವಂತಿರಲಿಲ್ಲ. ಅಷ್ಟೊಂದು ಸಿಡಿಮದ್ದನ್ನು ಹಾಳಾಗಲು ಬಿಡುವುದು ಉಚಿತವಲ್ಲ ಎನ್ನುವುದು ಅವರ ಕೊನೆಯ ವಾದವಾಗಿತ್ತು. ಮಿಷನರಿಗಳು ಹೇಳಿದ ಹಾಗೆ ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಿದ್ದ ಇವರ ಪಂಗಡದ ಮುಖಂಡ ಶೋಂಗಿಯ ಯುದ್ಧ ಪ್ರೇಮವೇ ಪ್ರತಿ ವಸಂತದಲ್ಲಿಯೂ ಕಾಳಗಕ್ಕೆ ಕಾರಣವಾಗುತ್ತಿತ್ತು. ಆತ ಮುಖಂಡನಾಗಿದ್ದ ಪಂಗಡದ ಮೇಲೆ ಥೇಮ್ಸ್ ನದಿಯ ಬದಿಯಲ್ಲಿದ್ದ ಇನ್ನೊಂದು ಪಂಗಡ ಬಹಳಷ್ಟು ದಬ್ಬಾಳಿಕೆ ನಡೆಸಿತ್ತು. ಹೀಗಾಗಿ ಪಂಗಡದ ಗಂಡಸರೆಲ್ಲರೂ ತಮ್ಮ ಮಕ್ಕಳು ಬೆಳೆದು ಶಕ್ತಿವಂತರಾದಾಗ ತಮ್ಮ ಪಂಗಡಕ್ಕಾದ ಈ ಗಾಯಗಳನ್ನು ಮರೆಯುವಂತೆ ಆಗಬಾರದೆಂದು ಶಪಥ ತೊಟ್ಟರು. ಈ ಶಪಥವನ್ನು ಪೂರೈಸುವುದೇ ಶೋಂಗಿ ಇಂಗ್ಲೆಂಡ್ಗೆ ಹೋಗಲು ಪ್ರಮುಖ ಕಾರಣವಿರಬೇಕು. ಅಲ್ಲಿಗೆ ಹೋದಾಗ ಅದುವೇ ಆತನ ಏಕೈಕ ಗುರಿಯೂ ಆಗಿತ್ತು. ಅವು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಬೆಲೆ ಬಾಳುತ್ತವೆ ಎನ್ನುವುದರ ಮೇಲೆ ಕೊಟ್ಟ ಕಾಣಿಕೆಗಳ ಮೌಲ್ಯಮಾಪನವಾಗುತ್ತಿತ್ತು. ಕಲೆಯಲ್ಲಿಯೂ ಕೂಡ ಅಷ್ಟೇ. ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಸಂಬಂಧಿಸಿದ ಕುಶಲ ಕಲೆಗಳಷ್ಟೇ ಆತನ ಗಮನ ಸೆಳೆಯುತ್ತಿದ್ದುವು. ಸಿಡ್ನಿಯಲ್ಲಿದ್ದಾಗ ಆಕಸ್ಮಿಕವಾಗಿ ಮಿಸ್ಟರ್ ಮಾರ್ಕ್ ಡೈನ್ನ ಮನೆಯಲ್ಲಿ ಶೋಂಗಿಗೆ ಥೇಮ್ಸ್ ನದಿಯ ಪಂಗಡದ ಮುಖಂಡದ ಭೇಟಿಯಾಯಿತು. ಅವರಿಬ್ಬರ ನಡವಳಿಕೆ ಸೌಜನ್ಯಪೂರ್ಣವಾಗಿಯೇ ಇತ್ತು. ಆದರೂ ಶೋಂಗಿ ಒಮ್ಮೆ ತಾನು ನ್ಯೂಜಿಲೆಂಡ್ ತಲುಪಿದ ಕೂಡಲೇ ಆತನ ಮೇಲೆ ಯುದ್ಧಕ್ಕೆ ಎಳೆಸುವುದಾಗಿ ಹೇಳಿದ. ಈ ಸವಾಲನ್ನು ಆತನೂ ಸ್ವೀಕರಿಸಿದ. ಶೋಂಗಿ ತವರಿಗೆ ಮರಳಿದ ಮೇಲೆ ತನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸಿದ್ದ. ಥೇಮ್ಸ್ ನದಿಯ ಬದಿ ಇದ್ದ ಪಂಗಡದ ಮೇಲೆ ದಾಳಿ ಮಾಡಿದ್ದಲ್ಲದೆ ತನ್ನ ಸವಾಲನ್ನು ಸ್ವೀಕರಿಸಿದ್ದ ಮುಖಂಡನನ್ನೇ ಕೊಂದಿದ್ದ. ಇಂತಹ ದ್ವೇಷ ಹಾಗೂ ಪ್ರತೀಕಾರದ ಭಾವನೆಗಳಿದ್ದರೂ ಶೋಂಗಿಯನ್ನು ಒಬ್ಬ ಒಳ್ಳೆಯ ಮನುಷ್ಯ ಎಂದೇ ಹೇಳುತ್ತಿದ್ದರು.
1: ಇದು ಇಂದಿನ ಜಾಣ ಸುದ್ದಿ. ಸಲಹೆ ಸಂದೇಹಗಳೇನಾದರೂ ಇದ್ದಲ್ಲಿ ನೇರವಾಗಿ ವಾಟ್ಸಪ್ ಇಲ್ಲವೇ ಧ್ವನಿ ಸಂದೇಶವನ್ನು 9886640328 ಈ ನಂಬರಿಗೆ ಕಳಿಸಬಹುದು. ಜಾಣಸುದ್ದಿಯ ರಚನೆ ಕೊಳ್ಳೇಗಾಲ ಶರ್ಮಾ, ಧ್ವನಿ ಶ್ರೀಮತಿ ಲಕ್ಷ್ಮಿ ವಿ, ಧ್ವನಿ ಶ್ರೀಮತಿ ಲಕ್ಷ್ಮಿ ವಿ, ಶರತ್ ಬಿಜೂರು, ಶ್ರೀಮತಿ ಭಾರತಿ ಹಾಗೂ ಶ್ರೀ ಕೊಳ್ಳೇಗಾಲ ಶರ್ಮಾ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 16ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ರಿಕಲ್ಚರಲ್ ಲ್ಯಾಂಡ್ ಅಥವಾ ಕೃಷಿ ಭೂಮಿ, ಕೃಷಿ ಕಾರ್ಯಗಳಿಗೆ ಮೀಸಲಾದ ಭೂಮಿ, ಅಂದರೆ ಪಶುಸಂಗೋಪನೆಗೆ, ಮೇವು ಬೆಳೆಯಲು, ಆಹಾರ ಧಾನ್ಯ ಬೆಳೆಯಲು, ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು, ಹಣ್ಣು ತರಕಾರಿ ಮುಂತಾದವುಗಳಿಗೆ ಬೆಳೆಯಲು ಮೀಸಲಾದ ಭೂಮಿಯನ್ನು ಕೃಷಿ ಭೂಮಿ ಎಂದು ಕರೆಯುತ್ತಾರೆ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಸಾಗಿಸಲು ಬಳಸುವ ರಸ್ತೆಗಳು ಕೂಡ ಕೃಷಿ ಭೂಮಿಯ ವ್ಯಾಪ್ತಿಗೆ ಒಳಪಡುತ್ತವೆ. ಭಾರತದ ಒಟ್ಟು 328 ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಪ್ರದೇಶದಲ್ಲಿ 305 ಮಿಲಿಯನ್ ಹೆಕ್ಟೇರ್ಗಳು ಮಾತ್ರ ಬಳಕೆಗೆ ಒಳಪಟ್ಟಿರುವ ಭೂಮಿ ಎಂದು ವರದಿಯಾಗಿರುವುದು 1996-97. ಇದರಲ್ಲಿ 68 ಮಿಲಿಯನ್ ಹೆಕ್ಟರ್ಗಳ ಅರಣ್ಯಗಳಿಗೆ ಮೀಸಲಾಗಿದೆ. ಸುಮಾರು 41 ಮಿಲಿಯನ್ ಹೆಕ್ಟೇರ್ಗಳಷ್ಟು ಕೃಷಿಯೇತರ ಚಟುವಟಿಕೆಗಳು ಅಂದರೆ ಇಂಡಸ್ಟ್ರಿಗಳು ಹಾಗೂ ಕಟ್ಟಡ ಕಟ್ಟುವುದು ಮುಂತಾದವುಗಳಿಗೆ ಉಪಯೋಗಿಸಿದ್ದಾರೆ. ಸುಮಾರು 22 ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಮಿಯು ಕೃಷಿಗೆ ಅಲಭ್ಯವಾಗಿದೆ. ಉಳಿದ 174 ಮಿಲಿಯನ್ ಹೆಕ್ಟೇರ್ಗಳಿಗೆ ಕೃಷಿಗೆ ಮೀಸಲಾಗಿದೆ. 1992-93 ಕೃಷಿಗೆ ಬಳಸಬಹುದಾದ 143 ಮಿಲಿಯನ್ ಹೆಕ್ಟೇರ್ಗಳಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಸಲಾಗಿತ್ತು. ಇದರಲ್ಲಿ 68% ಮಳೆಯಾಧಾರಿತ ಬೆಳೆಗಳಾಗಿವೆ. ಉಳಿದ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗಿತ್ತು. ಭತ್ತ ಬೆಳೆಯುವ ಪ್ರದೇಶ 42 ಮಿಲಿಯನ್ ಹೆಕ್ಟೇರ್ಗಳಷ್ಟಿದೆ. ಗೋಧಿ 24 ಮಿಲಿಯನ್ ಹೆಕ್ಟೇರ್ಗಳಲ್ಲಿ, ಜೋಳ 24 ಮಿಲಿಯನ್ ಹೆಕ್ಟೇರ್ಗಳಲ್ಲಿ ಬೆಳೆಯಲಾಗಿತ್ತು. ಉಳಿದ ಪ್ರದೇಶದಲ್ಲಿ ಇತರ ವಿವಿಧ ಬೆಳೆಗಳನ್ನು ಬೆಳೆಸಲಾಗಿದೆ. ನೀರು ಅತ್ಯಂತ ಉಪಯುಕ್ತ. ಕೃಷಿಗೆ ಸುಮಾರು 65% ನೀರನ್ನು ಉಪಯೋಗಿಸುತ್ತಾರೆ, ಹಾಗೂ ಉಳಿದ ಭಾಗವನ್ನು ಇಂಡಸ್ಟ್ರಿಯಲ್ಗಳಿಗೆ ಹಾಗೂ ಕುಡಿಯಲು ಅಥವಾ ಗೃಹ ಬಳಕೆಗೆ ಉಪಯೋಗಿಸುತ್ತಾರೆ. ಅಂದರೆ ಹೆಚ್ಚಿನ ಡ್ಯಾಮ್ಗಳಲ್ಲಿ ಅಥವಾ ಕೆರೆಗಳಲ್ಲಿ ಅಥವಾ ನದಿಗಳಲ್ಲಿರುವ ನೀರನ್ನು 65% ನೀರನ್ನು ಕೃಷಿಗೆ ಬಳಸುತ್ತಾರೆ. ಅಲ್ಲದೆ ಭಾರತವು ಕೃಷಿ ಆಧಾರಿತ ದೇಶವಾಗಿದೆ. ಹಾಗಾಗಿ ಅಲ್ಲದೆ ಭಾರತದಲ್ಲಿ 143 ಕೋಟಿಯಷ್ಟು ಜನರು ವಾಸ ಮಾಡುತ್ತಾರೆ. ಅವರಿಗೆ ಆಹಾರವನ್ನು ಬೆಳೆಯಲೇಬೇಕಾಗಿದೆ. ಇಲ್ಲ ಅಂದರೆ ಭಾರತ ಸರ್ಕಾರವು ಬೇರೆ ದೇಶಗಳಿಂದ ಆಹಾರವನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಭಾರತದಲ್ಲಿ 68%ನಷ್ಟು ಭೂಮಿಯು ಮಳೆ ಆಧಾರಿತವಾಗಿದೆ. ಆದ್ದರಿಂದ ರೈತರು ಇದರಿಂದ ತುಂಬ ಕಷ್ಟವನ್ನು ಅನುಭವಿಸುತ್ತಾರೆ. ಏಕೆಂದರೆ ಸರಿಯಾದ ಸಮಯಕ್ಕೆ ಮಳೆ ಬರದೇ ಇದ್ದರೆ ಬೆಳೆಗಳು ಒಣಗಿ ಹೋಗುತ್ತವೆ ಅಥವಾ ಸೈಕ್ಲೋನಿನ್ಗಳಿಂದಾಗಿ ಅತಿ ಹೆಚ್ಚು ಮಳೆ ಬಂದರೆ ಎಲ್ಲ ಬೆಳೆಗಳು ನಾಶವಾಗುತ್ತವೆ. ಹಾಗಾಗಿ ಭಾರತದಲ್ಲಿ ಬಹಳಷ್ಟು ಸಲ ಮಳೆಯ ಆಧಾರಿತ ಭೂಮಿಯಲ್ಲಿ ಹೆಚ್ಚು ಲಾಭವನ್ನು ಗಳಿಸಲು ರೈತರಿಗೆ ಆಗುವುದಿಲ್ಲ. ಆದರೆ ಕೇವಲ 32% ಭೂಮಿಯಲ್ಲಿ ಮಾತ್ರ ಡ್ಯಾಮ್ಗಳಿಂದ ನೀರಿನ ಸೌಲಭ್ಯವನ್ನು ಕೊಡಲಾಗಿದೆ. ಇಂತಹ ಪ್ರದೇಶದಲ್ಲಿ ಅವರು 3 ಬೆಳೆಗಳನ್ನು ಸಹ ತೆಗೆಯುವ ಸಾಧ್ಯತೆ ಇದೆ. ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಅಥವಾ ಎಕನಾಮಿಕ್ ಕ್ರಾಪ್ಸ್ ಅಂದರೆ ತೆಂಗು, ಮಾವು ಅಥವಾ ಅಡಿಕೆ ಅಥವಾ ತಂಬಾಕು, ಕಾಫಿ, ಟೀ ಇಂಥ ಬೆಳೆಗಳನ್ನು ಬೆಳೆದು ರೈತರು ಹೆಚ್ಚಿಗೆ ಹಣವನ್ನು ಗಳಿಸಬಹುದಾಗಿದೆ. ಆದರೆ 68% ಭೂಮಿಯು ಮಳೆಯಾಧಾರಿತವಾಗಿರುವುದರಿಂದ ಇಂಥ ಪ್ರದೇಶದಲ್ಲಿ ಹೆಚ್ಚಿನ ಲಾಭ ಗಳಿಸಲು ರೈತರಿಗೆ ಕಷ್ಟವಾಗುತ್ತದೆ. ಅಗ್ರಿಕಲ್ಚರಲ್ ಮೆಟ್ರಾಲಜಿ ಅಥವಾ ಕೃಷಿ ಪವನಶಾಸ್ತ್ರ. ಕೃಷಿ ಮತ್ತು ಪವನಶಾಸ್ತ್ರಗಳ ನಡುವೆ ಸಂಬಂಧವನ್ನು ಕುರಿತು ಅಧ್ಯಯನ. ಹವಾಮಾನವು ಕೃಷಿ ವ್ಯವಸ್ಥೆಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವುದರಿಂದ ಕೃಷಿಗೆ ಸಂಬಂಧಿಸಿದ ಹವಾಮಾನದ ಅಧ್ಯಯನ ಕೃಷಿಗೆ ಮುಖ್ಯವಾದ ಅಂಶವಾಗಿದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡಬಹುದು, ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ಪವನಶಾಸ್ತ್ರದ ಅಧಿಕಾರಿಗಳು ಆಗಾಗ ಮಳೆಯ ಬಗ್ಗೆ, ಬಿಸಿಲಿನ ಬಗ್ಗೆ, ಸೈಕ್ಲೋನ್ಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಇದು ಕೃಷಿಕರಿಗೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಮಳೆಯ ಆಧಾರವನ್ನು ನೋಡಿ ಅಥವಾ ಬಿಸಿಲಿನ ನಿಖರತೆಯನ್ನು ನೋಡಿ ಅಥವಾ ಸೈಕ್ಲೋನ್ಗಳನ್ನು ನೋಡಿ ಅವರು ಬೆಳೆಯಬಾದ ಬೆಳೆಗಳ ಬಗ್ಗೆಯೂ ಸಹ ಈ ಕೃಷಿ ವಿಜ್ಞಾನದ ವಿಜ್ಞಾನಿಗಳು ರೈತರಿಗೆ ಮಾಹಿತಿಯನ್ನು ನೀಡುತ್ತಾರೆ. ಅದರಂತೆ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಕೃಷಿಗಳನ್ನು ಅಥವಾ ಗಿಡ ಮರಗಳನ್ನು ಅಥವಾ ಫಸಲನ್ನು ಬೆಳೆಸುತ್ತಾರೆ. ಅಗ್ರಿಕಲ್ಚರಲ್ ರೀಜನ್, ಕೃಷಿ ಪ್ರದೇಶ, ಕೃಷಿ ಪ್ರಾಂತ್ಯ. ಒಂದೇ ಪ್ರಮಾಣದ ಮಳೆ, ಉಷ್ಣತೆ, ಭೂಸ್ವರೂಪ, ನೈಸರ್ಗಿಕ ಜೀವಸಂಪತ್ತು, ಒಂದೇ ಬಗೆಯ ಮಣ್ಣು, ಬೆಳೆಗಳು ಮತ್ತು ರಾಸುಗಳಿಗಿರುವ ಪ್ರದೇಶ. ಕೃಷಿ ಆರ್ಥಿಕತೆ, ಮಣ್ಣಿನ ಬಗೆ, ನೀರಿನ ಬೇಡಿಕೆ ಮತ್ತು ಪೂರೈಕೆಗಳ ಸ್ವರೂಪ, ಅಂತರ್ಜಲದ ಸ್ಥಿತಿಗತಿ, ವಾಯುಗುಣ, ಹವಾಮಾನ ಇತ್ಯಾದಿ ಅಂಶಗಳನ್ನಾಧರಿಸಿ ವಿಂಗಡಿಸಿದ 15 ಮುಖ್ಯ ಕೃಷಿ ಪ್ರದೇಶಗಳೆಂದರೆ: ಪಶ್ಚಿಮ ಹಿಮಾಲಯ, ಪೂರ್ವ ಹಿಮಾಲಯ, ಕೆಳಗಿನ ಗಂಗಾ ಬಯಲು, ಮಧ್ಯ ಗಂಗಾ ಬಯಲು, ಮೇಲಿನ ಗಂಗಾ ಬಯಲು, ಸ್ಮಿತಾಂತರ ಗಂಗಾ ಬಯಲು, ಪೂರ್ವ ಪ್ರಸ್ಥಭೂಮಿ ಮತ್ತು ಬೆಟ್ಟ ಪ್ರದೇಶ, ಮಧ್ಯ ಪ್ರಸ್ಥಭೂಮಿ ಮತ್ತು ಬೆಟ್ಟ ಪ್ರದೇಶ, ಪಶ್ಚಿಮ ಪ್ರಸ್ಥಭೂಮಿ ಮತ್ತು ಬೆಟ್ಟ ಪ್ರದೇಶ, ದಕ್ಷಿಣ ಪ್ರಸ್ಥಭೂಮಿ ಮತ್ತು ಬೆಟ್ಟ ಪ್ರದೇಶ, ಪೂರ್ವ ಕರಾವಳಿ ಬಯಲು ಮತ್ತು ಬೆಟ್ಟ ಪ್ರದೇಶ, ಪಶ್ಚಿಮ ಬಯಲು ಮತ್ತು ಬೆಟ್ಟ ಪ್ರದೇಶ, ಗುಜರಾತ್ ಬಯಲು ಮತ್ತು ಬೆಟ್ಟ ಪ್ರದೇಶ, ಪಶ್ಚಿಮದ ಶುಷ್ಕ ಪ್ರದೇಶ, ದ್ವೀಪಗಳು. ಈ 15 ಪ್ರದೇಶಗಳನ್ನು 73 ಉಪಪ್ರದೇಶಗಳನ್ನು ಮರುವಿಂಗಡಿಸಲಾಗಿದೆ. ಅಗ್ರಿಕಲ್ಚರಲ್ ಸೈನ್ಸ್, ಕೃಷಿ ವಿಜ್ಞಾನ. ಹೆಚ್ಚಿನ ಆರ್ಥಿಕ ಲಾಭಕ್ಕಾಗಿ ಸಾಕುಪ್ರಾಣಿಗಳ ಮತ್ತು ಬೆಳೆಗಳ ಉತ್ಪಾದನೆ, ಆಯ್ಕೆ, ಸಂತಾನಾಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕುರಿತು ಈ ವಿಜ್ಞಾನ ವಿವರವಾಗಿ ತಿಳಿಸುತ್ತದೆ. ಇದನ್ನು ಅಗ್ರಿಕಲ್ಚರಲ್ ಸೈನ್ಸ್ ಅಥವಾ ಕೃಷಿ ವಿಜ್ಞಾನ ಎಂದು ಕರೆಯಬಹುದು ಅಥವಾ ಕರೆಯುತ್ತಾರೆ. ಅಗ್ರಿಕಲ್ಚರಲ್ ವೇಸ್ಟ್, ಕೃಷಿಯಿಂದ ಬರುವ ಕಸ ಅಥವಾ ಕೃಷಿಯಿಂದ ಉಂಟಾಗುವ ತ್ಯಾಜ್ಯ. ಕೃಷಿಯ ಕಾರ್ಯಾಚರಣೆಯಲ್ಲಿ ಉಂಟಾಗುವ ಘನ ಇಲ್ಲವೇ ದ್ರವ ರೂಪದ ಕಸ, ಜಾನುವಾರುಗಳು ಸಗಣಿ, ಬೆಳೆಗಳ ತ್ಯಾಜ್ಯಗಳು, ತರಕಾರಿ ಸಿಪ್ಪೆ ಮತ್ತಿತರ ಬಳಕೆಗೆ ಯೋಗ್ಯವಲ್ಲದ ಕೃಷಿ ಉತ್ಪಾದನೆಗಳ ಭಾಗಗಳು, ಕೃಷಿ ಭೂಮಿಯ ಕಳೆ, ಕೊಳೆ, ಕಬ್ಬಿನ ಸಿಪ್ಪೆ ಮುಂತಾದವುವೆಲ್ಲ ಕೃಷಿ ತ್ಯಾಜ್ಯಗಳೇ. ಇವುಗಳನ್ನು ಕಾಂಪೋಸ್ಟ್ ಗೊಬ್ಬರವನ್ನಾಗಿ ತಯಾರಿಸಬಹುದು. ಹತ್ತಿ ಹಿಪ್ಪು ನೇರಳೆಗಳ ಒಣ ಕಡ್ಡಿಗಳು, ಒಣಗಿದ ತೆಂಗಿನ ಗರಿ, ಕಬ್ಬಿನ ಸಿಪ್ಪೆ ಮುಂತಾದವುಗಳನ್ನು ಉರುವಲಾಗಿ ಬಳಸುತ್ತಾರೆ. ರಾಗಿ, ಭತ್ತದ ಒಣ ಕಡ್ಡಿಗಳನ್ನು ಜಾನುವಾರುಗಳ ಮೇವಿಗಾಗಿ ಉಪಯೋಗಿಸುತ್ತಾರೆ. ಇವೆಲ್ಲವನ್ನು ಜೈವಿಕ ಅನಿಲದ ಉತ್ಪಾದನೆಗೂ ಕೂಡ ಬಳಸಬಹುದು. ಕೀಟನಾಶಕಗಳು ಮತ್ತು ರಸಗೊಬ್ಬರಗಳ ಶೇಷಭಾಗ, ರೆಸಿಡ್ಯೂ, ಈ ಕೃಷಿ ತ್ಯಾಜ್ಯದಲ್ಲಿಯೂ ಕೆಲವೊಮ್ಮೆ ಸೇರುತ್ತದೆ. ಅಲ್ಲದೆ ಬೆಳೆಗಳಲ್ಲೂ ಸಹ ಕೆಲವೊಮ್ಮೆ ಈ ರೆಸಿಡ್ಯೂ ಆಫ್ ಪೆಸ್ಟಿಸೈಡ್ ಶೇಷಭಾಗವೂ ಇರುತ್ತದೆ. ಅಂಥ ಬೆಳೆಗಳನ್ನು ಮಾನವ ತಿಂದಾಗ ಬೆಳೆಗಳಲ್ಲಿರುವ ಕೃಷಿ ಕೊಳೆನಾಶಕಗಳು ಅಥವಾ ಕೀಟನಾಶಕಗಳು ಮಾನವನ ದೇಹವನ್ನು ಸೇರಿ ಮಾನವನ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡುತ್ತವೆ. ಅಲ್ಲದೆ ಈ ರಸಗೊಬ್ಬರಗಳ ಶೇಷಭಾಗ ಅಥವಾ ಕೀಟನಾಶಕಗಳ ಶೇಷಭಾಗ ಕೃಷಿ ತ್ಯಾಜ್ಯದಲ್ಲೂ ಒಮ್ಮೊಮ್ಮೆ ಇರುತ್ತದೆ. ಇಂಥ ತ್ಯಾಜ್ಯವನ್ನು ದನಕರಗಳು, ಜಾನುವಾರುಗಳು ತಿಂದಾಗ ಈ ಶೇಷಭಾಗ, ಕೀಟನಾಶಕದ ಶೇಷಭಾಗ ಜಾನುವಾರದ ಹೊಟ್ಟೆಯನ್ನು ಸೇರುತ್ತದೆ. ನಂತರ ಅದು ಜಾನುವಾರುಗಳ ಹಾಲಿನ ಮೂಲಕವೂ ಹೊರಬರುವ ಸಾಧ್ಯತೆ ಇದೆ, ಅಂದರೆ ಹಾಲು ಕಲುಷಿತವಾಗುವ ಸಾಧ್ಯತೆ ಇದೆ. ಇಂಥ ಕಲುಷಿತ ಹಾಲನ್ನು ಮಾನವರು ಉಪಯೋಗಿಸಿದಾಗ ಮಾನವನಿಗೂ ಸಹ ಈ ಶೇಷಭಾಗ, ಕೀಟನಾಶಕದ ಶೇಷಭಾಗ ಮಾನವ ದೇಹದಲ್ಲಿ ಸೇರಿ ಮಾನವನಿಗೆ ಆರೋಗ್ಯದಲ್ಲಿ ಏರುಪೇರನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ. ಭಾರತದಲ್ಲಿ ಬೆಳೆ ತ್ಯಾಜ್ಯಗಳು ಭಾರೀ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತಿವೆ. 1985-86 ವರದಿಯಂತೆ ಕೃಷಿ ತ್ಯಾಜ್ಯಗಳು ಒಟ್ಟು ಉತ್ಪಾದನೆ ವರ್ಷಕ್ಕೆ ಸರಿಸುಮಾರು 408 ಮೆಟ್ರಿಕ್ ಟನ್ಗಳು. ಇದರಲ್ಲಿ 285 ಮೆಟ್ರಿಕ್ ಟನ್ ಮೇವಿಗಾಗಿ ಬಳಕೆಯಾಗುತ್ತದೆ, 52 ಮೆಟ್ರಿಕ್ ಟನ್ ಉರುವಲೆಗಾಗಿ ಬಳಕೆಯಾಗುತ್ತದೆ, 44 ಮೆಟ್ರಿಕ್ ಟನ್ ಗುಡಿ ಕೈಗಾರಿಕೆಗಳಿಗಾಗಿ ಬಳಕೆಯಾಗುತ್ತದೆ, 27 ಮೆಟ್ರಿಕ್ ಟನ್ ಇತರ ಕೆಲಸಗಳಿಗೆ ಬಳಕೆಯಾಗುತ್ತದೆ. ಕೃಷಿ ಉರವಲಿನಿಂದ ಮಿಥೆನಾಲನ್ನು ತಯಾರಿಸಬಹುದು. ಈ ಮಿಥೆನಾಲನ್ನು ನಾವು ಪೆಟ್ರೋಲಲ್ಲಿ ಮಿಕ್ಸ್ ಮಾಡಿ ಅದನ್ನು ಬಳಸಬಹುದಾಗಿದೆ. ಬ್ರಾಜಿಲ್ ದೇಶದಲ್ಲಿ ಕೃಷಿ ತ್ಯಾಜ್ಯದಿಂದ ಮಿಥೆನಾಲನ್ನು ಉತ್ಪಾದನೆ ಮಾಡುತ್ತಾರೆ. ನಂತರ ಈ ಮಿಥೆನಾಲನ್ನು ಅಧಿಕೃತವಾಗಿ ಪೆಟ್ರೋಲ್ ಜೊತೆ ಸೇರಿಸುತ್ತಾರೆ. ಇದರಿಂದಾಗಿ ನಮಗೆ ಬೇರೆ ದೇಶಗಳಿಂದ ಪೆಟ್ರೋಲ್ ಇಂಪೋರ್ಟ್ ಮಾಡಿಕೊಳ್ಳುವ ಹಣವು ಉಳಿತಾಯವಾಗುತ್ತದೆ. ಏಕೆಂದರೆ ಮಿಥೆನಾಲನ್ನು ದೇಶದಲ್ಲೇ ಇರುವ ಕೃಷಿಗಳ ತ್ಯಾಜ್ಯದಿಂದ ನಾವು ಉತ್ಪಾದಿಸಬಹುದಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹರಿಯಾಣ ಮತ್ತು ಬೇರೆ ರಾಜ್ಯಗಳು, ದೆಹಲಿಯ ಪಕ್ಕದಲ್ಲಿರುವ ಬೇರೆ ರಾಜ್ಯಗಳಲ್ಲಿ ಈ ಕೃಷಿ ಉತ್ಪಾದನೆಯ ತ್ಯಾಜ್ಯವನ್ನು ಸುಡಲಾಗುತ್ತದೆ. ಹೀಗೆ ಸುಡುವಾಗ ಅದರಿಂದ ಹೊಗೆಯು ಉಂಟಾಗುತ್ತದೆ. ಈ ಹೊಗೆಯು ಗಾಳಿಯ ಬೀಸುವ ದಿಕ್ಕಿಗೆ ಪ್ರಸಾರವಾಗುತ್ತದೆ. ಅಂಥ ಪ್ರಸಾರವಾದ ಗಾಳಿಯಲ್ಲಿ ಧೂಳಿನ ಕಣಗಳಿರುತ್ತವೆ. ಇದಕ್ಕೆ ಡೆಲ್ಲಿಯ ವಾತಾವರಣವು ಸಹ ಇದರಿಂದ ಕೆಟ್ಟ ಪರಿಣಾಮವನ್ನು ಅನುಭವಿಸುತ್ತಿದೆ ಎಂದು ತಜ್ಞರು ಹೇಳುತ್ತಾರೆ. ಅಲ್ಲದೆ ರಾಜಸ್ಥಾನದಿಂದ ಬೀಸುವ ಧೂಳಿನ ಕಣಗಳು ಸಹ ಡೆಲ್ಲಿಯ ವಾತಾವರಣವನ್ನು ಕಲುಷಿತಗೊಳಿಸಿವೆ. ವಿಂಟರ್ ಸೀಸನ್ನಲ್ಲಿ ಅಥವಾ ಚಳಿಗಾಲದಲ್ಲಿ ಡೆಲ್ಲಿಯ ವಾತಾವರಣ ಅತ್ಯಂತ ಕೆಟ್ಟದಾಗಿದೆ ಎಂದು ಇತ್ತೀಚಿನ ದಿನಗಳಲ್ಲಿ ಪೇಪರ್ನಲ್ಲಿ ವರದಿಗಳು ಬಂದಿದ್ದವು. ಅಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ 300 ದಾಟಿದೆ. 300 ದಾಟಿರುವುದರಿಂದ ಅಲ್ಲಿಯ ವಾತಾವರಣ ಕಲುಷಿತವಾಗಿದೆ ಎಂದೇ ಅರ್ಥ. ಬೆಂಗಳೂರಿನಲ್ಲಿ 100 ಹೆಚ್ಚು ಏರ್ ಕ್ವಾಲಿಟಿ ಇಂಡೆಕ್ಸ್ ಮೇಲೆ ಹೋಗಿರುವುದಿಲ್ಲ. ಹಾಗಾಗಿ ಇದು ಸ್ಯಾಟಿಸ್ಫ್ಯಾಕ್ಟರಿಯ ವಾತಾವರಣವಾಗಿದೆ ಎಂದು ಸೂಚಿಸುತ್ತದೆ. ಇಲ್ಲಿಗೆ ಎಪಿಸೋಡ್ 16 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
7: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 81 ಪದ್ಯ. ಆ ಪದ್ಯ ಹೀಗಿದೆ. ಈ ನೆರದ ಗುರುಜನಂಗಳ ಮಾನಿನಿಯರ ಮುಂದೆ ಕರ್ಣ ಪೊಲ್ಲದು ನುಡಿದೈ ನೀನನ್ನೇ ನಿಡಿದೋಳ್ಗಳತೀ ಮಳ್ಗಿಸುವೆಯಪ್ಪಡಾನೊಲ್ಲದನೇ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಈ ನೆರೆದ ಗುರುಜನಂಗಳ ಮಾನಿನಿಯರ ಮುಂದೆ ಕರ್ಣ ಪೊಲ್ಲದು ನುಡಿದೈ ನೀ ಎನ್ನ ಈ ನಿಡಿದೋಳ್ಗಳ ತೀನಂ ಮಳ್ಗಿಸುವೆ ಎಪ್ಪಡೆ ಆನ್ ಒಲ್ಲದನೇ. ಅರ್ಜುನ ಕರ್ಣನಿಗೆ ಹೀಗೆ ಮರುಸವಾಲನ್ನು ಎಸೆಯುತ್ತಾನೆ. ಅದು ಹೀಗಿದೆ. ಈ ನೆರೆದ ಗುರುಜನಂಗಳ, ಈ ಸಭೆಯಲ್ಲಿ ಇರುವಂತಹ ಗುರುಜನಗಳು, ಗುರುಗಳು ಮತ್ತು ಜನಗಳು ಅಥವಾ ಶ್ರೇಷ್ಠರಾದಂತಹ ಮಂದಿಯ ಮುಂದೆ, ಹಾಗೆಯೇ ಮಾನಿನಿಯರ ಮುಂದೆ, ಹೆಣ್ಣುಮಕ್ಕಳ ಮುಂದೆ ಕರ್ಣ ಪೊಲ್ಲದು ನುಡಿದಿ ನೀನು ಕೆಟ್ಟದಾಗಿ ಅಂದರೆ ನನ್ನ ಬಗೆಗೆ ಕೀಳಾಗಿ ನುಡಿದೆ. ಏನು ಕೀಳಾಗಿ ನುಡಿದ ಕರ್ಣ ಅಂತಂದರೆ, ಯುದ್ಧ ಮಾಡದಂಥ ಹೆಣ್ಮಕ್ಕಳು ಯುದ್ಧದ ಬಗೆಗೆ ಮಾತಾಡುವ ಹಾಗೆ ನೀನು ಪೌರುಷವನ್ನು ತೋರಿಸಿದೆ. ಒಂದು ವೇಳೆ ನಿನಗೆ ನಿಜವಾದ ಪೌರುಷ ಇರುವುದೇ ಆದರೆ ಈ ಪರೀಕ್ಷಾರಂಗವನ್ನೇ ಯುದ್ಧರಂಗವನ್ನಾಗಿ ಪರಿವರ್ತಿಸುವ ನಿನ್ನ ಪೌರುಷವನ್ನು ತೋರು ಅಂತ ಹೇಳಿದೆ. ಪೊಲ್ಲದು ನುಡಿದೆ, ನೀನು ಹೇಳಿದ್ದು ಸರಿಯಲ್ಲ. ನೀನು ಎನ್ನೀ ನಿಡಿದೋಳುಗಳ ತೀನ ಮಳಗಿಸುವ ಎಪ್ಪಡೆ, ನೀನು ನನ್ನ ಈ ದೀರ್ಘವಾದ ಬಾಹುಗಳ ತೀನಂ ಅಂದರೆ ತೀಟೆಯನ್ನು ಮಳಗಿಸುವ ಎಪ್ಪಡೆ ಕಡಿಮೆ ಮಾಡುವೆ ಅಂತ ಆದರೆ ಆನೊಲ್ಲದನೆ, ನನಗೇನು ಬೇಡ ಅಂತ ಅನ್ನಿಸ್ತದೆ. ಇಲ್ಲಿಯೂ ಕೂಡ ಒಂದು ವಿಶೇಷ ಪದ ಪ್ರಯೋಗ ಆಗಿದೆ, ಅದು ತೀನಂ. ನಾವೀಗ ಅದನ್ನು ತೀಟೆ ಅಂತ ಹೇಳ್ತೇವೆ. ತೀ ಎನ್ನುವುದೇ ಅದರ ಮೂಲ ರೂಪ. ಅಂದರೆ ತೀಟೆ ಅಂದರೆ ಒಂದು ರೀತಿಯ ತಿಂಡಿ ಆಗೋದು ಅಂತ ಹೇಳ್ತಾರೆ. ಅಂದರೆ ಸಣ್ಣಗೆ ಕಡಿಯುವುದು ಅಂತ ಅದಕ್ಕೆ ಅರ್ಥ. ಈ ನನ್ನ ತೋಳಿನ ಈ ಕಡಿತವನ್ನು ಅಂದರೆ ತೋಳಿನ ಪೌರುಷವನ್ನು ಕಡಿಮೆ ಮಾಡುವುದಂತಾದರೆ ನನಗೇನು ಬೇಡವೆ, ನಾನು ಕೂಡ ಗಂಡಸಲ್ವೇ, ನಿನ್ನಷ್ಟೇ ಪರಾಕ್ರಮವಂತ ಯುದ್ಧಕ್ಕೆ ನಾನು ಕೂಡ ಸಿದ್ಧ ಅಂತ ಪ್ರತಿ ಪಂಥವನ್ನು ಅಥವಾ ಪ್ರತಿ ಮಾತನ್ನು ಅರ್ಜುನ ಆಡ್ತಾನೆ.
5: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
8: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ನಾವೀಗಾಗಲೇ 62 ಸಂಚಿಕೆಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಇಷ್ಟೊತ್ತಿಗೆ ಬೇಕಾದಷ್ಟು ವಾಕ್ಯರಚನೆಯನ್ನು ನಾವು ಮಾಡಿದ್ದೀವಿ. ಸಣ್ಣ ಪುಟ್ಟ ಗ್ರಾಮರ್ನ ಪರಿಚಯ ಕೂಡ ಮಾಡಿದ್ದೀನಿ. ಅದಲ್ಲದೆ ಹಿಂದಿನ ಸಂಚಿಕೆಯಲ್ಲಿ ಒಂದು ಟೆಸ್ಟ್ ಮಾಡಿದ್ವಿ. ವಾಕ್ಯಗಳಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀನಿ, ಅದನ್ನು ಫೈಂಡ್ ಔಟ್ ಮಾಡಿ ಸರಿಯಾದ ವಾಕ್ಯರಚನೆಯನ್ನು ನೀವು ಮಾಡಬೇಕು ಅಂತ. ಈ ಸಂಚಿಕೆನ ಕೇಳ್ತಾ ಇರೋರೆಲ್ಲ ಸರಿಯಾಗಿ ಭಾಗವಹಿಸ್ತಾ ಇದ್ದೀರಾ ಅಲ್ವಾ? ಹಾಗೆ ಮಾಡಿದಾಗ ಮಾತ್ರ ನಿಮ್ಮ ತಪ್ಪುಗಳನ್ನ ತಿದ್ಕೊಂಡು ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ನಾವೊಂದು ಹಿಡಿತ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿನ್ನೆಗಿಂತ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ವಾಕ್ಯ ರಚನೆ ಇದು ಸ್ವಲ್ಪ ಮಿಸ್ಟೇಕ್ಸ್ಗಳು ಡಿಫ್ರೆಂಟ್ ಆಗಿದೆ. ಅಲ್ಲಿ ಗ್ರಾಮರ್ನ ಮಿಸ್ಟೇಕ್ ಇತ್ತು, ಇಲ್ಲಿ ಕೆಲವೊಂದು ಪದಗಳದ್ದೇ ಮಿಸ್ಟೇಕು ಇದ್ದಿರಬಹುದು. ಏನು ಅನ್ನೋದನ್ನು ಸರಿಯಾಗಿ ಫೈಂಡ್ ಔಟ್ ಮಾಡಿ ಕರೆಕ್ಟ್ ನೀವು ಮಾಡಬೇಕು. ಎಲ್ಲರೂ ರೆಡಿ ಇದ್ದೀರಾ ತಾನೆ? ಓಕೆ, ಮೊದಲನೇ ವಾಕ್ಯ, ಬಿ ಕೇರ್ಫುಲ್ ನಾಟ್ ಟು ಲೂಸ್ ಯುವರ್ ಮನಿ. ನಿಮ್ಮ ದುಡ್ಡು ಕಳ್ಕೊಳ್ದೆ ಇರೋಂಗೆ ಕೇರ್ಫುಲ್ ಆಗಿರಿ ಅಂತ. ಬಿ ಕೇರ್ಫುಲ್ ನಾಟ್ ಟು ಲೂಸ್ ಯುವರ್ ಮನಿ, LOOSE, ಲೂಸ್ ಯುವರ್ ಮನಿ. ಇದು ಸರಿಯಾ? ಇಲ್ಲ, ಲೂಸ್ ಇಲ್ಲಿ ಈ ಪದ ಅಲ್ಲ ಬಳಸಬೇಕಾಗಿರೋದು, LOASE ಇದನ್ನು, ಈ ಪದನ ಬಳಸಬೇಕಾಗಿರೋದು, ಬಿ ಕೇರ್ಫುಲ್ ನಾಟ್ ಟು ಲೂಸ್ ಯುವರ್ ಮನಿ ಅನ್ನೋದಕ್ಕೆ. ಮುಂದಿನ ವಾಕ್ಯ ನೋಡಿ, ಹ್ಯಾಸ್ ದ ಕ್ಲರ್ಕ್ ವೆಯ್ಟೆಡ್ ದ ಲೆಟರ್. ಕ್ಲರ್ಕ್ ಆ ಲೆಟರ್ನ ವೆಯ್ಟ್ ಮಾಡಿದ್ನ. ಈಗ ನೀವು ಪೋಸ್ಟ್ ಆಫೀಸಲ್ಲೆಲ್ಲ ನೋಡಿರ್ಬೋದು, ಯಾವುದೇ ಒಂದು ನೀವು ಪಾರ್ಸೆಲ್ ಕಳಿಸ್ಬೇಕಂದ್ರೆ ಅದನ್ನ ವೆಯ್ಟ್ ಚೆಕ್ ಮಾಡ್ತಾರೆ. ಅದಕ್ಕೆ ಯಾವ ಪದ ಬಳಸ್ತಾರೆ? ವೆಯ್ಟ್ ಅಂತನಾ? ಹ್ಯಾಸ್ ದ ಕ್ಲರ್ಕ್ ವೆಯ್ಟೆಡ್ ದ ಲೆಟರ್. ಇಲ್ಲಿ ವೆಯ್ಟೆಡ್ ಅಲ್ಲ, ವೇಯ್ಡ್, WEIGHED, ವೇಯ್ಡ್. ಹ್ಯಾಸ್ ದ ಕ್ಲರ್ಕ್ ವೆಯ್ಡ್ ದ ಲೆಟರ್ ಅಂತ ಕೇಳಬೇಕು, ಅದು ಕರೆಕ್ಟ್ ಆಗುತ್ತೆ. ಮೂರನೇ ವಾಕ್ಯ ನೋಡೋಣ, ಫಿಸಿಕ್ಸ್ ಆರ್ ನಾಟ್ ಈಸಿ ಟು ಲರ್ನ್. ಏನು ತಪ್ಪಾಗಿದೆ ಇಲ್ಲಿ? ಫಿಸಿಕ್ಸ್ ಆರ್ ಅಲ್ಲ, ಈಸ್. ಫಿಸಿಕ್ಸ್ ಈಸ್ ನಾಟ್ ಈಸಿ ಟು ಲರ್ನ್. ಕಷ್ಟನಾ ಫಿಸಿಕ್ಸು? ಸುಲಭನಾ? ಓಕೆ, ವಾಕ್ಯದ ರೀತಿ ನೋಡೋದಾದರೆ ಫಿಸಿಕ್ಸ್ಗೆ ಆರ್ ಬರಬಾರ್ದು, ಆರ್ಟಿಕಲ್ ಅಲ್ಲಿ ಈಸ್ ಅನ್ನೋದು ಬರಬೇಕು. ಫಿಸಿಕ್ಸ್ ಈಸ್ ನಾಟ್ ಈಸಿ ಟು ಲರ್ನ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ, ಯು ಹ್ಯಾವ್ ಅ ಪೊಯೆಟ್ರಿ ಟು ಲರ್ನ್ ಬೈ ಹಾರ್ಟ್. ನಿನಗೊಂದು ಪದ್ಯ ಬೈ ಹಾರ್ಟ್ ಕಲಿಯೋದಿದೆ. ಹೀಗೆ ಹೇಳ್ತೀರಾ, ಯು ಹ್ಯಾವ್ ಅ ಪೊಯೆಟ್ರಿ ಟು ಲರ್ನ್ ಬೈ ಹಾರ್ಟ್. ಪೊಯೆಟ್ರಿ ಕರೆಕ್ಟ್, ಇದು ಪೋಯಮ್, ಪೋಮ್ ಅಂತ ಹೇಳ್ತಾರೆ ಆ್ಯಕ್ಚುಲಿ, ಅದನ್ನು ಪೋಯಮ್ ಅಲ್ಲ, POEM ಹಾಕಿ ಹೇಳ್ಬೇಕಲ್ವಾ. ಯು ಹ್ಯಾವ್ ಅ ಪೊಯೆಟ್ರಿ ಟು ಲರ್ನ್ ಬೈ ಹಾರ್ಟ್, ಇದು ತಪ್ಪು, ಪೊಯೆಟ್ರಿ ಅಂತ ಹೇಳಬಾರ್ದು, ಅದಕ್ಕೆ ಪೋಮ್ ಅಂತ ಹೇಳಬೇಕು, POEM. ಯು ಹ್ಯಾವ್ ಅ ಪೋಮ್ ಟು ಲರ್ನ್ ಬೈ ಹಾರ್ಟ್, ಕಂಠಪಾಠದಲ್ಲಿ ಒಂದು ಪದ್ಯ ಕಲಿಯೋಕಿದೆ ಅಂತ ಹೇಳೋದು. ಮುಂದಿನ ವಾಕ್ಯ ನೋಡೋಣ, ಮೈ ಲಗೇಜಸ್ ಆರ್ ಅಟ್ ದ ಸ್ಟೇಷನ್. ಸ್ಟೇಷನಲ್ಲಿ ನನ್ನ ಲಗೇಜ್ಗಳಿದೆ, ಬಸ್ ಸ್ಟೇಷನ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇದ್ದಿರ್ಬೋದು, ಯಾವುದೋ ಆಗಿರ್ಬೋದು. ಮೈ ಲಗೇಜಸ್ ಆರ್ ಅಟ್ ದ ಸ್ಟೇಷನ್, ಇಲ್ಲಿ ಏನು ತಪ್ಪಾಗಿದೆ? ಲಗೇಜಸ್ ಆರ್ ಅಂತ ಹೇಳೋ ಹಾಗಿಲ್ಲ, ಲಗೇಜೀಸ್. ಲಗೇಜ್ ಅಂದ್ರೇ ತುಂಬ ಬ್ಯಾಗ್ಸು, ನಿಮ್ಮ ಥಿಂಗ್ಸ್ ಎಲ್ಲ ಸೇರಿ ಲಗೇಜ್ ಆಗೋದಲ್ವ, ಲಗೇಜಸ್ ಅನ್ನೋದು ತಪ್ಪಾಗುತ್ತೆ. ಮೈ ಲಗೇಜೀಸ್ ಆಟ್ ದ ಸ್ಟೇಷನ್, ಇದು ಕರೆಕ್ಟ್ ಆದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ, ಯು ಹ್ಯಾವ್ 5,000 rupees. ನಿಮ್ಮ ಹತ್ರ 5,000 rupees ಫೈವ್ ತೌಸಂಡ್ಸ್ ಕರೆಕ್ಟ್, ಅದು ಬರೀ 5,000 ಅಂತ ಹೇಳ್ಬೇಕು, ತೌಸಂಡ್ಸ್ ತಪ್ಪದು. ಯು ಹ್ಯಾವ್ 5,000 rupees. ಮುಂದಿನ ವಾಕ್ಯ ನೋಡೋಣ, ವೆನ್ ಶಿ ಎಂಟರ್ಡ್ ದ ರೂಮ್ ಶಿ ಸಾ ಅ ನೋಟ್ಬುಕ್ ಆನ್ ದ ಗ್ರೌಂಡ್. ಅವಳು ರೂಮಿಗೆ ಎಂಟ್ರಿ ಆಗ್ತಿದ್ದಂಗೆ, ರೂಮ್ ಒಳಗೆ ಪ್ರವೇಶಿಸ್ತಾ ಇದ್ದ ಹಾಗೆ ಒಂದು ನೋಟ್ಬುಕ್ಕನ್ನು ನೆಲದ ಮೇಲೆ ನೋಡಿದ್ಲು. ವ್ಯಾನ್ ಶಿ ಎಂಟರ್ಡ್ ದ ರೂಮ್ ಶಿ ಸಾ ಅ ನೋಟ್ಬುಕ್ ಆನ್ ದ ಗ್ರೌಂಡ್, ಕರೆಕ್ಟ್ ಆಯ್ದು. ಗ್ರೌಂಡ್ ಅಲ್ಲ, ಫ್ಲೋರ್ ಅಂತ ಬಳಸ್ಬೇಕು. FLOOR ಫ್ಲೋರ್. ವ್ಯಾನ್ ಶಿ ಎಂಟರ್ಡ್ ದ ರೂಮ್, ಶಿ ಸಾ ಅ ನೋಟ್ಬುಕ್ ಆನ್ ದ ಫ್ಲೋರ್. ನೆಲದ ಮೇಲೆ ಅನ್ನೋಕ್ಕೆ ಗ್ರೌಂಡ್ ಅಲ್ಲ, ಫ್ಲೋರ್ ಅಂತ ಹೇಳಬೇಕು. ಮುಂದಿನ ವಾಕ್ಯ ನೋಡೋಣ. Let us see a theater tonight. ನಾವು ಒಂದು ನಾಟಕ ನೋಡೋಣ ಇವತ್ತು ರಾತ್ರಿ ಅಂತ ಹೇಳ್ತಾ ಇರೋದು. ಇಲ್ಲಿ ಥಿಯೇಟರ್ ಅನ್ನೋ ಪದ ತಪ್ಪಾಗತ್ತೆ. ಯಾವ ಪದ ಬಳಸಿದ್ರೆ ವಾಕ್ಯ ಸರಿಯಾಗತ್ತೆ ಹೇಳಿ? ಪ್ಲೇ. ಲೆಟ್ ಅಸ್ ಸೀ ಅ ಪ್ಲೇ ಟುನೈಟ್. ಇವತ್ತೊಂದು ಆಟ ನೋಡೋಣ, ನಾಟಕ ನೋಡೋಣ ಅನ್ನೋದಕ್ಕೆ ಪ್ಲೇ ಅಂತ ಹೇಳಬೇಕು, ಥಿಯೇಟರ್ ಅಲ್ಲ. ಲೆಟ್ ಅಸ್ ಸೀ ಅ ಪ್ಲೇ ಟುನೈಟ್. ಮುಂದಿನ ವಾಕ್ಯ ನೋಡೋಣ. ವಿಚ್ ಈಸ್ ದ ಸ್ಟ್ರೀಟ್ ಟು ದ ವಿಲೇಜ್. ವಿಚ್ ಈಸ್ ದ ಸ್ಟ್ರೀಟ್ ಟು ದ ವಿಲೇಜ್. ಹಳ್ಳಿಗೆ ಹೋಗೋದಕ್ಕೆ ರಸ್ತೆ ಯಾವುದು ಅಂತ ಕೇಳ್ತಿರೋದಲ್ವಾ? ಬಟ್ ಸ್ಟ್ರೀಟ್ ಅನ್ನೋದು ತಪ್ಪಾಗುತ್ತೆ, ರೋಡ್ ಅಂತ ಬಳಸಬೇಕು. ವಿಚ್ ಈಸ್ ದ ರೋಡ್ ಟು ದ ವಿಲೇಜ್. ಆ ಗ್ರಾಮಕ್ಕೆ ಹೋಗೋದಕ್ಕೆ ಮಾರ್ಗ ಯಾವುದು ಅಂತ ಕೇಳೋದಕ್ಕೆ ಸ್ಟ್ರೀಟ್ ಅಲ್ಲ, ರೋಡ್ ಅಂತ ಬಳಸಬೇಕು. ಮುಂದಿನ ವಾಕ್ಯ ನೋಡೋಣ. ಮೈ ಯಂಗರ್ ಬ್ರದರ್ ಈಸ್ 5½ feet high. ಮೈ ಯಂಗರ್ ಬ್ರದರ್ ಈಸ್ 5½ feet high. 5½ ಹೈ ಉದ್ದ ಇದ್ದಾನೆ ಅಥವಾ ಹೈಟ್ ಇದ್ದಾನೆ, ಎತ್ತರ ಇದ್ದಾನೆ ಅಂತ ಹೇಳ್ತಾ ಇರೋದಲ್ವಾ? ಬಟ್ ಇಲ್ಲಿ ಏನು ತಪ್ಪಾಗಿದೆ ಹೇಳಿ? ಟಾಲ್ ಅಂತ ಬಳಸ್ಬೇಕು, ಹೈ ಅಲ್ಲ. ಎಷ್ಟು ಎತ್ತರ ಇದ್ದಾನೆ ಅನ್ನೋದಕ್ಕೆ ಟಾಲ್. ಮೈ ಯಂಗರ್ ಬ್ರದರ್ ಈಸ್ 5½ feet tall. ಮೈ ಯಂಗರ್ ಬ್ರದರ್ ಈಸ್ 5½ feet tall ಅಂತ ಬಳಸ್ಬೇಕು. ಮುಂದಿನ ವಾಕ್ಯ ನೋಡೋಣ. ಆರ್ ಯು ಇಂಟ್ರೆಸ್ಟಿಂಗ್ ಇನ್ ಯುವರ್ ವರ್ಕ್. ನಿನ್ನ ಕೆಲಸದಲ್ಲಿ ನಿಂಗೆ ಆಸಕ್ತಿ ಇದೆಯಾ? ಹೇಗೆ ಕೇಳ್ತಿದ್ದೀರಾ? ಆರ್ ಯು ಇಂಟ್ರೆಸ್ಟಿಂಗ್ ಇನ್ ಯುವರ್ ವರ್ಕ್? ಸರಿಯಾ, ಇದು ಇಂಟ್ರೆಸ್ಟಿಂಗ್ ಅಲ್ಲ, ಇಂಟ್ರೆಸ್ಟೆಡ್. ನೀನು ಆಸಕ್ತಿ ವಹಿಸ್ಕೊಂಡು ಮಾಡ್ತೀಯ ಕೆಲಸನ, ನಿನ್ನ ಕೆಲಸದಲ್ಲಿ ಆಸಕ್ತಿ ಇದೆಯಾ ಅನ್ನೋಕ್ಕೆ ಇಂಟ್ರೆಸ್ಟಿಂಗ್ ಅಲ್ಲ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಯುವರ್ ವರ್ಕ್ ಅಂತ ಹೇಳಬೇಕು. ಆರ್ ಯು ಇಂಟ್ರೆಸ್ಟೆಡ್ ಇನ್ ಯುವರ್ ವರ್ಕ್? ನಿನ್ನ ಕೆಲಸದಲ್ಲಿ ಆಸಕ್ತಿ ಇದೆಯಾ ಅಂತ. ಐ ಹ್ಯಾವ್ ನೌ ಲೆಫ್ಟ್ ಕ್ರಿಕೆಟ್. LEFT ನಾನು ಆಟ ಬಿಟ್ಬಿಟ್ಟೆ ಕ್ರಿಕೆಟ್ ಆಡೋದು. ಸರಿಯಾಯ್ದು, ಲೆಫ್ಟ್ ಅಂತ ಹೇಳಬಾರ್ದು. ಗಿವನ್ ಅಪ್, ನಾನು ಬಿಟ್ಟೆ ಅನ್ನೋದಕ್ಕೆ ಗಿವನ್ ಅಪ್. ಐ ಹ್ಯಾವ್ ನೌ ಗಿವನ್ ಅಪ್ ಕ್ರಿಕೆಟ್. ಐ ಹ್ಯಾವ್ ನೌ ಗಿವನ್ ಅಪ್ ಕ್ರಿಕೆಟ್. ಮ್ಯಾಡಮ್, ವಿಲ್ ಐ ಗೋ ಹೋಮ್ ಟು ಗೆಟ್ ಮೈ ಎಕ್ಸಸೈಸ್ ಬುಕ್? ನಾನು ಮನೆಗೆ ಹೋಗಿ ಬುಕ್ ತೊಗೊಂಡ್ಬರಲ್ಲ ಎಕ್ಸಸೈಸ್ ಬುಕ್ ಅಂತ ಕೇಳ್ತಿರೋದಲ್ವಾ? ಇಲ್ಲಿ ಯಾವ ಪದ ಬಳಸ್ಬೇಕು? ಮ್ಯಾಡಮ್, ವಿಲ್ ಅಲ್ಲ, ಮೇ ಐ ಗೋ ಹೋಮ್ ಟು ಗೆಟ್ ಮೈ ಎಕ್ಸಸೈಸ್ ಬುಕ್. ವಿಲ್ ಐ ಗೋ ಅನ್ನೋದು ತಪ್ಪಾಗತ್ತೆ, ಮೇ ಐ ಗೋ ಅನ್ನೋದು ಸರಿಯಾಗತ್ತೆ. ಮ್ಯಾಡಮ್, ಐ ಗೋ ಹೋಮ್ ಟು ಗೆಟ್ ಮೈ ಎಕ್ಸಸೈಸ್ ಬುಕ್. ಮುಂದಿನ ವಾಕ್ಯ ನೋಡೋಣ. ಶೀ ಸಮ್ಟೈಮ್ಸ್ ಪುಟ್ಸ್ ಆನ್ ರೆಡ್ ಶೂಸ್. ಶೀ ಸಮ್ಟೈಮ್ಸ್ ಪುಟ್ಸ್ ಆನ್ ರೆಡ್ ಶೂ. ಅವಳು ಒಂದೊಂದ್ಸಲ ಕೆಂಪು ಶೂನ ಹಾಕ್ತಾಳೆ, ವೇರ್ ಮಾಡ್ತಾಳೆ ಅನ್ನೋದಕ್ಕೆ ಪುಟ್ಸ್ ಸರಿಯಾಗತ್ತಾ? ಪುಟ್ಸ್ ಸರಿಯಾಗೋದಿಲ್ಲ, ಅಲ್ಲಿ ವೇರ್ ಅನ್ನೋ ಪದನೇ ಬರಬೇಕು ಅಲ್ವಾ? ಶೀ ಸಮ್ಟೈಮ್ಸ್ ವೇರ್ಸ್ ಆನ್ ರೆಡ್ ಶೂಸ್. ಶೀ ಸಮ್ಟೈಮ್ಸ್ ವೇರ್ಸ್ ಆನ್ ರೆಡ್ ಶೂಸ್. ಕೆಂಪು ಶೂನ ವೇರ್ ಮಾಡ್ತಾಳೆ, ಹಾಕ್ತಾಳೆ ಅನ್ನೋದಕ್ಕೆ ಪುಟ್ಸ್ ಅನ್ನೋದು ತಪ್ಪಾಗತ್ತೆ, ವೇರ್ಸ್ ಅನ್ನೋದು ಸರಿಯಾಗತ್ತೆ. ಶೀ ವೇರ್ಸ್ ಹರ್ ಕ್ಲಾತ್ಸ್ ಇನ್ ದ ಮಾರ್ನಿಂಗ್. ಶೀ ವೇರ್ಸ್ ಹರ್ ಕ್ಲಾತ್ಸ್ ಇನ್ ದ ಮಾರ್ನಿಂಗ್. ಹಂಗಾದ್ರೆ ಈ ವಾಕ್ಯ ಕರೆಕ್ಟಾ? ಇಲ್ಲ, ಇಲ್ಲಿ ಪುಟ್ಸ್ ಆನ್ ಅಂತ ಹೇಳಬೇಕು. ಶೀ ಪುಟ್ಸ್ ಆನ್ ಹರ್ ಕ್ಲಾತ್ಸ್ ಇನ್ ದ ಮಾರ್ನಿಂಗ್. ಇಲ್ಲಿ ಶೀ ಪುಟ್ಸ್ ಆನ್ ಹರ್ ಕ್ಲಾತ್ಸ್ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ಇದು ಕರೆಕ್ಟ್ ಆದ ವಾಕ್ಯ ರಚನೆ. ಮುಂದಿನ ವಾಕ್ಯ ನೋಡೋಣ. ದೇರ್ ಇಸ್ ಅ ಲಾಟ್ ಆಫ್ ಫ್ಲವರ್ಸ್ ಆನ್ ದಿಸ್ ಟ್ರೀ. ಅಲ್ಲಿ ತುಂಬ ಹೂಗಳಿದೆ ಆ ಮರದಲ್ಲಿ ಅನ್ನೋದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಫ್ಲವರ್ಸ್ ಆನ್ ದಿಸ್ ಟ್ರೀ. ಸರಿಯಾ, ಇದು ದೇರ್ ಆರ್ ಈಸ್ ಬದಲು ಆರ್ ಬಳಸಬೇಕು. ದೇರ್ ಅಂತ ಬಂದಾಗ ಆರ್ ಬರಬೇಕಲ್ವಾ? ದೇರ್ ಆರ್ ಅ ಲಾಟ್ ಆಫ್ ಫ್ಲವರ್ಸ್ ಆನ್ ದಿಸ್ ಟ್ರೀ. ಆ ಮರದಲ್ಲಿ ತುಂಬ ಹೂವಿದೆ ಅನ್ನೋದಕ್ಕೆ ದೇರ್ ಆರ್ ಅ, ದೇರ್ ಈಸ್ ಅ ತಪ್ಪಾಗತ್ತೆ. ಮುಂದಿನ ವಾಕ್ಯ. ಹೌ ಮೆನಿ ಪೇಪರ್ ಡು ಯು ವಾಂಟ್. ನಿಂಗೆ ಎಷ್ಟು ಪೇಪರ್ಸ್ ಬೇಕು ಅನ್ನೋದಕ್ಕೆ ಹೌ ಮೆನಿ ಪೇಪರ್ ಡು ಯು ವಾಂಟ್ ಕರೆಕ್ಟಾ? ಹೌ ಮಚ್, ಮೆನಿ ಅಲ್ಲ, ಹೌ ಮಚ್ ಪೇಪರ್ ಡು ಯು ವಾಂಟ್ ಅಂತ ಕೇಳಬೇಕು. ಹಿ ಹ್ಯಾಸ್ ಗಿವನ್ ಅಪ್ ಸ್ಮೋಕಿಂಗ್ ಇಸ್ಂಟ್ ಇಟ್. ಅವನು ಸ್ಮೋಕ್ ಮಾಡೋದನ್ನು ಬಿಟ್ಟ, ಧೂಮಪಾನ ಮಾಡೋದು ಬಿಟ್ಟ, ಹೌದಲ್ವಾ? ಹೇಗೆ ಹೇಳಬೇಕಿದ್ನ? ಹಿ ಹ್ಯಾಸ್ ಗಿವನ್ ಅಪ್ ಸ್ಮೋಕಿಂಗ್ ಇಸ್ಂಟ್ ಇಟ್ ಅಲ್ಲ, ಹ್ಯಾಸಂಟ್, ಹ್ಯಾಸಂಟ್ ಅಂತ ಕೇಳಬೇಕು. ಹಿ ಹ್ಯಾಸ್ ಗಿವನ್ ಅಪ್ ಸ್ಮೋಕಿಂಗ್ ಹ್ಯಾಸಂಟ್, ಇಸ್ಂಟ್ ಇಟ್ ಅಲ್ಲ, ಹ್ಯಾಸಂಟ್. ಮುಂದಿನ ವಾಕ್ಯ. ವೈ ಹಿ ನಾಟ್ ಸೀಸ್ ಅ ಫಿಲಮ್, ಅವನು ಯಾಕೆ ಸಿನಿಮಾ ನೋಡ್ತಿಲ್ಲ ಅಂತ ಅಲ್ವಾ. ವೈ ಹಿ ನಾಟ್ ಸೀಸ್ ಅ ಫಿಲಮ್, ಇದು ಸರಿಯಾ? ವಾಕ್ಯ ರಚನೆ ತುಂಬ ತಪ್ಪನಿಸ್ತಿದೆ ಅಲ್ವಾ. ವೈ ಡಸಂಟ್ ಹಿ ಸೀ ಅ ಫಿಲಮ್, ವೈ ಡಸಂಟ್ ಹಿ ಸೀ ಅ ಫಿಲಮ್, ವೈ ಹಿ ನಾಟ್ ಸೀಸ್ ಅ ಫಿಲಮ್, ಇದು ತುಂಬ ತಪ್ಪಾಯ್ತು ಈ ವಾಕ್ಯ ರಚನೆ. ಸರಿಯಾಗಿ ಹೇಗೆ ಹೇಳಬೇಕು? ವೈ ಡಸಂಟ್ ಹಿ ಸೀಸ್ ಅ ಫಿಲಮ್, ವೈ ಹಿ ನಾಟ್ ಸೀಸ್ ಅ ಫಿಲಮ್ ತಪ್ಪಾಗತ್ತೆ. ವೈ ಡಸಂಟ್ ಹಿ ಸೀ ಅ ಫಿಲಮ್, ವೈ ಡಸಂಟ್ ಹಿ ಸೀ ಅ ಫಿಲಮ್, ಇದು ಸರಿಯಾದ ವಾಕ್ಯ ರಚನೆ. ನೋಡಿ, ಇವತ್ತು ಕೂಡ ನಾವು ಸುಮಾರು ವಾಕ್ಯಗಳ ರಚನೆ ಮಾಡಿದ್ವಿ. ಕೆಲವೊಂದು ಗ್ರಾಮರ್ ಮಿಸ್ಟೇಕ್ಸ್ ಇತ್ತು, ಕೆಲವು ಪದಗಳನ್ನೇ ಸ್ವಲ್ಪ ತಪ್ಪಾಗಿ ಆಚೀಚೆ ಮಾಡಿ ಹೇಳ್ತಾ ಇದ್ವಿ ಅಲ್ವಾ. ಈ ವಾಕ್ಯಗಳು ಕೇಳಿದಾಗ ನಿಮ್ಗೆ ಅನ್ನಿಸ್ತಾ, ಹೌದು ನಾನು ಫಸ್ಟ್ ಟೈಮ್ ಹೇಳ್ತಾ ಇರೋದು ಕೆಲವು ತಪ್ಪಿದೆ, ಅದನ್ನು ನಾನು ಸರಿ ಮಾಡಿ ಹೇಳಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿದೆ ಅಂದರೆ, ನೀವು ಇಷ್ಟು ದಿವಸ ಸರಿಯಾಗಿ ಸಂಚಿಕೆಗಳನ್ನು ಫಾಲೋ ಮಾಡಿದ್ದೀರಾ, ತಪ್ಪುಗಳನ್ನ ಕಂಡು ಹಿಡಿತಿದ್ದೀರಾ ಅಂದರೆ ನೀವು ಚೆನ್ನಾಗಿ ಇಂಗ್ಲೀಷ್ ವಾಕ್ಯ ರಚನೆ ಅದನ್ನೂ ಕೂಡ ಕಲಿತಾ ಇದ್ದೀರಾ ಅಂತ. ಚೆನ್ನಾಗಿ ವಾಕ್ಯ ರಚನೆ ಮಾಡಿದ್ದೀರಾ ಅಂದಮೇಲೆ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ ಅಂತ ಕೂಡ ಅಲ್ವಾ. ಹಾಗಾಗಿ ಪ್ರತಿ ದಿವಸ ಈ ಸಂಚಿಕೆಗಳನ್ನು ತಪ್ಪದೆ ಕೇಳಿಸ್ಕೊಳ್ಳಿ, ನೀವು ಕೂಡ ನನ್ನ ಜೊತೆ ಜೊತೆಯಲ್ಲೇ ಪ್ರಯತ್ನ ಮಾಡಿ. ಹಾಗೆ ಒಂದು 10 ನಿಮಿಷ ಕಾಲು ಗಂಟೆ ಯಾರ ಹತ್ರಾದರೂ ಇಂಗ್ಲೀಷಲ್ಲಿ ಕನ್ವರ್ಸೇಷನ್ ಮಾಡಿ, ಮಾಡ್ತಾ ಮಾಡ್ತಾನೆ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಸರಳವಾಗಿ ಕೆಲವೇ ದಿನದಲ್ಲಿ ಇಂಗ್ಲೀಷ್ನ ಕೂಡ ಕನ್ನಡದಷ್ಟೇ ನಿರರ್ಗಳವಾಗಿ ಮಾತಾಡೋದಕ್ಕೆ ಕಲಿತೀರಾ. ಹೇಳೋದಕ್ಕೆ ಕಲಿಯೋದಕ್ಕೆ ಸಾಕಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆಯವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
9: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ? ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
11: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: from one generation to another, from one celebration to the next. You have welcomed Sri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Sri Mahalakshmi Sweets, 35 years, countless celebrations.
1: Sri Mahalakshmi Sweets Nandige.
2: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
3: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
2: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
3: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
2: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
3: ನಿಮ್ಮ ಧ್ವನಿ,
2: ನಿಮ್ಮ ಅಭಿಪ್ರಾಯ,
3: ನಿಮ್ಮ ಮಾತುಗಳು,
2: ನಿಮ್ಮ ಪ್ರಶ್ನೆಗಳು.
3: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0 96 2 7 9.

ಹೊಲಸು ಭಾಷೆ ಹೊಲಸು ದೇಶ ಬಳಸೋ ಬಯಕೆ ಅಕ್ಕಿಯಲ್ಲಿ ಕಲ್ಲು ಮಣ್ಣು ಮರಳಿನ ಬೆರಕೆ ಕಲಸು ಭಾಷೆ ಹೊಲಸುವೆ

0: நாடிகரே, கன்னட நாடிகரே, எச்சரிக்கே.
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
2: ಸೋಮವಾರದಿಂದ ಶನಿವಾರದವರೆಗೆ

ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686 9769

0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನನ್ನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ

0: ಸ್ತ್ರೀಯಂದರೆ ಅಷ್ಟೇ ಸಾಕೆ.
1: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

0: ನನ್ನ ಹೆಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ ಲಾಲ್ ನನ್ನ ಹೆಸರಲ್ಲೇ ಕಮ್ಮಾಲ್ ನಾನೇ ಕಣ್ವರ್ ಲಾಲ್
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೆ ಕೇಳುತ್ತ ಕೇಳುತ್ತ ಕಲಿಯಿರಿ
2: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ
3: ಹೌದಾ ಅಂತ ಹುಬ್ಬೇರಿಸ್ಬೇಡಿ ಇಲ್ಲಿ ಕೇಳಿ ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ
2: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು
3: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ

0: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686609 9679. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕಾಫಿ.

ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ, ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ. ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್, ಬನ್ನಿ ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
1: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
0: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
1: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
0: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
1: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
0: ನಿಮ್ಮ ಧ್ವನಿ,
1: ನಿಮ್ಮ ಅಭಿಪ್ರಾಯ,
0: ನಿಮ್ಮ ಮಾತುಗಳು,
1: ನಿಮ್ಮ ಪ್ರಶ್ನೆಗಳು.
0: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.

0: ರೇಡಿಯೋ ಕೇಳಕ್ಕೆ ಈಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದಲ್ಲೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
8: ಹಾಯ್, ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಿ ಅಂತ ಅನ್ಕೊಡ್ತೀನಿ. ಸಂಜೆಯ ಸಮಯ 4 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು ಆರ್ಜೆ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬೋದು. ಏನು ವಿಷಯ ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಹಾಗೆ ನಮ್ಮ ಕಡೆಗೆ ಬೆಳಗ್ಗೆ ಸ್ವಲ್ಪ ಬಿಸಿಲು, ಮಧ್ಯಾಹ್ನ ಆಗ್ತಿದ್ದ ಹಾಗೆ ಸ್ವಲ್ಪ ಮೋಡ ಕವಿದ ವಾತಾವರಣ, ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇದೆ. ಆಗೊಮ್ಮೆ ಈಗೊಮ್ಮೆ ಮಳೆ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ನಿಮ್ಮ ಕಡೆಗೆಲ್ಲ ವೆದರ್ ಹೇಗಾಗ್ತಾ ಇದೆ? ಆ್ಯಂಡ್ ಈಗೀಗ ಹೆಚ್ಚಾಗಿ ಆರೋಗ್ಯದ ತೊಂದರೆಗಳು ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಆ್ಯಂಡ್ ಬಿಸಿ ಬಿಸಿಯಾದಂತಹ ಆಹಾರವನ್ನು ಸೇವಿಸೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಮನೇಲಿ ಕಾಫಿ ಕುಡಿತಾ ಇದ್ರೆ ಅಥವಾ ಇವಾಗ ತಾನೇ ಎಲ್ಲ ರೆಸ್ಟ್ ಮಾಡಿ ನಿಧಾನಕ್ಕೆದ್ದು ನಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ವಿಷಯ ಇರ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಇವತ್ತು ಸಡನ್ನಾಗಿ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದರು ಅಂತಂದರೆ, ಸೊ ವೆದರ್ ಕೂಡ ಕೂಲ್ ಆಗಿರುತ್ತೆ ಕೆಲವೊಂದು ಸರಿ, ಇಲ್ಲಂತಂದರೆ ಬಿಸಿಲು ಕೂಡ ಇರುತ್ತೆ. ಹಾಗಾಗಿ ಸಂಜೆ ಟೈಮಲ್ಲಿ ಅಥವಾ ಯಾರು ಸಡನ್ನಾಗಿ ನಿಮ್ಮ ಮನೆಗೆ ಗೆಸ್ಟ್ ಅಂತ ಬಂದರು ಅಂತಂದರೆ, ಸೊ ಅವ್ರಿಗೆ ಯಾವ ರೀತಿ ಉಪಚಾರ ಮಾಡ್ತೀರಾ? ಆ್ಯಂಡ್ ಹಾಗೆ ಸಡನ್ನಾಗಿ ಬಂದಾಗ ಅವರಿಗೆ ಯಾವ ಥರ ಒಂದು ಟ್ರೀಟ್ನ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಅಥವಾ ತಿಂಡಿನ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಈಗೆಲ್ಲ ನಾನು ಲಾಸ್ಟ್ ವೀಕಲ್ಲಿ ತೊಗೊಂಡ ಹಾಗೆ ಸಂಪ್ರದಾಯಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಓಕೆನಾ? ಸೊ ಅದರಲ್ಲಿ ಹೇಳ್ತಾ ಇದ್ರು ಸುಮಾರು ಜನ ಈಗೆಲ್ಲ ಮನೆಗೆ ಬಂದವರಿಗೆ ಕುಡಿಯೋದಕ್ಕೆ ನೀರು ಕೊಡೋದು ತುಂಬಾ ಕಷ್ಟ ಆಗಿದೆ, ಯಾಕೆಂದರೆ ಸೊ ಅಷ್ಟೊಂದು ಬ್ಯುಸಿ ಆಗಿರ್ತಾರೆ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಈಗ ನಿಮ್ಮ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರು ಅಂತಂದರೆ ಅವರಿಗೆ ಏನು ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀರಾ ನೀವು, ಅದನ್ನು ನಮ್ಮ ಜೊತೆ ಇವತ್ತು ಕರೆ ಮಾಡಿ ಮಾತಾಡ್ತಾ ಹೇಳ್ಬೋದು. ನಮ್ಮ ಸಂಖ್ಯೆ 9686026079 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಮತ್ತು ಅವರಿಗೋಸ್ಕರ ಯಾವ ಒಂದು ತಿಂಡಿನ ಮಾಡ್ಕೊಡ್ತೀರಾ ಅದ್ರ ಬಗ್ಗೆ ಕೂಡ ಇವತ್ತು ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಳ್ತಾ ಹಾಗೆ ಯಾವ ತಿಂಡಿನ ಮಾಡ್ಕೊಡ್ತೀರಾ ಅಂತ ಕೂಡ ಹೇಳಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓಕೆ, ವೆಲ್ಕಮ್ ಬ್ಯಾಕ್. ಮಾಂಗಲ್ಯಂ ತಂತು ನಾನೇನ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬರ್ತಾ ಇದ್ರೆ ನಾನು ಆರ್ಜಿ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮ್ಮ ಮನೆಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ, ಸೊ ಅವರಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಹಾಗೆ ಅವರಿಗೋಸ್ಕರ ಯಾವ ತಿಂಡಿನ ಮಾಡಿಕೊಡ್ತೀರಾ ಸಡನ್ ಆಗಿ ಅಂತ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಸೊ ಹಾಗೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9628 9629 ಈ ಸಂಖ್ಯೆಗೆ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಆ್ಯಂಡ್ ಹಾಗೆ ನೀವು ಕೂಡ ಮೆಸೇಜ್ ಮಾಡೋ ಹಾಗಿದ್ರೆ ಮೆಸೇಜ್ ಕೂಡ ಮಾಡ್ಬೋದು. ಆ್ಯಂಡ್ ಇವತ್ತು ಯಾರಿಗಾದ್ರು ವಿಶೇಷನ ತಿಳಿಸ್ಬೇಕು ಅಂತಂದರೆ ಆಗಿರಲಿಲ್ಲ ಅಂತಂದರೆ ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜ್ ಕೂಡ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ಮೋಡ ಮಾತ್ರ ಆಗ್ತಿದ್ಯಾ?
1: ಮೋಡ ಮಾತ್ರ ಇದೆ ಸರ್, ಮತ್ತೆ 5 ನಿಮಿಷಕ್ಕೆ ಒಳ್ಳೆ ಬಿಸಿಲೇ ಇರುತ್ತೆ, ಹಾಗಾಗಿ ಮಳೆನೇ ಇಲ್ಲ ಸರ್ ಈ ಸರಿ. ಹಾಸನ್ ಯಾಕೋ ತುಂಬಾ ಕೋಪ ಸರ್ ಮಳೆ.
0: ಓಕೆ ಪ್ರೇಮ ಅವ್ರೆ, ಸಡನ್ ಆಗಿ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರು ಅಂದ್ರೆ ಏನ್ ಟಿಫನ್ ಮಾಡ್ತೀರಾ ಅಥವಾ ಏನು ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅವ್ರಿಗೆ?
1: ಸರ್ ಸಡನ್ ಆಗಿ ಬಂದ್ರೆ ಸರ್ ಈಗ 4 ಗಂಟೆ ಇಷ್ಟೊತ್ತಿಗೆ ಏನಾರು ಬಂದ್ರೆ ಸಾಮಾನ್ಯ ಅವಲಕ್ಕಿ ಇರುತ್ತೆ ಸರ್ ಮನೇಲಿ, ಪುರಿ ಅಥವಾ ಒಗ್ಗರಣೆ ಏನಾರು ಹಾಕಿ ಇಟ್ಟಿರ್ತೀವಲ್ಲ ಸರ್, ಅದಕ್ಕೆ ಒಂದ್ ಸ್ವಲ್ಪ ಕ್ಯಾರೆಟ್ ಎಲ್ಲ ತುರಿದ್ಬಿಟ್ಟು ಸಾಂಬಾರ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅರ್ಜೆಂಟ್ ಇದ್ದವ್ರಿಗೆ ಆತರ ಕೊಡ್ತೀನಿ ಸರ್, ಪುರಿ ಇದೆ ಎಲ್ಲ. ನೀವು 15 ನಿಮಿಷದಲ್ಲಿ ರೆಡಿ ಇರೋದು ಅವಲಕ್ಕಿ ಇರುತ್ತೆ ಸರ್, ಕೊಬ್ಬರಿ ಎಲ್ಲ ಹಾಕಿ ಅವಲಕ್ಕಿ ಮಾಡಿ ಇಟ್ಟಿರ್ತೀವಿ, ಅದನ್ನಾದ್ರೂ ಕೊಡ್ಬೋದು ಸರ್. ಅಥವಾ ಮಧ್ಯಾಹ್ನ ಬಂದ್ರು ಊಟಕ್ಕೆ ನಮ್ದೆಲ್ಲ ಊಟ ಆದ್ಮೇಲೆ ಸಾಂಬಾರ್ ಎಲ್ಲ ಖಾಲಿ ಆಯ್ತಂದ್ರೆ ನಿಮ್ದೆ ಏನಾರ ಇದ್ರೆ ಸಾಕು ಸರ್, ಅದು ನೀರ್ ಕುದಿಯಕ್ಕಿಟ್ಟು ಸ್ವಲ್ಪ ಒಗ್ಗರಣೆ ಸಾಸಿವೆ ಒಗ್ಗರಣೆ ಎಲ್ಲ ಇಟ್ಟು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ನಿಂಬೆ ಹಣ್ಣು ಹಾಕಿ ಅದೊಂದು ಅಪ್ಪೆ ಹುಳಿ ಅಂತ ಒಂದು ಹುಳಿ ಸಾರಾಗುತ್ತೆ ಸರ್, ಅದು ಊಟ ಕೊಡ್ಬೋದು. ಅದು ಇಲ್ಲಾಂದ್ರೆ ಮೊಸರು ಇದ್ರೆ ಸರ್ ಅದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ರೆ ಒಂದು ಸಾಂಬಾರ್ ಆಗುತ್ತೆ ಸರ್. ಕೊಡ್ಬೇಕು ಅನ್ನೋ ಮನ್ಸಿದ್ರೆ ನಾವ್ ಏನಾದ್ರು ತಕ್ಷಣ ಮಾಡ್ಕೊಡ್ಬೋದು ಸರ್, ಅದೇನು ತೊಂದ್ರೆ ಆಗಲ್ಲ.
0: ಮೋಸ ಎಲ್ಲ ಆಗಿದೆ ಹೊಟ್ಟೆಗೆ?
1: ಇಲ್ಲ ಇಲ್ಲ ಸರ್, ಮೋಸ ಅಂತೂ ಮಾಡಲ್ಲ. ಯಾರೇ ಬಂದ್ರ ನಾ ಟೈಮಲ್ಲಿ ಕೇಳ್ತೀನಿ ಸರ್, ಊಟ ಆದ್ಮೇಲೆ ಬಂದ್ರು ಏನಿರುತ್ತೆ ಅದನ್ನ ಪಟ್ ಅಂತ ಮಾಡ್ಕೊಡ್ತೀನಿ ಸರ್. ಅದ ಹಾಲಿಲ್ಲ ಅಂದ್ರೆ ಪೌಡ್ರು ಮನೇಲಿ ರೆಡಿ ಇರುತ್ತೆ ಸರ್, ಅದು ಬ್ರೂ ಇರುತ್ತೆ, ನೀರ್ ಕುದಿಸಿ ಅದು ಪೌಡರ್ ಹಾಕಿ ಬ್ರೂ ಹಾಕಿದ್ರೆ ಒಂದ್ ಕಾಫಿ ಕೊಡ್ಬೋದು ತಕ್ಷಣಕ್ಕೆ ಅರ್ಜೆಂಟ್ ಇದ್ದವ್ರಿಗೆ. ಹಾಗಾಗಿ ಏನಾದ್ರೂ ಒಂದು ಕೂಡ ವ್ಯವಸ್ಥೆ ಮಾಡ್ಬೋದು ಸರ್. ಯಾರೇ ಬಂದ್ರು ಮೊದ್ಲು ನಾವು ಪ್ರೀತಿಯಿಂದ ಕೊಡೋದ್ಕಿಂತ ಮಾತಾಡಿಸಿ ಅವ್ರಿಗೆ ಒಂದ್ ಲೋಟ ನೀರ್ ಕೊಟ್ಟು ತುಂಬಾ ಖುಷಿ ಆಗುತ್ತೆ ಸರ್ ಯಾರೇ ಬರ್ಲಿ ನಿಮ್ಗೆ. ಹಾಗಾಗಿ ಯಾವ್ದನ್ನಾದ್ರೂ ಮನ್ಸಿದ್ರು ಕೊಡ್ಬೋದು ಸರ್ ನಾವು ತಕ್ಷಣ ಮಾಡಿ.
0: ಸೂಪರ್ ಸೂಪರ್ ಆಗರ. ಸೊ ಸಡನ್ ಈ ಟೈಮ್ ಅಲ್ಲೆಲ್ಲ ಬಂದ್ವಿ ಅಂತಂದ್ರೆ ಅವಲಕ್ಕಿ ಫಿಕ್ಸ್ ಅಂತ ಆಗರ?
1: ಅವಲಕ್ಕಿ ಫಿಕ್ಸ್ ಸರ್, ಅವಲಕ್ಕಿ ಅಥವಾ ಪುರಿ ಏನಾದ್ರು ಇದ್ದೇ ಇರುತ್ತೆ ಸರ್. ಅದು ಬಿಸ್ಕೆಟ್ ಕೊಡೋದು ಮಾಮೂಲಿ ಸರ್, ಬಿಸ್ಕೆಟ್ ಯಾರು ಇಷ್ಟ ಪಡಲ್ಲ ಈಗ, ಯಾಕೆ ರೆಡಿ ತಿನ್ನಕ್ಕೆ. ಈ ತರ ಏನಾದ್ರು ಕೊಟ್ರೆ ಸ್ವಲ್ಪ ತಿನ್ನೋರ್ಗು ಖುಷಿ ಆಗಿರುತ್ತೆ, ಮನೇಲಿ ಮಾಡಿರ್ತೀವಲ್ಲ ಅನ್ನೋ ಒಂದು ಉದ್ದೇಶ.
0: ಹೌದೌದೌದು,
1: ಹಾಗಾಗಿ ಈ ತರ ಕೊಡ್ಬೋದು ಸರ್ ನಾವು.
0: ಚೆನ್ನಾಗಿ ಹೇಳಿದ್ರಿ ಹಾಗಾದ್ರೆ ಪ್ರೇಮ ಅವರೇ, ಸಡನ್ ಒಂದ್ಸರಿ ಬರೋಣ ಹಾಗಾದ್ರೆ ಮನೆಗೆ.
1: ಬನ್ನಿ ಸರ್, ಬಂದ ತಕ್ಷಣ ಯಾವ್ದಾರು ಸಿಕ್ಕೆ ಸಿಗುತ್ತೆ ಸರ್, ಬನ್ನಿ ಸರ್.
0: ಓಕೆ ಮೇಡಮ್, ಓಕೆ ಆಗ್ಲಿ. ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.
1: ಧನ್ಯವಾದ.
0: ಪ್ರೇಮ ಅವ್ರು ಕರೆ ಮಾಡಿದ್ರು ಹಾಸನಿಂದ, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ಹಾಗೆ ಅವ್ರ ಕಡೆಗೆ ಮಳೆನೆ ಆಗ್ತಾ ಇಲ್ಲ ಅಂತೇಳಿ ಸುಮಾರು ಸರಿ ಹೇಳ್ತಾನೆ ಇದಾರೆ. ಆ್ಯಂಡ್ ಇದೇ ತರ ಆಗ್ತಾ ಇದೆ ನಮ್ಮ ಸುತ್ತಮುತ್ತಲು ಕೂಡ, ಮಳೆ ಕೆಲವೊಂದ್ ಕಡೆಗೆ ಆಗುತ್ತೆ ಕೆಲವೊಂದ್ ಕಡೆಗೆ ಆಗಲ್ಲ, ಆದ್ರೂ ಕೂಡ ವಾತಾವರಣ ನೋಡೋದಕ್ಕೆ ತಂಪಾಗಿರುತ್ತೆ. ಇದರಿಂದ ಕೂಡ

0: ಹೆಲ್ತ್ ಮೇಲೆ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಆರೋಗ್ಯದ ಕಡೆಗೆ ಹೆಚ್ಚು ಎಚ್ಚರಿಕೆಯನ್ನು ಕೊಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
1: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
1: ಜಮೀನ್ ಹತ್ರ ಇದ್ದೆ ಸರ್.
0: ಓಕೆ,
1: ಸೋನೆ ಸ್ವಲ್ಪ ಸಣ್ಣ ತುಂತುರು ಸರ್, ನಮಗೆ ಮಳೆ ಇಲ್ಲ. ನಮ್ಮ ಮೇಡಮ್ ಹೇಳಿದಾಗ ನಮಗೆ ಮಳೆ ಯಾಕೋ ಮುನಿಸ್ಕೊಂಡ್ಬಿಟ್ಟಿದ್ದಾನೆ.
0: ತುಂತುರು ಹನಿ ನೀರ ಹಾಡು ಅಂತ ಆಯ್ತು.
1: ಹಾ ಸರ್, ಅಷ್ಟೇ ತುಂತುರು ಮಳೆ ಕೆಲಸ ಕೆಡಿಸುತ್ತೆ ಅಷ್ಟೇ.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ಸಡನ್ ಗೆಸ್ಟ್ ಬಂದ್ರು ಅಂತಂದ್ರೆ ಯಾವ ತರ ಟ್ರೀಟ್ ಮಾಡ್ತೀರಾ, ಮತ್ತೆ ಯಾವ ತಿಂಡಿ ಸಿಗುತ್ತೆ ನಿಮ್ಮ ಮನೆಗೆ ಬಂದ್ರೆ ಅಂತ ಕೇಳ್ತಾ ಇದ್ವಿ.
1: ನಿಜ ಸರ್, ಅದು ತಕ್ಷಣ ಬಂದ್ರು ಅಂದ್ರೆ ತುಂಬಾ ಸುಲಭವಾಗಿ ನಮ್ಮಲ್ಲಿ ಈಗ ಈಗ 20 ಲೀಟರ್ದು ಒಂದ್ ಬ್ಯಾಗ್ ಬಂದ್ಬಿಡ್ತೇವೆ ಸರ್. ಪುರಿ ಮಂಡಕ್ಕಿ ಅಂತಾರ ನಿಮ್
0: ಕಡೆ, ಮಂಡಕ್ಕಿ,
1: ಅದನ್ನ ತಂದು ಇಟ್ಕೊಂಡಿರ್ತೀವಿ ಸರ್ ನಾವು. ತಕ್ಷಣ ಅದಕ್ಕೆ ಒಗ್ಗರಣೆ ಹಾಕಿ ಪುರಿ ಉಸ್ಲಿ ಅಂತ ಹೇಳ್ತಾರ ಸರ್ ನಮ್ ಕಡೆ, ಅದನ್ನ ಮಾಡ್ಕೊಡ್ತೀವಿ.
0: ಓಕೆ, ನೆನ್ಸಿದ ಜಸ್ಟ್ ಹಂಗೆ ಮಸಾಲೆದ?
1: ಇಲ್ಲ, ನೆನ್ಸಿ ಮಾಡೋದಷ್ಟೇ. ಅದು ಒಗ್ಗರಣೆ ಎಲ್ಲ ಹಾಕ್ತಾರೆ ಸರ್, ಅದಿನ್ನೊಂದು ಕಪ್ಪೆ ಸೊಪ್ಪು ಸಾಸಿವೆ ಇದೆಲ್ಲ ಹಾಕಿ ಮಾಡಿ ಅದನ್ನ ತಕ್ಷಣ. ಇನ್ನು ಸ್ವಲ್ಪ ಸಮಯ ಇದೆ ಅಂದ್ರೆ ಅದೇ ಬೋಂಡಾ
0: ನೋಡಿ, 9.2 ಅದ್ರ ಜೊತೆ ಕಾಂಬಿನೇಷನ್ ಅದೇ
1: ಮಾಡಿ. ನಾನು ಮನೇಲಿದ್ರೆ ಹೆಲ್ಪ್ ಮಾಡ್ತೀನಿ ಅವ್ರಿಗೆಲ್ಲ. ಸ್ವಲ್ಪ ಈರುಳ್ಳಿ ಕೊಟ್ಬಿಟ್ಟು ಕಾಯಿ ತುರ್ ಕೊಟ್ಬಿಟ್ರೆ ಬೇಗ ಅವರೆಲ್ಲ ಮಾಡ್ತಾರೆ. ಹಂಗಾಗಿ ಅವ್ರ ಜೊತೆ ಎಲ್ಲ ನಾವು ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು
0: ಮಂಡಕ್ಕಿ ಬೋಂಡಾ ತಿನ್ಬೋದಾದ್ರೆ
1: ಉಳ್ಕೊಳ್ಳೋದಾದ್ರೆ ಸಿಹಿ ಇದ್ದೇ ಇರುತ್ತೆ. ಅವ್ರ ಏನಾರ ಇಲ್ಲ ಇದ್ದು ಬೆಳಗ್ಗೆ ಹೋಗ್ತೀವಿ ಅಂದ್ರೆ ಸ್ವಲ್ಪ ಸಿಹಿ ಮತ್ತೆ ಬೋಂಡಾ ಎಲ್ಲ ಇರುತ್ತೆ.
0: ಓಕೆ,
1: ತಕ್ಷಣ ನಾವು ಇಲ್ಲ ಇಲ್ಲ ಅರ್ಜೆಂಟ್ ನಾವು ಊರ್ ಹೋಗ್ಬೇಕು ಕೆಲ್ಸ ಇದೆ ಅಂತ ಅಂದ್ರೆ ಅದೇ ಪುರಿ ಜಾಸ್ತಿ ಸರ್ ನಮ್
0: ಕಡೆ
1: ಸುಲಭವಾಗಿ ಆಗುತ್ತೆ.
0: ಚಾ ಮಾಡ್ಬಿಟ್ರೆ ಒಳ್ಳೆ ಭಾರಿ ಕಾಂಬಿನೇಷನ್.
1: ಹೌದು, ತಿಂಡಿ ಆದ್ಮೇಲೆ ಕಾಫಿ ಅಥವಾ ಟೀ ಇದ್ದೇ ಇರ್ತದ. ಅವ್ರು ಯಾವ್ದು ಅವರು ಟೀ ಯಾವ ಕಾಫಿನೋ ಕೇಳಿಸಿ ಅವ್ರು ಯಾವ್ದು ಹೇಳ್ತಾರೆ ಅದನ್ನ ಮಾಡ್ಕೊಟ್ಟು ಅದು ಉಪಚಾರ ಮಾಡಿ ಕಳ್ಸೋದು. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಂಗೆ ಕಳ್ಸಲ್ಲ ಸರ್.
0: ಹೌದೌದು,
1: ಇಲ್ಲ ಇಲ್ಲ ಏನಾದ್ರು ಒಂದ್ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗಿ ಅಪರೂಪಕ್ಕೆ ಬಂದಿದಾರ ಅಂತ ಹೇಳ್ಕೊಂಡು ಅವ್ರಿಗೆ ಆತಿಥ್ಯ ಮಾಡಿ ಕಳ್ಸೋದು. ತಕ್ಷಣಕ್ಕೆ ನಮ್ಮಲ್ಲಿ ಜಾಸ್ತಿ ಪುರಿ ಉಸ್ಲಿ ಸರ್.
0: ಸೂಪರ್ ಸೂಪರ್ ಸರ್.
1: ಅಥವಾ ಉಪ್ಪಿಟ್ಟು ಆಗುತ್ತೆ, ತೊಂದ್ರೆ ಇಲ್ಲ.
0: ಉಪ್ಪಿಟ್ಟು ಆಗುತ್ತೆ, ಅದು ಸ್ವಲ್ಪ ಜಾಸ್ತಿ ಟೈಮ್ ಇದ್ರೆ ಉಪ್ಪಿಟ್ಟು ಆಗತ್ತೆ. ನಾವು ಒಂದ್ಸರಿ ಟ್ರೈ ಮಾಡೋಣ ಹಾಗಾದ್ರೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ.
1: ಧನ್ಯವಾದಗಳು ಸರ್.
0: ಸೋಮಶೇಖರ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವ್ರ ಕಡೆಗೆ ಈ ಪುರಿ ಅಂತ ಅವ್ರು ಹೇಳ್ತಾರೆ, ಮಂಡಕ್ಕಿ ಒಸಲೆ ಅದೆಲ್ಲ ಸಡನ್ ಆಗಿ ಬಂದವರಿಗೆ ಮಾಡ್ಕೊಡುವಂತಹ ತಿಂಡಿ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೆಗೆ ಯಾರಾದರೂ ಈ ರೀತಿ ಸಡನ್ ಗೆಸ್ಟ್ ಬಂದರು ಅಂತಂದ್ರೆ, ಸೊ ನಿಮ್ಮ ಮನೇಲಿ ಟೀ ಜೊತೆಗೆ ಬ್ರೆಡ್ಡು ಬಿಸ್ಕೆಟ್ ಕೊಡೋದಕ್ಕೆ ಇಷ್ಟಪಡ್ತೀರಾ, ಅಥವಾ ಈ ಥರ ಏನಾದ್ರು ಸ್ಪೆಷಲಾಗಿ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀರಾ? ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ
2: ಹಲೋ ಸರ್, ನಮಸ್ತೆ.
0: ನಮಸ್ತೆ
2: ಗುಣವರು.
0: ಹಾ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
0: ನಾವು ಸೂಪರ್ ಆಗಿದ್ದೀವಿ ಮೇಡಮ್.
2: ಅತಿಥಿಗಳು ಬಂದಾಗ ಏನ್ ಮಾಡ್ತೀರಾ ಹೇಳಿ.
0: ಹಾ ಮೇಡಮ್, ಇವತ್ತು ನಿಮ್ಮ ಮನೆಗೆ ಯಾರು ಸಡನ್ ಗೆಸ್ಟ್ ಬಂದ್ರು ಅಂತಂದ್ರೆ ಯಾವ ತಿಂಡಿ ಮಾಡ್ತೀರಾ, ಮತ್ತೆ ಯಾವ ರೀತಿ ಅವರನ್ನ ಟ್ರೀಟ್ ಮಾಡ್ತೀರಾ?
2: ಸರ್, ನನಗೆ ಮೊದ್ಲಿಂದನೂ ಮನೇಲಿ ಫ್ರೆಂಡ್ಸ್ ರಿಲೇಶನ್ ಪರಿಚಿತರು ಯಾರೇ ಬಂದ್ರು ಅಟ್ಲೀಸ್ಟ್ ನಮ್ಮ ಮನೇಲಿ ಏನಿರುತ್ತೋ ಅದನ್ನ ಕೊಡೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನನಗೆ ಅದು ಇಷ್ಟ ಆಗುತ್ತೆ, ಯಾಕೆಂದ್ರೆ ಸುಖ ಸುಮ್ಮನೆ ಯಾರೊಬ್ರು ನಮ್ಮ ಮನೆ ಬಾಗ್ಲಿಗೆ ಬರಲ್ಲ ಸರ್. ಬಂದಾಗ ಅವ್ರನ್ನ ಒಂದು ಚೂರು ಏನೋ ಒಂದು ರೀತಿ ಟ್ರೀಟ್ ಮಾಡೋದು ಒಳ್ಳೇದು. ಅವ್ರ ಸಮಯ ಮತ್ತೆ ಅವ್ರ ವ್ಯಕ್ತಿಗಳು ಅವ್ರು ಯಾವ ತರದವ್ರು ನನಗೆ ಆಲ್ರೆಡಿ ಸಮಯ ಗೊತ್ತಿದೆ ನನಗೆ. ಅವ್ರ ಸಮಯಗಳು ಎಷ್ಟು ತಿರ್ಬೋದು ಅನ್ನೋದನ್ನ ಲೆಕ್ಕ ಮಾಡಿ ಇದ್ ಮಾಡ್ಕೊಂಡು ಗೆಸ್ಟ್ ಮಾಡ್ತೀನಿ. ಕಾಫಿ ಟೀ ಹಾಲು ಸಕ್ಕರೆ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಸರ್. ಹಣ್ಣುಗಳೇನಾದ್ರೂ ಇದ್ರೆ ಆದಷ್ಟು ಬೇಗ ಜ್ಯೂಸ್ ಟೈ ಮಾಡ್ಕೊಡಕ್ ಹೋಗ್ತೀನಿ, ಅವ್ರು ಬಂದಿರ್ ಬಿಸಿಲು ನೆರಳು ಯಾವ ಟೈಮಲ್ಲಿ ನೋಡ್ಕೊಂಡು. ಮತ್ತೆ ತುಂಬಾ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಸರ್, ನಾನು ಈರುಳ್ಳಿ ಬೋಂಡಾ ಮಾಡೋದು ಜಾಸ್ತಿ. ಸಡನ್ ಆಗಿ ಜಾಮೂನು ಈರುಳ್ಳಿ ಬೋಂಡ, ಯಾವಾಗ್ಲೂ ಈರುಳ್ಳಿ ಒಂದ್ ಜಾಮೂನು ಪ್ಯಾಕೆಟ್ ನಮ್ಮ ಮನೇಲಿ ಇದ್ದೇ ಇರುತ್ತೆ ಸರ್. ನನಗೆ ಒಂದು ಅರ್ಧ ಗಂಟೆ ಟೈಮ್ ಅಲ್ಲಿ ಇದ್ರು ಸಾಕ, ಅವ್ರು ಮಾತಾಡ್ತಾ ನೋಡ್ತಾ ಕೂತಿರ್ಲಿ ಅಂದ್ಬಿಟ್ಟು ಹೋಗಿ ಮಾಡಿರ್ತೀನಿ. ಆಮೇಲೆ ಅಂತಾರೆ ಕೆಲವು ಫ್ರೆಂಡ್ಸ್ ಎಲ್ಲ, ಇಷ್ಟು ಸಡನ್ ಆಗಿ ಮಾಡಿದೆಯಲ್ಲ, ನಮ್ಗೆ ಇಷ್ಟು ಬೇಗ ಮಾಡಕ್ ಬರಲ್ಲ. ಹಂಗಂತ ನಾನೇನ್ ದೊಡ್ಡ ಪಾಕ ಪ್ರವೀಣೆ ಅಲ್ಲ ಸರ್, ಬಟ್ ಏನೋ ಒಂಥರ ಖುಷಿ ಇರುತ್ತೆ ಸರ್. ವಾರ ದಿನ ತಿಂಗಳಗಟ್ಟಲೆ ಇರೋ ಅತಿಥಿಗಳಿಂದ ಸಡನ್ ಆಗಿ ಬಂದು ಹೋಗ್ತಾರಲ್ಲ, ಈ ಅತಿಥಿಗಳು ತುಂಬಾ ಇಷ್ಟ ಆಗ್ತಾರೆ. ಆ ಕೊಂಚ ಸಮಯದಲ್ಲೇ ಏನಾದ್ರೂ ಒಂದಿದ್ರೆ ಸರ್, ತುಂಬಾ ನಾನು ಫೇಮಸ್ ಆಗಿರೋದು ನನ್ನ ಫ್ರೆಂಡ್ಸ್ಗಳ ನಡುವೆ ಈರುಳ್ಳಿ ಬೋಂಡಕ್ಕೇನೆ ಸರ್. ಮಾಡ್ಬಿಡ್ತೀನಿ ಸರ್, ಇದ್ದೇ ಇರುತ್ತೆ ಯಾವಾಗ್ಲೂ. ಮಿನಿಮಮ್ 1 kg ಈರುಳ್ಳಿ, ಒಂದೆರಡ್ ಎಣ್ಣೆ ಪ್ಯಾಕೆಟ್, ಕಾಫಿ ಸಕ್ಕರೆ, ಒಂದು ಜಾಮೂನ್ ಪ್ಯಾಕೆಟ್ ಸರ್, ಇಷ್ಟಂತ ಇರುತ್ತೆ. ಈಗ ನೀವೇ ಸಡನ್ ಆಗಿ ಈಗ ನೋಡೋಣ ಟೆಸ್ಟ್ ಮಾಡೋಣ ಅಂತ ಬನ್ನಿ ಸರ್. ಬೇಕಾದ್ರೆ ಇದೆ ನಮ್ಮ ಮನೇಲಿ ಈರುಳ್ಳಿ, ಒಂದು ಜಾಮೂನ್ ಪ್ಯಾಕೆಟ್ ಇದೆ, ನೀವು

0: ಅರ್ಧ ಗಂಟೆ ಕೂತ್ರು ಸಾಕು, ನಿಮಗೆ ಟ್ರೀಟ್ ಮಾಡಿ ಕಳಿಸ್ತೀನಿ. ಇದು ನನ್ನ ಸ್ವಭಾವ ಸರ್, ಇದು ನಾನ್ ಮಾಡ್ತಾ ಇರೋದು ಅದೇ ರೀತಿ ಸರ್. ನಾನು
1: ಸೂಪರ್ ಆಗ್ಯಾರ, ಈರುಳ್ಳಿ ಪಕೋಡ ಅಂತೂ ಕನ್ಫರ್ಮ್ ಆಗ್ಯಾರ.
0: ಹೌದು ಸರ್, ಕಂಪಲ್ಸರಿ ಸರ್. ಅದು ನನಗೆ ಈಸಿ ಸರ್, ಅದು ಬೇಗ ಆಗುತ್ತೆ, ಈಸಿ ಆಗುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಬಂದವರಿಗೂ ಖುಷಿ ಆಗುತ್ತೆ, ನಾವು ಮಾಡಿದ್ರೆ ಟೇಸ್ಟ್ ಸಿಗಲ್ಲ, ನೀವ್ ಮಾಡಿದ್ರೆ ಟೇಸ್ಟ್ ಇರುತ್ತಲ್ಲ ಅಂತ ನಾನ್ ಪ್ರೀತಿಯಿಂದ ಮಾಡ್ತೀನಿ ಅಂತ ನಗಾಡ್ತೀನಿ. ಹಂಗಾಗಿ ಹೌದು ಸರ್, ಯಾವ್ದನ್ನೇ ಆಗ್ಲಿ ಏನ್ ಕೊಡ್ತೀವಿ ಎಷ್ಟ್ ಕೊಡ್ತೀವಿ ಅನ್ನೋದ್ಕಿನ್ನ ಯಾವ ರೀತಿ ಕೊಡ್ತೀವಿ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀವಿ ಅನ್ನೋದು, ಅದ್ರ ಮೇಲೆ ಆ ತಿನಿಸುಗಳಿಗೆ ರುಚಿ ಇರುತ್ತ ಹೊರತು ಸರ್ ತಿನಿಸುಗಳಿಂದ ರುಚಿ ಇರೋದಿಲ್ಲ ಅಲ್ವಾ.
1: ಓಕೆ, ಸೊ ಹಾಗಾಗಿ ಈರುಳ್ಳಿ ಪಕೋಡ ಅಥವಾ ಜಾಮೂನ್ ಅನ್ನೋದು ನಿಮ್ಮಲ್ಲಿ ಗೆಸ್ಟ್ ಗೆ ಸಿಗುತ್ತೆ ಅಂತ ಹೇಳಬಹುದಾಗ.
0: ಹೌದು, ಹೇಳಿದ್ದೆ ಮಾಡ್ತೀನಿ, ಮಾಡ್ತಾ ಇರೋದನ್ನೇ ಹೇಳಿದೀನಿ, ಬನ್ನಿ ಒಂದ್ಸರಿ.
1: ಓಕೆ ಓಕೆ, ಆಗ್ಲಿ ಮೇಡಮ್, ಆಗ್ಲಿ, ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು.
0: ಆಯ್ತು, ಬನ್ನಿ. ಡ್ಯಾಮ್ ನೀರು ಬಿಟ್ಟಾಗ ಡ್ಯಾಮ್ ತುಂಬತಾ ಇದೆ, BRP ಗೆ ಬಂದಾಗ ಸರ್ ರೋಡ್ ಅಲ್ಲಿ ನಿಂತು ನಮ್ಮ ಹೆಸರು ಕೂಗಿದ್ರು, ನಾನು ಹೊರಗ್ ಬರ್ತೀನಿ.
1: ಅದು ಯಾವ್ದೋ ಸಿನಿಮಾದಲ್ಲಿ ಇದೆಯಲ್ಲ.
0: ಹಂಗೆ ಹಾ ಹೌದು ಸರ್, ನೀವು ರೋಡ್ ಅಲ್ಲಿ ನಿಂತ್ಕೊಂಡು ಸುಮ್ನೆ ಒಂದ್ ಸರಿ ನನ್ನ ಹೆಸರು ಕರೆಯಿದ್ರು, ನಿಜ ಸರ್, ನೀವು ನಿಜ ಬನ್ನಿ, ಕಾರ್ ನಿಲ್ಸ್ ಹೋಗಿ, ನಾನು ಹೊರಗ್ ಬರ್ದಾ ಇದ್ರಿ.
1: ಓಕೆ
0: ಸರ್, ಒಳ್ಳೇದೊಂದ್ ವಿಷಯ ಕೊಟ್ರಿ, ನನ್ಗೂ ಖುಷಿ ಆಯ್ತು, ಇದೊಂದರ ಹೇಳ್ಕೊಳ್ಳೋದಿಕ್ಕೆ ಖುಷಿ ಆಯ್ತು.
1: ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ ನೀವು ಕೂಡ.
0: ಥ್ಯಾಂಕ್ ಯು.
1: ಓಕೆ, ಗುಣ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ. ಸೊ ಅವ್ರ ಮನೆಗೆ ಸಡನ್ ಆಗಿ ಯಾರು ಗೆಸ್ಟ್ ಹೋದ್ರು ಅಂತಂದ್ರೆ ಅವ್ರ ಮನೇಲಿ ಈರುಳ್ಳಿ ಪಕೋಡ ಅಥವಾ ಜಾಮೂನ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೆಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ ಬಂದ್ರು ಅಂತ ಅನ್ಕೊಂಡ್ರೆ, ಸೊ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಅವರಿಗೆ, ಆ್ಯಂಡ್ ಹಾಗೆ ಅವರಿಗೋಸ್ಕರ ಯಾವ ತಿಂಡಿನ ಮಾಡ್ಕೊಡೋದಕ್ಕೆ ಇಷ್ಟಪಡ್ತೀರಾ, ಸಡನ್ ಆಗಿ ಬಂದು ಅವ್ರು ಸರ್ಪ್ರೈಸ್ ಅಂತ ಹೇಳಿದಾಗ ನಿಮಗೆ ಏನನ್ಸುತ್ತೆ, ಮತ್ತೆ ಯಾವ ತಿಂಡಿನ ಮಾಡ್ಕೊಡ್ಬೋದು ಅಂತ ನಿಮಗೆ ಅನ್ಸುತ್ತೆ ನಮ್ಮ ಜೊತೆ ಮಾತಾಡ್ತಾ ಹೇಳಿ. ಆ್ಯಂಡ್ ಹಾಗೆ ಈವನ್ ನೀವು ಬಿಸ್ಕೆಟ್ ಕಾಫಿ ಕೊಡ್ತೀರಾ ಅಂತಂದ್ರೂ ಕೂಡ ಅದನ್ನು ಹೇಳಿ, ಏನು ತೊಂದರೆ ಇಲ್ಲ. ಸೊ ನೋಡೋಣ ಯಾರ್ಯಾರ ಮನೇಲಿ ಏನೇನೆಲ್ಲ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಏನೇ ನೀವು ಕೂಡ ಕರೆ ಮಾಡಬೇಕಾದಂತಹ ಸಂಖ್ಯೆ 9686096297 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡು ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರೆ ಶೋ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್.gov.in ನಲ್ಲಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.

0: ಓಕೆ, ವೆಲ್ಕಮ್ ಬ್ಯಾಕ್. ಸೇವಂತಿ ಸೇವಂತಿ ಸಿನಿಮಾದಿಂದ ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ ನಾಡಿ ಪೋನ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗೆ ಸಡನ್ ಆಗಿ ಯಾರಾದರೂ ಗೆಸ್ಟ್ಗಳು ಬಂದರು ಅಂತಂದರೆ ಅವರಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಆ್ಯಂಡ್ ಹಾಗೆ ಅವರಿಗೋಸ್ಕರ ಯಾವ ತಿಂಡಿನ ಪಟ್ಟಂತ ಮಾಡಿಕೊಡ್ತೀರಾ, ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಬಹುದು. ಆ್ಯಂಡ್ ಹಾಗೆ ಈಗ ಎಲ್ಲ ಕಡೆಗಳಲ್ಲೂ ಒಂದೇ ಥರ ತಿಂಡಿಗಳನ್ನ ಮಾಡಿಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಈಗ ಏನೋ ಹಾಸನ ಕಡೆ ಅವರೆಲ್ಲ ಹೋದರು ಅಂತಂದರೆ ಮಂಡಕ್ಕಿ, ಉಸಳಿ ಅಥವಾ ಅವಲಕ್ಕಿ ಈ ಥರದ್ದೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಇನ್ನು ನಾರ್ತ್ ಕಡೆಗೆಲ್ಲ ಹೋದರೆ ಯಾವ ರೀತಿ ತಿಂಡಿಗಳಿರ್ಬೋದು ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
1: ಸರ್, ನಮಸ್ಕಾರ.
0: ನಮಸ್ತೆ.
1: ಆರಾಮಿದ್ದೀರಿ ಸರ್?
0: ಆರಾಮಾಗಿದ್ದೀವಿ. ನೀವು ಹೇಗಿದ್ದೀರಾ?
1: ಆರಾಮಿದ್ದೀವಿ ಸರ್. ನಾವು
0: ರಮೇಶ್ ಅವರು.
1: ಹೌದ್ರಿ ಸರ್, ನಾನು ರಮೇಶ್.
0: ಓಕೆ ರಮೇಶ್ ಅವರ.
1: ಹಾ ಸರ್.
0: ಹೇಗಿದೆ ನಿಮ್ ಕಡೆ ಎಲ್ಲ ವೆದರ್? ಮಳೆ ಏನಾದ್ರು ಬಂತ?
1: ಮಳೆನೇ ಇಲ್ರಿ ಸರ್, ಈ ಕಡೆ ನಮ್ ಕಡೆ ಎಲ್ಲ ಬರಗಾಲ ಐತ್ರಿ ಸರ್.
0: ಓಕೆ.
1: ಮಳೆ ಇಲ್ರಿ ಸರ್. ಬರೇ ಗಾಳಿ ಉತ್ತದ, ಎಲ್ಲ ಬೆಳೆ ಎಲ್ಲ ಒಣಗಿ ಹೋದ್ರಿ ಸರ್. ಈಗೆಲ್ಲ ಮುಗಿದ್ಮೇಲೆ ಕೆನಾಲ್ ನೀರ್ ಬಂದವ್ರಿ ಸರ್. ಅದೇನ್ ಎದಕ್ಕೂ ಬರಂಗ್ರಿ ಸರ್.
0: ಸೊ ಹಾಗೆ ರಮೇಶ್ ಅವ್ರ.
1: ಹಾ ಸರ್
0: ಹೇಳಿ. ನಿಮ್ಮ ಕಡೆಗೆಲ್ಲ ನಿಮ್ಮ ಮನೆಗೆ ಯಾರಾದ್ರೂ ಸಡನ್ ಆಗಿ ಗೆಸ್ಟ್ ಬಂದ್ರು ಅಂತಂದ್ರೆ ಅವ್ರಿಗೆ ಯಾವ ರೀತಿ
1: ಬಗ್ಗೆ ಮಾತಾಡತ್ತೀರಂದ್ರೆ ಸರ್?
0: ಗೆಸ್ಟ್ ಯಾರಾದ್ರೂ ಆಗಿರ್ಬೋದು, ಅಂದ್ರೆ ಈಗ ಬೀಗರ ಆಗಿರ್ಬೋದು ಅಥವಾ ನಿಮಗೆ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಫ್ಯಾಮಿಲಿ ಅವರು ಇರ್ಬೋದು.
1: ಮನೆಗೆ ಯಾರೇ ಬರ್ಲಿ, ಬಂದ್ರು ಏನ್ ಮಾಡಿ ಕೊಡ್ತೀರ ಕೇಳ್ತೀರಿ ಸರ್?
0: ಹೌದು, ನಾನೇ ಬಂದೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ಕೊಡ್ತೀರಾ?
1: ಹಲೋ ಸರ್.
0: ಹಾ ಕೇಳಿಸ್ತಾ ಇದೆಯಾ? ನಾವೇ ಬಂದ್ವಿ ಅಂದ್ರೆ ಏನ್ ಮಾಡ್ಕೊಡೋದು ಸಡನ್ ಆಗಿ ಸರ್ಪ್ರೈಸ್?
1: ಮನ್ಯಾಗ ಹೆಚ್ಚಂದ್ರೆ ಚಪಾತಿ ಮಾಡಿಬಿಡ್ತಾರೆ ಸರ್ ಬಂದ್ರಂದ್ರ.
0: ಹೌದಾ?
1: ಮ್ಯಾಗಿಂದ ಏನ್ರ ಪಲ್ಯ ಅದು ನಾ ಮಾಡ್ತೀನಿ ಸರ್. ಬಟ್ ಬೇಗನೆ ದೂರಿನಿಂದ ಬಂದಿರ್ತಾರ, ಹಸುವಂ ಬಂದಿರ್ತಾರ ಅಂತ ಹೇಳ್ರಿ ಸರ್. ಏನ್ರ ಫೋನ್ ಮಾಡಿ ಅದು ಬಂದ್ರ ಅಲ್ಲಿ ದಾರ್ಯಾಗ ಏನು ತಿಂದ್ ಬರ್ಬೇಡ್ರಿ, ಹೋಟೆಲ್ ನಾಗ ಏನು ಅದಕ್ಕೆ ಕೊಳ್ಳೋದೆಲ್ಲ ತಿಂದ್ ಬರ್ಬೇಡ್ರಿ ಅಂತ ಹೇಳಿ ಅವ್ರು ಮಾಡಿದ್ರ ಅದ್ರ ಅಡ್ವಾನ್ಸ್ ಆಗಿ ಮಾಡ್ಕೊಂಡ ಕೂತಿರ್ತೇವ್ರಿ ಸರ್. ಏನು ಫೋನ್ ಅದು ಮಾಡ್ದೆ
0: ಬಂದ್ರು
1: ಮಿಷನ್ ಇದ್ದಂಗ್ರಿ ಸರ್, ನಾಲ್ಕು ಪದ್ರಿನ ಚಪಾತಿ ಮಾಡಿ ಎರಡು ಚಪಾತಿ ಇದ್ರು ಎರಡಕ್ಕೇನೆ ಸಾಕ್ ಬಿಡ್ಬೇಕ್ರಿ ಸರ್, ಅಂತ ಚಪಾತಿ ಮಾಡ್ತಾರ್ರಿ.
0: ಸೂಪರ್ ಅಲ್ಲಾಗ್ಯಾರ.
1: ಏನ್ರ ತರಕಾರಿ ಹೆರ್ಚುದು, ಅದನ್ನ ಒಗ್ಗರಣೆ ಹಾಕೊಡುದು, ಪಲ್ಯ ಮಾಡುದು, ನಾನು ಮ್ಯಾಗ ಒಂದ್ ಸ್ವಲ್ಪ ಕೈ ಕೈಯಾಗಿ ಮಾಡ್ತೀನಿ ಸರ್. ಮತ್ತ ಅವ್ರಿಗೆ ಎಲ್ಲ ಊಟ ಬಡಿಸಿದ ಸರ್. ಎಸ್ ಮಂದಿ ಬಂದ್ರು ಒಟ್ಟೊಂದು ಅರ್ಧ ಗಂಟೆದಾಗ ಊಟ ರೆಡಿ ಸರ್ ನಮ್ಮಲ್ಲಿ.
0: ಓ ಸೂಪರ್, ಚಪಾತಿ ಪಲ್ಯ ಆಗ್ಯಾರ.
1: ಹಾ ರೀ ಸರ್.
0: ಓಕೆ.
1: ಮತ್ತೆ ಸ್ವೀಟ್ ಮಾಡುದಾರ ಸುರ್ಮಾತ್ ಮಾಡ್ತಾರಿ ಸರ್. ನಾವು ಅದು ಸುರ್ಮಾ ಅಂತ ಹೇಳ್ರಿ ಸರ್, ಎಲ್ಲ ಬಾದಾಮಿ ಗೋಡಂಬಿ ಒಂದ್ ಸ್ವಲ್ಪ ಮೊದಲ ಎಣ್ಣೆ ಅಥವಾ ತುಪ್ಪದಾಗ ಒಗ್ಗರಣೆ ಮಾಡ್ಕೊಂಡ್ ತಕೊಳ್ಳೋದ್ರಿ ಸರ್. ಅದು ಬೆಲ್ಲದ ನೀರ್ ಕಾಯಿಸಿ ಅದಕ್ಕ ಬೆಲ್ಲದ ನೀರ್ನ ಸೋಸಿ ಒಂದ್ ಕಡೆ ತೆಗೆದಿಟ್ಕೊಂಡ್ ಸರ್ ಬೆಲ್ಲದ ಒಗ್ಗರಣೆ ಕೊಡುದ್ರಿ ಸರ್ ರವೆ ಹಾಕಿ.
0: ಸುರ್ಮಾ ಅಂತನ?
1: ಹಾ ಸರ್, ಅದು ಸುರ್ಮಾ ಅಂತಾರಿ ಸರ್ ನಮ್ ಕಡೆ. ಜಾತ್ರೆ ಒಳಗೂ ಅದನ್ನ ಮಾಡ್ತಾರಿ ಸರ್. ಅದು ಮಾದಲಿ ಟೈಪ್ರಿ ಸರ್. ಅದನ್ ಸ್ವೀಟ್ ಕೆಲವೊಬ್ರು ಇಲ್ಲ, ನಮ್ ಹತ್ತಿರದವ್ರು ಇದನ್ ತಿಂದಿರ್ಲೇ ಇಲ್ಲ. ನಾನು ಚಲೋ ಮಾಡಿರಿ ಇದನ್ನ ತಿಂದಿದ್ದಿಲ್ಲ, ಇದನ್ನ ಯಾವತ್ತು ತಿಂದೇ ಇಲ್ಲ. ಇದಕ್ ಏನ್ ಅಂತಾರ ಗೊತ್ತಿಲ್ಲ ಅಂದ ತಿಂದ್ ಖುಷಿ ಪಟ್ಕೊಂಡ್ ಹೋದವ್ರು ಅದಾರಿ ಸರ್.
0: ಸೂಪರ್ ಆಗ್ಯಾರ.
1: ಮತ್ತ ಅದ್ರಕ್ಕಿಂತ ಅವಸರ್ ಮಾಡ್ಬೇಕಂದ್ರ ಸಾಧಾರಣ ಅಂದ್ರ ಏನ್ ಸರ್ ಉಪವಾಸ ಅಂದ್ರಂದ್ರ ಈ ಚುರ್ಮುರಿಯಿಂದ ಸೋಡಾನು ಹಚ್ತಾರಿ ಸರ್. ಆಮೇಲೆ ಅವ್ರನ್ನೇ ತೋಸಿ ಒಗ್ಗರಣೆ, ನೀವು ಒಗ್ಗರಣೆ ಅಂತೀರಿ, ನಾವು ಚುರ್ಮುರಿ ಸೂಸಲಾ ಅಂತೇವ್ರಿ ಸರ್. ಸೂಸಲಾ ಮಾಡ್ತಾರ್ರಿ. ಬಿಟ್ರಿ ಹೆಚ್ಚಾಗಿ ಊಟನೇ ರೀ ಸರ್. ಮೊದಲ್ ಚಾ ಕೊಡನೇ ಅವ್ರಿಗೆ ಊಟ ಹೋಗುದಿಲ್ಲ ಅಂತೇಳಿ ನೀರ್ ಕೊಟ್ಟು ಒಂದ್ ಸ್ವಲ್ಪ ಮಾತಾಡುವಷ್ಟರಲ್ಲೇ ಮಾಡಿಬಿಡ್ತಾರಿ
0: ಚಪಾತಿ ಪಲ್ಯ ರೆಡಿ ಆಗ್ಯಾರ.
1: ಹಾ ರೆಡಿನೇ ಆಗಿಬಿಡ್ತೈತ್ರಿ ಸರ್. ಊಟ ಮಾಡ್ಕೊಂಡ್ ಹೋದ್ರ ನಮಗ್ ಖುಷಿ ಆಗ್ತದ್ರಿ ಸರ್.
0: ಸೂಪರ್.
1: ನಮ್ ಹಿರಿಯರ ಪದ್ಧತಿ ಇತ್ರಿ ಸರ್. ನಮ್ಮವರವಾಗೆಲ್ಲ ಏನ್ ಗ್ಯಾಸ್ ಅಷ್ಟು ಏನು ಇರ್ಲಿಲ್ಲಲ್ರಿ ಸರ್.
0: ಸಣ್ಣ
1: ಒಂದು ಮನಿ ಸಣ್ಣ, ಅದೇ ಮನೆಯಾಗ ಕೂಡ್ಸುದು, ಅದೇ ಮನೆಯಾಗ ಊಟ ಮಾಡುದು, ಅದೇ ಮನೆಯಾಗ ಅಡ್ಗೆ ಮಾಡುದು, ಈ ತರ ಇತ್ರಿ ಸರ್. ಅಂತದ್ರಾಗೆ ಹೋಗಿ ಹಿಡಿಸಿ ಬೇಗನೆ ಮಾಡಿ ಕೊಡ್ತಿದ್ರಿ ಸರ. ಅದಕ್ ಬಂದವ್ರ ಹಿಂಗ ಸಂಸ್ಕಾರ ಕಲ್ಕೋರಿ ಮಾಡ್ರಿ ಅಂತೇಳಿ ನಮಗ್ ಚಿಕ್ಕಂದೇನೆ ಕಲಿಸಿ ಕೊಡ್ತಿದ್ರಿ ಸರ್ ನಮ್ ತಾಯಿಯವರು. ಅದನ್ನ ಉಳಿಸ್ಕೊಂಡು ಹೋಗು ಸಂಬಂಧ ನನಗ್ ಫ್ರೆಂಡ್ಸ್ರು ಬಹಳ ಬಂದ್ ಬರ್ತಾರ ದೂರದಿಂದ ಯಾರ ಯಾರ ಈ ತರ ಮಾಡ್ಬೇಕಂತ ಹೊಸ್ದಾಗ ಬಂದಾಗ ನಮ್ ಮನೆಯವ್ರು ಹೇಳಿನಿ ಅದನ್ನ ಅವ್ರು ರೂಢಿಸ್ಕೊಂಡ್ಬಿಟ್ಟಾರಿ ಸರ್.
0: ಸೂಪರ್ ಸೂಪರ್.
1: ನಮ್ ಮಕ್ಕಳು ಅಷ್ಟೇ ರೀ ಕೈ ಕೈಯಾಗ ಮಕ್ಕಳು ಮಾಡಿ ಕೊಡ್ತಾರಿ ಸರ್. ಹಂಗಾಗಿ ಬಂದವ್ರಿಗೆ ಹಿಂಗ್ ಒಟ್ಟ ಉಪಚಾರ ಮಾಡೋದು ನಾವು ಕಲ್ತ್ಕೋಬೇಕ್ರಿ ಸರ್. ಹಿಂದಿನ ಪೀಳಿಗೆಗೆ ಅದೇನು ಗೊತ್ತೇ ಆಗಂಗ್ರಿ ಸರ್. ಬಂದ್ರೆ ಆದ್ರೆ ಹೊಂಟ್ರೆ ಹೋಗ್ರಿ ಹಿಂಗ್ ಅಂತಾರ. ಒಬ್ಬೊಬ್ರು ದೊಡ್ಡ ಮನಿ ಇದ್ದವ್ರೆಲ್ಲ ಮನಿ ಅಡ್ಡಾಡಿ ತೋರಿಸ್ತಾರಿ ಸರ್. ಅವ್ರು ಉಪಚಾರನ ಮಾಡಂಗ್ರಿ ಸರ್. ಬರೀ ಅವ್ರದ ನೋಡಕ ಬರ್ಬೇಕ್ರಿ, ನೋಡಿದ್ರೆ ಮಾಡಿ ತುಂಬಂಗ್ರಿ ಸರ್. ಆತರ ಮಾಡಬಾರ್ದ್ರಿ ಸರ. ಅದಕ್ಕೆ ಮನಿ ಶಾಂತ ಇರ್ಬೇಕು, ಮನಸ್ಸು ದ್ವಾರದಿರ್ಬೇಕು ಅಂತಾರಲ್ರಿ ಸರ್. ಆತರ ಮನಿ ಯಾವ್ದಾರ ಇಲ್ರಿ, ಅವ್ರ ಗುಡಿಸಲ್ನಾಗ ಇರ್ಲಿಕ್ಕರೆ ಬಂದವ್ರಿಗೆ ಹಿಂಗ್ ಉಪಚಾರ ಮಾಡ್ಬೇಕು. ಅರಮನಿ ಇದ್ದವ್ರು ಮಾಡ್ಲೇಬೇಕ್ರಿ ಸರ್.
0: ಸೂಪರ್ ಆಗಿ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ರಮೇಶ್ ಅವರೇ. ಥ್ಯಾಂಕ್ ಯು.
1: ಅವಕಾಶ
0: ನೆಕ್ಸ್ಟ್ ಯಾವಾಗ ಬಂದಾಗ ಸೂಪರ್ ರೆಡಿ ಇಟ್ಕೊಳ್ಳಿ
1: ಸರ್.
0: ನೆಕ್ಸ್ಟ್ ಯಾವಾಗ ಸಡನ್ ಆಗಿ ಬಂದ್ರೆ ಸೂರ್ಮ ರೆಡಿ ಇಟ್ಕೊಳ್ಳಿ ಅಂದೆ.
1: ನೀವು ಬರ್ತಿರೋದ್ರ ಮಾತ್ ಬೇರೆ ಬೇರೆ ಮಾಡೋಣ ಬರ್ರಿ ಸರ್.
0: ಆಗ್ಲಿ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.
1: ಅವಕಾಶಕ್ಕೆ ಧನ್ಯವಾದ.
0: ಓಕೆ ಓಕೆ, ರಮೇಶ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಏನೋ ಅವರು ಊರಲ್ಲಿ ಸೂರ್ಮ ಅಂತ ಏನೋ ಸ್ವೀಟ್ ಮಾಡ್ತಾರಂತೆ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ಅದ್ರ ಮೆಸೇಜ್ ಕೂಡ ಮಾಡಿ. ಆ್ಯಂಡ್ ಹಾಗೆ ನಿಮ್ಮ ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದರು ಅಂತಂದರೆ ಅವರಿಗೆ ಯಾವ ರೀತಿಯ ಒಂದು ಟ್ರೀಟ್ ಮಾಡ್ತೀರಾ, ಹಾಗೆ ಏನೆಲ್ಲ ಒಂದು ತಿಂಡಿಗಳು ಮಾಡ್ಕೊಡ್ಬೋದು ಸಡನ್ ಆಗಿ ಅಂತ ನಿಮಗೆ ಅನ್ಸುತ್ತೆ, ಅದ್ರ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಶಿವಶರಣ್ ಅವರು.
2: ಹಾ ಸರ್, ಆರಾಮಿದ್ದೀರಿ ಸರ?
0: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮಿದ್ದೀವಿ ನೋಡ್ರಿ.
0: ಓಕೆ, ಸೊ ಶಿವಶರಣ್ ಅವರೇ, ಇವತ್ತು ನಿಮ್ಮ ಮನೆಗೆ ಯಾರು ಸಡನ್ ಆಗಿ ಗೆಸ್ಟ್ ಬಂದ್ರು ಅಂತಂದ್ರೆ ಏನ್ ಮಾಡ್ತೀರಾ ನಿಮ್ಮ ಮನೇಲಿ?
2: ಇದು ಎಲ್ಲಿ ನೀವು ಕಲ್ಕೊಂಡ್ ಬರ್ತೀರಿ ಹೇಳ್ರಿ ನಮ್ಗೆ ಮೊದಲ.
0: ಹಂಗೆ ನಮ್ಗೆ ತಲೆಗೆ ಬಂದಿರೋದು
2: ಅಲ್ಲ, ತಲಿಯಾಗ ಹುಳ ಬಿಟ್ಟು ಬಿಡ್ತೀರಿ ನಮಗೆ, ತಲಿ ತಲಿ ಕೆಟ್ಟ ಹೋಗ್ಬಿಡ್ತದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ.
0: ಹೌದಾ?
2: ಅಲ್ಲ, ಎಲ್ಲಿ ನಿಲ್ಕೊಂಡ್ ಬಂದ್ರಿ? ಅದಕ್ಕೆ ನಿಮ್ಗೆ ವಿಜ್ಞಾನಿಯ ತೆಗೆದಿಟ್ಟಿದ್ರು ನಿಮ್ಮ ಆಕಾಶವಾಣಿ ತಂಡಕ್ಕೆ ನಾವು ಪೂರ್ತಿ.
0: ಹೌದಾ? ಓ ಥ್ಯಾಂಕ್ ಯು ಸರ್.
2: ಇದ್ದಂಗೆ ಯಾವ್ದಾದ್ರು ಒಂದು ಹೊಸ ಕಾರ್ಯಕ್ರಮ ತಂದೆ ಇರ್ತೀರಿ ಯಾವತ್ತು.
0: ಓಕೆ,
2: ಅದು ನೋಡ್ರಿ, ಯಾರೇ ಗೆಸ್ಟ್ ಯಾವಾಗ ಬರ್ಲಿ ಅವರು ಅತಿಥಿ ಸತ್ಕಾರ ಮಾಡುವುದು ನಮ್ಮ ಕರ್ನಾಟಕ ಜನತೆ ಕರ್ತವ್ಯ. ಅದು ಎಲ್ಲಾರ್ದು ಒಂದು ಎಲ್ಲಾರು ಹೊತ್ತು ನಮ್ಮ ಕರ್ನಾಟಕ ಜನ ಒಳ್ಳೆಯವ್ರು ಇದಾರೆ ನನ್ನ ಅಭಿಪ್ರಾಯ. ನಾ ಯಾಕತಿ ಕೇಳ್ತೀನಿ, ಈಗ ಎಲ್ಲಾರು ಮಾತಾಡ್ತಾ ಇರ್ತಾರಲ್ಲ ಅವ್ರು ನೋಡ್ರಿ, ನಿಮ್ಗೆ ಎಲ್ಲರೂ ಒಳ್ಳೆ ತರದಿಂದ ಎಷ್ಟು ಚಂದ ಹೇಳ್ತಾರ್ರಿ ಮೇಡಮ್ ಸರ್ ಅವರು, ಎಲ್ಲಾರು ಒಂದು ಯಾಕತಿ ಕೇಳಿ ಇದಕ್ಕೆ ಬಹಳ ಖುಷಿ ಆಗ್ಬಿಡುತ್ತೆ ಸರ್ ನಮಗೆ. ಅದಕ್ಕೆ ಯಾಕ ಯಾವ್ದೇ ಆಗ್ಲಿ ಯಾವ ಟೈಮ್ ಎನಿ ಟೈಮ್ ಬರ್ಲಿ ಅವರು ನಮ್ಮಲ್ಲಿ ಅತಿಥಿ ಸತ್ಕಾರ ಮಾಡ್ಲಕ್ ನಂಬರ್ ಒನ್ ಅಂತ ನನ್ನ ಅಭಿಪ್ರಾಯ ಇದೆ ಸರ್ ಇದರಲ್ಲಿ.
0: ಓಕೆ, ಏನು ಏನೇನೆಲ್ಲ ತಿಂಡಿ ಮಾಡಬಹುದು ಸಡನ್?
2: ಯಾರು ಹೊಳ್ಳಿ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಯಾರಾದ್ರೂ.
0: ಓಕೆ ಓಕೆ,
2: ಅದ್ರ ಸಲುವಾಗಿ ಏನ್ ಹೇಳ್ತೀನಿ, ನಮ್ಮ ಕರ್ನಾಟಕ ಜನತೆ ಒಳ್ಳೇದ್ ಅಂತ ನನ್ನ ಅಭಿಪ್ರಾಯ ಒಂದು ಹೇಳ್ತೀನಿ. ಯಾಕಂದ್ರೆ ಸರ್ ಅವ್ರು ಅತಿಥಿಗಳಾಗಿ ನಮ್ಮ ಮನೆಗೆ ಬಂದಿರ್ತಾರ, ಮನೆ ಒಳಗೆ ಇರದೇ ಇದ್ರೆ ಅದೇನೋ ಅಕಸ್ಮಾತ್ ಅವ್ರು ಹೊಳ್ಳಿ ಹೋಗ್ಬಹುದು, ಮನೆಯಾಗ ಇದ್ದೇ ಹೊಳ್ಳಿ ಕಳಿಸ್ತೀವಲ್ಲ ಅದು ಒಳ್ಳೆ ಸಂಸ್ಕೃತಿ ಅಲ್ಲ ಸರ್ ನಮ್ಮದು.
0: ಓಕೆ, ಏನ್ ಮಾಡ್ಬೋದು ನಿಮ್ಮ ಮನೆಗೆ ಸಡನ್ ಆಗಿ ಯಾರು ಗೆಸ್ಟ್ ಬಂದ್ರೆ ಏನೆಲ್ಲ ತಿಂಡಿಗಳು ಮಾಡ್ಬೋದು ಅಥವಾ ಯಾವ್ದು ರೀತಿ ಅವರಿಗೆ ಟ್ರೀಟ್ ಮಾಡ್ತೀರಾ?
2: ಈಗೇನ್ ಸರ್, ಈ ಶ್ರಾವಣ ಮಾಸ ಚಾಲು ಆಯ್ತು, ಈಗೇನ್ ಬೇಕಾದಾಗ ಬರ್ಲ ಅವರು
0: ಹಂಗೆ
2: ಈಗ ಬೆಳಿ ಸಿಗುತ್ತೆ ಸರ್?
0: ಅಲ್ಲ, ಈ ನಿಮ್ಮ ಮನೆಗೆ ಬರ್ಬೇಕಂದ್ರೆ ಶ್ರಾವಣ ಸ್ಟಾರ್ಟ್ ಆಗೋ ಟೈಮ್ ಎಲ್ಲ ಬರ್ಬೇಕಾ ಅಂತ ಹಂಗಾರೆ?
2: ಅಲ್ಲ ಸರ್, ಈಗ ಅಂದ್ರ ಎನಿ ಟೈಮ್ ಇರ್ಬೋದು ಸರ್, ಇದೊಂದು ತಿಂಗಳು ಯಾಕಂತ ಕೇಳಿ ಎಲ್ಲರ ಮನೆಯಾಗ ಸಿಗುತ್ತೆ ಈಗ ಸದ್ ಅಂದ್ರ. ಯಾಕಂದ್ರೆ ಟಾಪಿಕ್ ಈಗ ನೀವು ತಂದ್ರೆ ನಾನು ಈಗಿಂದ ಹೇಳ್ಬೇಕಾಗಿತ್ತು ಸರ್.
0: ಮತ್ತೆ ಹೇಳಿ ಸರ್.
2: ಹೌದಿಲ್ರಿ?
0: ಹೌದೌದು.
2: ಅದಕ್ಕೆ ಏನ್ ಹೇಳ್ತೀನಿ, ಈಗ ಎನಿ ಟೈಮ್ ಬರಲ್ಲ ಅವ್ರು, 24 hours ಬೇಕಾದಾಗ ರಾತ್ರಿ ಅಂದ್ರೂ ಸಹಿತ ಸಿಗುತ್ತೆ ಸರ್ ಇಲ್ಲಿ. ಅದ್ರ ಸಂಬಂಧ ಏನ್ ತೊಂದ್ರೆ ಇಲ್ಲ, ಬೇಕಾದಾಗ ನಮ್ಮ ಅತಿಥಿಗಳು ಬೇಕಾದಾಗ ಬರ್ಬೋದು ಅವ್ರು.
0: ಶಿವಶರಣ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವ್ರ ಮನೆಗೆ ಬಂದ್ರೆ ಅತಿಥಿಗಳನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೆಗೆ ಯಾರು ಸಡನ್ ಆಗಿ ಗೆಸ್ಟ್ ಬಂದ್ರು ಅಂತಂದ್ರೆ, ಸೊ ನಿಮ್ಮನೇಲಿ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಆ್ಯಂಡ್ ಹಾಗೆ ಅವರಿಗೋಸ್ಕರ ಯಾವ ತಿಂಡಿನ ಮಾಡ್ಕೊಡ್ತೀರಾ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
3: ಹಲೋ ಶ್ರೀಧರ್ ಸರ್, ನಮಸ್ಕಾರ.
0: ನಮಸ್ತೆ ಬ್ರಹ್ಮಾನಂದ್ ಅವರು, ಹೇಗಿದ್ದೀರಾ ಸರ್?
3: ಫೈನ್ ಸರ್, ಗುಡ್ ಈವ್ನಿಂಗ್. ನಾನು ಬ್ರಹ್ಮಾನಂದ್ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
0: ಸರ್ ಮತ್ತೆ ಊಟ ಆಯ್ತು? ಊಟ ಎಲ್ಲ ಆಗಿದೆ ಸರ್. ನಿಮ್ದಾಯ್ತಾ?
3: ನಮ್ದು ಊಟನೂ ಆಯ್ತು, ಕಾಫಿ ಟೀನು ಆಯ್ತು, ಟ್ರೈ ಮಾಡ್ತಾ ಇದ್ದೆ, ಸಿಕ್ತು, ಹೇಳಿ ಸರ್.
0: ಹಾಂ, ಇವತ್ತಿನ ಟಾಪಿಕ್ ಏನಂತಂದ್ರೆ, ನಿಮ್ಮನೆಗೆ ಯಾರಾದ್ರು ಸಡನ್ ಆಗಿ ಗೆಸ್ಟ್ ಬಂದ್ರು ಅಂತಂದ್ರೆ ಯಾವ ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಾ, ಮತ್ತೆ ಯಾವ ತಿಂಡಿನ ಮಾಡ್ಕೊಡ್ತೀರಾ ಅವರಿಗೋಸ್ಕರ?
3: ಹೌದು ಸರ್, ಈಗ ಹೇಳ್ಬರೋ ನೆಂಟರುಗಳೇ ಬೇರೆ, ಅನ್ಎಕ್ಸ್ಪೆಕ್ಟ್ ಆಗಿ ಬರೋ ನೆಂಟರುಗಳೇ ಬೇರೆ.
0: ಹೌದು, ಇವತ್ತು ಸರ್ಪ್ರೈಸ್ ಆಗಿ ಬರ್ತಾ ಇದಾರೆ.
3: ಅದೇ ಅದೇ, ಈಗ ಮನೆ ಅಂದ್ಮೇಲೆ ಎಲ್ಲ ಒಂದ್ ಸ್ವಲ್ಪ ವ್ಯವಸ್ಥೆಗಳು ಇದ್ದೇ ಇರತ್ತೆ. ಇವಾಗ ಯಾರೋ ಸಡನ್ ಆಗಿ ಹೇಳ್ದಲೆ ಬಂದ್ಬಿಟ್ರು, ಫಸ್ಟ್ ಅವರಿಗೆ ನಾವು ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತೀವಿ, ಅದರಲ್ಲೇ ಅರ್ಧ ಅವ್ರು ಖುಷಿ ಆಗ್ಬಿಡ್ತಾರೆ. ಫಸ್ಟ್ ಅದಿರ್ಬೇಕು ಸರ್, ಅವ್ರ ಖುಷಿಯಿಂದ ಅವ್ರನ್ನ ಬರ್ಮಾಡ್ಕೋಬೇಕು ಫಸ್ಟ್. ಓ, ವಾಟ್ ಎ ವಂಡರ್, ಬಂದ್ಬಿಟ್ರಲ್ಲ, ಬನ್ನಿ ಬನ್ನಿ ಕುತ್ಕೊಳ್ಳಿ ಅನ್ಬೇಕು ಫಸ್ಟ್. ಆಮೇಲೆ ಅವ್ರಿಗೆ ಫಸ್ಟ್ ನೀರ್ ಬೇಕಂತ ಕೇಳ್ಬೇಕು, ಆಮೇಲೆ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಊಟ ತಿಂಡಿ ಆಯ್ತಾ, ಏನಾರು ಕೊಡ್ಲಾ ಅಂತ ಕೇಳ್ಬೇಕು. ಅದಾದ್ಮೇಲೆ ಕಾಫಿ ಟೀ ಮಾಡ್ಲಾ ಅಂತ ಕೇಳ್ಬೇಕು. ಬೇಡ ಬೇಡ ಅಂತಾರೆ, ಇಲ್ಲ ಒಂದ್ ಸ್ವಲ್ಪ ಮಾಡ್ತೀನಿ ಕಾಫಿ ಟೀ, ಇಲ್ಲಾಂದ್ರೆ ಹಾಲಾರು ಮಾಡ್ಕೊಡ್ತೀನಿ ಒಂದ್ ಅರ್ಧ ಅಂತ ಹೇಳ್ಬೇಕು. ಆಮೇಲೆ ಅದ್ರ ಜೊತೆಗೆ ಏನೋ ಸ್ನಾಕ್ಸ್ ಕೊಡ್ಲಾ ಅಂತ ಕೇಳ್ಬೇಕು. ಬೇಡ ಅಂತಾರೆ, ಇಲ್ಲಿ ನಾನು ತಿಂತಾ ಇದೀವಿ, ನೀವು ನಮ್ ಜೊತೆಗೆ ತಿನ್ಬೇಡಿ ಅಂತ ಹೇಳಿ ಅವರಿಗೆ ಇದು ಎಂತದ್ದು ಸ್ನಾಕ್ಸ್ ಅಥವಾ ಏನಾದ್ರು ಕೊಡ್ಬೇಕು ಸರ್. ಕೆಲವ್ರು ಏನ್ ಮಾಡ್ತಾರೆ, ಸ್ವಲ್ಪ ಇಮಿಡಿಯೇಟ್ ಹಿಂಗ್ ಬಂದ್ ಮಾತಾಡ್ಸಿ ಹೋಗೋ ಗೆಸ್ಟ್ ಇರ್ತಾರೆ. ಕೆಲವರು ಸ್ವಲ್ಪ ಹೊತ್ತು ಟೈಮ್ ಏನಾದ್ರು ಕೆಲಸ ಇರತ್ತೆ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹೋಗೋರು ಇರ್ತಾರೆ. ಡಿಪೆಂಡ್ ಅಪಾನ್ ಅವ್ರವ್ರ ಕೆಲಸ ಹೇಗಿರುತ್ತೆ. ಹಾಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ನೆಂಟರು ಬರೋದೇ ಕಷ್ಟ ಆಗ್ಬಿಟ್ಟಿದೆ ಮನೆಗೆ. ಆಮೇಲೆ ಈಗ ತಿಳಿಸ್ ಬರೋರ್ಗಿಂತನು ಈಗ ಅರ್ಜೆಂಟ್ ಕೆಲಸದ ಮೇಲೆ ಬರೋರೇ ಜಾಸ್ತಿ. ಸಡನ್ ಆಗಿ ಹಿಂಗ್ ಹೋಗ್ತಾ ಇದ್ದೆ, ಬಂದ್ಬಿಟ್ಟೆ, ಹಿಂಗೊಂದ್ ಕೆಲಸ ಇತ್ತು ಬಂದ್ಬಿಟ್ಟೆ ಅಂತ ಬರ್ಲಿ, ತೊಂದ್ರೆ ಇಲ್ಲ. ನಾವ್ ಮನೆ ಅಂದ್ಮೇಲೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಅವರಿಗೆ ನಾವು ಮುಖ್ಯವಾಗಿ ನಾವ್ ಏನ್ ಮಾಡ್ಕೊಡ್ತೀವಿ ಅನ್ನಕ್ಕಿಂತನು ಅವ್ರಿಗೆ ಬಂದ್ಕೊಳ್ಳಿ, ಖುಷಿ ಖುಷಿಯಿಂದ ಬನ್ನಿ ಕುತ್ಕೊಳ್ಳಿ, ನೀರ್ ಬೇಕಾ ಅಂತ ಕೇಳಿ ಕಾಫಿ ಟೀ ಮಾಡ್ಕೊಡ್ಲಾ ಅಂತ ಒಂದ್ ಎರಡು ಒಳ್ಳೆ ವಿಶ್ವಾಸದ ಮಾತಾಡ್ತೀವಲ್ಲ, ಅದ್ರ ಮುಂದೆ ನಾವು ಇನ್ ಏನ್ ಮಾಡ್ಕೊಟ್ರು ಏನ್ ಕೊಟ್ರು ಕಡಿಮೆನೆ ಅವರು ನಮ್ಮ. ಆಮೇಲೆ ಏನಾಗತ್ತೆ ಅಂದ್ರೆ, ನಮ್ ಜೊತೆ ಅವ್ರದ್ದು ಹೇಗೆ ಇದಿರುತ್ತಲ್ಲ ಬಾಂಧವ್ಯ, ಅದ್ರ ಮೇಲೆ ಹೋಗುತ್ತೆ. ಆಮೇಲೆ ಸಲಿಗೆ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ತುಂಬಾ ಅಪರೂಪದ ಸ್ನೇಹಿತರಾದ್ರೆ ಕಾಫಿ ಟೀ ಸಾಕು ಅಂತಾರೆ. ಅದೇ ಸ್ವಲ್ಪ ಒಳ್ಳೆ ಸ್ನೇಹಿತರಾಗಿದ್ರೆ ಸಲಿಗೆ ಇತ್ತು ಅಂದ್ರೆ ಫೋರ್ಸ್ ಮಾಡಿ ಅವರಿಗೆ ನಾವು ಊಟ ಮಾಡು ತಿಂಡಿ ಮಾಡು ಅದನ್ ಕೊಡ್ತೀನಿ ಇದನ್ ಕೊಡ್ತೀನಿ ಅಂತ ಫೋರ್ಸ್ ಮಾಡಿ ಕೊಡ್ಬೋದು. ಅಂದ್ರೆ ಲಾಸ್ಟಿಗೆ ಅವ ಏನಾಗತ್ತೆ ಅಂದ್ರೆ, ಒಟ್ಟಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಬಂದವ್ರಿಗೆ ಚೆನ್ನಾಗಿ ಉಪಚಾರ ಮಾಡ್ಬೇಕು.
0: ಓಕೆ, ಉಪಚಾರ ಮಾಡೋದು ಒಂದ್ ಕಡೆಗೆ ಆಯ್ತು. ಇವಾಗ ಯಾವ್ದು ತಿಂಡಿ ಮಾಡ್ಕೊಡ್ತೀರಾ ನಿಮ್ ಮನೆಗೆ ಬಂದ್ರೆ?
3: ಈಗ ಸಡನ್ ಆಗಿ ಬಂದ್ರೆ ನಾನು ಕಾಫಿ ಟೀ ಅಂತೂ ಕಾಫಿ ಟೀ ಹಾಲಂತೂ ಫಸ್ಟ್ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಸಡನ್ ಆಗಿ ಅರ್ಜೆಂಟ್ ಗೆ ಆಗ್ಬೇಕು ಅಂದ್ರೆ ಅವಲಕ್ಕಿ ಮಾಡ್ಕೊಡ್ಬೋದು ಸರ್ ಇಮಿಡಿಯೇಟ್. ಇಲ್ಲ ಅಂದ್ರೆ ಇನ್ನೂ ಬಹಳ ರೆಡಿಮೇಡ್ ಫುಡ್ ಅಂದ್ರೆ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಹಪ್ಪಳ ಸಣ್ಣಗೆ ಕರ್ಕೊಟ್ಬಿಡೋದು ಬಹಳ ಈಸಿ. ಅದು ಇಲ್ಲ ಅಂದ್ರೆ ಸರ್, ಅದು ಇಲ್ಲ ಅಂದ್ರೆ ಇನ್ನೊಂದು ಮ್ಯಾಗಿ ಇದ್ದೇ ಇರತ್ತೆ ಮನೇಲಿ, ಆರಾಮ ಬಿಸಿನೀರ್ ಕಾಸ್ಬಿಟ್ಟು ಮ್ಯಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅದು ಇನ್ನೂ ಬೇಗ ರೆಡಿ
0: ಆಗುತ್ತೆ, 2 ನಿಮಿಷದಲ್ಲಿ ಮ್ಯಾಗಿ ರೆಡಿ.
3: ಹೌದು ಹೌದು, ನನಗೆ ಆಮೇಲೆ ಸುಮಾರು ಅಡುಗೆಗಳು ಬರ್ತವೆ, ಅವ್ರೊಂಚೂರು ಕಾದ್ರೆ ಒಂದ್ 15-20 ನಿಮಿಷ ಯಾವ್ದಾದ್ರು ಒಂದ್ ಡಿಶ್ ಮಾಡಕ್ ಕೊಟ್ಟೆ ಬಿಡ್ತೀನಿ. ಇನ್ನು ಈಸಿ ಅಂದ್ರೆ ಸರ್, ಅವ್ರೊಂದ್ 15-20 ನಿಮಿಷ ಕಾಯ್ತಾರೆ ಅಂದ್ರೆ ಅನ್ನ ಬಿಸಿ ಮಾಡಿ ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಕಲ್ಸು ಕೂಡ ಕೊಡ್ಬೋದು.
0: ಹಿಂಗೆಲ್ಲ ಸಿಗುತ್ತೆ ಹಾಗಾದ್ರೆ ನಿಮ್ ಮನೆಗೆ ಬಂದ್ರೆ?
3: ಅಯ್ಯೋ ಖಂಡಿತ ಖಂಡಿತ ಸರ್, ಬರೋದ್ ಹೆಚ್ಚ ನಾವ್ ಮಾಡ್ಕೊಡೋದ್ ಹೆಚ್ಚ. ಅದಿರ್ಬೇಕು ಸರ್ ಮೊದಲು, ಮನೆಗಳಿಗೆ ಅತಿಥಿ ಬರೋದ್ ಹೆಚ್ಚ ನಾವ್ ಮಾಡ್ಕೊಡೋದ್ ಹೆಚ್ಚ, ಆ ಒಂದ್ ಮನೋಭಾವ
0: ಇರ್ಬೇಕಲ್ಲಿ.
3: ತಂದಿದೀರ, ಖುಷಿ ಆಯ್ತು ಸರ್, ನಮ್ ಮನೆಗೆ ನೆಂಟರು ಬಂದೋದಂಗೆ ಆಯ್ತು.
0: ಹೌದಾ, ನೆಂಟ್ರಿಗೆ
3: ಅವ್ರಿಗೆ ಅಡಿಗೆ ಮಾಡಿ ಊಟ ತಿಂಡಿ ಬಡಿಸಿದ್ದು ಆಯ್ತು, ಕಾಫಿ ಟೀ ಕೊಟ್ಟಿದ್ದು ಆಯ್ತು.
0: ಅದೇ ಅದೇ ಅದೇ, ಹಿಂಗೆ ನೆಂಟರು ಅವಾಗವಾಗ ಬರ್ಲಿ ಅಂತೀರ ಹಾಗಾರ?
3: ಅಯ್ಯೋ ಬರ್ಲಿ ಸರ್, ಒಳ್ಳೇದು, ಪ್ರೀತಿ ವಿಶ್ವಾಸ ಸ್ನೇಹ ಬೆಳೆಯುತ್ತೆ ಬಂದ್ರೆ.
0: ಓಕೆ ಓಕೆ, ಆಗ್ಲಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಓಕೆ, ಬ್ರಹ್ಮಾನಂದ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಸೊ ಮಾತಾಡ್ತಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಮನೆಗೆ ಬಂದಂತಹ ಗೆಸ್ಟ್ಗಳಿಗೆ ಈಸಿಯಾಗಿ ಏನಾದ್ರು ತಿಂಡಿಗಳನ್ನ ಮಾಡ್ಕೊಡ್ಬೋದು ಅಂತೆಲ್ಲ. ಆ್ಯಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಮನೆಗೆ ಯಾರು ಸಡನ್ನಾಗಿ ಗೆಸ್ಟ್ ಬಂದರೆ ಯಾವ ರೀತಿ ತಿಂಡಿನ ಮಾಡ್ಕೊಡ್ತೀರಾ, ಅದರಲ್ಲಿ ಯಾವ ತಿಂಡಿನ ಇಂಪಾರ್ಟೆಂಟಾಗಿ ಅಂದರೆ ಫಾಸ್ಟಾಗಿ ಮಾಡ್ಕೊಡ್ಬೋದು ಅಂತ ನಿಮಗೆ ಅನಿಸುತ್ತೆ, ಅದ್ರ ಬಗ್ಗೆ ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ ಕೇಳ್ತಾ ಇರಿ, ರೇಡಿಯೋ ಶೋ ಮುಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ,
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
0: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ. ಶ್ರೇಯಸ್ ಜೊತೆ.
9: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
0: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1ರಿಂದ 2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇವತ್ತಿನ ಕಾಫಿ ವಿತ್ ಆರ್ ಶೋನಲ್ಲಿ ಇವತ್ತು ನೀವು ಕೂಡ ಕರೆ ಮಾಡಿ ಮಾತಾಡಿ. ಹಾಗೆ ನಿಮ್ಮ ಮನೆಗೆ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದರು ಅಂತಂದರೆ ಅವರಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಅದರಲ್ಲೂ ಯಾವೊಂದು ತಿಂಡಿನ ಮಾಡಿಕೊಡ್ತೀರಾ ಅನ್ನೋದ್ರ ಬಗ್ಗೆ ಕರೆ ಮಾಡಿ ಮಾತಾಡ್ಬೋದು. ಸೊ ಹಾಗಿದ್ರೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686096279, 9627 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ಕೃಷ್ಣಪ್ಪ ಅವರು, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ರಾಗಿ ಮುದ್ದೆ
10: ಬೆಳಿಗ್ಗೆ ಸಂಜೆ ರಾಗಿ ಮುದ್ದೆ. ಗೆಸ್ಟ್ ಯಾರು ಬಂದ್ರೆ ಅವ್ರನ್ನ ಇರ್ತೀನಿ ಅಂದ್ರೆ ಉಪ್ಪಿಟ್ಟು ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ, ತಿಪ್ಪರೆ ಅವಲಕ್ಕಿ ಮಾಡ್ತಾರೆ,
0: ಮಂಡಕ್ಕೆ
10: ಮೂರಾಗ ಒಂದ್ ಮಾಡ್ತಾರೆ, ಒಂದ್ ಅರ್ಧ ಗಂಟೆ ಇದೆ, ಇಲ್ಲದ್ರೆ ಯಾವ್ದು ಇಲ್ಲ, ಬೋಂಡ ಮಾಡಿ ಟೀ ಮಾಡಿ ಕೊಡ್ತಾರೆ ಅಷ್ಟೇ ಸರ್. ನಮ್ ಸೈಡ್ ಮತ್ತೆ ಇನ್ನೇನ್ ಸ್ಪೆಷಲ್ ಏನಿಲ್ಲ. ಸ್ಪೆಷಲ್ ಬೆಳಿಗ್ಗೆ ಸಂಜೆ ಚಿಕನ್ ಎಲ್ಲ ಮಾಡ್ತಾರೆ ಸರ್, ಚಿಕನ್ ಮಟನ್ ಮಾಮೂಲಿ. ಚಿಕನ್ ರೆಡಿ ಆತರ ಮಾಡ್ತೀವಿ. ಜಾಸ್ತಿ ಮಾಡೋದು ಇದೆ ಸರ್, ಅದೇ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ. ಅದು ಬಿಟ್ರೆ ಮಂಡಕ್ಕಿ ಉಸ್ಲು ಸರ್, ಮಂಡಕ್ಕಿ ಉಸ್ಲು ಅಂತೀವಿ ನಾವು. ಮಲ್ಲೆಡ್ ಕಡಬು ಅಂತಾರಲ್ಲ ಸರ್, ಕಡಬಿಗೂ ಇಡ್ಲಿ ಎಲ್ಲ ಒಂದೇ ವ್ಯತ್ಯಾಸ ಸರ್? ಎರಡೋ ಸರ್
0: ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇಡ್ಲಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಕಡಬು ಸ್ವಲ್ಪ ಏನು ರವೆಯಿಂದ ಮಾಡಿರ್ತಾರೆ.
10: ಕೆಲಸ ಮಾಡಿದೆ ಸರ್, ಸಂಗೀತ ಟೀಚರ್ ಆಗಿ. ನೀವು ಮೊನ್ನೆ ನ್ಯೂಸ್ ಅಲ್ಲಿ ನಿನ್ನೆ ನ್ಯೂಸ್ ಅಲ್ಲಿ ಓದಿರಲ್ಲ, ಅದೇ ಚಿಂಚಿಂಗಿರಿ. ಇದು ಇದು ಸರ್ ವಾಲಿಬಾಲ್ ಇದಂತ ನಿನ್ನೆ ಓದಿರಲ್ಲ, ಅಲ್ಲೇ ಕೆಲಸ ಮಾಡಿದ 15 ವರ್ಷ.
0: ಹೌದಾ? ಓಕೆ ಓಕೆ.
10: ಅದೇ ಸ್ಕೂಲ್ ಅಲ್ಲಿ, ಹಂಗಾಗಿ ಮಲ್ನಾಡ್ ತಿಂಡಿ ಕೇಳಿದೇನೆ, ಕೆಲವೊಂದು ತಿಂದಿಲ್ಲ ಸರ್.
0: ಹೌದಾ? ಓಕೆ ಓಕೆ, ಆಗ್ಲಿ, ಒಂದ್ಸರಿ ಈ ಕಡೆ ಬಂದಾಗ ಟ್ರೈ ಮಾಡಿ.
10: ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಮಗ ಎಸ್ಎಂಗೆ ಬರ್ಬೇಕು ಅಂತಿದ್ದೀನಿ ಸರ್. ಸರಿ,
0: ಏ ಖಂಡಿತ ಬನ್ನಿ ಸರ್, ಬನ್ನಿ. ಕೃಷ್ಣಪ್ಪ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡಿದ್ರು. ಅಂಡ್ ಅವರು ಊರ್ ಕಡೆಗೆಲ್ಲ ಹೋದ್ರೆ ಅಂತಂದ್ರೆ, ಸೊ ಸಡನ್ ಆಗಿ ಬಂದವರಿಗೆ ಮಂಡಕ್ಕಿ ಉಸಳಿ ಈ ತರದೆಲ್ಲ ಇರುತ್ತೆ, ಮತ್ತೆ ಉಳ್ಕೋತಾರೆ ಅಂತಂದ್ರೆ ಒಳ್ಳೆ ಊಟ ಇರುತ್ತೆ ಅಂತ ಹೇಳ್ತಾ ಇದ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಮನೆಗಳಿಗೆ ಯಾರಾದ್ರೂ ಸರ್ಪ್ರೈಸ್ ಆಗಿ ವಿಸಿಟ್ ಕೊಟ್ರು ಅಂತಂದ್ರೆ, ಸೊ ಅವರಿಗೋಸ್ಕರ ಯಾವೊಂದು ತಿಂಡಿನ ಮಾಡ್ತೀರಾ, ಅಂಡ್ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಅದ್ರ ಬಗ್ಗೆ ಕೊಡುವ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
11: ನಮಸ್ಕಾರ ಸರ್.
0: ನಮಸ್ತೆ ಶಂಭುಲಿಂಗ ಅವರು.
11: ಶಂಭುಲಿಂಗ
0: ಹೇಗಿದ್ದೀರಾ?
11: ಆರಾಮಿದ್ದೀವಿ ಸರ್. ಇವತ್ತು ಭೀಮಾಮಾಸ್ಯ ಶುಭಾಶಯಗಳು.
0: ನಿಮಗೆ ಆಯ್ತಾ ಪೂಜೆ?
11: ಆಯ್ತು, ಬೆಳಗಿನ ಮುಗಿಸ್ಬಿಟ್ಟಿ ಸರ್. ಅದೆಲ್ಲ ಒಂದು ನೋವಿಂದ ಒಂದು ಇತ್ತು, ಅದು ಮುಗಿಸ್ಕೊಂಡು ಮಾಡಿದ್ವಿ. ನಮ್ಮ ಚಿಕ್ಕಪ್ಪ ಅವರು ಎಕ್ಸ್ಪೈರ್ಡ್ ಆದ್ರು ಅದು ಒಂದು ಮಾಡಿಸ್ಕೊಂಡು ಅಂಗಡಿ ಬಂದೆ ಸರ್. ಯಾವ್ ಅದೊಂದು ಮೂವಿ ಸಂಗತಿ ಅಷ್ಟೇ ಅದ್ರಲ್ಲಿ ಏನ ಸರ್ ಏಜ್ ಆಗಿತ್ತು ಪಾಠ ಇದು ಒಳ್ಳೆ ಮನುಷ್ಯರು ಇಲ್ಲ ಅಂತಲ್ಲ ಹೋಗ ಕತ್ತೆ ಹೋಗ್ಲೇಬೇಕು ಸರ್ ಬಿಡಂಗಿಲ್ಲ ಯಾವ್ದೇ ಆದ್ರೆ ಕಷ್ಟ ಕೆಲ್ಸಕ್ಕೆ ಹೋಗ್ಬೇಕು ಸರ್ ಸುಖದ ಕೆಲ್ಸಕ್ಕಿಂತ ಕಷ್ಟ ಕೆಲಸ ಹೋಗ್ಬೇಕಂತ ಒಳ್ಳೆ ಸರ್ ಈ ಮದುವೆ ಮುಂಚೆ ಹೋಗದೆ ನಡೀತೀವಿ ಸರ್ ಇದಕ್ಕೆ ಮಾತ್ರ ಕಷ್ಟ ಕೆಲಸ ಹೋಗ್ಲೇಬೇಕು ಸರ್ ಇವಾಗ ಅದು ಒಳ್ಳೇದು ನಮಗೆ ಒಂದು ದೇವ್ರನ್ನ ನಾವು ಕಳಿಸ ಮಾಡ್ದಂಗ ಆಯ್ತು ಅದಕ್ಕೆ ದೇವ್ರ ಕಾರ್ಯ ಮಾಡ್ದಂಗ ಆಯ್ತು ಅಂತಾರ
0: ಹೇಳಿ
11: ಸರ್ ಇವತ್ತೇನು
0: ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ಮನೆಗೆ ಯಾರೋ ಸಡನ್ ಗೆಸ್ಟ್ ಬಂದ್ರು ಅಂತಂದ್ರೆ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಮತ್ತೆ ಅವರಿಗೋಸ್ಕರ ಯಾವ ತಿಂಡಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇದ್ವಿ.
11: ನಾವು ಬಂದ ತಕ್ಷಣ ಅವ್ರಿಗೆ ಕೂರಿಸಿ ಒಳ ಕೂರಿಸಿ ಫ್ಯಾನ್ ಗೆ ನ್ಯಾಕ್ಸಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀರು
0: ಕೊಡ್ತೀರಾ ಅವ್ರನ್ನ ಫ್ಯಾನ್ ಎಲ್ಲ ಹಾಕಿ
11: ಕೂರಿಸೋದು ಶೆಕೆ ಇರ್ತಲ್ಲ ಸರ್ ಸುಮ್ಮನೆ ಚಳಿದ್ರಂತ ಆಯ್ತು ಶೆಕೆ ಇದ್ದಂತ ಫ್ಯಾನಿಗೆ ಕೂರಿಸಿ ಆಮೇಲೆ ಬೆಲ್ಲ ನೀರು ಕೊಡ್ತೀವಿ ನಮ್ಮೂರ ಉತ್ತರಕನ್ನಡ ಟೈಪ್ ಬೆಲ್ಲ ನೀರು ಕೊಡ್ತೀವಿ ಆಮೇಲೆ ಸ್ವಲ್ಪ ತಿಂದ ಶರಬತ್ ಮಾಡ್ಕೊಡ್ತೀವಿ ಅಕಸ್ಮಾತ್ ಇನ್ನು ಕೂತರು ಅಂದ್ರೆ ಟೀ ಕಾಫಿ ಏನ್ ಬೇಕಾ ಕೇಳ್ತೀವಿ ಹಾಲ್ ಬೇಕಾ ಕೇಳ್ತೀವಿ ಹಾಲ್ಸ್ ಬೇಕಾ ಕೇಳ್ತೀವಿ ಅವ್ರು ಯಾವ್ ಕುಡಿದ್ರು ಕೊಡ್ತೀವಿ ಆಮೇಲೆ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ಸ್ನಾಕ್ಸ್ ಏನೋ ಮಾಡೋದು ಉಪ್ಪಿಟ್ಟು ಇಲ್ಲ ಅಂದ್ರೆ ಅವಲಕ್ಕಿ ಇಲ್ಲ ಮಂಡಕ್ಕಿ ನಂಗೆ ತರ ಮಂಡಕ್ಕಿ ಇಟ್ಟು ಒಂದು ಚೀಲಗಡ್ಲೆ ಇರ್ತಾರೆ ನಂಗೆ ವ್ಯಾಪಾರ ಮಾಡ್ತೀನಿ ಚೀಲಗಡ್ಲೆ ಇರುತ್ತೆ
0: ರೆಡಿ
11: ಮಾಡ್ಕೊಂಡು ಅಂದ್ರೆ ಇದಲ್ಲ ಸರ್ ಉರಿ ಮಂಡಕ್ಕಿ ಎಲ್ಲ ನಿನ್ಸಿನ ಮಂಡಕ್ಕಿ ಉಪ್ಪಿಟ್ಟು ಹೋದ್ರ ಟೈಪ್ ನಿನ್ಸಿನ ಮಂಡಕ್ಕಿ ಅದನ್ನ ಮಾಡ್ತೀವಿ ಅದು ಇದು ಉಪ್ಪು ಮಾಮೂಲಿ ಮಂಡಕ್ಕಿಂತನು ಆ ನಿನ್ಸಿನ ಮಂಡಕ್ಕಿ ಬಹಳ ಚೆನ್ನಾಗಿರುತ್ತೆ. ಅವ್ರೇನ್ ಟೈಮ್ ಇತ್ತು ಅಂದ್ರೆ ಊಟಕ್ಕೆ ಸ್ನಾಕ್ಸ್ ರೆಡಿ ಮಾಡ್ತೀವಿ ಏನ್ ಸ್ವೀಟ್ ಬೇಕಾದ್ ನೋಡ್ಕೊಂಡು ಊಟ ಮಾಡ್ತೇವೆ ರೆಡಿ ಮಾಡಿಸ್ತೀವಿ ಅದ್ ಜೊತೆಗೆ ಏನ್ ಸ್ವೀಟ್ಸ್ ಮಾಡಿದ್ವಿ ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಅನ್ನ ಸಾಂಬಾರ್ ತಿಳಿ ಸಾರು ಏನೋ ಮಾಡ್ತೀವಿ ಇಲ್ಲ ಅಂತಲ್ಲ ಅಕಸ್ಮಾತ್ ಅರ್ಜೆಂಟ್ ಬರ್ರಿದ್ರೆ ಒಂದು ಸ್ನಾಕ್ಸ್ ಟೀ ಕಾಫಿ ಕೊಡ್ತೀವಿ ಇಲ್ಲ ಅಂದ್ರೆ ಇನ್ನೂ ಅರ್ಜೆಂಟ್ ಇರಿದ್ರೆ ಸ್ನಾಕ್ಸ್ ಬಿಸ್ಕೆಟ್ಸ್ ಏನೋ ಕೊಡ್ತೀವಿ ಸರ್ ಇಲ್ಲ ಅಂತಲ್ಲ
0: ಆಮೇಲೆ
11: ಎಕ್ಸ್ಟ್ರಾ ಬೇಕಂದ್ರೆ ಅವ್ಲಿಕ್ಕೆ ಮಾಡಿಟ್ಟಿರ್ತೀವಿ ಅವನ್ನೇನಾದ್ರು ಕೊಡ್ತೀವಿ ಹಂಗೆ ಮನೇಲಿ ಹೆಂಗಿದ್ರೆ ಸ್ಟಾಕ್ ಅಂತೇಳಿ ಚಕ್ಲಿ ಕೋಗಳ ಎಲ್ಲ ನೀವು ಪಟೇಲ್ ಇಟ್ಟಿರ್ತೀನಿ ಮಾರ್ಲಿಕ್ಕೆ ಅಂತ ಅದನ್ನೇ ಆದ್ರೆ ಯಾವ್ದಾರ ಹೊಡ್ಕೊಡ್ತೀವಿ
0: ಏನ್ ಸಿಗುತ್ತೆ ಅದನ್ನೆಲ್ಲ
11: ನಾನ್ ಮಾರಾಟಕ್ಕೆ ಇಟ್ಕೊಂಡು ಸರ್ ಗುಳಿಗೆ ಕರ ಸ್ನಾಕ್ಸ್ ಕೋಗಳೆ ಚಕ್ಲಿ ಆಮೇಲೆ ಪಾಪ್ಕಾರ್ನ್ ಚಿಪ್ಸ್ ಈ ತರ ಎಕ್ಸ್ಟ್ರಾ ಬೇಕಾದ್ರೆ ಒಂದು ಏಳೆಂಟು ತರ ಇರುತ್ತೆ ಆ ಪ್ಯಾಕೆ ಅದನ್ನೇ ಯಾವ ಕೊಡ್ತಿರ್ತೀವಿ ಇಲ್ಲಿ ಒಳ್ಳೆ ಕ್ವಾಲಿಟಿನ ತಂದಿರ್ತೀನಿ ಇವ್ರಿಗೆ ಈರುಳ್ಳಿ ಕೋಡ್ಬಳೆ ಅಂತ ಇರುತ್ತೆ ಸಣ್ಣ ಚಿಕ್ಕದು ಅದನ್ನ ಕೊಡೋದಿಲ್ಲ ಅಂದ್ರೆ ಬಿಳಿ ಹಳದಿ ಕೋಡ್ಬಳೆ ಬರುತ್ತೆ ಇಲ್ಲ ಅಂದ್ರೆ ಶೇಂಗಾ ಬೀಜ ಅಲ್ಲ ಇನ್ನೊಂದು ಘಾಟಿ ಅಂತ ಇರುತ್ತೆ ಅದನ್ನ ಕೊಡ್ತೀನಿ ಇಲ್ಲ ಚಕ್ಲಿ ಇರುತ್ತೆ ಅರ್ಜೆಂಟ್ ಹೋಗ್ಲೇಬೇಕು ಏನ್ ಮಾಡಕ ರೆಡಿ ಅಂದ್ರೆ ನಾನು ಮಾರಾಟಕ್ಕೆ ತಂದಿರ್ತೇನೆ ಎಲ್ಲದಕ್ಕಾಗತ್ತೆ ಅದಕ್ಕಂತ ಅದು ಒಂಥರ ತೊಂದ್ರೆ ಆಗಲ್ಲ ಇಲ್ಲ ಕಣ ಅರ್ಜೆಂಟ್ ಕಣ ಲೇಟ್ ಆಗುತ್ತೆ ಒಳಗೆ ಇದು ತುಂಬಾ ಇಲ್ಲ ಮದುವೆ ಕರೆ ಬಂದ್ರೆ ಯಾರು ಬಂದ್ ತುಂಬಾ ಲೇಟ್ ಆಗ್ತಾರೆ ಲೈಟ್ ಒಂದ್ ಏನೋ ಕೊಟ್ಬಿಡೋ ಏನು ಮಾಡ್ಕೊಂಡು ನೋಡ ನೀರು ಕೊಟ್ಬಿಡತ್ತಾರ ಅವಾಗ ಏನ್ ಮಾಡ್ತೀವಿ ವಿಶೇಷ ಒಂದು ಶರಬತ್ತ ಇಲ್ಲ ಅಂದ್ರೆ ಬೆಲ್ಲದ ನೀರು ಬೆಲ್ಲ ಪಾನ್ಕರ್ ಮಾಡ್ಕೊಟ್ಬಿಡ್ತೀವಿ ಅದು ಸುಸ್ತು ಕಡಿಮೆ ಮಾಡ್ತಾರ ಅದಕ್ಕೋಸ್ಕರ.
0: ಓಕೆ, ಈ ತರ ಟ್ರೀಟ್ ಮಾಡ್ತೀರಾ ನಿಮ್ ಮನೆಗೆ ಯಾರು ಬಂದ್ರೆ?
11: ಹೌದು ಸರ್, ಟ್ರೀಟ್ ಮಾಡ್ತೀವಿ. ಊಟ ಟೈಮ್ ಬಂದ್ರೆ ಊಟ ಕರಿತೀವಿ ಸರ್ ಯಾವಕ್ಕಂದ್ರೆ ಜೊತೆ ಆಮೇಲೆ ಊಟದ ಜೊತೆಗೆ ಬೋಂಡಾನ ಇಲ್ಲ ಹಪ್ಪಳನ ಶೇಂಡಿಗೆನೋ ಏನೋ ಮಾಡ್ತೀವಿ ಜೊತೆಗೆ ಒಂದು ಇದ್ರೆ ಸರಿಯಾಗಲ್ಲ ಉಪ್ಪಿನಕಾಯಿಕ್ಕಿಂತ ಅದು ಚೆನ್ನಾಗಿರುತ್ತೆ. ಅವ್ರು ಒಂಥರ ಖುಷಿ ಆಗ್ತಾರೆ ನಮ್ಗಂತರ ಜೊತೆಗೆ ನಾವು ನೆಪ ಮಾಡ್ಕೊಂಡು ತಿನ್ನಾಗತ್ತೆ. ನಾವು ಮನೆಗಳಲ್ಲಿ ಹಗಲೆಲ್ಲ ಮಾಡೋದಿಲ್ಲ, ಬೋಟ್ ಅಂಗಡಿ ಕರೆದಿಟ್ಟು ತಿನ್ನಲ್ಲ ಸರ್. ಹಿಂಗೆ ನೆಂಟರು ಬಂದ ಒಂದು ನೆಪ ಅಂತ ಅವ್ರ ಜೊತೆಗೆ ಒಂದ್ಸಲ ತಿಂತೀವಿ ಸರ್ ಯಾವಕ್ಕಂದ್ರೆ ಎಣ್ಣೆ ಕರ್ದ ಐಟಮ್ ತಿನ್ನ ಕಡಿಮೆ ಸರ್ ಯಾವಕ್ಕಂತ ನಾವೆಲ್ಲ ಏನೋ ನಾವೆಲ್ಲ ಹಪ್ಪಳ ಹಪ್ಪಳ ಸುಟ್ಟು ತಿನ್ನ ಜಾಸ್ತಿ ಕರಿಯೋಕೆ ಸುಟ್ಟು ತಿನ್ನ ಜಾಸ್ತಿ.
0: ಸೂಪರ್,
11: ಥ್ಯಾಂಕ್ ಯು
0: ಕರೆ ಮಾಡಿದಕ್ಕಾಗಿ ಶಂಭುಲಿಂಗ್ ಅವರೇ. ಓಕೆ, ಶಂಭುಲಿಂಗ್ ಅವ್ರು ಕರೆ ಮಾಡಿದ್ರು, ಅವ್ರು ಕೂಡ ಕರೆ ಮಾಡಿ ಅವ್ರ ಮನೇಲಿ ಏನೇನೆಲ್ಲ ಇದೆ ಎಲ್ಲ ಲಿಸ್ಟೇ ಹೇಳ್ಬಿಡ್ತಿದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ನಿಮ್ಮ ಮನೇಲಿ ಯಾರಾದರೂ ಸಡನ್ ಆಗಿ ಗೆಸ್ಟ್ ಬಂದರು ಅಂತಂದರೆ ಅವ್ರಿಗೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಆ್ಯಂಡ್ ಅವರಿಗೋಸ್ಕರ ಯಾವ ತಿಂಡಿನ ಮಾಡ್ಕೊಡ್ತೀರಾ ನೀವು ಕೂಡ ಕರೆ ಮಾಡಿ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮನೆಯವ್ರ ಜೊತೆ ಮಾತಾಡೋಣ. ಹಲೋ.
12: ಹಲೋ ಸರ್, ನಮಸ್ಕಾರ ಸರ್.
0: ನಮಸ್ತೆ ಚಿಕ್ಕಪ್ಪ ಅವರು,
12: ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದ್ವಿ. ನೀವು?
12: ಸತತ 40 ನಿಮಿಷದಿಂದ ಬಿಡದೆ ಪ್ರಯತ್ನ ಮಾಡ್ತಾ ಇದ್ದೆ, ಕೊನೆಗೆ ಸಿಕ್ತ ಸರ್.
0: ಪ್ರಯತ್ನಕ್ಕೆ ಒಂದು ಫಲ ಸಿಕ್ತಾ ಹೋಗ್ಯಾರ.
12: ಹೌದಾ ಸರ್?
0: ಓಕೆ ಹೇಳಿ ಸರ್, ನಿಮ್ಮ ಮನೇಲಿ ಯಾರಾದ್ರೂ ಸಡನ್ ಗೆಸ್ಟ್ ಬಂದ್ರು ಅಂತಂದ್ರೆ ಯಾವ ರೀತಿ ಟ್ರೀಟ್ ಮಾಡ್ತೀರಾ, ಅವ್ರಿಗೆ ಏನೇನು ತಿಂಡಿ ಮಾಡ್ಕೊಡ್ತೀರಾ?
12: ಹೌದಾ ಸರ್, ಅವ್ರು ಸಡನ್ ಅಂತ ಯಾರಾದ್ರೂ ಬಂದ್ರೆ ಫಸ್ಟ್ ಅವ್ರು ಬಂದಿರೋ ಸಮಯ ನೋಡ್ಕೊಂತೀವಿ ಸರ್. ಅವ್ರು ಬೆಳಗ್ಗೆ ಬಂದ್ರೆ ಕಾಫಿ ಟೈಮ್ ನಲ್ಲಿ ಬಂದ್ರೆ ಕಾಫಿ ಕೊಡ್ತೇವೆ ಬೇಗ, ಅಥವಾ ತಿಂಡಿ ಟೈಮ್ ನಲ್ಲಿ ಏನಾದ್ರು ಬಂದ್ರೆ ತಿಂಡಿ ಏನಾದ್ರು ಅರ್ಜೆಂಟಿಗೆ ಏನಾದ್ರು ತಿಂಡಿ ಮಾಡ್ಕೊಡೋದು ಮಾಡ್ಕೊಡ್ತೀವಿ, ಅಥವಾ ಊಟದ ಸಮಯಕ್ಕೆ ಬಂದ್ರೆ ಊಟಕ್ಕೆ ಏನಾದ್ರು ಅರ್ಜೆಂಟಿಗೆ ಆಗಂತ ಅಡಿಗೆ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಟೀ ಕೊಟ್ಟು ಸ್ವಲ್ಪ ನೋಡ್ತೇವೆ ಅವರು ತಿಂಡಿ ಟೀ ಕೊಟ್ಟಾದ್ಮೇಲೆ ಇರ್ರಿ ಈಗ ಇನ್ನೇನ್ ತಿಂಡಿ ಮಾಡ್ತೇವೆ ತಿಂಡಿ ತಿನ್ಕೊಂಡು ಹೋಗ್ರಂತೀವಿ ಅಂತ ಅಂದಾಗ ಅವ್ರು ಅಲ್ಲಿ ಯಾವ ತರ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ನೋಡ್ತೇವೆ. ಆ ನಂತರ ತಿಂಡಿ ಆಯ್ತು ತಿಂದು ಹೋಗ್ತೇವೆ ಅಂದ್ರೆ ಅವ್ರು ತಿಂಡಿ ಮಾಡ್ತೇವೆ, ಅರ್ಜೆಂಟಿಗೆ ಏನಾಗುತ್ತೋ ಅದನ್ನ ಮಾತ್ರ ಮಾಡಕ್ ಸಾಧ್ಯ, ಯಾಕೆಂದ್ರೆ ದಿಢೀರನೆ ಬಂದಾಗ ಯಾವ್ದನ್ನು ಸ್ವಲ್ಪ ಜಾಸ್ತಿ ರಿಸ್ಕ್ ತಗೊಂಡ್ ಮಾಡಕ್ ಆಗೋದಿಲ್ಲ. ಈಗ ಅರ್ಜೆಂಟ್ಗೆ ಏನಾದ್ರು ಶಾವಿಗೆ ಇದ್ರೆ ಒಂದು ಉಪ್ಪಿಟ್ಟು ಮಾಡೋದು, ಅಥವಾ ಮಧ್ಯಾಹ್ನ ಊಟದ ಸಮಯದಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಅನ್ನ ಮಾಡಿ ಅದೊಂದ್ ಸ್ವಲ್ಪ ಮೊಸರು ತಂದ್ಬಿಟ್ಟು ಅದಕ್ಕೆ ಏನಾದ್ರು ಒಂದ್ ಮಜ್ಜಿಗೆ ಸಾರ್ ತರ ಮಾಡೋದು, ಅದಕ್ಕೊಂದ್ ಸ್ವಲ್ಪ ಹಪ್ಪಳ ಕರೆದ್ ಬಿಟ್ಟು ಕೊಟ್ ಬಿಡೋದು, ಈ ತರ ಮಾಡಬಹುದು ಸರ್.
0: ಓಕೆ ಸೂಪರ್, ತುಂಬಾ ಚೆನ್ನಾಗಿ.
12: ಹಿಂದಿನ ದಿನಗಳಲ್ಲಿ ಸರ್ ಹಳ್ಳಿಗಳಲ್ಲೆಲ್ಲ ಈಗಂತೂ ಫೋನ್ ಇರುತ್ತೆ, ಹೇಳಿ ಕೇಳಿ ಎಲ್ಲ ಬರ್ತಾರೆ. ಅವಾಗೆಲ್ಲ ನಾ ಯಾವ್ದು ಹೇಳ್ತಾ ಇರ್ಲಿಲ್ಲ, ಕೇಳ್ತಾ ಇರ್ಲಿಲ್ಲ. ಏನೇ ತಿಳಿಸ್ಬೇಕಾಯ್ದನ್ನು ಲೆಟರ್ ಬರಿಬೇಕಾಯ್ತ, ಒಂದ್ ವಾರ ಬೇಕಾಗಿತ್ತ ಲೆಟರ್ ಮುಟ್ಟಕ್ಕೆ. ಹಾಗಾಗಿ ಅವರೆಲ್ಲ ಬಂದಾಗ ಎಷ್ಟು ಕಷ್ಟ ಆಗ್ತಾ ಇತ್ತು ಹಿಂದೆ ಅಂದ್ರೆ. ಈಗ ಗ್ಯಾಸ್ ಇರೋದ್ರಿಂದ ಬೇಗ ಬೇಗನೆ ಏನಾದ್ರೂ ಮಾಡ್ಕೊಡ್ಬೋದು. ಅವಾಗ ಕೈ ಕೈ ಇಚ್ಚಕ್ಕೆ ಅನ್ನೋರು, ಯಾಕೆಂದ್ರೆ ಒಲೆ ಹಚ್ಚೋದು ಅಂದ್ರೆ ದೊಡ್ಡ ಹಬ್ಬ ಇದ್ದಂಗೆ. ಅವರು ಒಲೆ ಹಚ್ಚೆ ಅಡಿಗೆ ಮಾಡ್ಬೇಕಾಯ್ತು, ಏನೇ ಮಾಡ್ಬೇಕಾದ್ರು ಒಲೆ ಹಚ್ಚೆ ಮಾಡ್ಬೇಕಾಯ್ತು. ಅವಾಗ ತುಂಬಾ ಕಷ್ಟ ಆಗದ ಅವ್ರಿಗೆ,

0: ಯಾರಾದ್ರೂ ಬಂದ್ರೆ ಸಡಲ್ ಅಂತ ಅವ್ರಿಗೆ ಏನಪ್ಪ ಮಾಡ್ಕೊಡ್ಬೇಕಾಗತ್ತೆ ಅಂತ ಅಂದು ತುಂಬಾ ಕಷ್ಟ ಇದನ್ ಮಾಡ್ಬಿಡೋರು. ಆದ್ರೂ ಕೂಡ ಹಳ್ಳಿಗಳಲ್ಲೆಲ್ಲ ಒಂದು ಕೊಡೋದು ತಗೋನೋದು ವ್ಯವಹಾರ ಇಟ್ಕೊಳ್ಳೋರು. ನಮ್ಮ ಮನೆಗೆ ಇಲ್ಲದ ಅವ್ರ ಮನೆ ಕೊಡೋದು, ಬೇಗ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಹೋಗಿ ಸಾಂಬಾರ್ ಇಸ್ಕೊಂಬರೋದು ಅಥವಾ ಏನೋ ಒಂದ್ಸ ಅನ್ನ ಮಾಡೋದು ಏನಾದ್ರೂ ಅವ ಸಮಯಕ್ಕೆ ಮಾಡೋರು. ಆದ್ರೂ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ. ಈಗ ಏನಿಲ್ಲ, ಯಾವ ಟೈಮಿಗೆ ಬಂದ್ರು ಯಾರೇನಾದ್ರೂ ಒಂದು ರೆಡಿ ಮಾಡಿ
1: ಎಲ್ಲ ರೆಡಿ ಆಗ್ಬಿಡುತ್ತೆ.
0: ಹಾ, ರೆಡಿ ಆಗ್ಬಿಡುತ್ತೆ, ಬೇಗ ಬೇಗ ರೆಡಿ ಮಾಡಿ ಕೊಟ್ಟು ಬಿಡ್ಬೋದು ಮೇಡಮ್ ಸರ್.
1: ಓಕೆ, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಚಿಕ್ಕಪ್ಪ ಅವರೇ.
0: ಧನ್ಯವಾದಗಳು ಸರ್, ಕೊನೆಗೆ ಕರೆ ಸಿಕ್ತಲ್ಲ ಅದೇ ನನ್ನ ಪುಣ್ಯ.
1: ಓಕೆ ಓಕೆ ಓಕೆ,
0: ಓಕೆ ಸರ್.
1: ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಹಾಗೆ ಅವರು ಕೂಡ ಹೇಳ್ತಾ ಇದ್ರು ಅವ್ರ ಮನೆಗೆ ಗೆಸ್ಟ್ ಬಂದ್ರೆ ಏನೆಲ್ಲ ಸಿಗ್ಬೋದು ಅಂತ ಹೇಳಿ. ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಶುಭ ಸಂಜೆ ಸರ್.
1: ಶುಭ ಸಂಜೆ, ಷಡಾಕ್ಷರಿ ಅವರು?
2: ಹೌದು, ಕೊನೆಗೂ ಕರೆ ಸಿಕ್ತು.
1: ಹಾ, ಹೇಗಿದ್ರೆ ಸರ್?
2: ಆರಾಮಿದ್ದೇವ್ರಿ.
1: ಓಕೆ, ಹೇಗಿದೆ ನಮ್ಮ ಕಡೆ ಎಲ್ಲ ಮಳೆ?
2: ಶಿವಮೊಗ್ಗ
1: ಹೇಳಿ. ಹಾ,
2: ಮಳೆ ಬರ್ತಾ ಇದೆ ಶಿವಮೊಗ್ಗ ಈಗ?
1: ಮಳೆ ಆಗಾಗ ಬರುತ್ತೆ ಸರ್, ಸಣ್ಣ.
2: ಇವಾಗ ತುಂತುರು ಮಳೆ ಬರ್ತಾನೆ ಇದೆ ನಮಗೆ, ಈಗ ಒಂದು ಅರ್ಧ ಗಂಟೆ ಆಯ್ತು.
1: ಓಕೆ,
2: ಅಂದ್ರೆ ಅಂತ ದೊಡ್ಡ ಹನಿ ಅಲ್ಲ, ಹಿಂಗೆ ತುಂತುರು.
1: ಸಮಾಧಾನಕರ.
2: ಹಾ, ಸಮಾಧಾನಕರ ಬಹುಮಾನ ಅಂತಾರಲ್ಲ ಆತರ.
1: ಹಂಗೆ. ಓಕೆ, ಸೊ ಷಡಾಕ್ಷರಿ ಅವರೇ ಹೇಳಿ, ಇವತ್ತು ನಿಮ್ಮ ಮನೆಗೆ ಯಾರು ಸಡನ್ ಆಗಿ ಗೆಸ್ಟ್ ಬಂದ್ರು ಅಂತಂದ್ರೆ ಯಾವ ರೀತಿ ಅವರಿಗೆ ತಿಂಡಿನ ಮಾಡ್ಕೊಡ್ತೀರಾ? ಯಾವ ತಿಂಡಿ ಸಿಗುತ್ತೆ ನಿಮ್ಮ ಮನೆಗೆ ಬಂದ್ರೆ?
2: ನಮ್ಮ ಮನೆಗೆ ಬಂದ್ರೆ ಇದನ್ನ ನೋಡ್ಕೊಂಡು ನಾವು ಇದ್ ಮಾಡ್ತೇವೆ. ಅವ್ರ ಪರಿಸ್ಥಿತಿ ನೋಡ್ಬೇಕಲ್ಲ,
1: ಅವ್ರ ಪರಿಸ್ಥಿತಿ ಹೆಂಗಿದೆ.
2: ಹೌದ್ರ? ಆತರ ನೋಡ್ಕೊಂಡು ಯೋಗಕ್ಷೇಮ ಅಂತ ನಾವ್ ಕೇಳ್ತೀವಿ. ಮೊದಲು ಹೇಗಿದ್ದೀರಿ, ಮನೆ ಕಡೆ ಹೇಗಿದ್ದಾರೆ ಎಲ್ಲ ಕೇಳೋದು. ಆ ನಂತರ ವಿಷಯಕ್ಕೆ ಬರ್ತೇವಿ. ಈಗ ಹಂಗೆ ಬಂದು ಹೋಗೋದಾದ್ರೆ ಅವ್ರಿಗೆ ಒಂದು ಟೀ ಮಾಡ್ಕೊಡ್ತೀವಿ. ಆ ನಂತರ ತಿಂಡಿಗೆ ವ್ಯವಸ್ಥೆ ಮಾಡ್ತೀವಿ. ಬೇಗ ಮಾಡೋದು ಅಂದ್ರೆ ಮಂಡಕ್ಕಿ ಉಸುಳಿ ಮಾಡ್ತಾರೆ. ಆ ನಂತರ ಟೈಮ್ ಇತ್ತು ಅಂದ್ರೆ ಶಾವಿಗೆ ಬಾತು, ಶಾವಿಗೆ ಉಪ್ಪಿಟ್ಟು ಅಂತವಲ್ಲ,
1: ಶಾವಿಗೆ ಉಪ್ಪಿಟ್ಟು
2: ಮಾಡ್ತೀವಿ. ಈ ತರ ಮಾಡ್ತೀವಿ. ಅತಿಥಿ ಸತ್ಕಾರ ಮಾಡ್ಲೇಬೇಕು ಸರ್ ಯಾರಾದ್ರೂ. ಯಾಕಂದ್ರೆ ಅತಿಥಿಗಳು ನಮಗೆ ಮನೆ ಬಂದಂತ ಮುಖ್ಯವಾದ ಒಂದು ದೇವರೇ ಅಂತ ಒಂದು ಅನ್ಬೋದು ಅವಾಗ. ಆದ್ರೂ ಕೆಲವ್ರು ಇರ್ತಾರೆ, ಬಾಯ ಬಸಪ್ಪ ಹೊಟ್ಟೆಗೆ ಸಪ್ಪ ಅಂತ. ಯಾಕಂದ್ರೆ ಇವ್ರು ಯಾಕಾರ ಬಂದಾರೋ ಅಂತ ಒಂದು ಸುಮ್ನೆ ಮಾತಾಡಿಸ್ತಾರೆ ಕಟಾಚಾರಕ್ಕೆ. ಆ ಯೋಗಕ್ಷೇಮ ಕೇಳೋದು ಇಲ್ಲ ಏನಿಲ್ಲ, ಇವ್ರು ಯಾವಾಗ ಹೋಗ್ತಾರೋ ಅನ್ನೋರು ನೋಡೋರು ಇರ್ತಾರೆ. ಅದೇ ಬಾಯ ಬಸಪ್ಪ ಹೊಟ್ಟೆ ಸಪ್ಪ ಅಂತ ಒಂದ್ ಗಾದೆ ಇದೆ.
1: ಕೆಲವೊಂದ್ಸರಿ
2: ಹೌದು ಇರ್ತಾರೆ ಸರ್, ಅಂತರು ಇರ್ತಾರೆ. ಆದ್ರೆ ಅತಿಥಿ ದೇವೋಭವ ಅಂತ ಹೇಳಿ ನಾವು ಪಾಲನೆ ಮಾಡ್ತಾ ಇದ್ದೇವೆ ಸರ್. ನಾವು ನಮಗೆ ಶತ್ರುಗಳು ಬಂದ್ರು ನಾವು ನಮಗೆ ಅವ್ರನ್ನ ಯೋಗಕ್ಷೇಮ ಕೇಳಿ ಅದ್ರ ಒಂದ್ ಚಾ ಕೂಟ ಕೊಡ್ತೀವಿ. ಟೈಮ್ ಇತ್ತು ಅಂದ್ರೆ ಅದ್ರಲ್ಲೂ ಸರ್ ಈ ಏನ್ ಕೊಡಕ್ ಬರ್ತಾರಲ್ಲ ಮದುವೆ ಕಾರ್ಡ್ಗಳು ಅವ್ರನ್ನ, ಅವ್ರಿಗಂತೂ ನಾವು ಒತ್ತಾಯ ಮಾಡೋದಿಲ್ಲ ಸರ್.
1: ಪಾಪ ಅಲ್ವಾ ಅವರು, ಎಲ್ಲ ಮನೇಲೂ ಟೀ ಕುಡಿದಿರ್ತಾರೆ.
2: ಹೌದ್ ಸರ್, ಯಾಕಂದ್ರೆ ಅದು ಆ ಪರಿಸ್ಥಿತಿ ನಾವು ಅನುಭವಿಸಿರ್ತೀವಿ, ಹಾಗೆ ನನಗೆ ಗೊತ್ತಿದೆ. ಅದಕ್ಕೆ ನಾವ್ ಏನ್ ಮಾಡ್ತೇವೆ ಅಂದ್ರೆ ಯಾವ್ದಾರು ಒಂದ್ ಮನೆಯಲ್ಲಿ ಊಟಕ್ಕೆ ಮುಂದುವರಿ ಹೋಗ್ಬೇಕಾರೆ ನಾವು ಒಂದು ಊಟಕ್ ಬರ್ತೇವಿ ಈಗ ಅಂತಂದ್ ಹೇಳಿ ಊಟ ಮಾಡ್ತೇವೆ ಸರ್ ನಾವು. ಅದು ಕುಡಿ ಚಾ ಕುಡ್ದು ಗ್ಯಾಸ್ಟಿಕ್ ಆಗೋ ಸಂದರ್ಭಗಳು ಬಹಳ ಇರುತ್ತೆ ಅಲ್ಲಿ. ಅದರಿಂದ ನಾವು ಮುಂದಿನ ಊರಿಗೆ ಬಂದಾಗ ಒಂದ್ ಯಾರ್ದಾರು ನಮ್ಮ ನೆಂಟರ ಮನೆಯಲ್ಲಿ ಒಂದು ಊಟಕ್ಕೆ ಏನಾರ ವ್ಯವಸ್ಥೆ ಮಾಡ್ರಿ ಅಂತ ಹೇಳ್ಬಿಡ್ತೇವೆ. ಯಾಕಂದ್ರೆ ಎಲ್ಲಾ ತಲು ಆತರ ಹೋದಾಗ ಏನಾಗುತ್ತೆ, ಹೊಟ್ಟೆ ಗ್ಯಾಸ್ಟಿಕ್ ಆಗೋ ಸಂಭವ ಇರುತ್ತೆ ಸರ್. ಬರೀ ಚಾ ಕುಡ್ದು. ಅದರಿಂದನ ಎಲ್ಲಾರು ಒಂದ್ ಊಟ ಮಾಡಕ್ ನಾವು ವ್ಯವಸ್ಥೆ ಮಾಡ್ಬೇಕು ಸರ್ ಆತರ.
1: ಓಕೆ, ಸೂಪರ್. ಸೊ ಈ ತರ ಅತಿಥಿಗಳನ್ನ ನಾವು ಟ್ರೀಟ್ ಮಾಡ್ಬೇಕು ಅಂತ ಹೇಳ್ತೀರಾ?
2: ನಾವು ಮಾತ್ರ ಅವ್ರಿಗೆ ಇದನ್ ಕೊಡಕ್ ಬಂದ್ರಿ ಮಾತ್ರ ನಾನು ಯಾರಿಗೂ ಒತ್ತಾಯ ಮಾಡೋದಿಲ್ಲ. ಇನ್ನೆಲ್ಲ ಬಂದಂತೆ ನಾನು ಅತಿಥಿ ಸತ್ಕಾರ ಚೆನ್ನಾಗಿ ಮಾಡ್ತಾರೆ ಸರ್ ನಮ್ಮ ಮನೆಯಲ್ಲಿ. ನಮ್ಮ ಮನೆ ಯಾರೇ ಆಗಿರ್ಬೋದು, ನಮ್ದು ಕೂಡು ಕುಟುಂಬ ಆದ್ರಿಂದನ ಯಾರೇ ಬಂದ್ರು ಆತರ ಏನು ಇದಿಲ್ಲ, ಅತಿಥಿ ಸತ್ಕಾರ ಮಾಡೇ ಮಾಡ್ತೀವಿ.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು.
2: ಅವಕಾಶ ಕೊಡೋಕ್ಕಾಗಿ ಧನ್ಯವಾದಗಳು ಸರ್.
1: ಓಕೆ, ನೀವು ಕೂಡ ಥ್ಯಾಂಕ್ ಯು. ಸೊ ಷಡಾಕ್ಷರಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು ಅವ್ರ ಮನೆಗೆ ಬಂದಂತಹ ಅತಿಥಿಗಳಿಗೆ ಯಾವ ರೀತಿಯ ಸತ್ಕಾರ ಮಾಡ್ತೀವಿ ಅಂತ. ಸೊ ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅಂಡ್ ಅದೇ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಏನೆಲ್ಲ ತಿಂಡಿ ಸಿಗ್ಬೋದು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಕೆಲವೊಂದಷ್ಟು ಜನ ಯಾವ ರೀತಿ ಅತಿಥಿಗಳನ್ನ ಟ್ರೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಅಂಡ್ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸು, ನಿಮ್ಮ ಅನಿಸಿಕೆಗಳನ್ನ ನಮ್ಮ ಸಂಖ್ಯೆ 9686069869 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಕರೆ ಸಿಗಲ್ಲ ಯಾರು ಕೂಡ ಬೇಜಾರಾಗ್ಬಿಡಿ, ಮತ್ತೆ ನಾಳೆ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ನಮ್ಮ ಎಲ್ಲ ಶೋಗಳನ್ನ ಕೂಡ ಕೇಳ್ತಾ ಎಂಜಾಯ್ ಮಾಡಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಕುವೆಂಪು ವಿಶ್ವವಿದ್ಯಾಲಯದ ವತಿಯಿಂದ ನಗರದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಆಗಸ್ಟ್ 13 ಗುರುವಾರ ಬೆಳಗ್ಗೆ 11 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಕಾಲೇಜು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1-2 ಜಿಲ್ಲಾ ಏಡ್ಸ್ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಘಟಕ ಹಾಗೂ ರೆಡ್ ರಿಬ್ಬನ್ ಕ್ಲಬ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅವಿನಾಶ್ ಟಿ ಅಧ್ಯಕ್ಷತೆ ವಹಿಸುವರು. ಕವಯತ್ರಿ ಸವಿತಾ ನಾಗಭೂಷಣ್ ಉದ್ಘಾಟಿಸುವರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಕಿರಣ್ ಎಸ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಲಹಾ ಸಮಿತಿ ಸಂಚಾಲಕ ಡಾಕ್ಟರ್ ಕುಂದನ್ ಬಸವರಾಜ್, IQSE ಸಂಚಾಲಕಿ ಡಾಕ್ಟರ್ KS ಸರಳ, ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ ಗಿರಿಧರ್ KV ಉಪಸ್ಥಿತರಿರುವರು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ಪರಶುರಾಮ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅವಿನಾಶ್ ಟಿ ಉಪಸ್ಥಿತರಿರುವರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಆಗಸ್ಟ್ 13-14 ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಚುಂಚಾದ್ರಿ ಕಪ್ ವಾಲಿಬಾಲ್ ಸಂಭ್ರಮವನ್ನು ಏರ್ಪಡಿಸಲಾಗಿದೆ. ಸಹ್ಯಾದ್ರಿ ತಪ್ಪಲಿನ ಮಲೆನಾಡಿನ ಮಡಿಲಲ್ಲಿ ಶೈಕ್ಷಣಿಕ ಹಾಗೂ ಬೌದ್ಧಿಕ ಬೆಳವಣಿಗೆಯಲ್ಲಿ ವಿಶೇಷ ಹೆಸರಿನಿಂದ ಕಂಗೊಳಿಸುತ್ತಿರುವ ವಿದ್ಯಾಸಂಸ್ಥೆಯೇ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆ. ಯುವ ಜನಾಂಗದಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಯೋಗ್ಯ ಮಾರ್ಗದರ್ಶನ ಮತ್ತು ತರಬೇತಿ ನೀಡಿ ಅವರ ಬದುಕನ್ನು ರೂಪಿಸುವ ಪ್ರಯತ್ನಕ್ಕಾಗಿ ಶಿವಮೊಗ್ಗ ನಗರದಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯರಾದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಅನೇಕ ಸಂಸ್ಥೆಗಳ ಕ್ರೀಡಾತಜ್ಞರು ಮತ್ತು ತರಬೇತುದಾರರ ಒಂದು ತಂಡ ಅಸ್ತಿತ್ವಕ್ಕೆ ಬಂದಿರುವುದರಿಂದ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಸಾಧ್ಯವಾಗಿದೆ. ವಿದ್ಯಾಸಂಸ್ಥೆಯಿಂದ ಕ್ರೀಡೆಯಲ್ಲಿ ಉತ್ತಮ ತರಬೇತಿಯನ್ನು ನೀಡಿ ಕ್ರೀಡಾಪಟುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಮೆರೆಯುವಂತೆ ಮಾಡಿದೆ. ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಅನೇಕ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದ್ದೇವೆ. ಇದರಂತೆ ಶಿವಮೊಗ್ಗ ಜಿಲ್ಲೆಯ ವಾಲಿಬಾಲ್ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಜಿಲ್ಲಾ ವಾಲಿಬಾಲ್ ಸಂಸ್ಥೆ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ 80th ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಆಹ್ವಾನಿತ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರಿಗಾಗಿ CSI ಕಪ್ 1996 ವಾಲಿಬಾಲ್ ಪಂದ್ಯಾವಳಿಯನ್ನು ಆರಂಭಿಸಲಾಯಿತು. ಈ ಪಂದ್ಯಾವಳಿಯಲ್ಲಿ ಪ್ರತಿ ವರ್ಷ ಶಿವಮೊಗ್ಗ ಜಿಲ್ಲೆಯ ಪ್ರೌಢಶಾಲಾ ಬಾಲಕರ ಸುಮಾರು 65 ತಂಡಗಳು, ಬಾಲಕಿಯರ 35 ತಂಡಗಳು ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡುತ್ತಿವೆ. ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಆಟ ಪ್ರದರ್ಶಿಸಿದ ಬಾಲಕ ಬಾಲಕಿಯರಿಗೆ ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಬೂಸ್ಟರ್, ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಲೀಬ್ರೋ, ಬೆಸ್ಟ್ ಸೆಂಟರ್ ಬ್ಲಾಕರ್ ಈ ಪ್ರಶಸ್ತಿಗಳನ್ನು ನೀಡಿ ಕ್ರೀಡಾಪಟುಗಳನ್ನು ಹುರಿದುಂಬಿಸಲಾಗುತ್ತಿದೆ. ವಿಜೇತ ತಂಡಗಳಿಗೆ ಆಕರ್ಷಕ ಪಾರಿತೋಷಕದೊಂದಿಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ಬಾರಿ ಬಾಲಕಿಯರ ವಿಭಾಗದಲ್ಲಿ 33ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸುತ್ತಿರುವುದರಿಂದ ಈ ಬಾರಿಯೂ ತೃತೀಯ ಮತ್ತು 4ನೇ ಸ್ಥಾನ ಪಡೆದ ಬಾಲಕಿಯರ ತಂಡಕ್ಕೆ ನಗದು ಬಹುಮಾನ ಕೊಡುತ್ತಿರುವುದು ಮತ್ತೊಂದು ವಿಶೇಷ. ಈ ಪಂದ್ಯಾವಳಿಯು ಆರಂಭವಾದಾಗಿನಿಂದ ಪ್ರತಿ ವರ್ಷವೂ ಶಿವಮೊಗ್ಗ ಜಿಲ್ಲೆಯ 20-25 ವಾಲಿಬಾಲ್ ಕ್ರೀಡಾಪಟು ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಭಾರತ ತಂಡವನ್ನು ಪ್ರತಿನಿಧಿಸಿ ಶಿವಮೊಗ್ಗ ಜಿಲ್ಲೆಗೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಮಹಾಪೋಷಕರು ಹಾಗೂ ಕ್ರೀಡಾ ಪ್ರೇಮಿಗಳಾದ ಪೂಜ್ಯ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ಪ್ರತಿ ವರ್ಷ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇವರೊಂದಿಗೆ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯು ಸಹ ಕೈ ಜೋಡಿಸಿದೆ. ಈ ವರ್ಷ ಪಂದ್ಯಾವಳಿಯು ದಿನಾಂಕ 13-8-2026 14-8-2026 ನಡೆಯಲಿದ್ದು ಆಟಗಾರರ ಅನುಕೂಲಕ್ಕಾಗಿ ಈಗಾಗಲೇ 4 ಅಂಕಣಗಳನ್ನು ಸಿದ್ಧಪಡಿಸಲಾಗಿದೆ. ಶಿವಮೊಗ್ಗ ನಗರ ನೆಹರು ಕ್ರೀಡಾಂಗಣದಲ್ಲಿ ಹೊರಾಂಗಣ ಮತ್ತು ಒಳಾಂಗಣದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ನಡೆಸಲಾಗುವುದು. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ನುರಿತ ವಾಲಿಬಾಲ್ ತೀರ್ಪುಗಾರರು ಆಗಮಿಸಲಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬರುವ ಎಲ್ಲಾ ಕ್ರೀಡಾಪಟುಗಳಿಗೂ ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾ ಮಟ್ಟದಲ್ಲಿ ನಡೆಸಲಾಗುತ್ತಿದ್ದು ಜಿಲ್ಲೆಯ 17 ವರ್ಷ ವಯೋಮಿತಿಯೊಳಗಿನ ಕ್ರೀಡಾಪಟುಗಳನ್ನೊಳಗೊಂಡ ಪ್ರೌಢಶಾಲಾ ತಂಡಗಳು ಭಾಗವಹಿಸಬಹುದಾಗಿದೆ. ನಗರದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಮತ್ತು ಚುಂಚಾದ್ರಿ ಸ್ಪೋರ್ಟ್ಸ್ ಕ್ಲಬ್ನ ವತಿಯಿಂದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರಿಗೆ ಆಗಸ್ಟ್ 14 ನೆಹರು ಕ್ರೀಡಾಂಗಣದಿಂದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಬೆಳಿಗ್ಗೆ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಬಹುದು. ಅಂದು 6 ನೆಹರು ಕ್ರೀಡಾಂಗಣದಿಂದ ಪ್ರಾರಂಭವಾಗುವ ಓಟದ ಸ್ಪರ್ಧೆ ಶರಾವತಿ ನಗರದ ಬಿಜಿಎಸ್ ವಸತಿ ಶಾಲೆಯ ಆವರಣದಲ್ಲಿ ಕೊನೆಗೊಳ್ಳಲಿದೆ. ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗನಾಡಿ ಪೋನಡ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ರಂಗಾಯಣದ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 3 ಜನ ತಂತ್ರಜ್ಞರು ಹಾಗೂ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 3 ಜನ ತಂತ್ರಜ್ಞರನ್ನು ನಿಯಮಾನುಸಾರವಾಗಿ ನೇಮಕ ಮಾಡಿಕೊಳ್ಳಲಾಗುವುದು. ಸಂಗೀತ, ಧ್ವನಿ ಬೆಳಕು, ರಂಗಸಜ್ಜಿಕೆ ಅಥವಾ ವಸ್ತ್ರ ವಿಭಾಗ, ಪ್ರತಿ ವಿಭಾಗದಲ್ಲಿ ಕನಿಷ್ಠ 10 ವರ್ಷಗಳ ರಂಗಾನುಭವ ಹೊಂದಿರಬೇಕು. ತಂತ್ರಜ್ಞರಿಗೆ ಕನಿಷ್ಠ ಕನ್ನಡ ಭಾಷೆಯ ಓದುವ, ಬರೆಯುವ, ಗ್ರಹಿಸುವ ಸಾಮರ್ಥ್ಯವಿರಬೇಕು. ರಂಗಾನುಭವದ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತು ರಂಗ ಶಿಕ್ಷಣದ ಅರ್ಹತೆಗಳು ಇದ್ದಲ್ಲಿ ಅಂತಹವರಿಗೆ ಆದ್ಯತೆ ನೀಡಲಾಗುವುದು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ ಕ್ರೋಢೀಕೃತವಾಗಿ ಮಾಸಿಕ ರು 25,000 ರುಗಳನ್ನು ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನು ತಂತ್ರಜ್ಞರೇ ಮಾಡಿಕೊಳ್ಳಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ತಂತ್ರಜ್ಞರ ನೇಮಕದ ಸಂದರ್ಭದಲ್ಲಿ ರೋಸ್ಟರ್ ನಿಯಮಗಳು ಕಡ್ಡಾಯವಾಗಿರುವುದಿಲ್ಲ. ತಂತ್ರಜ್ಞರಿಗೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಕಲಾವಿದರ ನೇಮಕದ ನಿಬಂಧನೆಗಳು: ರಂಗಾಯಣ ಶಿವಮೊಗ್ಗ ರೆಪರ್ಟರಿಗೆ 12 ಜನ ಕಲಾವಿದರನ್ನು ನೇಮಕ ಮಾಡಿಕೊಳ್ಳಲಾಗುವುದು. 12 ಜನ ಕಲಾವಿದರಲ್ಲಿ ಕನಿಷ್ಠ 4 ಮಹಿಳೆಯರಿಗಾಗಿ ಮೀಸಲಾಗಿದೆ ಹಾಗೂ 4 ಪರಿಶಿಷ್ಟ ಜಾತಿ ಅಥವಾ ವರ್ಗದ ಕಲಾವಿದರಿಗೆ ಮೀಸಲಿಡಲಾಗಿದೆ. ಈ ನೇಮಕಾತಿಗಳಲ್ಲಿ ಕನಿಷ್ಠ 50% ಹುದ್ದೆಗಳನ್ನು ಪ್ರಾದೇಶಿಕ ವಲಯ ಕಲಾವಿದರಿಗೆ ಮೀಸಲಿಡಲಾಗಿದೆ. ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಕಲಾವಿದರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ 1ನೇ ವರ್ಷ ಮಾಸಿಕ ರು 18,000, ಈಗಾಗಲೇ ರಂಗಾಯಣಗಳಲ್ಲಿ

ಕಲಾವಿದರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಮಾಸಿಕ ರು 20,000 ರುಗಳನ್ನು ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ರಂಗಾಯಣಗಳಲ್ಲಿ ಕಲಾವಿದರಾಗಿ ಸೇವೆ ಸಲ್ಲಿಸಿರುವವರು ದೃಢೀಕರಣ ಪತ್ರವನ್ನು ಆಯಾ ರಂಗಾಯಣಗಳಿಂದ ಪಡೆದು ಸಲ್ಲಿಸಬೇಕು. ದಿನಾಂಕ 7/8/2026 ಕಲಾವಿದರ ವಯಸ್ಸು ಕನಿಷ್ಠ 18 ವರ್ಷಗಳಿಂದ ಗರಿಷ್ಠ 32 ವರ್ಷ ಮೀರಿರಬಾರದು. ಪಾರಂಪರಿಕ ಕಲೆಯ ಕುಟುಂಬಗಳಿಂದ ಬಂದ ಕಲಾವಿದರಿಗೆ ಆದ್ಯತೆ ನೀಡಲಾಗುವುದು. ಇಂತಹ ಪ್ರಕರಣದಲ್ಲಿ ವಯೋಮಿತಿಯನ್ನು 5 ವರ್ಷ ಸಡಿಲಗೊಳಿಸಬಹುದು. ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವುದು, ಕಲಾವಿದರ ಆಯ್ಕೆಯನ್ನು ಸಂದರ್ಶನದ ಮೂಲಕ ಪಾರದರ್ಶಕವಾಗಿ ಆಯಾ ರಂಗಾಯಣಗಳ ಅಧ್ಯಕ್ಷತೆಯಲ್ಲಿ ರಚಿಸುವ ಉಪಸಮಿತಿಯು ಮಾಡುತ್ತದೆ. ಆಯ್ಕೆಯಾದ ಕಲಾವಿದರು ರಂಗಾಯಣ, ಶಿವಮೊಗ್ಗ ನಿಯಮ ಮತ್ತು ಷರತ್ತುಗಳಿಗೆ ಬದ್ಧರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಯಾವುದೇ ಕಲಾವಿದರ ನಡವಳಿಕೆ ಅನಪೇಕ್ಷಿತವೆಂದು ಕಂಡುಬಂದಲ್ಲಿ ಅಂತಹ ಕಲಾವಿದರನ್ನು ತಕ್ಷಣದಲ್ಲಿ ತೆಗೆದುಹಾಕುವ ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಮೇಲ್ಕಂಡ ತಂತ್ರಜ್ಞರು ಹಾಗೂ ಕಲಾವಿದರು ಆಯಾ ರಂಗಾಯಣದ ನಿರ್ದೇಶಕರ ಹಾಗೂ ಆಡಳಿತಾಧಿಕಾರಿಯವರ ಆಡಳಿತ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ. ಕಲಾವಿದರು ಮತ್ತು ತಂತ್ರಜ್ಞರ ಆಯ್ಕೆಯು ರಂಗಾಯಣದ ಚಟುವಟಿಕೆಗಳ ಅಗತ್ಯದ ಹಿನ್ನೆಲೆಯಲ್ಲಿ ಸಂಚಿತ ವೇತನದ ಆಧಾರದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಇವು ಸರ್ಕಾರದ ಕಾಯಂ ಹುದ್ದೆಗಳಾಗಿರುವುದಿಲ್ಲ. ಸಂದರ್ಶನದ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು. ಈ ಮೇಲ್ಕಂಡ ಷರತ್ತುಗಳಲ್ಲದೆ ಇತರೆ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಆಯ್ಕೆ ಸಮಿತಿಗೆ ಇರುತ್ತದೆ. ಆಸಕ್ತ ಕಲಾವಿದ ತಂತ್ರಜ್ಞರು ಭರ್ತಿ ಮಾಡಿದ ಅರ್ಜಿಯನ್ನು ದಿನಾಂಕ 20/8/2026 ಸಂಜೆ 5:30 ಒಳಗಾಗಿ ಆಡಳಿತಾಧಿಕಾರಿಗಳು ರಂಗಾಯಣ, ಸುವರ್ಣ ಸಂಸ್ಕೃತಿ ಭವನ, ಅಶೋಕನಗರ, ಹೆಲಿಪ್ಯಾಡ್ ಹಿಂಭಾಗ, ಶಿವಮೊಗ್ಗ ವಿಳಾಸಕ್ಕೆ ಖುದ್ದಾಗಿ ಅಂಚೆ ಮೂಲಕ ಅಥವಾ ಇಮೇಲ್ ವಿಳಾಸ ಅಥವಾ ಗೂಗಲ್ ಫಾರ್ಮ್ ಅನ್ನು ಫೇಸ್ಬುಕ್ ಶಿವಮೊಗ್ಗ ರಂಗಾಯಣ ಅಥವಾ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0818225653 53 ಅಥವಾ ಮೊಬೈಲ್ ಸಂಖ್ಯೆ 7975229166 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಬನೋಡ್ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗನಾಡಿ ಪೊನ್ನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗದ ರಂಗಸೌರಭ ಕಲಾ ಸಂಸ್ಥೆ ಪ್ರಸ್ತುತಪಡಿಸುವ ಎರಡು ನಗೆ ನಾಟಕಗಳು 19/8/2026 ಬುಧವಾರ ಸಂಜೆ 6 ಸುವರ್ಣ ಸಂಸ್ಕೃತಿ ಭವನ ರಂಗಾಯಣ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ ಎರಡು ನಗೆ ನಾಟಕಗಳ ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ, ಸಂಗೀತ ಶ್ರೀಪಾದ ತೀರ್ಥಹಳ್ಳಿ, ಬೆಳಕು ಮತ್ತು ವಸ್ತ್ರ ವಿನ್ಯಾಸ ಎನ್ ಚಂದನ್ ಶಿವಮೊಗ್ಗ, ರಂಗಸಜ್ಜಿಕೆ ವಸ್ತ್ರ ವಿನ್ಯಾಸ ಟಿವಿ ರಾಜೇಂದ್ರ ಶಿವಮೊಗ್ಗ ಇವರದ್ದಾಗಿದೆ. ಇವರು ಎಚ್ಚರಿದ್ದರೂ ನಾಟಕದಲ್ಲಿ ಪುಟಾಣಿಗಳು ನಟಿಸಲಿದ್ದು, ಕನ್ನಡ ಕಚಗುಳಿ ನಾಟಕದಲ್ಲಿ ಹಿರಿಯ ಮತ್ತು ಕಿರಿಯ ಕಲಾವಿದರಿದ್ದಾರೆ. ಈ ವಿಶೇಷ ನಾಟಕೋತ್ಸವಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ರಂಗಸೌರಭ ಕಲಾ ಸಂಸ್ಥೆ ಶಿವಮೊಗ್ಗ ಇವರು ಕೋರಿದ್ದಾರೆ. ಮುಂದಿನ ವಿವರ. 2026-27 ಸಾಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಮತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಪಿಜಿ ಕೇಂದ್ರಗಳಲ್ಲಿರುವ ಎಲ್ಲಾ ಸ್ನಾತಕೋತ್ತರ ಪದವಿ ಕೋರ್ಸುಗಳಿಗೆ ಇದೇ ಆಗಸ್ಟ್ 13 ಮತ್ತು 14 ಪ್ರವೇಶಾತಿ ಕೌನ್ಸಿಲಿಂಗ್ ನಡೆಯಲಿದೆ. ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿರುವ ಆಯಾ ವಿಭಾಗಗಳಲ್ಲಿಯೇ ಕೇಂದ್ರೀಕೃತ ಕೌನ್ಸಿಲಿಂಗ್ ಮೂಲಕ ವಿಶ್ವವಿದ್ಯಾಲಯ ಮತ್ತು ಎಲ್ಲಾ ಕಾಲೇಜುಗಳ ಪ್ರವೇಶಾತಿ ನಡೆಯಲಿದೆ. ಈಗಾಗಲೇ ವಿಷಯವಾರು ಕ್ರೋಢೀಕೃತವಾಗಿರುವ ಮೆರಿಟ್ ಪಟ್ಟಿಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆಯಾ ವಿಭಾಗಗಳಲ್ಲಿ ಬೆಳಗ್ಗೆ 9:30 ಹಾಜರಿರಲು ತಿಳಿಸಲಾಗಿದೆ. ಆಗಸ್ಟ್ 13 ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ನಡೆಯಲಿದ್ದು, ಆಗಸ್ಟ್ 14 ಮೆರಿಟ್ ಕಮ್ ಪೇಮೆಂಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದು ವಿಶ್ವವಿದ್ಯಾಲಯದ ಶೈಕ್ಷಣಿಕ

ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ ಬಿಆರ್ಸಿ ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾನಸಿಕ ಆರೋಗ್ಯ ಸಲಹೆಗಾರ ಅಥವಾ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸೆಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ ರು 40,000 ಹಾಗೂ ಪ್ರಯಾಣ ಭತ್ಯೆಯಾಗಿ ರು 10,000 ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ಶಿವಮೊಗ್ಗ ನಗರ ಉಪವಿಭಾಗ 2 ಸಹಾಯಕ ಕಾರ್ಯನಿರ್ವಾಹಕರ ಇಂಜಿನಿಯರಿಂಗ್ ಕಚೇರಿಯಲ್ಲಿ ಆಗಸ್ಟ್ 13 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಸಂಬಂಧಪಟ್ಟ ಪ್ರದೇಶದ ಗ್ರಾಹಕರ ಅಹವಾಲುಗಳನ್ನು ಸ್ವೀಕರಿಸುವುದರಿಂದ ಈ ಅವಕಾಶವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಎಲ್ಲಾ ಹೋಮ್ಸ್ಟೇ, ಹೋಟೆಲ್, ರೆಸಾರ್ಟ್ ಹಾಗೂ ಇತರೆ ವಸತಿ ಘಟಕಗಳ ಮಾಲೀಕರು ಮತ್ತು ತಮ್ಮ ಸಂಸ್ಥೆಗಳನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳಬೇಕು. ಜೊತೆಗೆ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಮತ್ತು ತುರ್ತು ನೆರವಿನ ಹಿತದೃಷ್ಟಿಯಿಂದ ಮಾಹಿತಿ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರು ತಿಳಿಸಿದ್ದಾರೆ. ಸಿಂಗಲ್ ಎಮರ್ಜೆನ್ಸಿ ಹೆಲ್ಪ್ಲೈನ್ 112, ನ್ಯಾಷನಲ್ ಟೂರಿಸ್ಟ್ ಹೆಲ್ಪ್ಲೈನ್ 1800-11-11-3363 ಅಥವಾ 1363, ವಿಮೆನ್ ಸೇಫ್ಟಿ ಹೆಲ್ಪ್ಲೈನ್ 181, ಚೈಲ್ಡ್ ಹೆಲ್ಪ್ಲೈನ್ 1098, ಸಮೀಪದ ಆಸ್ಪತ್ರೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಪರ್ಕ ಮಾಹಿತಿ. ಸಹಾಯಕ ಅಥವಾ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಶಿವಮೊಗ್ಗ 0818225-1444. ಜಿಲ್ಲಾಧಿಕಾರಿಗಳ ಕಚೇರಿ 0818227-271101. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ 0818222-21010 ಅಥವಾ 1077. ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಹಾಗೂ ಸಗಿ ಒನ್ ಸ್ಟಾಪ್ ಸೆಂಟರ್ 0818222-22-3055. ಈ ಎಲ್ಲ ಮಾಹಿತಿ ಫಲಕಗಳನ್ನು ಎಲ್ಲಾ ವಸತಿ ಘಟಕಗಳಲ್ಲಿ ಸ್ಪಷ್ಟವಾಗಿ ಕಾಣುವ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಳವಡಿಸಿ ಪ್ರವಾಸಿಗರ ಸುರಕ್ಷತೆ, ಭದ್ರತೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ನೆರವು ದೊರೆಯುವಂತೆ ಕ್ರಮ ವಹಿಸಬೇಕು. ಹೆಚ್ಚಿನ ಅಗತ್ಯ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಪ್ರವಾಸೋದ್ಯಮ ಇಲಾಖೆ, ಎ ಬ್ಲಾಕ್, 3ನೇ ತಿರುವು, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818222-251444 ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ, ರಾಡಿಪೋ ನಾಟ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಈವ್ನಿಂಗ್ ಸ್ನೇಹಿತರೆ. ಕಾಫಿಯ ಸಮಯ ಅಥವಾ ಟೀ ಬ್ರೇಕಿನ ಸಮಯ. ಸೊ ಎಲ್ಲರದು ಕಾಫಿ ಆಯ್ತು ಅಂತ ಅನ್ಕೊಳ್ತೀನಿ. ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ದಿನವಿಡೀ ದೇಹ ಸುಸ್ತಾಗಿರಬಹುದು, ಆದ್ರೆ ನಮ್ಮ ಮಲೆನಾಡಿನವರ ಮನಸ್ಸು ಯಾವತ್ತೂ ಸುಸ್ತಾಗಲ್ಲ ಅಲ್ವಾ? ಆ ಆಫೀಸ್ ಫೈಲ್ಸ್ ಅನ್ನ ಪಕ್ಕಕ್ಕಿಡಿ, ಆ ಚಿಂತೆಗಳನ್ನೆಲ್ಲ ಗಾಳಿಯಲ್ಲೇ ತೇಲಿಬಿಡಿ. ಈಗ ನಿಮ್ಮ ಗಾಡಿಯ FM ವಾಲ್ಯೂಮ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ. ಮುಖದ ಮೇಲೆ ಒಂದು ಕ್ಯೂಟ್ ಆಗಿರೋ ಸ್ಮೈಲ್ ತಂದ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಲೈಫಿನ ಪ್ರೀತಿ, ಖುಷಿ ಮತ್ತು ಜ್ಞಾನದ ಗ್ರಾಫ್ ಅನ್ನ ರೈಸ್ ಮಾಡೋದಕ್ಕೆ ನಾನು ಇವತ್ತು ಒಂದು ಸೂಪರ್ ಆದಂತಹ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ನಾವು ಮಾತನಾಡ್ತಾ ಇರೋ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಮ ಜಮೀನು ನಿಮ್ಮ ಹಕ್ಕು ಮತ್ತು ನಿಮ್ಮ ನೆಮ್ಮದಿಗೆ ಸಂಬಂಧಿಸಿದ್ದು. ಸೊ ಜಸ್ಟ್ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಆಲಿಸಿ. ಎಸ್, ಹೌದು ಸ್ನೇಹಿತರೆ, ಇವತ್ತು ನಾವು ಪ್ರತಿಯೊಬ್ಬರಿಗೂ, ಅದರಲ್ಲೂ ಮುಖ್ಯವಾಗಿ ನಮ್ಮ ಹೆಮ್ಮೆಯ ಅನ್ನದಾತರಿಗೆ ಅತಿ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಅದೇ ನಮ್ಮ ಸಮಾಜದಲ್ಲಿ ಸದ್ದಿಲ್ಲದ ಅತಿ ದೊಡ್ಡ ಜವಾಬ್ದಾರಿ ನಿಭಾಯಿಸುವ ಸರ್ಕಾರದ ಸರ್ವೆಯರ್ಗಳ ಪಾತ್ರ. ಭೂಮಿಯ ಅಳತೆ ಮತ್ತು ಗಡಿ ನಿರ್ಧಾರಣೆ. ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಇರಬಹುದು, ಆದ್ರೆ ಗಡಿ ರೇಖೆ ಕರೆಕ್ಟ್ ಆಗಿದ್ರೆ ಮನಸ್ಸಿಗೆ ನೆಮ್ಮದಿ ಅಲ್ವಾ? ಹೌದು, ಒಬ್ಬ ಸರ್ಕಾರಿ

ಬೇರ್ ಅಂತಂದ್ರೆ ಕೇವಲ ಟೇಪ್ ಹಿಡಿದು ನಿಲ್ಲೋ ವ್ಯಕ್ತಿಯಲ್ಲ ಸ್ನೇಹಿತರೆ. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಲಿಂಕ್ ಹೊಂದಿರ್ತಾರೆ. ಅವರು ಮಾಡುವ ಅಕ್ಯುರಸಿ ಅಂದ್ರೆ GPS ETS ನಂತಹ ಮಾಡ್ರನ್ ಮೆಷಿನ್ ಬಳಸಿ 1 inch ಕೂಡ ವ್ಯತ್ಯಾಸವಾಗದಂತೆ ಭೂಮಿಯ ನೈಜ ಗಡಿಯನ್ನು ಗುರುತಿಸುತ್ತಾರೆ. ಹಾಗೆ ವಿವಾದಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಇವರ ಸಹಾಯ ಬೇಕೇ ಬೇಕು. ಈ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಜೊತೆ ಇದು ನನ್ನ ಜಾಗ ಅದು ನಿನ್ನ ಜಾಗ ಅನ್ನೋ ಕನ್ಫ್ಯೂಷನ್ಸ್ ಬಂದಾಗ ಕಾನೂನಾತ್ಮಕವಾಗಿ ಗಡಿ ಗುರುತಿಸಿ ಶಾಂತಿ ತರೋದೇ ನಮ್ಮ ಸರ್ವೇಯರ್ಗಳು. ಇನ್ನ ಮಾತು ಕೃತಿಯಾಗಬೇಕು, ಭೂಮಿ ದಾಖಲಾಗಬೇಕು ಅನ್ನೋ ಒಂದು ಮಾತಿದೆ. ನಮ್ಮ ಹಿರಿಯರು ಜಾಗ ತಗೊಂಡಿರ್ತಾರೆ, ಆದ್ರೆ ರೆಕಾರ್ಡ್ಸ್ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ಸ್ ಬೇಡ. ಅದನ್ನ ನೋಡ್ಕೊಳ್ಳೋರೆ ಸರ್ವೇಯರ್ಸ್ ಅವರು. ಪ್ರತಿಯೊಂದು ಜಮೀನಿನ ಆಕಾರ ವಿಸ್ತರಣವನ್ನು ಕಾಗದದ ಮೇಲೆ ತಂದು ಸರ್ಕಾರದ ಅಧಿಕೃತ ದಾಖಲೆಯನ್ನಾಗಿ ಮಾಡ್ತಾರೆ. ಈಗಿನ ಆನ್ಲೈನ್ ಜಮಾನದಲ್ಲಿ ಭೂ ದಾಖಲೆಗಳು ಕಂಪ್ಯೂಟರ್ಗೆ ಸೇರೋಕೆ ಇವರ ನಿಖರವಾದ ಸರ್ವೆ ರಿಪೋರ್ಟ್ಗಳೇ ಅಡಿಪಾಯ. ಇದರಿಂದಾಗಿ ನಿಮ್ಮ ಜಮೀನಿನ ಹಕ್ಕು ನಿಮಗೆ ಭದ್ರವಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ರೈತ ದೇಶದ ಬೆನ್ನೆಲುಬು ಅಂತಂದ್ರೆ ಸರ್ವೇಯರ್ ಆ ಬೆನ್ನೆಲುಬಿಗೆ ಸಿಗೋ ಕಾನೂನಿನ ಸಪೋರ್ಟ್ ಅಂತಾನೆ ಹೇಳ್ಬೋದು. ನಮ್ಮ ರೈತ ಬಾಂಧವರಿಗೆ ಇವರಿಂದ ಆಗೋ ಲಾಭಗಳು ಒಂದೆರಡಲ್ಲ. ಬ್ಯಾಂಕ್ ಸಾಲ ಮತ್ತು ಸೌಲಭ್ಯಗಳು ಸಿಗ್ತವೆ. ರೈತರು ಕೃಷಿ ಸಾಲ ಪಡಿಬೇಕು ಅಂತಂದ್ರೆ ಭೂಮಿಯ ನಿಖರ ದಾಖಲೆ ಬೇಕು. ಸರ್ವೇಯರ್ ನೀಡೋ ಸ್ಕೆಚ್ ಇಲ್ಲದೆ ಬ್ಯಾಂಕ್ ಲೋನ್ ಸಿಗೋದು ಕಷ್ಟ. ಹಾಗೆ ಭೂಸ್ವಾಧೀನ ಪರಿಹಾರಕ್ಕೆ ಸರ್ವೇಯರ್ಗಳ ಪಾತ್ರ ಇರುತ್ತೆ. ರಸ್ತೆ ಆಗಿರಬಹುದು, ರೈಲ್ವೆ ಲೈನ್ ಆದಾಗ ರೈತರ ಭೂಮಿ ಸರ್ಕಾರಕ್ಕೆ ಸೇರಿದ್ರೆ ಅದಕ್ಕೆ ತಕ್ಕ ನ್ಯಾಯಯುತ ಪರಿಹಾರ ಸಿಗೋದು ಇವರು ಮಾಡೋ ನಿಖರ ಅಳತೆಯ ಮೇಲೆಯೇ. ಇನ್ನ ಗಂಗಾ ಕಲ್ಯಾಣದಂತಹ ಯೋಜನೆಗಳಿಗೆ ಜಮೀನಿನ ಗುರುತು ಪಕ್ಕಾ ಇರಬೇಕು. ಅಲ್ಲೂ ಕೂಡ ಇವರೇ ಮುಂಚೂಣಿಯಲ್ಲಿರ್ತಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ? ನಮ್ಮ ಭೂಮಿಯ ಗಡಿಯನ್ನು ಅಳೆಯುವುದು ಕೇವಲ ಮಣ್ಣಿನ ತುಂಡನಲ್ಲ, ಅದು ಒಬ್ಬ ರೈತನ ಸ್ವಾಭಿಮಾನ ಮತ್ತು ಕಷ್ಟದ ಬೆವರಿನ ಹಕ್ಕನ್ನು. ಆದ್ದರಿಂದ ನಿಮ್ಮ ಊರಿಗೆ ಅಥವಾ ಜಮೀನಿಗೆ ಸರ್ವೇಯರ್ ಬಂದಾಗ ಅವರಿಗೆ ಸರಿಯಾದ ಮಾಹಿತಿ ನೀಡಿ ಸಹಕರಿಸಿ. ಅವರು ಸರ್ಕಾರದ ಕಣ್ಣು ಮತ್ತು ನಿಮ್ಮ ಆಸ್ತಿಯ ಕಾವಲುಗಾರರು ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾಯ್ತು. ಆದ್ರೆ ಇನ್ನ ಮುಂದಿನ ಭಾಗದಲ್ಲಿ ಈ ಕೋರ್ಟು ಕಚೇರಿ ಜಮೀನುಗಳ ಜಗಳ ಮತ್ತು ಈ ಅತಿಕ್ರಮಣ ಅನ್ನೋ ತಲೆನೋವನ್ನ ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸರ್ವೇಯರ್ಗಳು ರೈತರಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ತಾ ಇದ್ವಿ. ಈಗ ಅತಿ ಮುಖ್ಯವಾದ, ಅದರಲ್ಲೂ ಈ ಕೋರ್ಟು ಕಚೇರಿ ಜಮೀನು ಜಗಳ ಮತ್ತು ಅತಿಕ್ರಮಣ ಅನ್ನೋ ತಲೆನೋವನ್ನು ನಮ್ಮ ಸರ್ವೇಯರ್ಗಳು ಕಾನೂನು ಪ್ರಕಾರ ಹೇಗೆ ಸಾಲ್ವ್ ಮಾಡ್ತಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇವತ್ತು ನಾವು ತಿಳಿಯೋಣ. ಈ ಜಮೀನು ವಿಷಯ ಅಂತಂದ್ರೆ ಸುಮ್ನೆನಾ ಸ್ನೇಹಿತರೆ? ನ್ಯಾಯಾಲಯದಲ್ಲಿ ಸರ್ವೇಯರ್ ಅಂದ್ರೆ ಅಲ್ಟಿಮೇಟ್ ವಿಟ್ನೆಸ್ ಅಂತಾನೆ ಹೇಳಬಹುದು. ಕೋರ್ಟ್ನಲ್ಲಿ 100 ಮಾತು ಒಂದು ಕಡೆ ಆದ್ರೆ ಸರ್ವೇಯರ್ ಕೊಟ್ಟ ಒಂದು ಅಫಿಷಿಯಲ್ ಸ್ಕೆಚ್ ಒಂದು ಕಡೆ ಆಗಿರುತ್ತೆ. ಹೌದು ಸ್ನೇಹಿತರೆ, ಜಮೀನಿನ ಗಡಿ ಬಗ್ಗೆ ಅಣ್ಣ ತಮ್ಮಂದಿರ ಮಧ್ಯೆ ಅಥವಾ ಪಕ್ಕದ ಹೊಲದವರ ಮಧ್ಯೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಅಲ್ಲಿ ಜಡ್ಜ್ ಸಾಹೇಬ್ರಿಗೆ ಅತಿ ದೊಡ್ಡ ಕಾನೂನು ಸಾಕ್ಷಿ ಯಾವುದು ಗೊತ್ತಾ? ಅದೇ ನಮ್ಮ ಸರ್ಕಾರಿ ಸರ್ವೇಯರ ರಿಪೋರ್ಟ್ಗಳು. ಕೆಲವು ಸಲ ಸ್ವತಃ ನ್ಯಾಯಾಲಯವೇ ಸರ್ವೇಯರ್ಗಳನ್ನ ಕೋರ್ಟ್ ಕಮಿಷನರ್ ಆಗಿ ನೇಮಕ ಮಾಡಿ ಸ್ಪಾಟ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿಕೊಂಡು ಬನ್ನಿ ಅಂತ ಕಳಿಸುತ್ತೆ. ಹಾಗೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಈ ಕಾನೂನಿನ ಸೆಕ್ಷನ್ಗಳ ಅಡಿಯಲ್ಲಿ ಸರ್ವೇಯರ್ ಅವರು ಮಾಡುವಂತಹ ಅಳತೆ, ಸಿದ್ಧಪಡಿಸುವ ಹದ್ದುಬಸ್ತು, ನಕ್ಷೆ ಅಥವಾ ಪೋಡಿ ನಕ್ಷೆಗಳು ಕೋರ್ಟ್ನಲ್ಲಿ ಕಣ್ಣಿಗೆ ಕಟ್ಟಿದಂತಹ ಅಖಂಡ ಸಾಕ್ಷಿಯಾಗಿ ನಿಲ್ಲುತ್ತೆ. ಇವರ ಸಹಿ ಇರೋ ದಾಖಲೆಯನ್ನು ಯಾರು ಅಷ್ಟು ಸುಲಭವಾಗಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇನ್ನ ಜಮೀನು ಅತಿಕ್ರಮಣ ತಡೆ ಹೇಗೆ ಅಂತ ನೀವು ಕೇಳೋದಾದ್ರೆ, ಎಸ್, ನಮ್ಮ ಒಂದು ಇಂಚು ಜಾಗನೂ ಬೇರೆಯವರ ಪಾಲಾಗಬಾರ್ದು, ಬೇರೆಯವರ ಒಂದು ಕಡ್ಡಿಯೂ ನಮಗೆ ಬೇಡ ಅನ್ನೋರಿಗೆ ಈ ಒಂದು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಹೊಲದ ಬದು ಒತ್ತುವರಿ ಮಾಡೋದು, ಬೇಲಿ ಜರುಗಿಸೋದು, ಇವೆಲ್ಲ ಹಳ್ಳಿಗಳಲ್ಲಿ ದಿನ ನೋಡೋ ಕಥೆ ಆಗಿರುತ್ತೆ. ಇದಕ್ಕೆ ಸರ್ವೇಯರ್ ಅವರು ಹೇಗೆ ಬ್ರೇಕ್ ಹಾಕ್ತಾರೆ ಗೊತ್ತಾ? ಮೂಲ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಸರ್ವೇಯರ್ಸ್ ಅವರ ಹತ್ತಿರ ಬ್ರಿಟಿಷರ ಕಾಲದ ಅಥವಾ ಸರ್ಕಾರ ಮೊದಲಿನಿಂದ ಕಾಪಾಡಿಕೊಂಡು ಬಂದಿರುವ ಮೂಲ ಟಿಪ್ಪಣಿ ಮತ್ತು ಬಾಂಧ್ ನಕ್ಷ ಇರುತ್ತೆ. ಯಾರೋ ಇವತ್ತು ಬೇಲಿ ಜರುಗಿಸಿದ ತಕ್ಷಣ ಹಳೆ ರೆಕಾರ್ಡ್ಸ್ ಬದಲಾಗಲ್ಲ ಅಲ್ವಾ? ಇನ್ನ ಸ್ಥಳದಲ್ಲೇ ಹದ್ದುಬಸ್ತು ಅಂದ್ರೆ ಬೌಂಡ್ರಿ ಫಿಕ್ಸಿಂಗ್ ಅಂತ ಹೇಳ್ತೀವಿ. ಸೊ ನೀವು ಸರ್ಕಾರದ ಸ್ವಾಮಿತ್ವ ಅಥವಾ ಕಂದಾಯ ಇಲಾಖೆ ಮೂಲಕ ಅರ್ಜಿ ಹಾಕಿದಾಗ ಸರ್ವೇಯರ್ ಅವರು ಬಂದು ಒರಿಜಿನಲ್ ಮ್ಯಾಪ್ ಇಟ್ಕೊಂಡು GPS ಮೂಲಕ ಅಳತೆ ಮಾಡಿ ಇದೇ ನಿಮ್ಮ ಒರಿಜಿನಲ್ ಗಡಿ ಅಂತ ಕಲ್ಲು ನೆಟ್ಟು ಕೊಡ್ತಾರೆ. ನಂತರ ಅತಿಕ್ರಮಣದ ರಿಪೋರ್ಟ್ ಇವ್ರ ಹತ್ರ ಇರುತ್ತೆ. ಏನಪ್ಪಾ ಅಂದ್ರೆ, ಒಂದು ವೇಳೆ ಯಾರಾದ್ರೂ ಸರ್ಕಾರಿ ಜಾಗ ಅಥವಾ ನಿಮ್ಮ ಜಾಗ ಒತ್ತುವರಿ ಮಾಡಿರೋದು ಕನ್ಫರ್ಮ್ ಆದ್ರೆ ಸರ್ವೇಯರ್ ಅವರು ಅದರ ವಿಸ್ತರಣದ ಸಮೇತ ತಹಶೀಲ್ದಾರರಿಗೆ ಅಥವಾ ಕೋರ್ಟ್ಗೆ ಅಧಿಕೃತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಈ ರಿಪೋರ್ಟ್ ಆಧಾರದ ಮೇಲೆ ಒತ್ತುವರಿ ತೆರವು ಮಾಡೋಕೆ ಕಾನೂನಿನಲ್ಲಿ ಪವರ್ ಸಿಗುತ್ತೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ನಿಮ್ಮ ಜಮೀನಿನ ಗಡಿ ಬಗ್ಗೆ ಅನುಮಾನ ಇದ್ರೆ ಯಾರ ಜೊತೆಯೂ ಜಗಳಕ್ಕೆ ಹೋಗಬೇಡಿ. ನೇರವಾಗಿ ಸೇವಾ ಸಿಂಧು ಅಥವಾ ಕಂದಾಯ ಇಲಾಖೆಯ ಆನ್ಲೈನ್ ಪೋರ್ಟ್ನಲ್ಲಿ ಹದ್ದುಬಸ್ತು ಮಾಡಿಕೊಡಿ ಅಂತ ಅರ್ಜಿ ಹಾಕಿ. ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಸರ್ವೇಯರ್ ಬಂದು ನಿಮ್ಮ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡ್ತಾರೆ. ಸೊ ಸ್ನೇಹಿತರೆ, ಭೂಮಿ ಅನ್ನೋದು ಬರೀ ಮಣ್ಣಲ್ಲ, ನಮ್ಮ ಶ್ರಮದ ಪವಿತ್ರ ಆಸ್ತಿ. ಅದನ್ನ ಕಾನೂನು ಬದ್ಧವಾಗಿ ಉಳಿಸಿಕೊಳ್ಳೋದಕ್ಕೆ ನಮ್ಮ ಸರ್ವೇಯರ್ಗಳು ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡಿ. ಇನ್ನ ಮುಂದಿನ ಭಾಗದಲ್ಲಿ ವಿಪತ್ತು ನಿರ್ವಹಣೆ ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ಗಳ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಸರ್ವೇಯರ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ಸರ್ವೇಯರ್ಗಳ ಕೋರ್ಟ್ ಕತೆ, ಜಮೀನು ಜಗಳ ಬಿಡಿಸೋ ಪವರ್ ಎಲ್ಲ ತಿಳ್ಕೊಂಡಿದ್ದಾಯ್ತು. ಸೊ ಹಾಗಾದ್ರೆ ಈಗ ವಿಪತ್ತು ನಿರ್ವಹಣೆ, ಹಾಗೆ ಮಾಡರ್ನ್ ತಂತ್ರಜ್ಞಾನ ಮತ್ತು ನಮ್ಮ ಸಮಾಜದಲ್ಲಿ ಸರ್ವೇಯರ್ ಅವರ ಅಲ್ಟಿಮೇಟ್ ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ತೀನಿ, ಕೇಳಿ. ನಮ್ಮ ಶಿವಮೊಗ್ಗದಂತಹ ಹಸಿರು ಮಲೆನಾಡಿನಲ್ಲಿ ಮಳೆ, ಪ್ರವಾಹ, ಗುಡ್ಡ ಕುಸಿತದಂತಹ ಚಾಲೆಂಜ್ಗಳು ಎದುರಾದಾಗ ಈ ಸರ್ವೇಯರ್ಗಳು ಹೇಗೆ ಹೀರೋಗಳ ತರಹ ನಿಲ್ತಾರೆ ಗೊತ್ತಾ? ಎಸ್, ಮೊದಲನೇದಾಗಿ ಪ್ರಕೃತಿ ಮುನಿದಾಗ ಜೀವ ಉಳಿಸೋದಕ್ಕೆ ಧೈರ್ಯ ಬೇಕು, ಆಸ್ತಿ ಪಾಸ್ತಿ ನಷ್ಟ ಅಳಿಯೋಕೆ ಸರ್ವೇಯರ್ ಅವರೇ ಬೇಕು. ಎಸ್, ಹೌದು ಸ್ನೇಹಿತರೆ, ಪ್ರವಾಹ ಬಂದಾಗಲೋ ಅಥವಾ ಭೀಕರ ಮಳೆಯಾಗಿ ಹಾನಿಯಾದಾಗಲೋ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ಜಿಲ್ಲಾಡಳಿತಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ನಿಲ್ಲೋದೆ ಈ ಭೂಮಾಪಕರು. ಹಾನಿಯ ನಿಖರವಾಗಿ ಅಂದಾಜು ಮಾಡೋರೆ ಭೂಮಾಪಕರು. ಪ್ರವಾಹ ಬಂದು ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋದಾಗ ಯಾವ ರೈತನಿಗೆ ಎಷ್ಟು ನಷ್ಟ ಆಯಿತು, ಯಾರ ಜಮೀನು ಎಲ್ಲಿದೆ ಅಂತ ಗುರುತೇ ಸಿಗದ ಸ್ಥಿತಿ ಇರುತ್ತೆ. ಆಗ ಕಾನೂನಿನ ಅಡಿಯಲ್ಲಿ ಸರ್ವೇಯರ್ಸ್ ಸ್ಪಾಟ್ಗೆ ಇಳಿದು ಕಳೆದು ಹೋದ ಗಡಿಗಳನ್ನ ಮರು ಗುರುತಿಸಿ ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೂಕ್ತ ಪರಿಹಾರ ಧನ ತಲುಪುವಂತೆ ಮಾಡ್ತಾರೆ. ನಂತರ ಪುನರ್ವಸತಿ ಕಲ್ಪಿಸುವುದು ಕೂಡ ಇವರ ಜವಾಬ್ದಾರಿಯಾಗಿರುತ್ತೆ. ಪ್ರಕೃತಿ ವಿಕೋಪದಿಂದ ಮನೆ ಕಳೆದುಕೊಂಡವರಿಗೆ ಸರ್ಕಾರ ಹೊಸದಾಗಿ ಜಾಗ ಕೊಟ್ಟು ಪುನರ್ವಸತಿ ಕಲ್ಪಿಸುವಾಗ ಆ ಲೇಔಟ್ಗಳನ್ನು ಪ್ಲಾನ್ ಮಾಡಿ ಸುರಕ್ಷಿತ ವಲಯದಲ್ಲಿ ಜಾಗ ಗುರುತಿಸಿಕೊಡುವ ಜವಾಬ್ದಾರಿ ಇವರದ್ದೇ ಆಗಿರುತ್ತೆ. ಇನ್ನು ಹೈಟೆಕ್ ತಂತ್ರಜ್ಞಾನ ಬಳಕೆ ಹೇಗೆ ಆಗ್ತಿದೆ ಅಂತ ಹೇಳೋದಾದ್ರೆ, ಕೈಯಲ್ಲಿ ಚೈನ್ ಹಿಡಿಯೋ ಕಾಲ ಹೋಯಿತು ಸ್ನೇಹಿತರೆ. ಈಗ ಇವರು ಆಕಾಶದಲ್ಲಿ ಡ್ರೋನ್ ಹಾರಿಸೋ ಹೈಟೆಕ್ ಜಮಾನ ಬಂದಿದೆ. ಈಗಿನ ಸರ್ವೇಯರ್ಸ್ ಅವರು ಕೇವಲ ಟೇಪ್ ಹಿಡಿದು ಅಳಿಯಲ್ಲ, ಇವರು ಬಳಸ್ತಾ ಇರೋ ಟೆಕ್ನಾಲಜಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್, ಡ್ರೋನ್ ಸರ್ವೆ ಅಂದ್ರೆ ನೂರಾರು ಎಕರೆ ಜಮೀನನ್ನು, ಗುಡ್ಡಗಾಡು ಪ್ರದೇಶವನ್ನು ಕೇವಲ ಕೆಲವೇ ಗಂಟೆಗಳಲ್ಲಿ ಹೈ ರೆಸಲ್ಯೂಷನ್ ಕ್ಯಾಮರಾ ಇರೋ ಡ್ರೋನುಗಳ ಮೂಲಕ ಅಳೆದು ಬಿಡ್ತಾರೆ. ಇನ್ನ DGPS ಮತ್ತು ಸ್ಯಾಟಲೈಟ್ ತಂತ್ರಜ್ಞಾನ, ಗೂಗಲ್ ಮ್ಯಾಪ್ಗಿಂತ 100 ಪಟ್ಟು ನಿಖರವಾದ ಸ್ಯಾಟಲೈಟ್ ಲಿಂಕ್ ಬಳಸಿ ಜಮೀನಿನ ಆಕಾಂಕ್ಷ ರೇಖಾಂಶಗಳನ್ನು ಲಾಕ್ ಮಾಡ್ತಾರೆ. ಇದರಿಂದ ನಿಮ್ಮ ಜಮೀನಿನ ಮ್ಯಾಪ್ ಡಿಜಿಟಲ್ ಆಗಿ ಕ್ಲೌಡ್ನಲ್ಲಿ ಸೇಫ್ ಆಗಿರುತ್ತೆ. ಹಾಗೆ ನಿಮಗೆ ಗೊತ್ತಾ ಸ್ನೇಹಿತರೆ, ಡಾಕ್ಟರ್ ಜೀವ ಉಳಿಸಿದ್ರೆ, ಎಂಜಿನಿಯರ್ ಮನೆ ಕಟ್ಟಿದ್ರೆ, ಸರ್ವೇಯರ್ ಅವರು ಆ ಮನೆ ಮತ್ತು ಜೀವಕ್ಕೆ ಕಾನೂನಿನ ನೆಮ್ಮದಿ ಕೊಡ್ತಾರೆ. ಹೇಗೆ ಅಂತೀರಾ? ಬನ್ನಿ ಹೇಳ್ತೀನಿ. ಸಮಾಜದಲ್ಲಿ ಇವರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ, ದೇಶದಲ್ಲಿ 60%ಕ್ಕಿಂತ ಹೆಚ್ಚು ಸಿವಿಲ್ ಜಗಳಗಳು ನಡೆಯೋದು ಭೂ ವಿಚಾರದಲ್ಲೇ. ಅಂತಹ ಜಗಳಗಳನ್ನು ಸೈಂಟಿಫಿಕ್ ಆಗಿ ಸಾಲ್ವ್ ಮಾಡಿ ಸಮಾಜದಲ್ಲಿ ಶಾಂತಿ ಕಾಪಾಡೋ ಸೈಲೆಂಟ್ ರೆವಲ್ಯೂಷನರಿಗಳು ಇವರು. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದಲ್ಲಿ ಹೈವೇ ಆಗ್ಬೇಕಾ, ಫ್ಲೈಓವರ್ ಬರ್ಬೇಕಾ, ಹೊಸ ಕೈಗಾರಿಕೆ ಸ್ಥಾಪನೆ ಆಗ್ಬೇಕಾ, ಯಾವುದೇ ಡೆವಲಪ್ಮೆಂಟ್ ಇರಲಿ, ಅದಕ್ಕೆ ಮೊದಲ ಹೆಜ್ಜೆ ಇಡೋದೇ ಸರ್ವೇಯರ್ ಅವರು. ಇವರ ಮಾರ್ಕಿಂಗ್ ಇಲ್ಲದೆ ದೇಶದ ಯಾವ ಪ್ರಗತಿಯೂ ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು. ಬಿಸಿಲು ಅನ್ನದೆ, ಮಳೆ ಅನ್ನದೆ, ಮುಳ್ಳಿನ ಹಾದಿ ಕಾಡು ಮೇಡುಗಳನ್ನ ಅಲೆದು ನಮ್ಮ ಆಸ್ತಿಯನ್ನು, ನಮ್ಮ ಹಕ್ಕನ್ನು ನಮಗೆ ದೃಢೀಕರಿಸಿ ಕೊಡುವ ಪ್ರತಿಯೊಬ್ಬ ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಭೂಮಾಪಕರ ಕತೆ, ವ್ಯಥೆ ಮತ್ತು ಅವರ ಮಹತ್ವದ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ ಅಲ್ವಾ? ನಿಮ್ಮ ಜಮೀನಿನ ದಾಖಲೆಗಳನ್ನ ಸದಾ ಅಪ್ಡೇಟ್ ಆಗಿ ಇಟ್ಕೊಳ್ಳಿ. ಯಾವುದೇ ಗೊಂದಲವಿದ್ರೂ ಕಂದಾಯ ಇಲಾಖೆಯನ್ನ ಸಂಪರ್ಕಿಸಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
4: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
3: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
4: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
3: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
4: ನಿಮ್ಮ ಧ್ವನಿ,
3: ನಿಮ್ಮ ಅಭಿಪ್ರಾಯ,
4: ನಿಮ್ಮ ಮಾತುಗಳು,
3: ನಿಮ್ಮ ಪ್ರಶ್ನೆಗಳು.
4: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ, ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686 89 209 9686 09 6279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾ ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ, ಇವತ್ತೇ ಫಸ್ಟ್ ಟೈಮ್ ಬಹಳ ಜನ ಈ ವಿಷಯನ ಕೇಳ್ತಾ ಇರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಇನ್ ಕೇಸ್ ನಿಮಗೇನಾದರೂ ಗೊತ್ತಿತ್ತು ಅಂತ ಅಂದರೆ, ಸಾಂಗ್ನ ಕೇಳ್ಕೊಂಡು ವಾಪಸ್ ಬರೋದ್ರೊಳಗೆ ನೀವು ನಮಗೆ ಒಂದು ಮೆಸೇಜ್ ಮಾಡಿ ಯಾವ ವಿಷಯ ಅಂತ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ವಿಷಯ ಏನಪ್ಪ ಅಂತಂದರೆ, ಈ ಹಿಂದೆ ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ, ಆಗಬೇಡಿ ಆಲಸಿ ನಮ್ಮನ್ನು ಆಲಿಸಿ ಅಂತ. ಈ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಈ ಮಳೆಗಾಲ ಶುರುವಾಗಿನ ಟೈಮಲ್ಲಿ ಚಳಿಗಾಲ ಇದ್ದಂತಹ ಟೈಮ್ನಲ್ಲಿ ಸಿಕ್ಕಾಬಿಟ್ಟೆ ಸೊಳ್ಳೆಗಳು ಕಾಣಿಸ್ಕೊಳ್ತಾ ಇತ್ತು, ಸೊಳ್ಳೆಗಳಿಂದ ಆರೋಗ್ಯದ ತೊಂದರೆಗಳು ಕೂಡ ಬರ್ತಾ ಇತ್ತು. ಆದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ವಿಷಯ ನಿಮಗೆ ಇನ್ನೂ ಅಚ್ಚರಿಯನ್ನು ಹುಟ್ಟಿಸ್ಬೋದು. ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ರೆ, ಒಂದು ಸಂಸ್ಥೆ 3.2 crore ಸೊಳ್ಳೆಗಳನ್ನು ಬಿಡುಗಡೆ ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡಿದೆ. ಆ ಸೊಳ್ಳೆಗಳು ಏನೇನೆಲ್ಲ ಕೆಲಸ ಮಾಡ್ಬೋದು, ಮತ್ತು ಆ ಸೊಳ್ಳೆಗಳಿಗೆ ಯಾವ ಕೆಲಸನ ಕೊಟ್ಟಿರ್ತಾರೆ ಈ ಸಂಸ್ಥೆಯವರು ಕೇಳ್ತಾ ರೀ. ಇವತ್ತಿನ ಶೋನಲ್ಲಿ ನಾನು ಅದನ್ನು ಹೇಳ್ತೀನಿ. ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎರಡು ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಒಂದು ಅಚ್ಚರಿಯ ವಿಷಯದ ಬಗ್ಗೆ. ಸೊ ಈ ವಿಷಯ ಕೇಳಿದಾಗ ಸಿಕ್ಕಾಪಟ್ಟೆ ಅಚ್ಚರಿ ಆಗೇ ಆಗಿರುತ್ತೆ ನಿಮಗೆ. ಯಾಕಪ್ಪ ಅಂತಂದರೆ 3.2 ಕೋಟಿ ಸೊಳ್ಳೆಗಳು ಅಂತಂದರೆ ಏನು ಸಾಮಾನ್ಯ ಆಯಿತಾ? ಹಾಂ, ನಮ್ಮ ಮನೆ ಮುಂದೆ ಹರಿತಾ ಇರುವಂತಹ ಚರಂಡಿಯಲ್ಲೇ ಇಷ್ಟು ಸೊಳ್ಳೆ ಹುಡ್ತಾ ಇರುತ್ತೆ. ಅಂಥದ್ರಲ್ಲಿ ಇವರು ಎಕ್ಸ್ಟ್ರಾ ಇನ್ನೂ 3.2 ಕೋಟಿ ಸೊಳ್ಳೆಗಳನ್ನ ತಂದು ಹಾಕ್ತಾರೆ ಅಂತಂದರೆ ಯಾರಿಗೆ ತಾನೇ ಅಚ್ಚರಿ ಆಗಲ್ಲ, ಮತ್ತು ಭಯ ಕೂಡ ಆಗುತ್ತೆ ಅಲ್ವಾ? ಸೊ ಈಗ ನಾವು ಸೊಳ್ಳೆಗಳನ್ನ ನಮ್ಮ ಏರಿಯಾ ಸುತ್ತಮುತ್ತದಲ್ಲಿ ಅಥವಾ ನಮ್ಮ ಮನೆಯ ಸುತ್ತಮುತ್ತದಲ್ಲಿ ನೋಡ್ತಾ ಇರ್ತೀವಿ. ಆ್ಯಂಡ್ ಚರಂಡಿಗಳು ಎಲ್ಲಿದೆ ಅಲ್ಲೆಲ್ಲ ಕೂಡ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಮನೆಯಲ್ಲಿ ಬಕೆಟಲ್ಲಿ ನೀರಿಡಬೇಡಿ, ಡ್ರಮ್ಮಲ್ಲಿ ನೀರಿಡಬೇಡಿ, ತಟ್ಟೆಗಳಲ್ಲಿ ನೀರಿಡಬೇಡಿ. ಸೊ ಇದರಿಂದ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಗಿಡ ಗಂಟೆಗಳಲ್ಲಿದ್ದರೆ ಸೊ ಅಲ್ಲಿ ಸ್ವಲ್ಪ ಏನಾದರೂ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ರೀ ಅಥವಾ ರಿಪ್ಲೆಂಟ್ಗಳನ್ನ ಹೆಚ್ಚಿಗೆ ಬಳಸಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಇದೆಲ್ಲ ಮಾಡ್ಕೊಳ್ತಾ ಇರುವಂತಹ ಟೈಮ್ನಲ್ಲೇ ಈ ರೀತಿ 3.2 ಕೋಟಿ ಸೊಳ್ಳೆಗಳನ್ನ ಈ ಸಂಸ್ಥೆಯವರು ಬಿಡುಗಡೆ ಮಾಡ್ತೀರ ಅಂತಂದರೆ ಎಷ್ಟು ಅಚ್ಚರಿ ಆಗುತ್ತೆ. ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಏನಪ್ಪ ಅಂತಂದರೆ, ನಾನು ಆಗಲಿಂದ ಹೇಳ್ತಾ ಇರೋ ಹಾಗೆ ಈ 3.2 ಕೋಟಿ ಸೊಳ್ಳೆಗಳನ್ನು ಬಿಡುಗಡೆ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಸಂಸ್ಥೆ ನಮ್ಮ ಗೂಗಲ್ ಸಂಸ್ಥೆ ಆಗಿದೆ. ಇದು ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಇದು ಗೂಗಲ್ನ ಮಾತೃಸಂಸ್ಥೆಯಾದ ಆಲ್ಫಾಬೆಟ್ ಲ್ಯಾಬ್ನಲ್ಲಿ ಬೆಳೆಸಿದಂತಹ 3.2 ಕೋಟಿ ವಿಶೇಷ ಸೊಳ್ಳೆಗಳನ್ನು ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಅನುಮೋದನೆಯನ್ನು ಕೋರಿದೆ. ಆಲ್ಫಾಬೆಟ್ನ ಜೀವ ವಿಜ್ಞಾನ ಸಂಸ್ಥೆಯಾದ ವೆರಿಲಿ 2016 ಪ್ರಾರಂಭಿಸಿದ ಡಿಬಗ್ ಎನ್ನುವಂತಹ ಉಪಕ್ರಮದ ಭಾಗವಾಗಿ ವೆಸ್ಟ್ ನೈಲ್ ವೈರಸ್ ಮತ್ತು ಸೇಂಟ್ ಲೂಯಿಸ್ ಎನ್ಸೆಫಾಲಿಟಿಸ್ ಸೇರಿದಂತೆ ಸೊಳ್ಳೆಗಳಿಂದ ಹರಡುವ ರೋಗಗಳ ಹರಡುವಿಕೆಯನ್ನು ಕಡಿಮೆ ಮಾಡೋದಕ್ಕೆ ಲ್ಯಾಬ್ನಲ್ಲಿ ವಿಶೇಷ ಸೊಳ್ಳೆಗಳನ್ನು ಬೆಳೆಸಿದ್ದಾರೆ. ಸೊ ಈ ಸೊಳ್ಳೆಗಳು ಏನು ಮಾಡುತ್ತೆ, ಬಹಳಷ್ಟು ಕೆಲಸಗಳನ್ನು ಮಾಡುತ್ತೆ. ಇವುಗಳನ್ನು ಬಿಡುಗಡೆ ಮಾಡೋದಕ್ಕೆ ಅನುಮತಿಯನ್ನು ಈಗಾಗಲೇ ಕೋರಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿದೆ, ಮತ್ತು ಪ್ರಸ್ತುತ ಪ್ರಾಯೋಗಿಕ ಪರವಾನಗಿ ಅಡಿಯಲ್ಲಿ ಈ ಸೊಳ್ಳೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಡಿಬಗ್ ಯೋಜನೆ ವಲ್ಬಾಚಿಯಾ ಪೈಪಿಯಂಟಿಸ್ ಎಂಬ ನೈಸರ್ಗಿಕವಾಗಿ ಕಂಡುಬರುವ ಬ್ಯಾಕ್ಟೀರಿಯಾವನ್ನು ಅವಲಂಬಿಸಿದೆ. ಈ ಬ್ಯಾಕ್ಟೀರಿಯಾ ಗಂಡು ಸೊಳ್ಳೆಗಳನ್ನು ಸಂತಾನೋತ್ಪತ್ತಿ ಮಾಡಿ ಅವುಗಳನ್ನು ಪರಿಸರಕ್ಕೆ ಬಿಡುಗಡೆ ಮಾಡುತ್ತೆ. ಈ ಗಂಡು ಸೊಳ್ಳೆಗಳು ಇದೇ ಬ್ಯಾಕ್ಟೀರಿಯಾ ಹೊಂದಿರದ ಹೆಣ್ಣು ಸೊಳ್ಳೆಗಳೊಂದಿಗೆ ಸಂಪರ್ಕಕ್ಕೆ ಬಂದಾಗ ಉತ್ಪತ್ತಿಯಾಗುವ ಮೊಟ್ಟೆಗಳಿಂದ ಲಾರ್ವಾ ಹೊರಬರುವುದಿಲ್ಲ. ಇದು ಸೊಳ್ಳೆಗಳ ಸಂಖ್ಯೆಯನ್ನು ಗಣನೀಯವಾಗಿ ಕುಗ್ಗಿಸುತ್ತೆ ಅನ್ನೋದು ಈ ಒಂದು ಸಂಸ್ಥೆಯ ಯೋಜನೆಯ ವಿಜ್ಞಾನಿಗಳ ಮಾತಾಗಿದೆ. ಸೊ ಹಾಗಾದರೆ ಈ ಗೂಗಲ್ ಸಂಸ್ಥೆ 3.2 ಕೋಟಿ ಸೊಳ್ಳೆಗಳನ್ನು ಕ್ಯಾಲಿಫೋರ್ನಿಯಾ ಮತ್ತು ಫ್ಲೋರಿಡಾದಲ್ಲಿ ಬಿಡಬೇಕು ಅಂತೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಇದೇ ಥರ ನಮಗೂ ಏನಾದರೂ ಬೇಕಾ? ನಮ್ಮ ಇಂಡಿಯಾದಲ್ಲಿ ಈ ಥರದ ಸೊಳ್ಳೆಗಳು ವರ್ಕ್ ಆಗುತ್ತಾ? ನಮ್ಮ ಸೊಳ್ಳೆಗಳಿಗೆ ಕಾಂಪಿಟೇಷನ್ ಕೊಡುತ್ತಾ? ಆ್ಯಂಡ್ ನಮ್ಮ ಏರಿಯಾದಲ್ಲೂ ಸುತ್ತಮುತ್ತದಲ್ಲೂ ಕೂಡ ಈ ರೀತಿಯ ಸೊಳ್ಳೆಗಳನ್ನು ಬಿಟ್ಟಾಗ ಸೊಳ್ಳೆಗಳು ಕಡಿಮೆ ಆಗಬಹುದಾ? ನಿಮಗೇನಿಸುತ್ತೆ, ವಾಟ್ಸಪ್ ಮಾಡಿ ಅಥವಾ ಮೆಸೇಜ್ನ ಮಾಡಿ, ಹಾಗೆ ವಾಯ್ಸ್ ನೋಟ್ನ ಮಾಡಿ ಕೂಡ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686926279 ಈ ಸಂಖ್ಯೆ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು,
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿಗೆ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ ರಾಣಿ ಪೌನಡ ಫ್ಯಾಮ್ ಸಮುದಾಯ ಬರಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬರಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಸೊಳ್ಳೆಗಳನ್ನ ಗೂಗಲ್ ಕಂಪನಿಯವರು ಬಿಡ್ತಾ ಇದಾರೆ. ಸೊ ಇದು 3.2 crore ಅಂತ ಅಂದರೆ ಎಷ್ಟು ಸೊಳ್ಳೆಗಳಾಗುತ್ತೆ. ಆ್ಯಂಡ್ ಈ ಸೊಳ್ಳೆಗಳು ಇರುವಂತಹ ಸೊಳ್ಳೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳಿ ಇವರು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೋರಿಕೆಯನ್ನು ಇಟ್ಟಿರುವಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ನಮಗೆ ಹಸು ಕೂಗೋದು ಹೇಗೆ, ನಾಯಿ ಕೂಗೋದು ಹೇಗೆ, ಕೋಳಿ ಕೂಗೋದು ಹೇಗೆ, ಪಕ್ಷಿಗಳ ಕಲರವ ಹೇಗಿರುತ್ತೆ, ಪ್ರಾಣಿಗಳು ಯಾವ್ಯಾವ ಥರದಲ್ಲಿ ಕೂಗ್ತವೆ, ಇದೆಲ್ಲದರ ಬಗ್ಗೆ ಕೂಡ ನಮಗೆ ಗೊತ್ತಿದೆ. ಆದರೆ ಹಸುವಿನ ಹಾಗೆ ಕೂಗುವಂತಹ ಒಂದು ಹಕ್ಕಿ ಕೂಡ ಇದೆ ಅಂತಂದರೆ ಯೋಚನೆ ಮಾಡಿ ನೀವು. ಸೊ ಇವತ್ತು ಈ ಒಂದು ಹಕ್ಕಿಯ ಬಗ್ಗೆ ಹೇಳ್ತಾ ಇದ್ದೀನಿ, ಹಸುವಿನ ಹಾಗೆ ಕೂಗುವಂತಹ ಬೂಟು ಕೊಕ್ಕಿನ ಕೊಕ್ಕರೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಆಫ್ರಿಕಾ ದೇಶದಲ್ಲಿ ಸೂಡಾನಿನಿಂದ ಹಿಡಿದು ರವಾಂಡಾ, ಉಗಾಂಡಾ, ಟಾಂಜಾನಿಯಾ, ಜಾಂಬಿಯಾ ಮುಂತಾದ ದೇಶಗಳಲ್ಲಿ ವಾಸಿಸುವಂತಹ ಹಕ್ಕಿ ಬೂಟು ಕೊಕ್ಕಿನ ಕೊಕ್ಕರೆ. ಇದನ್ನು ವೇಲ್ ಹೆಡ್ ಸ್ಟಾರ್ಕ್ ಅಥವಾ ಶೂಬಿಲ್ ಸ್ಟಾರ್ಕ್ ಅಂಥೇಳಿ ಕರೀತಾರೆ. ಇದರ ತಲೆಯು ತಿಮಿಂಗಿಲವನ್ನು ಹೋಲುವ ಕಾರಣ ತಿಮಿಂಗಿಲದಂತಹ ತಲೆ ಇರುವ ಕೊಕ್ಕರೆ ಅಂತ ಕೂಡ ಕರೀತಾರೆ. ಹಾಗೆಯೇ ಈ ಹಕ್ಕಿಯ ಕೊಕ್ಕನ ಗಮನಿಸಿ ನೀವೆಲ್ಲಾದರೂ ಸರ್ಚ್ ಮಾಡಿದ್ರೆ ಈ ಒಂದು ಹಕ್ಕಿಯ ಪಿಕ್ಚರ್ಗಳು ಕಾಣುತ್ತೆ. ಆ ಕೊಕ್ಕು ನಾವು ಹಾಕ್ಕೊಳ್ಳುವಂತಹ ಬೂಟನ್ನು ಹೋಲುತ್ತೆ. ಹಾಗಾಗಿ ಬೂಟು ಕೊಕ್ಕಿನ ಕೊಕ್ಕರೆ ಎನ್ನುವಂತಹ ಹೆಸರಿನಿಂದ ಇದನ್ನು ಕರೀತಾರೆ. ಬಹುಶಃ ಈ ಹೆಸರನ್ನು ಮೊದಲ ಬಾರಿಗೆ ಅರಬ್ಬರು ಕೊಟ್ಟಿರಬಹುದು ಅನ್ನುವಂತಹ ಉಲ್ಲೇಖ ಇದೆ. ಹಾಗೆಯೇ ಗಂಡು ಹಕ್ಕಿ ಸುಮಾರು 5 feet ಎತ್ತರ ಬೆಳೆಯುತ್ತೆ. ಗಂಡು ಹಕ್ಕಿಯ ತೂಕ 4-7 kg ಇದ್ದರೆ ಹೆಣ್ಣು ಹಕ್ಕಿಯ ತೂಕ ಸುಮಾರು 5 kg ಇರುತ್ತೆ. ರೆಕ್ಕೆಗಳ ವ್ಯಾಪ್ತಿ 7-8 feet ವಿಶಾಲವಾಗಿರುತ್ತೆ. ಬೂಟಿನ ಆಕಾರದ ಕೊಕ್ಕು ಅತ್ಯಂತ ಬಲವಾಗಿದ್ದು ಸುಮಾರು 10 inches ಉದ್ದವಿರುತ್ತೆ. ಇದರ ದವಡೆಗಳು ಬಹಳ ಶಕ್ತಿಶಾಲಿ. ಒಂದು ಸಲ ಕಚ್ಚಿತು ಅಂತಂದರೆ ಪ್ರಾಣಿಯ ತಲೆ 2 tundagutte. ಇದಕ್ಕೆ ಮೀನುಗಳಂತಂದರೆ ಬಹಳನೇ ಇಷ್ಟ. ಕಪ್ಪೆ, ಹಾವು, ಮೊಸಳೆ, ಆಮೆ, ಇಲಿ ಇತ್ಯಾದಿಗಳನ್ನು ಇದು ತಿಂತಾ ಇರುತ್ತೆ. ಬೂಟು ಕೊಕ್ಕಿನ ಕೊಕ್ಕರೆ ಮೌನವನ್ನು ಬಯಸುವ ಹಕ್ಕಿಯಾಗಿರುತ್ತೆ. ಮೀನುಗಳ ಬೇಟೆಗಾಗಿ ಗಂಟೆಗಟ್ಟಲೆ ನೀರಿನಲ್ಲಿ ನಿಂತಿರುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ತಪಸ್ಸು ಮಾಡುವ ಋಷಿಯ ಹಾಗೆ ನಿಶ್ಚಲವಾಗಿರುತ್ತೆ. ವಯಸ್ಕ ಹಕ್ಕಿಗಳು ಹಸುವಿನ ಅಂಬಾಧ್ವನಿಯನ್ನು ಹೋಲುವ ರೀತಿಯಲ್ಲಿ ಕೂಗ್ತವೆ. ಇದು ಈ ಒಂದು ಪಕ್ಷಿಯ ಹಿನ್ನೆಲೆಯಾಗಿತ್ತು. ಮತ್ತು ಈ ಒಂದು ಪಕ್ಷಿ ವಯಸ್ಸಿನಲ್ಲಿದ್ದಂತಹ ಟೈಮ್ನಲ್ಲಿ ಹಸುವಿನ ಹಾಗೆ ಕೂಗುತ್ತೆ ಅಂತ ಕೂಡ ಗೊತ್ತಾಗಿದೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತಂದರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾ,

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
5: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
7: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
8: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
2: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಆರಾಮಾಗಿ, ಖುಷಿಯಾಗಿ, ಹೆಲ್ತಿಯಾಗಿ, ಹ್ಯಾಪಿಯಾಗಿ ಕೂಡ ಇರಿ, ಓಕೆನಾ? ಸೊ ಸಮಯ ಕೂಡ 6:30 ಆಗಿದೆ. ನಾನು ನಿಮ್ಮ ಆರ್ಜಿ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಬಂದಿದ್ದು ಆಗಿದೆ. ಇನ್ನು ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಸ್ವತಃ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಆಫ್ ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗಿದ್ರೆ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡೋದಕ್ಕಾಗಿ ಬಂದಿದ್ದೀರಾ ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಒಂದು ವಿಶೇಷವಾದ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಯಾಕಪ್ಪ ಅಂದ್ರೆ, ಈಗ ಚಿನ್ನ ಕೊಂಡ್ಕೊಳ್ಳೋಣ ಅಂದ್ರೆ ಚಿನ್ನದ ಬೆಲೆ ತುಂಬಾ ದುಬಾರಿ. ಸರಿನಪ್ಪ, ಬೆಳ್ಳಿನಾದ್ರೂ ಕೊಂಡ್ಕೊಳ್ಳೋಣ ಅಂದ್ರೆ ಬೆಳ್ಳಿ ರೇಟ್ ಏನ್ ಕಡಿಮೆ ಇದೆಯಾ? ಇಲ್ಲ, ಅದು ಕೂಡ ಜಾಸ್ತಿ ಇದೆ. ಆದ್ರೆ ನಮ್ಮ ಮನೆಯ ಅಲಂಕಾರಕ್ಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿ ಯಾವುದನ್ನ ಪರ್ಚೇಸ್ ಮಾಡಬೇಕು ಏನು ಅಂತೆಲ್ಲ ನೀವು ಯೋಚನೆ ಮಾಡ್ತಿದ್ರೆ, ಅದಕ್ಕಾಗಿನೇ ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗಿರೋದು ಜರ್ಮನ್ ಸಿಲ್ವರ್. ಹೌದು, ನಮ್ಮ ಶಿವಮೊಗ್ಗದ ಬಿಎಚ್ ರಸ್ತೆಯಲ್ಲಿರುವಂತಹ ಜರ್ಮನ್ ಸಿಲ್ವರ್ ಕುಟೀರಕ್ಕೆ ಇವತ್ತು ನಾವು ಭೇಟಿ ನೀಡಿದೀವಿ. ಇದರ ಮಾಲೀಕರಾಗಿರುವಂತಹ ವಿದ್ಯಾ ಸುದರ್ಶನ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರೆ, ಹಾಗೆ ವಿಶೇಷವಾಗಿ ಇದೊಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿದ್ದು, ಕವಿತಾ ರಾಜೇಶ್ ಅವರು, ನಾಗಶ್ರೀ ನವೀನ್ ಅವರು ಕೂಡ ಈ ಒಂದು ಬಿಸ್ನೆಸ್ ಗೆ ಪಾರ್ಟ್ನರ್ಸ್ ಆಗಿದ್ದಾರೆ. ಸೊ ಇವತ್ತು ನಮ್ಮೊಟ್ಟಿಗೆ ವಿದ್ಯಾ ಸುದರ್ಶನ್ ಅವ್ರು ಮಾತಾಡ್ತಿದ್ದಾರೆ, ಅವರ ಜೊತೆ ಮಾತುಕತೆಯನ್ನ ಪ್ರಾರಂಭಿಸೋಣ. ವಿದ್ಯಾ ಸುದರ್ಶನ್ ಅವ್ರಿ, ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ನಮಸ್ತೆ ಮ್ಯಾಮ್.
0: ಓಕೆ, ವಿದ್ಯಾ ಮ್ಯಾಮ್ ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಮ್ಯಾಮ್?
0: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಟೀ ಆಯ್ತಾ?
9: ಆಯ್ತು.
0: ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಿಮ್ಮ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
9: ನನ್ನ ಹೆಸರು ವಿದ್ಯಾ ಸುದರ್ಶನ್ ಅಂತೇಳಿ. ನಾನು ಆ್ಯಕ್ಚುಲಿ ನಮ್ಮದು ಫಾದರ್ ಬಂದು ಟ್ರಾನ್ಸ್ಫರ್, ಎಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾ ಇದ್ದಿದ್ದು, ಫೈನಲಿ ಮೈಸೂರಲ್ಲಿ ಸೆಟ್ಲ್ ಆಗಿದ್ರು. ಈಗ ನನಗೆ ಮದುವೆ ಆಗಿ ಒಂದು 27 ಇಯರ್ಸ್ ಆಯಿತು. ನಮ್ಮದು ಇದು ಕೂಡು ಕುಟುಂಬದಲ್ಲಿ ಜಾಯಿಂಟ್ ಫ್ಯಾಮಿಲಿಲಿ ಇದ್ದಿದ್ದು, ಒಂದು 8 ಇಯರ್ಸ್ ಇದ್ವಿ, ಆಮೇಲೆ ಸಪ್ರೇಟ್ ಆದ್ವಿ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ತರಕಾರಿ ಮಂಡಿ, ವೆಜಿಟೇಬಲ್ ಹೋಲ್ಸೇಲ್, ವೆಜಿಟೇಬಲ್ ಮಂಡಿ, ಮರ್ಚೆಂಟ್ ಮಂಡಿ. ಆಮೇಲೆ ನನಗೊಬ್ಬ ಮಗ ಇದ್ದಾನೆ, MBA ಮಾಡ್ತಾ ಇದ್ದಾನೆ, ವರ್ಕ್ ಮಾಡ್ತಾ ಇದ್ದಾನೆ. ನಾವು ಫ್ರೆಂಡ್ಸ್ ಹೀಗೆ ಒಂದಿನ ಮೀಟ್ ಮಾಡಿದಾಗ ಏನಾದ್ರು ಮಾಡೋಣ ಅಂತ, ಒಟ್ಟಿಗೆ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಜರ್ಮನ್ ಸಿಲ್ವರ್ಗೆ ಎಂಟ್ರಿ ಕೊಟ್ಟಿವಿ, ಶಾಪ್ ಮಾಡಿದೀವಿ ಒಂದು ಕರ್ನಾಟಕ ಸಂಘ ಬಿಲ್ಡಿಂಗಲ್ಲಿ.
0: ಸೊ ಸೂಪರ್, ಫ್ರೆಂಡ್ಶಿಪ್ಪಲ್ಲೇ ಒಂದು ಬಿಸ್ನೆಸ್ ಯಾಕೆ ಮಾಡಬಾರ್ದು ಪಾರ್ಟ್ನರ್ಶಿಪ್ಪಲ್ಲಿ ಅಂಥೇಳಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ರಿ. ಸೊ ನಿಮ್ಮ ಪಾರ್ಟ್ನರ್ಸ್ ಹೆಸರು ಹೇಳ್ಬೋದಾ?
9: ನಾವು ಲೇಡೀಸ್ ಪಾರ್ಟ್ನರ್ ಆಗಿರೋದು, ಕವಿತಾ ರಾಜೇಶ್ ಅಂತ ಒಬ್ರು, ಇನ್ನೊಬ್ರು ನಾಗಶ್ರೀ ನವೀನ್ ಅಂತ.
0: ಓಕೆ, ಸೊ ನಿಮ್ಮ ಪಾರ್ಟ್ನರ್ಸ್ ಬಗ್ಗೆ ಕೇಳಿ ಖುಷಿ ಆಯಿತು. ಅಫ್ಕೋರ್ಸ್ ಫ್ರೆಂಡ್ಸ್ ಅಂದರೆ ಎಲ್ಲೋ ಒಂದು ಎಂಟರ್ಟೈನ್ಮೆಂಟ್ ಮಾಡೋದು, ಎಂಜಾಯ್ಮೆಂಟ್ ಮಾಡೋದು ಅಷ್ಟೇ ಅಂತ ಅನ್ಕೊಳ್ತಾರೆ. ಬಟ್ ಫ್ರೆಂಡ್ಶಿಪ್ಪಲ್ಲೇ ಒಂದು ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ. ಬಟ್ ವಿದ್ಯಾ ಅವರೇ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅನ್ನುವಾಗ ನಿಮ್ಮ ಕಣ್ಣು ಮುಂದೆ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ ಆಯಿತಾ? ಬಟ್ ಆದರೂ ನೀವು ಯಾಕೆ ಈ ಒಂದು ಜರ್ಮನ್ ಸಿಲ್ವರ್ ಬಿಸ್ನೆಸ್ನೇ ಆಯ್ಕೆ ಮಾಡ್ಕೊಂಡಿದ್ದು, ರೀಸನ್ ಏನು?
9: ಆ್ಯಕ್ಚುಲಿ ನನ್ನ ಕಸಿನ್ ಬಂದು ಸಿಲ್ವರ್ದು ಮಾಡೋಣ, ಜ್ಯುವೆಲ್ರಿ ಶಾಪ್

0: ಮಾಡೋಣ ಅಂತ ಕೇಳಿದ್ರು. ನಾನು ಮತ್ತೆ ತುಂಬ ಈ ರೇಟಲ್ಲಿ ತುಂಬ ಕಾಸ್ಟ್ಲಿ ಇದೆಯಲ್ಲ, ಬೇಡಪ್ಪ ಅದನ್ನ ಅಂತಂದ್ವಿ. ಕೊನೆಗೆ ಯಾಕೆ ಸಿಲ್ವರ್ ರೇಟ್ ಜಾಸ್ತಿ ಇದೆಯಲ್ಲ, ಅದರ ಆಲ್ಟರ್ನೇಟ್ ಬಡವರ ಬೆಳ್ಳಿ ಅಂತಿದೆಯಲ್ಲ, ಅದಕ್ಕೆ ಜರ್ಮನ್ ಸಿಲ್ವರ್ ಯಾಕೆ ಮಾಡಬಾರ್ದು ಅಂತ ನನ್ನ ಕಜಿನ್ನ ಐಡಿಯಾ ಕೊಟ್ಟ. ಅದಾದಮೇಲೆ ಎಲ್ಲರೂ ಸೇರಿ ಜರ್ಮನ್ ಸಿಲ್ವರ್ದೆ ಡಿಸೈಡ್ ಮಾಡಿದ್ವಿ.
1: ಸೂಪರ್ ಸೂಪರ್. ಸೊ ಒಂದು ಒಳ್ಳೆ ಐಡಿಯಾನ ಇಟ್ಕೊಂಡು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಹೇಗಿದೆ ಮ್ಯಾಮ್ ಬಿಸ್ನೆಸ್?
0: ಚೆನ್ನಾಗಿದೆ, ದೇವ್ರ ದಯಿಂದ ಚೆನ್ನಾಗಿದೆ.
1: ಚೆನ್ನಾಗಿದೆ. ಓಕೆ, ನನ್ಗೀಗ ವಿದ್ಯಾ ಸುದರ್ಶನ್ ಅವ್ರು ಯಾರು, ಹಾಗೆ ಕವಿತಾ ರಾಜೇಶ್ ಅವ್ರು ಯಾರು, ನಾಗಶ್ರೀ ನವೀನ್ ಅವ್ರು ಯಾರು ಅಂತೆಲ್ಲ ಗೊತ್ತಾಯ್ತು. ಸೊ ಈ ಒಂದು ಫ್ರೆಂಡ್ಶಿಪ್ ಅನ್ನ ಬಿಸ್ನೆಸ್ ಮಾಡಿಕೊಂಡು ಜೊತೆಗೆ ಪಾರ್ಟ್ನರ್ಶಿಪ್ ಅಲ್ಲೇ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಹಾಗಿದ್ರೆ ಈಗ ಈ ಒಂದು ಜರ್ಮನ್ ಸಿಲ್ವರ್ ಕುಟೀರ, ಇದ್ರ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಆಕ್ಚುಲಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ?
0: ಜರ್ಮನ್ ಸಿಲ್ವರ್ ಕುಟೀರ ಅಂತಂದರೆ ನಾವು ಜರ್ಮನ್ ಸಿಲ್ವರ್ ಐಟಮ್ಮೇ ಇಡೋಣ ಅಂತಲೇ ಮೇಯ್ನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದು ಅದೇ ನಾವು ಮಾಡ್ತಿರೋದು. ಅದೇ ಇದರಲ್ಲಿ ನಮಗೆ ದಿನನಿತ್ಯ ಬಳಸೋವಂಥದ್ದು ಪೂಜೆ ಸಾಮಾನುಗಳಾಗಲಿ ಮತ್ತು ಪ್ರತಿಯೊಂದು ಪೂಜೆ ಸಾಮಾನುಗಳಲ್ಲೂ ಆ್ಯಂಟಿಕ್ಕು ಇದೆ, ರೆಗ್ಯುಲರು ಇಟ್ಟಿದ್ದೀವಿ. ಮತ್ತು ಈ ಫಂಕ್ಷನ್ಸ್ಗಳಿಗೆಲ್ಲ ಗಿಫ್ಟ್ ಐಟಮ್ ಬೇಕು ಅಂತಂದ್ಬಿಟ್ಟು ಅದರಲ್ಲೂ ತುಂಬ ವೆರೈಟೀಸ್ ಇಟ್ಟಿದ್ದೀವಿ. ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ನಮ್ಮ ಶಾಪಲ್ಲೇ ಸಿಗುತ್ತೆ.
1: ಎಸ್ ಮ್ಯಾಮ್, ನಾನು ನೋಡ್ತಾ ಇರುವಾಗ ಅಲ್ಲಿ ದೀಪದಿಂದ ಇಡ್ಬೋದು, ಸಿಲ್ವರ್ ಜರ್ಮನ್ ತಟ್ಟೆಗಳಾಗಿರ್ಬೋದು, ಕಳಸಗಳು, ಲೋಟ ಎಲ್ಲವೂ ಕೂಡ ಇದೆ. ಆಯಿತಾ, ಸೊ ಎಲ್ಲವೂ ರೀಸನಬಲ್ ರೇಟಾ? ಸ್ಟಾರ್ಟಿಂಗ್ ರೇಟ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್?
0: 50-60 ನಮ್ಮ ಶಾಪಲ್ಲಿದೆ, ಅಪ್ ಟು 35-40,000 ತನಕನೂ ಇದೆ.
1: ಸೂಪರ್. 30 ರುಪೀಸಿಂದ ಸ್ಟಾರ್ಟ್ ಆಗಿ 35,000 ಕೂಡ ನಿಮ್ಮಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗಿದ್ರೆ ಕಸ್ಟಮರ್ಸ್ ಬರ್ತಾರಾ, ಪರ್ಚೇಸ್ ಮಾಡ್ತಿದ್ದೀರಾ?
0: ಖಂಡಿತ ಮಾಡ್ತಿದ್ದಾರೆ ಮೇಡಮ್. ಬೇರೆ ಕಡೆ ಎಲ್ಲ ವಿಚಾರಿಸ್ತಿದ್ದಾರೆ, ಬೇರೆ ಕಡೆ ಎಲ್ಲ ರೇಟ್ ಜಾಸ್ತಿ ಇದೆ ಅಂತಂದ್ಬಿಟ್ಟು ನಮ್ಮಲ್ಲೇ ಬಂದು ಪರ್ಚೇಸ್ ಮಾಡ್ತಿದ್ದಾರೆ. ಮತ್ತು ನಾವು ಹೋಲ್ಸೇಲಲ್ಲೂ ಕೊಡ್ತಾ ಇದ್ದೀವಿ, ಎಲ್ಲ ಫಂಕ್ಷನ್ಗಳಿಗೂ ಬಂದು ನೋಡಿಕೊಂಡು ಅಡ್ವಾನ್ಸ್ ಮಾಡಿ ಹೋಗ್ತಿದ್ದಾರೆ, ಮತ್ತು ಹೋಲ್ಸೇಲಲ್ಲೂ ತುಂಬ ಜನ ತೊಗೊಂಡೋಗ್ತಿದ್ದಾರೆ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ವಿದ್ಯಾ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನು ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Sri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you, every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Sri Mahalakshmi Sweets, 35 years, countless celebrations.
1: Sri Mahalakshmi Sweets, Nandige.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಾವು ನಮ್ಮ ಶಿವಮೊಗ್ಗದ ಬಿಎಚ್ ರೋಡ್ ಕರ್ನಾಟಕ ಸಂಘದ ಹತ್ರ ಇರುವಂತಹ ಜರ್ಮನ್ ಸಿಲ್ವರ್ ಕುಟೀರದಲ್ಲಿದ್ದೀವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ವಿದ್ಯಾ ಸುದರ್ಶನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣವಾ. ವಿದ್ಯಾ ಮ್ಯಾಮ್, ನೀವು ಹೇಳ್ತಿದ್ರಿ ಇದೊಂದು ಬಡವರ ಬೆಳ್ಳಿ ಅಂತ. ಹಾಗಿದ್ರೆ ನಾರ್ಮಲ್ ಬೆಳ್ಳಿಗೂ ಈ ಒಂದು ಜರ್ಮನ್ ಸಿಲ್ವರ್ ಬೆಳ್ಳಿಗೂ ಮೇನ್ ಆಗಿ ಏನು ವ್ಯತ್ಯಾಸ ಇದೆ ಮ್ಯಾಮ್?
3: ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಇಲ್ಲ ಅಂದ್ರೆ ಅದು ಪ್ಯೂರ್ ಬೆಳ್ಳಿ, ಇದು ಕೋಟೆಡ್ ಬೆಳ್ಳಿ ಅಷ್ಟೇ. ನೀವು ಅಕಸ್ಮಾತ್ ಆ ಬೆಳ್ಳಿ ಈ ಬೆಳ್ಳಿ ಏನಾದ್ರು ಒಂದು ತಟ್ಟೆ, ಫಾರ್ ಎಕ್ಸಾಂಪಲ್ ಆ ತಟ್ಟೆ ಮತ್ತು ಈ ತಟ್ಟೆ ಎರಡು ಇಟ್ಕೊಂಡ್ರೆ ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ.
2: ಅಷ್ಟೊಂದು ಚೆನ್ನಾಗಿರುತ್ತೆ, ಕಲೆಕ್ಷನ್ಸ್ ಕೂಡ ಹಾಗೆ ಇರುತ್ತೆ ಅಲ್ವಾ ಮ್ಯಾಮ್?
3: ಇಟ್ಟು ಹಾಗೆ ಇರುತ್ತೆ.
2: ಓಕೆ. ಸೊ ವಿದ್ಯಾ ಮ್ಯಾಮ್, ಈ ಒಂದು ನಿಮ್ಮ ಶಾಪ್ನಲ್ಲಿರುವಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ ಮ್ಯಾಮ್?
3: ಅದು ನಾವು ಸೂರತ್ತಿಂದ ತರಿಸ್ತೀವಿ, ಬಾಂಬೆಯಿಂದ ತರಿಸ್ತೀವಿ, ಬಾಂಬೆ, ಸೂರತ್, ಡೆಲ್ಲಿ, ಮೂರು ಕಡೆಯಿಂದನೂ ತರಿಸ್ತೀವಿ.
2: ಓಕೆ. ಈಗೇನು ಗೊತ್ತಾ, ನಾರ್ಮಲ್ ಬಿಸ್ನೆಸ್ ಆದರೆ ಒಬ್ಬರೇ ಓನರ್ ಇರ್ತಾರೆ. ಸೊ ಒಬ್ಬ ಬಿಸ್ನೆಸ್ ಮ್ಯಾನೇ ಅವನೇ ಡಿಸಿಷನ್ ಮೇಕರ್ ಆಗಿರ್ತಾನೆ. ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ಎಲ್ಲರೂ ಅವರೊಬ್ಬರೇ ನೋಡ್ಕೊಳ್ತಾರೆ. ಬಟ್ ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಬಂದಾಗ ಪ್ರತಿಯೊಂದಿಗೂ ಕೂಡ ಮೂರು ಜನ ಕುತ್ಕೊಂಡು ಡಿಸ್ಕಷನ್ ಮಾಡಬೇಕು. ಏನೇ ಒಂದು ನಿರ್ಧಾರ ತೊಗೊಳೋಕ್ಕೂ ಕೂಡ ನಿಮ್ಮ ಮೂರು ಜನದ ಪರ್ಮಿಷನ್ ಬೇಕಾಗಿರುತ್ತೆ ಆಯ್ತಾ? ಸೊ ಹೀಗಿರುವಾಗ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಹೇಳಿ ಮ್ಯಾಮ್. ಆ್ಯಕ್ಚುಲಿ ನೀವು ಮೂರು ಜನ ಕೂಡ ಶಾಪಿಗೆ ಹೋಗ್ತೀರಾ ಅಥವಾ ಹೇಗೆ ಈ ಒಂದು ಪರ್ಚೇಸಿಂಗ್ ಎಲ್ಲ ಮಾಡ್ತೀರಾ, ಕಲೆಕ್ಷನ್ಸ್ ಎಲ್ಲ ಹೇಗೆ ತರ್ತೀರಾ, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
3: ಅಂದರೆ ಮೂರು ಜನ ಪಾರ್ಟ್ನರ್ಸ್ ಹೌದು, ಮೂರು ಜನನು ನಮ್ಮದು ಆಲ್ಟರ್ನೇಟ್ ಟೈಮ್ ಮಾಡ್ಕೊತೀವಿ. ಮಾರ್ನಿಂಗ್ ಒಬ್ಬರು, ಆಫ್ಟರ್ನೂನ್ ಒಬ್ಬರು, ಈವ್ನಿಂಗ್ ಒಬ್ಬರು. ಅದು ಮಾರ್ನಿಂಗ್ ಏನು ಅಕಸ್ಮಾತ್ ಯಾರೋ ಒಬ್ಬರು ಬಂದಿರ್ತಾರೆ, ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿರ್ತಾರೆ, ಅದು ಆಫ್ಟರ್ನೂನ್ ಬರೋರಿಗೆ ಹೇಳಿರ್ತಾರೆ ಹಿಂಗೆ ಹಿಂಗೆ ಬುಕ್ ಮಾಡಿದ್ದಾರೆ, ಅದು ಒಂಚೂರು ಫಾಲೋಅಪ್ ಮಾಡಿ ಏನಾದ್ರು ಅದು ಬಂದಾಗ ಕೊಡೋದು. ಅಕಸ್ಮಾತ್ ಈಗ ನಾನೇ ಆರ್ಡ್ರ್ ತೊಗೊಂಡಿದ್ದೆ ಮಾರ್ನಿಂಗ್ ಅಂದರೆ ಅವ್ರು ಇನ್ಯಾವತ್ತೋ ಬಂದಿರ್ತಾರೆ, ಈವ್ನಿಂಗ್ ಇನ್ಯಾವತ್ತೋ ಬರ್ತಾರೆ, ನಾನು ಇಲ್ದಿದ್ದಾಗ ನಮ್ಮ ಪಾರ್ಟ್ನರಿಗೆ ಗೊತ್ತಿರುತ್ತೆ, ಬಿಲ್ಲೆಲ್ಲ ಅಲ್ಲಿ ಅಪ್ಡೇಟ್ ಮಾಡಿರ್ತೀವಲ್ಲ ನೋಡಿ ಕೊಡ್ತಾರೆ. ಆಮೇಲೆ ಶಾಪಿಂಗು ಅಷ್ಟೇ, ಒನ್ ಟೈಮ್ ಎಲ್ಲರೂ ಹೋಗಿದ್ವಿ, ಮೂರು ಜನನೂ ಹೋಗಿದ್ವಿ ಹೆಂಗೆ ಏನು ನೋಡೋಣ ಅಂತ. ಆಮೇಲೆ ಇಲ್ಲಿ ಶಾಪ್ ಹತ್ರ ಒಬ್ರು ಇದ್ಕೊಂಡು ಇನ್ನಿಬ್ರು ಯಾರ್ಯಾರಾದರೂ ಆಲ್ಟರ್ನೇಟ್ ಹೋಗಿ ಬರ್ತೀವಿ ಶಾಪಿಂಗ್. ಇದನ್ನು
2: ಓಕೆ, ಈ ರೀತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ?
3: ಖಂಡಿತ.
2: ಓಕೆ. ಸೊ ಮ್ಯಾಮ್, ನೀವು ಹೇಳಿದ ಹಾಗೇ ನಿಮ್ಮ ಫ್ಯಾಮಿಲಿ ತುಂಬ ಸ್ವೀಟ್ ಫ್ಯಾಮಿಲಿ ಆಗಿದೆ, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಎಜುಕೇಷನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ರೇಂಜಿಗೆ ಬಂದಿದೆ. ಹೀಗೆಲ್ಲ ಇರುವಾಗ ಇಷ್ಟು ವರ್ಷ ಬಿಟ್ಟು ಈಗ ನೀವು ಒಬ್ಬರು ಬಿಸ್ನೆಸ್ ವುಮೆನ್ ಆಗಬೇಕು ಅಂತ ಅನಿಸಿದ್ದು ಯಾಕೆ ಮ್ಯಾಮ್?
3: ಏನು ನಾವು ಎಲ್ಲ ಫ್ರೀ ಆಗಿದ್ವಲ್ಲ, ಏನಾದ್ರು ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಕಮ್ ಕಸಿನ್ ನನ್ನ ಕಸಿನ್ ಜೊತೆ ಮಾತಾ ಹಿಂಗೆ ಮಾತಾಡಬೇಕಾದ್ರೆ ಏನಾದ್ರು ಒಂದು ಮಾಡಬೇಕು ಬಿಡೋ, ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಏನಾದ್ರು ಒಂದು ಮಾಡೋಣ ಅಂತ ನಾನೇ ಹೇಳ್ತಾನೆ ಇದ್ದೆ. ಇಷ್ಟಕ್ಕೂ ಮುಂಚೆ ಇನ್ನೊಂದು ಬಿಸ್ನೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಶಿವಮೊಗ್ಗದಲ್ಲಿ ಇಂಪೋರ್ಟೆಡ್ ಇನ್ನರ್ ವೇರ್ಸ್ ಎಲ್ಲೂ ಸಿಕ್ಕಲ್ಲ, ಒಂದೇ ಶಾಪ್ ಇರೋದು, ನಾವು ಮಾಡೋಣ ಅಂತ ತುಂಬ ಓಡಾಡಿದ್ವಿ, ಒಂದು ಶಾಪು ನೋಡಿದ್ವಿ. ಆಮೇಲೆ ಅದು ಸಣ್ಣದಾಯಿತು ಅಂತನ್ಬಿಟ್ಟು ನಾವೇ ಬೇಡ ಅಂದ್ಬಿಟ್ವಿ. ಇದು ಸಡನ್ನಾಗಿ ನಮಗೆ ಜಾಗನೂ ಸಿಕ್ತು, ಅದಕ್ಕೆ ಇದು ಮಾಡಿದ್ವಿ.
2: ಸೂಪರ್ ಸೂಪರ್ ಮ್ಯಾಮ್. ಯಾವುದೇ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲದೇ ನೀವು ಈ ಒಂದು ಬಿಸ್ನೆಸ್ ಫೀಲ್ಡಿಗೆ ಬಂದಿದ್ದೀರಾ, ಎಸ್ಪೆಷಲಿ ಪಾರ್ಟ್ನರ್ಶಿಪ್ಪಲ್ಲಿ. ಸುಮ್ಮನೆ ಕೂರೋ ಬದಲು ಒಂದು ಬಿಸ್ನೆಸ್ ಮಾಡಿದ್ರೆ ನಾವು ಒಂದು ಕಲಿಬೋದು, ನಾಲ್ಕು ಜನ ಜೊತೆ ಬೆರೀಬೋದು, ಏನಾದರೂ ತಿಳ್ಕೊಬೋದು ಅನ್ನೋ ಒಂದು ಇಂಟೆನ್ಷನಲ್ಲಿ ಈ ಬಿಸ್ನೆಸ್ಸಿಗೆ ಎಂಟ್ರಿ ಆಗಿದ್ದೀರಾ ಮೇಡಮ್. ಸೊ ನಿಮ್ಮಲ್ಲಿ ಬರುವಂಥ ಕಸ್ಟಮರ್ಸ್ ಅಟ್ ಪ್ರೆಸೆಂಟ್ ಈಗ ಎಲ್ಲಿಂದ ಬರ್ತಾ ಇದ್ದಾರೆ?
3: ನಮಗೆ ತೀರ್ಥಳ್ಳಿ, ಸಾಗರ, ಎನ್ ಆರ್ ಪುರ, ಕಡೂರು, ತರೀಕೆರೆ, ಚನ್ನಗಿರಿ, ಸುಮಾರು ಎಲ್ಲ ಕಡೆಯಿಂದನೂ ರೀಚ್ ಆಗಿದ್ದಾರೆ. ಆಗಲಿ ಮೈಸೂರಿಗೂ ಕಳ್ಕೊಟ್ಟಿದ್ದೀವಿ, ಮತ್ತು ಆಂಧ್ರ ಅಮರಾಪುರ ಅಂತ ಇದೆ ನಮ್ಮ ರಿಲೇಟಿವ್, ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮನೆಯವರು, ಅವರು ದುರ್ಗ ಎಲ್ಲರೂ ವಿಸಿಟ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ.
2: ಅಂದರೆ ಈಗ ಯೂಶ್ವಲಿ ಮದುವೆ ಸೀಸನ್ ಅಥವಾ ಫಂಕ್ಷನ್ ಸೀಸನ್ ಅನ್ನುವಾಗ ಗಿಫ್ಟ್ಸ್ ಕೊಡೋದಕ್ಕೆ ಈಗ ಬಂದಿರುವಂಥ ಗೆಸ್ಟ್ಗಳಿಗೆ ಗೆಸ್ಟ್ ಗಿಫ್ಟ್ ಈಗ ಎಲ್ಲ ಟ್ರೆಂಡಿಂಗ್ ಆಗಿದೆ ಆಯ್ತಾ, ಆ ಥರ ನಿಮ್ಮಲ್ಲಿ ಬಲ್ಕ್ ಆಗಿ ಕೂಡ ಸಿಗುತ್ತಾ ಮ್ಯಾಮ್?
3: ಖಂಡಿತ ಸಿಗುತ್ತೆ, ತಗೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಕೊಲ್ಲಾಪುರ್ಗೂ ನಾನು ಪಾರ್ಸೆಲ್ ಮಾಡಿದ್ದೀನಿ ಫ್ರೆಂಡ್, ನಾನು ಹಿಂಗೆ ಸ್ಟೇಟಸ್ ಹಾಕೋತಾ ಇದ್ದ ನೋಡ್ಬಿಟ್ಟು ಫೋಟೋ ಕಳಿಸು ಅಂದರು. ಕಳಿಸಿದ್ಮೇಲೆ ಅವ್ರಿಗೂ ಎಲ್ಲ ಲೈಕ್ ಆಗಿ ಈವನ್ ಕೊಲ್ಲಾಪುರ್ಗೂ ಕಳಿಸಿದ್ದೀವಿ. ಗಿಫ್ಟ್ ಐಟಮ್ಸ್ ಎಲ್ಲ 100 ಪೀಸ್ ಅಂತೆ, 200 ಪೀಸಸ್ ಅಂತ ಎಲ್ಲ ಕೊಟ್ಟಿದ್ದೀವಿ.
4: ಓ ಸೂಪರ್ ಮ್ಯಾಮ್. ನಿಮಗೆ ಹೆಚ್ಚಿಗೆ ಕಸ್ಟಮರ್ಸ್ ಶಾಪಿಗೆ ಬಂದು ಪರ್ಚೇಸ್ ಮಾಡೋದು ಜಾಸ್ತಿ ಇರುತ್ತೋ ಅಥವಾ ನೀವು ಈ ಕಡೆ ಈ ಥರ ಕೊರಿಯರ್ ಮಾಡೋದು ಜಾಸ್ತಿ ಇರುತ್ತೋ?
3: ಅದೇ, ಅವರು ಕಸ್ಟಮರ್ ಬಂದು ನಮಗೆ ಲೈಕ್ ಮಾಡಿ ಅಡ್ವಾನ್ಸ್ ಕೊಟ್ಟೋಗಿರ್ತಾರೆ, ನಾವು ಇದನ್ನು ಬೇರೆ ಊರಿಗೂ ನಾವು ಕೊರಿಯರು ಮಾಡಿದ್ದೀವಿ.
4: ಕೊರಿಯರ್ ಕೂಡ ಫೆಸಿಲಿಟೀಸ್ ಇದೆ, ಸರ್ವಿಸಸ್ ಇದೆ ಅಲ್ವಾ ಮ್ಯಾಮ್? ಸೊ ಒಂದ್ಸರಿ ಬಂದು ಈ ರೀತಿ ಬೇಕು ಅಂತ ಹೇಳಿ ಆರ್ಡರ್ ಬುಕ್ ಮಾಡಿದ್ರೆ ನೀವು ಅಲ್ಲಿವರೆಗೂ ಕೂಡ ಇಲ್ಲಿ ಕೊಲ್ಲಾಪುರ ಆಗಿರ್ಬೋದು ಬೇರೆ ಸ್ಟೇಟ್ಸ್ಗಳಿಗೆ ಕೂಡ ಕಳ್ಸಿಕೊಡ್ತೀರಿ, ಆ ಒಂದು ಫೆಸಿಲಿಟೀಸ್ ಕೂಡ ಇದೆ ಅಲ್ವಾ ಮ್ಯಾಮ್?
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ವಿದ್ಯಾ ಸುದರ್ಶನ್ ಅವರು ಅವರ ಜರ್ಮನ್ ಸಿಲ್ವರ್ ಕುಟೀರದಲ್ಲಿರುವಂತಹ ಫೆಸಿಲಿಟೀಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಏನಪ್ಪಾ ಅಂದ್ರೆ ಇಲ್ಲಿ ಏನಾದ್ರು ನೀವು ಬಂದು ಈ ಒಂದು ಜರ್ಮನ್ ಸಿಲ್ವರ್ ಆರ್ಡರ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಅಂದ್ರೆ ಕೊಲ್ಲಾಪುರ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಕೇರಳ ಎಲ್ಲ ಕಡೆ ಕೂಡ ಕಳಿಸ್ಕೊಡ್ತಾರೆ ಅಂತ ಹೇಳ್ತಿದ್ರು. ಕೊರಿಯರ್ ಫೆಸಿಲಿಟೀಸ್ ಕೂಡ ಇದೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಮ್ಮೆಯ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಈಗ 35 ವರ್ಷಗಳ ಸಂಭ್ರಮ, 35 ವರ್ಷಗಳ ಸಿಹಿ ಪಯಣ, 35 ವರ್ಷಗಳ ನಂಬಿಕೆಯೊಂದಿಗೆ ಅಸಂಖ್ಯಾತ ಮನೆ ಮನಗಳಲ್ಲಿ ನೆಲೆಸಿ ಜೀವನದ ಪ್ರತಿ ಖುಷಿಯಲ್ಲೂ ಜೊತೆಯಾಗಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಆರಂಭಿಸಿದ್ದು ಸಿಹಿಯೊಂದಿಗೆ, ನೀವಾಗಿಸಿದ್ದೀರಿ ಪರಂಪರೆಯನ್ನಾಗಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಮೈಸೂರು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತು ನಾವು ಜರ್ಮನ್ ಸಿಲ್ವರ್ ಕುಟೀರ ಈ ಒಂದು ಶಾಪ್ ನಲ್ಲಿದ್ದೀವಿ. ಹಾಗೆ ಇದರ ಬಿಸ್ನೆಸ್ ಹೇಗ್ ಮಾಡ್ತಾರೆ ಏನು ಅಂತ ಹೇಳಿ ಈ ಒಂದು ಶಾಪಿನ ಮಾಲೀಕರು ಜೊತೆಗೆ ಪಾರ್ಟ್ನರ್ ಆಗಿರುವಂತಹ ವಿದ್ಯಾ ಸುದರ್ಶನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರ ಜೊತೆ ಮಾತುಕತೆನ ಮುಂದುವರಿಸೋಣ. ವಿದ್ಯಮ್ಮ, ಮತ್ ಪ್ರೆಸೆಂಟ್ ಈಗ ಜರ್ಮನ್ ಸಿಲ್ವರ್ ಕುಟೀರದಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದ್ದಾರೆ?
3: ನಾವು ಈಗ ಒಬ್ಳೆ ಪ್ರೆಸೆಂಟ್ ಒಬ್ಳಿದ್ದಾಳೆ, ನಾವು ಆಲ್ಟರ್ನೇಟ್ ನಾವು ಫ್ರೆಂಡ್ಸ್ ಇರ್ತೀವಲ್ಲ, ಇಬ್ರು ಅಂತ ಇದ್ದೇ ಇರ್ತೀವಿ. ಮಾರ್ನಿಂಗ್ ಒಬ್ಳು ಇರ್ತೀವಿ, ಒಬ್ಳು ವರ್ಕರ್ ಇದ್ದಾಳೆ, ಮತ್ತು ಆಫ್ಟರ್ನೂನ್ ಒಬ್ಳು ವರ್ಕರು ಪ್ಲಸ್ ನಾವು, ಮತ್ತು ಈವ್ನಿಂಗ್ ಇಬ್ರು ಇರ್ತೀವಿ, ನಾವಿಬ್ರು ಫ್ರೆಂಡ್ಸ್ ಮತ್ತೊಬ್ಳು ವರ್ಕ್.
2: ಸೊ ಯಾವಾಗ ತುಂಬ ಪೀಕ್ ಅವರ್ಸು, ಚೆನ್ನಾಗಿ ಬಿಸ್ನೆಸ್ ಆಗೋ ಟೈಮಿಂಗ್ಸ್ ಅಂದರೆ ಯಾವಾಗ?
3: ಸ್ವಲ್ಪ ಈವ್ನಿಂಗೇನೆ.
2: ಈವ್ನಿಂಗಲ್ಲಿ, ಓಕೆ. ಸೊ ಏನಪ್ಪ ಅಂದರೆ ಮ್ಯಾಮ್, ನಿಮಗೆ ಇದುವರೆಗೂ ಕಸ್ಟಮರ್ಸ್ ಜೊತೆ ಮಿಂಗಲ್ ಎಲ್ಲ ಆಗಿ ಅಭ್ಯಾಸ ಇಲ್ಲ, ಸೊ ಫಸ್ಟ್ ಟೈಮ್ ಬಿಸ್ನೆಸ್ಸಿಗೆ ಬಂದಿರೋದು, ಸೊ ಹೀಗಿರುವಾಗ ಬರುವಂಥ ಕಸ್ಟಮರ್ಸ್ ಎಲ್ಲರ ಮೈಂಡ್ ಸೆಟ್ ಒಂದೇ ರೀತಿ ಇರಲ್ಲ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಕೆಲವರು ತುಂಬಾ ಚೌಕಾಸಿ ಮಾಡ್ತಾರೆ, ಕೆಲವರು ಎಲ್ಲ ನೋಡಿ ಹಾಗೆ ವಾಪಸ್ ಹೋಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗೆಲ್ಲ ಇರುವಾಗ ಇಂಥ ಕಸ್ಟಮರ್ಸ್ ಎಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ.
3: ಬಂದಾಗ ಏನು ಮಾಡೋಕ್ಕಾಗಲ್ಲ, ನಾವು ಪೇಷಂಟ್ಸ್ ಇಂಪಾರ್ಟೆಂಟ್. ಕೆಲವರು ತುಂಬ ಬಾರ್ಗಿನ್ನು ಮಾಡ್ತಾರೆ, ನಾವು ಆದಷ್ಟು ನಮ್ಮದೆಲ್ಲ ನಾವು ಮೀಟಿಂಗ್ ಮಾಡಿ ಇಷ್ಟಿಷ್ಟು ಅಂತ ಲಿಮಿಟ್ ಹೇಳಿರ್ತೀವ, 1-5%, 1-10%, ಅದ್ರ ಮೇಲೂ ತುಂಬ ಕೇಳ್ತಾ ಇದ್ರೆ. ನನ್ನ ಕಜಿನ್ ಅಂತ ಹೇಳಿದ್ನಲ್ಲ, ಅವ್ನು ನಮ್ಮ ಶಾಪ್ ಪಕ್ಕನೇ ಪೇಂಟ್ ಅಂಗಡಿ, ಅವನಿಗೆ ಕಾಲ್ ಮಾಡಿ ಕರಿತೀನಿ, ನೋಡಪ್ಪ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ. ಅವನು ಬರುತ್ತೆ ಬರಲ್ಲ ಅಂತ ಹೇಳ್ತಾನೆ. ನಮಗೂ ಒಂದು ಒಬ್ರು ಗಂಡತ್ರ ಸಪೋರ್ಟ್ ಇರುತ್ತಾ ಹೇಳೋಕ್ಕೆ, ಇಲ್ಲ ಬರಲ್ಲ ಅಂತ ಹಿಂಗೆ ಹೇಳ್ಬಿಡ್ತೀವಿ.
2: ಓಕೆ. ಸೊ ಮೇಡಮ್, ಈಗ ನಿಮ್ಮ ಪ್ರಕಾರ ಒಬ್ಬರು ಬಿಸ್ನೆಸ್ ವುಮೆನ್ ಆಗಬೇಕು ಅನ್ನೋದಾದರೆ ಏನೆಲ್ಲ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ?
3: ನಮ್ಮ ಮಾತುಕತೆನೇ ಆಗಿರ್ಬೋದು, ನಮ್ಮ ಹೌದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರ್ಬೋದು, ನಮ್ಮ ಡ್ರೆಸ್ಸಿಂಗ್ಸ್ ಇರ್ಬೋದು, ಪೇಷೆಂಟ್ಸನ್ನು ತುಂಬ ಇಂಪಾರ್ಟೆಂಟ್, ನೀಟ್ನೆಸ್ ಎಲ್ಲ ಬೇಕು.
2: ಓಕೆ. ಸೊ ನಿಮ್ಮ ಪ್ರಕಾರ ಟೈಮ್ ಸೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಪೇಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತಿದ್ದೀರಾ. ಎಸ್ಪೆಷಲಿ ಈ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಿಗೆ ಮೇನ್ ಆಗಿ ಏನು ಕ್ವಾಲಿಟೀಸ್ ಬೇಕಾಗುತ್ತೆ?
3: ಅಂಡರ್ಸ್ಟ್ಯಾಂಡಿಂಗ್, ಅದೇ ನಂಬಿಕೆ ಅಲ್ವಾ ಮೇಯ್ನ್, ಅದೇನೆ ಅವ್ರಿಗೆ ಅವ್ರ ಮೇಲೆ ನಂಬಿದ್ರೇನೆ, ಒಂದು ಟ್ರಸ್ಟ್ ಇದ್ರೇನೆ ನಮ್ಗೆ, ಅವ್ರು ನಮ್ಮ ನಂಬಿಕೆ ಇದ್ರೇನೆ ಅವ್ರು ನಮ್ಮನ್ನ ಅವ್ರನ್ನ ಬಿಟ್ಟು ನಾವು ಹೋಗ್ಬೋದು.
2: ಸೊ ವಿದ್ಯಾ ಮೇಡಮ್, ಈಗೇನಪ್ಪ ಅಂದರೆ ಈಗಿನ ಯೂತ್ಸ್ ಯಂಗ್ ಜನ್ರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಈಗ ಯಾರು ಬೇಕಾದರೂ ಯಾವ ಬಿಸ್ನೆಸ್ ಬೇಕಾದರೂ ಮಾಡ್ಬೋದಾ?
3: ಖಂಡಿತ ಮಾಡ್ಬೋದು, ಬಟ್ ನಮ್ಮ ಟ್ಯಾಲೆಂಟು ಯಾವ್ಯಾವ ಥರ ನೋಡಿ ಮಾಡಿದ್ರೆ ಒಳ್ಳೆಯದು, ಮಾಡಬೇಕು, ಮಾಡಿದ್ರೆ ಒಳ್ಳೆಯದು
2: ಖಂಡಿತ. ಸೊ ನೀವು ಹೇಳ್ದ ಹಾಗೇ ನಮ್ಮ ಶಿವಮೊಗ್ಗದಲ್ಲಿ ಈ ಒಂದು ಜರ್ಮನ್ ಸಿಲ್ವರ್ ಶಾಪ್ಸ್ ಕೆಲವು ಇದಾವಾಯ್ತಾ, ಆದರೂ ಕೂಡ ಜನ ಯಾಕೆ ನಮ್ಮ ಶಿವಮೊಗ್ಗದ BH ರಸ್ತೆಯಲ್ಲಿರುವಂಥ ಜರ್ಮನ್ ಸಿಲ್ವರ್ ಕುಟೀರಕ್ಕೆ ವಿಸಿಟ್ ಮಾಡಬೇಕು? ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು?
3: ನಮ್ಮಲ್ಲಿರೋದು ನಾವು ಆ ಥರ ಅಟೆಂಡ್ ಮಾಡ್ತೀವಿ ಕಸ್ಟಮರ್ಸ್ನ. ಆಮೇಲೆ ನಮಗೆ ಸರ್ಕಲ್ ಜಾಸ್ತಿ ಇದೆ, 3 ಜನ ಪಾರ್ಟ್ನರ್ಸ್ ಅಲ್ವಾ, ತುಂಬ ಸರ್ಕಲ್ಸ್ ಇದೆ, ಬರ್ತಾರೆ ಫ್ರೆಂಡ್ಸೇ ಸುಮಾರು ಜನ ನೋಡ್ತಾರೆ, ನಾವು ವೀಡಿಯೋಸ್ ಹಾಕ್ತಾ ಇರ್ತೀವಿ ಎಲ್ಲ ನೋಡಿ ಬರ್ತಾರೆ. ಮತ್ತು ಕ್ವಾಲಿಟಿ ಹಂಗೆ ಇಟ್ಟಿದ್ದೀವಿ, ನೋಡಿದ ತಕ್ಷಣ ಎಂಥವ್ರಿಗಾದರೂ ಇಷ್ಟ ಆಗಬೇಕು.
2: ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀರಾ? ಹೇಗೆ ಸೋಷಿಯಲ್ ಮೀಡಿಯಾನ ಹೇಗೆ ಬಳಸ್ಕೊಳ್ತಾ ಇದ್ದೀರಾ?
3: ಬಳಕೋತಾ ಇದ್ದೀವಿ, ಇನ್ನೂ ಆಗಬೇಕು, ಬಟ್ ಹಾಕ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತಾ ಇದ್ದೀವಿ.
2: ಎನಿವೇ, ಸೊ ವಿದ್ಯಾ ಸುದರ್ಶನ್ ಅವರೇ, ಕೊನೆಯದಾಗಿ ಒಂದು ಪ್ರಶ್ನೆ, ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಮಾತಾಡಿದ್ದು, ಆ್ಯಕ್ಚುಲಿ ನನಗೆ ಭಾಳ ದಿವಸದಿಂದ ಇಷ್ಟ ಇತ್ತು ಒಂದೇನಾದ್ರು ಪ್ರೋಗ್ರಾಮ್ ಕೊಡೋಣ ಅಂತ, ಇವತ್ತು ಮಾತಾಡಿದ್ದೀನಿ, ಬಟ್ ಅದೆಷ್ಟು ಕರೆಕ್ಟ್ ಇದೆಯೋ ಇಲ್ಲ ಗೊತ್ತಿಲ್ಲ.
2: ಇಲ್ಲ, ಒಳ್ಳೆ ಪ್ರಯತ್ನ ಪಟ್ಟರೆ ಮ್ಯಾಮ್. ನಿಮ್ಮ ಬಿಸ್ನೆಸ್ ಏನ್ ಸ್ಟಾರ್ಟ್ ಆಗಿ ಒಂದು 7-8 months ಆಗಿದೆ, ಇನ್ನಷ್ಟು ಯಶಸ್ವಿಯಾಗಿ ನಿಮ್ಮ ಬಿಸ್ನೆಸ್ ಆಗಲಿ, ಎಲ್ಲ ಕಸ್ಟಮರ್ಸ್ಗೆ ಕೂಡ ನಿಮ್ಮ ಪ್ರಾಡಕ್ಟ್ಗಳು ಇಷ್ಟ ಆಗಲಿ, ನಿಮ್ಮ ಬಿಸ್ನೆಸ್ಗೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಹಾಗೆ ಸಮಯನ ಬಿಡು ಮಾಡಿಕೊಂಡು ನಮ್ಮೊಟ್ಟಿಗೆ ಮಾತುಕತೆ ನಡೆಸೋದಕ್ಕಾಗಿ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಜರ್ಮನ್ ಸಿಲ್ವರ್ ಕುಟೀರದ ಮಾಲೀಕರು ಹಾಗೆ ಪಾರ್ಟ್ನರ್ ಕೂಡ ಆಗಿರುವಂತಹ ವಿದ್ಯಾ ಸುದರ್ಶನ್ ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿಕೊಂಡು, ಜೊತೆಗೆ ಜರ್ಮನ್ ಸಿಲ್ವರ್ ಕುಟೀರದಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾಕೆ ಇದನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಏನಾದ್ರು ಜರ್ಮನ್ ಸಿಲ್ವರ್ ಪ್ರೆಸೆಂಟ್ ಮಾಡ್ಬೇಕಂತಿದ್ದೀರಾ ಅಥವಾ ಗಿಫ್ಟ್ ಕೊಡ್ಬೇಕಂತ ಇದ್ದೀರಾ ಅಂದ್ರೆ ಕರ್ನಾಟಕದ ಸಂಘದಲ್ಲಿರುವ ಈ ಒಂದು ಸ್ಟಾಲ್ಗೆ ಒಮ್ಮೆ ಭೇಟಿ ನೀಡಿ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ತಿಳಿಸ್ತಾ, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.

0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅನ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860969. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು ಕೃಷಿಗೆ ಬರೋದಕ್ಕಿಂತ ಮುಂಚೆ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಅಕೌಂಟೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುವಂತಹ ಟೈಮ್ನಲ್ಲಿ ಅವರಿಗೆ ಕೆಲಸದಲ್ಲಿ ಬೇಸರ ಬಂದು ಮತ್ತೆ ಊರಿಗೆ ಹೋಗೋಣ ಅಂತ ಅನಿಸಿ ಊರಿಗೆ ಮರಳಿ ಬರ್ತಾರೆ. ಬಂದು ಇಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂಥೇಳಿ ಅವರು ತರಬೇತಿಯನ್ನು ಪಡ್ಕೊಂಡು ಅಣಬೆ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಅಣಬೆ ಕೃಷಿನಲ್ಲಿ ಅವರು ಕೂಡ ಇನಿಷಿಯಲ್ ಡೇಸ್ನಲ್ಲಿ ಒಂದಷ್ಟು ಪ್ರಯೋಗಗಳನ್ನು ಮಾಡ್ತಾರೆ. ಸೊ ಬರುತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ನಂತರದಲ್ಲಿ ಅದನ್ನು ಒಂದು ಉದ್ಯಮವಾಗಿ ಆರಂಭ ಮಾಡ್ತಾರೆ. ಇವರು ಅಣಬೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಈಗ ಗಳಿಸ್ತಾ ಇದ್ದಾರೆ. ಬೆಂಗಳೂರು ಕೆಲಸ ಬಿಟ್ಟು ಹಳ್ಳಿಗೆ ಬಂದು ಅಣಬೆ ಕೃಷಿಯನ್ನು ಮಾಡಿ ಪ್ರತಿದಿನ 15-20 kg ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಇವರು ಅಣಬೆ ಕೃಷಿಯನ್ನು ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಹಾಗೆ ಇವರು ಕೃಷಿಯನ್ನು ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ, ಅಣಬೆ ಕೃಷಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಇವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಇವತ್ತು ನಮ್ಮ ಜೊತೆಗೆ ಮಾತಾಡೋದಕ್ಕೆ ಇದ್ದಾರೆ ತುಮಕೂರು ಜಿಲ್ಲೆಯ ಚಂದ್ರಕಲಾ ಅವರು. ಇವರು ಅಣಬೆ ಕೃಷಿಯನ್ನು ಮಾಡ್ತಾ ಉತ್ತಮವಾದಂತಹ ಆದಾಯವನ್ನು ಕಳಿಸ್ತಾ ಇದ್ದಾರೆ, ಜೊತೆಗೆ ತಮ್ಮ ಕುಟುಂಬದಲ್ಲಿರುವಂಥವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಣಬೆ ಕೃಷಿಯ ಕುರಿತಂತೆ ಚಂದ್ರಕಲಾ ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಚಂದ್ರಕಲಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಾನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಹಿಂಗೆ ಕೆಲಸ ಮಾಡ್ತಾ ಮಾಡ್ತಾ ಸ್ಟ್ರೆಸ್ ಜಾಸ್ತಿ ಆಗಿ ನನಗೆ ಹೆಲ್ತ್ ಇಶ್ಯೂಸ್ ಆಯಿತು. ಹೆಲ್ತ್ ಇಶ್ಯೂಸ್ ಆಗಿ ನಾನು 3 ಇಯರ್ಸ್ ಬ್ಯಾಕೇ ಕೆಲಸ ಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿದ್ದೆ. ಸೊ ನಾನು ಮದುವೆಗಿನ ಮುಂಚೆ ಅಂದ್ಕೊಂಡಿದ್ದೆ ಈ ತೋಟಗಾರಿಕೆ ಇದು ಲಾಲ್ಬಾಗಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಮಶ್ರೂಮ್ದು ಮತ್ತು ವೆನಿಲ್ಲಾದು ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಆ ಥರದ್ದೆಲ್ಲ ಹೋಗಿ ಪಾಟಲ್ಲಿ ಬೆಳೆದು ಗಾರ್ಡನ್ ಟೆರೆಸ್ ಮಾಡಬೇಕು ಅಂತ 20 ಇಯರ್ಸ್ ಬ್ಯಾಕ್ ಅಂದ್ಕೊಂಡಿದ್ದು. ಸೊ ನೋಡೋಣ, ಒಂದು ಟ್ರೈನಿಂಗ್ ತೊಗೊಂಡು ನೋಡೋಣ ಅಂತಂದ್ಬಿಟ್ಟು ಹೋಗಿ ಟ್ರೈನಿಂಗ್ ತೊಗೊಂಡು, ಮತ್ತು 1 ಇಯರ್ ಬ್ಯಾಕ್ ನಾನು ಅಮ್ಮ ಮನೇಲಿ ಒಂದು 8x8 ರೂಮ್ ಇತ್ತು. ಸೊ ಆ ರೂಮಲ್ಲಿ ನಾನು ಹಾಕಿದೆ, ಸ್ಟಾರ್ಟಿಂಗ್ ಅವರು ಹೇಳ್ಕೊಟ್ಟಿದ್ದ ಪ್ರಕಾರ ಎಲ್ಲ ಹಾಕಿ ಅದು ಬರುತ್ತಾ ನಮ್ಮ ಕೈಯಲ್ಲಿ ಸಾಧ್ಯವ ಅದು ಅಂತಂದ್ಬಿಟ್ಟು ಒಂದು 100 ಬ್ಯಾಗ್ಸು 150 ಬ್ಯಾಗ್ಸ್ ಹಾಕಿದ್ವಿ. ಸೊ ಅದರಿಂದ ಈಲ್ಡ್ ಎಲ್ಲ ಚೆನ್ನಾಗಿ ಬಂತು ಲಾಸ್ಟ್ ಇಯರ್ ಸೇಮ್ ನವಂಬರಲ್ಲಿ. ಸೊ ಅದು ಚೆನ್ನಾಗಿ ಬಂದಿದ್ದಕ್ಕೆ ನಾವು ಇಲ್ಲಿವರೆಗೂ ಕಂಟಿನ್ಯೂ.

0: ಇದು ಮಾಡ್ತಾ ಇದ್ದೀವಿ. ಒಂದು ದಿನಕ್ಕೆ ಆವ್ರೇಜ್ ಒಂದು 15-20 ಕೆ ಜಿ ಈಲ್ಡ್ ತೆಗಿತಾ ಇದ್ದೀವಿ ಪ್ರತಿದಿನ. ಸೊ ಇದು ನಾವು ಇನ್ನು ಮುಂದಕ್ಕೆ ಜಾಸ್ತಿ ಮಾಡೋ ಪ್ಲ್ಯಾನ್ ಇದೆ. ಈಗ ಅಟ್ ಪ್ರೆಸೆಂಟು 15-20 ಕೆ ಜಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಎಲ್ಲ ಹೋಲ್ಸೇಲ್ಗೆಲ್ಲ ಕೊಡ್ತಾ ಇದ್ದೀವಿ. ಹೋಲ್ಸೇಲ್ ಕೊಟ್ಟರೆ 150-140 ಈ ಥರ ಕೊಡ್ತಾರೆ. ಸೊ ಇದು ನಮಗೆ ಕಾಸ್ಟಿಂಗ್ ಬಂದು ಒಂದು 75-80 ರುಪೀಸ್ ಬೀಳುತ್ತೆ ನಮಗೆ. 80 ರುಪೀಸ್ ಬಿದ್ದರೂ ನಮಗೊಂದು ಪರ್ ಕೆ ಜಿಗೆ ಒಂದು 60-70 ಈ ಥರ. ನಮ್ಮದೇ ಓನ್ ಮಾರ್ಕೆಟಿಂಗ್ ಆದರೆ ನಮಗಿನ್ನ ಜಾಸ್ತಿ ಸಿಗುತ್ತೆ. ಮೀನ್ಸ್ ರೀಟೈಲರ್ಸ್ಗೆ ಹೋದರೆ ನಾವು 200 ರುಪೀಸ್ ಪರ್ ಕೆ ಜಿ ಹೆಂಗೆ ಮಾಡಿದಾಗ ನಮಗಿದು 120-130 ರುಪೀಸ್ ಪರ್ ಕೆ ಜಿಗೆ ಸಿಗುತ್ತೆ.
1: ಓಕೆ, ಸೂಪರ್ ಮೇಡಮ್. ಮೇಡಮ್, ಹಾಗೆ ಈಗ ಮಶ್ರೂಮ್ನ ಬೆಳಿಬೇಕು ಅಂತಂದರೆ ಅಥವಾ ಅಣಬೆ ಕೃಷಿನ ಮಾಡಬೇಕು ಅಂತಂದರೆ ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೋದು, ಹೇಗೆ ಸ್ಟಾರ್ಟ್ ಮಾಡಬೇಕು ಇದರ ಬಗ್ಗೆ ಹೇಳ್ಬೋದಾ?
0: ಮಶ್ರೂಮು ಯಾರು ಬೇಕಾದರೂ ಬೆಳಿಬೋದು. ಮೀನ್ಸ್ ಅಂದರೆ ಒಂದು 18 ಮೇಲ್ಪಟ್ಟವ್ರು ಯಾರು ಬೇಕಾದರೂ ಮಾಡ್ಬೋದು. ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ತೊಗೊಂಡು ಒಂದು ಟ್ರಯಲ್ ಬ್ಯಾಗ್ಸ್ ಅಂತ ಹಾಕಿ ವೈಜ್ಞಾನಿಕವಾಗಿ ಎಲ್ಲ ತಿಳ್ಕೊಂಡು ಮತ್ತು ಅದರಲ್ಲಿ ಬರುವಂಥ ಚಾಲೆಂಜಸ್ಸು ಅವ್ರು ತಿಳ್ಕೊಂಡು ಕಮರ್ಷಿಯಲಿ ಹೋಗೋದಾದರೆ ಹೋಗ್ಬೋದು. ಪ್ರಾಫಿಟ್ ಇದೆ ಇದರಲ್ಲಿ. ಬಟ್ ಇದು ಏನಂದರೆ ಇದು ಒಂದೇ ದಿಸಕ್ಕೆ ನಾವು ಕಲಿಯುವಂಥದ್ದಲ್ಲ. ಒಂದು ಇವಾಗ ಮಾನ್ಸೂನ್ ಅಂತ ಇವಾಗ ವೆದರ್ ಅಂತಂದರೆ ಮೂರು ರೀತಿಯ ವೆದರ್ ಬರುತ್ತೆ ನಮಗೆ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಬರುತ್ತೆ. ಈ ಮೂರು ಕಾಲದಲ್ಲೂ ನಾವು ಬೆಳೆಯೋಕ್ಕೆ ಸಾಧ್ಯನಾ ಅದನ್ನು ಫಸ್ಟು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದೇ ಈ ವೆದರ್ ಸಪೋರ್ಟ್ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಎ ಸಿ ಏನು ಹಾಕ್ದಲ್ಲಿ ಲೋ ಕಾಸ್ಟಲ್ಲಿ ಮಾಡೋದ್ರಿಂದ ಇದರಲ್ಲಿ ವೆದರ್ ಈ ವೆದರಲ್ಲಿ ನಾವು ಬೆಳಿಬೋದಾ ಅದನ್ನು ತಿಳ್ಕೋಬೇಕು. ಮತ್ತು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಮಾರ್ಕೆಟಿಂಗ್ ಅಂದರೆ ಕೆಲವರು ಮಾರ್ಕೆಟಿಂಗ್ ನಾನು ನಾನು ನಿಮಗೆ ಇಷ್ಟು ಕೆ ಜಿ ಸೇಲ್ ಮಾಡಿಕೊಡ್ತೀನಿ ನಂಬರ್ ತೊಗೊಳ್ಳಿ ಅಂತಾರೆ, ಮತ್ತು ಅದನ್ನ ನೆಕ್ಸ್ಟ್ 2 ಆದಮೇಲೆ ಇಲ್ಲ ನನಗೆ ಅಷ್ಟು ಬೇಡ 1 ಸಾಕು ಅಂತಾರೆ. ಸೊ ಈ ಥರದ್ದೆಲ್ಲ ನಾವು ಆಪ್ಷನ್ಸ್ ಜಾಸ್ತಿ ಇಟ್ಕೋಬೇಕು. ಮೀನ್ಸ್ ಬೈಯರ್ಸ್ ಜಾಸ್ತಿ ಇಟ್ಕೋಬೇಕು, ಹೋಲ್ಸೇಲರ್ಸ್ ಇಟ್ಕೊ. ದಿನ ಯಾರು ಲೋಕಲಲ್ಲಿ ಸುತ್ತಮುತ್ತಲು ಏರಿಯಾದಲ್ಲಿ ದಿನ ಇದಾಗಲ್ಲ. ವೆಜಿಟೇಬಲ್ ಶಾಪಲ್ಲಿ ದಿನ ಹೋಗುತ್ತೆ, ಮಾಲ್ಸಲ್ಲಿ ಹೋಗುತ್ತೆ. ಬಿಟ್ಟರೆ ನಾವು ಪರಿಚಯದವ್ರನ್ನ ನಂಬಿಕೊಂಡು ಪರಿಚಯದವರು ಹೇಳಿದ್ರು ಇದರಲ್ಲಿ ತುಂಬ ಇನ್ಕಮ್ ಇದೆ ಮಾಡಿದೆ ಅಂದ್ ಮಾಡ್ತಾ ಇದ್ದೀನಿ ಅಂತಂದರೆ ಅದು ತಪ್ಪಾಗುತ್ತೆ. ಎಲ್ಲ ತಿಳ್ಕೊಂಡು ಪರಿಚಯದವ್ರು ಇವತ್ತು ಒಂದು ದಿವಸ ತಿಂತಾರೆ, ವೀಕ್ಲಿ ಒನ್ಸೇ ಯೂಸ್ ಮಾಡೋದು, ಯಾರು ದಿನ ಯೂಸ್ ಮಾಡಲ್ಲ. ಬಟ್ ದಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಅದು ದಿನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವು ಯಾರೋ ಒಬ್ಬರನ್ನ ನಂಬಿಕೊಂಡು ವ್ಯವಹಾರ ಮಾಡಿದ್ರೆ ಕಷ್ಟ ಆಗುತ್ತಿದ್ದು. ಅವ್ರ ಓನ್ ಮಾರ್ಕೆಟಿಂಗು, ಹೋಲ್ಸೇಲರ್ಸು. ನಾವು ಈಸ್ಟ್ ಇವಾಗ ಬೆಳಗ್ಗೆ ಒಂದು 5 ಕ್ರಾಪಿಂಗ್ ಆದರೆ 7 ಒಳಗಡೆ ಎಲ್ಲ ಡಿಸ್ಪ್ಯಾಚ್ ಆಗಿಬಿಡಬೇಕು. 7 ಒಳಗಡೆ ಆಗಲಿಲ್ವಾ 8 ಒಳಗಡೆ ಅದು ಕಳಿಸೋ ಲೆವೆಲ್ಗೆ ನಾವು ಇರಬೇಕು. ಅದನ್ನು 9 ಲಾಸ್ಟ್ ಡಿಸ್ಪ್ಯಾಚ್ ಆಗಬೇಕು. ಅದು ಆಗದಲೇ ಇದ್ದರೆ ಆ ಮಶ್ರೂಮ್ ಡಲ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಪ್ಯಾಕ್ ಮಾಡಿ ಮತ್ತು ಇಟ್ಕೊಂಡ್ರೂ ಫ್ರಿಡ್ಜಲ್ಲಿ ಇಡೋವಂಥ ಇಡ್ಬೋದು, 2-3 ದಿವಸ ಇಡ್ಬೋದು. ಬಟ್ ಆದರೆ ಅದು ಕ್ವಾಲಿಟಿ ಹೊರಟೋಗುತ್ತೆ. ನಾವು ಒಳ್ಳೆ ಕ್ವಾಲಿಟಿ ಮಶ್ರೂಮ್ ಕೊಡಬೇಕಂದ್ರೆ 5:30 ಕ್ರಾಪಿಂಗ್ ಮಾಡ್ತೀವಿ, 8-9 ಫುಲ್ ಡಿಸ್ಪ್ಯಾಚ್ ಮಾಡಿಬಿಡ್ತೀವಿ. ಸೊ ಆ ಥರ ಮಾರ್ಕೆಟಿಂಗ್ ಇದ್ದು ನಾನು ಮಾಡಬಲ್ಲೆ ಅಂತ ಅಂದ್ಬಿಟ್ಟು ಅವ್ರದೇ ಆದಂಥ ಓನ್ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಇದು ಕಮರ್ಷಿಯಲಿ ಮಾಡೋರ್ಗಾದರೆ ಸಣ್ಣ ಪುಟ್ಟ ಮನೇಲಿ ಲೇಡೀಸು ನಾವು ಟ್ರೈ ಮಾಡ್ತೀವಿ ಅಂದರೆ ಅವರು ಕೂಡ ಸಹ ಖಂಡಿತ ಟ್ರೈ ಮಾಡ್ಬೋದು.
1: ಓಕೆ ಮೇಡಮ್, ಸೂಪರ್ ಆಗಿ ಹೇಳಿದ್ರಿ. ಸೊ ಈ ಒಂದು ಅಣಬೆ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡು ಅಣಬೆ ಕೃಷಿಯನ್ನು ಆರಂಭ ಮಾಡಬೇಕು ಅನ್ನೋದು ನಿಮ್ಮ ಮಾತು. ಸೊ ಹಾಗೆ ಯಾರೇ ಈ ಒಂದು ಅಣಬೆ ಕೃಷಿಯನ್ನು ಆರಂಭ ಮಾಡ್ತಿದ್ದೀರಾ ಅಂತಂದರೆ ಸೊ ಅದಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಹೇಗೆ ಅದರ ಹ್ಯುಮಿಡಿಟಿ ಅಥವಾ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸಕ್ಸಸ್ ಆಗ್ಬೋದು ಅಂತ ಹೇಳಿ ಮೇಡಮ್ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಅಣಬೆ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಅಣಬೆ ಕೃಷಿಯನ್ನು ಮಾಡೋದಕ್ಕೂ ಮುಂಚೆ ಅಣಬೆ ಕೃಷಿಗೆ ಬೇಕಾದಂತಹ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಅನುಭವ ಇರುವಂಥವ್ರ ಜೊತೆಗೆ ಆಗಿರ್ಬೋದು, ಹಾಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯ ಅಣಬೆನ ಹಾಕಬೇಕು, ಯಾವ ರೀತಿ ಅದನ್ನು ಹಾರ್ವೆಸ್ಟಿಂಗ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳ್ಕೊಂಡ ನಂತರದಲ್ಲಿ ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಅವರು ತುಮಕೂರಿಂದ ಮಾತಾಡ್ತಾ ಇದ್ದಾರೆ. ಸೊ ಇವರು ಕೂಡ ಹೇಳ್ತಾ ಇರೋದು ವೈಜ್ಞಾನಿಕ ಪದ್ಧತಿನಲ್ಲಿ ಅಣಬೆ ಕೃಷಿಯನ್ನು ಆಗಿರ್ಬೋದು ಅಥವಾ ಬೇರೆ ಯಾವುದನ್ನೇ ಕೃಷಿಯಲ್ಲಿ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡಿದಾಗ ಅದರಲ್ಲಿ ಒಂದು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ಹೇಳಿ, ಹಾಗೆ ಇವರು ಕೂಡ ಅಣಬೆನ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡ್ತಾ ಈಗ ದಿನಕ್ಕೆ ಒಂದು 15-16 ಕೆ

0: ಜಿ ಅಥವಾ 15-20 KGಯಷ್ಟು ಅಣಬೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇವರು ಉತ್ಪಾದನೆ ಮಾಡೋದ್ರ ಜೊತೆಯಲ್ಲಿ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಲೇ ಹೇಳಿದ್ರೆ ತಪ್ಪಿಲ್ಲ. ಯಾಕೆಂದರೆ ಇದು ಮನೆಯಲ್ಲಿರುವಂಥವರಿಗೆ ಒಂದು ಉದ್ಯೋಗವನ್ನು ಕೊಡುತ್ತೆ, ಜೊತೆಗೆ ಮನೆಯಲ್ಲಿರುವಂತಹ ಗೃಹಿಣಿಯರು ಕೂಡ ಇದನ್ನು ಬೆಳೆದು ಒಂದು ಇನ್ಕಮ್ನ ಮಾಡ್ಕೋಬೋದು. ಸೊ ಅದೇ ರೀತಿಯಲ್ಲೇ ನೀವು ಕೂಡ ಏನಾದರೂ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಕಲಾ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ಒಂದು ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಈಗ ಅಣಬೆನಲ್ಲೂ ಕೂಡ ಬೇರೆ ಬೇರೆ ವಿಧಗಳಿದೆಯಾ, ಮತ್ತು ನೀವು ಮಾಡ್ತಿರುವಂತಹ ಕೃಷಿಯಲ್ಲಿ ಯಾವ ರೀತಿಯ ಯಾವ ವಿಧದ ಅಣಬೆಯನ್ನು ಕೃಷಿ ಮಾಡ್ತಾ ಇದ್ದೀರಾ, ಅಣಬೆ ಕೃಷಿ ಮಾಡೋದಕ್ಕೆ ಯಾವ ವಿಧದ ಅಣಬೆ ಸೂಕ್ತವಾಗುತ್ತೆ, ಮತ್ತು ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
1: ಮಶ್ರೂಮಲ್ಲಿ ತುಂಬ ವಿಧವಾದ ಮಶ್ರೂಮ್ಸ್ ಇದೆ. ಇದರಲ್ಲಿ ನಾನು ನೋಡಿರೋ ಅಂಥದ್ದು ಮಶ್ರೂಮ್ಸು ಬಟನ್ ಮಶ್ರೂಮು, ಆಯಿಸ್ಟರ್ ಮಶ್ರೂಮು, ಶಿತಾಕಿ ಮಶ್ರೂಮು, ಗ್ಯಾನಡರ್ಮ ಮಶ್ರೂಮ್ ಅಂತ ಎಲ್ಲ ಹೇಳ್ತಾರೆ. ಇದರಲ್ಲಿ ಮತ್ತು ಪಿಂಕ್ ಆಯಿಸ್ಟರ್ ಮಶ್ರೂಮ್ ಅಂತಲೂ ಯೆಲ್ಲೋ ಕಲರ್, ತುಂಬ ವೆರೈಟಿ ವೆರೈಟೀಸ್ ಇದೆ. ನಾನು ಇದು ಆಯಿಸ್ಟರ್ ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ಬಟನ್ ಬಂದು ತುಂಬ ಎ ಸಿ ಹಾಕಿ ನಾವು ಇನ್ವೆಸ್ಟ್ ಮಾಡಿ ಮಾಡಬೇಕಾಗುತ್ತೆ. ಆಯಿಸ್ಟರ್ ಬಂದು ಆ ಟೆಂಪ್ರೇಚರ್ಗೆ ಸೂಟಬಲ್ ಅದು ಆಯಿಸ್ಟರ್, ಮತ್ತು ಲೋ ಕಾಸ್ಟಲ್ಲಿ ಮಾಡಬಹುದಾದಂಥ ಇದು ಕಲ್ಟಿವೇಷನ್. ಇದು ಬಂದು ನಾವು ಭತ್ತದ ಹುಲ್ಲಲ್ಲಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದನ್ನು ಕಬ್ಬಿನ ಜಲ್ಲೆಯಿಂದನೂ ಮಾಡ್ಬೋದು, ಮತ್ತು ರಾಗಿ ಹುಲ್ಲಿಂದನೂ ಮಾಡ್ಬೋದು, ಟಿಶ್ಯೂ ಪೇಪರಿಂದನೂ ಮಾಡ್ಬೋದು, ಅದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಇದು ಈಲ್ಡ್ ತುಂಬ ಜಾಸ್ತಿ ಬರೋದು ಭತ್ತದ ಹುಲ್ಲಿನಿಂದ. ಸೊ ಹಾಗಾಗಿ ನಾವು ಕಮರ್ಷಿಯಲಿ ಮಾಡೋದಾದರೆ ನಾವು ಭತ್ತದ ಹುಲ್ಲನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ದೊಡ್ಡದು ಕಂತೆ ಬಂದು ಒಂದು 150-160 ರೂಪಾಯಿ ಕೊಟ್ಟು ತೊಗೊಂಬರ್ತೀವಿ. ಆ ಹುಲ್ಲನ್ನು ಇಲ್ಲಿ ಕಟ್ ಮಾಡಿ ಒಂದು 3-4 ಇಂಚಲ್ಲಿ ಕಟ್ ಮಾಡಿ ಆ ಹುಲ್ಲು ಬಂದು ಮಳೆಯಲ್ಲಿ ನೆಂದಿರಬಾರ್ದು, ಬಿಸಿಲಲ್ಲಿ ಒಣಗಿರಬಾರ್ದು, ಅದನ್ನು ನೆರಳಲ್ಲಿ ನಾವು ಸೇಫಾಗಿ ಇಡ್ತೀವಿ. ಸೇಫಾಗಿ ಇಟ್ಟಾದಮೇಲೆ ಅದನ್ನು ತೊಗೊಂಬಂದು ಕಟ್ ಮಾಡಿ 3-4 ಇಂಚು ಬರೋ ಥರ ಕಟ್ ಮಾಡಿ ಅದನ್ನು ಬೇಯೋದಕ್ಕೆ ಚೀಲಕ್ಕೆ ಈರುಳ್ಳಿ ಚೀಲಕ್ಕೆ ತುಂಬ್ತೀವಿ. ಈರುಳ್ಳಿ ಚೀಲದನ್ನು ಒಂದು 5-6 ಒಂದು ದೊಡ್ಡ ತಪ್ಪಲೆ ತೊಗೊಂಡು 5-6 ಚೀಲ ಅದರಲ್ಲಿ ತುಂಬಿ ಮಳ್ಳೋ ನೀರಿಗೆ 6 ಚೀಲನ ಅದ್ಬಿಟ್ಟು ಹಾಕ್ತೀವಿ. ಒಂದು 1 ಅವರ್ ಫುಲ್ಲು ಬೇಯಿಸ್ತೀವಿ ಅದರಲ್ಲಿ. ಆ ಬೆಂದಾದಮೇಲೆ ಪ್ಲೇಟೆಲ್ಲ ಓಪನ್ ಮಾಡಿ ಅದನ್ನು ತೆಗೆದು ಮತ್ತೆ ಸೋರಾಕಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಹುಲ್ಲನ್ನ ಒಣಗಲಿಕ್ಕೆ ಹಾಕ್ತೀವಿ. ನಾವು ಕೈಯಲ್ಲಿ ಹಿಡಿದ್ರೆ ಬರೀ ನಮಗೆ ಮಾತ್ರ ಫೀಲ್ ಆಗಬೇಕು ಅದು ನೀರಿನ ಅಂಶ ಇದೆ ಅಂತ, ಒಂದು ಚೂರು 1 ಡ್ರಾಪ್ ನೀರು ಅದು ಕೈಗೆ ಅಂಟ್ಕೊಬಾರ್ದು. ಹನಿ ಹನಿ ಥರ ಆಗಲಿ, ಸಣ್ಣ ಪುಟ್ಟ ಹನಿ ಆಗಲಿ ಅಂಟ್ಕೊಬಾರ್ದು. ಆ ಥರ ಒಣಗಿದೆ ಅನ್ನುವಾಗ ತೊಗೊಂಬಂದು ಇದು ಟಾರ್ಪಲಲ್ಲಿ ಮೇಲೆ ಹಾಕಿ ಕ್ಲೀನಾಗಿ ಅದು ಮುಂಚೆ ಅದಕ್ಕೆ ಪ್ರೊಸೆಸಿಂಗ್ ಮಾಡ್ತೀವಿ. ಈ ನೀಮ್ ಆಯಿಲು ಈ ಥರ ಫಾರ್ಮಲಿನೆಲ್ಲ ಸ್ಪ್ರೇ ಮಾಡಿಕೊಂಡು ಕ್ಲೀನ್ಡ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತೀವಿ. ಕವರು ಸೈಜ್ 10 ಅಂತ ತೊಗೊಳ್ತೀವಿ ನಾವು. ಅಂದರೆ ಅದು ಯೂಶ್ವಲಿ ರೇಷನ್ ಇದರಲ್ಲಿ 10 KG ಬ್ಯಾಗ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ನಾವು ತೊಗೊಂಡು ಅದರಲ್ಲಿ 3.5 KG ಹುಲ್ಲು ತುಂಬ್ತೀವಿ, 300 ಗ್ರಾಮ್ ಸ್ಪಾನ್ ಹಾಕ್ತೀವಿ, ಮತ್ತು ಅದು ಪ್ಯಾಕಿಂಗ್ ಮಾಡುವಾಗ ಸ್ವಲ್ಪ ಅದ್ವಿ ಪ್ಯಾಕಿಂಗ್ ಮಾಡಬೇಕು. ಹಂಗೆ ಉದುರಿಸಿದ್ರೆ ಅದು ಬರಲ್ಲ, ಅದು ಸ್ಟಫ್ ಆಗಲ್ಲ. ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಪ್ಯಾಕಿಂಗ್ ಮಾಡಿ ಮತ್ತು ಅದಕ್ಕೆ ಏರ್ ಆಚೆ ಹೋಗ್ದಂಗೆ ದಾರ ಹಾಕಿ ಕಟ್ತೀವಿ. ದಾರ ಹಾಕಿ ಕಟ್ಟಾದಮೇಲೆ ಅದಕ್ಕೆ ಒಂದು 12-15 ಹೋಲ್ ಹಾಕಿ ಹತ್ತಿ ಹಾಕ್ತೀವಿ. ಹತ್ತಿ ಹಾಕೋದು ಏನಕ್ಕೆ ಅಂತಂದರೆ ಯಾವುದೇ ಆಗಲಿ ಒಂದು ಸೊಳ್ಳೆ ಮೊಸರು ಸೊಳ್ಳೆಗಳು ಈ ಥರದ್ದೆಲ್ಲ ಹೋಗಿ ಅದರಲ್ಲಿ ಕೂತ್ಕೊಂಡು ಬೇರೆ ಜನ್ರೇಟ್ ಆಗಬಾರ್ದು ಇನ್ಫೆಕ್ಷನ್ ಅಂತ ಅಂದ್ಬಿಟ್ಟು ಅದಕ್ಕೆ ಹತ್ತಿ ಹಾಕ್ತೀವಿ. ಹತ್ತಿ ಹಾಕಿ ಅದಾದಮೇಲೆ ಒಂದು 20 ಡೇಸ್ ಆದಮೇಲೆ ಅದನ್ನು ಫ್ರೂಟಿಂಗ್ ಏರಿಯಾಗೆ ತೊಗೊಂಬರ್ತೀವಿ. ಫ್ರೂಟಿಂಗ್ ಏರಿಯಾ ಅಂತಂದರೆ ನಾವು ಮೇಂಟೈನ್ ಮಾಡೋದು 25-30 ಒಳಗಡೆ ಟೆಂಪ್ರೇಚರು, 80-90 ಹ್ಯುಮಿಡಿಟಿ ಮೇಂಟೈನ್ ಮಾಡಿರ್ತೀವಿ. ಆ ಏರಿಯಾಗೆ ಅದು ಬಂದಾಗ ಅದು ಫುಲ್ಲು ಕೆನೆಗಟ್ಟತ್ತೆ. ಬ್ಯಾಗು 3.5 KG ಬ್ಯಾಗು ನಾವು ಕೆನೆಗಟ್ಟತ್ತೆ. ಕೆನೆಗಟ್ಟಾದಮೇಲೆ ಅದರಿಂದ 25 ದಿವಸದ ಮೇಲೆ ಬಡ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಅದು ಪ್ಯಾಕಿಂಗ್ ಮಾಡುವಾಗ ಫಸ್ಟು ನಮ್ಮ ಕೈನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಹುಲ್ಲು ಏನು ತುಂಬುವಾಗ ಅದು ಕವರ್ಗೆ ಸುತ್ತಲೂ ಲೇಯರ್ ವೈಸು, ಅಂದರೆ ನಾವು ಒಂದು 3.5 KGಗೆ ಒಂದು 6 ಲೇಯರ್ ಮಾಡ್ತೀವಿ. ಯಾಕೆಂದರೆ ಅದು ಫುಲ್ಲು ಫಾರ್ಮಲಿನ್ ಮೈಸಿಲಿನ್ ರನ್ ಆಗಲಿ ಅಂತ ಅಂದ್ಬಿಟ್ಟು 5-6 ಲೇಯರ್ ಮಾಡ್ತೀವಿ. ಅದು 300 ಗ್ರಾಮ್ಸ್ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಸೊ ಅದು ಲೇಯರ್ 6 ಲೇಯರ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ತೀವಿ.
0: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಮೇಡಮ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ನಮಗೆ ಚಂದ್ರಕಲಾ ಅವರು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ರು. ಸೊ ಹಾಗೆ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆಯನ್ನು ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು, ಹಾಗೆ ಅಣಬೆ ಕೃಷಿಯನ್ನು ಮಾಡುವಾಗ ಅದರ ಸಿದ್ಧತೆ ಹೇಗಿರಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೂಡ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಕನ್ನಡ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: From one generation to another, from one celebration to the next, you have welcomed Shri Mahalakshmi Sweets into your homes and hearts. Today, as we proudly complete 35 wonderful years, we don't just celebrate our journey, we celebrate you. Every customer who walked through our doors, every family who trusted us for their special occasions, every smile that came with every box of sweets. Thank you for making us a part of your celebrations for 35 beautiful years. Shri Mahalakshmi Sweets, 35 years, countless celebrations.
1: Shri Mahalakshmi Sweets, Nandige.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ ನಾಡಿ ಪನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಚಂದ್ರಕಲಾ ಅವರು ಇದ್ದಾರೆ. ಇವರು ತುಮಕೂರಿನಿಂದ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಅಣಬೆ ಕೃಷಿಯ ಬಗ್ಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಅಣಬೆ ಕೃಷಿನಲ್ಲಿ ಯಾವ ರೀತಿಯ ಅಣಬೆಯನ್ನು ಆಯ್ಕೆ ಮಾಡ್ಕೋಬೇಕು, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಪ್ಯಾಕಿಂಗ್ ಮಾಡುವಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಹಾಗಾದರೆ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಅಣಬೆ ಯಾವ ರೀತಿಯಲ್ಲಿ ಇರುತ್ತೆ, ಮತ್ತು ಅದಕ್ಕೆ ಟೆಂಪರೇಚರ್ನೆಲ್ಲ ಮೇಂಟೈನ್ ಮಾಡಬೇಕು ಅಂತೇಳಿ. ಸೊ ಹಾಗೆ ಈಗ ಅಣಬೆ ಬ್ಯಾಗ್ಗಳನ್ನ ಮಾಡಬೇಕು ಅಂತಾದರೆ, ಸೊ ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡಬೇಕಾಗುತ್ತೆ, ಮತ್ತು ನೀವು ಎಷ್ಟು ಕೆ ಜಿಯ ಬ್ಯಾಗ್ಗಳನ್ನ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳ್ಬೋದು ಮೇಡಮ್?
3: ಎಲ್ಲರೂ ಸಾಮಾನ್ಯವಾಗಿ 1.5 kg ಬ್ಯಾಗು, 2 kg ಬ್ಯಾಗು, 3 kg, 5 kg, ದೊಡ್ಡ ದೊಡ್ಡ ಸಿಲಿಂಡರ್ ಬ್ಯಾಗ್ಸ್ ಅಂತ ಎಲ್ಲ ಮಾಡ್ತಾರೆ. ನಾವು ಏನಿಗೆ 3.5 kg ಬ್ಯಾಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ, ಅದು 1 kg ಹುಲ್ಲು ನಾವು ನೆನೆಸಿ ಬೇಯಿಸಿ ಒಣಗಿಸಿದಾಗ ಅದು 3 ಹೆಚ್ಚು ಕಮ್ಮಿ 3.5 kg ಒಳಗಡೆ ಅದು 1 kg ಹುಲ್ಲಿಗೆ ಮ್ಯಾಚ್ ಆಗುತ್ತೆ, ಡ್ರೈ ಹುಲ್ಲಿಗೆ. ಸೊ ಆ 1 kg ಹುಲ್ಲಿಗೆ ನಾವು ಹಾಕಿದಾಗ ಅದು 1.5 kg ಈಲ್ಡ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು 3.5 kg ಬ್ಯಾಗ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡಾರ್ಕ್ ರೂಮ್ ಅಂತ ಅಂದ್ಬಿಟ್ಟು ನಾವು 20 ಇಡ್ತೀವಲ್ಲ, ಅದನ್ನು ಆ ಕಡೆ ಕತ್ಲೆ ಕೋಣೆ ಅಂತ ಅಲ್ಲಿ ಮಾಡಿದ್ವಿ. ಅಲ್ಲಿ ಬಂದು 20 ನಾವಲ್ಲಿ 80 ಹ್ಯುಮಿಡಿಟಿ ಮೇಂಟೈನ್ ಮಾಡ್ತೀವಿ. ಟೆಂಪ್ರೇಚರು ಸೇಮ್ 25-30 ಒಳಗಡೆ ಮೇಂಟೈನ್ ಮಾಡ್ತೀವಿ. ಅದು ಮೇಂಟೈನ್ ಮಾಡಾದಮೇಲೆ ಆಫ್ಟರ್ 20 ಈ ಕಡೆ ಶಿಫ್ಟ್ ಮಾಡ್ತೀವಿ, ಫ್ರೂಟಿಂಗ್ ಏರಿಯಾ ಅಂತಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಬಂದು ಹತ್ತಿ ಎಲ್ಲ ತೆಗೆದುಬಿಟ್ಟು ಓಪನ್ ಮಾಡಿ ಇಲ್ಲ ಹಾಕ್ತೀವಿ, ಇಲ್ಲಿ ಹ್ಯಾಂಗಿಂಗ್ ಮಾಡ್ತೀವಿ. ಹ್ಯಾಂಗಿಂಗ್ ಮೆಥಡಲ್ಲಿ ಯಾಕೆ ಮಾಡ್ಬೋದು ಅಂತಂದರೆ, ರ್ಯಾಕಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಆಗುತ್ತೆ, ಮತ್ತು ಬೇರೆ ನಾವು ಸ್ಟ್ಯಾಂಡಿಂಗ್ ಇದು ರ್ಯಾಕ್ಸು, ಅಲ್ಯೂಮಿನಿಯಂ ರ್ಯಾಕ್ಸು ಈ ಥರ ಎಲ್ಲ ನಾವು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಬಟ್ ಅದು ಕಾಸ್ಟಿಂಗ್ ವೈಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹ್ಯಾಂಗಿಂಗ್ ಮೆಥಡಲ್ಲಿ ಇದು ಮಾಡಿದ್ವಿ. ಮತ್ತು ಅದರಲ್ಲಿ ಏನಂದರೆ, ನಾವು ಬ್ಯಾಗ್ಸ್ನ ನಾವು ಒಂದ್ರ ಪಕ್ಕ ಇಡುವಾಗ ಏರಿಯೇಷನ್ ಅಷ್ಟು ಚೆನ್ನಾಗಾಗಲ್ಲ ಅಂತಂದ್ಬಿಟ್ಟು ನಾವು ಏರಿಯೇಷನ್ಗೋಸ್ಕರ ನಾವು ಹ್ಯಾಂಗಿಂಗ್ ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮತ್ತು ಇದು ಎಲ್ಲವೂ ನಮಗೆ ಕೆಳಗಡೆಯಿಂದ ಹಿಡಿದು ಮೇಲ್ಗಡೆ ಎಲ್ಲ ಕಡೆಯೂ ಇದು ಗಾಳಿ ಆಡೋದ್ರಿಂದ ಸೊ ನಮಗೆ ಇದು ಸಫಿಷಿಯೆಂಟಾಗಿ ಇದು ಗ್ರೋ ಆಗುತ್ತೆ.
2: ಓಕೆ, ಸೊ ಹಾಗಿದ್ರೆ ಈ ಕ್ರಾಪಿಂಗ್ ಎಲ್ಲ ಯಾವ ಟೈಮಲ್ಲಿ ಮಾಡೋದು ಮೇಡಮ್ ನೀವು?
3: ಕ್ರಾಪಿಂಗ್ ಮಾಡೋದು ನಾವು ಬೆಳಗ್ಗೆ ಹೊತ್ತು ಮಾಡ್ತೀವಿ. ಬೆಳಗ್ಗೆ ಯಾಕೆ ಅಂತಂದರೆ ಬಿಸಿಲು ಕಮ್ಮಿ ಇರುತ್ತೆ ನಮಗೆ. ಸೊ ನಮಗೆ ಬೆಳಗ್ಗೆ ಮಾರ್ಕೆಟಿಂಗ್ ಎಲ್ಲ ವೆಜಿಟೇಬಲ್ ಶಾಪ್ಸ್ಗೆಲ್ಲ ಮಾರ್ನಿಂಗೇ ನಾವು ಅಲ್ಲಿ 7 ಒಳಗಡೆ ಕೊಡಬೇಕಾಗುತ್ತೆ ನಾವು ಅವ್ರಿಗೆ. ಸೊ ಹಾಗಾಗಿ 5:30 ಬಂದು ಮಾರ್ನಿಂಗೇ ಎಲ್ಲ ಕ್ರಾಪ್ ಮಾಡ್ತೀವಿ. ಮತ್ತು ಇದು ಸ್ಟಾರ್ಟಿಂಗ್ ನಮಗೆ 3.5 kg ಬ್ಯಾಗಲ್ಲಿ ಆವ್ರೇಜ್ ಒಂದು 600 ಅಷ್ಟು ಸಿಗುತ್ತೆ ನಮಗೆ. ಸೆಕೆಂಡ್ ಕ್ರಾಪಲ್ಲಿ ನಮಗೆ ಒಂದು 300-350 ಸಿಗುತ್ತೆ. ಅದ್ರ ನೆಕ್ಸ್ಟ್ ಕ್ರಾಪಿಂಗಲ್ಲಿ, ಥರ್ಡ್ ಕ್ರಾಪಿಂಗಲ್ಲಿ ನಮಗೆ ಒಂದು 200-250 ಸಿಗುತ್ತೆ ನಮಗೆ. ಅಣಬೆ ಕೃಷಿನ ತುಂಬ ಸುಲಭ ಇದು ಮಾಡ್ಬೋದು ಅಂತ ಅಂದ್ಕೊಂಡು ಬರ್ತಾರೆ. ಇದು ಆ್ಯಕ್ಚುಲಿ ಅಣಬೆ ಕೃಷಿಯಲ್ಲಿ 10 kg ಒಬ್ಬರದು ಒಬ್ಬ ಮನುಷ್ಯ ಬಂದು ಇಡೀ ದಿನ ಕೆಲಸ ಮಾಡಬೇಕಾಗುತ್ತೆ. ಸೊ ಇದು ಗೊತ್ತಿರಲ್ಲ, ಲೇಬರ್ನ ಇಟ್ಕೊಂಡು ಮಾಡ್ತೀವಿ ಅಂತಂದ್ಬಿಟ್ಟು ಕೆಲವ್ರು ಮಾಡ್ತಾರೆ. ಲೇಬರ್ಸ್ಗೆ ಟ್ರೈನಿಂಗ್ ಇರಲ್ಲ, ಮತ್ತು ಅವ್ರದೇ ಇನ್ವೆಸ್ಟ್ಮೆಂಟು ತುಂಬ ಹಾಕ್ಬಿಟ್ಟಿರ್ತಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ನಾವು ಈ ಬಿಸ್ನೆಸ್ನ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು ಹಂತ ಹಂತವಾಗಿ ನಾವು ಒಂದೊಂದು ವೆದರ್ಗೆ ಏನೇನು ಇಳಿ ತೆಗಿಬೋದು ಅಂತ ನಾವು ತಿಳ್ಕೊಂಡು ಆಮೇಲೆ ಇದು ಶುರು ಮಾಡಬಹುದಾದ ಅಂದರೆ ನಾವು ಕಮರ್ಷಿಯಲಿ ಹೋಗ್ಬೋದಂಥ ಬಿಸ್ನೆಸ್ ಇದು. ಲಾಭ ಇದೆ, ಆದರೆ ಅದನ್ನು ತಾಳ್ಮೆಯಿಂದ ಮಾಡಿ. ಕೆಲವರು ಬೆಂಗಳೂರಲ್ಲಿ ಇರ್ತಾರೆ. ಇವಾಗ ಎಕ್ಸಾಂಪಲ್ ನಾನೇ ಬೆಂಗಳೂರು. ಸೊ ನಾನಿವಾಗ ಹಳ್ಳಿಗೆ ಬಂದು ಇದನ್ನು ಇದರಲ್ಲಿ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ನನ್ನಲ್ಲಿ ಇದೆ. ಅದರಿಂದ ನಾವು 3 ಲೇಟ್ ಆದರೂ 6 ಲೇಟ್ ಆದರೂ ನಾವು ಮಾಡ್ತೀವಿ. ಸೊ ಕೆಲವರು 2 2 ತಿಂಗಳಲ್ಲಿ ಈ ರೀತಿ ಆಗ್ಬೋದಾ, 3 ಅಷ್ಟು ನಾವು ದುಡಿಬೋದಾ ಅಂತ ಅಂದ್ಕೊಳ್ತಾರೆ. ಪ್ಲ್ಯಾಂಡಾಗಿ ಇದನ್ನು ಹಂತ ಹಂತವಾಗಿ ಒಂದೊಂದು ಮಾನ್ಸೂನಲ್ಲೂ ಇದು ಹೆಂಗೆ ಬರುತ್ತೆ ಇದು ಅಂತ ತಿಳ್ಕೊಂಡು, ಇದರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದೆಲ್ಲ ತಿಳ್ಕೊಂಡು ಮುಂದೆ ಬಂದು ನಾನು ಮಾಡ್ತೀನಿ. ಇದು ಹಾರ್ಡ್ ವರ್ಕ್ ರಿಲೇಟೆಡ್ ಕೆಲಸ ಆಗಿರೋದ್ರಿಂದ ಇದು ಸುಲಭ ಅಲ್ಲ, ಶ್ರಮ ಜಾಸ್ತಿ ಇರುತ್ತೆ, ಲಾಭನೂ ಹಾಗೆ ಇರುತ್ತೆ. ಬಟ್ ಇದರಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಾವು ತುಂಬ ದಿನ ನಾವು ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ. ನಾವು ಇಲ್ಲ ಬರೀ ಲೇಬರ್ಗೆ ನಾವು ಮಾಡ್ತೀವಿ ಅಂತಂದ್ರೂ ಅವ್ರಿಗೆ ಹೇಳಿಕೊಟ್ಟು ವೆಲ್ ಟ್ರೈನ್ಡ್ ಮಾಡಿ ಆಮೇಲೆ ನಾವು ಮಾರ್ಕೆಟಿಂಗ್ ಹೋಗಬೇಕಾಗುತ್ತೆ. ಬಟ್ ಕೆಲವರು ಈಸಿ ಅಂದ್ಕೊಂಡು ಬಂದು ತುಂಬ ಜನ ನನ್ನ ಜೊತೆ ಟ್ರೈನಿಂಗ್ ತೊಗೊಂಡವರೆಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹಾಫ್ ನಾಲೆಡ್ಜ್ ಇಟ್ಕೊಂಡು ಮಾಡಿದ್ರೆ ಇದು ಕಷ್ಟ ಆಗುತ್ತೆ. ಹಂತ ಹಂತವಾಗಿ ಪ್ರತಿಯೊಂದು ಯಾರ್ಯಾರು ಮಾಡ್ತಾಯಿದ್ರೆ ಅವ್ರದಕ್ಕೆಲ್ಲ ವಿಸಿಟ್ ಮಾಡಿ ಅದರಲ್ಲಿ ಅವ್ರದೇ ಆದಂಥ ಚಾಲೆಂಜಸ್ ಇರುತ್ತೆ ಅದನ್ನು ತಿಳ್ಕೊಂಡು ಸೊ ಇವ್ರಿಗೆ ಹೆಂಗೆ ಬೇಕು ಯಾವುದು ಬೇಕು ಸೆಲೆಕ್ಟ್ ಮಾಡಿಕೊಂಡು ಸೊ ಕಮ್ಮಿ ಖರ್ಚಿನಲ್ಲೇ ಮಾಡೋದೇ ತುಂಬ ಒಳ್ಳೆಯದು.
2: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚಂದ್ರಕಲಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಅಣಬೆ ಕೃಷಿಯಲ್ಲಿ ಇರುವಂತಹ ವಿಶೇಷತೆ ಬಗ್ಗೆ, ಸೊ ಅಣಬೆ ಕೃಷಿಯಲ್ಲಿ ಯಾವ ರೀತಿಯಲ್ಲಿ ನಾವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು, ಹಾಗೆ ಹೇಗೆ ಅಣಬೆ ಕೃಷಿಯನ್ನು ಮಾಡಬೇಕು, ಮತ್ತು ಅದಕ್ಕೆ ಆದಂತಹ ಸಿದ್ಧತೆ ಕೂಡ ನಮಗೆ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ, ಇದೆಲ್ಲದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾದರೆ ಚಂದ್ರಕಲಾ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟುಕುವ ರಿಯಾಯಿತಿ

0: ದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಚಂದ್ರಕಲಾ ಅವರು ತುಮಕೂರಿಂದ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು. ಹಾಗೆ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಅಣಬೆ ಕೃಷಿಯನ್ನು ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಮುಖ್ಯವಾಗಿ ಪೇಷನ್ಸ್ ಬೇಕಾಗತ್ತೆ, ಜೊತೆಗೆ ಪ್ರಾಪರ್ ಆಗಿರುವಂತಹ ಒಂದು ತಿಳುವಳಿಕೆ ಬೇಕಾಗತ್ತೆ, ಜೊತೆಗೆ ಅನುಭವ ಇರುವಂಥವ್ರ ಹತ್ರ ನಾವು ತಿಳ್ಕೊಂಡು ವಿಚಾರಗಳನ್ನ, ಅವರ ಅನುಭವಗಳನ್ನ ತಿಳ್ಕೊಂಡು ನಾವು ಅಣಬೆ ಕೃಷಿಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಒಂದು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ, ಜೊತೆಗೆ ಪೇಷನ್ಸ್ ಇದರಲ್ಲಿ ತುಂಬಾ ಮುಖ್ಯ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಾವು ಚಂದ್ರಕಲ್ ಅವ್ರ ಜೊತೆನಲ್ಲಿ ಮಾತಾಡೋಣ. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ, ಒಂದು ಅಣಬೆ ಕೃಷಿ ಅನ್ನೋದು ಸಡನ್ನಾಗಿ ಆಗುವಂಥದ್ದಲ್ಲ, ಅದಕ್ಕೆ ಒಂದು ಟೈಮ್ ಕೊಡಬೇಕಾಗತ್ತೆ, ಮತ್ತು ಅದಕ್ಕೆ ವೈಜ್ಞಾನಿಕ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಾದರೆ ಈಗ ನೀವು ಕೃಷಿನಲ್ಲಿ ಈ ಒಂದು ಅಣಬೆ ಕೃಷಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸೊ ಅಣಬೆಯಿಂದ ಏನು ಉಪಯೋಗ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
2: ಮಶ್ರೂಮಲ್ಲಿ ತುಂಬ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ. ಇದರಲ್ಲಿ ಬೇರೆ ವೆಜಿಟೇಬಲ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೈ ಪ್ರೋಟೀನ್ ಇದೆ, ಹೈ ಫೈಬರ್ ಇದೆ, ಮತ್ತು ಸೆಲೀನಿಯಮ್ ಅನ್ನೋದು ಸಿಗೋವಂಥ ವೆಜಿಟೇಬಲ್ ಇದೇ ಆಗಿದೆ. ಮತ್ತು ಇದು ವಿಟಮಿನ್ ಡಿ ಇರೋವಂಥ ವೆಜಿಟೇಬಲ್ಲು. ಮತ್ತು ಲೋ ಕ್ಯಾಲ್ರಿ, ನೀವೇನೇ ಡಿಶಸ್ ಮಾಡ್ಕೊಂಡು ತಿಂದ್ರೂ ಇದು ಕ್ಯಾಲ್ರಿ ಲೋ ಆಗಿರುತ್ತೆ ಇದರಲ್ಲಿ. ಸೊ ಮತ್ತು ಸೋಡಿಯಮ್, ಲೋ ಇನ್ ಸೋಡಿಯಮ್ಮು ತುಂಬ ಇದಿದೆ. ವಿಟಮಿನ್ ಬಿ ಸಿರೀಸ್ ತುಂಬ ಜಾಸ್ತಿ ಇದೆ ಇದರಲ್ಲಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಬೇಕು. ಮತ್ತು ಇವ ಹಳೆ ಕಾಲದಲ್ಲೆಲ್ಲ ಅಣಬೆ ಬೆಳೆದಾಗೆಲ್ಲ ತುಂಬ ಹೋಗಿ ಇದನ್ನು ಹುಡುಕಿ ತೊಗೊಂಬಂದು ತಿನ್ನೋರು. ಇದರಲ್ಲಿ ಇನ್ನೊಂದು ಒಳ್ಳೆಯ ಅಂಶ ಇದೆ ಏನಂತಂದರೆ, ಅದು ಇದು ಆ್ಯಂಟಿ ಆಕ್ಸಿಡೆಂಟಿಂದ ಕೂಡಿದೆ ಇದು. ಮತ್ತು ಇದು ಕ್ಯಾನ್ಸರ್ ಪ್ರಿವೆಂಟ್ಸ್ ಟು ಕ್ಯಾನ್ಸರ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ. ಸೊ ಹಾಗಾಗಿ ಕ್ಯಾನ್ಸರ್ ಇರೋವಂಥವರು ತುಂಬ ಯೂಸ್ ಮಾಡ್ತಾರೆ ಇದು. ಈ ಆ ಸ್ಟೇಜ್ಗೆ ಹೋಗಿ ಯೂಸ್ ಮಾಡೋ ಬದಲು ನಾವು ಮುಂಚೆನೇ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ಮತ್ತು ಏಜ್ಡ್ ಪೀಪಲಿಂದ ಹಿಡಿದು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ಬಹುದಾಗಿದೆ. ತುಂಬ ಒಳ್ಳೆ ನ್ಯೂಟ್ರಿಷನ್ ಇರುವಂಥ ಮಶ್ರೂಮ್ ಇದು. ಸ್ಟಾರ್ಟಿಂಗಲ್ಲಿ ನಮಗೆ ಮೇಯ್ನ್ ಪಾಯಿಂಟ್ ಬಂದು ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವೇನೇ ಬೆಳೆದ್ರು ನಮ್ಮ ಓನ್ ಯೂಸ್ಗಾದರೆ ಓಕೆ, ಒಂದು 2-3 ಬ್ಯಾಗ್ ಬೆಳ್ಕೋಬೋದು, ತಿನ್ಬೋದು, ನಮ್ಮ ಸಂಬಂಧಿಕರು ಹಂಚ್ಬೋದು, ನಮ್ಗೆ ಗೊತ್ತು ಇರೋರಿಗೆಲ್ಲ ಹಂಚ್ಬೋದು. ಬಟ್ ನಾವು ಇದು ಸೇಲ್ ಮಾಡೋದು ಬೇಕು ಅಂತ ಅಂದ್ಬಿಟ್ಟು ಹೋದಾಗ ನಾವು ಫಸ್ಟ್ ಮಾರ್ಕೆಟಿಂಗ್ ವೈಸ್ ಅನಲೈಸ್ ಮಾಡಬೇಕು. ಅಂದರೆ ನಮ್ಮ ಸುತ್ತಮುತ್ತಲ ತರಕಾರಿ ಅಂಗಡಿಗಳಲ್ಲಿ ಆಯಿಸ್ಟರ್ ಮಶ್ರೂಮ್ ಓಡ್ತಿದೆಯಾ, ಇಲ್ಲ ಬರೀ ಬಟನ್ ಓಡಿಸ್ತಾ ಇದ್ದಾರಾ, ಮತ್ತು ಅಲ್ಲಿ ಅದ್ರ ಬಗ್ಗೆ ನಾಲೆಡ್ಜ್ ಇದೆಯಾ. ಕೆಲವ್ರಿಗೆ ಟೀಚರ್ಸು, ಅಂದರೆ ನನಗೂ ಗೊತ್ತಿರೋ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಟೀಚರ್ಸು ಮತ್ತು ಬ್ಯಾಂಕ್ ಎಂಪ್ಲಾಯೀಸು ಇವರಿಗೆಲ್ಲ ಆಯಿಸ್ಟರ್ ಮಶ್ರೂಮ್ ಗೊತ್ತಿರುತ್ತೆ ಆಲ್ಮೋಸ್ಟು. ಕೆಲವ್ರಿಗೆ ಈ ವಿಲೇಜ್ ಏರಿಯಾ ಈ ಥರ ಎಲ್ಲ ತೊಗೊಂಡಾಗ ಅವರು ಇದನ್ನು ಮರದಣ್ಬೆ ಈ ಥರ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮ ತುಮಕೂರಲ್ಲಿ ನಾನು ಫಸ್ಟು ಆಯಿಸ್ಟರ್ ಬಂದು ಸುಮಾರು ಮಾಲ್ಗೆ ಹಾಕ್ತೀನಿ, ಒಂದು 4-5 ಮಾಲ್ಗೆ ಹಾಕ್ತೀವಿ, ಮತ್ತು ವೆಜಿಟೇಬಲ್ ಶಾಪ್ಸ್ಗೂ ಹಾಕ್ತೀವಿ. ಮತ್ತು ಇಲ್ಲಿ ನಮ್ಮದೇ ಆದಂಥ ಇದು ಟೇಸ್ಟ್ ನೋಡಿ, ಅಂದರೆ ಅವರು ಗುಂಡಣ್ಬೆ ಅಂದ್ಕೊಂಡು ಬರ್ತಾರೆ, ಗುಂಡಣ್ಬೆ ಇರಲ್ಲ, ನಾವು ಬೆಳೀತಾ ಇರೋದು ಈ ಥರ ಅಂತ ತೋರಿಸಿದಾಗ ಈ ಥರ ನಾವು ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ, ಇದು ಟೇಸ್ಟು ಅದು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ನೋಡಿ ಅಂತ ಒಂದು ಕೊಟ್ಟಿರೋದ್ರಲ್ಲಿ ಯಾರ್ದು ಇದುವರೆಗೂ ಮತ್ತೆ ಕಂಪ್ಲೇಂಟ್ಸ್ ಇಲ್ಲ. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಮತ್ತೆ ಬಂದು 1-2 KG ಈ ಥರ ತೊಗೊಂಡೋಗಿರೋರೇ ಇದ್ದಾರೆ. ಇವಾಗ ನಾವು ದೊಡ್ಡದಾಗಿ ಹೋಗಬೇಕು ಅನ್ನುವಾಗ ನಾವು 1-5 KG ಮಶ್ರೂಮ್ನ ಪರ್ಚೇಸ್ ಮಾಡಿ ರೀಸೆಲ್ಲಿಂಗ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೋಬೇಕು. ಯಾಕೆ ಅಂತಂದರೆ ಇವತ್ತು ಹೇಳ್ತಾರೆ ಕೆಲವರು, ನಾನು 5 KG ತೊಗೊಳ್ತೀನಿ ಅಂತಾರೆ, ಬಟ್ ನಾಳೆ ಹೋದಾಗ ಅವ್ರು ಇಲ್ಲ, ನನಗೆ ಇವತ್ತು ಈ ಡೇ ಅಂದರೆ ಫ್ರೈಡೇ ಇವತ್ತು ನಾವು ತಿನ್ನಲ್ಲ, ಸೊ ಹಾಗಾಗಿ ಕಮ್ಮಿ ತೊಗೊಳ್ತೀವಿ ಅಂತ ಹೇಳಿದಾಗ ಈ ಥರದ್ದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕಿದೆ. ಸೊ ಹಾಗಾಗಿ ಒಂದು 5 KG ನಾವು ಸೆಲ್ ಮಾಡೋ ಶಕ್ತಿ ಇದೆ ಅನ್ನುವಾಗ ನಾವು 10 KG ಜಂಪ್ ಆಗ್ಬೋದು. 10 KG ಆಗ್ತಿದೆಯಾ, ಓಕೆ ಹೋಲ್ಸೇಲ್ಗೆ ಹೋಗಬೇಕಾ, ಹೋಲ್ಸೇಲರ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ಟು ಒಂದು 5 KG 10 KG ಸಪ್ಲೈ ಮಾಡಿ ಪೇಮೆಂಟ್ ಹೆಂಗಿದೆ ನೋಡಿಕೊಂಡು, ಆ ಪೇಮೆಂಟ್ ಚೆನ್ನಾಗಿ ಬರ್ತಿದೆಯಾ, ಅವ್ರು ಹೆಂಗೆ ಮಾಡ್ತಾರೆ ಪೇಮೆಂಟು, ಹೇಳಿದ ಪ್ರಕಾರ ಹಾಕ್ತಾ ಇದ್ದಾರ, ಈ ಥರದ್ದೆಲ್ಲ ನೋಡಿಕೊಂಡು ಹೋಲ್ಸೇಲ್ಗೆ ಎಂಟ್ರಿ ಆಗಬೇಕು. ಮಶ್ರೂಮ್ ಮಾಡುವಂಥ ರೂಮ್ ಬಂದು ಒಂದು 1,000 ಸ್ಕ್ವೇರ್ ಫೀಟ್ ಇದೆ. ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ನಾವು ಹೇಗೆ ಮಾಡ್ಕೊಡಿದ್ವಿ, ಚೈನ್ ಲಿಂಕ್ ಮೆಶ್ ಹಾಕಿಸ್ಕೊಂಡು ಸುತ್ತಲೂ ನರ್ಸರಿ ನೆಟ್ ಹಾಕಿಸಿ ಅದರ ಸುತ್ತಲೂ ಟಾರ್ಪಲ್ ಹಾಕಿ ಎಲ್ಲಿ ನಮಗೆ ಗಾಳಿ ಬೇಕೋ ಅಲ್ಲಿ ಓಪನ್ ಮಾಡಿಕೊಂಡು ನಾವು ಶೆಡ್ ಮಾಡ್ಕೊಂಡಿದ್ವಿ. ಮತ್ತು ಈ ಮಶ್ರೂಮ್ ಅಂತ ಬಂದಾಗ ನಮಗೆ ಒಳ್ಳೆ ಗಾಳಿ ಬೆಳಕು ಇರುವಂಥ ವಾತಾವರಣ ಬೇಕಾಗುತ್ತೆ ನಮಗೆ. ಮೀನ್ಸ್ ಮೇನ್ ಇಂಪಾರ್ಟೆಂಟ್ ಗಾಳಿ ಬೇಕಾಗುತ್ತೆ ಇದಕ್ಕೆ, ಗಾಳಿ ನೀರು ಇದಿಷ್ಟೇ ನಾವು ಅದಕ್ಕೆ ಕೊಡುವಂಥ ಆಹಾರ. ಸೊ ಅದು ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಚಿಕ್ಕ ರೂಮಲ್ಲಿ ಮಾಡೋವಂಥವ್ರು ಜಸ್ಟ್ ಒಂದು 8x8 ರೂಮ್ ಇದ್ದರೂ ಕೂಡ ಸಹ ಅದರಲ್ಲಿ ಅವರು ಒಂದು ಪ್ಲ್ಯಾನಿಂಗ್ ಎಲ್ಲ ಹ್ಯಾಂಗಿಂಗ್ ಮೆಥಡಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ ಅಂತಂದರೆ ಒಂದು 10 to 10 kg ತೆಗೆಯುವಷ್ಟು ಮಾಡ್ಬೋದು ಅವರು. ಮಶ್ರೂಮ್ ಕಲ್ಟಿವೇಷನಲ್ಲಿ ಇದು ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಏನು ಬೀಜ ಹಾಕ್ತೀವೋ ಅದರದ್ದು ಗ್ರೋತ್ ಕೂಡ ಸಹ ಹಾಗೆ ಇರುತ್ತೆ. ಸೊ ಸ್ಪಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ಸ್ಪಾನ್ ಬಂದು ಯೆಲ್ಲೋ ಕಲರಾಗಿ ಟರ್ನ್ ಆಗಿರುತ್ತೆ, ಕೆಲವೊಂದು ಬಿಸಿಲಿಗೆ ಒಡ್ಡಿ ಯೆಲ್ಲೋ ಕಲರಾಗಿ ಮತ್ತು ಅದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ. ಆ ಥರದ್ದು ಸ್ಪಾನ್ ಹಾಕಿದಾಗ ನಾವು ಹಾಕೋ ಹುಲ್ಲು ಮತ್ತು ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ನಾವೇನು ಲೇಬರ್ ಕೊಡ್ತೀವಿ ಅದನ್ನು ಕೂಡ ಸಹ ವೇಸ್ಟ್ ಆಗುತ್ತೆ, ಪ್ರತಿಯೊಂದು ವೇಸ್ಟ್ ಆಗುತ್ತೆ. ಅಂದರೆ ನಾವೇನು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಸರ್ಚ್ ಮಾಡಬೇಕು ಜಸ್ಟ್, ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ಒಂದು ಜಸ್ಟ್ ಟ್ರಯಲ್ಗೆ ಒಂದು 10 bags ಹಾಕಿ ನೋಡಿ ಇದು ಹಿಂಗೆ ಬರುತ್ತೆ, ಈ ಸ್ಪಾನ್ ಹಾಕಿದ್ರೆ ಹಿಂಗಿದೆ, ಒಂದು 2 ಕಂಪ್ನಿದು ಸ್ಪಾನ್ ತೊಗೊಂಡು ಹಾಕಿ ಟ್ರೈ ಮಾಡಿ ಆಮೇಲೆ ಯೂಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಸ್ಪಾನಲ್ಲಿ ಕೆಲವರು ಹೇಳ್ತಾರೆ ನಮ್ಮದು ಫಸ್ಟ್ ಜನ್ರೇಷನ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಫಸ್ಟ್ ಜನ್ರೇಷನ್ ಇರಲ್ಲ, ಎಲ್ಲರೂ ಸೆಕೆಂಡು ಥರ್ಡು ಅಂತ ಹೇಳ್ತಾರೆ. ಸೊ ಈ ಥರದ್ರಲ್ಲಿ ತುಂಬ ಸ್ಪಾನ್ ಕಂಪ್ನಿಯವರು ಟ್ರೈನಿಂಗ್ ಕೊಟ್ಟು ನಾವು ಬೈಬ್ಯಾಕ್ ಮಾಡ್ತೀವಿ ಅಂತಲೂ ಕೂಡ ಸಹ ಹೇಳ್ತಾರೆ, ಬಟ್ ಅಲ್ಲಿ ಬೈಬ್ಯಾಕ್ ಅವ್ರು ತೊಗೊಳ್ಳಲ್ಲ, ಫೋನೇ ಪಿಕ್ ಮಾಡಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಇದನ್ನು ನಾವು ಏನು ಯಾರೇ ಏನೇ ಹೇಳಿದ್ರು ನಮ್ಮ ನಾವು ಪರೀಕ್ಷಿಸಿ ತೊಗೊಳ್ಳೋದು ತುಂಬ ಒಳ್ಳೆಯದು. ಈಗ ಇದರಲ್ಲಿ ನಾವು ಒಂದು 3-4 ಬ್ಯಾಚು ಹಾಕಿದ್ದೀನಿ ಸ್ಪಾನವ್ರು ಇದರಲ್ಲಿ. ಕೆಲವೊಂದು ಸ್ಪಾನ್ ತುಂಬ ಚೆನ್ನಾಗಿದೆ, ಅಂದರೆ ಸ್ಪಾನ್ ಹೆಂಗೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ, ಆ ಕಲರಲ್ಲೇ ಗೊತ್ತಾಗುತ್ತೆ ನಮಗೆ. ಮತ್ತು ಹಾಕುವಾಗ ಅದು ನಾವು ಪ್ಯಾಕ್ ಮಾಡಿ ಮತ್ತು ಇದು ಡಾರ್ಕ್ ರೂಮ್ಗೆ ಹಾಕುವಾಗ ಹಾಕಿದ್ಮೇಲೆ 2 days ಅದು ಚೆನ್ನಾಗಿ ಒಂದು ಅರಳ್ಕೊಂಡಿರುತ್ತೆ, ಹತ್ತಿ ಥರ ದೊಡ್ಡದಾಗಿ ಅರಳ್ಕೊಂಡಾಗ ಆ ಸ್ಪಾನ್ ಚೆನ್ನಾಗಿದೆ ಅಂತ ನಾವು ಅಲ್ಲಿಗೆ ಅದನ್ನು ಕನ್ಸಿಡರ್ ಮಾಡಿ, ಮತ್ತು ಅದು ಈಲ್ಡ್ ಯಾವ ರೀತಿ ಬರುತ್ತೆ, ಎಲೆ ಹೆಂಗೆ ಬರುತ್ತೆ, ಸೊ ಈ ಥರದ್ದೆಲ್ಲ ನೋಡಿಕೊಂಡು ಸ್ಪಾನ್ ಸೆಲೆಕ್ಷನ್ ಮಾಡೋದು ಒಳ್ಳೆಯದು. ದೊಡ್ಡ ಪ್ರಮಾಣದಲ್ಲಿ ಹೋಗೋರಾದರೆ ಒಂದು ಟ್ರಯಲ್ ಹಾಕಿ ಮಾಡಿ ಆಮೇಲೆ ನೀವು ದೊಡ್ಡ ಪ್ರಮಾಣದಲ್ಲಿ ಸ್ಪಾನ್ ಪರ್ಚೇಸ್.
0: ಹಾಗೆ ಮೇಡಮ್, ಈಗ ಅಣಬೆ ಕೃಷಿಯಲ್ಲಿ ಅಣಬೆಗಳಿಗೆ ಯಾವ್ದಾದ್ರು ರೋಗಗಳು ಬರುವಂಥದ್ದು ಇದೆಯಾ, ಹೇಗೆ ಮೇಡಮ್?
2: ಮಾಡಿ ಇದಕ್ಕೆ ರೋಗಗಳು ಯಾವ್ದಾದ್ ಬರುತ್ತೆ ಅಂತಂದ್ರೆ ಗ್ರೀನ್ ಮೋಲ್ಡ್ ಅಂತ ಬರುತ್ತೆ, ಬ್ಲ್ಯಾಕ್ ಮೋಲ್ಡ್ ಬರುತ್ತೆ, ಮತ್ತೆ ಬ್ಯಾಕ್ಟೀರಿಯಾಸ್ ಇನ್ಫೆಕ್ಟೆಡ್ ಬ್ಯಾಗ್ಸ್ ಆಗುತ್ತೆ. ಸೊ ಆ ಕಡೆ ಇದೆ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ಬ್ಯಾಗ್ಸ್. ಆ ಥರ ಏನಾದರೂ ಬಂದರೆ ನಾವು ಡಾರ್ಕ್ ರೂಮ್ ಇಂದನೇ ತೆಗೆದು ಇಮಿಡಿಯೇಟ್ ಹೊರಗೆ ಹಾಕ್ಬೋದು, ಸಪ್ರೇಟಾಗಿ ಇಟ್ಟಿರ್ತೀವಿ, ಸಪ್ರೇಟಾಗಿ ಇಟ್ಟು ಅದರಲ್ಲಿ ಏನಾದರೂ ಹುಳ ಆ ಥರದ್ದು ಏನಾದರೂ ಕಂಡ್ರೆ ಇಮಿಡಿಯೇಟ್ ರಿಮೂವ್ ಮಾಡಿಬಿಡ್ತೀವಿ. ಮತ್ತು ಚೆನ್ನಾಗಿರೋ ಬ್ಯಾಗ್ಸ್ನ ಮಾತ್ರ ನಾವು ಫ್ರೂಟಿಂಗ್ ಏರಿಯಾದಲ್ಲಿ ಹಾಕ್ತೀವಿ. ಇದರಲ್ಲಿ ಗ್ರೀನ್ ಮೋಲ್ಡ್ ಅಂತ ಬಂದರೆ ಅದು ಫುಲ್ಲು ಗ್ರೀನ್ಡಾಗಿ ಕವರಪ್ ಆಗುತ್ತೆ, ಅದರಲ್ಲಿ ಏನು ಮೈಸಿಲಿಯಂ ರನ್ನೇ ಆಗಲ್ಲ, ಮತ್ತು ಇಷ್ಟು ಕೆನೆಯೂ ಗಟ್ಟಕ್ಕಾಗಲ್ಲ ಅದು. ಆಮೇಲೆ ಬ್ಲ್ಯಾಕು ಬ್ರೌನು ಹುಲ್ಲೇನಾದರೂ ತುಂಬ ಹಳೇದಾಗಿದ್ದರೆ ಬ್ರೌನ್ ಪ್ಲಾಸ್ಟರ್ ಅಂತ ಬರುತ್ತೆ, ಸೊ ಅದು ಬಂದು ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಬ್ಯಾಗ್ಸ್ ಎಲ್ಲ ಬಂದು. ಅದು ಹುಲ್ಲು ಬಂದು ತುಂಬ ಫ್ರೆಶ್ ಆಗಿದ್ದಷ್ಟು ನಾವು ಚೆನ್ನಾಗಿ ಒಳ್ಳೆ ಈಲ್ಡ್ ತೆಗಿಬೋದು ಇದರಲ್ಲಿ.
3: ಇದು ಥರ್ಡ್ ಕ್ರಾಪಿಂಗ್ ಮುಗಿದ್ಮೇಲೆ ನಾವು ರಿಮೂವ್ ಮಾಡಿಬಿಟ್ಟು ಹೊರಗಡೆ ಒಂದು ಕಡೆ ಹಾಕಿರ್ತೀವಿ. ಸೊ ಅದು ಹಾಕ್ಕೊಂಡ್ಮೇಲೆ ಅದನ್ನು ಗೊಬ್ಬರವಾಗಿ ಒಂದು 3-4 ಆದಮೇಲೆ ಕಂಪೋಸ್ಟ್ ಥರ ಆಗಿರುತ್ತೆ. ಬೇರೆಯವರು ಅಡಿಕೆ ಬೆಳೆ ಬೆಳೆಯೋರು ಈ ಥರದವರು ಬೇರೆ ಬೆಳೆ ಬೆಳೆ ಬೆಳೆಯೋಂಥವ್ರು ಒಂದು 4,000-5,000 ಕೊಟ್ಟು ತೊಗೊಂಡೋಗ್ತಾರೆ ಒಂದು ಟ್ರ್ಯಾಕ್ಟ್ರಿಗೆ. ಇದು ಆ್ಯಕ್ಚುಲಿ ನಮಗೆ ಕ್ರಾಪಿಂಗು ಕೊಡುತ್ತೆ, ಇದನ್ನು ಎರೆಹುಳು ಗೊಬ್ಬರನೂ ಮಾಡ್ಬೋದು. ಸೊ ನಮಗೆ ಸ್ಪೇಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಎರೆಹುಳು ಗೊಬ್ಬರ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ.
0: ಓಕೆ ಮೇಡಮ್, ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ ಅಣಬೆ ಕೃಷಿಯ ಬಗ್ಗೆ. ಸೊ ಹಾಗೆ ಯಾರೆಲ್ಲ ಅಣಬೆ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಣಬೆ ಕೃಷಿಯನ್ನು ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿ ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿ, ಹಾಗೆ ಹೆಚ್ಚಿನ ಆದಾಯವನ್ನು ಕೂಡ ಗಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ, ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
2: ಕಳಚಿ ಹೋದ ಜನವಿಜ್ಞಾನದ ಕೊಂಡಿ ಯಶಪಾಲ್ ಶರ್ಮಾ. ಭಾರತದ ಹೆಸರಾಂತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ತೀರಿಕೊಂಡ ಮಾರನೇ ದಿನವೇ ಮತ್ತೊಬ್ಬ ದೇಶದ ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯಶಪಾಲ್ ಶರ್ಮಾ ನಿಧನರಾಗುತ್ತಾರೆ. ಅಲ್ಲಿಗೆ ಭಾರತದ ಇಬ್ಬರು ಜನಪರ ವಿಜ್ಞಾನಿಗಳನ್ನು ಕಳೆದುಕೊಂಡು ಕಂಬನಿ ಮಿಡಿಯುತ್ತದೆ. 90 ಯಶಪಾಲ್ ತೀರಿ ಹೋದದ್ದು ದಿನಾಂಕ 24/7/2017. ಸಾಯುವ ಕೆಲವು ತಿಂಗಳುಗಳ ಮುಂಚೆ ಯಶಪಾಲ್ ತೀವ್ರ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವರು ಚೇತರಿಸಿಕೊಂಡು ಕೆಲವು ದಿನ ಮನೆಗೆ ಬಂದಿದ್ದರು. ಆದರೆ ಕಾಯಿಲೆ ಮತ್ತೆ ಉಲ್ಬಣಿಸಿ ಅವರು ನಿಧನರಾದರು. ದಿನಾಂಕ 26/11/1926 ಯಶಪಾಲ್ ಪಾಕಿಸ್ತಾನದ ಝಾಂಗ್ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಬಲೂಚಿಸ್ತಾನದಲ್ಲಿ ಮುಂದುವರಿಸುತ್ತಾರೆ. ಲಾಹೋರ್ನಲ್ಲಿ BSc ಪದವಿಯನ್ನು ಪಡೆಯುತ್ತಾರೆ. ನಂತರ ದೆಹಲಿ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿ ಖಗೋಳ ಮತ್ತು ಖಭೌತ ವಿಜ್ಞಾನಗಳಲ್ಲಿ MSc ಪದವಿಯನ್ನು ಗಳಿಸುತ್ತಾರೆ. ಆಗ ವಿಜ್ಞಾನದ ವಿಷಯಗಳನ್ನು ಅಧ್ಯಯನ ಮಾಡುವವರು ಇಂಗ್ಲೆಂಡಿಗೋ ಅಮೆರಿಕಕ್ಕೋ ಹೋಗಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಿ ಬರುತ್ತಿರುತ್ತಾರೆ. ಸಂಶೋಧನೆಗಾಗಿ ಯಶಪಾಲ್ ಅಮೆರಿಕೆಯ ಮೆಸಾಚುಸೆಟ್ಸ್ ತಾಂತ್ರಿಕ ಸಂಸ್ಥೆ ಸೇರಿ PhD ಪದವಿಯನ್ನು ಅಲ್ಲಿ ಗಳಿಸುತ್ತಾರೆ. ತಕ್ಷಣವೇ ಅವರು ಭಾರತಕ್ಕೆ ಬಂದು ಮುಂಬೈ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ಗೆ ಸೇರಿ ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭಿಸುತ್ತಾರೆ. ಅಮೆರಿಕದಲ್ಲಿ ಸಾಕಷ್ಟು ಅವಕಾಶಗಳಿದ್ದರೂ ಅವರ ಒಲವು ಭಾರತದ ಸೇವೆಯ ಕಡೆ ಸದಾ ಮಿಡಿಯುತ್ತಿರುತ್ತದೆ. ಅದೇ ಸಂದರ್ಭದಲ್ಲಿ ವಿಜ್ಞಾನಿ ವಿಕ್ರಮ್ ಸಾರಾಭಾಯಿರವರು ಭಾರತದಲ್ಲಿ ಬಾಹ್ಯಾಕಾಶ ಕೇಂದ್ರವನ್ನು ಆರಂಭಿಸುವ ಹಂತದಲ್ಲಿರುತ್ತಾರೆ. ಕಾಸ್ಮಿಕ್ ಕಿರಣಗಳ ಬಗ್ಗೆ ತುಂಬ ಕುತೂಹಲ ಹೊಂದಿದ್ದ ಯಶಪಾಲ್ ಕೂಡ ಆಸಕ್ತಿ ವಹಿಸಿ ಬಾಹ್ಯಾಕಾಶ ಅನ್ವಯಿಕ ಕೇಂದ್ರವನ್ನು ಆರಂಭಿಸಲು ಮುಂದಾಗುತ್ತಾರೆ. ಭಾರತ ಸರ್ಕಾರವು ಕೂಡ ಅಮೆರಿಕದ ನೆರವಿನಿಂದ ಉಪಗ್ರಹ ಆಧಾರಿತ ದೂರದರ್ಶನ ಪ್ರಯೋಗವನ್ನು ಆರಂಭಿಸುತ್ತದೆ. ಅಂಥ ಯೋಜನೆ ಭಾರತದಲ್ಲಿಯೇ ಮೊಟ್ಟ ಮೊದಲನೆಯದು. ಆಗ ಕೇವಲ ಕೋಲ್ಕತ್ತಾ, ಮುಂಬೈ, ದೆಹಲಿಯಲ್ಲಿ ಮಾತ್ರ ಒಂದೆರಡು ಗಂಟೆಗಳ ಕಾಲ ಕಪ್ಪು ಬಿಳುಪು ದೂರದರ್ಶನ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಅಂದರೆ ಎಲ್ಲಿಯೂ ಕೂಡ TV ತನ್ನ ಹೆಚ್ಚು ಛಾಪನ್ನು ಮೂಡಿಸಿರುವುದಿಲ್ಲ ಅಥವಾ ಪ್ರಚಾರ ಪಡೆದಿರುವುದಿಲ್ಲ. ಆಗ ಯಶಪಾಲ್ರವರ ತಲೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಶಾಲಾ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಏನಾದರೂ ಮಾಡಿ ದೂರದರ್ಶನ ಪ್ರಸಾರವನ್ನು ಮಾಡುವ ಯೋಚನೆ ಹುಟ್ಟಿಕೊಳ್ಳುತ್ತದೆ. ಭಾರತದ 2400 ಗ್ರಾಮಗಳಲ್ಲಿ ಕೇಂದ್ರ ಸ್ಥಾಪನೆಯಾಗಿ ಯೋಜನೆ ಯಶಸ್ಸು ಕಾಣುತ್ತದೆ. ದೂರದರ್ಶನ ಕಾರ್ಯಕ್ರಮ ಹೈದರಾಬಾದಿನಲ್ಲಿ ದೂರದರ್ಶನ ತಾಂತ್ರಿಕ ಕೇಂದ್ರದಿಂದ ನಿಯಂತ್ರಣಗೊಳ್ಳುತ್ತಿರುತ್ತದೆ. ಸಾಕ್ಷ್ಯಚಿತ್ರ, ಧಾರಾವಾಹಿ, ವಿಜ್ಞಾನ ಕಾರ್ಯಕ್ರಮಗಳು ದೂರದರ್ಶನದ ಮೂಲಕ ಬಿತ್ತರವಾಗಿ ಗ್ರಾಮೀಣ ಜನರ ಮನಸ್ಸನ್ನು ಗೆಲ್ಲುತ್ತವೆ. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದು ಯುವಕರ ಪಡೆಯನ್ನೇ ತರಬೇತುಗೊಳಿಸಿ ಕಾರ್ಯಕ್ರಮ ಆರಂಭಿಸುತ್ತದೆ. 1990 ದೂರದರ್ಶನ ಟರ್ನಿಂಗ್ ಪಾಯಿಂಟ್ ವಿಜ್ಞಾನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮುಂದುವರಿಯುತ್ತದೆ. ಆಡುಭಾಷೆಯ ಆಕರ್ಷಕ ನಿರೂಪಣೆಯಿಂದ ಯಶಪಾಲ್ ಆ ಕಾರ್ಯಕ್ರಮವನ್ನು ಅತ್ಯಂತ ಜನಪ್ರಿಯಗೊಳಿಸುತ್ತಾರೆ. 150 ಎಪಿಸೋಡ್ಗಳನ್ನು ಜನಪ್ರಿಯಗೊಳಿಸಿ ಪೂರ್ಣಗೊಳಿಸಿದ್ದಕ್ಕಾಗಿ ಯಶ್ಪಾಲ್ ಶರ್ಮಾ ಯುನೆಸ್ಕೋದಿಂದ ಕಲಿಂಗ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಶಾಲಾ ಮಕ್ಕಳ ಪುಸ್ತಕಗಳ ಹೊರೆ ಇಳಿಸಲು ಯಶ್ಪಾಲ್ ಶರ್ಮಾ ಸರ್ಕಾರದ ಜೊತೆಗೆ ಸಾಕಷ್ಟು ಚರ್ಚೆ ನಡೆಸಿ ಸಂತಸದ ಕಲಿಕೆಯ ಅಥವಾ ಜಾಯ್ ಆಫ್ ಲರ್ನಿಂಗ್ ಜಾರಿಗೆ ತರುತ್ತಾರೆ. ಪ್ರಾಥಮಿಕ ಶಿಕ್ಷಣ, ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯದ ಶಿಕ್ಷಣ, ಹೀಗೆ ಅನೇಕ ಹಂತಗಳಲ್ಲಿ ಯಶ್ಪಾಲ್ ಅಮೂಲಾಗ್ರ ಶಿಕ್ಷಣದ ಬದಲಾವಣೆ ತರಲು ಸಾಕಷ್ಟು ಶ್ರಮ ಪಡುತ್ತಾರೆ. ಯಶ್ಪಾಲ್ರವರ ಒತ್ತಾಯದ ಮೇರೆಗೆ ಭಾರತ ಸರ್ಕಾರ 100 ಕಳಪೆ ಶಿಕ್ಷಣ ನೀಡುತ್ತಿದ್ದ ನಕಲಿ ವಿಶ್ವವಿದ್ಯಾಲಯಗಳನ್ನು ಬಾಗಿಲು ಮುಚ್ಚಿಸುತ್ತದೆ. ಆಗ ಬಂಡವಾಳಶಾಹಿಗಳ ಕೈಯಲ್ಲಿದ್ದ ವಿಶ್ವವಿದ್ಯಾಲಯಗಳು ಬಾಗಿಲು ಮುಚ್ಚುತ್ತವೆ. ವಿಶ್ವವಿದ್ಯಾಲಯದ ಧನಸಹಾಯದ ಆಯೋಗ ಯಶ್ಪಾಲ್ರವರನ್ನು ಅಧ್ಯಕ್ಷರನ್ನಾಗಿ ಮಾಡುತ್ತದೆ. ಆಗ ಯಶ್ಪಾಲ್ರವರು ಎಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಕೃಷಿ ಕಾಲೇಜು, ತೋಟಗಾರಿಕೆ ಕಾಲೇಜು, ಇತಿಹಾಸ, ಭೂಗೋಳ, ವಾಣಿಜ್ಯ ಹಾಗೂ ಎಲ್ಲ ಕಲಾ ಪ್ರಕಾರಗಳಿಗೂ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ. ಶಿಕ್ಷಣ ಜಾಗತಿಕ ಜ್ಞಾನದ ಮಾರ್ಗದ ಗುರಿಯಾಗಬೇಕೆಂದು ಹೆಚ್ಚು ಯಶ್ಪಾಲ್ ಶ್ರಮ ಪಡುತ್ತಾರೆ. ಸರ್ಕಾರಕ್ಕೆ ಅನೇಕ ಶಿಫಾರಸುಗಳನ್ನು ಮಾಡುತ್ತಾರೆ. ವಿಶ್ವವಿದ್ಯಾಲಯಗಳನ್ನು ಉನ್ನತ ಮಟ್ಟಕ್ಕೆ ಒಯ್ಯಲು ಹೊಸ ಪಠ್ಯಕ್ರಮಗಳನ್ನು ರೂಪಿಸುತ್ತಾರೆ. ಅನೇಕ ಕುಲಪತಿಗಳಿಗೆ ಪತ್ರ ಬರೆಯುತ್ತಾರೆ. 5 ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿದ್ದ ಯಶ್ಪಾಲ್ ಉನ್ನತ ಶಿಕ್ಷಣದಲ್ಲಿ ಅಮೂಲಾಗ್ರ ಬದಲಾವಣೆ ತಂದು ಸಾಕಷ್ಟು ಹೊಸ ಪಠ್ಯಗಳನ್ನು ರೂಪಿಸುತ್ತಾರೆ. ಪ್ರಾಧ್ಯಾಪಕರು ಹಳ್ಳಿಗೆ ಹೋಗಿ ಪಾಠ ಮಾಡಬೇಕೆಂದು ಅವರು ಶಿಫಾರಸು ಮಾಡುತ್ತಾರೆ. ಅಲ್ಲಿ ವಾಸ್ತವಿಕ ಚಿತ್ರಣವನ್ನು ಅಧ್ಯಾಪಕರು ಅಧ್ಯಯನ ಮಾಡಿದರೆ ನಮ್ಮ ಭಾರತದ ಸ್ಥಿತಿಗತಿಗಳು ತಿಳಿಯುತ್ತವೆ ಎಂಬುದು ಅವರ ವಿಚಾರಧಾರೆ. ಕೇಂದ್ರದಲ್ಲಿ NDA ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯಗಳಲ್ಲಿ ಫಲಜ್ಯೋತಿಷ್ಯವನ್ನು ಪಠ್ಯವಾಗಿ ಕಲಿಸಲು ಫರ್ಮಾನು ಹೊರಡಿಸುತ್ತಾರೆ. ಯಶ್ಪಾಲ್ ಅದು ಜಾರಿಯಾಗದಂತೆ ಪ್ರತಿಭಟಿಸಿ ತಡೆಯೊಡ್ಡಿದ್ದರು. ಜನವಿಜ್ಞಾನ ಚಳವಳಿಯ ರುವಾರಿಯೂ ಆಗಿದ್ದ ಯಶ್ಪಾಲ್ ವಿಜ್ಞಾನ ಶಿಕ್ಷಣದ ಮೂಲ ಗುರಿ ಮಾನವ ಕಲ್ಯಾಣವೆಂದು ಒತ್ತಿ ಹೇಳುತ್ತಿದ್ದರು. ಪ್ರಾಣಿ, ಪಕ್ಷಿ, ಗಿಡ, ಮರ, ಹೊಲ, ಗದ್ದೆ, ಕೆರೆ, ಕಟ್ಟೆ, ಹೊಳೆ, ಹಳ್ಳ ಮುಂತಾದವುಗಳ ಸಂಕೀರ್ಣ ಸಂಬಂಧಗಳು ನಮಗೆ ಸರಿಯಾಗಿ ಅರ್ಥವಾಗಬೇಕಾದರೆ ನಾವು ಅವುಗಳನ್ನು ನೋಡಬೇಕೆಂದು ಹೇಳಿದ್ದರು. ದೇಶಾದ್ಯಂತ 5 ಯುವ ವಿಜ್ಞಾನಿಗಳ ತಂಡವನ್ನು ಕಟ್ಟಿ ಯಶ್ಪಾಲ್ ಕೆಲಸ ಮಾಡಿದರು. ಪ್ರಾಧ್ಯಾಪಕರಿಗೆ ಪ್ರಯೋಗಾಲಯದಿಂದ ಹೊರಬಂದು ಪ್ರಕೃತಿಯ ಕೌತುಕಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕೆಂದು ಅವರು ಸಲಹೆ ನೀಡಿದ್ದರು. ಗ್ರಹಣ, ಧೂಮಕೇತು, ಉಲ್ಕಾಪಾತ ಮುಂತಾದವುಗಳನ್ನು ನೋಡಲು ಶಿಕ್ಷಕರಿಗೆ ಹುರಿದುಂಬಿಸಿದ್ದರು. ಸರ್ಕಾರ ಕೂಡ ಯಶಪಾಲರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ, ಇಂದಿರಾಗಾಂಧಿ ರಾಷ್ಟ್ರ ಪ್ರಶಸ್ತಿ, ಮಾರ್ಕೋನಿ ಪ್ರಶಸ್ತಿ, ಲಾಲ್ ಬಹದ್ದೂರ್ ರಾಷ್ಟ್ರ ಪ್ರಶಸ್ತಿ, ಹೀಗೆ 10 ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತದೆ. ಸದಾ ನಗುಮುಖ, ಅಜಾನುಬಾಹು ವ್ಯಕ್ತಿತ್ವ, ಹೊಳೆಯುವ ಕಣ್ಣು, ಉದ್ದನೆಯ ತಲೆಗೂದಲು, ದೇಹಕ್ಕೆ ಒಪ್ಪುವಂಥ ಬಿಳಿ ಪೈಜಾಮ ಜುಬ್ಬ, ಹೆಗಲಿಗೊಂದು ಬಗಲ ಚೀಲ, ಅವೆಲ್ಲವೂ ಅವರ ಸರಳತೆಯನ್ನು ಎತ್ತಿ ತೋರಿಸುತ್ತಿದ್ದವು. ನೇರ ನುಡಿ, ಚತುರತೆಯ ಮಾತು, ಆಳ ವೈಜ್ಞಾನಿಕ ಚಿಂತನೆ ಎಲ್ಲರನ್ನೂ ಸೆಳೆಯುತ್ತಿದ್ದವು. ಈಗ ಯಶ್ಪಾಲ್ ಶರ್ಮಾ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ಮಾಡಿದ ಸಾಧನೆಗಳು ನಮ್ಮ ಜೊತೆಗೆ ಸದಾ ಇರುತ್ತವೆ.
1: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ, ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ. ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂಪತಿ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಸನ್ ಸನನೇರಿ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ. ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ. ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಕನ್ನಡ ನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಭೂಪತಿ ಚಿತ್ರದ ಈ ಒಂದು ಗೀತೆ ನಿಮಗಾಗಿ ಕೇಳಿ ಆನಂದಿಸಿ.

ಕೃತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೈ ಆಟೋಗ್ರಾಫಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅರಳುವ ಹೂವುಗಳೇ, ಇದು KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ K ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ಭರದ್ವಾಜ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುದೀಪ್ ಹಾಗೂ ಮೀನಾ ಅವರ ಒಂದು ನಟನೆಯ ಚಿತ್ರ. ಇದು ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಅರಳುವ ಹೂಗಳೇ.

ಪ್ರೀತಿ ಅಶ್ವಥ್ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಲುವಿನ ನಾ ಅಂತ ಎನ್ನುವಂಥ ಒಂದು ಸುಮಧುರವಾದಂಥ ಜನಪದ ಶೈಲಿಯ ಒಂದು ಗೀತೆಯನ್ನ ಶಬೀರ್ ದಂಗೆ ಹಾಗೂ ಲೇಖಾ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಉತ್ತರ ಕರ್ನಾಟಕದ ಒಂದು ಶೈಲಿಯ ಜನಪದ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು ಶಬೀರ್ ದಂಗೆ ಬರೆದಿರುವಂತಹ ಒಂದು ಗೀತೆ, ಮೋಹನ್ ರಾಜ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಇದು ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಿರುವಂತ ಈ ಒಂದು ಸುಮಧುರವಾದಂತಹ ಜನಪದ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೇವಂತಿ ಸೇವಂತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಜಾಜಿ ಮಲ್ಲಿಗೆ ನೋಡೆ, ಇದು ಒಂದು ಹೆಣ್ಣಿನ ಅಲಂಕಾರವನ್ನ ವರ್ಣಿಸಿದಂತ ಒಂದು ಸುಂದರವಾದಂತಹ ಗೀತೆ. ಇದು SA ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಇದು ವಿಜಯ ರಾಘವೇಂದ್ರ ಹಾಗೂ ಶ್ರೇಯ ಘೋಷಾಲ್ ಅವರ ಒಂದು ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಮೂಡಿ ಬಂದಿದೆ. ಹಾಗೆ ವಿಜಯ ರಾಘವೇಂದ್ರ ಹಾಗೂ ರಮ್ಯಾ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಕರುನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಸೇವಂತಿ ಸೇವಂತಿ ಚಿತ್ರದ ಜಾಜಿ ಮಲ್ಲಿಗೆ ನೋಡೆ ಒಂದು ಸುಂದರವಾದಂತಹ ಗೀತೆಯನ್ನ ಇದೀಗ ಕೇಳ್ಕೊಂಡು ಬರೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೋಗಿ ಎನ್ನುವಂಥ ಒಂದು ಚಿತ್ರದ ಗೀತೆ ಅತ್ತ ಸಾಗ್ತಾ ಇದ್ದೀನಿ. ಬೇಡುವನು ವರವನ್ನ ಎನ್ನುವಂಥ ಒಂದು ಗೀತೆಯನ್ನು ಪ್ರೇಮ್ಸ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ರಚನೆ ಪ್ರೇಮ್ಸ್ ಅವರಿಂದ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಅವರ ಒಂದು ನಟನೆ, ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೊತೆ ಜೊತೆಯಲ್ಲಿ ಎನ್ನುವಂತಹ ಒಂದು ಸುಂದರವಾದಂತಹ ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ, ಸೂರ್ಯ ಕಣ್ಣು ಹೊಡೆದ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ನಮ್ಮ ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಗೀತೆ, ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಸೂರ್ಯ ಕಣ್ಣು ಹೊಡೆದ ಸುಮಧುರವಾದಂತಹ ಗೀತೆ ನಿಮಗಾಗಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆಗಾರ ಎನ್ನುವಂತಹ ಒಂದು ಚಿತ್ರದ ಗೀತೆ ಅತ್ತ ಸಾಕ್ತಾ ಇದ್ದೀನಿ. ಒಂದೊಂದು ಒಂದೊಂದು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ಇದು. ಜಯಂತ್ ಕಾಯ್ಕಿಣಿ ಬರೆದಿರುವಂತಹ ಒಂದು ಗೀತೆ, ಸುಜಾತ ಶೆಟ್ಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮ್ಯಾ ಹಾಗೂ ಪ್ರೇಮ್ ಕುಮಾರ್ ಅವರ ಒಂದು ನಟನೆ, ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಕ್ಸ್ಕ್ಯೂಸ್ ಮೀ ಚಿತ್ರದ ಒಂದು ಗೀತೆ, ಪ್ರೀಸೆ ಅಂತ ಪ್ರಾಣ ತಿನ್ನು ಎನ್ನುವಂತ ಒಂದು ಸುಮಧುರವಾದಂತ ಗೀತೆಯನ್ನ ಬಾಂಬೆ ಜಯಶ್ರೀ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಆರ್ ಪಿ ಪಟ್ನಾಯಕ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಒಂದು ಗೀತೆ, ಇದು ರಮ್ಯಾ ಅವರ ಒಂದು ನಟನೆಯ ಈ ಒಂದು ಮಧುರವಾದಂತಹ ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಪ್ರೀತಿಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಪ್ರಿಸೆ ಅಂತ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ ನಿಮಗಾಗಿ. ಅದು ನಮ್ಮ ರಮ್ಯಾ ಅವರ ಒಂದು ನಟನೆಯ ಗೀತೆ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಂದರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಭೂಪತಿ ಎನ್ನುವಂತಹ ಒಂದು ಚಿತ್ರದ ಗೀತೆ ಅಂತ ಸಾಕ್ತಾ ಇದ್ದೀನಿ. ಚಂದ್ರನ ತಂಗಿಯ ಮಗ ಎನ್ನುವಂತಹ ಒಂದು ಸುಮಧುರವಾದಂತ ಗೀತೆಯನ್ನ ಶ್ರೀನಿವಾಸ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ, ಹಾಗೆ ಇದು ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ದರ್ಶನ್ ಅವರ ಒಂದು ಅಭಿನಯದ ಈ ಒಂದು ಮಧುರವಾದಂತಹ ಗೀತೆ ಇದೀಗ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಕ್ಸ್ಕ್ಯೂಸ್ ಮಿ ಚಿತ್ರದ ಒಂದು ಸುಮಧುರವಾದಂಥ ಗೀತೆ, ಬ್ರಹ್ಮ ವಿಷ್ಣು ಶಿವ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಪ್ರೇಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ಆರ್ ಪಿ ಪಟ್ನಾಯಕ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮ್ಯಾ ಜೋಗಿ ಪ್ರೇಮ್ ಹಾಗೂ ಅಜಯ್ ರಾವ್ ಸುನಿಲ್ ಅವರ ಒಂದು ನಾಟನೆ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಜೊತೆಯಲ್ಲಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಓ ಗುಣವಂತ ಎನ್ನುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಂತ ಈ ಒಂದು ಗೀತೆ, ಇದು ರಮ್ಯಾ ಅವರ ಒಂದು ನಟನೆಯ ಈ ಒಂದು ಗೀತೆ. ಇದೀಗ ನಿಮಗಾಗಿ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಅದುವೇ ಜೊತೆ ಜೊತೆಯಲ್ಲಿ ಚಿತ್ರದ ಈ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಜ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮಹಾತು ನನ್ನೋಳು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು.

0: ದರ್ಶನ್ ಅವರ ಒಂದು ಅಭಿನಯ, ಹಾಗೆ ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಮಾತು ನನ್ನೋಳು ಎನ್ನುವಂತ ಒಂದು ಸುಮಧುರವಾದಂತ ಗೀತೆ. ಅದು ನಮ್ಮ ದರ್ಶನ್ ಅವರ ಒಂದು ಅಭಿನಯದ ಗೀತೆ.
1: ಬಾಯ್ಮೇಲೆ ಬರಲಿಡಿತು ಭೂಲೋಕ ನನ್ನವಳ ನೋಡುತ್ತಾ.
2: ಹೌದೇನಪ್ಪ,

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕರಿಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕೆಂಚಾಲೋ ಮಂಚಾಲೋ, ಇದು ಸಿ ಅಶ್ವಥ್, ಗುರುರಾಜ್, ಹೊಸಕೋಟೆ ಮುರಳಿ ಮೋಹನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಕುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಇದು ದರ್ಶನ್ ಅವರ ಒಂದು ಅಭಿನಯದ ಚಿತ್ರ, ಹಾಗೆ ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಕರಿಯ ಚಿತ್ರದ ಕೆಂಚಾಲೋ ಮಂಚಾಲೋ ಈ ಒಂದು ಗೀತೆ ನಿಮಗಾಗಿ.

0: ಕನಸುಗಳು.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಈ ಪ್ರೀತಿ ಯಾಕೆ ಭೂಮಿ ಮೇಲೆ ಎನ್ನುವಂತಹ ಒಂದು ಚಿತ್ರದ ಒಂದು ಟೈಟಲ್ ಸಾಂಗ್ ಅನ್ನ ಪ್ರೇಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಪ್ರೇಮ್ ಅವರ ಒಂದು ರಚನೆ, RP ಪಟ್ನಾಯಕ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತ ಒಂದು ಗೀತೆ, ಜೋಗಿ ಪ್ರೇಮ್ ಅವರ ಒಂದು ನಟನೆಯ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ. ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಇದೆಯಾ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೊತೆ ಜೊತೆಯಲ್ಲಿ ಚಿತ್ರದ ಒಂದು ಗೀತೆ ಸಿಕ್ಕಾರೆ ಸಿಕ್ಕಾರೆ. ಇದು ಕಾರ್ತಿಕ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಹರಿಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮ್ಯ ಹಾಗೂ ಪ್ರೇಮ್ ಅವರ ಒಂದು ನಟನೆ, ಹಾಗೆ ಈ ಒಂದು ಗೀತೆ ಅಶ್ವಿನ್ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಸುಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಅದುವೇ ಸಿಕ್ತಾರೆ ಸಿಕ್ತಾರೆ, ಈ ಒಂದು ಮಧುರವಾದಂತಹ ಗೀತೆ ನಿಮಗಾಗಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಪ್ರಿಯೇ ಪ್ರೇಯಸಿ, ಸರಳವಾಗಿ ನಲ್ಲೇ ಎನ್ನಲೇ, ಸಹಜ ಸುಂದರಿ ಎನ್ನಲೇ, ಪ್ರೇಮ ಚಕೋರಿ ಎನ್ನಲೇ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

ಬಳ್ಳಿ ನಡುವ ನಾಟ್ಯ ಕಂಡೆ, ನಡಿಗೆಯಲ್ಲೇ ಅಂದ ಕಂಡೆ, ಚಿನ್ನ ನೀ ಬಳಿಯಿರಲು ಎಂದೂ ಕಾಣದ ಆನಂದ ಕಂಡೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅವಳಂದ್ರೆ ನಂಗೆ ತುಂಬ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.

0: ದೇವರು ದೇವರು ಎಲ್ಲಿದ್ದಾನೆ ದೇವರು? ಈ ಕಲಿಯುಗದಲ್ಲಿ ಕಲ್ಲು ಕುಡಿಲಿ ಕಲ್ಲಾಗಿ ಕಣ್ಣು ಮುಚ್ಕೊಂಡು ಕುಳಿತಿದ್ದಾನೆ. ಹಣವಿದ್ದವನ ಕೈಗೊಂಬೆಯಾಗಿದ್ದಾನೆ. ನೋಟು ಕೊಟ್ಟು ಓಟು ಪಡೆದು ಬಡ ಜನರ ಕತ್ತು ಕೊಯ್ಯುವ ರಾಜಕಾರಣಿಗಳ ಮನೆಯ ಕಾವಲುಗಾರನಾಗಿದ್ದಾನೆ.
1: ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೇ, ದೇವ್ರ ಹತ್ರ ವರ ಕೇಳಲಿಕ್ಕೆ ಬಂದಿದ್ರೇನ್ರಿ ಅಪ್ಪ?
0: ದೇವರು, ಈ ದೇವರು ವರ ಕೊಡ್ತಾನೇನೋ ಈ ಹೈಬ್ರಿಡ್ ಕಾಲದಲ್ಲಿ? ಆ ಶಕ್ತಿ ಇದೆಯೇನೋ ಇವನಿಗೆ. ಆ ಶಕ್ತಿ ಇವನಲ್ಲಿದ್ದಿದ್ರೆ ಊರಿಗೆ ಊರೇ ನನ್ನನ್ನ ಪುಂಡ ಪೋಕರಿ ಸೂಳಿಯರ ಸಂಘದಲ್ಲಿ ಬಿದ್ದು ಒದ್ದಾಡೋನು ಅಂತ ಜನದ ಜನ ಎಲೆಕ್ಷನ್ ನಲ್ಲಿ ನನ್ನನ್ನೇ ಆರಿಸ್ತಂದ್ರು, ಊರಿನ ಚೇರ್ಮನ್ನೂ ಮಾಡಿದ್ರು. ಯಾಕೆ? ದುಡ್ಡು ದುಡ್ಡು ದುಡ್ಡು ಅಂದಿದ್ರೆ ದಡ್ಡನು ಈ ದೇಶನ ಆಳ್ಬಹುದು ಕಣ.
1: ನೀವು ಮನುಷ್ಯ ಹೊಟ್ಟೆ ಹುಟ್ಟಬಾರ್ದಾಗಿತ್ತೋ ಅಪ್ಪ? ದೇವ್ರು ನೀನು ದೇವ್ರು ಅಲ್ರಿ, ಮರಿವಿಲ್ಲದವರಿಗೆ ಹೆಣ್ಣು ಸಪ್ಲೈ ಮಾಡ್ತೀರೇನ್ರಿ?
0: ಒಳ್ಳೆ ಕನ್ಯಾ ತಂದು ಮದುವೆನೂ ಮಾಡ್ತೀವಿ.
1: ಮತ್ತೆ ಮಕ್ಕಳಿಲ್ಲದವರಿಗೆ ಮಕ್ಕಳ್ರಿ?
0: ಅದೇ ನನ್ನ ಮುಖ್ಯ ಗುರಿ ಅಲ್ವೇನು?
2: ಅಯ್ಯ, ಎಷ್ಟೆತ್ತರ ಕಟ್ಟ್ಯಾರ ಗಂಟಿನ ಮೂಳುಗಳು, ಹಾರಿ ಹಾರಿ ಹೊಡಿಬೇಕು.
0: ಏನು ಗುಡಿಲಿ ಗಂಟೆ ಬಹಳ ಜೋರಾಗಿ ಹೊಡಿತಾ ಇದೆ? ಯಾವ್ದೋ ಇದು ಪೀಸು ಚೆನ್ನಾಗಿದೆ
1: ಬಿತ್ತೆ, ಅದ್ರ ಮೇಲೆ ಕಣ್ಣು. ಯಪ್ಪ, ಅದು ನಮ್ಮ ಅಕ್ಕನ ಮಗಳ್ರಿ, ಮುಂದ ನನ್ ಹೆಂಡತಿ ಆಗವಳ್ರಿ.
0: ನಿಂದ ಅರ್ಧ ಸೀಸನ್ ಮುಗಿದು ಹೋಗಿದೆಯಲ್ಲ, ಅವಳ ನೋಡಿದ್ರೆ 16 ವರ್ಷದ ಹುಡುಗಿ.
1: ಅಂದ್ರೆ ಪಕ್ಕದ ಮನೆ ಭೋವಿ ಭೀಮಪ್ಪ ಹೇಳ್ತಿದ್ದೀನ್ರಿ, ತಮ್ಮ ನಿಂದ ಈಗ ಹದಕ್ಕೆ ಬಂದು ವಯಸ್ಸು ಅಂತ. ಏ ಎಲ್ಲಿ ಎಲ್ಲಿ ಬಾ ಇಲ್ಲಿ.
2: ಅಯ್ಯ, ನೀ ಇಲ್ಲೇ ನಿಂತೀಯನ? ಅಲ್ಲೇ ಊರ್ ಮಂದಿ ನಳದ ಮುಂದೆ ಕೊಡ ಇಟ್ಕೊಂಡು ಕುಂತಾರ? ಇಲ್ಲ ನೀನು ಮಂದಿ ಕೂಡ ಮಾತಾಡ್ತಾ ನಿಂತೀಯನ? ಮೊದಲ ನಿನ್ನ ನಳ ಹಳೇದು, ಜಂಗ್ ಹತ್ತೈತಿ.
1: ಪೈಪು ಹಳೇದಾತು, ನಾನಾದ್ರೂ ಏನು ಮಾಡ್ಲಿ? ಏಯ್ ಕಬರಿ ಕೇಳಿ, ಹಳೆ ಕಬರಿ ಕೇಳಿ, ಇವರು ಹೊಸ ಚೇರ್ಮನ್ರು, ಮಾಡಿವ್ರಿಗೆ ನಮಸ್ಕಾರ.
2: ಅಯ್ಯಯ್ಯ, ಗೊತ್ತೇ ಇದ್ದಿಲ್ ಬಿಡು ನನಗ. ಯಪ್ಪ ಎತ್ರಿ ನಿಮ್ಮ ದೋತ್ರ, ಖಾಲಿ ಬೀಳ್ತೀನಿ.
0: ಇರ್ಲಿ ಇರ್ಲಿ, ಹೇಳು ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಭವ.
1: ಉಯ್ಯಪ್ಪ, ಏ ಏಯಪ್ಪ, ಇನ್ನೂ ಇವಳದ ಮದುವೆ ಆಗಿಲ್ರಿ.
2: ಏ ಮೊದಲು ಮಕ್ಕಳಾಗ್ಲಿ ಬಿಡ, ಆಮೇಲೆ ಮದುವೆ ಮಾಡ್ಕೊಂಡ್ರೆ ಆಯ್ತು. ಯಾಕ್ರಿ ಅಪ್ಪ ಚೇರ್ಮನ್ರು?
1: ಏಯ್ ದೇವಾರ್ಷಿ, ಚೋರ್ಮನ್ರಲ್ಲ ಚೇರ್ಮನ್ರು ಅಂತ ಅನ್ನು.
0: ಲೇ ಅಕೀರ, ಏನೋ ಪ್ರೀತಿಯಿಂದ ಚೋರ್ಮನ್ರು ಅಂತಾಳೆ, ಅನ್ಲಿ ಬಿಡು. ಸಾಲಿ ಕಲ್ತಿಲ್ಲ ನೋಡು.
1: ಹುಟ್ಟಿದಾಗಿನಿಂದ ಅದನ್ನ ಮಾಡ್ತಾ ಬಂದಿ ನೀನು.
2: ಯಪ್ಪ ನಾವು ಬಡವರು, ನಮ್ಮ ಮ್ಯಾಲೆ ನಿಮ್ಮ ಕಣ್ಣು ಇರ್ಲಿ.
0: ನಮ್ಮ ಉದ್ದಾರದ ಲಿಸ್ಟ್ ನಲ್ಲಿ ನಿನ್ನ ಹೆಸರು ಬರ್ಕೊಂಡಿದೀವಿ.
1: ಇನ್ನು ಯಾವಾಗ ಎಂದು ಎಷ್ಟೊತ್ತಿಗೆ ಉದ್ಧಾರದ ಪ್ರೋಗ್ರಾಮ್ ಹಾಕಿ ನಿನ್ನ ಉದ್ಧಾರ ಮಾಡ್ತಾರ?
2: ಯಪ್ಪ ಮಾಡೋದ್ ಮಾಡ್ತೀರಿ, ಆದಷ್ಟು ಲಘೂನ ಮಾಡ್ರಿ, ಉಂಡುಟ್ಟು ಸುಖವಾಗಿ ಸಾಯ್ತೀವಿ. ಎಲ್ಲಾ ಮುಗಿದ ಮೇಲೆ ಮುಪ್ಪಿನ ಬಂದ್ರೆ ಎದಕ್ಕೆ ಬಂತು?
0: ಎಲ್ಲಿ ನಿನಗೆ ವಯಸ್ಸೆಷ್ಟು?
2: ಹೋದ ಅಮಾವಾಸ್ಯೆಗೆ 18 ತುಂಬಿ 19 ಬಿತ್ರಿ.
0: ಆಹಾ, ಏನು ಯೋಚನೆ ಮಾಡ್ಬೇಡ, ಇನ್ನು 2-3 ತಿಂಗಳಲ್ಲಿ ಮುಂದಕ್ಕೆ ತರ್ತೀನಿ, ನೀನೇನು ಚಿಂತೆ ಮಾಡಬೇಡ.
1: ಅಷ್ಟು ಮಾಡು ಯಪ್ಪ, ನೀನು ಮುಂದಕ್ಕೆ ತರ್ತೀಯ ನನಗೆ ಗೊತ್ತೈತಿ. ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ, ದೇವ್ರು ಯಪ್ಪ ನೀನು ದೇವ್ರು.
2: ಯಪ್ಪ ಎತ್ರಿ ನಿಮ್ಮ ದೋತ್ರ, ಮಾಡ್ತೀನಿ ನಿಮಗೆ ನಮಸ್ಕಾರ.
0: ಇರ್ಲಿ ಇರ್ಲಿ, ಸಕಲ ಕಾರ್ಯ ಸಿದ್ಧಿರಸ್ತು. ಪಕೀರ, ಹೊಸದಾಗಿ ಭೀಮೇಶಿನ ಸೆಕ್ರೆಟರಿಯ ಕೆಲಸಕ್ಕೆ ನೇಮಿಸ್ಕೊಂಡಿದೀವಿ. ಈಗ ಅವರ ಅಣ್ಣ ಚನ್ನಪ್ಪಗೌಡ, ಅವರ ತಾಯಿ ವೀರಮ್ಮ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ರು. ಮತ್ತೆ ಅವರ ಮಾವ ರುದ್ರಪ್ಪ ಅವರಿಬ್ಬರಿಗೂ ಕನ್ಯಾ ಕೊಡೋಕೆ ಈ ಊರಿಗೆ ಬಂದವನೆ. ಎಲ್ಲಿ ನೀನು ಬಾ ಅವ್ರ ಮನೆಗೆ. ಹೆಣ್ಣು ಮಕ್ಕಳಿದ್ರೆ ಸಭೆಗೆ ಒಂದು ಗೌರವ ಇರುತ್ತೆ, ಕೆಲವೊಂದು ವಿಚಾರ ಹೆಣ್ಣು ಮಕ್ಕಳನ್ನೇ ಕೇಳಬೇಕಾಗತ್ತೆ.
1: ಇದಕ್ಕೇನು ಕೇಳಕ್ ಬರ್ತೈತ್ರಿ ಹಸೆಯದು? ಅಡಿಗೆ ಸಹಿತ ಮಾಡಕ್ ಬರೋದಿಲ್ಲ ಹೋಯಪ್ಪ, ಇದಕ್ಕೆ ಮುಂದ ಕುಂತು ನಾನು ಎಲ್ಲಾ ಕಲಿಸ್ಬೇಕು.
2: ಅಯ್ಯ ಪಕ್ಕದ ಮನಿ ಲಕ್ಷ್ಮವ್ವ ನನಗೆಲ್ಲ ಹೇಳ್ಕೊಟ್ಟಾಳ, ಹೇಳು ಹೆಂಗ ಕುಟ್ಟೋದು, ಹೆಂಗ ಬೀಸೋದು, ಹೆಂಗ ಒಳ್ಳೆ ಒರೆಸಿ ಚಟ್ನಿ ರುಬ್ಬೋದು ಎಲ್ಲ ಹೇಳ್ಕೊಟ್ಟಾಳ. ನೀನ್ ಹೇಳಕ್ ಬರ್ಬೇಡ ನನಗೆ.
0: ಸ್ವಲ್ಪ ಸ್ವಲ್ಪ ಅನುಭವ ಆಗಿದೆ. ಇರ್ಲಿ, ನಾನು ಬರ್ತೀನಿ, ನೀವು ಬ್ಯಾಗ ಚೆನ್ನಪ್ಪಗೌಡನ ಮನೆಗೆ ಬಂದ್ಬಿಡಿ.
1: ಆಯ್ತು ರೀ ಅಪ್ಪ, ಆಯ್ತು ನೋಡ್ರಿ.
0: ವೀರಮ್ಮನವ್ರೆ, ಚೆನ್ನಪ್ಪಗೌಡ, ಭೀಮೇಶಿ,
3: ಯಾರವರು?

0: ಬರ್ರಿ ಬರ್ರಿ ಹೊಸ ಚೇರ್ಮನ್ರು ಬರ್ರಿ ಅಪ್ಪ ಕೂಡ್ ಬರ್ರಿ ಕುಂಡ್ರಿ.
1: ಏಯ್ ಏನ್ ಹೂಂ ಬದಿಯೋ ಅಣ್ಣ ನೀನು?
0: ಯಾಕೋ
1: ಅವರು ಚೇರ್ಮನ್ರು, ಚೇರ್ಮನ್ರು ಅನ್ನು ಚೋರ್ಮನ್ರು ಅಂತ ನೋಡು.
0: ಹೌದಲ್ಲ, ಬರ್ರಿ ಅಪ್ಪ ಬರ್ರಿ.
2: ಏನಿದೆ, ಯಾರು ಹಿರಿಯರು ಬಂದಿಲ್ಲ? ಕನ್ಯಾ ಪರೀಕ್ಷೆ ಮುಗಿದೋಯ್ತಾನೋ ಚೆನ್ನಪ್ಪಗೌಡ?
3: ಇವರು ಬಂದಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರ, ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಇಷ್ಟಾರ್ಥ ಸಿದ್ದಿರಷ್ಟು. ಮತ್ತೇನು, ಕನ್ಯಾ ಪರೀಕ್ಷೆ ಮುಗಿಸ್ಬಿಡೋಣೇನು?
0: ಅಲ್ರಿ, ಮದುವೆಯಾಗ ಅವರು ನಾನು ನಮ್ಮ ತಮ್ಮ, ಕನ್ಯಾ ಪರೀಕ್ಷೆ ನಾವು ಮಾಡ್ಬೇಕು, ಏನ್ ನೀವು ಮಾಡ್ಬೇಕು?
1: ಮತ್ ಇವ್ರನ್ನ ಯಾಕೆ ಕರ್ಲಿಕ್ಕೆ ಕಳ್ಸಿದ್ದಿ?
0: ಅಲ್ಲೇ ತಮ್ಮ, ನೀವಂತೂ ಕಲ್ತವ್ರು, ನಾವು ಹಳ್ಳಿ ಹುಮ್ರು. ನಾವು ಮದುವೆ ಆಗು ಹೆಣ್ಣು ಇವ್ರು ಪರೀಕ್ಷೆ ಮಾಡಿದ್ರೆ ಉಳಿತೇನಲೇ ಅಗ್ಗ, ನೀನ್ ಇದೇ ಆತರ ಪರೀಕ್ಷೆಲೆ?
3: ಏ ಚೆನ್ನಪ್ಪಗೌಡ್ರೆ, ಪರೀಕ್ಷೆ ಅಂದ್ರೆ ನೀವೇನಂತ ತಿಳಿದಿರಿ? ಅಡಿಗೆ ನೀರಿನ ಕೆಲಸ ಬರ್ತಾ?
0: ಬರ್ತೈತಿ.
3: ಕುಟ್ಟಾಕ ಬೀಸಾಕ ಬರ್ತಾ?
0: ಅದು ಬರ್ತೈತಿ.
3: ಹಾಡ್ಲಿಕ್ಕೆ ಬರ್ತಾ?
0: ಅದೇನು ದ್ವಾಡದ್ರೆ
3: ಗೌಡ್ರೆ, ನಿಮ್ದಲ್ಲ ಪರೀಕ್ಷೆ, ಕನ್ಯಾದ್ದು. ಯಪ್ಪ ಕರ್ಕೊಂಡ್ ಬರ್ಲೇನ್ರಿ ಕನ್ಯಾನ?
2: ಕರ್ಕೊಂಡ್ ಬಾಯ. ಇಲ್ಲಿ
0: ಕರ್ಕೊಂಡ್ ಬಾಯಲ್ಲವ ಚೇರ್ಮನ್ರೆ. ಹುಡುಗ್ಯಾರೇನ್ರಿ, ಗೊಂಬೆ ಗೊಂಬೆ ಆಗ್ಯಾವ್ರಿ ಅಪ್ಪ. ಹಂಗ ನಿಂತು ನೋಡ್ಬೇಕ್ರಿ, ನಿಂತ ಬಂದು ನೋಡ್ರಿ ಅವ ಹೆಂಗ ಬರ್ತಾವ ನೋಡ್ರಿ.
2: ತೊಳೆದ ಮುತ್ತಂಗಿದಾರೆ, ಕೈ ತೊಳ್ಕೊಂಡು ಮುಟ್ಟಬೇಕು.
0: ಲೇ ಪಕಿರ್ಯ, ಒಂದ್ ಐದಾರು ಬಕೆಟ್ ನೀರ ತಗೊಂಡ್ ಬರ್ಲೆ, ತೊಳೆದು ಮುಟ್ತಾರಂತ ತೊಳೆದು.
2: ಈ ಮನಿ ಭಾಗ್ಯ ತೆರೀತಪ್ಪ
0: ಅಂದ್ರೆ ಇಷ್ಟು ದಿವಸ ಮುಚ್ಕೊಂಡಿತ್ತೀರ್ವ ಹೆಂಗ ನೀವು?
4: ಸುಳ ಯಾಕ್ರಿಪ್ಪ ಇದು, ನಮ್ದು ಇಷ್ಟ ಐತಿ. ಏನ್ ನಿಮ್ ಮನಸ್ಸು ಬಂತೋ ಇಲ್ಲೋ ಇಷ್ಟ ಹೇಳ್ಬಿಡ್ರಿ.
0: ನೋಡ್ರಪ್ಪ, ನಮಗಂತೂ ಕನ್ಯಾ ಪಾಸ್ ಬಿದ್ದು. ಭೀಮ್ಯಾ ನೀ ಏನಂತೀಯಲೇ?
1: ನಾನು ಅದೇನಾಯ್ತಪ್ಪ, ವರದಕ್ಷಿಣೆ ಬರೋ ಉಪಚಾರ ಏನ್ ಕೊಡ್ತೀರಿ?
4: ಏನ್ ಕೇಳ್ತಿ ಕೇಳಲೇ
0: ಕೇಳಲ್ಲ, ಅದ್ರಾಗ ಏನೈತಿ?
1: 10,000 ರೂಪಾಯಿ ವರದಕ್ಷಿಣೆ, ಒಂದ್ ಸ್ಕೂಟ್ರು, ಒಂದ್ ವಾಚು, 3 ತೊಲೆ ಬಂಗಾರ.
0: ಅಲ್ಲಲೇ ತಮ್ಮ, ಮಾವು ಕೊಟ್ಟಿದ್ ಉಳಿತೈತೇನಲೇ? ಉಳಿತೈತೆ ಮಾವು ಕೊಟ್ಟಿದ್ದ, ದೇವ್ರು ಕೊಡ್ಬೇಕಲೇ, ದೇವ್ರು ಕೊಡ್ಬೇಕು. ಹೆಣ್ಣಿನ ಮಣಿ ಹಣಕ್ಕ ಬಂಗಾರಕ್ಕ ಕೈ ಒಡ್ಡಿತಾರನಲೇ, ಮಳ್ಳಿ ಹಳೆ ಮಳ್ಳಿ, ಗಟ್ಟುಳ ರಟ್ಟಿ ಕೊಟ್ಟಾನಲೇ ದೇವ್ರ ದುಡಿಯಾಕ, ಗಟ್ಟುಳ ರಟ್ಟಿ ಕೊಟ್ಟಾನ.
1: ನೀ ಸುಮ್ನೆ ಇರೋ ಅಣ್ಣ, ಇದ್ರಾಗ ನಿನಗೇನ್ ತಿಳಿತೈತಿ? ನಾನ್ ಕೇಳ್ದಷ್ಟು ಕೊಟ್ರ ನಾನು ಮದುವೆ ಆಗುನು, ಇಲ್ದಿದ್ರೆ ಇಲ್ಲ.
4: ನೋಡ್ರಪ್ಪ, ಇರುವ ನನಗೆ 2 ಹೆಣ್ಮಕ್ಳು, 10,000 ರೂಪಾಯಿ ಅವತ್ತಿನ ಹೆಸರಲ್ಲೇ ಬ್ಯಾಂಕ್ನಾಗ ಇಟ್ಟಾನಿ. 20 ಎಕರೆ ಹೊಲ ಆಯ್ತು, ಹಿರಿಯರ್ದು
0: ಐತಲ್ಲ,
4: ತಲಾಗ ಅರ್ಧ ಅರ್ಧ ಕೊಡ್ತೀನಿ, ಇದ್ರ ಮ್ಯಾಲ ನಿಮಿಷ.
2: ಏನಂತೀರಪ್ಪ ಚನ್ನಪ್ಪಗೌಡ? ಭೀಮೇಶಿ
0: ಚೇರ್ಮನ್ ಒಂದ್ ಮಾತು ಹೇಳ್ರಿ, ನನಗೇನ್ ನಮ್ಮ ಮಾವನ ಆಸ್ತಿ ಪಾಸ್ತಿ ಏನು ಬೇಡ್ರಿ. ಅಲ್ರಿ, ಬಂಗಾರ ಅಂತ ಮಗಳನ್ನ ಕೊಡಕತ್ತೆ, ನೀವು ಆಸ್ತಿ ತಗೊಂಡು ನಾ ಏನ್ ಮಾಡ್ರಿ? ಏನ್ ಕೊಡೋದು ಅಲ್ಲೇ ನಮ್ ತಮ್ಮ ಕೊಟ್ಬಿಡ್ರಿ.
2: ಏನಪ್ಪ ಭೀಮೇಶಿ, ನಿನಗ ಒಪ್ಪಿಗೆನ?
1: ನನಗ ಒಪ್ಪಿಗೆರಿ ರಾಯಣ.
4: ಅಲ್ಲೇ ನಿನಗ
0: ಏನು,
4: ನಿನ್ ಕೊಡುದು ಬೇಡೇನು?
0: ಏನ್ ಮಾತಾಡ್ತೀವ ಮಾವ? ಅಲ್ಲಿ ಚನ್ನಪ್ಪಗೌಡ ಅಂದ್ರೆ ಏನ ತಿಳ್ಕೊಂಡಿದ್ಯ ಮಾವ? ಹೆಣ್ಮಕ್ಳು ರೊಕ್ಕದ ಆಸೆಗೆ ಬಿದ್ದ ಅವ್ರು ವರದಕ್ಷಿಣೆ ರೊಕ್ಕ ತಗೊಂಡ್ ಅವ್ರ ರೊಕ್ಕದ ಮೇಲೆ ಲಗ ಹೊಡ್ಯಾಕ ನನ್ನ ಸರ್ಕಾರಿ ಗುಲಾಮ್ ಅಂತ ತಿಳ್ಕೊಂಡಿವ್ಯ ಹೆಂಗ್ಲೇ? ಹುಂ ಒಕ್ಕಲಿಗೆ ಆದನಲೆ, ದೇವ್ರು ಕೊಟ್ಟ ಶಕ್ತಿ ಐತಿ, ಬಂಗಾರ ಅಂತ ಭೂಮಿ ಐತಿ. ಓಪ ಇವತ್ ನಾ ಮನಸ್ ಮಾಡಿದ್ರೆ ಏನೋ ಮಾವ, ನೀ ಕೊಡು ವರದಕ್ಷಿಣೆ 10 ಪಟ್ಟು ಅಪ್ಪರಿ ಮೂಲೆ ಆಗಿ ಬೆಳೆದ್ ತೆಗಿತಾನಲೆ, ಮೂಲೆ ಆಗಿ ಬೆಳೆದ್ ತೆಗಿತಾನೆ.
2: ಈಗ ಒಪ್ಪದಂಗ ಆಯ್ತಲ್ಲಪ್ಪ.
0: ಸರಿ,
2: ಇನ್ನು ಮದ್ವೆ ಎಂದ ಇಟ್ಕೋತೀರಿ ವಿಚಾರ ಮಾಡಿ ತಿಳಿಸ್ರಿ. ಕನ್ಯಾ ಅಂತೂ ನಮ್ಮ ಮನಸ್ಸಿಗೆ ಬಹಳ ಬಂದವು.
0: ಅಡಿಗೆ ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ್ರಲ್ಲ. ತಾಟ್ ಹಾಕಿ
5: ಕೈ ಕಾಲ್ ತೊಳ್ಕ ಬರ್ರಿ ಅಪ್ಪ, ಯವ್ವ ತಾಟ್ ಹಾಕ್ರಿ ಒಳಗ.
0: ನೀನು ಹಂಗ ನಿಂತದಲ್ವೇ, ನಡಿ ಒಳಗ್ ನಡಿ, ತಾಟ್ ಹಾಕಿ ನಡ್ರಿ.
2: ಲಲಿತಾ ಎಂಥ ಅಪ್ರತಿಮ ಸುಂದರಿ, ಆ ಮನೆಗೆ ಹೆಣ್ಣಲ್ಲ, ಸಂಪತ್ತುಳ್ಳವನ ಕೈ ಹಿಡಿದು ಸಿರಿಯ ಮಹಲನ್ನು ಸೇರ್ಬೇಕಾದವಳು. ಎಲ್ಲಿದ್ರೇನು, ನಮ್ಮೂರಿಗೆ ಬಂದಾಯ್ತಲ್ಲ.
6: ನಮಸ್ಕಾರ ಚೇರ್ಮನ್ ಸಾಹೇಬ್ರಿಗೆ. ಯಾಕ್ರಿ ಅಪ್ಪ ಒಬ್ಬರ ನಿಂತು ಏನೋ ಯೋಚನೆ ಮಾಡ್ತೀರಿ?
2: ಸುತ್ತ 10 ಹಳ್ಳಿಗೆ ಚೇರ್ಮನ್ ಅಂದ ಮೇಲೆ ಯೋಚನೆ ಮಾಡಲೇಬೇಕಾಗತ್ತೆ ಕಣ ಪಕೀರ. ಅಂದಾಗೆ ಭೀಮೇಶನ ಹೆಂಡತಿ ಲಲಿತಾ ಶೃಂಗಾರ ಜೀವಿ ಅಂತ ಕಾಣುತ್ತಲ್ಲ.
6: ಅಪ್ಪ ಎಷ್ಟಾಗಲಿ ಕಲ್ತವ್ರಿ, ಪ್ಯಾಟಿ ಜನ, ದಿನಕ್ಕೊಂದಾಗಿ ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಊರಾಗ ಅಡ್ಡಾಡ್ತಾರೆ.
2: ನಮ್ಮೂರಿಗೆ ಒಂದು ರತ್ನ ಬಂದಂಗೆ ಆಯ್ತು. ನಮ್ಮ ಮನೆ ಮುಂದೆ ನೀರಿಗೆ ಬರ್ತಾಳೆ, ಬಗಲಲ್ಲಿ ಕೊಡ ಇಟ್ಕೊಂಡು ಒಳ್ಳೆ ಗಜಗವರಿ ಗಜಗವರಿ ಬಂದಂಗೆ ಆಗತ್ತೆ.
6: ಹೋಗ್ಲಿ ಬಿಡ್ರಿ, ಅವ್ರದ್ದೇ ಆಗ ಸುದ್ದಿ. ಮತ್ತೆ ನಿಮ್ದು ಅಂದ್ರಿ ಅಪ್ಪ ಲಗ್ನ?
2: ನೋಡು, ನಾನಿನ್ನೂ ಸ್ವಲ್ಪ ದಿವಸ ಮದುವೆ ಆಗಲ್ಲ.
6: ಯಾಕ್ರಿ ಅಪ್ಪ?
2: ಫಕೀರ, ಕಂಡು ಕಂಡು ಹೋಟೆಲ್ ತಿಂಡಿ ತಿಂದವನಿಗೆ ಒಂದೇ ಹೋಟೆಲ್ ತಿಂಡಿ ರುಚಿ ಆಗೋದಿಲ್ವೋ? ಫಕೀರ, ಭೀಮೇಶಿ ಮನೆಯಾಗಿದ್ದಾನೇನ?
6: ಇಲ್ರಿ ಅಪ್ಪ, ಅವರು ಧಾರವಾಡಕ್ಕೆ ಹೋದಂಗೆ ಕಾಣ್ತದಲ್ರಿ.
2: ಹಾ ಹೌದಲ್ಲ,
3: ಸೂಳಿ ಮಾಡಿರ ನನ್ನ ಸೂಳಿನ ಬಿಡು, ನಿನ್ನ ಹರಿದು ಹಾಗಲಕಾಯಿ ಮಾಡ್ಯಾನ ಹಾಗಲಕಾಯಿ. ಅಯ್ಯಯ್ಯ, ಇಲ್ಲೇ ನಿಂತಾರಲ್ಲ ಮದ್ವೆ ಮುಂಚೆ ಮಕ್ಕಳು ಕೊಡೋರು. ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಏರ್ಲಿ ಏರ್ಲಿ, ಸಕಲ ಸಂಪತ್ತು ಪ್ರಾಪ್ತಿರಸ್ತು, ನಿನ್ನ ಇಷ್ಟಾರ್ಥಗಳು ನೆರವೇರ್ಲಿ. ನಮ್ಮ ಆಶೀರ್ವಾದ ಎಂದೂ ಸುಳ್ಳಾಗಲ್ಲ.
6: ಹೌದ್ರಿ ಅಪ್ಪ, ಮಠಕ್ಕ ಮರಿಯಾಗಬೇಕಾಗಿತ್ತರೆ ಊರಿಗೆ ಚೇರ್ಮನ್ ಆಗಿದ್ರಿ. ದೇವರು ಅಪ್ಪ ನೀನು, ದೇವರು.
3: ದೇವರಿಗೂ ಇವರಿಗೆ ಏನು ಫರಕ್ ಐತೆ? ದೇವರಿಗೆ ವರ ಕೊಡ್ಲಿಕ್ಕೆ 5-6 ವರ್ಷ ಬೇಕಾಗುತ್ತ. ಇವರು ಮನಸ್ಸು ಮಾಡಿ ವರ ಕೊಟ್ರ ಏನ್ ಹೇಳಿ ನಾನು ಅದ್ರ ಸುದ್ದಿ. 3 ತಿಂಗಳದಾಗ ಮುಂದಕ್ಕೆ ಬರ್ತ, 9 ತಿಂಗಳದಾಗ ಫಲ ಸಿಗುತ್ತ. ಯಾಕೋ ಯಪ್ಪ
2: ಲೇ ಪಕೀರ, ಎಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾಳೋ. ಎಲ್ಲಿ
3: ಯಪ್ಪ ಊಟಕ್ಕೆ ಎಂದು ಬರ್ತೀರಿ ನಮ್ಮ ಮನೆಗೆ? ಇರ್ಬೇಕ್ರಿ ನಿಮ್ಮಂಥವ್ರ ಕಣ್ಣು ನಮ್ಮಂಥವ್ರ ಮನಿ ಮ್ಯಾಲೆ.
2: ಮನಿ ಮ್ಯಾಲೆ ಅಷ್ಟೇ ಯಾಕೆ, ಎಲ್ಲಿ ಎಲ್ಲದರ ಮ್ಯಾಲೂ ನಮ್ ಕಣ್ಣು ಇರ್ತದೆ. ನಾವು ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ.
3: ಗುಡಿಸಲ ಹೋಗಿ ಹಂಚಿನ ಮನಿ ಆಗತ್ತ, ಹಂಚಿನ ಮನಿ ಹೋಗಿ ತಾಳ್ಸಿ ಬಿಲ್ಡಿಂಗ್ ಬಿಲ್ಡಿಂಗ್ ಆಗತ್ರಿ. ನಿಮ್ಮನ್ನ ನಂಬ ಬಿಟ್ರೆ ಏನ್ ಬೇಕದು ಬರುತ್ತೆ ನೋಡ್ರಿ.
6: ಬರುತ್ತೆ ಬರುತ್ತೆ, ಮನಸ್ಸು ಮಾಡಿದ್ರೆ ಹಿಂದ ಮುಂದ ಕೂಡೇ ಬರುತ್ತೆ.
2: ಪಕೀರ, ಎಲ್ಲಿಗಿದ್ದ ಬುದ್ಧಿ ನಿನಗಿಲ್ವಲ್ಲ? ಯಾರ್ ಹೆಂಗೆ, ಅವ್ರ ಮನಸ್ಸು ಹೆಂಗೆ ಅನ್ನೋದನ್ನ ಬೇಗ ಕಂಡು ಹಿಡಿತಾಳೆ.
3: ಯಪ್ಪ ನಮ್ಮಪ್ಪ ತಿರುಪತಿ ಒಳಗ ತಲೆ ಬೋಸಾಕಿದ್ನಂತ್ರಿ. ಯಾರ ತಲೆ ಹೆಂಗ ಅನ್ನೋದು ನೋಡಿಕೊಂಡ ಬೋಳಿಸ್ತಿದ್ನಂತ್ರಿ.
6: ಮತ್ತೆ ಅವನ ಮಗಳು ನೀನು ಅಂದಾಗ ಇಂಥ ತಲೆ ಎಷ್ಟು ನೋಡಿದೀಯೋ ಏನೋ ದೇವರಿಗೆ ಗೊತ್ತು.
3: ನೆಲದ ಮ್ಯಾಲೋ, ತಟ್ಟಿನ ಮ್ಯಾಲೋ, ಜಮಖಾನದ ಮ್ಯಾಲೋ ಯಾರನ್ನ ಹೆಂಗ ಎಲ್ಲಿ ಕುಂದಿಸ್ಬೇಕು ಅನ್ನೋದು ನನಗೂ ಗೊತ್ತೈತ್ರಿ.
2: ಅಡ್ಡಿ ಇಲ್ಲ ಬಿಡು, ಅನುಭವ ಬಹಳ ಆಗೈತೆ.
3: ಯಪ್ಪ ಎಂದ್ ಬರ್ತೀರಿ ಊಟಕ್ಕ?
2: ಇವತ್ತು ಬೇಡ, ಮತ್ತೆ ಎಂದಾದ್ರೂ ಒಂದ್ ದಿವಸ ಬರ್ತೀನಿ. ಊಟಕ್ಕೆ ಸ್ಪೆಷಲ್ ಮಾಡಬೇಕು.
3: ಬಾರೋ ಯಪ್ಪ ಬಾ, ನೀನು ಬೇಡಿದ್ದು ಮಾಡಿಕೊಡ್ತೀವಿ.
6: ಅವ್ರಿಗೆ ಅಂಥದ್ದು ಇಂಥದ್ದು ಹಿಡಿಸದಲ್ಲೇ ಅವ್ರಿಗೆ ತಿಪ್ಪಿ ರುದ್ರ ಆಗ್ಬೇಕು.
3: ಯಾರ್ ಬೇಡಂತಾರ ಅದನ್ನ ಮಾಡೋಣಲ್ಲ. ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀವಿ.
6: ನಾವು ಬರ್ತೀವ್ರಿ ಅಪ್ಪ, ನೀರ್ ಬಿಡ್ಲಿಕ್ಕೆ ಹೊತ್ತಾತು. ಹೇ ಮಕ ಏನ್ ನೋಡ್ತಾ ನಿಂತಿ, ಕೊಡ ತಗೊಂಡ ಬಾ. ತಿರುಗಿಸ್ತಾನ ನಳ ತುಂಬಿಕೊಂಡು ಹೋಗುವಂತಿ, ಕೊಡ.
2: ನೋಡೋಕೆ ಹೊರಟಾಗ ಕಂಡ್ರು ಪೀಸ್ ಚೆನ್ನಾಗಿದೆ. ನಮ್ಮ ಉದ್ಧಾರದ ಲಿಸ್ಟ್ನಲ್ಲೂ ಇವಳ ಹೆಸರು ಐತೆ. ಕಾಲ ಬಂದಾಗ ನೋಡಿಕೊಂಡ್ರಾಯ್ತು. ಭೀಮೇಶೇ, ಭೀಮೇಶೇ.
7: ಯಾರು? ಓ ಚೇರ್ಮನ್, ಬನ್ನಿ ಬನ್ನಿ ಕೂತ್ಕೊಳ್ಳಿ.
2: ಭೀಮೇಶಿ ಮನೇಲಿ ಇಲ್ವೇನು?
7: ಇಲ್ಲ, ಅವರು ಧಾರವಾಡಕ್ಕೆ ಹೋಗಿದ್ದಾರೆ. ನಿಂತೆ ಮಾತಾಡ್ತಿದ್ದೀರಲ್ಲ, ಕೂತ್ಕೊಳ್ಳಿ.
2: ಮನೇಲಿ ಯಾರು ಇಲ್ಲ, ಅದಕ್ಕೆ ಸಂಕೋಚ.
7: ಯಾಕೆ? ನಾನಿಲ್ವೇನು ಬಂದವರನ್ನ ಸತ್ಕರಿಸೋದಿಕ್ಕೆ? ಇದು ನಿಮ್ಮನೆ ತಾನೇ?
2: ಮನೆ ಊರಿನ ಚೇರ್ಮನ್ ಅಂದಮೇಲೆ ಎಲ್ರು ಮನೆಯೂ ನಂದೆ. ಎಲ್ಲಿ ಚನ್ನಪ್ಪ ಗೌಡ ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ?
7: ಇಲ್ಲ, ಅವರು ತೋಟಕ್ಕೆ ಹೋಗಿದ್ದಾರೆ. ಈಗಂತೂ ಬರೋದಿಲ್ಲ, ಸಾಯಂಕಾಲವೇ ಅವರೆಲ್ಲ ಬರೋದು.
2: ಸಾಯಂಕಾಲ? ಒಳ್ಳೇದೇ ಆಯ್ತು.
7: ಯಾಕೆ, ಯಾಕೆ ಹಾಗೆ ಹೇಳ್ತಿದ್ದೀರಾ?
2: ಮನಸ್ಸು ಬಿಚ್ಚಿ ಮಾತನಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂತ.
7: ಮನೇಲಿ ಫಕೀರ ಇದ್ದಾನೆ, ಕೆಲ್ಸಕ್ಕೆ ಬಂದಿದ್ದಾನೆ.
6: ನಮಸ್ಕಾರ ರೀ ಅಪ್ಪ.
2: ಏನೋ ಫಕೀರ, ನೀನ್ ಇಲ್ಲಿ?
6: ಎಲ್ಲಿ ಮೈಯಾಗ ಆರಾಮಿದ್ದಿಲ್ರಿ, ಅದಕ್ಕೆ ಕಸ ಹೊಡೆದು ನೀರ್ ತುಂಬಿ ಎಮ್ಮಿ ಹಿಂಡಾಕ್ ಬಂದಿದ್ದೀನಿ.
2: ಲಲಿತಾ ನಾನು ಬರ್ತೀನಿ.
7: ಕೂತ್ಕೊಳ್ಳಿ, ಚಹಾ ಮಾಡ್ಕೊಂಡು ಬರ್ತೀನಿ. ಫಕೀರಪ್ಪ ಚೇರ್ಮನ್ ಒಬ್ರೆ ಆಗ್ತಾರೆ, ಮಾತಾಡ್ತಾ ಕೂತ್ಕೋ, ಈಗ ಬಂದ್ಬಿಡ್ತೀನಿ.
6: ಆಯ್ತಾಯ್ತಾಯ್ತ್ರಿ.
2: ಫಕೀರ
6: ಯಪ್ಪ,
2: ಲಲಿತಾ ಒಳ್ಳೆ ಸ್ನೇಹ ಜೀವಿ ಕಣೋ, ಜನರನ್ನ ಬಹಳ ಹಚ್ಕೋತಾಳೆ.
6: ಹೌದ್ರಿ ಅಪ್ಪ, ಹಚ್ಚಿಕೊಂಡು ಮಾತಾಡ್ತಾರೆ ಅಂತಾನೆ ಜನ ಮೆಚ್ಕೊಂಡು ಬರ್ತಾರ್ರಿ. ಅದೇ ಇವ್ರ ಅಕ್ಕರು ಪಾರ್ವತಿ ಅಮ್ಮನರದ್ರಲ್ರಿ, ಯಾರೊಬ್ಬರು ಮಾತಾಡ್ಸೋದಿಲ್ರಿ, ಯಾಕಂದ್ರೆ ಅವರು ಬೆಂಕಿ ಬೆಂಕಿ ಇದ್ದಂಗ. ಇವ್ರದ್ದು ಬಲು ದೊಡ್ಡದ್ರಿ ಗುಣ, ಸಮುದ್ರ ಇದ್ದಂಗ್ರಿ ಅಪ್ಪ.
2: ಈಗಿನ ಕಾಲದಲ್ಲಿ 4 ಜನರನ್ನ ಹಚ್ಚಿಕೊಂಡು ಹೋಗೋದು ಒಳ್ಳೇದು ಕಣ. ಲಲಿತಾ ಅನ್ನ ನಾನು ಮೊದಲಿನಿಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸ್ನೇಹ ಜೀವಿ.
6: ಅಂದ್ರೆ ಯಪ್ಪ ಇವರು ಮೊದಲಿನಿಂದ ಪರಿಚಯ ಅದಾರ ನಿಮಗ?
2: ಏನ್ ಹಿಂಗ್ ಕೇಳ್ತೀನಿ, ನಾನು ಈಕೆ ಒಂದೇ ಕಾಲೇಜ್ನಲ್ಲಿ ಓದ್ತಾ ಇದ್ವಿ.
6: ಹೌದ್ರೆ?
2: ಆದ್ರೆ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ.
7: ತಗೊಳ್ಳಿ, ಬಡವರ ಮನೆ ಚಹಾ ನಿಮಗ್ ಸರಿ ಹೋಗುತ್ತೋ ಇಲ್ವೋ?
2: ಬಡವರದು ಶ್ರೀಮಂತರದು ಅಂತ ಬೇರೆ ಬೇರೆ ಇರುತ್ತೇನು, ಚೆನ್ನಾಗಿ ಇದೆಯಲ್ಲ.
6: ಗಡಿಗಿ ಬೆಕ್ಕು ಹುಷಾರಿ, ಬರ್ತೀರಿ ಬರ್ತೀರಿ.
2: ಲಲಿತಾ ಬಾಯಿ, ಏನು ನಿನ್ನ ಮುಖ ನೋಡಿದ್ರೆ ಏನೋ ಒಂಥರ ಬೇಸರ ಇದ್ದಂಗಿದೆಯಲ್ಲ.
7: ಈ ಮನೆಯಲ್ಲಿ ನನಗೆ ಯಾವ ಸುಖ ಇದೆ ಹೇಳಿ?
2: ಯಾಕೆ ಭೀಮೇಶಿ ನಿನ್ನ ಪ್ರೀತಿಯಿಂದ ಕಾಣ್ತಾ ಇಲ್ವೇ?
7: ಅದೊಂದು ನೀರಿಲ್ಲದ ವರತೆ, ಸುಗಂಧವಿಲ್ಲದ ಪುಷ್ಪ, ರಸಿಕತೆ ಗೊತ್ತಿಲ್ಲದ ಅರಸಿಕ. ಇಂಥವ್ರನ್ನ ಕಟ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ.
2: ನನಗೆ ಮೊದಲೇ ಗೊತ್ತಿತ್ತು ಭೀಮೇಶನಿಗೆ ಇದು ನುಂಗ್ಲಾರದ ತುತ್ತು ಅಂತ. ನಿನಗೆ ಸರಿಯಾದ ಗಂಡ ಅವನಲ್ಲ.
7: ನನ್ನ ಸುಖ ಜೀವನ ಹುಡುಕಿಕೊಂಡು ಎಲ್ಲಾದರೂ ದೂರ ಹೋಗ್ಬೇಕು ಅನಿಸುತ್ತೆ. ಆದ್ರೆ ಈ ಹಾಳಾದ ಸಮಾಜ ಕೊರಳಲ್ಲಿ ತಾಳೆ ಹೊಂದಿದೆಯಲ್ಲ.
2: ನೋಡು, ನಾನು ಮನಸ್ಸು ಮಾಡಿದ್ರೆ ಬಾಡಿದ ನಿನ್ನ ಬಾಳ ಬಳ್ಳಿಗೆ ನೀರುಣಿಸ್ತೀನಿ, ಕತ್ತಲು ತುಂಬಿದ ನಿನ್ನ ಹೃದಯ ದೇಗುಲದಲ್ಲಿ ನಂದಾದೀಪವಾಗಿ ಬೆಳಗ್ತೀನಿ.
7: ಆದ್ರೆ ಮನೆಯವರಿಗೆ ನಮ್ಮ ಕಳ್ಳ ವ್ಯವಹಾರ ಗೊತ್ತಾದ್ರೆ?
2: ನನ್ನ ಮನೆ ಬಾಗಿಲು ಸದಾ ನಿನಗಾಗಿ ತೆರೆದೇ ಇರುತ್ತೆ.
7: ಯಾಕೆ ದೂರ ನಿಂತ್ರಿ? ಹತ್ರ ಬನ್ನಿ. ನಮ್ಮಿಬ್ಬರ ಮನಗಳು ಒಂದಾದ ಮೇಲೆ ಮತ್ತೇತರ ಭಯ? ಈ ನಿಮ್ಮ ತೋಳ್ತೆ ಕೇಳಿ ನನ್ನನ್ನೊಮ್ಮೆ ಬಂಧಿಸಿ. ಯೌವನ ತುಂಬಿದ ಈ ದುಂಡು ದೇಹದ ಅಮೃತದ ಅಡಿಗೆಯನ್ನು ನೀನುಂಡು ನನ್ನ ಮನ ತಣಿಸಲಾರೆಯ? ಈ ಹೃದಯ ಸರೋವರದಲ್ಲಿ ಹಂಸ ನೀನಾಗಿ ಆಡಲಾರೆಯ? ಒಂದೇ ಒಂದು ಬಾರಿ ಚುಂಬಿಸಿ ಬಾನ ನರಸಿ ಎಂದು ನನ್ನನ್ನು ಬಿಗಿದಪ್ಪಲಾರೆಯ?
2: ರಸಿಕರ ರಾಣಿ ನೀನು ಲಲಿತಾ, ಲಲಿತಾ.
7: ಕಮ್ ಆನ್ ಡಾರ್ಲಿಂಗ್.
8: ಲಲಿತಾ ರಾಯಣ್ಣ.
7: ಅಕ್ಕ
8: ಮಾನಗೆಟ್ಟವಳೆ, ಸೂಳೆಯರಿಗಿಂತ ಸೂಳೆಯಾಗಿದ್ದೀನಿ. ಯಾವ ಮುಖ ಇಟ್ಕೊಂಡು ನನಗೆ ಅಕ್ಕ ಅಂತೀನಿ? ನಿನ್ನ ಹೇಸಿ ಬದುಕನ್ನ ನೋಡುವುದಕ್ಕಾಗಿ ನನಗೆ ಅಕ್ಕನ ಜನ್ಮ ನೀಡಿದನಿ ಆ ಭಗವಂತ. ಒಂದೇ ರಕ್ತ ಹಂಚಿಕೊಂಡು ಬಂದವರಾದರೂ ಅಯ್ಯೋ, ನಿನ್ನ ರಕ್ತವೇ ಬೇರೆ, ನನ್ನ ರಕ್ತವೇ ಬೇರೆ ಆಯಿತು. ರಾಯ ರಾಯ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುತ್ತಿರುವೆಯೋ ನಮ್ಮ ಮೇಲೆ. ನಂದು ತಪ್ಪಾಯ್ತಕ್ಕ, ಕ್ಷಮಿಸ್ಬೇಡಕ್ಕ. ಕ್ಷಮಿಸುವಂತಹ ಅಪರಾಧವೇನೇ ಇದು? ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಮಸಿ ಬಳದ ನಿನ್ನನ್ನು ಕ್ಷಮಿಸಬೇಕೆ ರಾಯ? ಇದಕ್ಕೆ ಊರಿಗೆ ಚೇರ್ಮನ್ ಆದ ಏನು? ಕಂಡವರ ಮನೆಯ ಸಂಸಾರದಲ್ಲಿ ವಿಷ ಬೆರೆಸುವುದಕ್ಕೆ?
2: ಪಾರ್ವತಿ, ವಿಷ ಬೆರೆಸೋನು ನಾನಲ್ಲ. ಯಾರಿಗೆ ಏನು ಕೊರತೆ ಇದೆ ಅದನ್ನ ತುಂಬಿಕೊಡೋದೇ ನನ್ನ ಕೆಲಸ. ಲಲಿತಾ ಹಸಿವು ಅಂದ್ಲು, ಊಟ ಕೊಟ್ಟೆ.
8: ಕೊಡ್ತೀಯ? ಇದೇ ರೀತಿ ಅದೆಷ್ಟು ಜನರಿಗೆ ಊಟ ಕೊಟ್ಟಿದ್ಯ? ಅದೆಷ್ಟು ಜನರ ಸಂಸಾರದಲ್ಲಿ ಹುಳಿ ಹಿಂಡಿರುವೆಯೋ ಆ ಭಗವಂತನಿಗೇ ಗೊತ್ತು.
2: ಪಾರ್ವತಿ, ಹುಳಿ ಹಿಂಡಿದವನು ನಾನಲ್ಲ, ನೀನು. ಸಿಕ್ಕ ಸಿಕ್ಕವರಿಗೆ ಸೆರಗು ಹಾಸಿ ಸೂಳಿಯ ಬಾಳು ಬಾಳಿದ ತಂಗಿಯ ತಪ್ಪುಗಳನ್ನೆಲ್ಲ ಮುಚ್ಚಿಕೊಂಡು ಇವಳೊಬ್ಬ ಮಹಾಸಾಧ್ವಿ ಸುಶೀಲೆ ಎಂದು ಭೀಮೇಶನ ಕೊರಳಿಗೆ ಕಟ್ಟಿ ಅವನ ಬಾಳಿನಲ್ಲಿ ಹುಳಿ ಹಿಂಡಿದವಳು ನೀನು. ಇದು ಅನ್ಯಾಯ ಅಲ್ವೇ?
8: ಲಲಿತಾ, ಲಲಿತಾ, ಎಂಥ ತಪ್ಪು ಮಾಡಿದೆಯೇ? ಇವನು ನಾಗರ ಹಾವು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ಯಾವಾಗ ಕಚ್ಚತ್ತೆ ಅಂತ ಗೊತ್ತಿರಲಿಲ್ಲ.
2: ಪಾರ್ವತಿ, ಈ ಕಸುಬಿಗೆ ನಾನು ಹೊಸಬನಲ್ಲ, ನಿನ್ನ ತಂಗಿನೂ ಹೊಸಬಳಲ್ಲ. ಆದ ಅಪರಾಧವನ್ನು ಮುಚ್ಚಿ ಮತ್ತೆ ಬರೋದಕ್ಕೆ ನನಗೆ ಅವಕಾಶ ಮಾಡಿಕೊಡು.
8: ಅಯ್ಯೋ ಪಾಪಿ, ನಿಮ್ಮ ಹೇಯ ಕೃತಿಗೆ ನಾನು ಆಶ್ರಯ ನೀಡಲಿ? ಹಾವಿಗೆ ಹಾಲಿರದು ಮನೆಯಲ್ಲಿಟ್ಟುಕೊಳ್ಳಬೇಕೆ? ಬೇಡ ಬೇಡ ರಾಯಣ್ಣ, ಇದು ನಿನಗೆ ಸೆರಗೊಟ್ಟೆ ಬೇಡಿಕೊಳ್ಳುವೆ. ಇದೇ ಮೊದಲು, ಇದೇ ಕೊನೆಯದಾಗಲಿ.
2: ಕೊನೆ? ಪಾರ್ವತಿ, ಕದ್ದು ರುಚಿ ನೋಡಿದ ಗೂಳಿ ಬೇಲಿ ಇಲ್ಲದ ಹೊಲವನ್ನು ಕಂಡು ಬರದೇ ಇರುತ್ತೇನು? ಹಾವು ಹುತ್ತದಲ್ಲಿ ಸೇರಿದ್ದಾಯ್ತು, ಒಲ್ಲಲು ಪ್ರಯತ್ನ ಪಟ್ಟರೆ ಕಚ್ಚದೆ ಅದು ಎಂದೂ ಬಿಡಲಾರದು. ನಿನ್ನ ತಂಗಿಗಾಗಿ ನಿನ್ನ ಬಾಳು, ನಿನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆ ಆಗಬೇಕು. ಲಲಿತಾ ಬರ್ತೀನಿ, ಹೆದರಬೇಡ, ನಾನಿದ್ದೀನಿ.
8: ಅಯ್ಯೋ, ಏನಾಯ್ತು ನಮ್ಮ ಬಾಳು? ನನ್ನ ಜೀವನ ತೆರೆದಿಟ್ಟ ಹಾಲಿನ ಪಾತ್ರೆಯಾಗಬೇಕು. ಅಯ್ಯೋ ಲಲಿತಾ, ಲಲಿತಾ.
7: ರೀ, ಅಕ್ಕನಿಗೆ ಎಲ್ಲ ವಿಚಾರ ಗೊತ್ತಾಗೋಯ್ತು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ, ಹೇಗೂ ನಿಮ್ಮ ಹೃದಯದ ಬಾಗಿಲು ನನಗಾಗಿ ತೆರೆದೇ ಇದೆಯಲ್ಲ.
2: ಲಲಿತಾ, ಈಜು ಬಲ್ಲೋನು ಎಂದು ಮುಳುಗೋದಿಲ್ಲ, ನಿನ್ ಗಂಡ ಭೀಮೇಶಿ ನನ್ನ ಕೈಗೊಂಬೆ ಆಗಿರುವಾಗ ಯಾತಕ್ಕೆ ಹೆದರ್ತೀಯ? ನಿನ್ನ ಅಕ್ಕ ಏನಾದರೂ ನಮ್ಮ ವಿಳಾಸ ಜೀವನಕ್ಕೆ ಅಡ್ಡಿ ಬಂದ್ರೆ ಅವಳ ಬಾಳನ್ನೇ ಬಲಿ ತಗೋತೀನಿ. ಭಯ ಭಯ ಅನ್ನೋದೇ ನನಗ್ ಗೊತ್ತಿಲ್ಲ ಕಣೆ.
7: ನಾನಂತೂ ನಿಮ್ಮನ್ನೇ ನಂಬಿದ್ದೀನಿ. ಅದೇನ್ ಮಾಡ್ತಿರೋ ಮಾಡಿ, ನನ್ನ ಅಳಿವು ಉಳಿವು ಎಲ್ಲ ನಿಮ್ ಕೈಲಿದೆ.
2: ಲಲಿತಾ, ಈ ರಾಯಣ್ಣ ಪತಿತ ಪಾವನ.
5: ಶರಣ್ ರೀ ಅಪ್ಪ ಚೇರ್ಮನ್ ಸಾಹೇಬ್ರ. ನಮಸ್ಕಾರ ರೀ ಅವ್ವ.
3: ಶರಣ್ ರೀ ಚೇರ್ಮನ್ ಸಾಹೇಬ್ರ.
2: ಇರ್ಲಿ ಇರ್ಲಿ ಫಕೀರ.
5: ಅಪ್ಪ
2: ಏನು ಇದು ಕೊರಳಲ್ಲಿ ಹಾರ?
5: ಹಾರ್ರಿ, ಅದೇ ಸಮಾಜ ಕಲ್ಯಾಣ ಖಾತೆ ಮಂತ್ರಿಗಳು ಬರ್ತಾರಂತ ಹಾರ ತರಿಸಿಟ್ಟಿದ್ರಲ್ರಿ, ಅವರು ತಮ್ಮ ಮಗಳ ಕಲ್ಯಾಣಕ್ಕೆ ಹೋದ್ರಂತ್ರಿ, ತಂದ ಹಾರಿ ಕೆಡಬಾರ್ದು ಅಂತ ನಮ್ಮ ಕಲ್ಯಾಣನ ಮಾಡ್ಕೊಂಡ್ ಬಿಟ್ಟಿವ್ರಿ.
3: ಯಪ್ಪ, ಮದುವೆ ಮೊದ್ಲು ಕೊಡ್ತೀನಿ ನಿನಗ ಕೊಡ್ತೀನಿ ಅಂತಿದ್ರಲ್ಲ ಮಕ್ಕಳನ್ನ, ಈಗ ಆಯ್ತು ನಮ್ದು ಮದುವೆ, ಆಶೀರ್ವಾದ ಮಾಡೋ ಯಪ್ಪ.
2: ಆಯ್ತು ಆಯ್ತು, ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ, ಚಿಂತೆ ಯಾತಕ್ ಮಾಡ್ತೀಯ? ಬಯಸ್ದಾಗ ನಿನಗೆ ಮಕ್ಕಳಾಗ್ತವೆ. ಫಕೀರನಿಗೂ ವಯಸ್ಸಾಯ್ತು.
3: ಬಡವ್ರ ಮೇಲೆ ನಿಮ್ದು ಕಣ್ಣು ಇರ್ಲಿ. ಅವರ ಅಪ್ಪರ್ ಕೂಡ ನೀವು ತಿನ್ನಾಕ್ ಬಂದಿರೇನ್ ಗಾಳಿ?
7: ಇಲ್ಲ, ಅತ್ತೆ ಭಾವ ಅಕ್ಕ ಎಲ್ಲ ತೋಟಕ್ಕೆ ಹೋಗಿದ್ರು. ಇನ್ನು ನಮ್ಮ ಯಜಮಾನ್ರು ಒಂದು ದಿನ ಊರಲ್ಲಿದ್ರೆ ಒಂದು ವಾರ ಊರಲ್ಲಿರೋಲ್ಲ. ಮನೇಲೊಬ್ಬಳೆ ಕುಳಿತು ಬೇಸರ ಆಯ್ತು, ಅದಕ್ಕೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಇವ್ರ ಜೊತೆ ಬಂದೆ.
5: ಹೌದ್ರಿ ಅವ್ವ, ಹಿಂಗ ಸುತ್ತಾಡ್ತಾ ಇದ್ರೆ ಉಂಡನ್ನ ಮೈ ಹತ್ತಿ ಬೇಗ ದಪ್ಪ ಆಗ್ಬಿಡ್ತಾರೆ.
3: ಏ ಹಿರಿಯ, ದಪ್ಪ ಆಗ್ಬೇಕಾದ್ರೆ ಏನ್ ತಿನ್ಬೇಕು?
5: ಏಯ್, ದಪ್ಪ ಆದ್ರೆ ಕೆಲಸ ನೀಗೋದಿಲ್ಲ, ಸೈಜ್ ಕರೆಕ್ಟ್ ಆಗೈತಿ, ಸುಮ್ಮನೆ ಇರ.
3: ಮತ್ತೆ ಪಾರ್ವತಕ್ಕರು ದಪ್ಪ ಆಗಿದ್ರಲ್ಲ, ಅವ್ರೇನ್ ತಿಂತಾರ?
5: ಅವರು ತೋಟದಾಗ ಹಸೆ ಬೆಂಡಿಕಾಯಿ ತಿಂತಾರೆ. ಬೆಂಡಿಕಾಯಿ ಲೇ ಆಕಾರಿಗೇಡಿ, ಎಲ್ಲಿ ಎಲ್ಲಿಕ್ಕಿದಿ ಬುದ್ಧಿ? ಅವರು ಹೊಟ್ಟಿಲಿ ಆಗಿದಾರ್ಲೆ ಹೊಟ್ಟಿಲಿ.
3: ಅವ್ರ ನನಗೂ ತಂದ್ಕೊಡ ಹಸಿ ಬೆಂಡಿಕಾಯಿ, ಮತ್ತ ನಾನು ಹಾಕ್ತೀನಿ.
5: ಆಯ್ತು.
3: ಯಪ್ಪ ಎತ್ರಿ ನಿಮ್ದು ದೋತ್ರ, ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ.
5: ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಅವ್ವರು ಎಷ್ಟು ಬೆವತ್ ಬಿಟ್ಟಾರ ಇಂತ ಚಳಿಯಾಗ. ಏಯ್ ಎಲ್ಲಿ ಕೈಯಾಗಿನ ವಸ್ತ್ರ ಕೊಡು, ಅವ್ವರು ಸ್ವಲ್ಪ ಮಕ ಒರೆಸಿಕೊಳ್ಳಿ. ಯಪ್ಪ ಬರ್ತೀವ್ರಿ, ನಮಸ್ಕಾರ.
7: ಅಯ್ಯೋ ಅಲ್ಲಿ ನೋಡಿ, ನಮ್ ಭಾವ ಬರ್ತಿದ್ದಾರೆ, ಈಗೇನ್ ಮಾಡೋದು?
2: ನೀನು ಸ್ವಲ್ಪ ಮರ್ಯಾಗಿರು, ನಾನೊಂದು ನಾಟಕ ಆಡ್ತೀನಿ, ಅದೇನಾದ್ರೂ ಸಕ್ಸಸ್ ಆದ್ರೆ ನೀನು ಸುಖಿ ನಾನು ಸುಖಿ. ಹೋಗು. ಓಹೋ, ನಮಸ್ಕಾರ ಜನಪ ಗೌಡ.
9: ಯಾರು? ನಮಸ್ಕಾರ ರೀ ಚೇರ್ಮನ್ ಸಾಹೇಬ್ರೆ. ಮತ್ತೆ ನೀ ಕಡೆ ಬಂದ್ರಿ?
2: ನಿನ್ನ ಹತ್ರನೇ ಹೊರಟಿದ್ದೆ.
9: ನನ್ನ ಹತ್ರ ಅಂತದ್ದೇನ್ ಕೆಲಸ ಇತ್ರಿ ಅಪ್ಪ? ಅಲ್ಲಿ ಹೇಳಿ ಕಳಿಸಿದ್ರೆ ನಾನ ಬರ್ತಿದ್ನಲ್ರಿ.
2: ಅದು ಎಲ್ರು ಮುಂದೆ ಮಾತಾಡೋ ವಿಚಾರ ಅಲ್ವೋ?
9: ಅಂದ್ರೆ
2: ಅದೇ ನಿನ್ ಹೆಂಡತಿ ಪಾರ್ವತಿ ವಿಚಾರ.
9: ನನ್ ಹೆಂಡತಿ ವಿಚಾರ ಅದೇನ್ರಿ ಅದು? ಓಹೋ, ನಮ್ಮ ಮಾವ ಏನಾರು ಹೇಳಿ ಕಳ್ಸ್ಯಾನನ್ರಿ ಮತ್ತ? ಯಾಕಂದ್ರೆ ಲಗ್ನ ಆದ್ಮೇಲೆ ಆ ಮಗ ಒಟ್ಟೆ ಈ ಕಡೆ ಬಂದೇ ಇಲ್ರಿ.
2: ಅವನ್ ಯಾಕೆ ಬರ್ತಾನೋ ಕನ್ಯಾಸರೆಯಿಂದ ಬಿಡಿಸ್ಕೊಂಡು ಹೋದ್ಮೇಲೆ. ಚೆನ್ನಪ್ಪ, ನಾನೇ ಆಗಿದ್ರೆ ಕತ್ತ ಹೆಚ್ಚು ಕುಂದು ಬಿಡ್ತಿದ್ದೆ.
9: ಯಾರು ಮಾತಾಡಕತ್ತೀರಿ ನೀವು?
2: ಮತ್ತಿನ್ಯಾರ? ಅವಳೆ ಗರ್ತಿ ಗಂಗಮ್ಮ ಅಂತ ಸೋಗ್ ಹಾಕೊಂಡು ಗಂಡನ ಕಣ್ಣಿಗೆ ಮಣ್ಣೆರಚಿ ಸೂಳೆ ಬಾಳ ಸಾಗಿಸ್ತಾ ಇರೋ ನಿನ್ನ ಹೆಂಡತಿ.
9: ರಾಯ ಏನು ಏನ್ ಹೇಳಾಕತ್ತಿ? ನೀನು ಏನ್ ಹೇಳಾಕತ್ತಿ? ನನ್ನ ಪಾರ್ವತಿ?
2: ಅವಳೇ ನಿನ್ನ ಪ್ರೀತಿಯ ಪಾರ್ವತಿ. ಕಾಲೇಜ್ನಲ್ಲಿ ಓದ್ತಿದ್ದಾಗ ಆಹಾ ಆಡದ ಆಟ ಎಷ್ಟು, ಪ್ರೀತಿಸಿರೋ ಹುಡುಗರು ಎಷ್ಟು, ಒಬ್ಬೊಬ್ಬೊಬ್ಬೊಬ್ಬ. ಅದರಲ್ಲೂ ಅವಳಗಾಗ ತಲೆ ಕೆಡಿಸ್ಕೊಂಡಿರೋನೊಬ್ಬ ಈ ಪತ್ರ ನನ್ನ ಕೈಲಿ ಕೊಟ್ಟು ಪಾರ್ವತಿ ಕೊಡು ಅಂತ ಕೊಟ್ಟ ನೋಡು.
9: ರಾಯ ನೀನು ಹೇಳುತ್ತಿರುವುದು ನೀನು ಹೇಳುತ್ತಿರುವುದು ಸತ್ಯವೇ?
2: ಸುಳ್ಳು ಹೇಳಿ ನಿನ್ನ ಸಂಸಾರ ಅಗಲಿಸೋದ್ರಲ್ಲಿ ನನಗೆ ಬರೋ ಲಾಭ ಆದ್ರೂ ಏನು?
9: ನನಗೇನು ತಿಳಿತಾ ಇಲ್ಲ, ನನಗೇನು ತಿಳಿತಾ ಇಲ್ವಲ್ಲ. ಈ ವಿಚಾರ ಮೊದ್ಲ ಯಾಕೆ ತಿಳಿಸ್ಲಿಲ್ಲ ರಾಯಣ್ಣ ನೀ ನನ್ನ ಮುಂದ?
2: ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ. ಹಿಂದಾಗಿರೋದನ್ನೆಲ್ಲ ಮರೆತು ಮುಂದಾದ್ರೂ ಒಳ್ಳೆಯವಳಾಗಿ ಬಾಳಬಹುದು ಅಂತ ಸುಮ್ಮನಿದ್ದೆ. ಆದ್ರೆ ನನ್ನ ಭಾವನೆ ತಪ್ಪಾಯ್ತು.
9: ಚಚೆ, ಅರ್ಧಾಂಗಿ ಅಂತ ಅರ್ಧ ದೇಹನ ಕೊಟ್ಬಿಟ್ನಲ್ಲ ಅವಳಿಗೆ, ನನ್ನ ಹೆಂಡತಿ ಪರಮ ಸಾಧ್ವಿ ಅಂತ ಎದೆ ತಟ್ಟಿ ಹೇಳುತ್ತಿದ್ನಲ್ಲ ನಾನು. ಆದ್ರೆ ಆದ್ರೆ ಈಗೇನಾದ್ರು ಊರ್ ಜನ ನನ್ನ ಮುಖಕ್ಕ ಥೂ ಅಂತ ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ, ಕ್ಯಾಕರಿಸಿ ಉಗುಳು ಹಂಗಾಯ್ತಲ್ಲ ನನ್ನ ಬಾಳ್ವೆ.
2: ಚೆನ್ನಪ್ಪ, ಹೆಸರಿಗೊಬ್ಬ ಗಂಡ ಅಂತ ಮಾಡಿಕೊಂಡು ತನ್ನ ಮನಸ್ಸು ಬಯಸಿದ ಹುಡುಗರ ಜೊತೆಲೆ ಕಾಮನಾಟ ಆಡೋ ಗಯ್ಯಾಳಿ ಕಣೋ.
9: ಸಾಕು ರಾಯಣ್ಣ ಸಾಕು. ಅಯ್ಯೋ, ನನ್ನ ತಲೆ ತಿರುಗ್ತಾ ಇದೆ, ನನ್ನ ತಲೆ ತಿರುಗ್ತಾ ಇದೆ.
2: ಚನ್ನಪ್ಪ, ಚನ್ವೀರ, ಏನಾಯ್ತು? ಏನಾಯ್ತು ನಿಮಗೆ? ಏನೋ ಚನ್ನಪ್ಪ, ನೀರು ಸಂತ ಏನೇನು ಅಂತ ಇದ್ದಾನೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ನೀನು ಬೇಗ ಮನೆ ಕರ್ಕೊಂಡು ಹೋಗು.
9: ಯಾಕೋ ನನ್ ಯಾಕೋ ನನ್ನ ಎದಿ ನೋವು ಯಾಕೆ ಹತ್ತೈತೋ?
10: ಕೈ ಹಿಡ್ಕೊಳ್ರಿ, ಸಾವಕಾಶ. ಬರಿ ಬರಿ ಬರಿ ಬರಿ ಬರಿ.
2: ಲಲಿತಾ, ಲಲಿತಾ, ಬೇಗ ಬಾ. ನಾನು ಹಿಡಿದ ಕೆಲಸ ಸಕ್ಸಸ್ ಆಯ್ತು ಕಣೆ. ಚನ್ನಪ್ಪ ಗೌಡನಿಗೆ ಹಾರ್ಟ್ ಅಟ್ಯಾಕ್ ಅಂತ ಕಾಣುತ್ತೆ. ನಾನು ಡಾಕ್ಟರ್ ಕರ್ಕೊಂಡ್ ಬರ್ತೀನಿ, ಸಮಯ ನೋಡಿ ಡಾಕ್ಟರ್ ಕೊಟ್ಟ ಔಷಧಿಲಿ ಈ ವಿಷಾನ ಬೆರೆಸ್ಬಿಡು. ತಗೋ
7: ವಿಷ. ನನ್ನ ಕೈಯಾರೆ
2: ಲಲಿತಾ, ಜೀವನದ ಕೊನೆವರೆಗೂ ನಾವು ಸುಖವಾಗಿರ್ಬೇಕಂದ್ರೆ ನೀನು ಈ ಕಾರ್ಯ ಸಾಧಿಸಲೇಬೇಕು.
7: ಆಗ್ಲಿ, ಬನ್ನಿ.
9: ಅಯ್ಯೋ ಅಯ್ಯೋ ಅಮ್ಮ, ಫಕೀರ ನಾನು ಬದುಕುದಿಲ್ಲ, ಫಕೀರ ನಾನು ಬದುಕುದಿಲ್ಲ. ಫಕೀರ
6: ಅಮ್ಮ, ಇಲ್ಲದ ವಿಚಾರ ತಲೆಯಲ್ಲಿ ತುಂಬಿಕೊಂಡು ಯಾಕೆ ತ್ರಾಸ ಮಾಡ್ಕೊಳ್ತೀರಿ ಜೀವಕ್ಕೆ? ಸುಮ್ಮನೆ ಮಲ್ಕೊಳ್ರಿ ಒಂದು ತಾಸು.
9: ಫಕೀರ, ಎಂಥ ಮನೆ ಹೆಣ್ಣು ಬಂದು ನಮ್ಮ ಮನೆ ತುಂಬಿಬಿಟ್ಟು ಬದೆ. ಫಕೀರ, ನನ್ನ ಮನೆ ನನ್ನ ಮನೆ ಸೂಳಿಗೇರಾಯ್ತಲ್ಲ ಫಕೀರ.
6: ಅಪ್ಪ, ಯಾಕ್ರಿ ಇಲ್ಲದ ಮಾತಾಡ್ತೀರಿ? ಸುಮ್ಮನೆ ಮಲಗ್ರಿ.
7: ಸ್ವಾಮಿ, ನನ್ನ ಬಗೆಯಲ್ಲಿ ಯಾರೋ ಪಾಪಿಗಳು ಬಲವಾದ ಬೀಜ ನೆಟ್ಟಿದ್ದಾರೆ. ನಾನು ಪವಿತ್ರಳು ಸ್ವಾಮಿ, ನಾನು ಪವಿತ್ರಳು. ನಿಮ್ಮ ಹೊರತು ನಾನಾರನ್ನು ಕಣ್ಣೆತ್ತಿ ಸಹ ನೋಡಿಲ್ಲ. ಇದಕ್ಕೆ ನನ್ನ ಮಾಂಗಲ್ಯವೇ ಸಾಕ್ಷಿ. ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ನಿಮ್ಮ ವಂಶ ಜ್ಯೋತಿಯೇ ಸಾಕ್ಷಿ.
9: ಪಾರ್ವತಿ, ಬಣ್ಣದ ಮಾತು ಮಾತಾಡಿ ನನ್ನ ಕತ್ತು ಕೊಯ್ದು ಬಿಟ್ಟಲ್ಲೇ. ಬಣ್ಣದ ಮಾತು ಮಾತಾಡಿ ನನ್ನ ಕತ್ತನ ಕೊಯ್ದು ಬಿಟ್ಟಲ್ಲೇ. ನೀನು ಹುತ್ತದ ಕೈ ಇಟ್ಟು ಬದುಕಬಹುದು, ಹುಲಿ ಬಾಯಿಂದ ಪಾರಾಗಬಹುದು, ಆದ್ರೆ ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಪಾರ್ವತಿ, ನಿನ್ನ ಕೈಯಿಂದ ಪಾರಾಗೋದು ಕಷ್ಟ ಐತೆ. ಎಂಥವ್ರ ಮಕ್ಕಳು ಅಂತ ಎದಿಬ್ಬಿಸಿ ತಿರುಗ್ತಿದ್ವಲ್ಲ ನಾವು, ಈಗ ಈಗ ಮುಖ ಎತ್ತಿ ತಿರುಗದಂಗ ಆಯ್ತ, ಮುಖ ಎತ್ತಿ ತಿರುಗದಂಗ ಆಯ್ತು.
6: ಯವ್ವ, ನಿಮ್ ಬಗ್ಗೆ ಯಾರೋ ಪಾಪಿಗಳು ಇಲ್ಲದ ವಿಚಾರ ಇವರು ತಲೆಯ ತುಂಬಿ ಬಿಟ್ಟಿದ್ದಾರ್ರಿ.
7: ಮತ್ತಾರು? ಅವನೇ ಅವನೇ ಆ ರಾಯ. ನಾನು ಮೂತಿಗೆಟ್ಟವಳು, ಶೀಲಗೆಟ್ಟವಳು ಅಂತ ಇವರ ತಲೆ ತುಂಬಿದ್ದಾನೆ ಫಕೀರಪ್ಪ, ಇವರ ತಲೆ ತುಂಬಿದ್ದಾನೆ. ಅಯ್ಯೋ ದೇವ್ರೇ, ಯಾಕಪ್ಪ ನನಗೆ ಶಿಕ್ಷೆ ಕೊಡ್ತಿದ್ದಿ? ಎಲ್ಲವನ್ನೂ ನೋಡುವ ಮೊದಲು ನನ್ನ ಪ್ರಾಣವಾದರೂ ಯಾಕೆ ಹೋಗಬಾರ್ದು?
9: ನನ್ನ ಪ್ರಾಣ ತಗೊಳಿಕ್ ನಿಂತಿಯಲ್ಲೇ ಪಾರ್ವತಿ, ನೀನು ಹೋಗು ಹೋಗು, ನನ್ನ ಕಣ್ಣು ಮುಂದೆ ಬೇಡ.
7: ಫಕೀರಪ್ಪ, ಡಾಕ್ಟರ್ ಕೊಟ್ಟಿರೋ ಈ ಔಷಧಿಯನ್ನು ಕುಡಿಸು, ನಾನು ಹೋಗ್ತೀನಿ. ಫಕೀರಪ್ಪ, ನಾನು ಹೋಗ್ತೀನಿ.
6: ಯಪ್ಪ, ಈ ಔಷಧಿ ಕುಡಿದಿಯಪ್ಪ.
9: ಔಷಧಿ ಕುಡಿಬೇಕ? ಸಾಯೋವನಿಗೆ ಔಷಧಿ ಹಾಕೋ ಫಕೀರ, ಯಾಕೆ ಕುಡಿಸ್ತೀಯ ಔಷಧಿ? ಫಕೀರ, ನನ್ನ ಹೆಂಡತಿ ಹಿಂಗ ಅಂತ ಊರ್ ಜನ ಮಾತಾಡುವಂಗಾಯ್ತಲ್ಲೋ, ಊರ್ ಜನ ಮಾತಾಡುವಂಗಾಯ್ತಲ್ಲೋ ಫಕೀರ.
6: ತಗೊಳ್ಳಿ ಈ ಔಷಧಿ ಕುಡಿರಿ, ತಗೊಳ್ಳಿ. ಹಾ ಹಾ, ಕುಡಿರಿ ಕುಡಿರಿ. ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ಸ್ವಲ್ಪ ಆಯ್ತು. ಕುಡಿರಿ ಕುಡಿರಿ ಕುಡಿರಿ ಕುಡಿರಿ. ಯಪ್ಪ ಯಪ್ಪ, ನೀವು ಮನಸ್ಸಿಗೆ ಬ್ಯಾಸರಾದಾಗ ಆ ಶಿಶುನಾಳದ ಸಿರಿ ಪದ್ಜನ ಹಾಡು ಹೇಳ್ತಿದ್ರಲ್ರಿ, ಅದನ್ನು ಹೇಳ್ರಿ ಅಪ್ಪ. ಮನಸ್ಸಿನ ಹೊಲಸು ತೊಳೆದು ಹೋಗುತ್ತೆ, ಆ ಪುಣ್ಯಾತ್ಮನ ಹಾಡು ಹೇಳ್ರಿ.
9: ಸಿರಿ ಪದ್ಜನ ಹಾಡ ಹೇಳ್ಬೇಕು?
6: ಹೌದ್ರಿ ಹೌದ್ರಿ
9: ಹೌದು. ನನ್ನ ಮನಸ್ಸಿನ ಹೊಲಸು ತೊಳೆದು ಹೋಗ್ಬೇಕಾದ್ರೆ ಸಿರಿ ಪದ್ಜನ ಹಾಡ ಹೇಳ್ತೀನಿ.
6: ಹೇಳ್ರಿ,
9: ಕೇಳ್ಪಟ್ಟಿರೋ ಜಾ ಹೇಳ್ರಿ. ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದು ಕೊಡನವ್ವ, ಚಂದಕ್ಕೆ ತಂದೀನ ತಂಗಿ ನೀರಿಗೆ ಬಂದೀನ,
11: ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಆರು ಮೂರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಚಂದಕ್ಕೆ ತಂದೇನ ತಂಗಿ ನೀರಿಗೆ ಬಂದಿಲ್ಲ
10: ಚೆನ್ನಪ್ಪಗೌಡ್ರೆ ಚೆನ್ನಪ್ಪಗೌಡ್ರೆ ಏನಾದ್ರಿ ಇದು ಚೆನ್ನಪ್ಪಗೌಡ್ರೆ
8: ಏನಾಯ್ತು ಪಕ್ಕೀರಪ್ಪ ಏನಾಗ್ಬೇಕಾಗಿತ್ತು ಅದೆಲ್ಲ ಆಗೋಯ್ತು ದೇವ್ರೆ ನನ್ನ ಕರುಣ ಮಾಂಗಲ್ಯವೇ ಬೇಕಾಗಿತ್ತೇ ನಿನಗೆ

0: ನಾನು ಉಳಿಯೋದಿಲ್ಲ, ನಾನು ಉಳಿಯೋದಿಲ್ಲ, ಸಾಯ್ತೀನಿ ಸಾಯ್ತೀನಿ ಅಲ್ಲಲೇ ಎಲ್ಲಿ ವರ್ಷಕ್ಕೊಂದು ಹಳಕಂತ ಕುಂತ್ರ ನಾನು ಎಲ್ಲಿ ಹೋಗಿ ಉರ್ಲ ಹಾಕೊಳ್ಳಿ ಲೇ ಹಂದಿ ಕುಲ್ದವಳ.
1: ಆಸ್ಪತ್ರೆನ ದೂರ ಐತೆ ಅನ್ರಿ, 9 ಮಕ್ಕಳು ಮನ್ಯಾಗ ಹಡದ್ರು ಇಷ್ಟು ತ್ರಾಸ ಆಗಿತ್ತಿಲ್ರಿ, 10 ಯಾಕೆ ಇಷ್ಟು ತ್ರಾಸ ಆಗಕ್ ಹತ್ತಿತ್ತು? ಏನು ಸೊಂಟ ಚೋಣ ಚೋಣ ಚೋಣ ಅಂತ ಹೊಡಿತೈತಲ್ರಿ. ಅಲ್ರಿ ಈಗ ನಮಗ ಮಕ್ಕಳು 9-10
0: ನಿಮ್ಮ ತಡಿ ಮನಿಗೆ ಹೋಗಿ ಲೆಕ್ಕ ಮಾಡ್ಕೊಂಡು ಬಂದು ಹೇಳ್ತೀರಿ ಹಡದಾಕಿ ನಿನಗೆ ಗೊತ್ತಿಲ್ಲ. ಇಟ್ಯಾ ಭೀಮೆ ಸೋಮೆ ವಶ್ಯ ಮಲ್ಕ ಸುಂದಿ ಚಂದಿ ಸಂಗಿ ನೀರೋ ಮಾಲಾ ಎಷ್ಟಾದ್ರು ಹೇಳಲ್ಲ
1: ಅಯ್ಯ. ಮತ್ತ ತಿರ್ಕನ್ನ ಮರೆತಲ್ರಿ ನಿಮ್ಮ ಪ್ರೀತಿ ಮಗನ್ನ?
0: ಓಹೋ ಹೌದಲ್ಲ, 10 ಮಕ್ಕಳು ಈಗ ತಯಾರಿ 11.
1: ಇಷ್ಟು ಬ್ಯಾಸರ ಮಾಡ್ಕೊಳವ, ಹಾಸಿ ತಗೊಂಡು ದ್ಯಾಮೋನ್ ಗುಡಿ ಕಟ್ಟಿ ಹಿಡಿದು ಮಲಗಬೇಕಾಗಿತ್ತು, ಕದಾ ಮುಚ್ಚೋದ್ ಒಂದ ತಡ, ಏನಪ್ಪ ಚಳಿ ಅಂತ ಕೌದ್ಯಾಗ ಬಂದು ಅಡಗ್ತಿದ್ದಿ, ನಾಚಿ ಬರುದಿಲ್ಲ ನಿನ್ ಒಂದಿಷ್ಟು.
0: ಏನೆಲ್ಲ ಗದ್ಲ ಮಾಡುದು ಗಂಡಸರಿಗೆ, ಚಳಿಗಾಲನೋ ಯಪ್ಪ ಚಳಿಗಾಲ.
1: ಅಲ್ಲ ಇರ್ಯ, ಚನ್ನಪ್ಪ ಗೌಡ 10 ನಮ್ಮ ಮದುವೆ ಆಗಿದ್ದು 10-12 ಆಯ್ತಾ?
0: ಹಾ, ಈಗ ಅವ್ರ ಮಗನ 10-11 ಆದ್ನಲ್ಲ ಕುಲದೀಪ.
1: ಏನಂದಿ ಏನಂದಿ, ಪಾರ್ವತಿಯಕ್ಕ ಬದುಕಿದ? ಎಲ್ಲಿ ಎಲ್ಲಿ ಎಲ್ಲಿ?
0: ಅವ್ರಿಲ್ಲದಲ್ಲ ಸುಮ್ನ ಅಂದೆ.
1: ಅಯ್ಯ ನನ್ ಮುಂದೆ ನಡಸ್ತೇನ, ನನಗೆಲ್ಲ ಗೊತ್ತೈತೇಳ. ನೀನು ಚಾಪಿ ಕೆಳಗ ನುಸ್ತ್ರ, ನಾನು ರಂಗೋಲಿ ರಂಗೋಲಿ ಕೆಳಗ ನುಸಿತೀನಿ ತಿಳಿತನ? ಡಾಕ್ಟರ್ ಮನ್ಯಾಗ ಅವ್ವಾರ ಅದಾರ, ಭೀಮೇಶಪ್ಪನ ಮನ್ಯಾಗ ಇವ್ರ ಅದಾರ, ಗೊತ್ತೈತಿಲ್ಲ?
0: ಈ ಸುದ್ದಿ ಯಾರ ಮುಂದೆ ಹೇಳ್ಬಾರ್ಲೆ, ಮೊದಲ ನಿನ್ನ ಬಾಯಿ ಬೊಂಬಾಯಿ ಇದ್ದಂಗ. ಎಲ್ಲಿ ಒಂದಿಲ್ಲ ಒಂದು ದಿವಸ ಆ ರಾಯನ್ನ ಕತ್ತಿ ಮ್ಯಾಲ ಕುಂದರಿಸಿ ಊರ್ ತುಂಬಾ ಮೆರವಣಿಗೆ ತೆಗಸ್ತಿದ್ರ?
1: 11 ಮಕ್ಕಳು ತಂದಿ ಕುಕ್ರಿ ಮುಳ್ಳಪ್ಪನ ಮಗ ಫಕೀರ್ನ ಅಲ್ಲ ಹಗ್ಗ.
0: ಏ ಬೇವರ್ಸಿ, ಮೀಸಿ ಮ್ಯಾಲ ಕೈ ಹಾಕಿಲ್ಲ
1: ಬರಾಕ ಹತ್ತಾವು ಹಂಗ ಚಿಗ್ರ ಮೀಸಿ.
2: ಏನ್ ಎಲ್ಲಿ ಗಂಡನ ಜೊತೆ ಹರಟೆ ಹೊಡಿತಾ ನಿಂತಿದ್ದಿ? ಎಲ್ಲಿ ಏನು ನಿನ್ನ ಗಾಡಿ ಮತ್ತೆ ಲೋಡು?
1: ಅಯ್ಯ ಅಪ್ಪರ ಎತ್ರಿ ನಿಮ್ದು ದೋತ್ರಾನ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ಬಗ್ಗೋಕ್ ಆಗಲ್ಲ, ಹಂಗೆ ಬಾಯ್ಲೆ ಹೇಳು. ಫಕೀರ ಇದು ಎಷ್ಟನೇದು?
0: 11, ಇನ್ನೊಂದು ಆದ್ರೆ ಡಜನ್ ಪೂರ್ತಿ.
2: ಏಯ್ ಸಾಕು ಮಾಡೋ, ಊರಲ್ಲಿ ಯಾವ ಓಣಿಲ್ ನೋಡಿದ್ರು ನಿನ್ನ ಮಕ್ಕಳೇ ಇರ್ತಾವೋ. ಫಕೀರ ಚೆನ್ನಪ್ಪ ಗೌಡನ ಮನೆ ಕಡೆ ಹೋಗಿದ್ದೇನ?
0: ಒಂದು ವಾರ ಆತು ಬಿಡ್ರಿ, ನಾ ಹೋಗೇ ಇಲ್ಲ ಆ ಕಡೆ.
2: ನಾನು ಬಹಳ ದಿವಸ ಆತು ಹೋಗೇ ಇಲ್ಲ. ಭೀಮೇಶಿ ಲಲಿತಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗ್ತಿದ್ರು. ನಾನೇ ಡಾಕ್ಟರ್ ಶೇಖರಪ್ಪನವ್ರ ಹತ್ರ ಹೋಗಿ ಯಾರೋ ಹೆಣ್ಣು ಮಗಳು ಒಂದು ಗಂಡು ಮಗುಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು, ಆ ಪರದೇಶಿ ಕೂಸ್ನೆ ತಂದು ಕೊಟ್ಟಿದ್ದೀನಿ ಜೋಪಾನ ಮಾಡಿ ಅಂತ.
0: ಯಪ್ಪ ಬಾಳ ಒಳ್ಳೇದು ಮಾಡಿದ್ರಿ, ನಿಮ್ಮಂಥವ್ರು ಅದಿರಿ ಅಂತ ಭೂಮಿ ಮ್ಯಾಲ ಮಳಿ ಬೆಳಿ ಆಗ್ತಾವ್ರಿ ಅಪ್ಪ.
2: ಆದ್ರೂ ಜನ ನಮ್ಮಂಥವ್ರನ್ನೇ ಆಡ್ತಾರಲ್ಲೋ, ಚನ್ನಪ್ಪ ಗೌಡನ ಸಾವಿಗೆ ನಾನೇ ಕಾರಣ ಅಂತಾರೆ ಏನಂತಿ?
0: ಅಂದರ ಬಾಯ ಹುಳ ಬೀಳ್ತಾವ್ರಿ. ದೇವ್ರು ಅಪ್ಪ, ನೀನು ಮನುಷ್ಯರ ಹೊಟ್ಟೆ ಹುಟ್ಟವನ ಅಲ್ಲ.
2: ನಾನು ಬರ್ತೀನಿ, ಎಲ್ಲಿ ಬರ್ತೀನೋ ಪಕೀರ.
0: ಆಯ್ತು ಹೋಗಿ ಬರ್ರಿ.
1: ಅಯ್ಯಯ್ಯೋ ಅಯ್ಯೋ ರೀ ಸೊಂಟ, ಏನ್ ಓಡಾಡ್ತೈತ್ರಿ ಇದು ಹೊಟ್ಟೆಯಾಗ ಅಂತೀನಿ ನಾನು. ಏಯ್ ಸುಮ್ಮನ ಕುಂದ್ರ
0: ಬಾ ಲಗುನ ಬಾ ಲಗುನ, ಚಳಿ ಚಳಿ ತಾಳೆನು ಈ ಚಳಿಯ.
1: ಹಿಂಗ ಪದ ಹೇಳಿ ಹೇಳಿ 11 ಮಕ್ಕಳನ್ನ ತಯಾರು ಮಾಡಿದ್ವಿ.
0: ಇನ್ನೊಂದಾದ್ರೆ 12 ಡಜನ್ ಪೂರ್ತಿ.
3: ಫಕೀರ ನೀ ಇದುವರೆಗೂ ಹೇಳಿದ್ ಖರೆ ಐತೇನು?
0: ನಿಮ್ಮ ಹತ್ರ ಸುಳ್ಳು ಹೇಳಿ ನಿಮ್ಮ ಸಂಸಾರ ಮೂರಾಬಟ್ಟಿ ಮಾಡಿದ್ರೆ ನನಗೆ ಬರೋ ಲಾಭ ಆದ್ರೂ ಏನ್ರಿ? ಭೀಮೇಶಪ್ಪನವ್ರ, ನಾನು ಈ ಮನೆಯಾಗ 2 ತುತ್ತು ಊಟ ಮಾಡಿದೇನ್ರಿ.
3: ಫಕೀರ ಲಲಿತ ನಾನು ಎಷ್ಟು ನಂಬಿದ್ನು, ಆಕೆ ನನಗೆ ದ್ರೋಹ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ತಿಳಿದಿರ್ಲಿಲ್ಲ. ಅವಳನ್ನ ಕೊಚ್ಚಿ ಹೊಳೆ ಕಾಣಿಸೋದೊಂದೇ ಈಗ ಉಳಿದಿರೋ ದಾರಿ.
0: ಆದದ್ದು ಆಗಿ ಹೋಯ್ತು, ಯಾವುದಕ್ಕೂ ದುಡುಕಿ ಏನು ಮಾಡಕ್ ಹೋಗ್ಬೇಡ್ರಿ. ಉಪಾಯದಿಂದ ಹತ್ತಿದ ಮಸಿ ತೊಳ್ಕೊಂಡ್ ಬಿಡ್ರಿ ಅಪ್ಪ.
3: ಫಕೀರ ಫಕೀರ ನನ್ನಿಂದ ಎಂಥ ಅಪರಾಧ ಆಗೋಯ್ತು? ಲಲಿತನ ಮಾತು ಕೇಳಿ ದೇವರಂಥ ಅತ್ತಿಗೆನ ದೂರ ಮಾಡಿ ಪಾಪ ಕಟ್ಕೊಂಡು ಅದಕ್ಕೆ ಇರಬೇಕು ದೇವರು ನನಗೆ ಈ ರೀತಿ ಶಿಕ್ಷೆ ಕೊಟ್ಟ.
0: ಅಪ್ಪ ಈಗ ನೀವು ನಾನು ಹೇಳಿದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
3: ಹೇಳು ಫಕೀರ, ನಾನೇನ್ ಮಾಡ್ಬೇಕು ಹೇಳು.
0: ನೀವೀಗ ಧಾರವಾಡಕ್ಕೆ ಹೋಗ್ತೀನಿ ಅಂತ ಮನೆಯಾಗ ಒಂದು ನಾಟಕ ಮಾಡ್ರಿ.
3: ಆಗ್ಲಿ ಫಕೀರ, ನೀನ್ ಹೇಳ್ದಾಗೆ ಮಾಡ್ತೀನಿ.
0: ನಾನು ನಿಮ್ಮ ಅತ್ತಿಗೆನ ಕರ್ಕೊಂಡು ಬರ್ತೇನ್ರಿ, ಎಲ್ಲರ ಸಮಕ್ಷನ ಆಗಿಬಿಡ್ರಿ. ಅದು
3: ಏನಂತಿ ಫಕೀರ, ನನ್ನ ಅತ್ತಿಗೆನ ನನ್ನ ಅತ್ತಿಗೆನ ಎಲ್ಲಿದಾರೋ ನನ್ನ ಅತ್ತಿಗೆ? ಈ ಪಾಪಿನ ಕ್ಷಮಿಸು ಅಂತ ಕಾಲ್ ಹಿಡಿದು ಮನೆಗೆ ಕರ್ಕೊಂಡ್ ಬರ್ತೀನೋ? ಎಲ್ಲಿದಾರೋ ನನ್ನ ಅತ್ತಿಗೆ?
0: ಯಪ್ಪ ಅವರು ಶೇಖರಪ್ಪ ಡಾಕ್ಟರ್ ಮನೆಯಾಗ ಅದಾರ್ರಿ.
3: ಹಾಗಾದ್ರೆ ನಮ್ಮ ಅಣ್ಣನ ಮಗು ಎಲ್ಲೋ?
0: ನಿಮ್ ಮನೆಯಾಗಿ ಬೆಳೀತಿರೋ ಕೂಸೇ ನಿಮ್ಮ ಅಣ್ಣನ ಮಗ, ನಿಮ್ಮ ವಂಶದ ದೀಪ ಕುಲದೀಪ.
3: ಫಕೀರ ಫಕೀರ, ನನಗೆ ಈ ವಿಚಾರನೇ ತಿಳಿಸ್ತಿಲ್ವಲ್ಲೋ ನೀನು.
0: ಭೀಮೇಶಪ್ಪನರ ನಿಮ್ ಅಣ್ಣನ ಮಗ ಅಂತ ಗೊತ್ತಾಗಿದ್ರ ಆ ರಾಯಣ್ಣ ನಿಮ್ ಅಣ್ಣನ ಕೊಂದ ಹಾಗೆ ಆ ಮಗನನ್ನು ಕೊಲ್ತಿದ್ದನ್ರಿ. ಅದಕ್ಕ ಹೇಳಿಲ್ರಿ.
3: ಫಕೀರ, ಒಳ್ಳೆ ಕೆಲಸ ಮಾಡಿದ್ಯೋ, ಒಳ್ಳೆ ಕೆಲಸ ಮಾಡಿದ್ವಿ. ನಮ್ಮ ವಂಶ ಉಳಿಸಿದೀಯೋ, ನಮ್ಮ ವಂಶ ಉಳಿಸಿದ್ವಿ. ನಡಿ ಮನೆಗೆ ಹೋಗಿ. ನಡಿ
0: ನಡ್ರಿ, ನೀವು ಧಾರವಾಡಕ್ಕೆ ಹೋಗೋ ತಯಾರಿ ಮಾಡ್ರಿ, ನಾನು ಹೋಗಿ ಪಾರ್ವತಕರನ್ನ ಕರ್ಕೊಂಡ್ಬರ್ತಾನೆ. ನಡ್ರಿ ನಡ್ರಿ ಅಪ್ಪ ನಡ್ರಿ.
1: ಇರುದಿಲ್ಲ ನಾಯಿನಿ, ಇರುದಿಲ್ಲ. ಇಷ್ಟು ಬ್ಯಾಸರಾಗಿಂದ ಇರಬಾರ್ದು. ನನ್ನ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಡ್ತೀನಿ.
0: ಹಾ, ತವ್ರ ಮನೆಗೆ ಹೋಗ್ತಿ? ಒಟ್ಟೇತಿ ತವ್ರ ಮನೆಯಾಗ ಮೂಲ ಮೂಲಿಗೆ ಮಕ್ಕಳನ್ನ ಕರ್ಕೊಂಡು ಊರಿಗೆ ಹೋಗ್ತಾಳಂತ. ಯಾವೋ ಕಾಡು ಪ್ರಾಣಿ ಬಂದಾವಂತ ಮೂರು ದಿವಸದಾಗ ಪೊಲೀಸರಿಗೆ ಹಚ್ಚಿ ಹೊರಗೆ ಹಾಕ್ತಾರ ಊರು ಜನ.
1: ಏನಾಗ್ಯಾರ್ರಿ ನನ್ನ ಮಕ್ಕಳು?
0: ಏನಾಗ್ಯದಾರ, ಏನಾಗಬೇಕಾದೆಲ್ಲರೂ ಆಗಿದಾರ. ಎಲ್ಲರೂ ಮಕ್ಕಳನ್ನ ಹಡಿತಾರಂತ ನೀನು ಹಡಿದಲ್ಲಿ. ಗರ್ಭಿಣಿ ಇದ್ದಾಗ ಸರ್ಕಸ್ ನೋಡಕ್ ಹೋಗ್ಬೇಡ ಅಂತ ಬಡ್ಕೊಂಡೆ. ಕೋತಿ, ಮುಸುವ, ಹುಲಿ, ಚಿರ್ಚ, ಹಂದಿ, ಯಪ್ಪೋ ಅಡವಿ ಪ್ರಾಣಿ ಎಲ್ಲ ನಮ್ಮನೆಯಾಗ ಅದಾವಲ್ಲೋ. ನನ್ನ ಮನೇನ ಒಂದ್ ಸರ್ಕಸ್ ಕಂಪನಿ ಆಯ್ತಲ್ಲೋ.
1: ಜಾತ್ರೆ ಜಾತ್ರೆಗೆ ತಗೊಂಡ್ ಹೋಗನು ರೊಕ್ಕ ಹಾಕವ್. ಅಯ್ಯ, ನೀನು ಚಂದಿದ್ರ ನಿನ್ನ ಮಕ್ಕಳು ಚಂದ ಹುಟ್ಟಿದ್ರು.
0: ನಾನು ಮದುವೆ ಆದಂತೆ ಹನ್ನೊಂದು ಮಕ್ಕಳು ತಾಯಾದೆ. ಗಂಡನೇ ಬಂಗಾರ, ಮಕ್ಕಳೇ ಮನೆಗೆ ಮಾಣಿಕ್ಯ.
1: ರೇ, ಇನ್ನೊಂದು ರತ್ನದಂತ ಮಗನ ಹಡಿದು ಸಾಕು ಮಾಡಿಬಿಡ್ತೀನಿ. ಅಲ್ಲಿ ಒಂದು ಡಜನ್ ಬರೋಬ್ಬರಿ ಹಾಕವ್ ನೋಡು.
2: ಏನ ಫಕೀರ, ಏನದು ಡಜನ್ ಡಜನ್ ಅಂತ ಮಾತಾಡ್ತಾ ನಿಂತೀರಿ?
0: ನಮಸ್ಕಾರ ರೀ ಅಪ್ಪ ಚೇರ್ಮನ್.
1: ಅಪ್ಪ ಎತ್ತು ನಿಮ್ದು ದೋತ್ರನ ಕಾಲಿಗೆ ಬೀಳ್ತೀನಿ.
2: ಫಕೀರ, ಏನಾಯ್ತು ಎಲ್ಲಿಗೆ ಹಿಂಗ್ ಸಪ್ಪಗವಳೆ? ಏನ್ ಕಡಿಮೆ ಆಯ್ತು?
0: ಅದೇ ತಿಳಿಬಂದ್ರಿ, ಏನ್ ಕಡಿಮೆ ಆಗೈತ ಅನ್ನೋದು. ಉಣ್ಣಂಗ್ ಉಣ್ತಾಡ್ರಿ, ತಿನ್ನುವಂಗ ತಿಂತಾಡ್ರಿ, ಹಡಿವಂಗ ವರ್ಷ ತಪ್ಪದಂಗ ಒಂದ್ ಹಡಿತಾಡ್ರಿ, ಏನ್ ಕಡಿಮೆ ಆಗೈತಿ ನನಗೆ ತಿಳಿಬಲ್ರಿ.
1: ಅಪ್ಪ, ದಿನಕ್ಕೆ 8 ಕಿಲೋ ಜ್ವಾಳ ಬೇಕು, ಎಲ್ಲಿಂದ ತರ್ಲಿ? ಇವನು ಒಬ್ಬನ ಪಗಾರನ ಸಾಕಾಗೋದಿಲ್ಲ. ಹುಡುಗರ್ನ ಯಾರ್ದಾರ ಮನೆಯಾಗ ಇಡು ಅಂದ್ರ ಸುಮ್ಮನೆ ಇರ್ತಾನ್ರಿ, ಮುಂದೆ ಹ್ಯಾಂಗ?
2: ಆಯ್ತು ಆಯ್ತು, ಎಲ್ಲಿ ಸಂಜೆ ಮುಂದೆ ನಮ್ಮ ಮನೆಗೆ ಬಾ, ಚೀಲ ತಗೊಂಡು ತುಂಬ ಕಳಿಸ್ತೀನಿ.
0: ದೇವ್ರೋ ಯಪ್ಪ ನೀನು ದೇವ್ರು.
1: ಯಪ್ಪ ಎತ್ರಿ ನಿಮ್ದು ದೋತ್ರ ಕಾಲಿಗೆ ಬೀಳ್ತೀನಿ.
2: ಇರ್ಲಿ ಇರ್ಲಿ, ನಾನು ಬರ್ತೀನೋ ಪಕೀರ.
3: ಲಲಿತಾ, ನಾನು ಅರ್ಜೆಂಟ್ ಧಾರವಾಡಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ತುಂಬಾ ಹುಷಾರು.
4: ಧಾರವಾಡ ಧಾರವಾಡ ಧಾರವಾಡ, ಮದುವೆ ಆಗಿ 12 ವರ್ಷ ಆದ್ರೂ ಇನ್ನು ಮುಗದಿಲ್ವೇ ನಿಮ್ಮ ಆಫೀಸ್ ಕೆಲಸ? ಒಂದು ದಿನವಾದ್ರೂ ಪ್ರೀತಿಯಿಂದ ಮನೆಯಲ್ಲಿ ಇರ್ಲಿಲ್ಲ, ಮಾತನಾಡಿಸ್ಲಿಲ್ಲ, ಬೆಂಕಿ ಹಾಕಿ ಆ ನಿಮ್ಮ ನೌಕರಿಗೆ. ದೇವರು ನಮ್ಗೇನ್ರಿ ಕಡಿಮೆ ಮಾಡಿದಾನೆ? ರಾಜೀನಾಮೆ ಕೊಟ್ಬಿಡಿ.
3: ಈ ಸಲ ಧಾರವಾಡದಿಂದ ಮರಳಿ ಬಂದವನೇ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ದೆ, ನೀನೇ ನನ್ನ ಕಣ್ಣು ತೆರೆಸಿದಿ. ನನ್ನ ಮನೆ ನನ್ನ ಜಮೀನು ಅಂತ ನಾನು ಹಚ್ಚಿಕೊಂಡು ದುಡ್ದಿದ್ರೆ ಈ ನೋವು ನನಗೆಲ್ಲಿರ್ತಿತ್ತು? ನೀನೂ ನೆಮ್ಮದಿಯಾಗಿರಬಹುದಾಗಿತ್ತು.
4: ಇಲ್ಲಿವರೆಗೆ ನಿಮ್ಮ ಅಣ್ಣ ಇದ್ರು, ಎಲ್ಲ ಕೆಲಸ ಮಾಡ್ತಿದ್ರು, ಈಗ ಯಾರಿದ್ದಾರೆ ಈ ಮನೆಯಲ್ಲಿ? ಹೊರಗೂ ನಾನೇ ದುಡಿಬೇಕು, ಮನೆಯಲ್ಲೂ ನಾನೇ ದುಡಿಬೇಕು, ಸಾಕಾಯ್ತು ನನಗೆ.
3: ಆಯ್ತಾಯ್ತು, ನಾನು ಬಂದ ಮೇಲೆ ಒಂದು ಹಂತಕ್ಕೆ ತರ್ತೀನಿ, ಎರಡರಲ್ಲಿ ಒಂದು ಮಾಡೇ ಮಾಡ್ತೀನಿ. ನಾನು ಬರ್ತೀನಿ.
4: ಮತ್ಯಾಕೆ ಬರ್ತಿ ಹಾಗೆ ಹಾಳಾಗಿ ಹೋಗು. ಎರಡರಲ್ಲಿ ಒಂದು ಮಾಡ್ತಾನಂತೆ, ಎರಡರಲ್ಲಿ ಒಂದು.
2: ಲಲಿತಾ ಲಲಿತಾ,
1: ಅಬ್ಬ ಸದ್ಯ ಬಂದ್ರಲ್ಲ, ನಿಮ್ಮ ದಾರಿನೇ ಎದುರು ನೋಡ್ತಿದ್ದೆ. ನೀವು ಬರದೇ ಇದ್ದಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬರ್ತಿದ್ದೆ.
2: ಯಾಕೆ, ನಿನ್ನ ಗಂಡ ಇಲ್ವಾ?
1: ಹೋದ್ರಲ್ಲ ಧಾರವಾಡಕ್ಕೆ, ಈಗ ನಿಶ್ಚಿಂತೆ ಆಯ್ತು ನೋಡಿ.
2: ನಿಶ್ಚಿಂತೆ ನನಗಿಲ್ವಲ್ಲೇ, ಕದ್ದು ಗಾಡಿ ಓಡಿಸೋ ನಾನು, ಲೈಸೆನ್ಸ್ದಾರ ನಿನ್ನ ಗಂಡ, ನನಗೋ ಈ ಪೊಲೀಸ್ನವರು ಸಮಾಜ ಅನ್ನೋ ಭಯ ಇದೆ.
1: ಹೌದು, ಹಾಗಾದ್ರೆ ಅವ್ರು ಕಟ್ಟಿದ ತಾಳಿಯನ್ನು ಕಿತ್ತಿಸಿದು ನಿಮ್ಮ ಜೊತೆಲಿ ಬಂದ್ಬಿಡ್ಲೇನು? ಛೇ, ಎಲ್ಲಿಯ ತನಕ ಈ ಗೋಡು? ಬನ್ನಿ, ಎಲ್ಲಿಯಾದರೂ ದೂರ ಹೋಗಿ ಹೊಸ ದಾಂಪತ್ಯ ಜೀವನ ನಡೆಸೋಣ, ನವದಂಪತಿಗಳಾಗಿ.
2: ದಾಂಪತ್ಯ ಜೀವನ, ನವದಂಪತಿಗಳು, ನಾವು, ಅದು ಹೇಗೆ ಸಾಧ್ಯ? ಸತಿಪತಿಗಳು ಅಂತ ಆಗೋದು ಜೀವನದಲ್ಲಿ ಒಂದೇ ಸಾರಿ, ಅದು ಮೀರಿ ಹೋದ್ರೆ ಸತಿ ಸೂಳೆ ಆಗ್ತಾಳೆ, ಗಂಡ ಮಿಂಡನಾಗ್ತಾನೆ. ನಿನ್ನ ದೇಹ ತೃಪ್ತಿಗಾಗಿ ಸಿಕ್ಕವ್ರನ್ನ ಅಪ್ಪಿದ್ರೆ ಅವರೆಂದಾದ್ರೂ ಗಂಡಂದ್ರಾಗ್ಲ ಸಾಧ್ಯವೇನೆ?
1: ಅಂದ್ರೆ ಅಂದ್ರೆ ನಾನು ಸೂಳೆ? ಸತಿಯ ಸ್ಥಾನ ಸಿಕ್ಕಲಾರದೆ ನಿಮ್ಮಲ್ಲಿ ನನಗೆ. ಅವನು ಅವನು ಹೆಸರಿಗೆ ಮಾತ್ರ ಗಂಡ, ನನ್ನ ಅಂತರಂಗದಲ್ಲಿ ನೀವೇ ನನ್ನ ಪತಿ ಎಂದು ನಂಬಿದ್ದನಲ್ಲ.
2: ಅದು ನಿನ್ನ ತಪ್ಪು ಕಲ್ಪನೆ. ಸಾವಿರಾರು ಹೂಗಳ ಮಕರಾಂದಾನ ಹೀರೋ ದುಂಬಿ ಒಂದೇ ಹೂವನ್ನು ನಂಬಿದ್ರೆ ಹಸು ಹಿಂಗುತ್ತೆಯೇ, ತೃಪ್ತಿ ಸಿಗುತ್ತೆಯೇ?
1: ಅಂದ್ರೆ ಆ
4: ಆ ದಿನ ನೀವು ಆಡಿದ ಮಾತೆಲ್ಲ ಸುಳ್ಳೇನು? ಈ ಮನೆಯ ಬಾಗಿಲು ಮುಚ್ಚಿದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ತೆರೆದಿರುತ್ತೆ ಎಂದು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಈ ರೀತಿ ಮಾತನಾಡುತ್ತಿದ್ದೀರಾ?
2: ಈಗಲೂ ಹೇಳ್ತೀನಿ, ಮನೆಯಲ್ಲಿ ನಿನಗೆ ನಾನು ಸ್ಥಾನ ಕೊಡ್ತೀನಿ, ಆದ್ರೆ ಸತಿ ಸ್ಥಾನನಲ್ಲ, ಸೂಳೆಯ ಸ್ಥಾನ.
4: ಅಯ್ಯೋ ಪಾಪಿ, ನಿನ್ನ ಮಾತನ್ನು ಕೇಳಿಕೊಂಡು ದೇವರಂಥ ನನ್ನ ಭಾವನೆಗೆ ವಿಷ ಹಾಕಿಬಿಟ್ಟೆ, ಮುತ್ತಿನಂಥ ನನ್ನ ಅಕ್ಕನನ್ನು ಕಳೆದುಕೊಂಡೆ, ಕೈ ಹಿಡಿದ ಗಂಡನಿಗೆ ದ್ರೋಹ ಮಾಡಿಬಿಟ್ಟೆ, ದ್ರೋಹ ಮಾಡಿಬಿಟ್ಟೆ.
2: ಯಾರಿಗಾಗಿ ಮಾಡಿದೆ? ನನಗಾಗಲ್ಲ, ಹಸಿದ ನಿನ್ನ ಕಾಮ ದಾಹಕ್ಕೆ. ಗೃಹಿಣಿಯಾಗಿ ಬಾಳದೆ ಇರೋಳು ನಾಳೆ ಸದ್ಗುಣಿಯಾಗಿ ಬಾಳ್ತಿ ಅನ್ನೋದು ಏನು ಗ್ಯಾರಂಟಿ? ನಾನು ಬರ್ಲಾ?
5: ಏಯ್ ರಾಯ, ನಿಲ್ಲು ಪಾಪಿ, ಉಂಡಲ್ಲಿ ಉಗುಳುವ ದ್ರೋಹಿ. ನನ್ನ ಅಣ್ಣ ಸತ್ತ ಬಳಿಕ ನಿನ್ನನ್ನೇ ಅಣ್ಣ ಅಂತ ತಿಳ್ಕೊಂಡು ನನ್ನ ಮನೇಲಿ ಸ್ಥಾನ ಕೊಟ್ಟೆ, ಅದಕ್ಕೆ ಪ್ರತಿಯಾಗಿ ನೀನು ಮಾಡಿದ ಉಪಕಾರ ಇದೆಯೇನೋ ಕುಲಗೇಡಿ.
2: ಇದು ಯಾರು ತಪ್ಪೋ, ನನ್ನದೇನೋ ಅಲ್ವೋ? ನಾಯಿನ ಎಲ್ಲಿಡಬೇಕು ಅಲ್ಲಿಟ್ರೆ ಚಂದ ಕಣೋ, ಅದನ್ನ ಅಡಿಗೆ ಮನೆ ತೋರಿಸಿದ್ರೆ ಒಳಕಲ್ಲ ನೆಕ್ಕದೆ ಬಿಟ್ಟಿತೇನೋ?
4: ಭೀಮೇಶ, ಅವನನ್ನ ಬೈದ ಫಲವೇನು? ಇವನ ದುರ್ವರ್ತನೆಯನ್ನು ಕಂಡು ಅಂದೇ ಮೆಟ್ಟ ಹಿಡಿದು ನಿಂತಿದ್ರೆ ಇಂದು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀನು ನಿಜವಾಗಿಯೂ ಗಂಡಸೆ ಆಗಿದ್ರೆ ಕೊಚ್ಚಿ ಹಾಕಿವಳನ್ನ, ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ.
2: ಪಾರ್ವತಿ, ಈ ಪಾಠನ ಮೊದಲೇ ನಿನ್ನ ಮೈದ ನನಗೆ ಕಲಿಸಬೇಕಾಗಿತ್ತು. ನಿನ್ನ ಮನೆ ಬೇಲಿ ಇಲ್ಲದ ಹೊಲ, ಸಿಕ್ಕ ದನಗಳು ಬಂದು ನುಗ್ಗುದು.
5: ಪಾಪಿ, ನನ್ನ ಮನೆ ಬೇಲಿ ಇಲ್ಲದ ಹೊಲ
4: ಏನಂದ್ರೆ? ನಾನು ಪಾಪಿ, ನನ್ನ ಅಪರಾಧನ ಮನ್ನಿಸ್ಬಿಡಿ ಅಂದ್ರೆ ನನ್ನ ಅಪರಾಧನ ಮನ್ನಿಸ್ಬಿಡಿ.
5: ಪರಮ ಪತಿವರ್ತೆ ಅಂತ ನಟಿಸಿ ನನ್ನ ಕಣ್ಣಲ್ಲಿ ಮಣ್ಣೆರಚಿ ನನ್ನ ಬಾಳು ಹಾಳು ಮಾಡಿದ್ದು ಸಾಲದೆ ದೇವರಂಥ ನನ್ನನ್ನ ಬಲಿ ತಗೊಂಡಿಯಲ್ಲ.
4: ನೀನಾದ್ರೂ ನನ್ನನ್ನು ಕ್ಷಮಿಸಕ್ಕ, ನೀನಾದ್ರೂ ನನ್ನನ್ನು ಕ್ಷಮಿಸು. ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸಿ ದಯವಿಟ್ಟು ದಯವಿಟ್ಟು ಈ ಮನೆಯಲ್ಲಿರೋಕೆ ನನಗೆ ಸ್ಥಾನ ಕೊಡಕ್ಕ, ನನಗೆ ಸ್ಥಾನ ಕೊಡು.
6: ಸ್ಥಾನ ನಿನಗೆ ಈ ಮನೆಯಲ್ಲಿ? ಇದೊಂದು ಸೂಳೆಯರ ಮನೆ ಎಂದು ಕಂಡ ಕಂಡವರು ಕಂಡು ಹಾಕದೆ ಬಿಡುತ್ತಾರೇನು?
5: ಅತ್ತಿಗೆ ಅತ್ತಿಗೆ, ಇವಳನ್ನ ಹೀಗೆ ಬಿಡಬಾರದು. ಕಿವಿ ಮೂಗು ಕತ್ತರಿಸಿ ಶೂರ್ಪನಖಿ ಮಾಡಿ ಕೈ ಬಿಡಬೇಕು.
6: ಇವನೊಬ್ಬ ಸಮಾಜ ಸುಧಾರಕ, ಚಂಡಾಲ.
2: ಕಣ್ಣು ಬಿಟ್ಟು ನೋಡಿದ್ರೆ ನನ್ನಂತವ್ರು ಕಾಣಿಸ್ತಾರೆ.
4: ನನ್ನ ಜೀವನವನ್ನೇ ನಾಶ ಮಾಡಿದ ಪಾಪಿ, ನಿನ್ನ ಜೀವ ಸಹಿತ ಬಿಡಬಾರ್ದು, ನಿನ್ನ ಜೀವ ಸಹಿತ ಬಿಡಬಾರ್ದು.
2: ಹಿಂದೆ ಸರಿ, ನಿನ್ನ ಚಾಕು ನನ್ನನ್ನು ಏನು ಮಾಡಲ್ಲ.
5: ಆಯ, ನಿನ್ನ ನಿನ್ನ ಮುಗಿಸೇ ಬಿಡ್ತೀನಿ ಇವತ್ತು.
2: ಏ ಭೀಮೇಶ, ದೂರ ನಿಲ್ಲು, ದೂರ ನಿಲ್ಲು, ಹತ್ರ ಬಂದ್ರೆ ಗುಂಡು ಹಾರಿಸ್ತೀನಿ, ದೂರ ನಿಲ್ಲು.
0: ಹಾಗೆ ಕಂಸ ಗುಂಡು ತೋರಿ, ಭೀಮೇಶ ಪಿಸ್ತೂಲು ಹಾಕ್ರಿ ಗುಂಡಿ ಅವನಿಗೆ.
5: ತಾಯಿಲಿ, ನನ್ನ ಸಂಸಾರ ಬಲಿ ತೆಗೆದುಕೊಂಡ ರಾಕ್ಷಸ ತೆಗೆದುಕೋ ಬಹುಮಾನ.

0: ಪಡೆದುಕೊಳ್ಳಿ.
1: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶ್ರೀ ಬಸವೇಶ್ವರ ನಾಟ್ಯ ಸಂಘ ಪ್ರಸ್ತುತಪಡಿಸಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಬಯಲಾಟವನ್ನ ನೀವೀಗ ಕೇಳಲಿದ್ದೀರಿ.

0: ಶಿವಶಿವ ಶಂಕರ ಪರಮೇಶ್ವರ. 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಪರಮೇಶ್ವರ, ಮಕ್ಕಳಿಲ್ಲದ ಭೂಮಿ ಮೇಲೆ ಹೇಗೆ ಜೀವಿಸಲಿ? ಆಗಲಿ, ಇಲ್ಲೇ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ
1: ಏನು ರಣಕುರಾಜ, ಇಷ್ಟೊಂದು ಕಷ್ಟಗೊಂಡು ಅಗ್ನಿಕೊಂಡವನ್ನು ತಯಾರು ಮಾಡಿ ಈ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕುರಾಜ?
0: ಏನು ಮಾಡಲಿ ಗುರುದೇವ, 12 24 ವರ್ಷ ಅನುಷ್ಠಾನ ಮಾಡಿದರು, ಫಲ ಸಂತಾನ ದೊರೆಯಲಿಲ್ಲ, ಬಂಜಿತನು ಹಿಂಗಲಿಲ್ಲ, ಜನರ ಬಾಯಿಯಿಂದ ಗೊಡ್ಡಿ ಬಂಜಿನಂತ ಶಬ್ದವು ದೂರ ಆಗಲಿಲ್ಲ. ಅದಕ್ಕಾಗಿ ತಮ್ಮ ಶಿವಲಿಂಗದ ಗದ್ದಿಗೆ ಮುಂದೆ ಅಗ್ನಿಕೊಂಡವನ್ನು ತಯಾರು ಮಾಡಿ ಅಗ್ನಿಕೊಂಡದಲ್ಲಿ ಹಾರಿಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿರುವೆನು ಗುರುದೇವ.
1: ಏನು ರಣಕುರಾಜ,
0: ಗುರುದೇವ,
1: ಇದೇ ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ನನ್ನ ಲಿಂಗ ಪೂಜೆಯನ್ನು ಮಾಡು, ಅದರಲ್ಲಿ ನಿನಗೆ ಫಲಸಂತನೆ ಕೊಡುತ್ತೇನೆ ರಣಕುರಾಜ.
0: ಆಗಲಿ ಗುರುದೇವ, ತಿಪ್ರಾವತಿ ಕೆರೆಯಲ್ಲಿ ಹೋಗಿ ಕಮಲದ ಹೂವನ್ನು ತಂದು ತಮ್ಮ ಲಿಂಗ ಪೂಜೆಯನ್ನು ಮಾಡುತ್ತೇನೆ, ಹೋಗಿ ಬರಲಿಕ್ಕೆ ಆಶೀರ್ವಾದವನ್ನು ದಯಪಾಲಿಸಿರಿ ಗುರುದೇವ.
1: ನಿನಗೆ ಜಯವಾಗಲಿ, ಹೋಗಿ ಬರುವಂತನಾಗುರು ರಣಕುರಾಜ.

0: ಶಿವಶಿವ ಶಂಕರ ಪರಮೇಶ್ವರ. ಇದೇನು ವಿಚಿತ್ರವು? ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೇನ ಭಕ್ತಿಗೊಲಿದ ಹೆಣ್ಣ ಕೂಸನ್ನು ದಯಪಾಲಿಸಿರುವನು. ಆಗಲಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ನನ್ನ ಮಗಳನ್ನು ಎತ್ತಿಕೊಂಡು ಹೋಗಿ ನನ್ನ 5 ಮಂದಿ ಹೆಂಡರಿಗೆ ತೋರಿಸುವಿ, ಅವರಿಗೆ ಎಷ್ಟು ಆನಂದ
1: ಆಗುವುದು. ಭೋಗದೇವಿ ಕೈಲಿ ಆ ಕೂಸನ್ನು ಕೊಡತಕ್ಕದ್ದು, ನಿನ್ನ ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬಾರದು. ಕೂಸಿನ ಹೆಸರು ರೇಣುಕ, ರೇಣುಕಂದ ನಾಮಕರಣ ಇಡಬೇಕು. ಕೂಸಿನ ಹತ್ರ ಕಾಮದನ್ನು ಕಲಪ ರಕ್ಷಸರುಣಕರಾಜ.
0: ಇದೇನು ಆಕಾಶವಾಣಿ? ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದಲ್ಲ. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ. ಆಗಲಿ, ನನ್ನ ಪಟ್ಟದ ಮಡದೆಯಾದ ಭೋಗದೇವಿ ಕೈಯಲ್ಲಿ ನನ್ನ ಮಗಳನ್ನು ಒಯ್ದುಕೊಡುವೆ. ಭೋಗದೇವಿ, ಭೋಗದೇವಿ
1: ಬಂದೆ. ಪತಿದೇವರೇ,
0: ಏನು ಮಾಡುತ್ತಿರುವೆ ಮನೆಯಲ್ಲಿ?
1: ಮನೆಯಲ್ಲಿ ಶಿವಲಿಂಗದ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ನೆ ಸ್ವಾಮಿ.
0: ಈಗ ಕೂಸನ್ನು ಮುಡಿಯಲಿ ಎತ್ತಿಕೊ.
1: ಏನು ಪತಿದೇವರೇ?
0: ಭೋಗದೇವಿ,
1: ಈ ಫಲ ಸಂತಾನವನ್ನು ಎಲ್ಲಿಂದ ಪಡೆದುಕೊಂಡು ಬಂದರೆ?
0: ಭೋಗದೇವಿ, 12 ವರ್ಷ ಅನುಷ್ಠಾನ ಮಾಡಿದ್ದಕ್ಕೆ ಪರಮಾತ್ಮನೆಯನ್ನ ಭಕ್ತಿಗೊಲಿದು ಹೆಣ್ಣ ಕೂಸನ್ನು ದಯಪಾಲಿಸಿರುವನು.
1: ಏನು ಪತಿದೇವರೇ, ಹಸಿದ ಬಾಯಿಗೆ ಅನ್ನವ ಹಾಕಿದಂತೆ ಪರಮಾತ್ಮ ಇಂದು ನಮ್ಮ ಮೇಲೆ ದಯ ತೋರಿದನು. ಈ ಜನರ ಬಾಯಿಲಿಂದ ಗೊಡ್ಡಿ ಬಂಜಿನವಂತ ಶಬ್ದವು ದೂರ ಆಯ್ತು. ಪತಿದೇವರೇ,
0: ಭೋಗದೇವಿ,
1: ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದ್ರಿ. ಆ ಕೂಸನ್ನು ನನ್ನ ಉಡಿಯಲ್ಲಿ ಕೊಟ್ಟುಬಿಡ್ರಿ.
0: ಭೋಗದೇವಿ,
1: ಏನು ಪತಿದೇವರೇ,
0: ಉಳಿದ 4 ಮಂದಿ ಹೆಂಡರಿಗೆ ಕೂಸಿನ ಮುಖವನ್ನು ತೋರಿಸಬೇಡಿ ಎಂದು ಆಕಾಶವಾಣಿ ಆಗಿರುವುದು. ಕೂಸಿನ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ. ಕೂಸಿನ ಹೆಸರು ರೇಣುಕ, ರೇಣುಕ ಅಂತ ನಾಮಕರಣ ಇಡಬೇಕಂತೆ.
1: ಆಗಲಿ ಸ್ವಾಮಿ.
0: ಅದಕ್ಕಾಗಿ ಈ ಮಗಳ ಮುಖವನ್ನು ಯಾರಿಗೆ ತೋರಿಸಬೇಡ, ಮತ್ತೂ ಯಾರ ಕೈಲಿ ಕೊಡಬೇಡ. ಜೋಪಾನ ಮಾಡುತ್ತಾ ಮನೇಲಿ ಕೊಡು.
1: ಹಾಗಾದ್ರೆ ಜೋಪಾನ ಮಾಡುತ್ತಾ ಮನೇಲಿ ಕೊಡ್ತೀನಿ, ಕೊಟ್ಬಿಡ್ರಿ.
0: ತೆಗೆದುಕೋ.
2: ಅಯ್ಯ ಬಾರವ ತಂಗಿ, ಏನ್ ಮಾಡ್ತೀಯ ಮನ್ಯಾಗ?
3: ಯಾಕವ
2: ಅಲ್ಲ ತಂಗಿ, ನಾವ್ ರಾತ್ರಿ 5 ಮಂದಿ ಹೆಂಡಿದ್ರು, ಅಲ್ಲ ಒಬ್ಬರಿಗೆ ಮಕ್ಳು ಆಗಲಿಲ್ಲ.
3: ಹೌದ್ ನೋಡ, ಕೊಟ್ಟ ಆಗ್ಲಿಲ್ಲ
2: ತಂಗಿ. ಇದೇ ಮಕ್ಳ ಚಿಂತೆ ಒಳಗೆ ಇವತ್ತು ಏನ್ ಮಾಡಿದ್ನೇವ?
3: ಏನ್ ಮಾಡ್ದೇವ?
2: ಹೂವ ಪತ್ರ ತರ್ಲಕ್ಕಂದು ಹೂವಿನ ಬಗೆಚ್ಕೋಗಿ
3: ಹೋಗಿದ್ದಿ
2: ತಂಗಿ. ಹೂವ ಪತ್ರ ಹಿಡ್ಕೊಂಡು ಆ ದ್ವಾರ ಬಗಲ್ಲ ಬರ್ತಿದ್ದೆ.
3: ಯಾಕೆ ಏನಾಯ್ತು
2: ತಂಗಿ? ನಮ್ ರಾಜರು ಒಂದು ಕೈಯಾಗೊಂದು ಕೂಸಿನ ಎತ್ತಕೊಂಡು,
3: ಹೌದು,
2: ಅತಿ ಪ್ರೀತಿನ ಮುದ್ದಾಡ್ಸುವಂತೆ ಅಲ್ಲ ದ್ವಾರ ಬಗಲ್ಲ ಬಂದು
3: ಅವರು ಅಲ್ಲಿಗೆ ಬಂದ್ರು
2: ತಂಗಿ. ಅವಾಗ ನನ್ಗೆ ಎಷ್ಟು ಸಂತೋಷ ಆಗಿರ್ಲಿಕ್ಕಿಲ್ಲ.
3: ಬಹಳ ಸಂತೋಷ ಆಯ್ತು
2: ತಂಗಿ. ಕೂಸಿನ ಕೈ ಕೊಡ್ತಾರ?
3: ಹೌದು.
2: ಏನ್ ಕೂಡ ಒಂದ್ ಮಾತು ಮಾತಾಡ್ತಾರಂದ್ರೆ ಅಲ್ಲ ನಮ್ ರಾಜ ಏನ್ ಮಾಡ್ಬೇಕು?
3: ಏನ್ ಮಾಡಿದ್ರವ?
2: ನಮ್ಮ ಮನೆಗೆ ನಾವು ಹಿರಿಯಕ್ಕೆ ಭೋಗದೇವಿ.
3: ಹೌದು,
2: ಭೋಗದೇವಿ ಕೈ ಕೂಸಿನ ಕೊಟ್ಟಾರ.
3: ಯಾಕ ನಿನ್ ಕೈ ಕೊಡ್ಲಿಲ್ಲ?
2: ಅಲ್ಲ ತಂಗಿ, ನನ್ ಕೈ ಕೊಡುದು ಅಷ್ಟೇ ಅಲ್ಲ, ಅಲ್ಲ ಆಕಾಶವಾಣಿ ಆಗದಂತೆ.
3: ಯಾಕ ಏನತ್ತ?
2: ಉಳಿದ 4 ಮಂದಿ ಹೆಂಡ್ರಿಗೆ ಆ ಕೂಸಿನ ಮುಖ ತೋರಿಸಬಾರ್ದಂತೆ ತಂಗಿ. ಆ ಕೂಸಿನ ನಮ್ ಕೈ ತಗೋಬೇಕಾರ ಏನ್ ಹಂಚಿಗೆ ತೆಗಿನ?
3: ಏನ್ ಹಂಚಿಗೆ ಹುಡುಗವ
2: ತಂಗಿ? ದೊಡ್ಡ ಪ್ಯಾಟೆ ಅದ.
3: ಹೌದು.
2: ಯಾರ ಇಲ್ಲಿ ಯಾರ ಶಾನ್ಯಾರು ಬಂದಿರ್ತಾರ?
3: ಬಂದಿರ್ತಾರ.
2: ಅವ್ರ ಹತ್ತಕ್ ಬೇಡದಟ್ಟು ಬೆಳ್ಳಿ ಬಂಗಾರ ಹೋಗಿ ಕೊಟ್ಟ ಬೇರಾಗ್ಲಿ ಅಥವಾ ಔಷಧ ಅಲ್ಲಿ ತಂದು
3: ತಂದು
2: ಹಾಲ್ನಾಗರ ಇಲ್ಲ ಚಾದೊಳಗರ ತಂದು ಭೋಗದೇವಿ ಕುಡಿಸಿ ಬಿಟ್ಟೆ ಅಂದ್ರ
3: ಅವಾಗ
2: ಭೋಗದೇವಿ ಸತ್ತು ಬಿಡ್ತಾಳ.
3: ಕಟ್ಟ ನೋಡಿ,
2: ಆ ರಾಜ್ರ ಕೂಸಿನ ತಾವ್ ಜಪನ ಮಾಡ್ತಾರೆ.
3: ನಮ್ ಕೈ ತಂದು ಕೊಡ್ತಾರ?
2: ಅಲ್ಲ ತಂಗಿ, ನಿನ್ ಕೈ ಕೊಟ್ರು ಅಷ್ಟೇ ಅದ, ನನ್ ಕೈ ಕೊಟ್ರು ಅಷ್ಟೇ ಅದ.
3: ಹೌದು.
2: ಅಲ್ಲ ತಂಗಿ, ಉಳಿದ 4 ಮಂದಿ ಅಕ್ಕ ತಂಗಿರ್ ಕೈ ಯಾರ ಕೈ ಕೊಟ್ರು ನಮ್ಗೆ ಸಂತೋಷ
3: ಸಂತೋಷ ಅದ
2: ತಂಗಿ. ನಡಿ ಹುಡ್ಕೊಳ್ಕೊಂಡ್ ಬರ್ನು.
3: ಹೋಗ್ರವ
2: ನಡಿ
3: ನಡಿ.

0: ತಂಗಿ, ಇಲ್ಲಿ ಯಾರು ನಿಂತಾನ ಕೇಳ, ಮಾತಾಡ್ಸೋಣ.
1: ಯಾಕ ಮಾತಾಡ್ಸು?
0: ಅಯ್ಯ, ಯಾವ್ರ ಅಪ್ಪ ನೀನು?
2: ನನ್ನೂರ ಅಯ್ಯಮ್ಮ.
0: ಹೌದಪ್ಪ.
2: ಬಸ್ಸನ್ ಬಾಗಿವಾಡಿ ಅಯ್ಯಮ್ಮ.
0: ಅಲ್ಲಪ್ಪ, ಅಲ್ಲಿಂದ ಇಲ್ಲಿ ಏನ್ ಕಾರಣ ಬಂದಿದಿ?
2: ನೋಡ್ ತಾಯಿ, ಹೊಟ್ಟಿ ಪಾಡಿಗೆ ಊರೂರು ತಿರುಗ್ತೀನಲ್ಲ, ಪ್ರಶ್ನೆ ಹೇಳ್ತಾನೆ.
0: ಅಲ್ಲಪ್ಪ, ನಿನ್ ಹೆಸರ?
2: ಹನುಮಂತಿ ಅಂತಾರ ಅಯ್ಯಮ್ಮ.
0: ಇಪ್ಪ, ಪ್ರಶ್ನೆ ಹೇಳ್ತಿದಿ?
2: ಹೇಳ್ತೀನಲ್ಲ.
0: ಇಪ್ಪ, ಪ್ರಶ್ನೆ ಏನ್ ಕೊಟ್ಟರೆ ಹೇಳ್ತಿದಿ?
2: ನೋಡ ಅಯ್ಯಮ್ಮ, ಕಂಚನಮ್ಮ ಕಾರಿಸುದ್ ಐದು ಗುಂಡು ಪಾಲಿಟ್ಟು ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ.
1: ರೊಕ್ಕ ಹಾಕು ಮ್ಯಾಲ ಬುರ್ ಮಾಡ್ತಾನ ಹೋಗಕತ್ತಿ.
0: ತಂಗಿ, ಅಲ್ಲಪ್ಪ ನಮ್ಗ ಅರ್ಥ ಆಗಲಿಲ್ಲ.
2: ಹಂಗಲ್ಲ ಅಯ್ಯಮ್ಮ, ನಿಮ್ ಕೇಳಿದ ಕಾರ್ಯ ಸಿದ್ಧ ಆಗ್ತಂತ ಅರ್ಥ ಆಯ್ತು.
0: ಈಗ ಹೇಳಪ್ಪ, ಹಂಗ ರೊಕ್ಕ ಹಾಕ್ತೇವೆ ಹಿಡಿ.
2: ಆ ಕಾಯಮ್ಮ, ಮುತ್ತೈದು ಕೈಯಿಂದ ಒಂದ್ ಐದು ಗುಂಡು ಪೌಲಿ ಯಾಕೆ ರಾಮ ಬುರ್ರ ಅಂತ ಮಾಡಿ ಹೋಗಿ ಬರ್ತಾರೆ?
0: ತಗೋರಿ ಅಪ್ಪ, ಹೇಳಪ್ಪ, ನಮ್ ತಂಗಿ ಹೇಳಪ್ಪ.
2: ನೋಡ ತಾಯಿ, ಒಟ್ಟಿನೊಳಗೆ ಹೇಳ್ಬೇಕಂದ್ರೆ ನಿಮ್ಮ ರಾಜನಿಗೆ ಐದು ಮಂದಿ ಹೆಣ್ಣಿದ್ರು, ಒಬ್ಬರಿಗೆ ಮಕ್ಕಳಾಗಿಲ್ಲ. ನಿಮ್ಮ ರಾಜರ ಹನ್ನೆರಡು ಹನ್ನೆರಡು 24 ವರ್ಷ ಅನುಷ್ಠಾನ ಮಾಡಿ ಹೆಣ್ಣು ಕೂಸಿನ ಪಡ್ಕೊಂಡು ಬಂದ್ರೆ ತಾಯಮ್ಮ, ಕೂಸು ನಿಮಗೆ ವಶಿಯಾಗಿಲ್ಲ.
1: ಅದಕ್ಕೆ ಅಪ್ಪ ಬ್ಯಾಂಕ್ ಬಿದ್ದಿದ್ದು
2: ಕೆಲಸ ಹಿಂದ ಆದಿತ್ತು. ನಾಳೆ ಇದ್ದಂತ ಕುದುಮರಿ ಇರೋದು ಒಟ್ಟಿನೊಳಗೆ ಗಂಟಾಗಿ ಕುಂತದ.
0: ಅಲ್ಲಪ್ಪ ರಾಮಾಯ್, ಇದಕ್ಕೇನ್ ಮಾಡ್ಬೇಕಂದಿ?
2: ನೋಡ್ತಾ ಒಟ್ಟಿನೊಳಗೆ ಒಂದು ಮಾತು ಹೇಳ್ಬೇಕಂದ್ರೆ ಭೋಗಾದೇವನು ಕಲೆ ಮಾಡ್ಬೇಕಂತ ಇಲ್ಲಿಗೆ ಬಂದಿರಲ್ಲ.
0: ಎಂತವನಪ್ಪ, ಸಾಹೇಬ್ರು ಕೂತಾರ ಹೊಡೆದಿ ಅಂದ್ರ ಬಿಟ್ಟಾರ ನಮ್ನ ರಾಜನ ಹೆಂಡ್ರ ನಾವು.
2: ನೋಡ್ತಾ ಭೋಗಾದೇವನು ಕಲೆ ಮಾಡ್ಬೇಕಾದ್ರೆ ನನ್ನ ಹತ್ರ ಒಂದು ಬೇರದ ಬೇರೆ ಗೈಸವ್ರ ಅನಾಗ್ತದ.
0: ಏನ್ ಆ ಬೇರಿಗೆ?
2: ಹೌದಾ ಅಮ್ಮ?
0: ಇದೇ ಸಾವಿರ?
2: ಹೌದು.
0: ಕೊಡ್ತೇವ ಕೊಡು.
2: ತೂಗಾಯಮ್ಮ ಈ ಬೇರ.
0: ಯಪ್ಪ, ಜರ ಪದ್ಧತಿ ಹೇಳಲ್ಲ.
2: ನೋಡ್ತಾ ಇಮ್ಮ, ಬೇರ ಒಯ್ದು ಕಲ್ಲು ಮೇಲೆ ತೈಬೇಕು. ಕಪ್ಪ ಹಾಲಿನೊಳಗಾಗಲಿ, ಕಪ್ಪ ಚಾದೊಳಗಾಗಲಿ, ಕಪ್ಪ ಕೂಸಿನ ತಾಯಿ ಒಟ್ಟಿಯೊಳಗೆ ಹಾಕ್ಬಿಟ್ಟು ಕೊಡ್ರಕಂತ ಸತ್ತು ಹೋಗ್ತಲ್ಲ ಅಯ್ಯಮ್ಮ. ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿ ಮಾಡ್ಕೊತಿಂದ ರಾಮನಗರ ಕೂಡ ಆಶಿಯೊಳಗೆ ಮನುಷ್ಯರು ಬುರ್ರ ಅಂತ ಮಾಡಿ ಹೋಗಿ ಬರ್ತ.
0: ನಡಿಯಪ್ಪ,
1: ನಡಿಯಪ್ಪ,
2: ಹೋಗಿ ಬರ್ತೀನಿ
0: ಅಯ್ಯ. ನಡಿಯಪ್ಪ.
3: ಈ ಮನುಂಡ ಹನುಮ ತಯ್ಯ ಬಾಲಭೀಮಯ್ಯ ಮುಂದ ಬಂದಿತು ಭವಿಷ್ಯದ ಕಾಲ ರಾಮ ರಾಮ ರಾಮ.
0: ಅಲ್ಲ ತಂಗಿ,
1: ಯಾಕ
0: ಅಲ್ಲ ಬೇರಂತೂ ರೊಕ್ಕ ಕೊಟ್ಟು ತಂದಿಟ್ಟೆವು
1: ತಂದಿಟ್ಟೆವು.
0: ಅಲ್ಲ ತಂಗಿ, ಹಾಕು ಪದ್ಧತಿನ ಹೇಳೇನ
1: ಹೇಳೇನ
0: ತಂಗಿ? ಭೋಗದೇವ್ ಮನ್ಯಾಗ ಏನ್ ಮಾಡ್ತಾಳ ನೋಡಿ ಬಾ ನೀನು.
1: ನೋಡ್ ಬರ್ಲೇವಾ
0: ತಂಗಿ? ನಾನು ಏನದು ಬೇರ್ ತಿಕ್ಕಿ ಹಾಲು ಕಾಸು ಕುಡ್ಸೊಂಡ್ ಬರ್ತೀನಿ.
1: ಕೆಂಪು ಕಾಸ್ಕೊಂಡ್ ಬರ್ತೀಯ?
0: ನಡಿ ತಂಗಿ,
1: ನಡಿಯವ.
0: ಅದಾಳ ಮನ್ಯಾಗ?
1: ಅದಾಳ ನೋಡು.
0: ಭೋಗದೇವಿ, ಭೋಗದೇವಿ,
4: ಯಾಕವ ಯಾಕ?
0: ಅಯ್ಯ, ಏನ್ ಮಾಡ್ತೀವ ಮನ್ಯಾಗ?
4: ಅಯ್ಯ, ಹುಡುಗಿಗೆ ಆಡಸುವ ಕುತ್ತಿ ನೋಡವ.
0: ಮತ್ತೆ ದಿಮಾಕ್ ನೋಡು. ಅಯ್ಯ, ಹಾಲ್ ತಂದ್ರೆ ಕುಡಿಯವ?
4: ಏನಮ್ಮ ದಿನ ಚಾ ತರೋರ್ ಇವತ್ತಕ್ಕ ಹಾಲ್ ತಂದಿರವ?
1: ಅಯ್ಯ, ಏನ್ ಕಿಲಪ್ಪ ಅಯ್ಯವ ನಿಂದರ.
0: ಟಬ್ರಟ್ಟದ ಅಲ್ಲವ. ಈಗ ಮನೆಗೆ ರಾಜರು ಬಂದಿದ್ರ ರಾಜರ ಸಲುವಾಗಿ ಅಂತ ಹಾಲು ಸೋಸಿದ್ದೆವು. ಓದ್ ಕುಸಿನ ತಾಯಿ ಕೊಟ್ಟು ಬಂದ್ ಕಳಿಸ್ಯಾರ, ವಾ ಕುಡಿ.
4: ನೋಡಮ್ಮ, ನಮ್ಮ ರಾಜರು ಕೊಟ್ಟು ಕಳಿಸಿದ್ರ ನಾನು ಕುಡಿತೀನಿ, ನೀವು ತಂದ್ರೆ ನಾನು ಕುಡಿಯಂಗಿಲ್ಲ ನೋಡಮ್ಮ.
1: ಅಲ್ರಿ ತಾಯಿಯವ್ರ, ಆಕೆನ್ ತರಕ್ ಆಕೆನ್ ಹಿಡ್ತಾಳ್ರಿ ಆಕೆನ್ ಏಮ್ಮೆ
0: ಹುಚ್ಚೆ ನೀನು ಹಿಂಗ್ ಹೇಳ್ತಾರ? ಅಯ್ಯ ಕುಡಿಯ, ವಾ ಕುಡಿ.
4: ನೋಡಮ್ಮ, ಯಾವಾಗ ನಮ್ಮ ರಾಜರು ಕೊಟ್ಟು ಕಳಿಸ್ಯಾರ ಅಂತ ಹೇಳ್ತಿರಂದ ಬಳಕ ನನಗ್ ಒಲ್ಲೆನಕ್ ಬರಂಗಿಲ್ಲ, ಹಾಗಾದ್ರೆ ಕುಡಿತೀನ್ ತಾರವ.
0: ಹೇಳಿ ಕುಡಿ,
1: ಕುಡಿಯವ.
4: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಈ ಹಾಲಲ್ಲಿ ಸ ಹಾಕಿದಂತೆ ಕಾಣಿಸ್ತಿರ್ವಲ್ಲ
1: ಸಕ್ರಿಯ.
4: ಏನಮ್ಮ ರೇಣುಕ, ನನ್ನ ಹೊಟ್ಟೆಯಲ್ಲಿ ಸಂಗತ ಆಗುತ್ತಿರುವುದಮ್ಮ. ಅಯ್ಯೋ ಶಿವ ಶಿವ, ಅಯ್ಯೋ.

ಆಕಾಶವಾಣಿ, ಎನ್ನ ಮನೆ ಕಡೆಗೆ ಏನೇ ತೊಂದರೆ ಉಂಟಾಗಿರುವುದು, ಭೋಗಾದೇವಿ ಭೋಗಾದೇವಿ ಭೋಗಾದೇವಿ, ಅಯ್ಯೋ ಶಿವ ಶಿವ, ಭೋಗಾದೇವಿಗೆ ಯಾರೋ ವಿಷವು ಬೆರೆಸಿದಂತೆ ಕಾಣಿಸ್ತಿರುವುದಲ್ಲ. ಭೋಗಾದೇವಿ, ರೇಣುಕ ಯಾರಮ್ಮ ನಿನ್ನ ತಾಯಿನನ್ನು ಕೊಲೆ ಮಾಡಿದರು ಹೇಳಮ್ಮ, ರೇಣುಕ ಹೇಳು. ರೇಣುಕ, ತಾಯಿನನ್ನು ಕಳೆದುಕೊಂಡು ಪರದೇಶಿ ಹಾದಿಯಲ್ಲಮ್ಮ, ನಿನ್ನನ್ನು ಹೇಗೆ ಜೋಪಾಲ ಮಾಡಲಮ್ಮ? ರೇಣುಕ ರೇಣುಕ, ನೀನು ಅಪ್ಪ ಎಂದು ಕರೆದರೆ ಎತ್ತಿಕೊಂಡು ಮುದ್ದಾಡಿಸುವೆ ನಮ್ಮ ಮಗಳೇ. ಒಂದು ವೇಳೆ ಅಪ್ಪ ಅನ್ನೋದನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ಎಲ್ಲಿಗೋ

0: ರೇಣುಕಾ ರೇಣುಕಾ, ನಿನ್ನನ್ನು ಹೇಗೆ ಜೋಪಾನ ಮಾಡಲೆ ಮಾಮಗಳೇ? ಆಗಲಿ, ನನ್ನ ಮನೆ ಕೆಲಸ ಮಾಡುವಂತ ಮಾದೇವಿ ಇವಳು, ಅವಳ ಕೈಯಲ್ಲಿ ಆದರೂ ನನ್ನ ಮಗಳನ್ನು ಒಯ್ದುಕೊಡು. ಮಹಾದೇವಿ ಮಹಾದೇವಿ,
1: ಯಾಕ್ರೆ ತಂದೆಯವರ
0: ನನ್ನ ಮಗಳನ್ನು ಉಡಿಯಲ್ಲಿ ಎತ್ತಿಕೊಡ್ರಮ್ಮ.
1: ಯಾಕ್ರೆ ಪಾಪ ತಂದೆಯವರ?
0: ಅಯ್ಯೋ ಶಿವ ಶಿವ, ಏನಮ್ಮ ಮಹಾದೇವಿ
1: ತಂದೆಯವರ
0: ಇಂತಹದ ಕೆಚ್ಚವನ್ನು ಮುಂದೆ ಎಬ್ಬಿಸಬೇಡಮ್ಮ, ಎಬ್ಬಿಸಬೇಡ. ಯಾರೋ ಕಟುಕರು ಬಂದು ಭೋಗಾದೇವಿಗೆ ಇಸವು ಬೆರೆಸಿರುವರಮ್ಮ. ಅದಕ್ಕಾಗಿ ನಿನ್ನ ಹೊಟ್ಟಿಲು ಹುಟ್ಟಿದ ಮಗಳೆಂದು ತಿಳಿದು ನನ್ನ ಮಗಳನ್ನು ಜೋಪಾನ ಮಾಡಮ್ಮ ಮಹಾದೇವಿ.
1: ಹಾಗೆ ಆಗಲಿ, ಕೊಟ್ಟು ಬಿಡ್ರಿಪ್ಪ, ಜೋಪಾನ ಮಾಡುತ್ತೇನೆ.
0: ತೆಗೆದುಕೊರಮ್ಮ.
2: ಅಯ್ಯ ಬಾರೋ ತಂಗಿ, ಏನ್ ಮಾಡ್ತೀಯ?
3: ಅಯ್ಯ ಯಾಕರ್ದೆ ಅಕ್ಕ?
2: ಅಲ್ಲ ತಂಗಿ, 1,00,000 ಕೊಟ್ಟು ಬೇರೆ ತಂದು ಭೋಗದೇವಿ ಸಾಯಿ ಹೊಡೆದ ತಂಗಿ.
3: ಸಾಯಿ ಹೊಡೆದೇವಲ್ಲ,
2: ರಾಜ ನಮ್ಮ ಕೈಯ ಕುಶಿನ ಕೊಡ್ತಾರ ಅಂದ್ರೆ ಕೊಡಬಾರ್ದ ತಂಗಿ.
3: ಯಾಕ ಕೊಡ್ಲಿಲ್ಲ?
2: ಕೊಡ್ಲಿಲ್ಲ ತಂಗಿ. ಆ ನಮ್ಮನೆಗೆ ಕಸ ಮುಸುರಿ ಮಾಡ್ತಾರಲ್ಲ ಮಾದೇವಿ,
3: ಆ ದಾಸಿ,
2: ಹಾ ಅಕ್ಕಿನ ಕೈ ಹೋದ್ ಕೊಟ್ರ ತಂಗಿ.
3: ಯಾಕ ಈಗ ಏನ್ ಮಾಡೋ ನಾನೇನ
2: ತಂಗಿ? ಈಗ ಜಗಳ ಹತ್ತಿದ್ದೆ ಅದರಲ್ಲಿಂದ.
3: ಅಯ್ಯ ಕೂಸಿ ಸಂಬಂಧ.
2: ಹೌದ್ರಿ ತಂಗಿ, ಆ ಕೂಸಿನ ಮನೆಗೆ ಎಂದ ಕಾಲ ಹಾಕ್ಯದ ಅಂದ್ ಗಿಡದ ರಾಜರಿಗೆ ನಮಗ್
3: ಬಡದಾಟ
2: ಅಂದಾಗ ತಂಗಿ ಆ ಕೂಸಿನ ಸತ್ ಹೊಡೆದ್ಳು ತಂಗಿ. ಹೌದ್ ತಂಗಿ.
3: ಯಾಕ ಏನಾದ್ರು ಒಂದ್ ಹಂಚಿಕೆ ತೆಗಿಯವ?
2: ಹಂಚಿಕೆ ತೆಗಿನಾ ತಂಗಿ? ತಂಗಿ ಹಂಗಾದ್ರೆ ಸರ್ತಿಲ್ಲ, ಒಬ್ಬ ಹಂಗಾರ ಹುಡ್ಕೊಂಡ್ಬರ್ ತಂಗಿ.
3: ಹುಡ್ಕೊಂಡ್ಬರ್ನಲ್ಲ,
2: ಹುಡ್ಕೊಂಡ್ ತಂಗಿ ಅವ್ನ ಬಳಿ ರೊಕ್ಕ ಕೊಟ್ಟು ಹರಿ ಖರೀದಿ ಹಾವ ತಗೊಂಡ್ರು.
3: ಬೆರಕಿದ್ದು
2: ಬೆರಕಿದ್ದು ತಂಗಿ, ತೊಟ್ಟದ ಕೂಸಿನ ಹಾಕಿ ಹೋಗಿರ್ತಾಳ
3: ಮಾದೇವಿ,
2: ಕೈ ಕಾಲು ಬಿಟ್ಟು ಚಂದ ಕೂಸ ಆಡ್ತಿರ್ತೈತಿ.
3: ಆಡ್ತಿರ್ತದ?
2: ಹೌದ್ರಿ ತಂಗಿ.
3: ಹೌದು,
2: ಅವಾಗ ತಂದ ಹಾವಿನ ಬಿಟ್ಟೆ ಅಂದ್ರೆ
3: ಅಯ್ಯ ದಾಕ್ಯಾರ ಏನ್ರ ಹತ್ತದ
2: ಕೈ ಕಾಲು ಬಿಡ್ದ ದಾಕ್ ಹತ್ತದ ತಂಗಿ.
3: ಹೌದು,
2: ಅವಾಗ ಹಾವು ಸಿಟ್ಟಿಗೆ ಕಟಕ್ಕೆ ಕಡದ ಆ ಕೂಸ ಸತ್ತ ಹೋಗಿಬಿಡ್ತಾವ ತಂಗಿ.
3: ಯಾಕೆ ಏನ್ ಶಾಣಕ್ಕೆ ನೀನಿ
2: ತಂಗಿ? ಹುಡ್ಕಿರಕ್ ಮರ ತಂಗಿ,
3: ಹೋಗ ನಡಿಯವ
2: ನಡಿಯೋ ಹೋಗಣ ಬಾ ತಂಗಿ.
3: ನಡಿಯ

0: ಎಲ್ಲ ಯಾಕೆ ತಜನ ಬೇಡ್ರಿ ಬಾ ನಮ್ದು ಕೇಳ್ದೇಗ್ನೇಕು. ಅರೆ ನಮ್ದು ಮನ್ನಿದ್ದೇನ ಹಾ ಬಸವನ್ ಬಾಗಿಬಿಡ್ಬೇಕರೆ ಯಾವಣ್ಣ ಏಕ್ ರೂಪಾಯಿ ಅದಿಯಾ, ಯಾವಣ್ಣ ದೋ ರೂಪಾಯಿ ಅದಿಯಾ, ಯಾವಣ್ಣ ಲುಂಗಿ ಕಳ್ಕೊಂಡು ಜಗ ತಕೊಂಡು ನಮ್ದು ಅಂಗಿ ಹೈಕ್ರಿಯ. ಇಲ್ಲಿ ಯಾರಾದ್ರೂ ಹಾಗೆ ಮಾಡಂಗಿಲ್ಲ, ಯಾರಾದ್ರೂ 10 ಪೈಸೆ 5 ಪೈಸೆ ಕೊಡ್ತಾರ ನಮ್ದು ನಾಗಪ್ಪನ ಹೊಟ್ಟಿಗೆ ಹಾಲಾಗ್ತದೆ, ನಮ್ದು ಹೊಟ್ಟಿಗೆ ಅನ್ನ ಆಗ್ತದೆ ಬಂದಿದ್ದಾಗ ಜರ 5 ಮಿನಿಟ್ ಶಾತ್ರಿ ಬೈಟ್ಕು ಜರ ನಮ್ದು ಸಾಂಪ್ ಕೇಳ್ದೇಕ್ನೇಕ.
1: ಅಯ್ಯೋ ನಮ್ಮ ತಂಗಿ ಒಂದು ಎಕಡೆ ಹೋಗ್ತ ಎಕಡೆ ಇಲ್ಲ ಸಣ್ಣ ಮಗಳು ಸುಮ್ಮನೆ ಕಳಿಸ್ಕೂತ್ಯ ತಂಗಿ.
2: ಯಾಕ
1: ಅಯ್ಯೋ ತಂಗಿ ಎಲ್ಲಿ ಸಿಗ್ರಿಲ್ಲ ತಂಗಿ?
2: ಅಯ್ಯಾ ನಿತ್ತ ನಡಿ ಅನಿನ
1: ನಿತ್ತಾನ ತಂಗಿ
0: ಮಗರ್ ದಿಲ್ ದಾರ ನೀ ಮಿಲ್ತ ಇಸ್ ಗಾಂವ್ ಮೇ ತಾಜ್ ಮಹಲ್ ಬನಾನೆ ಜಾತಾ ಹೂ ಮಗರ್ ಮುಮ್ತಾಜ್ ನಹೀ ಮಿಲ್ತಾ.
1: ಅಯ್ಯಾ ತಂಗಿ ಇಲ್ಲಿ ತಂಗ್ ಕಾಣಿಸ್ತಾನ ತಂಗಿ.
2: ಯಾಕ ಮಾತಾಡ್ಸು
1: ಮಾತಾಡ್ಸು ತಂಗಿ
2: ಮಾತಾಡ್ಸೇವ.
1: ಅಯ್ಯಾ ಯಾವ್ರ ಎಪ್ಪತ್ತ ನೀನು
0: ಎಂ ಸಿಸ್ತ್ರ
2: ಎಂ ಸಿಸ್ತದ ಕ್ವಾಣಗಳು ಉಚ್ಕೊಳಕತ್ತೆ.
0: ಅರೆ ಅರೆ ಏ ಚೋಕ್ರಿ ಅಯ್ಯಾ ಚೋಕ್ರಿ ಅರೆ ಕ್ಯಾ ಹೋನ ಕ್ಯಾ ಹೋನ
1: ನಿಮ್ಮ ಕನ್ನಡ ಮಾತು ಬರ್ತಾವಿಲ್ಲ ಅಪ್ಪ.
0: ಅರೆ ಕನ್ನಡ ಕನ್ನಡ ತೋಡ ತೋಡ ಆಟ ಚೋಕ್ರಿ
1: ತೋಡ
2: ತೋಡ.
0: ಅರೆ ಜರ
1: ಜರ ಜರ
0: ಬರ್ತಾವಲ್ಲ
1: ಕ್ಯಾ ಹೋನ ಹಂಗ್ಯಾಕ ಔಸು ನಾನು ಆಟೆ ಅಲ್ಲ ಅಪ್ಪ ನಿನ್ಗೆ ಕನ್ನಡ ಬರ್ತಾವಿಲ್ಲ ಅಂದೆ.
0: ಆತೆ ಆತೆ
1: ಕನ್ನಡ ಬರ್ತಾವ
0: ನಿಮ್ಗೂ ಏನೋನ
1: ಅಲ್ಲ ಅಪ್ಪ ನಿನ್ ಊರ್ ಯಾವ್ರ?
0: ನಮ್ದು ಗಾಂವ್.
2: ನಿಮ್ದು ಗಾಂವ ನಮ್ಮ ಸ್ವರ್ಗಿದ್ದು
0: ನಮ್ದು ಗಾಂವ್ ಬಂಗಾಲಿ ಬಂಗಾಲಿ.
1: ಅವ್ವ ಬಂಗಾಲಿ ತಂಗಿ ದೂರ ಬಂದ ತಂಗಿ ಕಾಣಿಸ್ತಾನ ತಂಗಿ ನಾ ಕೇಳ್ತೀನಿ ಸುಮ್ಮನಿದ್ರವ
2: ಕೇಳ್ಯವ.
1: ಅಲ್ಲ ಅಪ್ಪ ನೀ ಆಟ ಯಾವ ಮಾಡ್ತಿ?
0: ಆಟ ತೀನ್ ಆಟ ಕರ್ತಿ ತೀನ್ ಆಟ
1: ಯಾವ ಮಾಡ್ತಿಯಪ್ಪ?
0: ಏಕ್ ಚಾಡಿ
1: ಚಾಡಿ
0: ಇನ್ನ ಒಂದ್ ಆಟ ಮೋಡಿ.
1: ಯಾವ್ದಪ್ಪ
0: ಅದು? ಮತ್ತೊಂದ್ ಆಟ ಯಾವ್ದು?
1: ಯಾವ್ದು
0: ಅದು? ಸಾಂಪ್ಕ ಕೇಲ್ ಹಾವಿನಾಟ.
1: ಹಾವಿನಾಟ ಹಾವಿನಾಟ ಮಾಡ್ತೀಯಪ್ಪ
0: ತೀನ್ ಆಟ ಕರ್ತಿ
1: ಅಪ್ಪ. ನಮಗ್ ಮೂರ್ ಆಟ ಏನ್ ಬೇಕಾಗಿಲ್ಲಪ್ಪ, ನಮ್ಗೊಂದು ಒಂದೇ ಆಟ ಮಾಡಿಬಿಡಪ್ಪ ಜರ.
0: ಏಕ್ ಆಟ?
1: ಹೂನಪ್ಪ ಹಾವಿನ ಆಟ ಮಾಡ್ಯಪ್ಪ ನೋಡ್ಬೇಕಂತ ಬಂದೇವ್.
0: ಹಾವಿನಾಟ
1: ಹೂನ್
0: ದೇಕೋ ದೇಕೋ. ಅರೆ ಚೋಗ್ರಿ ಏ ಸಾಂಪ್ ಬಹುತ್ ಬೆರಕಿ ಏ ಚೋಡಿಂಗತ್ತು ಸಿರಿಗಿರಿ ಮೇಜ್ ಜರ ಪಿಚ್ಚರ್. ಅರೆ ಚೋಗ್ರಿ ದೇಕ್ ಯಾ ನಮ್ದು ಕೇಳ್.
1: ಅಯ್ಯಾ ನೋಡಿದೆಯಪ್ಪ ಯಪ್ಪ ಶಾಲೆ ಇದ್ದಾಗ ಕಾಣಿಸ್ತೀನಿ ನಮ್ಗೊಂದು ಹಾವು ಕೊಟ್ಬಿಡಿಯಪ್ಪ.
0: ಅರೆ ಅರೆ ಅರೆ ಅರೆ ಹಿಂಗ್ ಕ್ಯಾ ಬೋಲ್ತೇ ಹಿಂಗ್ ಕ್ಯಾ ಬೋಲ್ತೇ?
1: ಯಾಕಯ್ಯಪ್ಪ
0: ಸಾಂಪ್ ಕರಿದೇಕು ಮೇರ ಪೇಡ್ಕು ಕ್ಯಾ ಕರಿಂಗ.
1: ಅಯ್ಯಾ ರೊಕ್ಕ ಕೊಡ್ತೇಯಪ್ಪ
0: ಪೈಸಾ ದೇತಿ
1: ಹೂನ್ಯಪ್ಪ.
0: ಅರೆ ಅರೆ ಅರೆ ಕ್ಯಾಪ್ತಾ ದೇತಿ ಪೈಸೆ ಕ್ಯಾಪ್ತಾ
1: ನೀ ಎಷ್ಟೊತ್ತಿ ಆಟ ಕೊಡ್ತೇಯಪ್ಪ?
0: ಅರೆ ಕ್ಯಾ ಏ ಸಾಂಪೋನ ಕ್ಯಾ ಏ ಸಾಂಪೋನ ಏ ಚೋಟಾ ಸಾಂಪೋನ.
1: ಅಯ್ಯಾ ಸಾಣದ ಬೇಡಪ್ಪ ಕಿದೇ ಒಂದ್ ಜರಿ ಬೆರಕಿದಾಗ ಅದನ್ನ ಕೊಟ್ಬಿಡಪ್ಪ.
0: ಏ ಸಾಂಪೋನ
1: ಹೂನ್ಯಪ್ಪ.
0: ಹಾ ಏ ಸಾಂಪ್ಕು ಬಹುತ್ ಬಹುತ್ ಪೈಸೆ ಹೋಗ್ತೇ 10,000
1: ಕೊಡ್ತೇಯಪ್ಪ ಅದನ್ನ
0: ದೇತಿ
1: ಕೇಳ್ರಿಯಪ್ಪ. ಈಗ ಮಂತ್ರ ಹಾಕಿ ಕೊಡಿಯಪ್ಪ, ನಾವ್ ಯಾರಿಗೆ ಕಡಿಯತ್ತಿ ಅವ್ರಿಗೆ ಕಡಿಬೇಕು ಮತ್ತ
2: ಹೋಗ ನಮಗ್ ಕಡ್ಕೊಂಡ್ ಕೂತಿದ್
0: ಮಂತ್ರ ಮಂತ್ರ
1: ಹೂನ್ಯಪ್ಪ.
0: ಅರೆ ಚೋಕ್ರಿ ಮಂತ್ರ ಡಾರಿಂಗ್ ಎತ್ತು ಎಕ್ಸ್ಟ್ರಾ ಚಾರ್ಜ್ ಹೋಗ್ತಾ.
1: ಅಯ್ಯ ಕೊಡ್ತೇಯಪ್ಪ. ಏ ತಂಗಿ ತಂಗಿ
2: ಯಾಕವ?
1: ಅಲ್ಲ ತಂಗಿ ಮಾದೇವನ ಹಾಳ ಕುಗ್ಯ ಕಳಿಸಿ ಬಂದಿ.
2: ಅಯ್ಯ ಕಳಿಸಿ ಬಂದಲ್ಲ ನೀನು
1: ತಂಗಿ. ಹಂಗಾರ ನೀ ಹಾವು ತಗೊಂಡ್ ನಾ ಕೂಶಿನ್ ತಗೊಂಡ್ಬರ್ತೀನಿ ತಂಗಿ.
2: ತಗೊಂಬ ಹೋಗವ
1: ಅಟ್ನ ಕೆಲಸ ಮುಗಿಸ ಬಿಡು. ಈಗ
2: ಕಲಾಸ ಮಾಡು ನೋಡು
1: ಬಂದೆ ತಂಗಿ.
2: ಯಾಕ ತಂದೆ
1: ಬಿಡು ತಂಗಿ ಬರ್ಕ ನಾ ಕೂಶಿನ್.
2: ಹಾ ಬಿಟ್ ನೋಡ್ಯಾಕ
1: ಬಿಡು ತಂಗಿ ಬಿಡು ಬಿಡು.
3: ನಿನ್ನ ಮನೆ ಕಡೆ ಆತಂಕ ಆಗಿರ್ಬೋದು. ಈ ಇಂದ್ರ ಸಭೆ ಬಿಟ್ಟು ರಾಜದರಬಾರಕ್ಕೆ ಹೋಗುವಂತವನಾಗ್ರು ಅನುಕ್ರಾಜ.
4: ಏನು ಆಕಾಶವಾಣಿ ನಿನ್ನ ಮನೆ ಕಡೆಗೆ ಏನು ಆತಂಕ ಆಗಿರ್ಬೋದು? ಅಯ್ಯೋ ಕೂಸಿನ ತೊಟ್ಟಿಲ ಹತ್ತಿರ ಹಾವು. ಹಾವನ ಮಾಯಿತಲ್ಲ ರೇಣುಕಾ ರೇಣುಕಾ ರೇಣುಕಾ. ಅಯ್ಯೋ ಶಿವ ಶಿವ ರೇಣುಕಾ ಮಾತನಾಡಮ್ಮ ಮಗಳೇ ಕಣ್ಣು ತೆರೆದು ನೋಡಮ್ಮ ರೇಣುಕಾ ರೇಣುಕಾ. ಪ್ರಾಣ ಹೋಗುವಾಗ ಸಂಕಟವಾಗಲಿಲ್ಲ ನಮ್ಮ ಮಗಳೇ. ಅಪ್ಪ ಅಮ್ಮ ಎಂದು ಕೂಗಿದೆ ಏನಮ್ಮ ರೇಣುಕಾ. ಪರಮೇಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ.

0: ಈಶ್ವರ ಏನು ಅನ್ಯಾಯ ಮಾಡಿದೆ ಗುರುದೇವ? ಹೆಂಡತಿ ಮಕ್ಕಳನ್ನು ಕಳೆದುಕೊಂಡು ಭೂಮಿ ಮೇಲೆ ಹೇಗೆ ಜೀವಿಸಲಿ ಪರಮಾತ್ಮ? ಇಲ್ಲಿ ಶಿವಲಿಂಗದ ಗದ್ದಿಗೆ ಮುಂದೆ ನನ್ನ ಮಗಳನ್ನು ಹಾಕಿ ಲಿಂಗಕ್ಕೆ ತಲೆ ಹೊಡೆದು ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿರುವ
1: ರಾಜ ಇಷ್ಟೊಂದು ಕಷ್ಟಗೊಂಡು ಅಗ್ನಿ ಕುಣದಲ್ಲಿ ಹಾರಿಕೊಂಡು ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಏನು ಕಾರಣ ರಣಕ ರಾಜ?
0: ಏನು ಮಾಡಲಿ ಗುರುದೇವ, ನೀನೇ ಕೊಟ್ಟಂತ ಫಲ ಸಂತಾನವನ್ನು ನೀನೇ ಕಸಿದುಕೊಂಡು ಹೋದರೆ ನಾನಿದ್ದೇನು ಪ್ರಯೋಜನ ಆಗುವುದು?
1: ಏನು ಹೇಳಕ್ಕೆ ರಾಜ, ನಿನ್ನ ಮಗಳನ್ನು ಎಬ್ಬಿಸಿ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ಸ್ವಲ್ಪ ಶಾಂತನಾಗುರು ಹೇಳಕ್ಕೆ ರಾಜ.
0: ಆಗಲಿ ಗುರುದೇವ,

0: ಏನು ರಣುಕರಾಜ, ಈ ನಿನ್ನ ಭಕ್ತಿಗೆ ಒಲಿದು ನಿನ್ನ ಮಗಳ ಪ್ರಾಣವನ್ನು ಮರಳಿ ಕೊಟ್ಟಿದ್ದೇನೆ, ಸ್ವಲ್ಪ ಮಾತನಾಡಿಸಿ ರಣುಕರಾಜ.
1: ರೇಣುಕ ರೇಣುಕ, ಪರಮೇಶ್ವರ ಇದೇನು ವಿಚಿತ್ರವು, ಸತ್ತು ಹೋದ ಮಗಳನ್ನು ಎಬ್ಬಿಸಿ ನನ್ನ ಕೈಲಿ ಕೊಟ್ಟಿ, ಎನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿ. ನನ್ನ ಮಗಳನ್ನು ಎತ್ತಿಕೊಂಡು ರಾಜ ದರ್ಬಾರಕ್ಕೆ ಹೋಗಿ ಬರುತ್ತೆ.
0: ಏನು ರಣುಕರಾಜ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗಳಿರ್ಬೇಕು ರಣುಕರಾಜ.
1: ಆಗ್ಲಿ ಕೊಡ್ದೀವ, ಇದೇ ತಿಪ್ರಾವತಿ ಕೆರೆಯಲ್ಲಿ 12 ವರ್ಷ ಕಾಲಹರಣಗೈತೀರಿ. ಆಶೀರ್ವಾದ ದಯಪಾಲ ಶ್ರೀ ಕೊಡ್ದಿ.
0: ನಿನಗೆ ಜಯವಾಗ್ಲಿ, ಹೋಗಿ ಬರುವಂತ ಗುರು ರೇಣುಕರಾಜ.

0: ನಿನಗೆ ಜೈವಾಗಲಿ ಮೊಮ್ಮಗಳೇ, ರೇಣುಕ ಮೇಲೆ ಕೇಳು. ಏನಮ್ಮ ರೇಣುಕ?
1: ಏನು ತಂದೆಯವರೇ,
0: ಇಲ್ಲಿಗೆ ಬರಲು ಕಾರಣವೇನಮ್ಮ?
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಕ್ಕೆ ಹೂವ ಪತ್ರಿ ಸೀತಳದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ತಂದೆಯವರೇ.
0: ಏನಮ್ಮ ಮಗಳೇ,
1: ಏನು ತಂದೆ?
0: ನೀನು ಚಿಕ್ಕವಳು, ಒಬ್ಬಳೇ ಹೋಗಬೇಡಮ್ಮ. ಗುಡ್ಡದಲ್ಲಿ ಹುಲಿ ಕರಡಿಗಳು ವಾಸ ಮಾಡುತ್ತಿರು. ಅದಕ್ಕಾಗಿ ನಾನೇ ಹೋಗಿ ಹೂವ ಪತ್ರಿ ಶೀತಾಳೆಯನ್ನು ತೆಗೆದುಕೊಂಡು ಬರ್ತೀನಿ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ?
1: ನಾನು ಚಿಕ್ಕವಳಿದ್ದರೆ ಆನೆ ದಂಡಿ ಗಂಜು ಮಗಳು ನಾನಲ್ಲ. ನಾನೇ ಹೋಗಿ ಹೂವ ಪತ್ರಿ ಶೀತಳದ ನೀರನ್ನು ತೆಗೆದುಕೊಂಡು ಬರುತ್ತೀನಿ ತಂದೆಯವರೇ.
0: ಏನಮ್ಮ ರೇಣುಕ?
1: ಏನು ತಂದೆಯವರೇ?
0: ಹಾಗಾದ್ರೆ ನಾನು ಹೇಳದಂತೆ ಕೇಳ್ತೀಯಲ್ಲಮ್ಮ.
1: ಆಗಲಿ ತಂದೆಯವರೇ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದರಲ್ಲಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ತಂದೆಯವರೇ.
0: ಆಗಲಿ ಅಮ್ಮ.

0: ಬಾಳೆ
1: ಏನಮ್ಮ ರೇಣು
2: ಏನ ತಂದೆಯವರೇ?
1: ಶಿವನಾಮ ಶಬ್ದವನ್ನು ಯಾವಾಗಲೂ ಬಾಯಲಿಂದ ನುಡಿತಿರ್ಬೇಕಮ್ಮ ಮಗಳು.
2: ಆಗಲಿ ತಂದೆಯವರೇ, ನೀನೇ ಹೇಳಿದ ವಿಚದಂತೆ ನಾನು ಯಾವಾಗಲೂ ಶಿವನಾಮ ಶಬ್ದವನ್ನು ನುಡುತ್ತಿರ್ತೀನಿ ತಂದೆಯವರೇ.
1: ಹಾಗಾದ್ರೆ ಹೋಗಿ ಬಾರಮ್ಮ.
2: ಆಗಲಿ ತಂದೆಯವರೇ.

0: ನಿನಗೆ ಜಯವಾಗಲೇ ಮಾಮಗಳೇ, ಇರು ಕಾಮೇಲೆ ಕೇಳು, ಇಲ್ಲಿಗೆ ಬರಲು ಕಾರಣವೇ ನಮ್ಮ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ
1: ಈ ಶಿವಲಿಂಗದ ಪೂಜೆಗೆ ಹೂವ ಪತ್ರೆ ಶೀತಲ ನೀರನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಏನಾಯ್ತಮ್ಮ ಬಿಟ್ಟು ತಿಪ್ರಾವತಿ ಕೆರೆಯಲ್ಲಿ ನನಗೆ ಜಮದಗ್ನಿ ಮನೀಶ್ವರ ಭೇಟಿ ಆಗಿದ್ರು ತಂದೆಯವರೇ.
0: ಅಂತ ಮಹಾಮುನಿಗಳ ಭೇಟಿ ಆದ್ರೆ ಬಹಳ ಒಳ್ಳೇದಾಯ್ತಮ್ಮ.
1: ಏನು ತಂದೆಯವರೇ,
0: ಏನಮ್ಮ
1: ಅಂತ ಜಮದಗ್ನಿ ಮನೀಶ್ವರ ಕೂಡ ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಮಾಡಿದ್ರು.
0: ಏನಮ್ಮ ರೇಣುಕಾ,
1: ಏನು ತಂದೆ,
0: ಅವರು ಸನ್ಯಾಸಿ ಆಶ್ರಮದವರು, ಗುಡ್ಡಗವರದಲ್ಲಿ ವಾಸ ಮಾಡುವರು. ಹಿಂದೆ ನೋಡಿದ್ರೆ ಆರು ಹರ್ದಾರಿ, ಮುಂದೆ ನೋಡಿದ್ರೆ ಮೂರು ಹರ್ದಾರಿ, ಭೂಮಿ ಸುಡುವುದಮ್ಮ ಭೂಮಿ ಸುಡುವುದು. ರೇಣುಕಾ,
1: ಏನು ತಂದೆ,
0: ಸನ್ಯಾಸಿಗಳು ಲಗ್ನನೇ ಬೇಡಮ್ಮ.
1: ಏನು ತಂದೆವರೇ,
0: ಏನಮ್ಮ
1: ಅಂತ ಸತ್ಯ ಶರಣರು ಕೂಡ ಮದುವೆ ಆದರೆ ನಮ್ಮ ಜನ್ಮ ಉದ್ಧಾರ, ಅಂತ ಮಹಾತ್ಮರ ಪಾದಧೂಳಿಯಿಂದ ನಮ್ಮ ಜನ್ಮ ಪಾವನ. ಏನು ತಂದೆಯವರೇ,
0: ಏನಮ್ಮ
1: ಆದರೆ ಅಂತ ಸನ್ಯಾಸಿ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ತಂದೆಯವರೇ.
0: ಬೇಡಮ್ಮ ಬೇಡ, ಇಲ್ಲಿ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆ ವರವನ್ನು ನೋಡಿ ಮದುವೆ ಮಾಡಿಕೊಡ್ತೀನಿ ಅಮ್ಮ.
1: ಏನು ತಂದೆಯವರೇ, ನೀನವರ ಕೂಡ ಮದುವೆ ಬೇಡ ಅಂದರೆ ನಾನು ಇದೇ ಮನೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ
0: ಸಿದ್ಧಳಾಗಿದ್ದೆ. ಏನಮ್ಮ ರೇಣುಕಾ,
1: ಏನು ತಂದೆ,
0: ಇನ್ನೊಬ್ಬಳ ಮಗಳನ್ನು ಕಳೆದುಕೊಂಡು ನಾನೆಲ್ಲಿಗೆ ಹೋಗಲಮ್ಮ. ಈ ಸದ್ಯ ನಾನು ಇನ್ನು ಕೂಡಿಕೊಂಡು ಆ ಗುರುಗಳಾಶ್ರಮಕ್ಕೆ ಹೋಗಿ ಬರ್ನು ವಾರಮ್ಮ.
1: ಆಗಲಿ ತಂದೆಯವರೇ.
2: ಓಹೋ, ಬೆಳಗಿನ ಜಾವದಿಂದಲೂ ಶುಭ ಸೂಚಕಗಳೇ ಕಂಡು ಬರುತ್ತವೆ ಅಲ್ಲ. ಓಹೋ, ಓಂ ನಮ ಶಿವಾಯ್. ಓಹೋ, ಕಾಶ್ಮೀರ ದೇಶದ ರಾಜನಾದ ರೇಣುಕ ರಾಜನು ತನ್ನ ಮುದ್ದಿನ ಮಗಳೊಂದಿಗೆ ಎನ್ನ ಆಶ್ರಮದ ಕಡೆಗೆ ಬರುವಂತೆ ಕಾಣುವುದಲ್ಲ. ಆಗಲಿ, ವಿಚಾರಿಸೋಣ.
0: ನಮ್ಮ ನಮ್ಮ ಗುರುಗಳೇ ತಮ್ಮ ಪಾದಕ್ಕೆ ವಂದನೆಗಳು.
2: ನಿಮಗೆ ಜಯವಾಲಿ ರೇಣುಕ ರಾಜ, ಇಲ್ಲಿಗೆ ಬರಲು ಕಾರಣವೇನು?
0: ಗುರುಗಳೇ, ನನ್ನ ಮುದ್ದು ಮಗಳಾದ ರೇಣುಕ ತಮ್ಮ ಕೂಡ ಲಗ್ನ ಆಗುತ್ತೇನೆ ಎಂದು ಹಠ ಮಾಡಿ ಕೂತಿರುವಳು. ಆದ ಕಾರಣ ತಮ್ಮ ಹತ್ತಿರ ಬಂದಿರುವ ಗುರುಗಳೇ.
2: ಏನು, ಎನ್ನ ಕೂಡ ಮದುವೆ?
0: ಹೌದು ಗುರುಗಳೇ.
2: ಹೇಳ ರೇಣುಕ ರಾಜ, ಬೇಡ. ಯಾಕಂದರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾಲಹರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ಅವಳೇನು ಸುಖಪಡುವಳು? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಡು. ಎನ್ನ ಕೂಡ ಮದುವೆ ಬೇಡ ರೇಣುಕ ರಾಜ, ಆ ಬೇಡ.
0: ಗುರುಗಳೇ, ಈ ಮಾತಿನ ವಿಚಾರವನ್ನು ತಾವೇ ಮಾಡಬೇಕು.
2: ಓಹೋ, ಹಾಗೆ ಆಗಲಿ.
1: ನಮ ನಮ ಗುರುಗಳೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೇವಾಲಿ ರೇಣುಕ, ಮೇಲೆ ಕೇಳು. ಏನು ರೇಣುಕ?
1: ಏನು ಗುರುಗಳೇ?
2: ಇಲ್ಲಿಗೆ ಬರಲು ಕಾರಣವೇನು?
1: ಏನು ಗುರುಗಳೇ, ತಮ್ಮ ಕೂಡ ಮದುವೆ ಮಾಡ್ಕೋಬೇಕನ್ನು ವಿಚಾರ ಮಾಡಿಕೊಂಡು ನಾನು ತಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ.
2: ಏನು ರೇಣುಕ?
1: ಏನು ಗುರುಗಳೇ?
2: ಎನ್ನ ಕೂಡ ಮದುವೆ?
1: ಹೌದು ಗುರುಗಳೇ.
2: ಹೇಳು ರೇಣುಕ, ಬೇಡ. ಯಾಕಂದ್ರೆ ನಾನು ಸನ್ಯಾಸಿ ಆಶ್ರಮದವನು, ಗುಡ್ಡಗವರದಲ್ಲಿ ವಾಸ ಮಾಡಿರುವನು, ಅಡವಿರಣದಲ್ಲಿ ಹಣ್ಣು ಹಂಪಲು ತಿಂದು ಕಾರಣಗಳಿವನು. ನನ್ನಂತ ಸನ್ಯಾಸಿ ಕಟ್ಟಿಕೊಂಡು ನೀನೇನು ಸುಖ ಪಡುವಿ? ಇಲ್ಲೇ ಹೂನಾವತಿ ಪಟ್ಟಣದಲ್ಲಿ ಒಳ್ಳೆಯವರನ್ನು ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರು. ಎನ್ನ ಕೂಡ ಮದುವೆ ಬೇಡ ರೇಣುಕ, ಬೇಡ.
1: ಏನು ಗುರುಗಳೇ, ಆದರೆ ತಮ್ಮ ಕೂಡ ನನ್ನ ಮದುವೆ ಇಲ್ಲವಾದರೆ ಮತ್ತೆ ಯಾರು ಕೂಡ ನನ್ನ ಮದುವೆ ಇಲ್ಲ ಗುರುಗಳೇ.
2: ಏನು ರೇಣುಕ, ನೀನು ಆಡು ಮಾತು ಅಕ್ಷರಿಸ ನಿಜ, ಆದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆಂಬಂತೆ ಆ ಬೆಟ್ಟದಲ್ಲಿ ಕಲ್ಲು ಮುಳ್ಳುಗಳು ಎಷ್ಟಿರುವುದೆಂದು ನೀನೇನು ಬಲ್ಲಿ ರೇಣುಕ? ಎನ್ನ ಕೂಡ ಮದುವೆ ಆಗಬೇಕಾದ್ರೆ ಪತಿ ಆಜ್ಞೆ ಬಹಳ ಗಟ್ಟಿರಬೇಕು.
1: ಅದು ಏನು ಗುರುಗಳೇ?
2: ಅದು ಏನೆಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಇಂದ್ರಗಳ ಚಲ್ಲಾಟವನ್ನೇ ನೀ ಬಿಡಬೇಕು. ಅಂದ್ರೆ ಏನೇನು ಕೂಡ ಮದುವೆ ಇಲ್ಲವಾದ್ರೆ ಇಲ್ಲ.
1: ಆಗಲಿ ಗುರುಗಳೇ, ತಾವು ಹೇಳಿದ ವಿಚಾರದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಗುರುಗಳೇ.
2: ಓಹೋ, ಹಾಗಾದ್ರೆ ವಚನ ಕೊಡುವಂತಕ್ಕೆ ಆಗೋ?
1: ಹಾಗಾದ್ರೆ ವಚನ ತೆಗೆದುಕೊರಿ ಸ್ವಾಮಿ.
2: ಆಗಲಿ, ನಿನ್ನೆಚ್ಚೆ ಅಂತಾಗಲಿ.

0: ಏನು ಪತಿದೇವರೇ,
1: ನಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡೆಯುವಂತಕ್ಕೆ ಆಗೋ?
0: ಆಗಲಿ ಸ್ವಾಮಿ, ತಮ್ಮ ವೀಚಾಚಲ ಆಶ್ರಮಕ್ಕೆ ಹೋಗಿ ನಡ್ರಿ ಪತಿದೇವರೇ. ನಮ್ಮ ನಮ್ಮ ತಂದೆಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
2: ನಿನಗೆ ಜೈವಾಗಲಿ ಮೊಮ್ಮಗಳೇ, ಮೇಲೆ ಕೇಳು.
0: ಏನು ತಂದೆಯವರೇ?
2: ಏನಮ್ಮ?
0: ನಾನಿನ್ನ ಹೋಗಿ ಬರ್ತೀನಿ ತಂದೆಯವರೇ.
2: ಹೋಗಿ ಬಾರಮ್ಮ, ಹೋಗಿ ಬಾ. ಹೋಗುವಾಗ ಕಾಮಧೇನು ಕಲ್ಪವೃಕ್ಷ ಕೂಡ ತೆಗೆದುಕೊಂಡು ಹೋಗಿ ಬಾರಮ್ಮ.
0: ಆಗಲಿ ತಂದೆಯವರೇ, ಕಾಮಧೇನು ಕಲ್ಪವೃಕ್ಷ ಕೊಟ್ಟು ನನ್ನನ್ನು ಕಳಿಸಿರಿ ತಂದೆಯವರೇ.
2: ಆಗಲಿ ಅಮ್ಮ.
0: ಏನಮ್ಮ ತಾಯಿ ಮಾದೇವಿ?
3: ಯಾಕ್ರಿ ತಾಯಿಯವರ?
0: ಅಮ್ಮ ನಾನಿನ್ನ ಹೋಗಿ ಬರ್ತೀನಿ ಅಮ್ಮ.
3: ಹೋಗಿ ಬರ್ರಿ ತಾಯಿಯವರ. ತಾಯಿಯವರ?
0: ಏನಮ್ಮ?
3: ಹುಟ್ಟಿದಂತ ಮನೆಗೆ ಮತ್ತು ಕೊಟ್ಟಂತ ಮನೆಗೆ ಕೀರ್ತಿ ತರುವಂತವರಾಗಿರಿ ತಾಯಿಯವರ.
0: ಆಗಲಿ ಮಾ ತಾಯಿ, ನೀನು ಹೇಳಿದ ವಿಚ್ಚದಂತೆ ನಾನು ನಡೆದುಕೊಂಡು ಹೋಗುತ್ತೇನೆ ಮಾ ತಾಯಿ.
3: ಹೋಗಿ ಬರ್ರಿ ತಾಯಿಯವರ, ನಿಮಗೆ ಜಯವಾಗಲಿ.
0: ಆಗಲಿ ಅಮ್ಮ.

0: ನಾನು ಹೇಳದಂತೆ ಕೇಳುವೆಯ?
1: ಆಗಲಿ ಸ್ವಾಮಿ, ತಾವು ಹೇಳದಂತೆ ನಾನು ಕೇಳುತ್ತೇನೆ. ಅದನ್ನಿರುವ ಚೆನ್ನಾಗಿ ನನ್ನ ಮುಂದೆ ಹೇಳಿರಿ ಪತಿದೇವರೇ.
0: ಹೇಳುಕ
1: ಏನು ಪತಿದೇವರೇ?
0: ಸಿಂಬೆಯನ್ನು ಮಾಡಿ ಉಸಕಿನ ಕೊಡವನ್ನು ಮಾಡಿ ನದಿಗೋಗಿ ಅನ್ನ ಪೂಜೆಗೆ ಶೀತಾಳ ನೀರು ತೆಗೆದುಕೊಂಡು ಬರುವಂತೆ.
1: ಆಗಲಿ ಪತಿದೇವರೇ, ತಾವು ಹೇಳಿದ ವಿಚ್ಚದಂತೆ ಶರಪ್ಪಿನ ಸಿಂಬೆಯನ್ನು ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನದಿಗೆ ಹೋಗಿ ತಮ್ಮ ಪೂಜೆಗೆ ಶೀತಲದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನನಗ ಹೋಗ್ಲಿಕ್ಕೆ ಆಶೀರ್ವಾದ ದಯಪಾಲಿಸ್ರಿ ಪತಿದೇವರೇ.
0: ಜಯವಾಗ್ಲಿ, ಹೋಗಿ ಬರುವಂತ. ನೋಡುವೆ ರೇಣುಕೆಯ ತಪಸ್ಸಿ ಶಕ್ತಿ ಎಷ್ಟರ ಮಟ್ಟಿಗೆ ಇಲ್ಲೇ ಜ್ಞಾನದಿಷ್ಟಿಂದ ಮರಿಗಿನಂತ ನೋಡು.

0: ನನ್ನ ಪತಿದೇವರ ಕೇಳಿದ್ರ ನಾನು ಏನಂತ ಹೇಳಬೇಕು? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿನ ದಯೆ ನನ್ನ ಮೇಲಿರಲಿ. ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕಿದ ಒಂದು ಮಾತು ನಾನು ಕ್ಷಮ ಕೇಳಬೇಕು. ಆಗಲಿ, ನನ್ನ ಪತಿದೇವರ ಹತ್ತಿರ ಆದರೂ ಹೋಗುವೆ. ನಮ್ಮ ನಮ್ಮ ಪತಿದೇವರೇ, ಇದು ಒಂದು ಮಾತು ಕ್ಷಮಿಸು ಸ್ವಾಮಿ.
1: ಎಲ್ಲ ಪವಿತ್ರವಾದ ಪಾದವನ್ನು ಮುಟ್ಟಿ ಯಾವ ಪಾಪಕ್ಕೆ ಗುರಿಯಾಗಬೇಕೆಂದರೆ ಸುಜ್ಞಾನಿತ್ರವ ನೀನು ಅಜ್ಞಾನಿಯಾಗಿ ಕುಳಿತರೆ ಮುಂದಿನ ಆಲೋಚನೆಯನ್ನು ನಾನೇನು ಹೇಳಲಿ? ಸತ್ಯ ಹಿಂಸೆಗಳು ಮಾನವನ ದಾರಿಯ ಸತ್ಯವೇ ದೇವರು. ಸತ್ಯ ಎಂಬ ತಂತ್ರ ನಡೆಯಬೇಕಾದ ಶಾಂತಿ ಎಂಬ ಕೋರನ್ನು ಆಧಾರವನ್ನಾಗಿ ಹಿಡಿದು ಸುಖ ಬಂದಾಗ ಹಿಕ್ಕುವುದು, ದುಃಖ ಬಂದಾಗ ಕುಗ್ಗುವುದು, ಇದು ಅಜ್ಞಾನಿಗಳ ಲಕ್ಷಣ. ಅಜ್ಞಾನಿತ್ರ ಶಾಂತಿ ಮುಳುಗಿದ ಬಳಿಕ ನನ್ನ ಆತಿ ನನಗೇನು ಪ್ರಯೋಜನ? ಮತ್ತೆ ನಮಗೆ ಐದು ಸಲಿಗೆ ನೀರೆರೆದರೆ ಆ ನೀರು ಹೇಗೆ ಕೆಳಗಿರುವುದು, ಹಾಗೆ ನಿನ್ನ ಈ ಮೂಡಿಕೆ ಬುದ್ಧಿ ಮೇಲೆ ಜ್ಞಾನಿನ ನೀರೆರೆದರೆ ದಾರಣಾಗಬಹುದು. ಎನೇ ಭ್ರಷ್ಟ ಮುಂದೆ ಬಿಡುವ ಬಿಡುವೆ ನಿನ್ನ ಮಂತ್ರಿಕ ಮಂತ್ರವನ್ನು. ಎನ್ನ ಹೋಮಕ್ಕೆ ಸಿದ್ಧವಾದ ಪೂಜಾ ಸಾಮಗ್ರಿಗಳನ್ನೆಲ್ಲ ಹತ್ತು ಹಕ್ಕಿಗಳ ಪಾಲು ಮಾಡಿದೆ. ಎನ್ನ ಪೂಜೆಯ ಫಲವನ್ನೆಲ್ಲ ನಿಷ್ಫಲ ಮಾಡಿಬಿಟ್ಟಿ. ಎಲ್ಲ ಮಗು ಭಾರ್ಗವ.
2: ಏನು ತಂದೆಯವರೇ?
1: ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿ ಉಳಿಲಿಲ್ಲ, ಹಾಗೆ ಎಂದು ವಚನವೂ ಬರುತ್ತಿರಲಿಲ್ಲ. ಈ ನಿನ್ನ ತಾಯಿ ಮುಖವನ್ನು ನೋಡಲಾರೆ, ಬೆಟ್ಟದಲ್ಲಿ ಹೋದ ನಿನ್ನ ತಾಯಿನ ಕಡೆ ಸುಟ್ಟಾಗಿರುವಂತ ನಾಗಮಗು. ಪುತ್ರಿ ಹಾಡಿಗಳಿರ ಏನು ಮಾಡಲಿ, ನಿಮ್ಮನ್ನು ಸುಟ್ಟು ಭಸ್ಮ ಆಗಲಿ, ನಿನ್ನನ್ನು ಏನು ಮಾಡಲಿ? ಈಗ ಕಡಿಯಲೋ ಸುಡಲೋ ಅಥವಾ ಕರಗಿಸಿದ ಕರ್ರನೆ ಕರೆಯಲು ಅಥವಾ ನಿನ್ನ ಹೃದಯವನ್ನೇ ಸರ್ರನೆ ಸೀಳೆ ಹಾಕಲು ಏನು ಮಾಡಲಿ ನಿನ್ನನ್ನೀಗ? ನಿನ್ನ ಮೈಯಲ್ಲಿ ಮಹಾ ಕೆಟ್ಟರು ಹೊರಟು ನಿನ್ನಿಂದ

ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಜೀ ಭ್ರಷ್ಟ ಮುಂಡೆ, ಏನೇ ರೇಣುಕ, ನಿನ್ನನ್ನು ಏನು ಮಾಡಲಿ? ಕಡಲು ಸುಡಲು ಅಥವಾ ಕರಗಸದಿಂದ ಕರ್ರನ್ನು ಕೊರೆಯಲು ನಿನ್ನ ಹೃದಯವನ್ನ ಸರ್ರ ಸೀಳಿ ಹಾಕಲ ಪರಮಾತ್ಮ. ಈಗ ನನ್ನ ಮೈಲಿ ಮಾರವಾಗಿರುವುದು ಆಗಲಿ. ನನ್ನ ಪತಿದೇವರ ದಯದಿಂದ ನಾನು ಎಲ್ಲಾದ್ರೂ ಹೋಗಿ ಈ ನನ್ನ ಮೈಲಿರುವಂತ ರೋಗವನ್ನು ನಾನು ನಿವಾರಣೆಗೆ ಬರುತ್ತೇನೆ ಸ್ವಾಮಿ.

0: ತಂದವರು.
1: ನಾನು ಆದಿಶಕ್ತರು ಹೆಣಕರಿದ್ದ ನನ್ನ ತಂದೆಯವರೇ.
0: ಇಲ್ಲಾಕ್ ಬಂದ್ರೆ ಮಾತಾಡ.
1: ಏನು ತಂದೆಯವರೇ, ನನ್ನ ಪತಿದೇವರ ಪೂಜೆಗೆ ಸೆರಪಿನ ಸಿಂಬಿನ ಮಾಡಿ ಉಸಿಗಿನ ಕೊಡವನ್ನು ಮಾಡಿ ನಾನು ನದಿಗೆ ಹೋಗಿ ನೀರ ತೆಗೆದುಕೊಂಡು ಬರುವ ಸಮಯದಲ್ಲಿ ಚಿತ್ರ ಗಾಂಧರ್ ಎಂಬ ರಾಜ ತನ್ನ ಪತ್ನಿಯರು ಕೂಡ ಜಲಕ್ರೀಡೆಗಳ ಆಡುವ ಸಮಯದಲ್ಲಿ ಮನಸ್ಸತ್ತು ಕ್ಷಣ ಮಾತ್ರ ನಿಂತುಕೊಂಡಾಗ ಉಸುಗಿನ ಕೊಡ ಒಡೆದು ಹೋಯ್ತು. ಆದೇ ಶೇಷನ ಹರಿದು ಹೋದರು, ಪುನಃ ಉಸುಕಿನ ಕೊಡ ಆಗಲಿಲ್ಲ. ಆದೇ ಶೇಷನ ನನ್ನ ಕೈಗೆ ಸಿಗಲಿಲ್ಲ. ನನ್ನ ಪತಿದೇವರ ಹತ್ತಿರ ಬಂದು ಅವರ ಪಾದಕ್ಕೆ ಕ್ಷಮೆ ಕೇಳಿದ್ರೆ ಅವರನ್ನು ನಂಬಲಿಲ್ಲ. ಶ್ರೀ ಭ್ರಷ್ಟ ಮುಂಡೆ ಏನಾರು ಹೇಳುಕ, ನಿನ್ನ ಮೈಲಿ ಕೆಟ್ಟ ಮಾರ್ಗ ಒಡೆದು ಶ್ರಾಪ ಕೊಟ್ಟಿದ್ದಾರೆ ತಂದೆಯವರೇ. ಆದ ಕಾರಣ ಇಂಥ ಘೋರ ಕಾಂತ್ರ ತಿರುಗುತ್ತಾ ತಮ್ಮ ಹತ್ತಿರ ಬಂದೇನು ಗುರುಗಳೇ?
0: ಏನು ಮಾತಾಯಿ, ಮೇಲೆ ಮಳೆ ಸುರುತ್ತಿರುವುದು ಬೇಗನೆ ಒಳಗಬಾರ ಮಾತಾಯಿ.
1: ಏನು ತಂದೆಯವರೇ?
0: ಏನಮ್ಮ,
1: ನನ್ನ ಮೈಯಲ್ಲಿ ಕೀವ ನೆತ್ರ ಸುರುತ್ತಿರುವುದು ಹೇಗೆ ಬರಲಿ ತಂದೆಯವರೇ ನಿನ್ನ ಮನೆಯಲ್ಲಿ?
0: ಏನಮ್ಮ, ಇಂಥ ಕೀವ ರಕ್ತಕ್ಕೆ ಹೆಸು ಮಗನ ನಾನಲ್ಲ. ಬೇಗನೆ ಒಳಗಬಾರಮ್ಮ, ನಿನ್ನ ಮೈಯಲ್ಲಿದ್ದಂತ ರೋಗ ಉದ್ಧಾರ ಮಾಡಿ ಕಳಿಸ್ತೀನಿ ಮಾತಾ.
1: ಆಗಲಿ ತಂದೆಯವರೇ,

0: ಓಂ ನಮ ಶಿವ.
1: ಅಯ್ಯೋ ಶಿವ ಶಿವ, ಶಂಕರ ಪರಮಾತ್ಮ, ಇದೇನು ವಿಚಿತ್ರ, ಏನು ತಂದೆವರೇ?
2: ಏನಮ್ಮ
1: ಈ ನಿನ್ನ ಭಕ್ತಿಯನ್ನು ನೋಡಿ, ನಾನು ಧನ್ಯ ಧನ್ಯಳದಂತಂದೇವ್ರಿ. ಈ ಅಕ್ಕೈ ಜೋಗ ಅನ್ನುವಂತ ಕೀರ್ತಿ ಈ ನಾಡಿ ನಾಡಿನಲ್ಲಿ ಸಾರುತ್ತಿರಲಿ. ನಾನಿನ್ನು ಹೋಗಿ ಬರ್ತೀನಿ, ಆಶೀರ್ವಾದ ದಯಪಾಲಿಸ್ರಿ ತಂದೆಯವರೇ.
2: ನಿಮಗೆ ಜಯವಾಗಲಿ ಮತ್ತೆ ಹೋಗಿ ಬಾ.
1: ಆಗಲಿ ತಂದೆಯವರೇ.
0: ಅಕ್ಕಯ್ಯ

0: ಆತ್ಮ ನನ್ನ ಪತಿದೇವರ ದಯದಿಂದ ನನ್ನ ಮೈಲಿರುವಂತ ರೋಗನು ನಿವಾರಣೆ ಆಗಿರುವುದು. ಆಗಲಿ, ನನ್ನ ಪತಿದೇವರ ಹತ್ತಿರ ಹೋಗಿ ಅವರ ಪಾದಕ್ಕೆ ಕ್ಷಮ ಕೇಳಬೇಕು. ನಮ್ಮ ನಮ್ಮ ಪತಿದೇವರೇ, ತಮ್ಮ ಪಾದಕ್ಕೆ ವಂದನೆಗಳು.
1: ಶ್ರೀತೃಗತ್ರಿಗಳು ಈ ಪವಿತ್ರವಾದ ಆಶ್ರಮದಲ್ಲಿ ಕಾಲಿಟ್ಟು ಮತ್ತೊಬ್ಬ ಬಗ್ಗೆ ನೀನು ಗುರಿಯಾಗಬೇಕೆಂದ್ರೆ ಏನು ಹೇಳುಕ?
0: ಏನು ಪತಿದೇವರೇ,
1: ನೀನು ಅಲ್ಲದ ಕಾರ್ಯವನ್ನು ಮಾಡಿ ನಿನ್ನ ಕಾಲವಿಲ್ಲಿ ಕಲ್ಲಾಕಿಕೊಂಡ್ರೆ ಮುಂದಿನ ಆಲೋಚನೆ ನಾನೇನು ಹೇಳಲಿ? ನಿನ್ನ ರೋಗಿಯ ಎಲ್ಲಿ ಮಾಡಿದ ಅಲ್ಲಿ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ಹೇಳುಕ?
0: ಏನು ಪತಿದೇವರೇ,
1: ಕೊಬ್ಬಿದ ಕಬ್ಬನ್ನು ಕಡಿದು ಕಾಣದಲ್ಲಿ ನೋಡಿ ಹಿಂಡಿ ಇಪ್ಪಾಗು ಪರ್ಯಂತ ನುರಿಸಿದ್ರು ತನ್ನ ಗುಣವನ್ನು ಬಿಡಲಿಲ್ಲ. ಮುಂದೆ ಪಾಕುಳಂತ ಸಕ್ಕರೆ ಆಗೋದು. ಏನು ಹೇಳುಕ?
0: ಏನು ಪತಿದೇವರೇ,
1: ಬಂಗಾರವನ್ನು ಬೆಂಕಿಲಿ ಹಾಕಿದ್ರೆ ಏನು ತಿನ್ನುವುದು? ಗದೆ ಉಳ್ಳಂತ ಒಡೆ ವಸ್ತು ಆಗೋದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನಲ್ಲಿ ಆಸೆ ಎಂಬ ಅಹಂಕಾರ ತುಂಬಿದ್ರೆ ಅನೇಕ ನಿನಗೆ ಅನ್ಯಾಯ ಮಾಡಬೇಕು. ಏನು ರೇಣುಕ
0: ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿಂದ ಒಳಗೆ ಹೋಗು, ಅಲ್ಲಿಗೂ ನನ್ನನ್ನು ಮುಟ್ಟಬೇಡ.
0: ತಾವು ಈಗಂದರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಮಕ್ಕಳಂದ್ರೆ ಹೇಗಿರಬೇಕು?
0: ಹೇಗಿರಬೇಕು ಪತಿದೇವರೇ,
1: ಕಾರ್ಯದಲ್ಲಿ ಮಂತ್ರಿ ಅಂತಿರಬೇಕು, ಮನೆಯಲ್ಲಿ ದಾಸಿ ಅಂತಿರಬೇಕು, ಊಟ ಮಾಡಿಸುವುದರಲ್ಲಿ ತಾಯಿ ಸಮಾನಾಗಿರಬೇಕು, ಪ್ರೇಮದಲ್ಲಿ ಗಂಡನ ಇಚ್ಛೆ ಅಂತಿರಬೇಕು, ಸಮಯ ಬಂದಾಗ ಧೈರ್ಯಶಾಲಿ ಆಗಿರಬೇಕು. ಇಂಥ ಹೆಣ್ಣು ಮಕ್ಕಳಿದ್ದು ಅವರು ಕೈಲಾಸವಾಗುವುದು. ಏನು ರೇಣುಕ?
0: ಏನು ಪತಿದೇವರೇ,
1: ನಿನ್ನ ರೋಗಿ ಎಲ್ಲಿ ನಿವಾರಣೆಯಾಗಿ ಹೋಗು, ಅಲ್ಲಿಗೆ ನನ್ನನ್ನು ಮುಟ್ಟಬೇಡ.
0: ಪತಿದೇವರೇ, ಹೆಣ್ಣು ಮಕ್ಕಳಿಗೆ ತವರ ಮನೆ ಎಲ್ಲಿವರೆಗೆ ರೀ? 12 ವರ್ಷದವರೆಗೆ ತವರ ಮನೆ, 12 ವರ್ಷ ಮೀರಿದ ನಂತರ ಕೊರಳಿಗೆ ಮಾಂಗಲ್ಯ ಸೂತ್ರ ಧಾರಣ ಆದ ಮೇಲೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡನ ಹೊರತೆ ದೇವರಿಲ್ಲ. ಪತಿದೇವರೇ, ತಾವು ಹೀಗಂದ್ರೆ ನಾನು ಎಲ್ಲಿಗೆ ಹೋಗಬೇಕು ಸ್ವಾಮಿ?
1: ಏನು ರೇಣುಕ?
0: ಏನು ಪತಿದೇವರೇ,
1: ಹೆಣ್ಣು ಕೆಟ್ಟರೆ ತವರು ಮನೆ, ಹೊಣ್ಣು ಕೆಟ್ಟರೆ ಅಕ್ಕ ಸಾಲಿಗೆ ಮನೆ. ನೀನು ಬೇಕಾದ ಕಡೆ ನಾನೇನು ಮಾಡಲಿ?
0: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಪತಿದೇವರಿಗೆ ಅಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಗಿಡ ರಕ್ಷೆಯಾಗಿ ಹುಟ್ಟಿದರೆ ಅದರ ಕೆಳಗೆ ಕೂತು 4-6 ಮಂದಿ ಸಂತೋಷ ಪಡೀತಿದ್ದರು. ಅದಕ್ಕಿಂತ ಹೀನವತ್ತು ಎನ್ನ ಹೆಣ್ಣಿನ ಜನ್ಮ. ಪರಮಾತ್ಮ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಮಣ್ಣಾಗಿ ಹುಟ್ಟಿದರೆ ಸಾವಿರ ಸತ್ ಪುರುಷರ ಪಾದ ಧೂಳಿಂದ ಪಾವನಾಗ್ತದೆ ಎನ್ನ ಹೆಣ್ಣಿನ ಜನ್ಮ. ನನ್ನ ಪತಿದೇವರಿಗೆ ಎಷ್ಟೊಂದು ಹೇಳಿದ್ರೆ ಸ್ವಲ್ಪ ಆದ್ರೂ ಕರುಣ ಬರಲಿಲ್ಲ. ಏನು ರೇಣುಕ, ನಿನ್ನ ರೋಗ ಎಲ್ಲಿ ನಿವಾರಣೆ ಆಗಿರುವುದು? ನೀನು ಅಲ್ಲಿಗೆ ಹೋಗು, ನನ್ನನ್ನು ಮುಟ್ಟಬೇಡ. ಶಿವ ಶಿವ ಶಂಕರ, ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ನದಿಯಾಗಿ ಹುಟ್ಟಿದರೆ ಆ ನದಿ ಒಳಗೆ ನೀರ ಕುಡಿದಂತ ಜನರು ಎಷ್ಟು ಸಂತೋಷ ಪಡೆಯುತ್ತಿದ್ದರು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ನಾನು ಒಂದು ಹೆಣ್ಣಾಗಿ ಹುಟ್ಟುವುದಕ್ಕಿಂತ ಮೊದಲು ಅಣವೆಯಲ್ಲಿ ಒಂದು ಕಲ್ಲಾಗಿ ಹುಟ್ಟಿದರೆ ಆ ಕಲ್ಲು ಗುಡಿ ಗುಂಡಾರವಾಗುತ್ತಿತ್ತು. ಅದಕ್ಕಿಂತ ಹೀನ ಮತ್ತು ಎನ್ನ ಹೆಣ್ಣಿನ ಜನ್ಮ. ಇರಲಿ, ನನಗೆ ಬಂದದ್ದು ಬರಲಿ, ಆ ಸದ್ಗುರುವಿಂದ ಏ ನನ್ನ ಮೇಲಿರಲಿ. ಈ ನನ್ನ ಪತಿದೇವರು ಹೀಗಂದರೆ ನಾನು ಇದೇ ಗೋರಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳೇಬೇಕು. ಇದೇ ಗುಡ್ಡಗವರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವೆ.

0: ಶಂಕರ ಪರಮಾತ್ಮ ಆಗಲಿ, ನನ್ನ ಪತಿದೇವರ ದಯದಿಂದ ನಾನು ಇದೇ ಘೋರ ಕಾಂತರ ತಿರುಗುತ್ತಾ ಎಲ್ಲಾದ್ರೂ ಕಾಲಹರಣಗಳಿಯಬೇಕು. ಇದೇ ಗುಡ್ಡಗ ಮರ ತಿರುಗುತ್ತಾ ನಾನು ಎಲ್ಲಾದ್ರೂ ಹೋಗುವ.
1: ಏ ತಂಗಿ,
2: ಯಾಕವ
1: ಇಲ್ಲ ಬಗ್ಗೆ ಬಂಜ್ ಮಾಡ ತಂಗಿ, ಬಂಜಿನಾಳ ಕೆಡಕೋಬೇಡ, ಸ್ವಂಟೋನಿಗೆ ಹೋಗ್ಕತಿ.
2: ಮತ್ ಹ್ಯಾಂಗ ಮಾಡ್ಲ ಏನೇನ
1: ದೂರ ಮ್ಯಾಗ ನಿಂದ್ರವ?
2: ದೂರ ಮ್ಯಾಗ ನಿಂದಿರ್ತೀನಿ.
1: ಯಾಕಂದ್ರೆ ಎಲ್ಲ ಮೂರ್ ಮಂದಿ ಮಕ್ಳಿದ್ರು ಮೂರ್ ಮಂದಿ ಸತ್ತಾರ
2: ಸತ್ತಾರ.
1: ಈಗ ಬಂಜಿನ ಮಕ್ಳ ಇಲಕ್ಕಿಗೆ
2: ದೂರ ಮ್ಯಾಗ ನಿಂದಿರ್ತೀನಿ.
1: ದೂರ ಮ್ಯಾಗ ನಿಂತ್ಬಿಡವ ಬಾಲ.

0: ತಂಗಿ.
1: ಯಾಕವ
0: ಮಂಜಿನಲ್ಲಿ ಕಡ್ಕೊಂಡೇನ?
1: ಅಯ್ಯ ದೂರ ಮ್ಯಾಗ ಬಂದಿನೇನ
0: ಕಡ್ಕೊಂಡು ನೋಡಿ ಕೊಡಿ ಕಚ್ಚಿ ಕಡಿ ಕಿಚ್ಚಿಗೆ ನೋಡಲಿ. ಹಾಗೇನು ಹುಚ್ಚಮಾಲಿ ಮಕ್ಕಳಾಗುದು ಸ್ವಂತ ಮನೆ ಹೋಗಿ ಒಟ್ಟು.
1: ಯಾಕೆ ಒಟ್ಟಾಗಂಗಿಲ್ಲ?
0: ಆಗುದಿಲ್ಲ, ಇವನ್ ಹೇಳಿ ಕೇಳ್ಕೊಂಡಿ ಸಣ್ಣ ಗುದಿನ ಕಟ್ಟಿ ಮುಕ್ಳಂಗ ಸ್ವಂತ.
1: ಯಾಕೆ ಹೆಂಗ್ ಮಾಡಿ ಏನೇನು?
0: ನಿನಗ ಆಗುದಿಲ್ಲ ನೋಡಿ ಹೆಂಗ್ ಮಾಡ್ತಿ?
1: ಅಲ್ಲ ಯಾಕನಾದ್ರೂ ಸಣ್ಣ ಕೇಂದ್ರ ಹೌದಲ್ಲ.
0: ಹೌದು,
1: ನಾ ಹೆಂಗಾರ ಮಾಡ್ತೀನಿ ಬಿಡು. ನಿನ್ ದೊಡ್ಡ ಬಸ್ ನಿಂತ ಹೆಂಗ ನೀನ?
0: ನಂದ್ಯಾಕ ಚಿಂತೆ ಮಾಡ್ತೀಯ ಕೋಡಿ? ನಾನು ಮಂದಿಗೆ ಒಂದೊಂದು ಹಡಕಿನ ಯಾವಾಗ ಗಜ್ಜಿಗೆ ಅಡ್ಡೆ ಹಡಕಿನ. ಹೌದು, ಯಾರು ಸುಲ್ಲಿ ಹಾಕಿದಿನ?
1: ಅಲ್ಲ ಯಾಕೆ ಎಟ್ರ ಉಚ್ಚಿದ್ಯ ನೀನು?
0: ಯಾಕೆ
1: ಒಂದ್ ಆಡಿದ್ರೆ ಕಸ್ಕಿ ತೊಕ್ಕದ ಎಡ್ಡೆ ಹೆಂಗ್ ಆಡ್ತಿ ನೀನು?
0: ಎಡ್ಡೆ ಮಕ್ಕಳು ಆಡೋದು ಔಷಧ ಕೊಡ್ತಿಲ್ಲ
1: ಗೊತ್ತಿಲ್ಲ ನೀನು?
0: ಯಾವ ಅಂಗಡಿಯಾಗಿರ್ತಾವಲ್ಲ ಬಾಟ್ಲಿ 12 ಹಾಕಿದ್ ಹನ್ನೆರಡು ಮಕ್ಕಳು ಒಮ್ಮೆ ಹರಿತೀನಿ ನಾನು.
1: ಯವ ಏನ್
0: ಸತ್ರ ಬೇಕಾರ ಆರುಳಿತಾವ್ ಮೂರ್ ತಗೊಳಕ್
1: ನನಗ್ ಮೂರ್ ಇರ್ಲಿ ಅಳವ
0: ಇರ್ಲಿ. ತಂಗಿ ಇವ್ರ ಯಾರು ಕುತ್ತವ್ರು?
1: ಇಲ್ಲಿ ಯಾರ ಕುತ್ತಾರ ನೋಡ್ಯವ ನೀನೆ?
0: ಎಲ್ಲಮ್ಮ ತಾಯಿಯವ್ರು ಕುತ್ತಾರ ತಂಗಿ.
1: ಹೌದಕ್ಕ.
0: ಯಾಕ್ರಿ ತಾಯಿಯವ್ರ?
2: ಏನಮ್ಮ
0: ಇಲ್ಲೇ ಕೂತಿರಿ ತಾನ ಹಡವ
2: ನೋಡಮ್ಮ ತಾಯಿ. ನನಗೆ ಫಲಸಂತಾನವಿಲ್ಲ, ಸಾಕ್ಷಾತ್ ಸಮ್ಮನ ಹತ್ರ ಹೋಗಿ ಫಲಸಂತಾನ ಪಡೆದುಕೊಂಡು ಬರ್ತೀನಿ ಮಾ ತಾಯಿ.
0: ಏನ್ರಿ ತಾಯಿಯವ್ರ?
2: ಏನಮ್ಮ
0: ಫಲಸಂತಂತರ ಕಷ್ಟೂರ್ ಯಾಕೆ ಹೋಗ್ತೀರಿ? ರಂಗ ಬಾಳೆಹಣ್ಣ ನಿಂಬೆ ಹಣ್ಣ ಕೊಬ್ಬರಿ ಗಿಡ ನಾನಾ ತರದ ಪದಾರ್ಥ ಕಟ್ಟಿವಲ್ರಿ ತಾಯಿ.
2: ನೋಡಮ್ಮ ಫಲಸಂತಾನ ಬಂದ್ರೆ ಗುರುತಿಲ್ಲ.
0: ಇಲ್ಲ ತಾಯಿಯವ್ರ
2: ಆಗಲ್ಲಮ್ಮ, ನನ್ನ ಹೊಟ್ಟೆಲೆ ಮಕ್ಕಳಿಲ್ಲ, ನಾನು ಪರಮಾತ್ಮ ಮೇಲೆ ಹೋಗಿ ಮಕ್ಕಳ ಪಡೆದುಕೊಂಡು ಬರ್ತೀನಿ ಮಾ ತಾಯಿ.
0: ಏನ್ ಹೊಟ್ಟೆ ಮಕ್ಕಳಿಲ್ರಿ?
2: ಅಮ್ಮ ಇಲ್ಲ
1: ಒಂದು ವಾರದಲ್ಲಿ
0: ಸೋಮ ಅಯ್ಯವ.
2: ಏನಮ್ಮ ತಾಯಿ, ನಾನು ಗೊಡ್ಡಿನಂದ್ರೆ ಗೊಡ್ಡಿನಲ್ಲ, ಬಂಜಿನಂದ್ರೆ ಬಂಜಿನಲ್ಲ, ನನ್ನ ಹೊಟ್ಟೆಲೆ ಮೂರು ಮಂದಿ ಮಕ್ಕಳಿದ್ದಾರೆ ಮಾ ತಾಯಿ.
0: ಮೂರು ಮಂದಿ ಮಕ್ಕಳಿದ್ರೆ ಮತ್ತಾಗ ಮಕ್ಕಳ ತರ ಹೊಕ್ಕೆ ಕಾಲ ಮನೆಯ ಮಾತೆ ಅವನು ಅಕ್ಕ ತಂಗಿನ ಬರಕ್ಕೆ ಒಂದ ಆಗಿದ್ರು
1: ಕಟ್ ಮಾಡ್ತಿದ್ರು
0: ಆಪರೇಷನ್ ಹಾಕಿದ್ದಿಲ್ಲ ಬೆಂಗಳೂರದಾಗ. ಅಲ್ರಿ ತಾಯಿಯವರ, ಮೂರು ಮಂದಿ ಮಕ್ಕಳಿದ್ರು ಮತ್ತಾಗ ಮಕ್ಕಳ ತರ ಹೊಂಟಿರಿ?
2: ನೋಡಮ್ಮ ತಾಯಿ, ನನ್ನ ಮೂರು ಮಂದಿ ಮಕ್ಕಳು ತನ್ನ ತಂದೆ ವಚನ ಮೀರಿ ಸಲುವಾಗಿ ನನ್ನ ಮೂರು ಮಂದಿ ಮಕ್ಕಳ ಮೇಲೆ ನನ್ನ ಪತಿದೇವ ಜಮದಗಿರಿ ಮುನೇಶ್ವರ ತನ್ನ ಉರಿಗಳ ನೇತ್ರ ತೆರೆದರ, ನನ್ನ ಮೂರು ಮಂದಿ ಮಕ್ಕಳು ಸುಟ್ಟು ಬಸ್ಲು
0: ಸುಟ್ಟು ಹೋಗ್ಯಾರ ತಾಯಿಯವರ.
2: ಏನಮ್ಮ ಅಲ್ಲ ಎಷ್ಟು ಹೇಳಿದ್ರೆ ನಾನು ಕೂಡ ಚೇಷ್ಟ ಮಾಡ್ತೀನಿ ಬಿಡಕ್ಕ ನಿನ್ ಕಣ್ಣು.
0: ಹೌದ ತಂಗಿ?
3: ಅಕ್ಕ ಯಾಕ ಓಟು ಒಳಕ ಹೋಗ್ಯಾಳ ಅಕ್ಕ?
0: ಏನು ಕಾಣಿಸೋದು ಕಣ್ ಕದ ಎಲ್ಲಮ್ಮ?
1: ಯಾಕ ಅಯ್ಯೋ ಒಂದ್ ಮಳ ಒಳಕ್ಕೆ ಹೋಗ್ಯಾವ
0: ಬಾಳ ಒಳಕ್ ಹೋಗ್ಯಾವ
1: ಕಣ್ಣ ನಾನು ನಿನ್ನ ಅಯ್ಯ ನೀನು ಆಲೇವ ನೀನು ಆಲೇಕ ಅಯ್ಯ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಕಿರಿಮಣಿ ಚೌಕ ಮೇಲೆ ಮೂರ್ಥಳಾಗ ಮಾಮಗಳೇ.
1: ಏನು ತಂದೆವರಿ, ನಾನು ಕುಂದರಲ್ಲಿ ಬಂದಿಲ್ಲ, ನಿಂದ್ರಲ್ಲಿ ಬಂದಿಲ್ಲ, ನನ್ನ ತಂದೆ ಶಿವಾಸನ ಗದ್ದಿಗೆ ನಾನೇನು ಸುಖದಿಂದ ಬಂದಿಲ್ಲ ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆ,
0: ನಿನಗೆ ಬಂದ ಕಷ್ಟವನ್ನು ಎನ್ ಮುಂದೆ ಹೇಳಲಾರದೆ ಮತ್ತೆ ಯಾರ ಮುಂದೆ ಹೇಳಬೇಕಂದ್ರೆ?
1: ಹಾಗಾದ್ರೆ ಹೇಳುತ್ತೇನೆ ಕೇಳು ತಂದೆಯವರೇ.
0: ಅದೇನಿರುವ ಚೆನ್ನಾಗಿ ಹೇಳು ಮಾಮಗಳೇ.
1: ಏನು ತಂದೆಯವರು?
0: ಏನಮ್ಮ,
1: ಬೀಸರು ಮನೆಗೆ ಬೀಸಲಿಕ್ಕೆ ಹೋದರೆ ಬಂಜಿ ಬರ್ತೆ ಅಂದು ಬಾಗಿಲು ಮುಚ್ಚಿದ್ರು ತಂದೆಯವರೇ.
0: ಆಗಲಿಮ್ಮ,
1: ಕೊಟ್ಟರು ಮನೆಗೆ ಕೊಟ್ಟಲಿಕ್ಕೆ ಹೋದರೆ ಗೊಡ್ಡಿ ಬರ್ತೆ ಅಂದು ತಟ್ಟಿ ಮುಚ್ಚಿದ್ರು ತಂದೆಯವರೇ.
0: ಏನಮ್ಮ ಇದು ಅಲ್ಲದೆ?
1: ಏನು ತಂದೆಯವರೇ, ನನಗೆ ಕುಡ್ಡ ಮಗನರ ಕೊಡು, ಕೂಳ ಮಗನರ ಕೊಡು, ಪೈಲೆ ಫಲಸಂತನ ಕೊಟ್ಟು ನನಗೆ ಶಾಂತಿ ಪಡಿಸು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರೇ,
0: ನನಗೆ ಗೊಡ್ಡಿ ಬಂಜಿ ಅನ್ನೋರು ಅವ್ರ ಯಾರಮ್ಮ ಮಾಮಗಳೇ?
1: ಏನು ತಂದೆಯವರೇ, ಹಾದಿ ಮನಿ ಮಾತಂಗಿ ಜವಳಬಾಯಿ ಸತ್ಯವ ಮೇಲು ಕರೆಯವ ಇವರು ಮೂರು ಮಂದಿ ಅಕ್ಕ ತಂಗಿ ನನಗೆ ನಿಂದೆ ಆಡಿದರು ತಂದೆಯವರೇ.
0: ಏನು ಮಾಮಗಳೇ,
1: ಏನು ತಂದೆಯವರು,
0: ನಿನಗೆ ಗೊಡ್ಡಿನ ಅಂದ್ರೆ ಏನೇನು ಗೊಡ್ಡಿನಲ್ಲ, ಬಂಜಿ ಅಂದ್ರೆ ಬಂಜಿನಲ್ಲ, ನಿನ್ನ ಹೊಟ್ಟೆಯಲ್ಲಿ ಮೂರು ಸಂತಾನಗಳು, ಇಲ್ಲದ ಸಂತಾನ ನಾನಿಲ್ಲಿ ತಂದು ಕೊಡ್ಲೆ ಮಾಮಗಳೇ. ಏನು ಮಾಮಗಳೇ,
1: ಏನು ತಂದೆಯವರೇ,
0: ನೀನು ಬಂದದಾರಿ ತಿರುಗಿ ಮನೆಗೆ ಹೋಗ ಮಾಮಗಳೇ.
1: ಏನು ತಂದೆಯವರೇ,
0: ಏನಮ್ಮ,
1: ನೀನು ಫಲ ಸಂತಾನ ಕೊಟ್ರೆ ನಾನು

0: ಹೋಗ್ತೇನೆ.
1: ನೀನು
0: ಪಲಸಂತನ ಕೊಡದಿದ್ದರೆ ಇಲ್ಲೇ ನನ್ನ ತಂದೆಯ ಶಿವಾಸನ ಗದ್ದೆಗೆ ತಲೆಯನ್ನು ಹೊಡೆದುಕೊಂಡು ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿರುವ.
1: ಓಹೋ, ಏನು ಹೊಟ್ಟವಾರಿ ಅಲ್ಲಮ್ಮ, ನಾನು ಪಲಸಂತಾನ ಕೊಟ್ಟರೆ ತಿರುಗಿ ಮನೆ ಹೋಗಳಂತೆ, ಇಲ್ಲವಾದ್ರೆ ಇಲ್ಲಿ ನನ್ನ ಲಿಂಗಕ್ಕೆ ಹಣೆ ಹೊಡೆದುಕೊಂಡು ಪ್ರಾಣ ಕೊಡ್ಲಿಕ್ಕೆ ಸಿದ್ಧಳಾಗಿರುಳು. ಓಹೋ, ಇರಲಿ, ನನ್ನಲ್ಲಿ ಇರುವುದು ಒಂದೇ ಒಂದು ಸಂತಾನ, ಅದು ಯಾವುದೆಂದರೆ ವೀರಪುರುಷರಾಮ. ಅದನ್ನಾದ್ರೂ ಕೊಟ್ಟನು
0: ಆಗಲಿ ತಂದೆಯವ್ರೆ, ಅದನ್ನಾದ್ರೂ ಕೊಟ್ಟು ನನ್ನ ಮೇಲೆ ದಯ ತೋರಿ ತಂದೆಯವ್ರೆ.
1: ಆಗಲೇ ಮಾಮಗಳೇ,

0: ಯಾಕವ
1: ಏನ್ ಮಾಡಕತ್ತಿ ಮನೆಗೆ ತಂದ?
0: ಏನ್ ತಂದಾ ಕೇಳ್ದನ
1: ತಂಗಿ?
0: ಓಯವ
1: ಬಾರವ ಇಲ್ಲಿ.
0: ಯಾಕ
1: ಇಲ್ಲಿ ಯಾದ ಶಕ್ತಿ ನನ್ಕೊಂಡು ಬಾಳೆ ತನಗ ಮಾತಾಡ್ಲಕತ್ತಾರ?
0: ಇವ ಬಾಳ್ ಚಲೋ ಆಯ್ತು ನೋಡ.
1: ಹಿರಿಗುಡ್ಡಕ್ ಹೋಗಿ,
0: ಹಿರಿಗುಡ್ಡಕ್ ಹೋಗಿ
1: ಮಾತಾಯವ್ರಿಗೆ ಭೇಟಿಯಾಗಿ,
0: ಆ ಮಾತಾಯವ್ರಿಗೆ ಭೇಟಿಯಾಗಿ
1: ಬಾಣೆತನ ಆಗಿದ ಅಥವಾ ಇಲ್ಲೋ?
0: ಬಾಣೆತನ ಆಗ್ಯದ ಅಥವಾ ಇಲ್ಲೋ
1: ನೋಡ್ಕೊಂಬಾ ತಂಗಿ,
0: ನೋಡ್ಕೊಂಬಾಯವ.
1: ಯವ ಮಿಸ್ಯವ?
0: ಯವ ನನಗ ಹೇಳಿದೆ. ಏ ಅಕ್ಕ ನಾ ಸಣ್ಣಕ್ಕಿ.
1: ಹೌದು
0: ಯವ ದೂರವರ ದಾರಿ, ನನಗ ಅಲ್ಲಿ ತನಕ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಡ್ ಬರೋದ ಆಗಲ್ವಾ? ನೀನೇ ಹೋಗಿ ಬಾ.
1: ನೀ ಸಣ್ಣಕ್ಕೆ ತಂಗಿ?
0: ಅಯ್ಯ ಸಣ್ಣಕ್ಕೆ ಅಲ್ಲನ,
1: ಮೊಳಕಲ್ ಮಠ ಮೀಸಿ ಬಂದವಲ್ಲ ಯವ.
0: ಅಯ್ಯ ನಿನ್ನ ಕೊಡಿನ ಅಪ್ಪನ ಹೊತ್ತಿನ ಬಂದವು.
1: ಬೇಸ್ ಹೋತಿಯವ್ವ, ಈಗ ನಾನೇ ಹೋಗಿ ಬರ್ಲೆ?
0: ಹೋಗ್ಬೇಕ.
1: ಹೆಂಗ್ ಹೋಗ್ಬೇಕು ತಂಗಿ?
0: ಒಳ್ಳೆ ಭಕ್ತಿಲಿಂದ.
1: ಭಕ್ತಿ ಅಂದ್ರೆ ಹೆಂಗ?
0: ಅದು ಗೊತ್ತಿಲ್ಲ.
1: ಇಲ್ಲ ತಂಗಿ,
0: ಇವ ಬಾಳಿ ಬಲಕ್ಕ.
1: ಬಾಳಿ ಬಲಕ್ಕ
0: ನಿಂಬಿ ಅಡಕ್ಕ.
1: ನಿಂಬಿ ಅಡಕ್ಕ
0: ನಾಗ ಸಂಪಿಗೆ ಮುಂದೆ ಮಾಡಿಕೊಂಡು ಆ ತಾಯಿ ನಾಮಸ್ಮರಣೆ ಮಾಡ್ಕೊಂಡು ಹೋಗಿ ಬರುವ.
1: ಹೋಗಿ ಬರ್ಲಿ ತಂಗಿ?
0: ಹೋಗ್ಬೇಕ.
1: ಹಾ.

0: ಏನಮ್ಮಾ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ಈ ಚಪ್ಪನ್ನಾಡ ಭಕ್ತರು ನಡೆಸುತ್ತ ಬರದ್ರಾಗ ಈ ಆರಣದಲ್ಲಿ ರಜಶೀಲಿ ಆಗಿದ್ದೇನಮ್ಮ.
1: ಇವ ರಜಶೀಲಿ ಅಂದ್ರೆ ಏನ್ರಿ
0: ಅಮ್ಮ? ಬಾಣತನಾಗಿರ್ಬೋದು.
1: ಇವ ಬಾಣತನ ಗುರುತಾಗುಲ್ಲ ಹಡದ
0: ಅಮ್ಮ, ಹಡದಿ ನೋಡವ.
1: ಇವ ಬೇಷ್ ಹಡದೆ ಇವ
0: ನೋಡಮ್ಮ. ಅಲ್ಲಿಂದ ಇಲ್ಲಿ ತನಕ ಬಂದಿ ಅಂದ ಬಳಿಕ ನನ್ನ ಕಂದಗ ನಾಕ್ ಸರಿ ನೀರ್ ಹಾಕಿ ನಿನ್ನ ಮನೆಗೆ ಹೋಗವ.
1: ಹಣಿ ಬಡ್ಕೊಳ್ಳ ನನ್ನ ಹಡದ.
0: ಯಾಕಮ್ಮ?
1: ನಾನ್ ಹುಟ್ಟ ಹಡದಿನಿ ಹಿಂಗೇನೆ ಮೊದಲೇ ದವಾಡಿ ಕೊಟ್ರಂಡಿ. ನಾನು ಕೂಸಿಗೆ ನೀರ್ ಹಾಕೋ ಪದ್ಧತಿ ನನ್ ಗುರುತೈತಿ. ನನ್ ನೀಗ್ಲಾರ ಮಾತ್ಯವ್ವ.
0: ಅಮ್ಮ, ನಿನ್ ನೀಗಾಗ್ಲದ್ರ ಮತ್ತೆ ಯಾರು ಹಾಕ್ಬೇಕು ನೀರ?
1: ಆಗೋದಿಲ್ಲ, ಕಣ ತೆಗಿತೀರೇನ್ರಿ? ಏನ ಇವ ಬಲೆ ಸಿಕ್ಕನಲ್ ಬಲೆಯಾಗ. ಇವ
0: ಏನಮ್ಮ,
1: ಕಣ ತೆಗಿಬೇಡ. ನನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರ್ದಾರ ಕರೆಸ್ತೇನ್ರಿ.
0: ಅಲ್ಲ, ನಿನ್ನ ಮನೆಯಾಗ ಹನ್ನೆರಡು ಮಂದಿ ಸ್ವಸ್ಥರ್ದಾರ?
1: ಮನೆ ಮೂರ್ ಮಂದಿ ಸತ್ತಾರಿ, ಒಂಬತ್ ಬಂದಿದಾರ್ರಿ.
0: ಹಾಗಾದ್ರೆ ಒಂಬತ್ ಮಂದಿ ಹೆಸರು ಏನವ?
1: ಅವ್ರ ಹೆಸರು ತಗೊಂಡೆ ಮಾಡಕ ಬಿಗ್ತಾನ್ ಕೂಡ್ಲಾಕ್ ಬಂದೇನ?
0: ಹಾಗಲ್ಲಮ್ಮ, ನಿನ್ನ ಸ್ವಸ್ಥರ ಹೆಸರು ಹೇಳವ.
1: ಹೇಳ್ತೀನಿ ನೋಡ್ರಿ.
0: ಹೇಳಮ್ಮ.
1: ಹಾಲವ್ರಿ?
0: ಹಾಲವ.
1: ಸಕ್ಕರೆವ?
0: ಸಕ್ಕರೆವ.
1: ಕಪ್ಪನಾಗ ತಗೊಂಡೆ ಅವ್ರ ಪತ್ತಿಯವ್ರ ಏಕಿ?
0: ಅಲ್ಲ, ಇನ್ನ ಆರು ಮಂದಿ.
1: ಇನ್ನ ಆರು ಮಂದಿ ಏನ್ರಿ?
0: ಹೌದಮ್ಮ.
1: ಹೆಚ್ಚಗಣ ಪೀರವ
0: ಸುಮ್ಳ
1: ಬರಕ್ ಸೋರವ
0: ಸೋರವ
1: ಬಗಡಬಾಯಿ ಭಾಗವ.
0: ನೋಡಮ್ಮ, ಇನ್ನ ಮೂರು ಮಂದಿ.
1: ಏನ್ ಕಿಲ?
0: ಆಗ್ಲಿಮ್ಮ, ಅವ್ರು ಮೂರು ಮಂದಿ ಹೇಳ್ಬಿಡವ.
1: ಹೋಗೇ ನಮ್ಮವ ಹೋಗ.
0: ಅಮ್ಮ ಯಾಕ
1: ಹೇಳ್ತೀನವ? ಕಣ ತೆಗಿಬೇಡ.
0: ಹೇಳಮ್ಮ.
1: ಹಾದಿಮನಿ ಮಾತಂಗಿ.
0: ಹಾದಿಮನಿ ಮಾತಂಗಿ.
1: ಜೋಗಳ್ಬಾಯಿ ಸತ್ಯವ?
0: ಜೋಗಳ್ಬಾಯಿ ಸತ್ಯವ.
1: ಮೇಲಪ್ಪರು ಕರೆಯವ ನೋಡ್ರಿ.
0: ಏನಮ್ಮ ತಾಯಿ?
1: ಓಯ್ವ.
0: ಹಾದಿಮನಿ ಮಾತಂಗಿ, ಜೋಗಳ್ಬಾಯಿ ಸತ್ಯವ, ಮೇಲಪ್ಪರು ಕರೆಯವ. ಇವ್ರು ಮೂರು ಮಂದಿನಾದ್ರೂ ಕರ್ಸಮ್ಮ.
1: ಇವ್ ಉಳದವ್ರ ಆರು ಮಂದಿ ಏನ್ ಮಾಡೋದು?
0: ನೋಡು, ಇವ್ರ ಆರು ಮಂದಿ ನಿನ್ನವ್ರು ಇದ್ದಾರ, ಅವ್ರ ಮೂರು ಮಂದಿ ನನ್ನವ್ರು ಇದ್ದಾರ.
1: ಆರು ಮಂದಿ ನನ್ನವ್ರೆ? ಬೆಂಕಿ ಹಚ್ಚಿ ಅವ್ರ ಜಗಳ ಹಾಕಿ. ಯಾಕೆ ನನ್ನ ಇಲ್ಲ? ಆ ಮಂದಿ ತಗೊಂಡು ಮೈರಾರ ಕೋಲೆ ಒಂದ್ ಹೊಟ್ಟಿ ಸಲ ದಿಕ್ಕ ದೇಶ ತಿರುಗ್ತೇನೆ. ಇಲ್ಲಿ ನಮ್ಮ ಹಸುನಿ ಕ್ಯಾಸೆಟ್ ಮಾಮ ಕೊಟ್ಟ ಹಾಕಿನಿ ಆರು ಮಂದಿನ.
0: ಇರ್ಲಿಮ್ಮ, ಈಗ ಅವ್ರು ಮೂರು ಮಂದಿನಾದ್ರೂ ಕರ್ಸವ.
1: ಕರ್ಸಲ್ರಿ ತಾಯಿಯವ್ರ?
0: ಕರ್ಸೆ.
1: ಏ ಹಾದಿಮನಿ ಮಾತಂಗಿ,
2: ಅಯ್ಯ ಕರ್ದೇನವಾ?
1: ಅದಾಳ್ರಿ, ಆ ಮೀಸೆಯಾಗ ನಮ್ ತಂಗಿ ಇದಾಳ್ರಿ.
0: ಹಾಗಾದ್ರೆ ಕರ್ಸಮ್ಮ.
1: ಏನ್ ಮಾಡಕತ್ತೀವ ಮನ್ಯಾಗ?
2: ಏನ್ ದಂದ ಕೇಳ್ದನವ? ಅಯ್ಯ ಗಂಡಗ್ ಬಲಿ ಕೊಟ್ನವ.
1: ಕೆಟ್ಟಲೆ ಹುಡುಗಿ ಹಿಂಗ ಅಕ್ಕ ನೋಡ್ರಿ, ತಗದ ಗಂಡನ ಕೈ ಮಲಿ ಕೊಟ್ಟಳತ್ತ. ಗಂಡಗ ದಾರು ಕುಡಿ ಚಟ ಐತಿ, ಮಲಿ ಬತ್ತಿಡು ದಾರು ಕುಡಿತೈತಿ. ಇದು ಒಂಟು ಮಲಿ ತುಡ್ ಬಾಯಿಗಡೆ ಹೋಗತ್ತಿ. ಕೊಡಬೇಡ ಅವ್ನ ಕೈಯಾಗ ಮಲಿ.
2: ಅಯ್ಯ ಮಗಳ ಮಲಿ ಕೊಟ್ಟನ, ಯಾಕೆ ಕುಡ್ಲಾಕತ್ತಾನ?
1: ಮಲಿ ಕುಡ್ಸಕತ್ತಿಯ? ಬೇಷ್ ಕಂಡು ಹಿಡಿದೇವ. ಸರ್ಕಾರದವ್ರು ಅಪ್ರೆಷನ್ ಮಾಡೋದು ಕಂಡು ಹಿಡಿದ, ನೀ ಗಂಡ ಮಲಿ ಕುಡ್ಸೋದು ಕಂಡು ಹಿಡಿದೇನ? ಹಡದ ಮೂರ್ದಿಂದ ಗಂಡ ಮಲಿ ಕುಡಿದ್ರು ಕೂಸಿ ಹಂಗ ಉಳಿತಾವ್ ರೀ. ಶಟದ ಹೋಕ್ಕವು ಎಳಿ ಕೂಸು ಮಲಿ ಹಿಡಿಯಂಗಿಲ್ಲ. ಅವ ಬಗಲ ಕುಚ್ಚಿ ಕುಡಿದು ಬಿಡ್ತಾನ, ಕೂಸು ಸಾತ್ ಬಿಡ್ತತಿ. ಒಯ್ದು ಮುಚ್ಚಿ ಬರ್ತಾರ ರೀ, ಅವ್ರ ನಾಟಕ ಮಾಡ್ತಾರ ನೋಡ್ರಿ. ಯಾಕ ಯಾಕ ಕೂಸಿಗೆ ಏನಾಗಿತ್ತು ಕೇಳುದು ಇಟ್ಟಿರ್ತಾಡ? ಏನು ಮಾಡಲಿ ತಂಗಿ, ನನ್ನ ಮಗ ಸತ್ತು ಆದನೆವ್ವ, ನನ್ನ ಮಗನೇ ಅಲ್ಲಿ ಹುಡುಕಲೆವ್ವ, ನನ್ನ ಹಾಟ್ಯಂದೇವ್ರ ಕಲ್ಲಾದನೆವ್ವ. ಏ ನಿನ್ ಮಿಸಿಯಾಗ ಮಣ್ಣು
2: ಯಾಕವ?
1: ನಿಂದ ಯಾರ ಕಲ್ತಾರ ಬಾ, ಯಾವತ್ತ ತಾಯಿಯವ್ರ ಮನೆ ನೀರಾಕ ಹೋಗ್ಬೇಕು.
2: ಅಯ್ಯ ನಡೆಯುವ ಬಂದ.
1: ಏ ಜೋಗಳ ಬಾ ಸತ್ಯವ?
3: ಅಯ್ಯ ಕರ್ದನ ಅತ್ತಿ.
1: ಹಾ ಹಿತ್ತಲ್ ತನಕ ತಿಕ್ಕಿನ ಅದಾಳ ನೋಡ್ರಿ, ಬಾಗಲ್ದಾಗ ಅದಾಳ. ಏನ್ ಮಾಡಕತ್ತಿ?
3: ದಂದ ಕೇಳವ, ಒಂದ್ಸಲ ಕಾಂಡಳಕತ್ತೇನ ರಂಸಾಕತ್ತೀನಿ.
1: ನೀನು ಬಾಯಾಗ ಮಣ್ಣು. ತಾಯಿಯವ್ರ
0: ಏನಮ್ಮ?
1: ಎಣ್ಣೆ ಮಿಳಿ ತಗೋರಿ, ಎಣ್ಣೆ ಹಚ್ಚಿಬಿಡ್ರಿ ಕೂಸಿಗೆ.
0: ಹಾಗಾದ್ರೆ ಎಣ್ಣೆ ಹಚ್ಚಿ ನೀರ್ ಹಾಕತ್ತಿವ?
1: ಹೂನ್ರಿ.
0: ಹೋಗೋ
1: ಅಲ್ಲಿ ಅಂದ್ರೆ ಕಣ್ಣು ತೆಗಿತೀವಿ. ಒಂದ್ ಒಣಕಿತ್ತೋಮ ಬರಕನ
2: ನಡಿವ ಕುಟ್ ನಡಿಯಂಗ.

0: ಹಾಗಾದ್ರೆ ಗೋಧಿ ಬೀಸಿರೇನು?
1: ಗೋಧಿ ಬೀಸೇ ಬಿಟ್ಟೇವ್ರಿ
0: ನೋಡಮ್ಮ ತಾಯಿ. ಈಗ ಸದ್ಯಕ್ಕ ಅಮ್ಮ ಏನ್ ಮಾಡ್ಬೇಕು?
1: ಈಗ ಏನ್ ಮಾಡೋಣ್ರಿ?
0: ಗೋಧಿನ ಬೀಸುದ್ ಬೇಡ.
1: ಎಲ್ರಿ ಬೀಸಿಟ್ಟೇವ್ರಿ, ತೊಟ್ಲ ಕೆಟ್ಬಿಡ್ರಿ ತಾಯಿ ಅವ್ರ.
0: ಈಗ ಆಗ್ಲಿಮ್ಮ
1: ತೊಟ್ಲ ಹಾಕ್ತೀವಿ ನೋಡ್ರಿ ಖುಷಿನ.
0: ಹಾಗಾದ್ರೆ ನನ್ನ ಕಂದಗ ಹೆಸರಿಡ್ರಿವ.
1: ಏನಂತ ಹೇಳ್ಬೇಕ್ರಿ
0: ಅಮ್ಮ? ಒಂದ್ ಜಗಳ ಪದ ಹಾಡಂಗ್ಲೇನ
1: ಹಾಡ್ಬೇಕ್ರಿ
0: ಅಮ್ಮ? ಹಾಡ್ಬೇಕು ನೋಡ್ರಿ
1: ತಾಯಿ ಅವ್ರ.

0: ಆದಿಶಕ್ತಿರಣ ಮಗ ಪುಂಡ ಪರಶುರಾಮ ನೀ ಅವ್ ತಾರ್ ಪರಶುರಾಮ
1: ತಾಯರ್ ತೊಟ್ಲ ಬಿಸಿದೇವ್ ನೋಡ್ರಿ
2: ಅಮ್ಮ ಬಿಸ್ರಿವ
1: ಹೇಳಿಲ್ಲ
3: ಜಾಕಿ ಮಾಡೋ ಪದ್ಧತಿ ತೋರಿಸ್ತಾರೆ
2: ಜಾಕಿ ಮಾಡ

ಏನವ

0: ಏನೇ ಕಂದ, ನೀನು ಚಿಕ್ಕವನು, ಮೂಗಂಡ ಮುಚ್ಚಿನ ಚೆಂಡ ನಾಗಂಡ ಬಂಗಾರ ಪಳೆ ನಿನಗೆ ಕಂದ.
1: ಏನು ಮಾತಾಯಿ, ನಾನು ಚಿಕ್ಕವನಿದ್ದರೆ ಆನೆ ದಂಡಿಗೆ ಅಂಜು ಮಗನು ನಾನಲ್ಲ ಮಾತಾಯಿ. ಬೇಗನೆ ತಂದು ನನ್ನ ಕೈಲಿ ಕೂಡ ಮಾತಾ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದ ಬಿಲ್ಲವಾಣಿನ ಆಟಕ್ಕೆ ಹೋಗುತ್ತೆ ಹಠ ಮಾಡಿ ಕುಂತಿರುವನು. ಆಗಲಿ, ಏನ ಕಂದ?
1: ಏನ ಮಾತಾ?
0: ನಿನಗ ಮೂಗಂಡ ಮುತ್ತಿನ ಚೆಂಡ ನಾಗಡ ಬಂಗಾರ ಪಣೆಯನ್ನು ತಂದು ನಿನ್ನ ಕೈಲಿ ಕೊಡ್ತೇನೆ ಕಂದ. ಇದೇ ರಾಜಬೀದಿಯಲ್ಲಿ ಹೋಗಿ ಆಟ ಆಡಿಕೊಂಡು ನೀನು ಬೇಗನೆ ಮನೆಗೆ ಬಾ ಕಂದ.
1: ನಾನು ಹೋಗಲಕ್ಕೆ ಹೆಸರು ದಯಪಾಲಿಸ ಮಾತಾ.
0: ಜೇವಲ ಕಂದ, ನೀನು ಹೋಗಿ ಬರುವಂತವನಾಗು.
2: ಓಂ ನಮಃ ಶಿವಾಯ.
3: ಪಾದಕ್ಕೆ ವಂದನೆಗಳು.
4: ನಿಮಗೆ ಜೇವಾರಿ ಕಾರ್ತಿವರಾಜನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನು ಗುರುಗಳೇ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವುದಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ಗುರುಗಳೇ.
4: ಹೇರು ಕಾರ್ತಿವರಾಜನವರೇ, ನಿನ್ನ ದೇಶದಲ್ಲಿ ನಿನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ಆಯನ್ನು ಹತ್ತಿರವಿರೋದಿಲ್ಲ, ಹೇಳಿಕನ ಹತ್ತಿರವಿರುವುದು. ಅವಳು ಕೊಟ್ಟರೆ ತೆಗೆದುಕೊಂಡು ಹೋಗು, ಇಲ್ಲಿ ಬಂದ್ರೆ ಹಾಗೆ ಹೋಗು. ನಾನೇನು ಮಾಡಲಿರಾದ್ರೆ?
3: ಆಗಲಿ ಗುರುಗಳೇ, ತಾಯಿಯವರನ್ನಾದ್ರೂ ವಿಚಾರ ಮಾಡುತ್ತೇನೆ.
4: ಓಹೋ, ಹಾಗೆ ಆಗಲಿ.
3: ನಮ್ಮ ತಾಯಿಯವರೇ, ತಮ್ಮ ಪಾದಕ್ಕೆ ವಂದನೆಗಳು.
0: ನಿನಗೆ ಜೇವಗಲಿ ಕಾರ್ತಿವೀರಾರ್ಜುನವರೇ, ಇಲ್ಲಿಗೆ ಬರಲು ಕಾರಣವೇನು?
3: ಏನಮ್ಮ ತಾಯಿ, ನನ್ನ ದೇಶದಲ್ಲಿ ನನ್ನ ಪ್ರಜೆಗಳು ಅನ್ನ ನೀರು ಇಲ್ಲದೆ ಬಳಲುತ್ತಿರುವರು. ತಮ್ಮ ಹತ್ತಿರ ಕಾಮಧೇನು ಕಲ್ಪವೃಕ್ಷ ಇರುವಂತೆ, ಅದನ್ನು ಕೊಟ್ಟು ಕಾಪಾಡಬೇಕು ತಾಯಿಯವರೇ.
0: ಏನು ಕಾರ್ತಿವೀರಾರ್ಜುನವರೇ, ತಮ್ಮ ದೇಶದಲ್ಲಿ ತಮ್ಮ ಜನರು ನೀರ ನೀರಿಂದ ಬಳಲುತ್ತಿದ್ದರೆ ನಾನೇನು ಮಾಡಲಿ? ಕಾಮಧೇನು ಕಲ್ಪವೃಕ್ಷ ನನ್ನ ಹತ್ತಿರ ಇರುವುದಿಲ್ಲ, ನನ್ನ ಪತಿದೇವ ಜಮದಗ್ನಿ ಮುನೀಶ್ವರ ಹತ್ತಿರ ಇರುವುದು. ಅವರ ಕೊಟ್ಟರೆ ತೆಗೆದುಕೊಂಡು ಹೋಗರಿ, ಇಲ್ಲವಾದ್ರೆ ಹಾಗೆ ಹೋಗರ ರಾಜರಿ, ನಾನೇನು ಮಾಡಲಿ?
3: ಆಗಲಿ ಮಾತಾಯಿ, ಗುರುಗಳಾದರೂ ವಿಚಾರ ಮಾಡುತ್ತೇನೆ.
2: ಓಂ ನಮಃ.
3: ಗಂಡನನ್ನು ಕೇಳಿದ್ರೆ ಹೆಂಡತಿ ಮೇಲೆ ಹಾಕುತ್ತಿರುವ, ಹೆಂಡತಿನನ್ನು ಕೇಳಿದ್ರೆ ಗಂಡನ ಮೇಲೆ ಹಾಕುತ್ತಿರುವ. ಆಗಲಿ, ಈ ಸದ್ಯ ವೇಳೆಯಲ್ಲಿ ಜಮದಗ್ನಿ ಋಷಿಗಳು ತಪಸ್ಸಿನಲ್ಲಿ ಕುಳಿತಿರುವನು. ಅವನನ್ನು ಮೋಸದಿಂದ ಹೊಡೆದು ಕಾಮಧೇನು ಕಲ್ಪವೃಕ್ಷ ಒಯ್ದಿದ್ರೆ ನನ್ನ ಹೆಸರು ಕಾರ್ತಿವೀರಾರ್ಜುನನೇ ಅಲ್ಲ.
0: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆ ಕಾರ್ತಿವೀರಾಜನು ಬಂದು ನನ್ನ ಪತಿಯನ್ನು ಕೊಲೆ ಮಾಡಿ ಕಾಮಧೇನು ಕಲ್ಪವೃಕ್ಷ ತೆಗೆದುಕೊಂಡು ಹೋಗಿರುವನು. ನನ್ನ ಕಂದ ಇನ್ನೂ ಚಿಕ್ಕವನಿರೋನು. ಪರಮಾತ್ಮ, ನನ್ನ ಕಂದ ತಂದೆ ಎಲ್ಲಿ ಹೋಗೇನಂತ ಕೇಳಿದ್ರೆ ನಾನೇನು ಹೇಳಬೇಕು ಪರಮಾತ್ಮ? ಆಗಲಿ, ನನಗೆ ಬಂದದ್ದು ಬರಲಿ, ಆ ಸದಗುರುವಿನ ದಯೆ ನನ್ನ ಮೇಲಿರಲಿ. ಆಗಲಿ, ನನ್ನ ಕಂದ ಕೇಳಿದ್ರೆ ನಾನು ಏನಾದ್ರೂ ಹೇಳುತ್ತೇನೆ.
3: ಏ ತಂಗಿ ಮಿಸಕ್ಕ,
4: ಯಾಕವಾ
3: ಬಾರವಾ?
4: ಯಾಕ?
3: ಗುರುಗಳ ಪೂಜೆಗೆ ಹೂವ ಪತ್ರಿ ಶೀತಾಲ ನೀರು ತರಬೇಕು, ಒಂದು ಕೊಡ ನೀರು ತುಂಬಕೊಂಡು ಬರಕನೆ ಹೋಗಿ.
4: ಅಯ್ಯವ್ವ, ನನ್ನ ಕೊಡ ಇಲ್ಲ ಅಕ್ಕ, ನೀನೇ ತುಂಬಕೊಂಡ್ ಬಿಡು.
3: ತಂಗಿ ನನ್ನ ಕೊಡ ತಗೊಂಡು ಹೋಗಿನಿ.
4: ಬ್ಯಾಡವ, ನೀನು ಹೋಗಿ ಬಂದ.
3: ಅಯ್ಯ, ನನ್ನ ತಲಾ ದೀಪ ಸರ್ಕನ್ ಹೋಗಿ ಬಾ.
4: ತಾಯವ್
3: ತಗೋ.

0: ಅಲ್ಲ ತಂಗಿ ಯಾಕಲ್ಲಾಕತಿ?
1: ಅಕ್ಕ ಅಕ್ಕ ನಾ ಯಾರಿಗಾರ ನಾಯ್ಕನ ಆಡಕಿನ
0: ಏನು ಅನ್ನಂಗಿಲ್ಲ ಬಿಡು, ಏನಾಗಿದೆ ಹೇಳು.
1: ಅಕ್ಕ ಹೊಳಿಗೆ ಹೋಗಿ ಅಕ್ಕ, ನಿನ್ ಕೊಡನ ತಿಕ್ಕಿದ್ನೆ ಅಕ್ಕ, ತಳ ತಳ ತಳ ನಂಗ
0: ಅಣ್ಣನ ಹಾಟೆ ಕೊಡಬಾರ್ದ ಹೌದಿಲ್ಲ.
1: ಅಕ್ಕ ದಾರ್ಯಾಗ ಒಂದ್ ಹುಡುಗ ನೋಡಿ ನೀನು
0: ನೋಡಿ, ನಾವು ತಾಯಿ ಮಗ ಜಗಳ ಜೋಯ್ಬಿಡು ನಡಿ ತಂಗಿ.
1: ಅಕ್ಕ ತಾಯಿ ಮಗ ಜಗಳ ಹಂಗಸ್ತೀಯ
0: ತಂಗಿ? ಈಗ ಅವಾಗ ಅಪ್ಪಿಲ್ಲ
1: ಅಣ್ಣನ ಹಾಟೆಗ ಅಪ್ಪಿಲ್ಲ,
0: ಅವ್ ಗುರುತಿಲ್ಲ, ತಾಯಿ ಮಗ ಜಗಳ ಕಡೆ ಕಾಯ್ಬಿಡೋನು
1: ನಡಿ ಅಕ್ಕ.

0: ಶಂಕರ ಪರಮಾತ್ಮ, ನನ್ನ ಕನ್ನಡಿಗೆ ಯಾರು ಹೊಡೆದಂತೆ ಕಾಣಿಸ್ತಿರುವುದು, ನನ್ನ ಕನ್ನಡಿಗೆ ಯಾರು ಬಡದಂತೆ ಕಾಣಿಸ್ತಿರುವುದು. ಕಷ್ಟ ಪಡೆಯುತ್ತಾ ದುಃಖ ಮಾಡುತ್ತಾ ನನ್ನ ಕಂದ ಮನೆಗೆ ಬಂದಿರುವನು. ಈ ನನ್ನ ಕಂದನಿಗೆ ಬೇಡನಕ್ಕಾಗಿ ಬಿಲ್ಲಮಣ್ಣನ ಆಟಕ್ಕೆ ಹೋಗಿ ಯಾರು ಕೂಡ ಜಗಳ ತಕ್ಕೊಂಡು ಮಾರೇ ಸಣ್ಣದ ಮಾಡಿ ಮನೆಗೆ ಬಂದ. ಪರಮಾತ್ಮ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಆಗಲಿ, ನನ್ನ ಕಂದನಿಗೆ ಇದೇ ಒಂದು ಮಾತು ನಾನು ಸರ್ಮತಿಯಿಂದ ಕೇಳುತ್ತೇನೆ. ಏನು ಕಂದ?
1: ಏನು ಮಾತಾ?
0: ನಾನಾದ್ರೆ ಹೇಳ್ತೀನಿ ಕೇಳ ಕಂದ.
1: ಅದನ್ನು ಚೆನ್ನಾಗಿ ಹೇಳಬೇಕು ಮಾತಾ.
0: ಆಗಲಿ ಕಂದ.

0: ಕಂದ
1: ಈ ಕಲ್ಯಾಣ ಗುಡ್ಡದ ಕರ್ಣೆ ಮಗನೇ ಹೊಡೆಯವ್ರು ಯಾರ ಮಾತಾಯ್ ಬಡವ್ರು ಯಾರ ಮಾತಾಯ್
0: ಯಾರಿವಿಲ್ಲ
1: ಏನ ಮಾತಾಯ್
0: ಏನ ಕಂದ
1: ನೀನು ಸುಳ್ಳತನ ಹೇಳಿದ್ರೆ ನಾನೇ ನಿನ್ ಬಿಡದ ಮಾತಾಯಿ ನನ್ನ ತಂದೆ ಎಲ್ಲರೂ ಬೇಗನೆ
0: ಶಿವ ಶಂಕರ ಪರಮಾತ್ಮ ಏನ ಕಂದ
1: ಏನ ಮಾತ
0: ನಾನು ಸಾಕ್ಷಾತ್ ಸಂಬಂಧತ್ರ ಹೋಗಿ ನಿನ್ನನ್ನು ಪಡೆದುಕೊಂಡು ಬಂದಿರಲ್ಲ ಕಂದ ಇಲ್ಲ ತಂದೆಯವ್ರು ನಾನೇ ತೋರಿಸಲಿ ಕಂದ
1: ಏನ ಮಾತಾಯಿ ನನ್ನನ್ನು ಪಡೆದುಕೊಂಡು ಬಂದಿದ್ದು ಸತ್ಯ ನಿಜವಾಗಿ ಮಾತಾಯಿ
0: ಹೌದು ಕಂದ ಇದು ಒಂದು ಮಾತು ಸತ್ಯ ನಿಜವಾಗಿ
1: ಹಾಗಿದ್ರೆ ನಾನು ಹೇಳ್ತೀನಿ ಕೇಳ ಮಾತಾಯಿ
0: ಆಗ್ಲಿ ಕಂದ
1: ಆಗ್ಲಿ ಮಾತಾಯಿ

0: ತಾಯಿ.
1: ಏನಕ್ಕಂದ?
0: ನನ್ನ ತಂದೆ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಒಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸನಮತ್ತಿಂದ ಹೇಳುತ್ತೇನೆ. ಏನಕ್ಕಂದ?
0: ಏನು ಮಾತಾಡ?
1: ನಾನಾದ್ರೂ ಹೇಳುತ್ತೇನೆ ಕೇಳಕಂದ.
0: ಅದನ್ನಿರುವ ಚೆನ್ನಾಗಿ ಹೇಳ್ಬೇಕ ಮಾತಾಡಿ.
1: ಆಗಲಿ ಕಂದ.

0: ತಾಯಿ.
1: ಏನ ಕಂದ?
0: ಮಾಡಿಲ್ಲದ ಮಳೆ ಬರುತ್ತದೆ ಏನ ಮಾತಾಯಿ?
1: ಬರೋದಿಲ್ಲ ಕಂದ.
0: ಅದರದ್ದೇ ಬೀಜಲ್ಲದ ಮಳೆ ನಾಡುತ್ತದೆ ಏನ ಮಾತಾಯಿ?
1: ನಾಟೋದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ಈ ಕುಳಿತಂತ ಸಭದಲ್ಲಿ ಗಂಡಲ್ಲದ ಗಂಡನ ಹಡ್ತಾರೆ ಏನ ಮಾತಾಯಿ?
1: ಹಡೆದಿಲ್ಲ ಕಂದ.
0: ಏನ ಮಾತಾಯಿ?
1: ಏನ ಕಂದ?
0: ನನ್ನ ಹಡತ್ತಂದಿ ಎಲ್ಲರೂ ಬೇಗನೆ ತೋರ್ಸ ಮಾತಾಯಿ.
1: ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟೊಂದು ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡಿ ಕುಂತಿರುವನು. ಆಗಲಿ, ನನ್ನ ಕಂದನಿಗೆ ಇದು ಒಂದು ಮಾತು ನಾನು ಸತ್ಯ ನಿಜವಾಗಿ ಹೇಳುತ್ತೇನೆ. ಏನ ಕಂದ?
0: ಏನ ಮಾತಾಯಿ?
1: ಏನ ಕಂದ? ನಾನಾದ್ರೂ ಹೇಳುತ್ತೇನೆ ಕೇಳ ಕಂದ.
0: ಆಗಲಿ ಮಾತಾಯಿ.

0: ಆತ್ಮ. ನನ್ನ ಕಂದನಿಗೆ ಎಷ್ಟೊಂದು ಸುಳ್ಳತನ ಹೇಳಿದರು. ನನ್ನ ಕಂದ ತಂದೆ ತಂದೆ ಎಂದು ಹಠ ಮಾಡುತ್ತಿರುವನು. ಶಿವಶಿವ ಶಂಕರ, ಈಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಪರಮಾತ್ಮ, ಇದೇನು ವಿಚಿತ್ರ! ಆಗಲಿ, ಇದು ಒಂದು ಮಾತು ನನ್ನ ಕಂದನ ಮುಂದೆ ನಾನು ಸತ್ಯ ನಿಜವಾಗಿ ಹೇಳಬೇಕು. ಏನು ಕಂದ?
1: ಏನು ಮಾತಾಯ್?
0: ನಿಮ್ಮ ತಂದೆ ತಪಸ್ಸಿಲ್ಲಿ ಕುಂತಾಗ ಆ ಕಾರ್ತಿವೀರಾಜನು ಬಂದು ನಿಮ್ಮ ತಂದೆಯನ್ನು ಕೊಲೆ ಮಾಡಿ ಕಾಮದನ ಕಲಪ್ರಾಕ್ಷ ತೆಗೆದುಕೊಂಡು ಹೋಗಿರುವನು. ಕಂದ,
1: ಏನು ಮಾತಾಯ್? ನನ್ನ ತಂದೆಯನ್ನು ಕೊಲೆ ಮಾಡಿ ಆ ಕಾಮಧೇನು ಕಲ್ಪವೃಕ್ಷ ಬಂದು ಸತ್ಯವಾಗಿ ಮಾತಾಯ್?
0: ಹೌದು ಕಂದ, ಇದು ಒಂದು ಮಾತು ಸತ್ಯ ನಿಜವಾಗಿ.
1: ಹಾಗಿದ್ದರೆ ನೀಚಲ ಕೂಡ ಇದ್ದಾಡಿ ಆ ಕಾಮಧೇನು ಕಲ್ಪವೃಕ್ಷ ಗೆದ್ದ ಮನೆಗೆ ಬರ್ತದೇನು ಮಾತಾಯ್?
0: ಏನು ಕಂದ, ನೀನು ಆ ಕಾರ್ತಿ ವೀರರಾಜನವರು ಕೂಡ ಇದ್ದವನು ಆಡಿ ಆ ಕಾಮಧೇನು ಕಲ್ಪವೃಕ್ಷ ಗೆದ್ದು ಮನೆಗೆ ಬರುವವರಿಗೆ ನಾನು ಒಂದು ತಿಂಗಳ ಬಳಿ ಕರ್ಮಣೆ ತೆಗೆದು ರಂಡಿಗಿರ್ತೇನೆ. ಕಂದ, ನೀನು ಬೇಗನೆ ಯುದ್ಧಕ್ಕೆ ಹೋಗುವಂತವನು.
1: ಹೋಗಲಕ್ಕೆ ಆಸರೋ ದಯ ಪಾಲಿಸ ಮಾತಾಯ್.
0: ಜಯವಲ್ಲ ಕಂದ, ನೀನು ಹೋಗಿ ಬರುವಂತವನಾಗು.

0: ರಾಮನಮ್ಮ ತಂದೆಯವರೇ ತಮ್ಮ ಪಾದಕ್ಕೆ ವಂದನೆಗಳು.
1: ನಿನಗೆ ಜೇವಾರಿ ಪರಶುರಾಮ ಮೇಲೆ ಕೆಳವತ್ತವನಾಗು. ಎಲ್ಲ ಮಗು, ನಿನ್ನ ತಾಯಿ ಬರ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸನವೂ ಪೂರೈಸಲಿಲ್ಲ. ಈ ನಿನ್ನ ತಾಯಿ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆಯವ್ರಿ, 9 ತಿಂಗಳ ಹೊತ್ತು ಹೆತ್ತಂತ ತಾಯಿನ ಕೊಲೆ ಮಾಡದಿಂದ ಆಗ್ಲಾರ ತಂದೆಯವ್ರಿ.
1: ಏನು ಪರಶುರಾಮ, ತಂದೆ ಮಾತು ಮೀರಿದ್ರು ಮಕ್ಕಳೇ. ಏನು ಮಗು, ನಿನ್ನ ತಾಯಿ ಮನ ಸ್ಥಿರವಾಗಿಲ್ಲ ಹಾಗೂ ಎನ್ನ ವಸನವೂ ಪೂರೈಸಲಿಲ್ಲ. ನಿನ್ನ ತಾಯಿಯ ಮುಖವನ್ನು ನೋಡ್ಲಾರಿ, ಬೇಗ ನಿನ್ನ ತಾಯಿನ ಬೆಟ್ಟದ ಕಡೆ ಸುಟ್ಟಾಗಿರುವಂತ ನಾಗ ಮಗು.
0: ಏನು ತಂದೆಯವ್ರಿ, ಆಡಿದಡಿದ ಬಂದು ಅಂಗಲನ್ನು ತೊಯ್ದು ಹಸಿದ ಬಾಯಿಗೆ ಅನ್ನ ಬಿಟ್ಟಂತೆ ತಾನೇನು ಕೊಲೆ ಮಾಡಬೇಕು ತಂದೆವ್ರಿ?
1: ಹೌದು ಪರಶುರಾಮ, ಕೊಲೆ ಮಾಡಲೇಬೇಕು.
0: ಆಗಲಿ ತಂದೆವ್ರಿ, ನೀವು ಹೇಳದಂತೆ ನನ್ನ ತಾಯಿನ ಕೊಲೆ ಮಾಡಿ ಬರ್ತಾನಗ ಬೇರೆ 3 ರೋಗ ಕೊಡಬೇಕು ತಂದೆವ್ರಿ.
1: ಏನು ಮಗು, ಬೇಗನೆ ಬೆಟ್ಟಕ್ಕೆ ಹೋಗಿ ನಿನ್ನ ತಾಯಿನ ಕಡೆ ಸುಟ್ಟಾಕಿ ಬಾ. ಆಮೇಲೆ ಏನು ಬೇಡುತ್ತೆ ಬೇಡು, ನೀನು ಬೇಡಿದ 3 ವರ್ಗ ಕೊಡ್ತೀನಿ ಮಗು.
0: ಹಾಗಾದ್ರೆ ವಚನ ಕೊಡ್ತಾನೋ ತಂದೆವ್ರಿ.
1: ವಚನ ತೆಗೆದುಕೊಳ್ಳು ಮಗು, ವಚನ.
0: ನನಗೆ ಹೋಗಲಕ್ಕೆ ಹೆಸರು ದಯಪಾಲಿಸ್ ತಂದೆವ್ರಿ.
1: ಜೇವಾರಿ ಹೋಗಿ ಬರುವಂತ ನೋಗ ಮಗು.

ಹೋಗಿವ

0: ಪರಶುರಾಮ.
1: ಪುಂಡ ಪರಶುರಾಮ?
0: ಹೌದು.
1: ಯಾಕಪ್ಪ ಈ ಕಡೆ ಬಂದಿ?
0: ಏನಮ್ಮ ನನ್ನ ತಾಯಿ ಹುಡುಕ್ಲಕ್ ಬಂದೆ ನೋಡು.
1: ನಿಮ್ಮ ಅವ್ನ ಹುಡ್ಕಾಡಕ್ ಬಂದಿಯಾ?
0: ಹೌದು.
1: ಹುಡ್ಕ್ಯಾಡ ಹೋಗಪ್ಪ.
0: ಏನಮ್ಮ ಮಾತಂಗಿ, ನನ್ನ ತಾಯಿ ನಿನ್ನ ಮನೆಯೊಳಗೆ ಅದಾಳ ನೋಡು.
1: ನನ್ನ ಮನೆಯಾಗದ?
0: ಹೌದು.
1: ಪಟ್ಟಣ ಮೊಸರು ಕೊಡದನ್ ಮೂಳ.
0: ಏನಮ್ಮ ನನ್ನ ತಾಯಿ ನಿನ್ನ ಮನೆಯೊಳಗೆ ಕೂತ
1: ಮನೆಗೆ ಯಾಕೆ ಬರ್ತಾಳ ನಿಮ್ಮವ?
0: ಏನಮ್ಮ ಸುಮ್ಮನೆ ತೋರ್ಸಾತಿಲ್ಲ.
1: ನಮ್ಮ ಮನೆಗೆ ಬಂದ್ರೆ ಹೆಂಗಿರತಿದ್ದಮ್ಮ?
0: ಏನಮ್ಮ ಇದೆ ನನ್ನ ತಾಯಿ ಬಂಡ್ರೆ ಹೆಜ್ಜೆ ಮೇಲೆ ಹೇಳ್ತೀನಿ ನೋಡು.
1: ಹಾ ಹೌದು, ನನ್ನ ಕಟ್ಟಣಿ ಉಂಡಂಗ್ಲಂಗ್ಲಂಗ್ಲ. ಹೌದಪ್ಪ, ನಿಮ್ಮ ತಾಯಿಯವ್ರು ನಿನ್ನೆ ಬಂದಿದ್ರತ್ತ ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂತ ಮೂರು ಹೋಗ್ಯಾರಪ್ಪ. ಇನ್ನ ಬಂಡರೇಜ್ ಮೊಮ್ಮಕ್ಳು ತುಳಿತಾವ್ ಕಾಯ್ಕೊತಿದ್ದು ನೋಯಪ್ಪ ಹೋಗು.
0: ಏನಮ್ಮ ಸುಮ್ಮನೆ ತೋರ್ಸುವತ್ತಿನ ಮನೆ ಹುಡ್ಕೊಂಡು ನೋಡು.
1: ಏತಮ್ಮ ನಮ್ಮ ಮನೆಯಾಗ ನಿಮ್ಮ ಅವ್ ಸರ್ ಸಿಗ್ಲಿಕ್ಕೆ ಅಂದ್ರೆ ಹೆಂಗಪ್ಪ?
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕೆ ಅಂದ್ರೆ ಇಲ್ಲ ನನ್ನ ರುಂಡರ್ ಕರ್ದಿನ ದ್ವಾರಬೈಲಿ ಕಟ್ಟಿ ಹೋಗ್ತೀನಿ.
1: ರುಂಡ ಕಡ್ದು ಕಟ್ಟ ಹೋಕ್ಕೆ?
0: ಹೌದು.
1: ಒಂದೊಂದು ಜೈಲಿಗೆ ಸುಖತ್ ಮಾಡಿ ಆಗ್ಲಿ ಬಿಡು, ವಚನ ಕೊಡ. ಹಂಗಾರ
0: ಏನಮ್ಮ ನಾನು ಸಣ್ಣವನ ವಚನ ಹತ್ಕಬೇಕು.
1: ಸಣ್ಣವನ? ಸಣ್ಣವ್ರ ಮಾತಾನೆ ದೊಡ್ಡ ಮಾತಾಡಕ್ ಬರ್ತೈತಿ. ವಚನ ಕೊಡಕ್ ಸಣ್ಣವನ ನೀನು? ವಚನ ಕೊಡು, ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಕ್ಕಂದ್ರೆ ಇದೇ ನನ್ನ ರುಂಡರ್ ಕಡೆ ದ್ವಾರ ಬಾಗಿಲು ಕಟ್ಟಿ ಹೋಗ್ತೀನಿ, ವಚನ ತೆಗೆದು.
1: ಹುಡ್ಕ್ಯಾಡಪ್ಪ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ.
0: ಹೌದು.
1: ಕಡ್ಕ ರುಂಡ.
0: ಏನಮ್ಮ ಇಲ್ಲ ಸರ್ ಹುಡ್ಕ್ಯಾಡ್ತೀನಿ.
1: ಇಲ್ಲೇ ಹುಡ್ಕ್ಯಾಡ್ತೇ, ಹುಡ್ಕ್ಯಾಡ.
0: ಏನಮ್ಮ ನಿನ್ ವಚನ ಬೇಕಲ್ಲ.
1: ನಂದ್ ಯಾವ್ದಪ್ಪ?
0: ಒಂದ್ ವೇಳೆ ನನ್ನ ತಾಯಿ ನಿನ್ ಮನೆಯೊಳಗೆ ಸಿಕ್ಕರೆ ನೀನು ಮೂಗ್ ಕೊಯ್ತೀನಿ.
1: ಮೂಗ್ ಕೊಯ್ತೀ?
0: ಹೌದು.
1: ಏನನ್ನ ಹಾಟ್ಯಾ? ಎಂತ ಕಪರದ ಗಿಡದಿಯೋ ಅಯ್ಯಪ್ಪ ನೀನು. ಮೂಗ್ ಯಾಕೆ ಕೊಯ್ತೀಯ ಮರ? ಸಿಕ್ಕರು ಒಂದ್ ಕಾಲ್ ಕರೆಕ್ಕೆ ಜೋಗ.
0: ಏನಮ್ಮ ನನ್ನ ಮೂಗ್ ಕೊಯ್ಯಂಗಾಗ ಕೊಯ್ತೀನಿ.
1: ಮೂಗ್ ಕೊಯ್ಯಂಗಾಗೈತಿ?
0: ಹೌದು.
1: ಬೇಸತ್ ಬಿಡಪ್ಪ ತೆಗದ. ಹಿರಿಯರ ಸುಳ್ಳಾಗೋದಿಲ್ಲ ನೋಡ್ರಿ. ಅದ ಬುಧರಿಗೆ ಶಾಸ್ತ್ರದ ಚಿಂತೆ, ಪದಮದ ರಾಕ್ಷಿಯಾದ ಸುಧತಿಯರಿಗೆ ಕಾಮದ ಚಿಂತೆ, ದರಿದ್ರರಿಗೆ ಸರ್ವ ಚಿಂತೆ, ಸ್ವಭಾವ ಚಿಂತೆ, ಕುಡಲು ಸಂಗಮದ ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇರ್ತೈತಿ. ಇದಕ್ಕೆ ಬರೇ ಮೂಗ್ ಕೊಯ್ತಿದ್ದಂಗೆ ಕಾಣಿಸ್ತೈತಿ. ಮೂಗ ಕೊಯ್ತೀಪ್ಪ?
0: ಏನಮ್ಮ ನೀನು ಮೂಗ್ ಕೊಯ್ತೀನಿ ಬಿಡು.
1: ನಂದು ಬೇಡ. ನನ್ನ ಮನೆಯ ಗಂಡ ಸ್ವಸ್ಥರದ ರೂಪಕ್ಕೆ ಇದು ಕೊಯ್ಯಕೈತ್ ನೋಡಿ.
0: ಏನಮ್ಮ ಅವ್ರದ್ರು ಕೊಯ್ತೀನಿ.
1: ಹಾ ಹುಡ್ಕ್ಯಾಡ.
0: ಏನಮ್ಮ ನನ್ನ ತಾಯಿ ಸಿಗ್ಲಿಲ್ಲ?
1: ಸಿಗ್ಲಿಲ್ಲ. ಕಡ್ಕೊಂಡ
0: ಏನಮ್ಮ ತಾಯಿ?
1: ಏ ತಾಯಿ ಮತ್ತೆ ಅವನೇ
0: ನೀನು ಬರ್ಲಿದ್ದೆ ನಿನ್ನ ಕಂದಿರುಂಡ ಕತ್ತು ಹೋಗ್ತಾನಮ್ಮ. ಏನಮ್ಮ ನನ್ನ ಮೂಗ್ ಕೊಯ್ದನು.
2: ಹಾಗಾದ್ರೆ ನನ್ನ ಕಂದನ ಕರ್ಕೊಂಡು ಹೋಗ್ತೀನಿ ಅಮ್ಮ.
1: ನೋಡ್ರಿ

ಎಲ್ಲಿ ಮರ್ಯಾದೆ ಅಮ್ಮ ತಾಯಿ? ಏನು ಮಾತಾಯಿ?

0: ಕೆಲವಂತ ಮನಾಗು. ಏನು ಮಗು, ನಿನ್ನ ಸೋರ್ತನಿಗೆ ಮೆಚ್ಚಿದ ಮಗು, ನೀನು ಏನು ಬೇಡ್ತಿ ಬೇಡು, ನೀನು ಬೇಡಿದ ಮೂರು ವರ ಕೊಡ್ತೀನಿ ಮಗು.
1: ಏನು ತಂದೆವ್ರಿ, ನಿಮ್ಮ ಕಣ್ಣಲ್ಲಿರುವ ಊರಿನ ಎತ್ತರನ್ನು ಬಿಡಬೇಕು ತಂದೆವ್ರಿ.
0: ಏನು ಮಗು, ನೀನು ವರ ಬೇಡದಂತೆ ಎಂದ ಊರಿನ ಎತ್ತರನ್ನು ಬಿಟ್ಟಿರ್ತೀನಿ ಮಗು. ಹೋಗಿ ಬರುವಂತ
1: ನನ್ನ ಮೂರು ಮಂದಿ ಅಣ್ಣ ತಮ್ಮರನ್ನ ಬಸಬೇಕು ತಂದೆವ್ರಿ.
0: ಆಗಲಿ ಮಗು, ಸಂತೋಷ, ನೀನು ವರ ಬೇಡದಂತೆ ನಿನ್ನ ಮೂರು ಮಂದಿ ಅಣ್ಣ ತಮ್ಮಂದ್ರಾದ್ರು ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ
1: ಮತ್ತು ನನ್ನ ತಾಯಿ ಹಬ್ಬಿಸಬೇಕು ತಂದೆವ್ರಿ.
0: ಎಲ್ಲ ಪರಿಶುರಾಮ, ಇದು ಒಂದು ಮಾತು ಬಿಟ್ಟು ಮಾತನಾಡು.
1: ಏನು ತಂದೆವ್ರಿ, ನಿಮ್ಮ ಹತ್ತಿರ ಏಕ ವರ್ಷ ಎರಡು ವಚನ
0: ಏಕವಚನ.
1: ಹಾಗಾದ್ರೆ ತಾಯಿಯವ್ರ ಹಬ್ಬಿಸಬೇಕು ತಂದೆವ್ರಿ.
0: ಆಗಲಿ ಮಗು, ನೀನು ವರ ಬೇಡದಂತೆ ನಿನ್ನ ತಾಯಿಯನ್ನಾದ್ರೂ ಪುನರ್ಜೀವ ಮಾಡಿ ಮಗು. ಹೋಗಿ ಬರುವಂತ ನಾಗು.
1: ನಾನು ಹೋಗಲಕ್ಕೆ ಆಸರ ದಯಪಾಲಿಸ್ ತಂದೆವ್ರಿ.
0: ದೇವಾಲಿ ಮಗು, ಹೋಗಿ ಬರುವಂತ ನಾಗು.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
4: ಫೇಸ್ಬುಕ್ಕಿನ ಎಲ್ಲ ಗೆಳೆಯರಿಗೂ ನನ್ನ ನಮಸ್ಕಾರ ಹೇಳ್ತಾ ಇಂದಿನ ನನ್ನ ಕಾರ್ಯಕ್ರಮದಲ್ಲಿ ಸಾಧ್ ಸಂಗತ್ನಲ್ಲಿ ತಬಲಾದಲ್ಲಿ ಯುವ ಕಲಾವಿದರಾದಂತಹ ನಮ್ಮ ಶಿವಮೊಗ್ಗ ನಗರದ ಹಾಗೂ ಸಾಗರದ ನಗರದ ಉಸ್ತಾದ್ ಜಾಕಿರ್ ಹುಸೇನ್ ತಮ್ಮರಾದ ಉಸ್ತಾದ್ ಫಜಲ್ ಕುರೇಶ್ ಅವರ ಶಿಷ್ಯರಾದ ಶ್ರೀಯುತ ವಿನಾಯಕ್ ಸಾಗರ್ ಅವರು ತಬಲಾದಲ್ಲಿದ್ದಾರೆ. ಹಾಗೆ ಹಾರ್ಮೋನಿಯಂನಲ್ಲಿ ಕೂಡ ನಮ್ಮ ಆಶ್ರಮದ ಕಲಾವಿದರು ಹಾಗೂ ಇಲ್ಲಿನ ಶಿಷ್ಯರು, ಶಿವಮೊಗ್ಗ ವೀರೇಶ್ವರ ಪುಣ್ಯಾಶ್ರಮದ ಶಿಷ್ಯರು ಶ್ರೀಯುತ ಕಲ್ಲೇಶ್ ಕಲ್ಗುಂಡಪ್ಪ ಅವರಿದ್ದಾರೆ. ಜೊತೆಗೆ ತಾನ್ಪುರ್ನಲ್ಲಿ ನಮ್ಮದೇ ಆದಂಥ ಶಿಷ್ಯ ಬಳಗ ಬಸವರಾಜ್ ಅವರಿದ್ದಾರೆ, ಜೊತೆಗೆ ರಮೇಶ್ ಅವರಿದ್ದಾರೆ. ವಚನ ಗಾಯನವನ್ನು ಹಾಡಲಿಕ್ಕೆ ಏರ್ಪಾಟು ಮಾಡಬೇಕು.

ಜ್ಞಾನಯೋಗಿ ಶಿವಯೋಗಿ ಉಭಯ ಗಾಯನ ವಿಶಾರದರ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳು ಬರೆದಿರುವಂತಹ ಅದ್ಭುತ ವಚನಗಳಿದ್ದಾವೆ ಸ್ನೇಹಿತರೆ. ಶಿವಶರಣ ಸಾಲಿನಲ್ಲಿ ಬರುವಂತಹ ಆ ತೂಕದಲ್ಲಿರುವಂತಹ ವಚನಗಳು ನಮ್ಮ ಅಬ್ಸರ್ವಲ್ಲಿವೆ. ಆ ಸಾಲಿನಲ್ಲಿ ನಮ್ಮ ಗುರು ಹಿರಿಯರು ಫೇಸ್ಬುಕ್ ಗ್ರೂಪನ್ನು ಅಕೌಂಟ್ ಕ್ರಿಯೇಟ್ ಮಾಡಿ ಅಜ್ಜಾರ ವಚನಗಳನ್ನು ಮನೆ ಮನೆಗೂ ಹಾಗೂ ಜನಗಳಿಗೂ ತಲುಪುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಜ್ಜಾರ್ ಬರೆದಿರುವಂಥ ಇನ್ನೊಂದು ಅದ್ಭುತವಾದ ಗೀತೆ

ಮಾತ್ಸಿರುಣಿಯಾಗಿರ್ತೀನಿ. ಕೊನೆಯದಾಗಿ ರಾಗ ಭೈರವಿಯೊಂದಿಗೆ ನನ್ನ ಸಂಗೀತ ಸೇವೆಯನ್ನು ಸಮಾಪ್ತ ಮಾಡಿ ಅಣ್ಣ ಬಸವಣ್ಣನವರ ವಚನವನ್ನು

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
4: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
5: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
4: ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
5: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
5: ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾಲಕನಾಗಿ ಬಂದ ನೋಡು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಘವೇಂದ್ರ ಸ್ವಾಮಿಯ ಮೇಲಿನ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಡು ಕೋಗಿಲೆ ನಲ್ಲಿದ ಹಾಡು ಕೋಗಿಲೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಘವೇಂದ್ರ ಎನ್ನಿರಿ ಎನ್ನುವಂತ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ರಾಘವೇಂದ್ರ ಸ್ವಾಮಿಯ ಮೇಲಿನ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂದೆಯ ಗುರುರಾಯ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಂತ್ರಾಲಯಕ್ಕೆ ಹೋಗೋಣ ಎನ್ನುವಂತಹ ಒಂದು ಸುಮಧುರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.